ಆಕಾಶವಾಣಿ ಮೈಸೂರು ಎಫ್ಎಂ 100.6 ನಮ್ಮ ನಿಲಯದ ಇಂದಿನ ಪ್ರಸಾರ ಕಾರ್ಯವನ್ನು ಪ್ರಾರಂಭ ಮಾಡುತ್ತಿದ್ದೇವೆ. ಇಂದು ಗುರುವಾರ. ರಾಷ್ಟ್ರೀಯ ಪಂಚಾಂಗದ ಪ್ರಕಾರ 1948 ಶಕವರ್ಷ, ವೈಶಾಖ ಮಾಸದ 7ನೇ ದಿನ. ಸ್ಥಳೀಯ ಪಂಚಾಂಗ ಅಧಿಕ ಜ್ಯೇಷ್ಠ ಮಾಸ, ಶುಕ್ಲ ಪಕ್ಷದ ದ್ವಾದಶಿ. 2026ನೇ ಇಸ್ವಿ ಮೇ ತಿಂಗಳ 28ನೆಯ ತಾರೀಖು. ಈಗ ವೇಳೆ ಸರಿಯಾಗಿ 5:58. ನಮ್ಮೆಲ್ಲ ಆತ್ಮೀಯ ಕೇಳುಗರಿಗೆ ನಿತಿನ್ ರಾಜಾರಾಮ್ ಶಾಸ್ತ್ರಿ ಮಾಡುವ ಬೆಳಗಿನ ನಮಸ್ಕಾರಗಳು ಹಾಗೂ ಬಕ್ರೀದ್ ಹಬ್ಬದ ಹಾರ್ದಿಕ ಶುಭಾಶಯಗಳು.

ಈಗ ವೇಳೆ ಸರಿಯಾಗಿ 6 ಗಂಟೆ. ಎಫ್ಎಂ 100.6, ಇದು ಆಕಾಶವಾಣಿಯ ಮೈಸೂರು ಕೇಂದ್ರ. ಈಗ ನಿಲಯದಿಂದ ಇಂದು ಪ್ರಸಾರವಾಗಲಿರುವ ಕಾರ್ಯಕ್ರಮಗಳ ಪರಿಚಯ. 6:10 ಗೀತಾರಾಧನಾ, 6:30 ರಾಜ್ಯವ್ಯಾಪಿ ಪ್ರಸಾರ. ಡಾಕ್ಟರ್ ಸೈದ್ ಜಮೀರುಲ್ಲಾ ಶರೀಫ್ ಅವರಿಂದ ಚಿಂತನ, ಆಕಾಶವಾಣಿ ಕಾರವಾರ ಕೇಂದ್ರದ ಕೊಡುಗೆ. 6:35 ದೈಹಿಕ ದೀಕ್ಷೆ, ಅರಿವಿನಿಂದ ಆರೋಗ್ಯದೆಡೆಗೆ ಬಾನುಲಿ ಸರಣಿ. ಪ್ರಸ್ತುತಿ ಡಾಕ್ಟರ್ ಕುಲ್ದೀಪ್ ಎನ್. ಇದರ ಮರುಪ್ರಸಾರ ಸಂಜೆ 6:10. 6:40 ಪದ ಸಂಸ್ಕೃತಿ, ಕನ್ನಡ ಪದಗಳ ಬಳಕೆ ಕಲಿಕೆಯ ವಿಶಿಷ್ಟ ಬಾನುಲಿ ಸರಣಿ. 6:50 ರೈತರಿಗೆ ಸಲಹೆ. 7:15 ರಾಜ್ಯವ್ಯಾಪಿ ಪ್ರಸಾರದಲ್ಲಿ ಕಲಬುರಗಿಯ ಸುಂದರ ನಗರದ ಶ್ರೀಮತಿ ಅಂಬುಬಾಯಿ ಅಂಧ ಬಾಲಕಿಯರ ವಸತಿ ಶಾಲೆಯ ಪ್ರವೇಶಾತಿ ಕುರಿತ ಪ್ರಾಯೋಜಿತ ಕಾರ್ಯಕ್ರಮ. ಪ್ರಾಯೋಜಕರು ಶ್ರೀಮತಿ ಅಂಬುಬಾಯಿ ಅಂಧ ಬಾಲಕಿಯರ ವಸತಿ ಶಾಲೆ, ಸುಂದರ ನಗರ, ಕಲಬುರಗಿ. 7:20 ಭಾವಗೀತೆಗಳು, ಸೇವಾವಾಹಿನಿ. 7:30. 7:45 ಮಧ್ಯಾಹ್ನ, 12:45 ಮಧ್ಯಾಹ್ನ, 2:40 ಹಾಗೂ ರಾತ್ರಿ 7:45 ಕನ್ನಡ ಚಿತ್ರಗೀತೆಗಳು. ಈ ಬೆಳಿಗ್ಗೆ 8:30 ನಾಗಸ್ತೂರಿ ಅವರ ಪಾತಾಳದಲ್ಲಿ ಪಾಪಚ್ಚಿ ಮಕ್ಕಳ ಸಾಹಿತ್ಯ ಕೃತಿಯ ಬಾನುಲಿ ಓದು ಉಮೇಶ್ ಎಸ್ಎಸ್ ಅವರಿಂದ. ಅನಂತರ ನಮ್ಮ ಕೇಂದ್ರದಿಂದ ಕನ್ನಡ ಚಿತ್ರಗೀತೆಗಳು. 10:00 ಕರ್ನಾಟಕ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ನಿರ್ಮಲಾ ರಾಜಶೇಖರ್ ಅವರ ವೀಣಾವಾದನ. ಹಿಂದಿ ಚಿತ್ರಗೀತೆಗಳು ಬೆಳಗ್ಗೆ 10:30, ಮಧ್ಯಾಹ್ನ 3:00 ಹಾಗೂ ರಾತ್ರಿ 8:30. 11:00 ನಿಮ್ಮೊಂದಿಗೆ ಮೈಸೂರು ಆಕಾಶವಾಣಿಯಲ್ಲಿ ಸುತ್ತಮುತ್ತ ಮೈಸೂರು, ಮಂಡ್ಯ ಮತ್ತು ಚಾಮರಾಜನಗರ ಜಿಲ್ಲೆಗಳ ಪ್ರಮುಖ ಸಭೆ ಸಮಾರಂಭಗಳ ಪರಿಚಯಾತ್ಮಕ ಕಾರ್ಯಕ್ರಮ. ಪ್ರಸ್ತುತಿ ಅರ್ಚನಾ ಆರ್ಯ. ಮಧ್ಯಾಹ್ನ 12:05 ರಾಜ್ಯವ್ಯಾಪಿ ಪ್ರಸಾರ ವನಿತಾ ವಿಹಾರ. ಬಕ್ರೀದ್ ಅಥವಾ ಈದ್ ಉಲ್ ಅದಾ ಪ್ರಯುಕ್ತ ಮಡಿಕೇರಿಯ ಅಹಮದೀಯ ಮುಸ್ಲಿಂ ಸಂಘಟನೆಯ ಲಜನಾ ಇಮಾಯಿಲ್ಲಾ ಮಹಿಳಾ ವಿಭಾಗದ ಸದಸ್ಯರಿಂದ ವಿಶೇಷ ಕಾರ್ಯಕ್ರಮ. ನಿರ್ವಹಣೆ ಪಿಎಂ ಜಗದೀಶ್. ಇದು ಮಡಿಕೇರಿ ಕೇಂದ್ರದ ಕೊಡುಗೆ. 12:35 ಭಕ್ತಿ ಗೀತೆಗಳು. 1:00 ರಾಜ್ಯವ್ಯಾಪಿ ಪ್ರಸಾರ ಪ್ರಗತಿ ಪಥ, ಕೇಂದ್ರ ಸರ್ಕಾರದ ಅಭಿವೃದ್ಧಿ ಯೋಜನೆಗಳನ್ನು ಕುರಿತ ಸರಣಿ. ಪ್ರಧಾನಮಂತ್ರಿ ಬೀದಿ ಬದಿ ವ್ಯಾಪಾರಿಗಳ ಆತ್ಮನಿರ್ಭರ ಯೋಜನೆ ಕುರಿತು ಮಾಹಿತಿ. ಇದು ಭದ್ರಾವತಿ ಕೇಂದ್ರದ ಕೊಡುಗೆ. ಜುಬೇದಾಬಾಯಿ ಸವಣೂರು ಅವರು ಹಾಡಿರುವ ಭಾವಗೀತೆಗಳು. 1:20. ಸಂದೇಶ ಆಧಾರಿತ ನಿಮ್ಮ ಕೋರಿಕೆ ಕನ್ನಡ ಚಿತ್ರಗೀತೆಗಳು ಮಧ್ಯಾಹ್ನ 1:30 ಹಾಗೂ ಸಂಜೆ 5:05. 3:30 ರಾಷ್ಟ್ರೀಯ ಶೈಕ್ಷಣಿಕ ಸರಣಿ ಉಮಂಗ್. ಪ್ರಾಯೋಜಕರು ಸಿಐಟಿ ಮತ್ತು ಎನ್ಸಿಇಆರ್ಟಿ ನವದೆಹಲಿ. 4:00 ಜನಪದ ಸಂಗೀತ ಕಾರ್ಯಕ್ರಮ. ಇದರಲ್ಲಿ ಮೈಸೂರು ಜಿ ಗುರುರಾಜ್ ಮತ್ತು ಅವರ ತಂಡದವರಿಂದ ಮಂಟೇಸ್ವಾಮಿ ಕಾವ್ಯದಲ್ಲಿ ಒಕ್ಕಲಿಗರ ಮುದ್ದವನ ಪ್ರಸಂಗ. 4:30 ಕನ್ನಡ ಭಾರತಿಯಲ್ಲಿ ಮಹಿಳಾ ಕಾವ್ಯಾನುಸಂಧಾನ. ಈ ಕುರಿತು ಲೇಖಕಿ ಡಾಕ್ಟರ್ ಸಬಿತಾ ಬನ್ನಾಡಿ ಅವರೊಂದಿಗಿನ ಸಂದರ್ಶನದ 2ನೇ ಭಾಗವಿದೆ. ಇವರೊಂದಿಗೆ ಭಾಗವಹಿಸುತ್ತಾರೆ ಡಾಕ್ಟರ್ ಶಭಾನ. ಇನ್ನು ಸಂಜೆ 6:30 ಬೆಂಗಳೂರು ಕೇಂದ್ರದಿಂದ ಜಿಲ್ಲಾ ವಾರ್ತಾಪತ್ರ. 6:50 ಕೃಷಿರಂಗ, ಭಾರತ ಸರ್ಕಾರದ ಕೃಷಿ ಮತ್ತು ರೈತ ಕಲ್ಯಾಣ ಮಂತ್ರಾಲಯ ಪ್ರಾಯೋಜಿತ ಕಾರ್ಯಕ್ರಮ. ಕಿಸಾನ್ ವಾಣಿಯಲ್ಲಿ ಹಣ್ಣು ಹೊನ್ನು, ತೋಟಗಾರಿಕಾ ಬೆಳೆಗಳ ಸುಸ್ಥಿರ ಬೇಸಾಯ ಕುರಿತ ಬಾನುಲಿ ಸರಣಿ. ಇದರಲ್ಲಿ ಹುಣಸೂರು ತಾಲೂಕಿನಲ್ಲಿ ತೋಟಗಾರಿಕಾ ಬೆಳೆಗಳ ಅಭಿವೃದ್ಧಿಗೆ ಇರುವ ವಿಪುಲ ಅವಕಾಶಗಳನ್ನು ಕುರಿತು ಹುಣಸೂರು ತಾಲೂಕು ಹಿರಿಯ ಸಹಾಯಕ ತೋಟಗಾರಿಕಾ ನಿರ್ದೇಶಕರಾದ ಡಾಕ್ಟರ್ ಎಚ್ ನಾಗರಾಜ್ ಅವರೊಂದಿಗೆ ಸಂದರ್ಶನವಿದೆ. ಸಂದರ್ಶಕರು ಎನ್ ಕೆ ಶಿವಮೂರ್ತಿ. 8:00 ಯುವವಾಣಿಯಲ್ಲಿ ಕವನಮಾಲೆ, ಯುವ ಕವಿಗಳಿಂದ ಸುರಕ್ಷಿತ ಕವನಗಳ ವಾಚನ. 9:15 ಸ್ಪಾಟ್ಲೈಟ್ ಕಾರ್ಯಕ್ರಮ. 9:30 ಕರ್ನಾಟಕ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ವಾದ್ಯವೃಂದವಿದೆ, ನಿರ್ದೇಶನ ತಿರುವಾರೂರು ಭಕ್ತವತ್ಸಲಂ. 10:00 ನಾಟಕ ಗಡಿ ದಾಟಿದಾಗ, ರಚನೆ ಡಾಕ್ಟರ್ ಎಚ್ ರಾಜಪ್ಪ, ನಿರ್ಮಾಣ ಪ್ರಭುಸ್ವಾಮಿ ಮಳಿಮಠ್. 10:30 ಸವಿ ನೆನಪು, ಕನ್ನಡದ ಹಳೆಯ ಚಿತ್ರಗೀತೆಗಳು. ಕೇಳುಗರೆ, ಇವು ನಮ್ಮ ನಿಲಯದಿಂದ ಇಂದು ಪ್ರಸಾರವಾಗಲಿರುವ ಕಾರ್ಯಕ್ರಮಗಳು.

ಎಫ್ಎಂ 100.6 ಇದು ಆಕಾಶವಾಣಿ ಮೈಸೂರು ಕೇಂದ್ರ. 6:05 ಸಮಯ ಈಗ ದೆಹಲಿ ಕೇಂದ್ರದ ಪ್ರಸಾರದಲ್ಲಿ ಇಂಗ್ಲಿಷ್ನಲ್ಲಿ ವಾರ್ತೆಗಳು.

ತೂಗಿರೆ ರಾಯರ ತೂಗಿರೆ ಗುರುಗಳ ತೂಗಿರೆ ಯತಿಕುಲ ತಿಲಕರ. ಜಗನ್ನಾಥದಾಸರ ಈ ದೇವರ ನಾಮವನ್ನು ಇದೀಗ ಕೇಳೋಣ ಪಿ ಸುಶೀಲ ಮತ್ತು ಸಂಗಡಿಗರ ಸ್ವರಗಳಲ್ಲಿ.

ಆಕಾಶವಾಣಿ ಮೈಸೂರು ಕೇಂದ್ರದಿಂದ ಈವರೆಗೂ ಗೀತಾರಾಧನ ಮೂಡಿಬಂತು. ನೀವು ಕೇಳ್ತಾ ಇರೋದು ಮೈಸೂರು ಆಕಾಶವಾಣಿ ಕೇಂದ್ರದ ಕಾರ್ಯಕ್ರಮಗಳನ್ನು ಎಫ್ಎಂ 100.6 ಮೆಗಾಹರ್ಟ್ಸ್ ಕಂಪನಾಂಕದಲ್ಲಿ. 6:30 ಸಮಯ ಈಗ ರಾಜ್ಯವ್ಯಾಪಿ ಪ್ರಸಾರದಲ್ಲಿ ಚಿಂತನ.

ಇಸ್ಲಾಂ ಧರ್ಮವು ಮುಸ್ಲಿಮರ ಮೇಲೆ ಕಡ್ಡಾಯಗೊಳಿಸಿರುವ ಐದು ಆಚರಣೆಗಳಲ್ಲಿ ಬಕ್ರೀದ್ ಹಬ್ಬವು ಒಂದು. ಇದು ಕೇವಲ ಸಂತೋಷವನ್ನುಂಟು ಮಾಡುವ ಉದ್ದೇಶದಿಂದ ಕೂಡದೆ ಧಾರ್ಮಿಕ ಸಂಪ್ರದಾಯದ ಶಾಶ್ವತ ರಕ್ಷಣೆಯ ಜವಾಬ್ದಾರಿಯನ್ನು ಹೊಂದಿದೆ. ಇಸ್ಲಾಂ ಧರ್ಮದ ಜಾಗತಿಕ ಪ್ರಮುಖ ಹಬ್ಬಗಳು ಎರಡು ಮಾತ್ರ, ರಂಜಾನ್ ಎಂದು ಕರೆಯುವ ಈದ್ ಉಲ್ ಫಿತರ್, ಬಕ್ರೀದ್ ಎಂದು ಕರೆಯುವ ಈದ್ ಉಲ್ ಅಜಾ. ಈ ಹಬ್ಬಗಳ ಆಚರಣೆ ಚಂದ್ರ ದರ್ಶನವನ್ನು ಅವಲಂಬಿಸಿವೆ. ಚಂದ್ರ ದರ್ಶನದ ಮಾರನೆಯ ದಿನ ರಂಜಾನ್ ಹಬ್ಬದ ಆಚರಣೆಯಾದರೆ ಚಂದ್ರ ದರ್ಶನದ ಹತ್ತನೆಯ ದಿನ ಬಕ್ರೀದ್ ಹಬ್ಬವನ್ನು ಆಚರಿಸಲಾಗುತ್ತದೆ. ಬಕ್ರೀದ್ ಹಬ್ಬಕ್ಕೆ ಅರಬ್ಬಿ ಭಾಷೆಯಲ್ಲಿ ಈದ್ ಉಲ್ ಅಜಾ ಅಥವಾ ಈದ್ ಉಲ್ ಅಜುಹಾ ಎಂದು ಹೆಸರು. ಈ ಹಬ್ಬವು ಅರೇಬಿಕ್ ಕಾಲಮಾನದ ಹನ್ನೆರಡನೆಯ ತಿಂಗಳಾದ ದುಲ್ ಹಜ್ನ ಹತ್ತನೆಯ ದಿನ ಬರುತ್ತದೆ. ರಂಜಾನ್ ಅಥವಾ ಈದ್ ಉಲ್ ಫಿತರ್ ಹಬ್ಬವು ತನ್ನ ಮನ ಪವಿತ್ರಗೊಳಿಸುವ ಆಚರಣೆಯಾದರೆ ಈದ್ ಉಲ್ ಅಜಾ ಪ್ರಾಣಿ ಬಲಿ ಮತ್ತು ಹಜ್ ಯಾತ್ರೆ ನಿರ್ವಹಿಸುವ ಹಬ್ಬವಾಗಿದೆ. ಈ ಎರಡು ಹಬ್ಬಗಳಲ್ಲಿ ಊರಿನವರೆಲ್ಲ ಒಂದಾಗಿ ಈದ್ಗಾ ಎಂಬ ಸ್ಥಳದಲ್ಲಿ ಸಾಮೂಹಿಕ ನಮಾಜ್ ಮಾಡಲು ಹೋಗುವುದು ವಿಶೇಷ. ಪ್ರಾಣಿ ಬಲಿಯ ಆಚರಣೆಯನ್ನು ಕುರ್ಬಾನಿ ಎಂದು ಕರೆಯಲಾಗುತ್ತದೆ. ಈ ಆಚರಣೆಯ ರೂಢಿಗೆ ಬರಲು ಕಾರಣವೆಂದರೆ ಇಸ್ಲಾಂ ಧರ್ಮದ ಅನುಸಾರ ಪ್ರವಾದಿಗಳಲ್ಲಿ ಒಬ್ಬರಾದ ಇಬ್ರಾಹಿಂ ಅಲೈಹಿಸ್ಸಲಾಂ ರವರು ಪ್ರಾಯದ ಮಗನಾದ ಇಸ್ಮಾಯಿಲ್ ಜಬಿಯುಲ್ಲಾರವರಿಗೆ ಒಮ್ಮೆ ಹೀಗೆ ಹೇಳಿದರು, ಮಗು, ನಾನು ಅಲ್ಲಾನಿಗೆ ಬಲಿಯರ್ಪಿಸಲಿಕ್ಕಾಗಿ ನಿನ್ನ ಕೊರಳು ಕೊಯ್ಯುತ್ತಿರುವುದನ್ನು ಕನಸಿನಲ್ಲಿ ಕಂಡೆನು, ಇದರ ಬಗ್ಗೆ ನಿನ್ನ ಅಭಿಪ್ರಾಯವೇನು ಎಂದು ಹೇಳು ಎಂದರು. ಅದಕ್ಕೆ ಮಗನು, ಅಪ್ಪ, ತಮಗೆ ಆಜ್ಞಾಪಿಸಲಾಗಿರುವುದನ್ನು ಮಾಡಿಬಿಡಿರಿ ಎಂದನು. ಅದರಂತೆ ಇಬ್ರಾಹಿಂ ಅಲೈಹಿಸ್ಸಲಾಂ ರವರು ಮಗನನ್ನು ಊರ ಹೊರಗೆ ಕರೆದುಕೊಂಡು ಹೋಗಿ ನೆಲದ ಮೇಲೆ ಮಲಗಿಸಿದರು. ಹರಿತ ಚೂರಿಯನ್ನು ಕುತ್ತಿಗೆಯ ಮೇಲಿಟ್ಟು ಕೊಯ್ಯಲು ಪ್ರಾರಂಭಿಸಿದ್ದಾಗ ಕುತ್ತಿಗೆ ಕೊಯ್ಯಲ್ಪಡಲೇ ಇಲ್ಲ. ಇಬ್ರಾಹಿಂ ಅಲೈಹಿಸ್ಸಲಾಂ ರವರಿಗೆ ಚೂರಿಯ ಮೇಲೆ ಅತಿಯಾದ ಸಿಟ್ಟು ಬಂದು ಅದನ್ನು ಸಮುದ್ರದಲ್ಲಿ ಎಸೆದರು. ಈ ಘಟನೆಯ ಹಿಂದಿನ ಉದ್ದೇಶ, ವಾಸ್ತವಿಕವಾಗಿ ಇಬ್ರಾಹಿಂ ಅಲೈಹಿಸ್ಸಲಾಂ ರವರಿಗೆ ತನ್ನ ಪ್ರಭು ಅಲ್ಲಾನ ಮೇಲಿದ್ದ ದೃಢ ವಿಶ್ವಾಸಕ್ಕೆ ಧಕ್ಕೆಯಾಗುವ ರೀತಿಯಲ್ಲಿ ತನ್ನ ಪುತ್ರ ವ್ಯಾಮೋಹವನ್ನು ನಿಯಂತ್ರಿಸುವುದಕ್ಕಾಗಿ ಮಾತ್ರ ಬಲಿದಾನದ ಈ ಘಟನೆ ನಡೆಯಿತು. ಅಲ್ಲಾನಿಗೆ ಇಬ್ರಾಹಿಂ ಅಲೈಹಿಸ್ಸಲಾಂರ ಕರ್ತವ್ಯ ನಿಷ್ಠತೆ ಕಂಡು ತೃಪ್ತಿಯಾದ ಕಾರಣ ಇಸ್ಮಾಯಿಲರ ಬಲಿದಾನಕ್ಕೆ ಬದಲು ಸ್ವರ್ಗದಿಂದ ಕುರಿಯೊಂದನ್ನು ಬಲಿದಾನ ಮಾಡಲು ಕಳಿಸಲಾಯಿತು. ಈ ಘಟನೆಯು ಪ್ರಾಣಿ ಬಲಿದಾನದ ಆಚರಣೆಗೆ ಕಾರಣವಾಗಿ ಈದ್ ಉಲ್ ಅಜಾದ ಪ್ರಮುಖ ಸಂಪ್ರದಾಯವಾಯಿತು. ಈದ್ ನಮಾಜ್ನ ನಂತರ ಪ್ರಾರಂಭವಾಗುವ ಪ್ರಾಣಿ ಬಲಿದಾನವು ಮೂರು ದಿನಗಳವರೆಗೆ ನಡೆಯುತ್ತದೆ. ಆದ್ದರಿಂದ ಈ ಹಬ್ಬವನ್ನು ದೊಡ್ಡ ಹಬ್ಬವೆಂದು ಪರಿಗಣಿಸಲಾಗುತ್ತದೆ. ಬಲಿದಾನಕ್ಕಾಗಿ ಅರ್ಪಿಸಿದ ಪ್ರಾಣಿಯ ಮಾಂಸವನ್ನು ಮೂರು ಭಾಗವಾಗಿ ಮಾಡಲಾಗುವುದು. ಒಂದು ಭಾಗವನ್ನು ಬಡವರಿಗೆ ಹಂಚಿ ಮತ್ತೊಂದು ಸಂಬಂಧಿಕರಿಗೆ ನೀಡಲಾಗುವುದು. ಉಳಿದನ್ನು ಮನೆಯವರು ಉಳಿಸಿಕೊಳ್ಳಲಾಗುವುದು. ರಂಜಾನ್ ಹಬ್ಬ

0: ಅಲ್ಲಿ ಬಡ ಬಗ್ಗರಿಗೆ ಹಣ, ಧಾನ್ಯ, ವಸ್ತ್ರಗಳನ್ನು ದಾನ ಮಾಡುವ ಸಂಪ್ರದಾಯವಿದ್ದರೆ ಬಕ್ರೀದ್ನಲ್ಲಿ ಮಾಂಸದಾನದ ಸಂಪ್ರದಾಯವಿದೆ. ಮಾನವೀಯತೆಯ ಮಹತ್ವವನ್ನು ಸಾರುವ ಈ ಹಬ್ಬಗಳಲ್ಲಿ ದಾನ ಪ್ರದಾನ. ಈದ್ ಉಲ್ ಅಜಾ ಅಥವಾ ಬಕ್ರೀದ್ನ ಮತ್ತೊಂದು ಪ್ರಮುಖ ಆಚರಣೆ ಅನುಕೂಲಸ್ಥರು ಕಡ್ಡಾಯವಾಗಿ ಜೀವನದಲ್ಲಿ ಒಮ್ಮೆ ಹಜ್ ಯಾತ್ರೆ ಕೈಗೊಳ್ಳುವುದು. ಹಜ್ ನಿರ್ವಹಿಸುವ ಸಾಮರ್ಥ್ಯವಿದ್ದು ಅದನ್ನು ನಿರ್ವಹಿಸದೇ ಇರುವವರನ್ನು ಧರ್ಮಭ್ರಷ್ಟನೆಂದು ಪರಿಗಣಿಸಲಾಗುವುದು. ಮಕ್ಕಾ ನಗರದಲ್ಲಿ ಇಬ್ರಾಹಿಂ ಅಲೈಹಿಸ್ಸಲಾಂ ರವರು ಕಟ್ಟಿದ ಪ್ರಾರ್ಥನಾಲಯವಿದೆ. ಇಬ್ರಾಹಿಂ ಅಲೈಹಿಸ್ಸಲಾಂ ರವರ ಭಕ್ತಿಪೂರ್ವ ಕಾಯಕವನ್ನು ಮೆಚ್ಚಿದ ಅಲ್ಲಾ ಆ ಕಟ್ಟಡವನ್ನು ತನ್ನ ವಾಸಸ್ಥಳವೆಂದು ಸಾರಿದನು. ಅದನ್ನು ಕಾಬಾ ಎಂದು ಕರೆದು ಅದರೆಡೆಗೆ ಮುಖ ಮಾಡಿ ನಮಾಜ್ ಮಾಡುವಂತೆ ಆದೇಶ ನೀಡಿದನು. ಅದರಂತೆ ಮುಸ್ಲಿಮರು ಎಲ್ಲೇ ಇರಲಿ ನಮಾಜ್ ಮಾಡುವಾಗ ಪವಿತ್ರ ಕಾಬಾದ ಕಡೆ ಮುಖ ಮಾಡುವ ಸಂಪ್ರದಾಯ ಆಚರಿಸುತ್ತಾರೆ. ಹಜ್ ಯಾತ್ರೆ ಕೈಗೊಳ್ಳುವವರು ಅದೊಂದು ಸಾಂಪ್ರದಾಯಿಕ ಆಚರಣೆ ಎಂದು ಮಾತ್ರ ಭಾವಿಸದೆ ದುರ್ಭಾವನೆಯನ್ನು ತ್ಯಜಿಸಿ ಹಿಂಸೆಯನ್ನು ಬಾಹಿರಗೊಳಿಸಿ ನುಡಿ ನಡೆಗಳೆಲ್ಲರಲ್ಲೂ ಪವಿತ್ರತೆಯನ್ನು ಕಾಪಾಡಿಕೊಳ್ಳುವುದಾಗಿದೆ. ಈದ್ ಉಲ್ ಅಜಾ ಹಬ್ಬ ತ್ಯಾಗ ಬಲಿದಾನದೊಡನೆ ಸರ್ವಸ್ವವನ್ನೂ ಮರೆತು ಸಮರ್ಪಣಾ ಭಾವನೆಯನ್ನು ಸಾರುವ ಆಚರಣೆಯಾಗಿದೆ. ವಿಶ್ವ ಭ್ರಾತೃತ್ವವನ್ನು ಸಾರುವ ಹಜ್ ಯಾತ್ರೆಯ ಜೊತೆಯಲ್ಲಿ ಬಲಿದಾನದೊಡನೆ ಸರ್ವಸ್ವವನ್ನೂ ಮರೆತು ಸಮರ್ಪಣಾ ಮನೋಭಾವನೆಯನ್ನು ಸಾರುವ ಆಚರಣೆಯ ಹಬ್ಬವೇ ಬಕ್ರೀದ್.
1: ಡಾಕ್ಟರ್ ಸೈಯದ್ ಜಮೀರುಲ್ಲಾ ಅವರಿಂದ ಚಿಂತನ ಕೇಳಿದಿರಿ. ಈ ಕಾರ್ಯಕ್ರಮ ಆಕಾಶವಾಣಿ ಕಾರವಾರ ಕೇಂದ್ರದ ಕೊಡುಗೆ.
2: ಈಗ ಸಮಯ ಸರಿಯಾಗಿ 6:35.
3: ಆಕಾಶವಾಣಿ ಮೈಸೂರು. ದೈಹಿಕ ದೀಕ್ಷೆ, ಅರಿವಿನಿಂದ ಆರೋಗ್ಯದತ್ತ, ಬಾನುಲಿ ಸರಣಿ. ಲೇಖನ ಹಾಗೂ ಪ್ರಸ್ತುತಿ ಡಾಕ್ಟರ್ ಕುಲ್ದೀಪ್ ಎನ್.
4: ವೈದ್ಯಕೀಯ ನಿರ್ವಹಣೆಯಲ್ಲಿ ಶಸ್ತ್ರಚಿಕಿತ್ಸಾ ನಂತರದ ನಿರ್ವಹಣೆ ಅತ್ಯಂತ ಮಹತ್ವ ಹೊಂದಿರುವ ವಿಷಯ. ಶಸ್ತ್ರಚಿಕಿತ್ಸೆ ಒಂದು ದೊಡ್ಡ ಹಂತ, ಅದರ ನಂತರ ಬರುವ ಪೋಸ್ಟ್ ಆಪರೇಟಿವ್ ಮ್ಯಾನೇಜ್ಮೆಂಟ್ ಕೂಡ ತುಂಬಾ ಪ್ರಮುಖವಾದ ಸಮಯ. ರೋಗಿಯ ಚೇತರಿಕೆ, ಮತ್ತೊಮ್ಮೆ ನಿತ್ಯ ಜೀವನಕ್ಕೆ ಹಿಂದಿರುಗುವಿಕೆ ಹಾಗೂ ಕಾಯಿಲೆಯ ನಿವಾರಣೆ, ಈ ಮೂರೂ ವಿಷಯಗಳು ಜರುಗುವಂತಹ ಒಂದು ಸಮಯ ಇದು. ಪೋಸ್ಟ್ ಆಪರೇಟಿವ್ ಅವಧಿ ಎಂದರೆ ಏನು? ಸರ್ಜರಿ ಪೂರ್ಣಗೊಂಡ ನಂತರದಿಂದ ಹಿಡಿದು ರೋಗಿ ಸಂಪೂರ್ಣ ಚೇತರಿಕೆಯಾಗುವವರೆಗಿನ ಸಮಯವನ್ನು ಪೋಸ್ಟ್ ಆಪರೇಟಿವ್ ಪೀರಿಯಡ್ ಎಂದು ಹೆಸರಿಸಬಹುದು. ಇದನ್ನು ಮೂರು ಹಂತಗಳಾಗಿ ವಿಂಗಡಿಸಬಹುದು. ತಕ್ಷಣದ ಹಂತ ಅಂದರೆ ಇಮಿಡಿಯೇಟ್ ಪೋಸ್ಟ್ ಆಪರೇಟಿವ್ ಪೀರಿಯಡ್, ಇಂಟರ್ಮೀಡಿಯೇಟ್ ಪೋಸ್ಟ್ ಆಪರೇಟಿವ್ ಪೀರಿಯಡ್ ಅಂದರೆ ಮಧ್ಯಂತರ ಹಂತ, ಹಾಗೂ ಲೇಟ್ ಪೋಸ್ಟ್ ಆಪರೇಟಿವ್ ಪೀರಿಯಡ್ ಅಥವಾ ತಡವಾದ ಹಂತ. ತಕ್ಷಣದ ಹಂತದಲ್ಲಿ ರೋಗಿಯನ್ನು ರಿಕವರಿ ರೂಮ್ ಅಥವಾ ಪೋಸ್ಟ್ ಆಪರೇಟಿವ್ ವಾರ್ಡ್ನಲ್ಲಿ ಇರಿಸಲಾಗುತ್ತೆ. ವೈಟಲ್ ಸೈನ್ಸ್ ಅಥವಾ ಜೀವಚಿಹ್ನೆಗಳ ಪರಿಶೀಲನೆ, ರಕ್ತದೊತ್ತಡ, ಹೃದಯ ಬಡಿತ, ಉಸಿರಾಟ, ತಾಪಮಾನ, ಇವುಗಳ ನಿರಂತರ ನಿಗಾ ವಹಿಸಬೇಕಾಗುತ್ತೆ. ಏರ್ವೇ ಮ್ಯಾನೇಜ್ಮೆಂಟ್, ಉಸಿರಾಟ ಸರಾಗವಾಗಿದೆಯೇ ಎಂದು ಖಚಿತಪಡಿಸಿಕೊಳ್ಳುವುದು, ರಕ್ತಸ್ರಾವ ನಿಯಂತ್ರಣ, ಲೆವೆಲ್ ಆಫ್ ಕಾನ್ಷಿಯಸ್ನೆಸ್ ಅಥವಾ ಅರಿವಿನ ಮಟ್ಟದ ಮಾಪನ ಹಾಗೂ ನಿಗಾ, ನೋವು ನಿವಾರಣೆ ಹಾಗೂ ಅದರ ಸಮರ್ಪಕ ನಿರ್ವಹಣೆ, ಐವಿ ಫ್ಲೂಯಿಡ್ಸ್ ಅಥವಾ ದ್ರವಗಳ ಸಮರ್ಪಕ ನಿರ್ವಹಣೆ, ಅವಶ್ಯಕತೆಗೆ ಅನುಸಾರವಾಗಿ ಆಂಟಿಬಯೋಟಿಕ್ಗಳ ಬಳಕೆ, ಮುಖ್ಯವಾದ ರಕ್ತ ಪರೀಕ್ಷೆಗಳು ಹಾಗೂ ಮೌಲ್ಯಗಳ ಪರಿಶೀಲನೆ, ತದನಂತರ ಅಗತ್ಯವಿರುವ ಸಂದರ್ಭಗಳಲ್ಲಿ ಅವುಗಳ ಕರೆಕ್ಷನ್. ಇನ್ನು ಮಧ್ಯಂತರ ಹಂತದಲ್ಲಿ ರೋಗಿಯ ಸ್ಥಿತಿ ಬಹುಪಾಲು ಸುಧಾರಿಸಿರುತ್ತೆ, ನೋವು ಕಡಿಮೆಯಾಗಿರುತ್ತೆ. ಈ ಹಂತದಲ್ಲಿನ ಮುಖ್ಯ ಕ್ರಮಗಳು ಗಾಯಗಳ ಪರಿಶೀಲನೆ ಹಾಗೂ ಡ್ರೆಸ್ಸಿಂಗ್, ಸೋಂಕು ತಡೆ ಕ್ರಮಗಳು, ದ್ರವ ಮತ್ತು ಎಲೆಕ್ಟ್ರೋಲೈಟ್ಸ್ಗಳ ಸಮರ್ಪಕ ನಿರ್ವಹಣೆ, ಪೋಷಣೆಯ ಆರಂಭ, ನಿಧಾನವಾಗಿ ಮೊದಲಿಗೆ ನೀರು, ಇತರ ದ್ರವಗಳು, ನಂತರ ಅರ್ಧಘನ, ನಂತರ ಪೂರ್ಣಘನ ಆಹಾರದ ಸೇವನೆಗೆ ರೋಗಿಯನ್ನು ಉತ್ತೇಜಿಸಲಾಗುತ್ತೆ. ಆದಷ್ಟು ಶೀಘ್ರದಲ್ಲಿ ಆಹಾರ ಸೇವನೆ ಹಾಗೂ ಪೋಷಕಾಂಶವು ರೋಗಿಯು ಬೇಗನೆ ಚೇತರಿಸಿಕೊಳ್ಳಲು ಸಹಾಯ ಮಾಡುತ್ತೆ. ಶ್ವಾಸಕೋಶದ ಆರೈಕೆ, ಸ್ಪೈರೋಮೀಟರ್ ಅನ್ನೋ ಉಪಕರಣದ ಮೂಲಕ ದೀರ್ಘ ಶ್ವಾಸದ ವ್ಯಾಯಾಮಗಳನ್ನು ಮಾಡಿಸಲಾಗುತ್ತೆ. ಚಲನೆ, ಆದಷ್ಟು ಬೇಗ ರೋಗಿಯು ಚಲಿಸುವಂತೆ ಮಾಡಬೇಕು. ಇದರಿಂದ ರಕ್ತ ಹೆಪ್ಪುಗಟ್ಟುವಿಕೆಯಂಥ ತೊಂದರೆಯು ಬರದಂತೆ ತಡೆಯಲು ಸಾಧ್ಯವಾಗುತ್ತೆ. ಇನ್ನು ತಡವಾದ ಹಂತ ಅಥವಾ ಲೇಟ್ ಫೇಸ್, ಈ ಹಂತದಲ್ಲಿ ರೋಗಿಯ ಪುನರ್ವಸತಿ ಅಥವಾ ನಿತ್ಯ ಜೀವನಕ್ಕೆ ಮರಳಿಸುವುದು ವೈದ್ಯರ ಗುರಿಯಾಗಿರುತ್ತೆ. ಇಲ್ಲಿ ಫಿಸಿಯೋಥೆರಪಿ, ನಿಯಮಿತ ವ್ಯಾಯಾಮ, ಮನೆಯಲ್ಲಿ ಆರೈಕೆ ಮಾಡುವ ಬಗೆಗಿನ ಸಲಹೆಗಳು, ಫಾಲೋ ಅಪ್ ತಪಾಸಣೆಗಳು, ಪೌಷ್ಟಿಕ ಆಹಾರಗಳ ಸೇವನೆ ಬಗೆಗಿನ ಸಲಹೆಗಳು ಇವೆಲ್ಲ ಸೇರಿರುತ್ತೆ. ಇದರೊಟ್ಟಿಗೆ ಗಮನಿಸಬೇಕಿರುವ ಅಪಾಯದ ಮುನ್ಸೂಚನೆಗಳು ಕೂಡ. ಶಸ್ತ್ರಚಿಕಿತ್ಸೆ ನಂತರದ ಕಾಂಪ್ಲಿಕೇಶನ್ಗಳು ಏನೆಲ್ಲ ಆಗಬಹುದು? ಸರ್ಜಿಕಲ್ ಸೈಟ್ ಅಥವಾ ಗಾಯದ ಸೋಂಕು ಉಂಟಾಗಬಹುದು, ಉಸಿರಾಟದ ತೊಂದರೆ ಅಥವಾ ನಿಮೋನಿಯಾ ಆಗಬಹುದು, ಡಿವಿಟಿ ಅಂದರೆ ಡೀಪ್ ವೇನ್ ಥ್ರಾಂಬೋಸಿಸ್ ಕಾಲಿನ ರಕ್ತನಾಳಗಳಲ್ಲಿ ರಕ್ತ ಹೆಪ್ಪುಗಟ್ಟಬಹುದು, ಇದರಿಂದಾಗಿ ಬರುವ ಪಲ್ಮನರಿ ಎಂಬೋಲಿಸಂ ಮೂತ್ರನಾಳದ ಸೋಂಕುಗಳು, ಜೀರ್ಣಕ್ರಿಯೆಯ ತೊಂದರೆಗಳು. ಈ ತೊಂದರೆಗಳ ನಿವಾರಣೆಗೆ ತೀವ್ರತರವಾದ ಗಮನಿಸುವಿಕೆ ಹಾಗೂ ತಕ್ಷಣದ ಆಕ್ಷನ್ ಬಹುಮುಖ್ಯವಾದ ಪಾತ್ರವನ್ನು ನಿರ್ವಹಿಸುತ್ತೆ. ಪೇನ್ ಮ್ಯಾನೇಜ್ಮೆಂಟ್ ಅಥವಾ ನೋವು ನಿರ್ವಹಣೆ, ಇದು ಪೋಸ್ಟ್ ಆಪರೇಟಿವ್ ಪೇಷೆಂಟ್ಗಳಲ್ಲಿ ತುಂಬ ಮುಖ್ಯವಾದದ್ದು. ಅನಾಲ್ಜೆಸಿಕ್ಸ್ ಅಂದರೆ ನೋವು ನಿವಾರಕಗಳು, ಎಪಿಡ್ಯೂರಲ್ ಅನಾಲ್ಜಿಸಿಯಾ, ನಾನ್ ಫಾರ್ಮಕೊಲಾಜಿಕಲ್ ಟೆಕ್ನಿಕ್ಸ್ ಮುಂತಾದ ವಿಧಾನಗಳಿಂದ ನೋವು ನಿವಾರಣೆಯನ್ನು ಮಾಡಲಾಗುತ್ತೆ. ನೋವು ಕಡಿಮೆಯಾದೊಡನೆ ರೋಗಿಯು ಚಲನೆಯನ್ನು ಪ್ರಾರಂಭಿಸಲು ಅದು ಸಹಾಯ ಮಾಡುತ್ತೆ. ಇನ್ಫೆಕ್ಷನ್ ಕಂಟ್ರೋಲ್, ಕೈಗಳ ಶುಚಿತ್ವ, ಗಾಯದ ಸ್ವಚ್ಛತೆ ಹಾಗೂ ಆರೈಕೆ, ಆಂಟಿಬಯೋಟಿಕ್ಸ್ನ ಬಳಕೆ, ಇವು ಸೋಂಕನ್ನು ನಿವಾರಿಸಲು ಸಹಾಯಕವಾಗಿವೆ. ಉತ್ತಮ ಆಹಾರ, ಪೌಷ್ಟಿಕ ಆಹಾರ ಈ ಸಮಯದಲ್ಲಿ ತುಂಬ ಮುಖ್ಯ. ಹೆಚ್ಚಿನ ಪ್ರೋಟೀನ್ ಅಂಶಗಳು, ಮಾಂಸಖಂಡಗಳು ಶಕ್ತಿಯುತವಾಗಿರಲು ಹಾಗೂ ಗಾಯಗಳು ಮಾಗಲು ಸಹಾಯ ಮಾಡುತ್ತವೆ. ಜೀರ್ಣಾಂಗದ ಶಸ್ತ್ರಚಿಕಿತ್ಸೆಯನ್ನು ಹೊರತುಪಡಿಸಿ ಬೇರಾವುದೇ ಶಸ್ತ್ರಚಿಕಿತ್ಸೆಯಲ್ಲಿ ಆಹಾರದ ಬಗ್ಗೆ ಹೆಚ್ಚಿನ ಪಥ್ಯವನ್ನು ವೈದ್ಯರು ಸಲಹೆ ಮಾಡುವುದಿಲ್ಲ. ಶಸ್ತ್ರಚಿಕಿತ್ಸಾ ನಂತರದ ಆರೈಕೆ ರೋಗಿಯ ನಿರ್ವಹಣೆಯ ಒಂದು ಬಹುಶಾಖೀಯ ಪ್ರಕ್ರಿಯೆ. ಸರಿಯಾದ ಆರೈಕೆ, ಸಮಯೋಚಿತ ಕ್ರಮಗಳು ಮತ್ತು ವೈದ್ಯರ ಸಹಕಾರದಿಂದ ರೋಗಿಯ ಚೇತರಿಕೆ ವೇಗವಾಗಿ ಮತ್ತು ಸುರಕ್ಷಿತವಾಗಿ ನಡೆಯಲು ಸಹಾಯ ಮಾಡುತ್ತದೆ.
3: ದೈಹಿಕ ದೀಕ್ಷೆ ಬಾನುಲಿ ಸರಣಿ ಕೇಳಿದಿರಿ. ಲೇಖನ ಹಾಗೂ ಪ್ರಸ್ತುತಿ ಡಾಕ್ಟರ್ ಕುಲದೀಪ್ ಎನ್. ಈ ಕಾರ್ಯಕ್ರಮ ಆಕಾಶವಾಣಿ ಮೈಸೂರು ಕೇಂದ್ರದಿಂದ ಮೂಡಿಬಂತು.
2: ಈ ಕಾರ್ಯಕ್ರಮದ ಮರುಪ್ರಸಾರ ಇಂದು ಸಂಜೆ 6:10. ಸಮಯ ಸರಿಯಾಗಿ 6:40.
4: ಆಕಾಶವಾಣಿ
5: ಸಿರಿಗನ್ನಡ ದೇವಿಯ ಮುಕುಟದಲ್ಲಿ ಬಿರುಗುತ್ತಿರೆ ನುಡಿ ಮುತ್ತುಗಳು,
6: ಸಿರಿಗನ್ನಡ ದೇವಿಯ ಮುಕುಟ
4: ಪದ ಸಂಸ್ಕೃತಿ
6: ಮುತ್ತುಗಳು,
5: ಹಾಡುವ
4: ಕನ್ನಡ ಪದಗಳ ಬಳಕೆ ಕಲಿಕೆಯ ವಿಶಿಷ್ಟ ಬಾನುಲಿ ಸರಣಿ. ಇಂದಿನ ಕಾರ್ಯಕ್ರಮವನ್ನು ಪ್ರಸ್ತುತಪಡಿಸುವವರು ಡಾಕ್ಟರ್ ಶ್ರೀಧರ್ ಹೆಗಡೆ ಭದ್ರನ್. ಪದ ಪರಿಚಯ.
7: ಇಂದು ಪರಿಚಯಿಸುವ ಮೊದಲನೆಯ ಪದ ಇಂಗಿಸು. ಇಂಗು ಎಂಬ ಕನ್ನಡ ಧಾತುವಿಗೆ ಒಣಗಿ ಹೋಗು, ಬತ್ತಿ ಹೋಗು, ನಿರ್ದ್ರವವಾಗು ಎಂಬ ಅರ್ಥವಿದೆ. ಇದಕ್ಕೆ ಇಸು ಪ್ರತ್ಯಯ ಸೇರಿದಾಗ ಇಂಗಿಸು ಪದ ನಿಷ್ಪತ್ತಿಯಾಗುತ್ತದೆ. ನೀರನ್ನು ಇಂಗಿಸು, ಹಾಲನ್ನು ಇಂಗಿಸಿ ಖೋವಾ ಮಾಡುತ್ತಾರೆ ಇತ್ಯಾದಿ ಪ್ರಯೋಗಗಳನ್ನು ಗಮನಿಸಬಹುದು. ಸಂಸ್ಕೃತದ ಹಿಂಗು ಶಬ್ದದ ತದ್ಭವವಾಗಿಯೂ ಇಂಗು ನಾಮಪದ ಬಳಕೆಯಲ್ಲಿದ್ದು ಅಡುಗೆಯಲ್ಲಿ ಮತ್ತು ಔಷಧಿಗಳಲ್ಲಿ ಬಳಸುವ ಪರಿಮಳದ ದ್ರವ್ಯವಾಗಿದೆ. ಇನ್ನೊಂದು ಪದ ಇಲಾಖೆ. ಇದು ಅರಬ್ಬಿ ಭಾಷೆಯ ಇಲಾಖಾ, ಇಲಾಖಾ ಎಂಬ ಶಬ್ದಗಳಿಂದ ಬಂದಿದೆ. ಮರಾಠಿಯಲ್ಲಿ ಇಲಾಖಾ ಎಂದು, ಹಿಂದಿಯಲ್ಲಿ ಇಲಾಖಾ ಎಂದು ಬಳಕೆಯಲ್ಲಿರುವ ಪದ ಕನ್ನಡದಲ್ಲಿ ಇಲಾಖೆಯಾಗಿ ತದ್ಭವೀಕರಣ ಹೊಂದಿದೆ. ಆಡಳಿತದ ಒಂದು ಶಾಖೆ ಎಂಬರ್ಥದಲ್ಲಿ ಕನ್ನಡದ್ದೇ ಪದವೆಂಬಂತೆ ಬಳಕೆಯಲ್ಲಿದೆ. ಲೋಕೋಪಯೋಗಿ ಇಲಾಖೆ, ಪಶುಸಂಗೋಪನಾ ಇಲಾಖೆ ಇತ್ಯಾದಿ ಬಳಕೆಯನ್ನು ಕಾಣುತ್ತೇವೆ.
4: ತಪ್ಪು ಒಪ್ಪು.
7: ಸಾಮಾನ್ಯವಾಗಿ ನಾವು ಬಳಕೆಯಲ್ಲಿ ಅನಾನುಕೂಲ ಎಂಬ ಪದವನ್ನು ಉಪಯೋಗಿಸುತ್ತೇವೆ. ಇದು ಅನುಕೂಲ ಎಂಬ ಸಂಸ್ಕೃತ ಪದದಿಂದ ವ್ಯುತ್ಪತ್ತಿಯಾಗಿದೆ. ಇದನ್ನು ವ್ಯಾಪಕಾರ್ಥದಲ್ಲಿ ಹೊಂದಿಕೆಯಾಗಿರುವುದು, ಸ್ಥಿತಿವಂತನಾಗಿರುವುದು ಎಂದು ಬಳಸಲಾಗುತ್ತದೆ. ಹಾಗಿಲ್ಲದಿರುವುದು ನ ಅನುಕೂಲ. ಸಂಸ್ಕೃತ ವ್ಯಾಕರಣ ನಿಯಮದ ಪ್ರಕಾರ ಸ್ವರದ ಹಿಂದೆ ನ ಸೇರಿದಾಗ ಅದು ಅನ ಎಂದು ಬದಲಾಗುತ್ತದೆ. ಹೀಗಾಗಿ ಇದು ಅನನುಕೂಲ ಎಂದಾಗುತ್ತದೆ. ಅನಾನುಕೂಲ ಎಂಬುದು ತಪ್ಪು ಪ್ರಯೋಗ.
4: ಸುಮಧುರ.
7: ಇದು ಅಂಬಿಕಾ ತನಯದತ್ತ ಕಾವ್ಯನಾಮದಿಂದ ಕಾವ್ಯರಚಿಸಿರುವ ವರಕವಿ ದ ರಾ ಬೇಂದ್ರೆಯವರ ಸುಪ್ರಸಿದ್ಧವಾದ ಗಂಗಾವತರಣ ಕವಿತೆ.

0: 1943ರಲ್ಲಿ ಶಿವಮೊಗ್ಗ ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷರಾಗಿದ್ದ ಬೇಂದ್ರೆಯವರು ಈ ಪದ್ಯವನ್ನು ಹಾಡಿದ್ದರಂತೆ. ಕವಿ ಬೇಂದ್ರೆಯವರೇ ತಿಳಿಸಿರುವಂತೆ 1942ರಲ್ಲಿ ಬಂಗಾಳದಲ್ಲಿ ಸಂಭವಿಸಿದ್ದ ಭೀಕರ ಬರಗಾಲದ ಭಯಾನಕ ಸ್ಮೃತಿಯ ಹಿನ್ನೆಲೆಯಲ್ಲಿ ಈ ಪದ್ಯ ರಚನೆಯಾಗಿದೆ. ಕರುಣಾಮಯಳಾದ ತಾಯಿಯನ್ನು ಮಗು ಕರೆಯುವಂತೆ ಕವಿ ಆರ್ತರಾಗಿ ಗಂಗೆಯನ್ನು ಕರೆದಿದ್ದಾರೆ. ಗಂಗಾವತರಣಕ್ಕೆ ಭಗೀರಥನ ಕಥೆ ಹಿನ್ನೆಲೆಯಾಗಿರುವ ಸಂಗತಿ ಸ್ಪಷ್ಟವಾಗಿದೆ. ಮುನಿಯ ಶಾಪಕ್ಕೆ ಗುರಿಯಾಗಿ ಸತ್ತು ಗತಿಗಾಣದ ಸಗರ ಪುತ್ರರ ಉದ್ಧಾರಕ್ಕಾಗಿ ಅದೇ ವಂಶದ ಭಗೀರಥ ಆಕಾಶದ ಗಂಗೆಯನ್ನು ಭೂಮಿಗೆ ತರಬೇಕಾಯಿತು. ಸ್ವರ್ಗ ಮತ್ತು ಭೂಮಿಯಲ್ಲಿ ಗಂಗೆಯ ಸ್ವರೂಪ ಪ್ರಚಂಡವಾದದ್ದು. ಆ ಶಕ್ತಿಯನ್ನು ತಡೆದುಕೊಳ್ಳುವ ಸಾಮರ್ಥ್ಯ ಭೂಮಿಗಿಲ್ಲ. ಆದ್ದರಿಂದ ಶಿವ ಅವಳನ್ನು ಜಡೆಯಲ್ಲಿ ಧರಿಸಿ ಒಂದು ಕುರುಳಿನಲ್ಲಿ ಅಡಗಿಸಿ ಪ್ರವಾಹವನ್ನಷ್ಟೇ ಹೊರಗೆ ಬಿಟ್ಟ. ಇದರಿಂದ ಗಂಗೆ ಅಲಕನಂದೆಯಾದಳು. ಪದ್ಯದಲ್ಲಿ ಬರುವ ಉದ್ದಂಡ ಅರುಳೆ ಎಂಬ ಮಾತಿನಲ್ಲಿ ಈ ಕಥೆ ಹುದುಗಿದೆ. ಇಲ್ಲಿಯ ಗಂಗೆ ಕೇವಲ ಗಂಗಾನದಿಯಲ್ಲ, ಅವಳು ಕರುಣೆಯ ಅವತಾರ. ಹಾಗಾಗಿ ಅವಳು ಸ್ವರ್ಗ ಬಿಟ್ಟು ಕೇವಲ ಭೂಮಿಗೆ ಬಂದರೆ ಮಾತ್ರ ಸಾಲದು, ನೆಲದ ಮೂಲೆ ಮೂಲೆಗೂ ಹರಿಯಬೇಕು. ಕವಿಯನ್ನಂತೂ ತನ್ನ ಕಾರುಣ್ಯ ರಸದಲ್ಲಿ ಅದ್ದಿ ತೆಗೆಯಬೇಕು. ಬೇಂದ್ರೆಯವರನ್ನು ಪ್ರಭಾವಿಸಿದ್ದ ಕಾವ್ಯಗಳಲ್ಲಿ ಜಗನ್ನಾಥ ಪಂಡಿತನ ಗಂಗಾಲಹರಿಯೂ ಒಂದು. ಅದರಲ್ಲಿಯೂ ವಾತ್ಸಲ್ಯದ ದರ್ಶನವಿದೆ. ಅದು ವ್ಯಕ್ತಿಯ ಪಾಪ ಮತ್ತು ಗಂಗೆಯ ಪಾಪ ತೊಳೆಯುವ ಶಕ್ತಿಗೆ ಮಾತ್ರ ಸೀಮಿತ. ಬೇಂದ್ರೆಯವರ ಈ ಕವಿತೆಯಲ್ಲಿ ಗಂಗೆಯ ವಾತ್ಸಲ್ಯ ಮೂರು ಲೋಕಗಳನ್ನೂ ವ್ಯಾಪಿಸಿದೆ. ಸುರಸ್ವಪ್ನವಿದ್ದ ಇಲ್ಲಿಂದ ಅವತಾರವೆಂದೇ ಅಂದಾರೆ ತಾಯಿ ಈ ಅಧಪ್ಪಾತವನ್ನೇ ಎಂದು ಕೊನೆಯಾಗುವವರೆಗಿನ ಕಾವ್ಯಭಾಗ ಗಂಗೆಯ ಮೂರು ಸ್ವರೂಪಗಳನ್ನು ಕಣ್ಣಿಗೆ ಕಟ್ಟುವಂತೆ ಚಿತ್ರಿಸಿದೆ. ದೇವಲೋಕದ ಸುರರ ಸ್ವಪ್ನದ ಪ್ರತಿಬಿಂಬ ಬೀಳುವಷ್ಟು ಶುದ್ಧವಾದ ಗಂಗೆ ಸ್ವರ್ಗದಲ್ಲಿ ಮೊದಲು ಹುಟ್ಟಿದಳು. ಭಗೀರಥನ ಕರೆಗೆ ಎಚ್ಚೆತ್ತು ಆಕಾಶದಲ್ಲಿ ವ್ಯಾಪಿಸುತ್ತಾ ಭೂಮಿಗೆ ಇಳೆಯಲಿದ್ದ ಗಂಗೆಯದು ಎರಡನೆಯದು. ದೇವಲೋಕದ ಪಾರಿಜಾತ, ಲಕ್ಷ್ಮೀ ವಾಸ ಮಾಡುವ ಕಮಲದ ಸುಗಂಧ, ಮುಂದೆ ನಕ್ಷತ್ರದ ಹೂವುಗಳೆಲ್ಲ ಗಂಗಾ ಪ್ರವಾಹಕ್ಕೆ ಸುಗಂಧವನ್ನೀಯುತ್ತವೆ. ಶುದ್ಧವಾದ ಪ್ರಜ್ಞೆ ಭಾವವಾಗಿ ರಸವಾಗುವ ಪ್ರಕ್ರಿಯೆ ಇಲ್ಲಿ ನಿರೂಪಿತವಾಗಿದೆ. ಗಂಗೆ ಮತ್ತು ಸರಸ್ವತಿಯರಿಗೆ ಸಮಾನವಾಗಿ ಅನ್ವಯಿಸುವ ಮಾತು ರಸಪೂರಜನ್ಯೆ, ನೀನಲ್ಲ ಅನ್ಯೆ, ಸಚ್ಚಿದಾನಂದ ಕನ್ಯೆ ಎಂಬುದು. ಗಂಗೆ ಭೂಮಿಗಿಳಿದು ಬರುವುದು ಅಧಪ್ಪತನವಲ್ಲ, ಅವತಾರ ಎನ್ನುವ ಕವಿ ರಸಗಂಗೆಯನ್ನು ಇಲ್ಲಿ ಕಾಣುತ್ತಾರೆ. ಇಂತಹ ರಸಗಂಗೆ ನಾಡನ್ನೆಲ್ಲಾ ಸುತ್ತುವರಿದು ಹರಿಯಲಿ ಎಂಬ ಅಪೇಕ್ಷೆ ಅಂಬಿಕಾತನಯನತ್ತವೂ ಬರಲಿ ಎಂಬ ಆಶಯದೊಂದಿಗೆ ಮುಕ್ತಾಯಗೊಳ್ಳುತ್ತದೆ. ಕವನದಲ್ಲಿ ಬಂದಿರುವ ಪೊಡಮಡುವೆ ಅಂದರೆ ನಮಸ್ಕರಿಸುವೆ, ಉಡುತೊಡುವೆ ಅಂದರೆ ಧಾರಣ ಮಾಡುವೆ ಮುಂತಾದ ಶಬ್ದ ಪ್ರಯೋಗಗಳು ಭಾವಾಭಿನಯಿಸುವ ರೀತಿ ಅನನ್ಯವಾದುದು.
1: ಪದಸಂಸ್ಕೃತಿ ಕನ್ನಡ ಪದಗಳ ಬಳಕೆ ಕಲಿಕೆಯ ವಿಶಿಷ್ಟ ಬಾನುಲಿ ಸರಣಿ ಕೇಳಿದಿರಿ. ಪ್ರಸ್ತುತಪಡಿಸಿದವರು ಡಾಕ್ಟರ್ ಶ್ರೀಧರ್ ಹೆಗಡೆ ಭದ್ರನ್. ಸಂಕಲನ ಎಸ್ ಲಕ್ಷ್ಮೀನಾರಾಯಣ. ಪರಿಕಲ್ಪನೆ ಹಾಗೂ ನಿರ್ಮಾಣ ಎಚ್ ಶ್ರೀನಿವಾಸ್. ಈ ಕಾರ್ಯಕ್ರಮ ಆಕಾಶವಾಣಿ ಮೈಸೂರು ಕೇಂದ್ರದ ಕೊಡುಗೆ.
2: ಆತ್ಮೀಯ ಕೇಳುಗರೆ, ಇದೇ ಗುರುವಾರ ರಾತ್ರಿ 8 ಗಂಟೆಗೆ ಪ್ರಸಾರವಾಗುವ ಯುವವಾಣಿಯಲ್ಲಿ ಕವನಮಾಲೆ, ಯುವ ಕವಿಗಳಿಂದ ಸ್ವರಚಿತ ಕವನ ವಾಚನ ಕೇಳುವಿರಿ. ಕೇಳಿ, ಇದೇ ಗುರುವಾರ ರಾತ್ರಿ 8 ಗಂಟೆಗೆ ಯುವವಾಣಿ, ನಿಮ್ಮ ಮೆಚ್ಚಿನ ಆಕಾಶವಾಣಿ ಮೈಸೂರು ಕೇಂದ್ರದಿಂದ.

0: ಸಮಯ 6:50. ಇದು ಆಕಾಶವಾಣಿ ಮೈಸೂರು ಎಫ್ಎಂ 100.6. ಈಗ ರೈತರಿಗೆ ಸಲಹೆ.
1: ಮುಂಗಾರಿನ ಮಳೆಯ ಹಂಚಿಕೆಯಲ್ಲಿ ಏರುಪೇರಾದಾಗ ಪೂರ್ವ ಮುಂಗಾರಿನಲ್ಲಿ ಬಿತ್ತಿದಂತಹ ಬೆಳೆಗಳು ವಿಶೇಷವಾಗಿ ತೇವಾಂಶದ ಕೊರತೆಯಿಂದ ಬಳಲ್ತಾ ಇರುವಾಗ ರೈತರು ಹೇಳ್ತಾರೆ, ಒಂದೇ ಒಂದು ಮಳೆ ಬಿದ್ದಿದ್ದರೆ ಬೆಳೆ ಉಳ್ಕೊಂಬಿಡೋದು ಸಾರ್ ಅಂತ. ಈ ಒಂದೇ ಒಂದು ಮಳೆ ಅಂದರೆ ಅರ್ಥ ಏನು? ಆ ಬೆಳೆಯ ಸಂದಿಗ್ಧ ಹಂತ ಏನಿದೆಯಲ್ಲ, ಆ ಹಂತದಲ್ಲಿ ನೀರು ಸಿಕ್ಕಿದ್ದರೆ ಬೆಳೆ ಖಂಡಿತವಾಗೂ ಹುಲ್ಸಾಗಿ ಬಂದಿರೋದು ಅನ್ನೋ ಅರ್ಥ. ಯಾವುದೇ ಒಂದು ಬೆಳೆ ಆಗಲಿ, ಅದರ ಮೊಳಕೆ ಒಡೆಯೋ ಹಂತ, ಅದು ವಿಶೇಷವಾಗಿ ಬೆಳೆಯುವಂತಹ ಬೆಳವಣಿಗೆಯ ಹಂತ, ಹೂ ಆಡುವ ಹಂತ ಮತ್ತು ಕಾಳು ಕಟ್ಟೋ ಹಂತ, ಈ ಹಂತಗಳಲ್ಲಿ ನೀರಿನ ಕೊರತೆ ಉಂಟಾಗಬಾರ್ದು. ಆಗ ನೀರಿನ ಕೊರತೆ ಉಂಟಾದರೆ ಬೆಳೆ ಮುಂದಿನ ಹಂತಕ್ಕೆ ಹೋಗೋದು ಬಹಳ ಕಷ್ಟ ಆಗುತ್ತೆ. ಇದು ಎಲ್ರಿಗೂ ಗೊತ್ತು. ಆದರೆ ಪರ್ಯಾಯವಾಗಿ ನಾವೇನು ಮಾಡ್ಕೋಬಹುದು ಅನ್ನೋದ್ರ ಬಗ್ಗೆ ಯಾರೂ ಆಲೋಚನೆ ಮಾಡೋದಿಲ್ಲ. ಇದಕ್ಕಿರುವಂತಹ ಏಕೈಕ ಪರಿಹಾರ ಅಂದರೆ ಕೃಷಿ ಭಾಗ್ಯ ಯೋಜನೆ. ಈ ಯೋಜನೆ ಈ ವರ್ಷವೂ ಕೂಡ ಮುಂದುವರೆದಿದೆ. ಕೃಷಿ ಇಲಾಖೆ ಈ ಯೋಜನೆಯನ್ನು ಅನುಷ್ಠಾನ ಮಾಡುತ್ತೆ. ನಿಮಗಿರೋ ಜಮೀನಿನ ವಿಸ್ತೀರ್ಣವನ್ನು ಅನುಸರಿಸಿಕೊಂಡು ಎಷ್ಟು ಬೇಕೋ ಅಷ್ಟು ವಿಸ್ತೀರ್ಣದ ಕೃಷಿ ಹೊಂಡವನ್ನು ನಿಮ್ಮ ಜಮೀನಿನಲ್ಲಿ ನೀವು ತೋಡ್ಕೋಬೋದು ಕೃಷಿ ಭಾಗ್ಯ ಯೋಜನೆಯ ನೆರವನ್ನು ಪಡ್ಕೊಂಡು. ತುಂಬ ಜನ ರೈತರು ಹೇಳ್ತಾರೆ, ನಮಗೆ ಇಷ್ಟು ಜಾಗದಲ್ಲಿ ಹೊಂಡ ತೋಡಿದ್ರೆ ಇರೋ ಜಮೀನೇ ಚಿಕ್ಕದು, ಅಷ್ಟು ಜಾಗ ವೇಸ್ಟ್ ಆಗಿಬಿಡುತ್ತಲ್ವ ಅಂತ. ಆದರೆ ತಾವು ಯಾವ ವಿಚಾರವನ್ನು ನೆನಪಲ್ಲಿ ಇಟ್ಕೋಬೇಕು ಅಂದರೆ, ಬೆಳೆ ತೇವಾಂಶದ ಕೊರತೆಯಿಂದ ಬಳಲುವಾಗ ನೀವು ಹೇಳ್ತಿರಲ್ಲ, ಒಂದೇ ಒಂದು ಮಳೆ ಬಿದ್ದಿದ್ರೆ ಬೆಳೆ ಬಂದಿರೋದು ಅಂತ, ಆ ಅಂಶ ಅಲ್ಲಿ ನೀವು ನೆನಪಲ್ಲಿ ಇಟ್ಕೋಬೇಕು. ಕೃಷಿ ಭಾಗ್ಯ ಅನ್ನೋದು ಒಂದು ಪ್ಯಾಕೇಜ್ ರೀತಿಯಲ್ಲಿ ಬರುವಂತಹ ಯೋಜನೆ. ಬಹಳಷ್ಟು ವರ್ಷಗಳ ಕಾಲ ಸುದೀರ್ಘವಾದ ಅನುಭವವನ್ನು ಪಡೆದು ಈಗ ಈ ಯೋಜನೆಯನ್ನು ಮಾರ್ಪಡಿಸಲಾಗಿದೆ. ಮೊದಲನೇದು, ನೀವು ನಿಮ್ಮ ಜಮೀನಿನಲ್ಲಿ ಸೂಕ್ತವಾದ ಪ್ರದೇಶದಲ್ಲಿ ಒಂದು ಹೊಂಡವನ್ನು ತೆಗಿತೀರಿ. ಅದರ ವಿಸ್ತೀರ್ಣ ನಿಮ್ಮ ಜಮೀನು ನಿಮ್ಮ ಅಗತ್ಯದ ಮೇಲೆ ಅವಲಂಬಿತವಾಗುತ್ತೆ. ಇದನ್ನು ನೀವು ತೆಗಿತಾ ಇರೋದೇ ನೀರನ್ನು ಸಂಗ್ರಹಣೆ ಮಾಡೋದಕ್ಕೆ. ಹಾಗಾಗಿ ತಳಭಾಗಕ್ಕೆ ತಾವು ಪ್ಲಾಸ್ಟಿಕ್ ಲೈನಿಂಗನ್ನು ಹಾಕ್ತೀರಿ. ಇದು ಎರಡನೇ ಹಂತ. ಇನ್ನು ಹೊಂಡ ತೋಡಿದ್ರಿ, ಪ್ಲಾಸ್ಟಿಕ್ ಲೈನ್ ಹಾಕಿದ್ರಿ ಅಂದಮೇಲೆ ಸುತ್ತ ಒಂದು ಬೇಲಿ ಇರಬೇಕಲ್ವ? ನೀವು ಬಹಳಷ್ಟು ಕಡೆ ಕೇಳಿರ್ತೀರ, ಕೃಷಿ ಭಾಗ್ಯದಲ್ಲಿ ತೋಡಿರುವಂತಹ ಹೊಂಡಕ್ಕೆ ಜನ ಜಾನುವಾರು ಬಿದ್ದು ಸಾವನ್ನಪ್ಪಿದ್ರು ಅಂತ. ಸುಲಭವಾಗಿ ಯಾರೂ ಬಂದು ಬೀಳದಂತೆ ಸುತ್ತ ನೀವು ಬೇಲಿಯನ್ನು ಹಾಕಬೇಕು. ಅದು ಮೂರನೇ ಪ್ಯಾಕೇಜ್. ಈ ಬೇಲಿ ಹಾಕಿದ ಮೇಲೆ ಇಲ್ಲಿ ಶೇಖರಣೆ ಆಗಿರುವಂತಹ ನೀರನ್ನು ತಾವು ಬಳಕೆ ಮಾಡಬೇಕಲ್ಲ. ಅದಕ್ಕೆ ನೀರೆತ್ತೋದಕ್ಕೆ ಒಂದು ಡೀಸೆಲ್ ಮೋಟರ್ ಬೇಕು, ಅದನ್ನು ಕೂಡ ಸೇರಿಸಲಾಗಿದೆ. ಇನ್ನು ಬೆಳಗ್ಗೆ ನೀರು ಉಣಿಸೋದಕ್ಕೆ ನಿಮಗೆ ಸ್ಪ್ರಿಂಕ್ಲರ್ ಸೆಟ್ಗಳು ಬೇಕು. ಇದನ್ನು ಹಾಯಿ ನೀರು ತರಹ ಕಾಲುವೆನಲ್ಲಿ

0: ಮಳೆ ಬೀಳುತ್ತೋ ಇಲ್ವೋ ಹೇಳೋಕ್ಕಾಗಲ್ಲ, ಆದರೆ ಹೊಂಡದಲ್ಲಂತೂ ನೀರಿರುತ್ತಲ್ಲ, ಈ ನೀರನ್ನು ಬಳಕೆ ಮಾಡಿಕೊಂಡು ನೀವು ಬೆಳೆಯನ್ನು ಉಳಿಸ್ಕೋಬೋದು. ಹಾಗೆ ನಿಮಗೆ ಅನುಕೂಲ ಆಗಲಿ ಅಂತಲೇ ಇದನ್ನು ಪ್ಯಾಕೇಜ್ ರೂಪದಲ್ಲಿ ಕೃಷಿ ಇಲಾಖೆ ಅನುಷ್ಠಾನ ಮಾಡ್ತಾ ಇದೆ. ಎಷ್ಟೋ ಸಂದರ್ಭದಲ್ಲಿ ರೈತರು ಈ ಒಂದು ಕೆರೆಗಳಲ್ಲಿ ತಿಲಾಪಿಯ ಮೀನು ಮರಿಗಳನ್ನು ಬಿಟ್ಟು ಮೀನನ್ನು ಕೂಡ ಉತ್ಪಾದನೆ ಮಾಡಿಕೊಂಡಿದ್ದಾರೆ. ಜಮೀನಿಗೆ ಒಂದು ಕೃಷಿ ಹೊಂಡ ಬೇಕು, ನೀವು ಮನಸ್ಸು ಮಾಡಬೇಕು.
1: ರೈತರಿಗೆ ಸಲಹೆ ಪ್ರಸಾರವಾಯಿತು. ಇಂದು ಸಂಜೆ 6:50 ಕೃಷಿರಂಗ ಕಿಸಾನ್ ವಾಣಿಯಲ್ಲಿ ಹಣ್ಣು ಹೊನ್ನು ತೋಟಗಾರಿಕಾ ಬೆಳೆಗಳ ಸುಸ್ಥಿರ ಬೇಸಾಯ ಕುರಿತ ಬಾನುಲಿ ಸರಣಿ ಇದೆ. ಇದರಲ್ಲಿ ಹುಣಸೂರು ತಾಲೂಕಿನಲ್ಲಿ ತೋಟಗಾರಿಕಾ ಬೆಳೆಗಳ ಅಭಿವೃದ್ಧಿಗೆ ಇರುವ ವಿಪುಲ ಅವಕಾಶಗಳನ್ನು ಕುರಿತು ಹುಣಸೂರು ತಾಲೂಕು ಹಿರಿಯ ಸಹಾಯಕ ತೋಟಗಾರಿಕಾ ನಿರ್ದೇಶಕರಾದ ಡಾಕ್ಟರ್ ಎಚ್ ನಾಗರಾಜ್ ಅವರೊಂದಿಗಿನ ಸಂದರ್ಶನವಿದೆ. ಸಂದರ್ಶಕರು ಎನ್ ಕೇಶವಮೂರ್ತಿ. ಆಕಾಶವಾಣಿ ಮೈಸೂರು. 6:55 ಸಮಯ. ಈಗ ದೆಹಲಿ ಕೇಂದ್ರದ ಸಹ ಪ್ರಸಾರದಲ್ಲಿ ಸಂಸ್ಕೃತದಲ್ಲಿ ವಾರ್ತೆಗಳು.

0: असम आचर्यते। बकरीद पर्व निर्विघ्नेन आचरितुं प्रशासनेन विस्तृता व्यवस्था कृता अस्ति। राज्य सर्वकारेण सर्वेषां मंडल आरक्षि प्रमुखाणां कृते संचेतना च प्रसारिता अस्ति यत् क्षेत्रे नूतन परंपरायाः आरंभः न भवेत्, निषिद्धानां पशूनां बलिः न भवेत् इति सुनिश्चितं कर्तव्यम्। अन्ते च क्रिकेट क्रीडायां आईपीएल क्रिकेट स्पर्धायां गतरात्रौ न्यू चंडीगढ़ नगरे क्रीडिते एलिमिनेटर द्वंद्वे राजस्थान रॉयल्स दलेन सनराइजर्स हैदराबाद दलं 47 धावनांकैः पराजितम्। राजस्थान रॉयल्स दलेन सनराइजर्स हैदराबाद दलस्य सम्मुखं 44.2 धावनांकानां लक्ष्यं स्थापितम् आसीत्। प्रत्युत्तरे हैदराबाद दलं केवलं 96.1 धावनांकानेव अवाप्नोत् इति वार्ताः।
1: ಸಮಯ ಸರಿಯಾಗಿ 7 ಗಂಟೆ. ಇದು ಆಕಾಶವಾಣಿಯ ಮೈಸೂರು ಕೇಂದ್ರ FM 100.6 ಮೆಗಾಹರ್ಟ್ಸ್ ಕಂಪನಾಂಕದಲ್ಲಿ.
2: ಶ್ರೀ ವಿವೇಕ ಬಾಲೋದ್ಯಾನ ಪಬ್ಲಿಕ್ ಶಾಲೆ ಆಧುನಿಕ ತಂತ್ರಜ್ಞಾನದ ಶಿಕ್ಷಣದ ಜೊತೆಗೆ ಸ್ವಾಮಿ ವಿವೇಕಾನಂದರ ಮೌಲ್ಯ ಶಿಕ್ಷಣ ಹಾಗೂ ಭಾರತೀಯ ಸಂಸ್ಕೃತಿ ಮತ್ತು ಕಲೆ, ಸಾಹಿತ್ಯ, ಸಂಗೀತದ ಜೊತೆಗೆ ಮಕ್ಕಳಲ್ಲಿ ವ್ಯಕ್ತಿತ್ವ ವಿಕಾಸನ, ಆತ್ಮವಿಶ್ವಾಸ ಹಾಗೂ ಸಾಮರ್ಥ್ಯ ವೃದ್ಧಿ ಬೆಳೆಸುವ 46 ಸುದೀರ್ಘ ಇತಿಹಾಸವುಳ್ಳ ಮೈಸೂರಿಗೆ ಪ್ರಥಮ ಸಿಬಿಎಸ್ಇ ಪಠ್ಯಕ್ರಮದ ಶಾಲೆ. 8 ತರಗತಿಯಿಂದ ಹುಡುಗ ಮತ್ತು ಹುಡುಗಿಯರಿಗೆ ಪ್ರತ್ಯೇಕ ಹಾಸ್ಟೆಲ್ ವ್ಯವಸ್ಥೆ ಹೊಂದಿರುವ ಶಾಲೆಗೆ 2026-27 ಸಾಲಿನ ಪ್ರಿಕೆಜಿಯಿಂದ 10 ತರಗತಿಯವರೆಗಿನ ಪ್ರವೇಶಾತಿ ಪ್ರಾರಂಭವಾಗಿದೆ. ಸಂಪರ್ಕಿಸಿ ಶ್ರೀ ವಿವೇಕ ಬಾಲೋದ್ಯಾನ ಪಬ್ಲಿಕ್ ಶಾಲೆ, ಜಯನಗರ, ಮೈಸೂರು.
3: ಲಿಡ್ಕರ್ ವತಿಯಿಂದ ರಾಜ್ಯ ಮಟ್ಟದ ಚರ್ಮ ಪಾದರಕ್ಷೆ ತಯಾರಿಕಾ ಸ್ಪರ್ಧೆಯು ಜೂನ್ 6 ಬೆಂಗಳೂರಿನ ಕರ್ನಾಟಕ ಇನ್ಸ್ಟಿಟ್ಯೂಟ್ ಆಫ್ ಲೆದರ್ ಅಂಡ್ ಫ್ಯಾಷನ್ ಟೆಕ್ನಾಲಜಿಯಲ್ಲಿ ನಡೆಯಲಿದೆ.
4: 18-55 ವರ್ಷದೊಳಗಿನ ಆಸಕ್ತರು ಸ್ಪರ್ಧೆಯಲ್ಲಿ ಭಾಗವಹಿಸಿ ಬಹುಮಾನ ಗೆಲ್ಲಲು ಸುವರ್ಣಾವಕಾಶ.
3: ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ ಇದೇ ತಿಂಗಳ 30.
4: ಹೆಚ್ಚಿನ ಮಾಹಿತಿಗಾಗಿ lidkar.com ಅವಲೋಕಿಸಿ ಅಥವಾ 9482300400 ಕರೆ ಮಾಡಿ.
3: ಲಿಡ್ಕರ್, ನಂಬಿಕೆ ನಿರಂತರ.
5: ರೀ, ಸ್ಕೂಲ್ ಎಲ್ಲ ಇನ್ನೇನ್ ರೀಓಪನ್ ಆಗ್ತದೆ.
6: ಹಳೆ ಸ್ಕೂಲ್ ಬ್ಯಾಗ್ ಸಾಕಲ್ವಾ? ಯೂನಿಫಾರ್ಮ್ ಮತ್ತೆ ಶೂಸ್ ಹೋದ ವರ್ಷದ ಯೂಸ್ ಮಾಡಿದ್ರೆ ಹೇಗೆ?
5: ಯಾಕ್ರಿ, ಅವ್ನು ನೋಡಿದ್ರೆ ಎಲ್ಲ ಹೊಸದೇ ಬೇಕು ಅಂತಿದ್ದಾನೆ.
6: ಓಹ್, ಹಾಗಾದ್ರೆ ಆ ಫೀಸು, ಆ ಬುಕ್ಸು.
7: ನಿಮ್ಮ ಮಕ್ಕಳ ಎಜುಕೇಶನ್ ಅಂತ ಬಂದಾಗ ಈ ತರ ಯಾವುದೇ ಕಾಂಪ್ರಮೈಸ್ ಬೇಡ. ಮಣಪ್ಪುರಂ ಫಿನಾನ್ಸ್ ನೀಡ್ತಿದೆ ಎಜುಕೇಶನ್ ನೀಡ್ಸ್ಗಾಗಿ ಸ್ಪೆಷಲ್ ಗೋಲ್ಡ್ ಲೋನ್. ಕರೆ ಮಾಡಿ 1800-420-2233.
1: ಆಕಾಶವಾಣಿ ಮೈಸೂರು. ಸಮಯವಾಗುತ್ತಿದೆ 7:02. ಈಗ ಬೆಂಗಳೂರು ಕೇಂದ್ರದ ಸಹ ಪ್ರಸಾರದಲ್ಲಿ ಮೊದಲಿಗೆ ವಾಣಿಜ್ಯ ಪ್ರಕಟಣೆಗಳು, ಅನಂತರ 7:05 ಸರಿಯಾಗಿ ಧಾರವಾಡ ಕೇಂದ್ರದಿಂದ ಪ್ರದೇಶ ಸಮಾಚಾರ.

ತಯಾರಿಸಿದ ಪದಾರ್ಥಗಳ ಬಗ್ಗೆ ಜನರಿಗೆ ಹೇಳಬೇಕೆ? ನೀವು ಒದಗಿಸುವ ಸೇವಾ ಸೌಲಭ್ಯಗಳ ಬಗ್ಗೆ ಪ್ರಚಾರ ಮಾಡಬೇಕೆ? ಹಾಗಾದ್ರೆ ತಡ ಏಕೆ? ಆಕಾಶವಾಣಿಯಲ್ಲಿ ಪ್ರಕಟಣೆ ನೀಡಿ, ಈ ಮೂಲಕ ರಾಜ್ಯದ ಮೂಲೆ ಮೂಲೆಗೂ ತಲುಪಿ. ಸಂಪರ್ಕಿಸಿ cbsblr@gmail.com.

0: ವೈಜ್ಞಾನಿಕ ಮನೋಭಾವನೆಯನ್ನ ಬೆಳೆಸಿಕೊಳ್ಳೋದು ಇಂದಿನ ವಿದ್ಯಾರ್ಥಿಗಳಿಗೆ ಬಹಳ ಮುಖ್ಯ. ಅದರಲ್ಲೂ ಪ್ರಕೃತಿಯಲ್ಲಿ ಕಂಡುಬರುವಂತಹ ವಿಸ್ಮಯಕರ ಹಾಗೂ ಮನೋಲ್ಲಾಸಕರ ಸಂಗತಿಗಳನ್ನ ಸ್ವತಃ ತಾವೇ ನಡೆದು ನೋಡಿ ಕೇಳಿ ಓದಿ ತಿಳ್ಕೊಳ್ಳೋದು ವಿದ್ಯಾರ್ಥಿಗಳ ಪಾಲಿಗೆ ಅತ್ಯಂತ ಮಹತ್ವದ ಅಂಶ. ಪಕ್ಷಿ ವೀಕ್ಷಣೆ ಸುಲಭವೂ ರೋಮಾಂಚನಕಾರಿಯೂ ಆದಂತಹ ಹವ್ಯಾಸ.
1: ಡಾಕ್ಟರ್ ಎಸ್ ವಿ ನರಸಿಂಹನ್ ಹೀಗೆನ್ನುತ್ತಾರೆ,
0: ಪ್ರಪಂಚದ ಮೂರನೇ ಎರಡರಷ್ಟು ಭೂಭಾಗದಷ್ಟು ವಿಶಾಲವಾದ ಸಮೃದ್ಧವಾದ ವೈವಿಧ್ಯಮಯ ಕಾಡನ್ನು ಬೆಳೆಸಲು ಹಕ್ಕಿಗಳು ಮತ್ತು ಅವುಗಳಂತಹ ಇತರ ಸಣ್ಣ ಸಣ್ಣ ಜೀವಿಗಳೇ ಕಾರಣ ಎಂಬುದನ್ನು ನಾವು ಅರಿಯಬೇಕು. ಇವೆಲ್ಲವೂ ಹಕ್ಕಿಗಳು ಪ್ರತಿದಿನ ನಾಲ್ಕಾರು ಹನಿ ಮಕರಂದ ಕುಡಿದು ಹತ್ತಾರು ಕಾಡು ಹಣ್ಣುಗಳನ್ನು ತಿಂದು ಆ ಮೂಲಕ ಬೆಳೆಸಿದ ಅತ್ಯಪೂರ್ವ ಸಸ್ಯ ಸಂಪತ್ತು.

0: ಸಹನಾ ಅವರಮ್ಮ ಮೆಸೇಜ್ ಮಾಡಿದರಮ್ಮ, ಅರ್ಜೆಂಟ್ ಆಗಿ 52,300 ರೂಪಾಯಿ ಹಾಕ್ಬೇಕಂತೆ ಕಣಮ್ಮ.
1: ಹೌದು, ನನಗೂ ಬಂದಿದೆ ಕಣೆ.
0: ಏ ಅಮ್ಮ ಇರು ಇರು, ಸ್ವಲ್ಪ ಸಿರಿದು ಫೋನ್ ಬರ್ತಾ ಇದೆ, ಏನು ಅಂತ ಕೇಳ್ತೀನಿ. ಹಲೋ
2: ಹಲೋ ನಮನ, ಸಹನಾ ಅಮ್ಮಂದು ಮೆಸೇಜ್ ಬಂದಿದೆ ನಂಗೆ.
0: ಅಯ್ಯೋ ನಿಂಗೂ ಬಂತ?
2: ಹೌದೇ, ಅವ್ರಿಗೆ ಎಮರ್ಜೆನ್ಸಿ ದುಡ್ಡು ಬೇಕಿತ್ತಂತೆ, ನಾನು ಹಾಕ್ಬಿಟ್ಟೆ. ಗೌರಿಗೂ ಬಂದಿತ್ತಂತೆ, ಅವಳು ಹಾಕ್ಬಿಟ್ಟಿದ್ದಾಳೆ. ಆಮೇಲೆ ಯಾಕೋ ಡೌಟ್ ಬಂದು ಸಹನ ಫೋನ್ ಮಾಡಿ ಕೇಳಿದ್ರೆ, ನಮ್ಮಮ್ಮ ಮನೇಲಿ ತಲೆನೋವು ಅಂತ ಮಲಗಿದ್ದಾರೆ, ನಿಮ್ಗೆ ಮೆಸೇಜ್ ಮಾಡ್ತಾರೆ ಅಂದ್ಲು ಕಣೆ.
0: ಹಾಗಾದ್ರೆ ಇದು ಫ್ರಾಡ್ ಅನ್ಸುತ್ತೆ. ಮೊದ್ಲು ನಿಮ್ಮ ಅಕೌಂಟ್ ಗಳನ್ನೆಲ್ಲ ಬ್ಲಾಕ್ ಮಾಡಿ, ಸೈಬರ್ ಪೊಲೀಸ್ ಗೆ ಕಂಪ್ಲೇಂಟ್ ಕೊಡ್ಬೇಕು.
3: ಸೈಬರ್ ಅಪರಾಧದ ಬಗ್ಗೆ ಎಚ್ಚರವಿರಲಿ.

0: ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ಶ್ರೀಧರ್ ಹೆಗಡೆ ಭದ್ರನ್. ಮುಖ್ಯಾಂಶಗಳು: ಚುನಾವಣಾ ಪೂರ್ವದಲ್ಲಿ ನೀಡಿದ ಪ್ರತಿ ಮಾತಿಗೂ ಬದ್ದವಾಗಿ ಯೋಜನೆಗಳನ್ನು ಮನೆ ಮನೆಗೂ ತಲುಪಿಸಲಾಗಿದೆ, ಮುಖ್ಯಮಂತ್ರಿ ಸಿದ್ದರಾಮಯ್ಯ. ರಾಜ್ಯ ರಾಜಕೀಯದಲ್ಲಿನ ಊಹಾಪೋಹಗಳಿಗೆ ಜನರು ಕಿವಿಗೊಡಬಾರದು, ಕಾಂಗ್ರೆಸ್ ವರಿಷ್ಠರ ಮನವಿ. ಮತದಾರರ ಪಟ್ಟಿ ರಚನೆಗೆ ಪ್ರತಿಯೊಬ್ಬರ ಸಹಕಾರ ಅಗತ್ಯ, ಮುಖ್ಯ ಚುನಾವಣಾಧಿಕಾರಿ ಅನ್ಬುಕುಮಾರ್. ಇಂದು ಶ್ರದ್ಧಾ ಭಕ್ತಿಗಳಿಂದ ಈದ್ ಉಲ್ ಅಧಾ ಬಕ್ರೀದ್ ಹಬ್ಬದ ಆಚರಣೆ. ವಾರ್ತೆಗಳ ವಿವರ: ಚುನಾವಣಾ ಪೂರ್ವದಲ್ಲಿ ರಾಜ್ಯದ ಜನತೆಗೆ ನೀಡಿದ್ದ ಪ್ರತಿ ಮಾತಿಗೂ ಬದ್ದವಾಗಿ ನಡೆಯುವ ಮೂಲಕ ಯೋಜನೆಗಳನ್ನು ಮನೆ ಮನೆಗೂ ತಲುಪಿಸಲಾಗಿದೆ ಎಂದು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಹೇಳಿದ್ದಾರೆ. ರಾಜ್ಯ ಸರ್ಕಾರದ 3 ವರ್ಷಗಳ ಸಾಧನೆ ಕುರಿತು ಸಾಮಾಜಿಕ ಜಾಲತಾಣದಲ್ಲಿ ಸಂದೇಶ ಹಂಚಿಕೊಂಡ ಅವರು, ಅನ್ನಭಾಗ್ಯ ಯೋಜನೆಯಡಿ ಉಚಿತ ಆಹಾರ ಧಾನ್ಯ ವಿತರಿಸಲು ಈವರೆಗೆ 18,897 ಕೋಟಿ ರೂಪಾಯಿ ವ್ಯಯಿಸಲಾಗಿದ್ದು, 4,26,00,000 ಪಡಿತರದಾರರು ನೆಮ್ಮದಿಯಿಂದ ಊಟ ಮಾಡುತ್ತಿದ್ದಾರೆ. ಪೌಷ್ಠಿಕ ಆಹಾರ ಭದ್ರತೆ ನೀಡುವ ಮೂಲಕ ಆರೋಗ್ಯವಂತ ಸಮಾಜ ನಿರ್ಮಿಸಲಾಗಿದೆ ಎಂದು ಅವರು ತಿಳಿಸಿದ್ದಾರೆ. ಕರ್ನಾಟಕ ರಾಜ್ಯ ಹಿಂದುಳಿದ ವರ್ಗಗಳ ಶಾಶ್ವತ ಆಯೋಗದ ವತಿಯಿಂದ ನಡೆಸಲಾಗಿದ್ದ ಸಾಮಾಜಿಕ ಶೈಕ್ಷಣಿಕ ಸಮೀಕ್ಷಾ ವರದಿ 2025ನ್ನು ಮುಖ್ಯಮಂತ್ರಿ ಸಿದ್ದರಾಮಯ್ಯ ವಿಧಾನಸೌಧದಲ್ಲಿ ಸ್ವೀಕರಿಸಿದರು. ಈ ಸಂದರ್ಭದಲ್ಲಿ ಅವರು, ರಾಜ್ಯದ ಪ್ರತಿಯೊಂದು ಸಮುದಾಯದ ಜನರ ಸಾಮಾಜಿಕ ಶೈಕ್ಷಣಿಕ ಪರಿಸ್ಥಿತಿಯ ಪೂರ್ಣ ಮಾಹಿತಿಯನ್ನು ಸಂಗ್ರಹಿಸುವ ಉದ್ದೇಶದಿಂದ ರಾಜ್ಯ ಹಿಂದುಳಿದ ವರ್ಗಗಳ ಆಯೋಗಕ್ಕೆ ಸಾಮಾಜಿಕ ಮತ್ತು ಶೈಕ್ಷಣಿಕ ಸಮೀಕ್ಷೆಗೆ ತಾವು ಮೊದಲ ಬಾರಿಗೆ ಮುಖ್ಯಮಂತ್ರಿಯಾಗಿದ್ದ ಸಂದರ್ಭದಲ್ಲಿ ಆದೇಶಿಸಲಾಗಿತ್ತು. ಅನಂತರ ಬಂದ ಸರ್ಕಾರಗಳು ವರದಿ ಸ್ವೀಕರಿಸಲು ಹಿಂದೇಟು ಹಾಕಿದ್ದರಿಂದ ಸಮೀಕ್ಷೆ 1 ದಶಕಗಳಷ್ಟು ಹಳೆಯದಾಗಿ ಸ್ವೀಕಾರವಾಗದೇ ಉಳಿದಿತ್ತು. 2ನೇ ಬಾರಿಗೆ ಮುಖ್ಯಮಂತ್ರಿಯಾದ ನಂತರ ಇನ್ನಷ್ಟು ವೈಜ್ಞಾನಿಕವಾಗಿ ಮಾಹಿತಿ ಕಲೆಹಾಕಲು ಮರುಗಣತಿಗೆ ಆದೇಶ ನೀಡಿದ್ದೆ. ಇಂದು ಸಾಮಾಜಿಕ ಶೈಕ್ಷಣಿಕ ಸಮೀಕ್ಷೆಯ ವರದಿಯನ್ನು ಅತ್ಯಂತ ಸಂತೋಷದಿಂದ ಸ್ವೀಕರಿಸಿದ್ದೇನೆ ಎಂದು ಹೇಳಿದರು. ರಾಜ್ಯ ರಾಜಕೀಯದಲ್ಲಿನ ಊಹಾಪೋಹಗಳಿಗೆ ಜನರು ಕಿವಿಗೊಡಬಾರದು, ಜನತೆಯ ಹಿತದೃಷ್ಟಿಯಿಂದ ಪಕ್ಷ ಸೂಕ್ತ ತೀರ್ಮಾನ ತೆಗೆದುಕೊಳ್ಳಲಿದೆ ಎಂದು ರಾಜ್ಯ ಕಾಂಗ್ರೆಸ್ ಉಸ್ತುವಾರಿ ರಣದೀಪ್ ಸಿಂಗ್ ಸುರ್ಜೇವಾಲಾ ಮನವಿ ಮಾಡಿದ್ದಾರೆ. ಪಕ್ಷದ ಕಚೇರಿಯಲ್ಲಿ ಮಾತನಾಡಿದ ಅವರು, ದೆಹಲಿಯಲ್ಲಿ ನಡೆದ ಸಭೆಯಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ, ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವರೊಂದಿಗೆ ಪಕ್ಷದ ರಾಷ್ಟೀಯ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ, ನಾಯಕರಾದ ರಾಹುಲ್ ಗಾಂಧಿ, ರಾಜ್ಯಸಭೆಯ 4 ಸ್ಥಾನಗಳು ಹಾಗೂ ವಿಧಾನ ಪರಿಷತ್ನ 7 ಸ್ಥಾನಗಳಿಗೆ ಅಭ್ಯರ್ಥಿಗಳನ್ನು ಆಯ್ಕೆ ಮಾಡುವ ಸಂಬಂಧಿಸಿದಂತೆ ಸಮಾಲೋಚನೆ ನಡೆಸಿದ್ದು, ರಾಜ್ಯ ನಾಯಕರಿಂದ ಸೂಕ್ತ ಮಾಹಿತಿ ಅಭಿಪ್ರಾಯ ಸಂಗ್ರಹಿಸಲಾಗಿದೆ ಎಂದರು. ಯಾವುದೇ ಸಂದರ್ಭವಾದರೂ ಅದನ್ನು ನಿಭಾಯಿಸಲು ಪಕ್ಷಕ್ಕೆ ಸಾಮರ್ಥ್ಯವಿದೆ. ಈವರೆಗೂ ನಾಯಕತ್ವದ ವಿಚಾರವಾಗಿ ಯಾವುದೇ ನಿರ್ಧಾರ ತೆಗೆದುಕೊಂಡಿಲ್ಲ, ಕಾಂಗ್ರೆಸ್ ಶಾಸಕಾಂಗ ಸಭೆಯನ್ನು ನಿಗದಿ ಮಾಡಿಲ್ಲ ಎಂದು ಸ್ಪಷ್ಟಪಡಿಸಿದರು. ರಾಜ್ಯದಲ್ಲಿ ವರದಿಯಾಗಿದ್ದ ಶಂಕಿತ ಎಬೋಲಾ ಪ್ರಕರಣದ ಪ್ರಯೋಗಾಲಯ ಪರೀಕ್ಷಾ ವರದಿ ಬಂದಿದ್ದು ಅದು ಸಂಪೂರ್ಣವಾಗಿ ನೆಗೆಟಿವ್ ಎಂದು ದೃಢಪಟ್ಟಿದೆ ಎಂದು ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಖಾತೆ ಸಚಿವ ದಿನೇಶ್ ಗುಂಡೂರಾವ್ ಸ್ಪಷ್ಟಪಡಿಸಿದ್ದಾರೆ. ತಮ್ಮ ಅಧಿಕೃತ ಸಾಮಾಜಿಕ ಜಾಲತಾಣದಲ್ಲಿ ಈ ಬಗ್ಗೆ ಪ್ರತಿಕ್ರಿಯಿಸಿರುವ ಅವರು, ವ್ಯಕ್ತಿಯೊಬ್ಬರಿಗೆ ಎಬೋಲಾ ಸೋಂಕು ತಗುಲಿದೆ ಎಂದು ವರದಿಯಾದ ತಕ್ಷಣವೇ ಸಾರ್ವಜನಿಕ ಆರೋಗ್ಯ ಮಾರ್ಗಸೂಚಿಗಳು ಮತ್ತು ವೈದ್ಯಕೀಯ ಶಿಷ್ಟಾಚಾರಗಳಿಗೆ ಅನುಗುಣವಾಗಿ ಕಟ್ಟುನಿಟ್ಟಿನ ಮುನ್ನೆಚ್ಚರಿಕಾ ಕ್ರಮಗಳನ್ನು ಕೈಗೊಳ್ಳಲಾಗಿತ್ತು. ತಜ್ಞ ವೈದ್ಯರು ಸಮಗ್ರ ಪರಿಶೀಲನೆ ಬಳಿಕ ಎಬೋಲಾ ಸೋಂಕಿನಿಂದ ವ್ಯಕ್ತಿ ಬಾಧಿತನಾಗಿಲ್ಲ ಎಂದು ತಿಳಿಸಿದ್ದಾರೆ. ಸಾರ್ವಜನಿಕ ಆರೋಗ್ಯ ಮತ್ತು ಸುರಕ್ಷತೆ ನಮ್ಮ ಸರ್ಕಾರದ ಅತ್ಯುನ್ನತ ಆದ್ಯತೆಯಾಗಿದ್ದು ಜನರು ಆತಂಕ ಪಡುವ ಅಗತ್ಯವಿಲ್ಲ ಎಂದು ಅವರು ಭರವಸೆ ನೀಡಿದ್ದಾರೆ. ಈಗ ಪ್ರಕಟಣೆ, ಬಳಿಕ ಪ್ರದೇಶ ಸಮಾಚಾರ ಮುಂದುವರಿಯುವುದು.
1: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ. ಮತದಾರರ ಪಟ್ಟಿ ರಚನೆಗೆ ಪ್ರತಿಯೊಬ್ಬರ ಸಹಕಾರ ಅಗತ್ಯ ಎಂದು ಮುಖ್ಯ ಚುನಾವಣಾಧಿಕಾರಿ ಅನ್ಬುಕುಮಾರ್ ತಿಳಿಸಿದ್ದಾರೆ. ಬೆಂಗಳೂರಿನಲ್ಲಿ ರಾಜ್ಯ ಚುನಾವಣಾ ಆಯೋಗದಿಂದ ಆಯೋಜಿಸಲಾಗಿದ್ದ ಮಾಧ್ಯಮ ಕಾರ್ಯಾಗಾರ ಉದ್ದೇಶಿಸಿ ಮಾತನಾಡಿದ ಅವರು, ರಾಜ್ಯದ ಅರ್ಹ ನಾಗರಿಕರು ಮತದಾರರ ಪಟ್ಟಿಯಿಂದ ವಂಚಿತರಾಗಬಾರದು, ಅನರ್ಹ ಮತದಾರರು ಪಟ್ಟಿಯಲ್ಲಿ ಇರಬಾರದು ಎಂಬ ಉದ್ದೇಶದಿಂದ ಲೋಪದೋಷಗಳಿಲ್ಲದ ವಿನೂತನ ಸಮಗ್ರ ಮತದಾರರ ಪಟ್ಟಿಯನ್ನು ಸಿದ್ದಪಡಿಸುವುದೇ ಮತದಾರ ಪಟ್ಟಿಗಳ ವಿಶೇಷ ಸಮಗ್ರ ಪರಿಷ್ಕರಣೆ ಎಸ್ಐಆರ್ 2026 ಆಗಿದೆ. ಈ ಪ್ರಕ್ರಿಯೆಯಲ್ಲಿ ಪ್ರತಿಯೊಬ್ಬ ಮತದಾರನಿಂದ ಅವರದ್ದೇ ಸಹಿಯಡಿ ಸಮಗ್ರ ಮಾಹಿತಿಯನ್ನು ಪಡೆದು ಮತದಾರರ ಪಟ್ಟಿಯನ್ನು ಪರಿಷ್ಕರಿಸಲಾಗುವುದು ಎಂದರು. ಚುನಾವಣಾ ಆಯೋಗದ ನಿರ್ದೇಶನದಂತೆ ರಾಜ್ಯದಲ್ಲಿ ಮತದಾರರ ಪಟ್ಟಿಯ ಸಮಗ್ರ ಪರಿಷ್ಕರಣೆ ನಡೆಯುತ್ತಿದ್ದು, ಮತದಾರರ ಪಟ್ಟಿಯಲ್ಲಿ ಹೆಸರು ಸೇರ್ಪಡೆ ಮಾಡುವ ಹೊಣೆ ಪ್ರತಿಯೊಬ್ಬ ಭಾರತೀಯನದ್ದಾಗಿದೆ. ಇದು ಕೇವಲ ಚುನಾವಣಾ ಆಯೋಗದ ಹೊಣೆಯಷ್ಟೇ ಅಲ್ಲ ಎಂದು ರಾಜ್ಯ ಮುಖ್ಯ ಚುನಾವಣಾಧಿಕಾರಿಗಳು ಪ್ರಶ್ನೆಯೊಂದಕ್ಕೆ ಉತ್ತರಿಸಿದರು. ಭಾರತ ಚುನಾವಣಾ ಆಯೋಗದ ನಿರ್ದೇಶನದಂತೆ ಜಿಲ್ಲೆಯಾದ್ಯಂತ 3 ಹಂತಗಳಲ್ಲಿ ಮತದಾರರ ಪಟ್ಟಿಗಳ ವಿಶೇಷ ಸಮಗ್ರ ಪರಿಷ್ಕರಣೆ ಕೈಗೊಳ್ಳಲಾಗುತ್ತಿದ್ದು, ಮಾನ್ಯತೆ ಪಡೆದ ರಾಷ್ಟೀಯ ಹಾಗೂ ರಾಜ್ಯ ರಾಜಕೀಯ ಪಕ್ಷಗಳು ಬೂತ್ ಮಟ್ಟದ ಏಜೆಂಟ್ಗಳನ್ನು ನೇಮಿಸಿಕೊಳ್ಳಬೇಕು ಎಂದು ಬಾಗಲಕೋಟೆ ಜಿಲ್ಲಾಧಿಕಾರಿ ಸಂಗಪ್ಪ ಸೂಚಿಸಿದ್ದಾರೆ. ಜಿಲ್ಲಾಧಿಕಾರಿ ಕಚೇರಿ ಸಭಾಂಗಣದಲ್ಲಿ ವಿವಿಧ ರಾಜಕೀಯ ಪಕ್ಷಗಳ ಮುಖಂಡರೊಂದಿಗೆ ನಡೆದ ಸಭೆಯಲ್ಲಿ ಮಾತನಾಡಿದ ಅವರು, ಮತದಾರರ ಪಟ್ಟಿಯ ಪರಿಷ್ಕರಣೆ ಪ್ರಕ್ರಿಯೆ ಪಾರದರ್ಶಕ ಹಾಗೂ ಜನಸಹಭಾಗಿತ್ವದ ಕಾರ್ಯವಾಗಿದ್ದು, ಮತದಾರರು, ರಾಜಕೀಯ ಪಕ್ಷಗಳು ಮತ್ತು ಚುನಾವಣಾ ಸಿಬ್ಬಂದಿ ಎಲ್ಲರೂ ಸಹಕರಿಸಬೇಕು ಎಂದರು. ನಾಡಿನೆಲ್ಲೆಡೆ ಇಂದು ಈದ್ ಉಲ್ ಅಧಾ ಬಕ್ರೀದ್ ಹಬ್ಬವನ್ನು ಶ್ರದ್ದಾಭಕ್ತಿ ಸಡಗರ ಸಂಭ್ರಮದಿಂದ ಆಚರಿಸಲಾಗುತ್ತಿದೆ. ಈ ದಿನದಂದು ಮುಸ್ಲಿಮರು ಈದ್ಗಾ ಮೈದಾನ ಮಸೀದಿಗಳಲ್ಲಿ ವಿಶೇಷ ಪ್ರಾರ್ಥನೆಗಳನ್ನು ಸಲ್ಲಿಸುತ್ತಾರೆ. ಇಸ್ಲಾಮಿ ಕ್ಯಾಲೆಂಡರಿನ ದುಲ್ಹಜ್ ತಿಂಗಳ 10ರಂದು ಈದ್ ಉಲ್ ಅಧಾ ಅಥವಾ ಬಕ್ರೀದ್ ಹಬ್ಬ ಆಚರಿಸಲಾಗುತ್ತದೆ. ದೇವರ ಆಜ್ಞೆಯನ್ನು ಪಾಲಿಸಲು ಪ್ರವಾದಿ ಇಬ್ರಾಹಿಂ ತಮ್ಮ ಏಕೈಕ ಪುತ್ರನನ್ನು ತ್ಯಾಗ ಮಾಡಲು ಇಚ್ಛಿಸಿದ್ದರ ಸ್ಮರಣಾರ್ಥ ಈದ್ ಉಲ್ ಅಧಾ ಹಬ್ಬವನ್ನು ಆಚರಿಸಲಾಗುತ್ತದೆ. ಇದೇ ಮಾಹಿತಿಯಲ್ಲಿ ಹಜ್ ಯಾತ್ರೆ ಕೂಡ ಕೈಗೊಳ್ಳಲಾಗುತ್ತದೆ. ಈ ಕುರಿತು ಮಾತನಾಡಿದ್ದಾರೆ ನವೀದ್ ಮುಲ್ಲಾ.
4: ಅಪ್ರತಿಮ ತ್ಯಾಗ ಬಲಿದಾನದ ಪ್ರತೀಕವಾಗಿರುವ ಈದ್ ಉಲ್ ಅಧಾ ಎಂದು ಕರೆಯಲ್ಪಡುವ ಬಕ್ರೀದ್ ಹಬ್ಬವನ್ನು ಇಸ್ಲಾಮಿಕ್ ಕ್ಯಾಲೆಂಡರಿನ 12ನೇ ತಿಂಗಳಾದ ಜಿಲ್ ಹಜ್ಜಾದ 10ನೇ ದಿನ ಆಚರಿಸಲಾಗುತ್ತದೆ. ಪರಮದಯಾಮಯಿ ಕರುಣಾಮಯಿಯಾದ ಅಲ್ಲಾಹನಿಗೆ ತ್ಯಾಪ್ತರಾಗಿದ್ದ ಪ್ರವಾದಿ ಹಜರತ್ ಇಬ್ರಾಹಿಂ ಅಲಹಿಸ್ಸಲಾಂರವರ ತ್ಯಾಗದ ಪ್ರತೀಕವಾಗಿ ಈ ಬಕ್ರೀದ್ ಹಬ್ಬ ಆಚರಣೆ ಶತಮಾನಗಳಿಂದ ನಡೆದು ಬಂದಿದೆ. ರಂಜಾನ್ ಹಬ್ಬಕ್ಕಿಂತ ಬಕ್ರೀದ್ ಹಬ್ಬ ಭಿನ್ನವಾಗಿದೆ. ರಂಜಾನ್ನಲ್ಲಿ ರೋಜಾ ಅಂದರೆ ಉಪವಾಸ ಹಾಗೂ ದಾನಕ್ಕೆ ಆದ್ಯತೆ ನೀಡಿದರೆ, ಬಕ್ರೀದ್ ಹಬ್ಬದಲ್ಲಿ ಕುರ್ಬಾನಿ ಬಲಿಕರ್ಮ ಹಾಗೂ ಪವಿತ್ರ ಹಜ್ ಯಾತ್ರೆ ಈ ಹಬ್ಬದ ಜೀವಾಳವಾಗಿದೆ. ಕುರ್ಬಾನಿ ಎಂಬುದು ತ್ಯಾಗದ ಉದ್ದೇಶದಿಂದ ನೀಡುವ ಬಲಿಕರ್ಮವಾಗಿದೆ. ಹಜ್ ಯಾತ್ರೆ ಬಕ್ರೀದ್ ಹಬ್ಬದ ತಿರುಳು. ಹಲವು ಷರತ್ತುಗಳಿಗೆ ಒಳಪಟ್ಟು ಕುರ್ಬಾನಿ ಹಾಗೂ ಹಜ್ ಯಾತ್ರೆ ಎಲ್ಲ ಮುಸ್ಲಿಮರ ಮೇಲೆ ಕಡ್ಡಾಯವಾಗಿದೆ. ವ್ಯಕ್ತಿಯ ಆರ್ಥಿಕ ಸದೃಢತೆ ಇವೆರಡಕ್ಕೂ ಬಹುಮುಖ್ಯ ಷರತ್ತುಗಳಾಗಿವೆ.
0: ಬಕ್ರೀದ್ ಹಬ್ಬದ ಪ್ರಯುಕ್ತ ಬೆಳಗ್ಗೆ 7 ಗಂಟೆಯಿಂದ ಮಧ್ಯಾಹ್ನ 12 ಗಂಟೆಯವರೆಗೆ ವಾಹನಗಳ ಸಂಚಾರ ಮಾರ್ಗ ತಾತ್ಕಾಲಿಕವಾಗಿ ಬದಲಾವಣೆ ಮಾಡಲಾಗುವುದು ಎಂದು ಹುಬ್ಬಳ್ಳಿ ಧಾರವಾಡ ಸಂಚಾರ ಉಪವಿಭಾಗದ ಸಹಾಯಕ ಪೊಲೀಸ್ ಆಯುಕ್ತರು ಪ್ರಕಟಣೆಯಲ್ಲಿ ತಿಳಿಸಿದ್ದಾರೆ. ಪ್ರಾರ್ಥನೆ ಮಾಡಲು ಬರುವ ಜನರ ವಾಹನಗಳಿಗೆ ನೆಹರು ಮೈದಾನ, ಎಂಟಿ ಮಿಲ್ ಗ್ರೌಂಡ್ ಹಾಗೂ ಹಳೆ ಹುಬ್ಬಳ್ಳಿ ಕೆಇಬಿ ಗ್ರಿಡ್ ಹತ್ತಿರ ತಾತ್ಕಾಲಿಕ ನಿಲುಗಡೆ ವ್ಯವಸ್ಥೆ ಮಾಡಲಾಗಿದೆ ಎಂದು ಅವರು ತಿಳಿಸಿದ್ದಾರೆ. ವಿಶ್ವ ಪರಂಪರೆಯ ತಾಣವಾದ ಹಂಪಿಯಲ್ಲಿ ಉತ್ಖನನ ಜರುಗಿ ಇತ್ತೀಚೆಗೆ ಆಳ್ವಾರ್ ವಿಗ್ರಹಗಳು ದೊರೆತಿದ್ದು, ಈಗ ಹಜಾರರಾಮನ ದೇವಸ್ಥಾನದ ಆವರಣದಲ್ಲಿ ಚಪ್ಪಡಿ ಕಲ್ಲು ಹಾಸುವಾಗ ಕಾಮಗಾರಿಗಾಗಿ ಮಣ್ಣು ಅಗೆಯುತ್ತಿದ್ದಾಗ ಮತ್ತೆರಡು ಆಳ್ವಾರ್ ವಿಗ್ರಹಗಳು ಮತ್ತು ಅತ್ಯಂತ ಶಕ್ತಿಶಾಲಿ ಪ್ರಾಣಿ ಎಂದು ಕರೆಯಲಾಗುತ್ತಿದ್ದ ವ್ಯಾಡದ ಕಲ್ಲಿನ ಕೆತ್ತನೆಯ ಜೊತೆಗೆ ಕಿರುಗಾಲಿವೆ ಪತ್ತೆಯಾಗಿವೆ. ಹಜಾರರಾಮನ ದೇವಸ್ಥಾನದಲ್ಲಿ ವ್ಯಾಡಗಳು ಬರೀ ಭಿತ್ತಿಚಿತ್ರ ರೂಪದಲ್ಲಿ ಮಾತ್ರ ಇರುವುದಿಲ್ಲ, ಕೆತ್ತನೆಯ ರೂಪ ಪಡೆದು ದೇವಸ್ಥಾನದ ಮಹಾದ್ವಾರದಲ್ಲಿ ಇಡಲಾಗಿತ್ತು ಎಂದು ಭಾರತೀಯ ಪುರಾತತ್ವ ಸರ್ವೇಕ್ಷಣಾ ಇಲಾಖೆಯ ಅಧೀಕ್ಷಕರಾದ ಕೆ ರಾಮಕೃಷ್ಣ ರೆಡ್ಡಿ ತಿಳಿಸಿದ್ದಾರೆ. ಈ ಕುರಿತು ಭಾರತೀಯ ಪುರಾತತ್ವ ಸರ್ವೇಕ್ಷಣಾ ಇಲಾಖೆ ಹಂಪಿ ವಲಯದ ಉಪ ಅಧೀಕ್ಷಕ ಪುರಾತತ್ವವಿದರಾದ ಡಾ ದೇವರಾಜ್ ಎಸ್ಎಂ ಆಕಾಶವಾಣಿಗೆ ಮಾಹಿತಿ ನೀಡಿದ್ದಾರೆ.
5: ಹಂಪಿಯ ಅಜಾರರಾಮ ದೇವಸ್ಥಾನದಲ್ಲಿ ಸೂಕ್ಷ್ಮ ಮತ್ತು ಜಾಗರೂಕತೆಯಿಂದ ಹಾಗೂ ವೈಜ್ಞಾನಿಕವಾಗಿ ಉತ್ಖನನ ಮಾಡುವಂತಹ ಸಂದರ್ಭದಲ್ಲಿ ಆಳ್ವರ್ ವಿಗ್ರಹಗಳು ಪತ್ತೆಯಾಗಿವೆ. ಭವಿಷ್ಯ ಇವರು ವೈಷ್ಣವ ಮಠದ ಪ್ರಚಾರಕರು. 11 ಆಳ್ವರ್ ಇದ್ದು ಆದರೆ 2 ವಿಗ್ರಹಗಳು ಮಾತ್ರ ಪತ್ತೆಯಾಗಿವೆ. ಮುಂದೆ ಉಳಿದ ವಿಗ್ರಹಗಳು ಸಿಗಬಹುದು. ಹಂಪಿಯ ಅಜಾರರಾಮ ದೇವಸ್ಥಾನದ ಆವರಣದಲ್ಲಿ ನಡೆದ ಉತ್ಖನನದ ಸಂದರ್ಭದಲ್ಲಿ ವ್ಯಾಳ ಶಿಲ್ಪವು ದೊರೆತಿದೆ. ಈ ವ್ಯಾಳವು 2 ಅಡಿ ಎತ್ತರದ ಲ್ಲಿದ್ದು ಕಲ್ಲಿನಲ್ಲಿ ಕೆತ್ತಲಾಗಿದೆ. ಕೇಂದ್ರ ಕಚೇರಿಯ ಮಾರ್ಗದರ್ಶನದಲ್ಲಿ ನಡೆಯುತ್ತಿರುವ ಈ ಉತ್ಖನನವು ಇದೀಗ ಮಹತ್ವದ ಘಟ್ಟ ತಲುಪಿದೆ.
0: ಮೇಕೆದಾಟು ಯೋಜನೆಗೆ ತಮಿಳುನಾಡು ಮುಖ್ಯಮಂತ್ರಿ ಜೋಸೆಫ್ ವಿಜಯ್ ವಿರೋಧ ವ್ಯಕ್ತಪಡಿಸಿರುವುದನ್ನು ಖಂಡಿಸಿ ಕನ್ನಡಪರ ಸಂಘಟನೆಗಳ ವತಿಯಿಂದ ಚಾಮರಾಜನಗರದಲ್ಲಿ ಪ್ರತಿಭಟನೆ ನಡೆಸಲಾಯಿತು. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಚುನಾವಣಾ ಪೂರ್ವದಲ್ಲಿ ನೀಡಿದ ಪ್ರತಿಮಾತಿಗೂ ಬದ್ಧವಾಗಿ ಯೋಜನೆಗಳನ್ನು ಮನೆ ಮನೆಗೂ ತಲುಪಿಸಲಾಗಿದೆ, ಮುಖ್ಯಮಂತ್ರಿ ಸಿದ್ದರಾಮಯ್ಯ. ರಾಜ್ಯ ರಾಜಕೀಯದಲ್ಲಿನ ಊಹಾಪೋಹಗಳಿಗೆ ಜನರು ಕಿವಿಗೊಡಬಾರದು, ಕಾಂಗ್ರೆಸ್ ವರಿಷ್ಠರ ಮನವಿ. ಮತದಾರರ ಪಟ್ಟಿ ರಚನೆಗೆ ಪ್ರತಿಯೊಬ್ಬರ ಸಹಕಾರ ಅಗತ್ಯ, ಮುಖ್ಯ ಚುನಾವಣಾಧಿಕಾರಿ ಅನ್ಬುಕುಮಾರ್. ಇಂದು ಶ್ರದ್ದಾ ಭಕ್ತಿಗಳಿಂದ ಈದ್ ಉಲ್ ಅಧಾ ಬಕ್ರೀದ್ ಹಬ್ಬದ ಆಚರಣೆ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ರಾಷ್ಟೀಯ ವಾರ್ತಾ ಪ್ರಸಾರ 7:35.
6: ಆಕಾಶವಾಣಿ ಕಲಬುರಗಿಯ ಮಾತೋಶ್ರೀ ಅಂಬುಬಾಯಿ ಅಂಧಬಾಲಕಿಯರ ವಸತಿಯುತ ಶಾಲೆ ನೀಡುವ ಉಚಿತ ಶಿಕ್ಷಣ ಮತ್ತು ಕರಕುಶಲ ತರಬೇತಿ ಕುರಿತು ಪ್ರಾಯೋಜಿತ ಕಾರ್ಯಕ್ರಮ. ಈ ಕಾರ್ಯಕ್ರಮದ ಪ್ರಾಯೋಜಕರು ಮಾತೋಶ್ರೀ ಅಂಬುಬಾಯಿ ಅಂಧಬಾಲಕಿಯರ ವಸತಿಯುತ ಶಾಲೆ, ಮಾದರಸನಹಳ್ಳಿ, ಜಿಡಿಎ ಲೇಔಟ್, ಕಲಬುರಗಿ.
7: ಕಲಬುರಗಿಯ ಶ್ರೀಮತಿ ಅಂಬುಬಾಯಿ ಅಂಧಬಾಲಕಿಯರ ವಸತಿ ಶಾಲೆ ದೃಷ್ಟಿಹೀನ ಬಾಲಕಿಯರ ಬಾಳಿನಲ್ಲಿ ಬೆಳಕು ತರಲು ಶ್ರಮಿಸುತ್ತಿದೆ.
8: ಬಾಲಕರೇ ಮತ್ತು ಪೋಷಕರೇ, ಸಂಪೂರ್ಣವಾಗಿ ದೃಷ್ಟಿಯನ್ನು ಕಳೆದುಕೊಂಡ ಅಥವಾ ಅಲ್ಪ ಸ್ವಲ್ಪ ಕಾಣಿಸುವ 6-18 ವರ್ಷದೊಳಗಿನ ಅಂಧಬಾಲಕಿಯರ ಪ್ರವೇಶಕ್ಕೆ ಅವಕಾಶವಿದೆ.
7: ಶಾಲಾ ಶಿಕ್ಷಣದ ಜೊತೆಗೆ ಉಚಿತ ವಸತಿ, ಆಹಾರ, ಬಟ್ಟೆಗಳನ್ನು ಒದಗಿಸಲಾಗುವುದು.
8: ಸಂಪರ್ಕಿಸಿ ಮುಖ್ಯೋಪಾಧ್ಯಾಯರು ಶ್ರೀಮತಿ ಅಂಬುಬಾಯಿ ಅಂಧಬಾಲಕಿಯರ ವಸತಿ ಶಾಲೆ, ಕಲಬುರಗಿ.
7: ಕರೆ ಮಾಡಿ 9535393900.
6: ಆತ್ಮೀಯ ಕೆಡುಗರೆ, ಕಲಬುರಗಿಯಲ್ಲಿರುವ ಮಾತೋಶ್ರೀ ಅಂಬುಬಾಯಿ ಅಂಧಬಾಲಕಿಯರ ವಸತಿಯುತ ಶಾಲೆ ಅಂಧ ಹೆಣ್ಣು ಮಕ್ಕಳಿಗಾಗಿ 1-10 ತರಗತಿಯವರೆಗೆ ಉಚಿತ ಶಿಕ್ಷಣ ನೀಡುತ್ತಿದೆ. ಈ ಬಗ್ಗೆ ಶಾಲೆಯ ಸಂಸ್ಥಾಪಕ ಅಧ್ಯಕ್ಷರಾದ ಶ್ರೀ ದತ್ತು ಅಗರ್ವಾಲ್ ಅವರಿಂದ ಮಾಹಿತಿ.
9: ನಮಸ್ಕಾರಗಳು. ಈ ಶಾಲೆಯು 2007 ಕೇವಲ 4 ಮಕ್ಕಳಿಂದ ಪ್ರಾರಂಭವಾಗಿ ಈಗ 75 ಹೆಚ್ಚು ಮಕ್ಕಳಿಗೆ ವಿದ್ಯಾದಾನ ಮಾಡುತ್ತಿದೆ. ಅದರ ಜೊತೆಗೆ ಅನ್ನದಾನ, ವಸ್ತ್ರ, ವಸತಿ ಮತ್ತು ಇತರ ಎಲ್ಲ ಮೂಲಭೂತ ಸೌಕರ್ಯಗಳನ್ನು ಒದಗಿಸುತ್ತಿದೆ. ಇಲ್ಲಿ 6-18 ವರ್ಷದೊಳಗಿನ ಮಕ್ಕಳಿಗೆ ಈಗ ಪ್ರವೇಶ ಪ್ರಕ್ರಿಯೆ ಆರಂಭವಾಗಿದೆ. ಸಂಪೂರ್ಣವಾಗಿ ಅಂಧರಾಗಿರುವ ಅಥವಾ ಅಲ್ಪ ಸ್ವಲ್ಪ ಕಾಣುವ ದೃಷ್ಟಿ ದೋಷವುಳ್ಳ ಮಕ್ಕಳಿಗೆ ಪ್ರವೇಶವನ್ನು ನೀಡಲಾಗುತ್ತದೆ. ಇವರಿಗೆ ಅಂಧತ್ವದ ಬಗ್ಗೆ UDID ಕಾರ್ಡ್ ಅಂತ ಇರ್ತದೆ, ಅಥವಾ ಅದನ್ನ ವೈದ್ಯಕೀಯ ಪ್ರಮಾಣ ಪತ್ರ ಅಂತ ಹೇಳಬಹುದು ನಾವು. ಈ ವೈದ್ಯಕೀಯ ಪ್ರಮಾಣ ತರುವುದು ಕಡ್ಡಾಯ. ಅದರ ಜೊತೆಗೆ ಪಾಲಕರ ಮತ್ತು ಮಕ್ಕಳ ಆಧಾರ್ ಕಾರ್ಡ್, ವಾಸಸ್ಥಳ ಪ್ರಮಾಣ ಪತ್ರ ಮತ್ತು 6 ಪಾಸ್ಪೋರ್ಟ್ ಫೋಟೋಸ್ ಇದನ್ನೆಲ್ಲ ತರಬೇಕಾಗ್ತದೆ. ಇದು ಸಂಪೂರ್ಣವಾಗಿ ಉಚಿತವಾಗಿರುವಂತಹ ಶಾಲೆ. 1-10 ತರಗತಿವರೆಗೆ ವಿದ್ಯಾಭ್ಯಾಸವನ್ನು ಮಾಡಿಸಲಾಗುತ್ತದೆ. ಜೊತೆಗೆ ಕಂಪ್ಯೂಟರ್ ತರಬೇತಿ, ಸಂಗೀತ, ಯೋಗ, ಕರಕುಶಲ ತರಬೇತಿಗಳನ್ನು ನೀಡಲಾಗುತ್ತದೆ. ಈ ಶಾಲೆಯು ಕಲಬುರಗಿ ನಗರಕ್ಕೆ ಅಟ್ಟಿಕೊಂಡಿರುವ ಮಾದರಸನಹಳ್ಳಿ ಅಂತಕ್ಕಂಥ ಗ್ರಾಮದ GDL ಲೇಔಟ್ 4-5 ಕಿಲೋಮೀಟರ್ ದೂರ ಆಗಬಹುದು. ಅಲ್ಲಿ ಸುಸಜ್ಜಿತವಾದ ಕಟ್ಟಡವನ್ನ ನಿರ್ಮಿಸಿದ್ದೇವೆ. ಮಕ್ಕಳಿಗೆ ಬೇಕಾಗುವಂತ ಎಲ್ಲಾ ವ್ಯವಸ್ಥೆಗಳನ್ನು ಕಲ್ಪಿಸಲಾಗಿದೆ. ಬ್ರೈಲ್ ಗ್ರಂಥಾಲಯ ಇದೆ. ಆದ್ದರಿಂದ ತಮಗೆ ಯಾರಾದರೂ ದೃಷ್ಟಿದೋಷವುಳ್ಳ ಮಕ್ಕಳು ಕಣ್ಣಿಗೆ ಬಿದ್ದರೆ ದಯವಿಟ್ಟು ಅವರನ್ನು ಈ ಶಾಲೆಗೆ ತಂದು ಸೇರಿಸಿ ನಾವು ಕೇವಲ ಅಂಧರಿಗೆ ನೋಡಿ ತುಟಿ ಹಂಚಿನ ಸಹಾನುಭೂತಿ ತೋರಿಸುವುದಕ್ಕಿಂತ ಎಲ್ಲಿ ಯೋಗ್ಯವಾದ ತರಬೇತಿ ಶಿಕ್ಷಣ ದೊರೆಯುತ್ತದೆ ಅಂತಹ ಒಂದು ಸಂಸ್ಥೆಗಳಲ್ಲಿ ಒಯ್ದು ಸೇರಿಸಿದರೆ ಆ ಮಕ್ಕಳ ಜೀವನವು ಸಂಪೂರ್ಣವಾಗಿ ಬದಲಾಗುತ್ತದೆ ಮತ್ತು ಅವರು ಸ್ವತಂತ್ರವಾಗಿ ಜೀವನ ಮಾಡಲು ಅನುಕೂಲವಾಗುತ್ತದೆ. ಫೋನ್ ಮಾಡಿದ್ರೆ ನಾವೇ ಸ್ವತಃ ಅಲ್ಲಿಗೆ ಬಂದು ಮಕ್ಕಳಿಗೆ ನಮ್ಮ ಶಾಲೆಯಲ್ಲಿ ಸೇರಿಸಿಕೊಳ್ಳೋದಕ್ಕೆ ಒಂದು ಕೆಲಸವನ್ನು ಮಾಡ್ತೇವೆ. ಏಪ್ರಿಲ್ನಿಂದ ಜೂನ್ ತಿಂಗಳವರೆಗೆ ನಾವು ಪ್ರವೇಶವನ್ನು ಕೊಡುತ್ತೇವೆ. ಈಗಾಗಲೇ ನಮ್ಮ ಶಾಲೆಯಿಂದ 100 ವಿದ್ಯಾರ್ಥಿನಿಯರು SSLC ಪರೀಕ್ಷೆ ಪಾಸ್ ಮಾಡಿ ಹೋಗಿದ್ದಾರೆ. ಅವರಲ್ಲಿ ಎಷ್ಟೋ ಜನರಿಗೆ ಸರ್ಕಾರಿ ಕೆಲಸನೂ ಸಿಕ್ಕಿದೆ ಮತ್ತು ಡಿಗ್ರಿಗಳನ್ನು ಕೂಡ ಮಾಡಿಕೊಂಡಿದ್ದಾರೆ ಮತ್ತು ಕೆಲವರೆಲ್ಲ ಕಂಪ್ಯೂಟರ್ನಲ್ಲಿ ಒಳ್ಳೆಯ ತರಬೇತಿಯನ್ನು ಪಡೆದು ಬೇರೆ ಬೇರೆ ಸಂಸ್ಥೆಗಳಲ್ಲಿ ಕೆಲಸ ಮಾಡ್ತಾ ಇದ್ದಾರೆ. ಫ್ಯಾಮಿಲಿಗೂ ಕೂಡ ಅವರು ನೆರವನ್ನ ನೀಡ್ತಾ ಇದ್ದಾರೆ. ತಾವು ದಯವಿಟ್ಟು ನಮ್ಮ ಶಾಲೆಗೆ ವಿದ್ಯಾರ್ಥಿಗಳನ್ನು ತಂದು ಸೇರಿಸಿ ಒಂದು ಪುಣ್ಯದ ಕೆಲಸವಾಗುತ್ತದೆ. ಧನ್ಯವಾದಗಳು.
6: ಇದುವರೆಗೆ ಕಲಬುರಗಿಯ ಮಾತೋಶ್ರೀ ಅಂಬುಬಾಯಿ ಅಂಧಬಾಲಕಿಯರ ವಸತಿಯುತ ಶಾಲೆಯ ಪ್ರವೇಶಾತಿ, ಶಾಲೆ ನೀಡುವ ಉಚಿತ ಸೌಲಭ್ಯಗಳ ಕುರಿತು ಶಾಲೆಯ ಸಂಸ್ಥಾಪಕ ಅಧ್ಯಕ್ಷರಾದ ಶ್ರೀ ದತ್ತು ಅಗರ್ವಾಲ್ ಅವರಿಂದ ಮಾಹಿತಿ ಕೇಳಿದರು. ಕಲಬುರಗಿಯಲ್ಲಿರುವ ಮಾತೋಶ್ರೀ ಅಂಬುಬಾಯಿ ಅಂಧಬಾಲಕಿಯರ ವಸತಿಯುತ ಶಾಲೆಯಲ್ಲಿ ಹೆಣ್ಣು ಮಕ್ಕಳಿಗಾಗಿ 1-10 ತರಗತಿಯವರೆಗೆ ಉಚಿತ ಶಿಕ್ಷಣವನ್ನು ನೀಡಲಾಗುತ್ತಿದೆ. ಇದುವರೆಗೆ ಕಲಬುರಗಿಯ ಮಾತೋಶ್ರೀ ಅಂಬುಬಾಯಿ ಅಂಧ ಬಾಲಕಿಯರ ವಸತಿಯುತ ಶಾಲೆ ನೀಡುವ ಉಚಿತ ಶಿಕ್ಷಣ ಹಾಗೂ ಕರಕುಶಲ ತರಬೇತಿ ಕುರಿತು ಪ್ರಾಯೋಜಿತ ಕಾರ್ಯಕ್ರಮ ಕೇಳಿದಿರಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ಮಾತೋಶ್ರೀ ಅಂಬುಬಾಯಿ ಅಂಧ ಬಾಲಕಿಯರ ವಸತಿಯುತ ಶಾಲೆ, ಮಾದರ್ಶನ ಹಳ್ಳಿ, ಜಿಡಿಎ ಲೇಔಟ್, ಕಲಬುರಗಿ.
7: ಕಲಬುರಗಿಯ ಶ್ರೀಮತಿ ಅಂಬುಬಾಯಿ ಅಂಧ ಬಾಲಕಿಯರ ವಸತಿ ಶಾಲೆ ದೃಷ್ಟಿಹೀನ ಬಾಲಕಿಯರ ಬಾಳಿನಲ್ಲಿ ಬೆಳಕು ತರಲು ಶ್ರಮಿಸುತ್ತಿದೆ.
8: ಬಾಲಕರೇ ಮತ್ತು ಪೋಷಕರೇ, ಸಂಪೂರ್ಣವಾಗಿ ದೃಷ್ಟಿಯನ್ನು ಕಳೆದುಕೊಂಡ ಅಥವಾ ಅಲ್ಪ ಸ್ವಲ್ಪ ಕಾಣಿಸುವ 6-18 ವರ್ಷದೊಳಗಿನ ಅಂಧ ಬಾಲಕಿಯರ ಪ್ರವೇಶಕ್ಕೆ ಅವಕಾಶವಿದೆ.
7: ಶಾಲಾ ಶಿಕ್ಷಣದ ಜೊತೆಗೆ ಉಚಿತ ವಸತಿ, ಆಹಾರ, ಬಟ್ಟೆಗಳನ್ನು ಒದಗಿಸಲಾಗುವುದು.
8: ಸಂಪರ್ಕಿಸಿ ಮುಖ್ಯೋಪಾಧ್ಯಾಯರು ಶ್ರೀಮತಿ ಅಂಬುಬಾಯಿ ಅಂಧ ಬಾಲಕಿಯರ ವಸತಿ ಶಾಲೆ, ಕಲಬುರಗಿ.
7: ಕರೆ ಮಾಡಿ 9535393939.
10: ಸಮಯ 7:20 ಇದು ಆಕಾಶವಾಣಿ ಮೈಸೂರು ಎಫ್ಎಂ 100.6. ಈಗ ಭಾವಗೀತೆಗಳ ಕಾರ್ಯಕ್ರಮ. ಮೊದಲಿಗೆ ಕೆಆರ್ ಸುಬ್ರಹ್ಮಣ್ಯ ಅವರು ಹಾಡಿರುವ ಲೋಕೇಶ್ ಅಗಸನಕಟ್ಟೆ ಅವರ ಒಂದು ಕವನ, ಆಡಬಾರದ ಮಾತು ಆಡಿದ ಮೇಲೆ ಉಳಿಯುವುದು ಇನ್ನೇನು.

0: ಭಾವಗೀತೆಗಳ ಕಾರ್ಯಕ್ರಮ ಈವರೆಗೂ ಪ್ರಸಾರವಾಯಿತು. ಸಮಯವಾಗುತ್ತಿದೆ 7:30. ಆಕಾಶವಾಣಿ ಮೈಸೂರು.
1: ಮಗುವಿನ ಉಜ್ವಲ ಭವಿಷ್ಯದ ಚಿಂತನೆಯಲ್ಲಿದ್ದೀರಾ? ಹಾಗಾದರೆ ನಿಮ್ಮ ಸರಿಯಾದ ಆಯ್ಕೆ ಮೈಸೂರು ಕುವೆಂಪು ನಗರದಲ್ಲಿರುವ ಹೆಸರಾಂತ ಬಿಜಿಎಸ್ ಶಾಲೆ. ಸ್ಟೇಟ್ ಮತ್ತು ಸಿಬಿಎಸ್ಇ ಪಠ್ಯಕ್ರಮಗಳು, ಅನುಭವಿ ಶಿಕ್ಷಕರು, ಎಐ ಮತ್ತು ಸ್ಮಾರ್ಟ್ ಬೋರ್ಡ್ ವ್ಯವಸ್ಥೆ, ಪ್ರಾಯೋಗಿಕ ಬೋಧನಾ ವಿಧಾನ, ವಿಶಾಲವಾದ ಆಟದ ಮೈದಾನ, ಕ್ರೀಡೆ, ಸಾಂಸ್ಕೃತಿಕ ಚಟುವಟಿಕೆಗಳಿಗೆ ಹೆಚ್ಚಿನ ಪ್ರೋತ್ಸಾಹ, ಜೊತೆಗೆ ಸಂಗೀತ, ನೃತ್ಯ, ಕರಾಟೆ ಹಾಗೂ ಸಂಸ್ಕೃತ ತರಗತಿಗಳು ಉಂಟು. ಶಾಲಾ ಬಸ್ ವ್ಯವಸ್ಥೆ ಹಾಗೂ ಪ್ರತ್ಯೇಕ ಹಾಸ್ಟೆಲ್ ಸೌಲಭ್ಯವೂ ಇದೆ. ಇಂದೇ ಸಂಪರ್ಕಿಸಿ 08212463869.
2: ಲಿಡ್ಕರ್ ವತಿಯಿಂದ ರಾಜ್ಯ ಮಟ್ಟದ ಚರ್ಮ ಪಾದರಕ್ಷೆ ತಯಾರಿಕಾ ಸ್ಪರ್ಧೆಯು 6 ಬೆಂಗಳೂರಿನ ಕರ್ನಾಟಕ ಇನ್ಸ್ಟಿಟ್ಯೂಟ್ ಆಫ್ ಲೆದರ್ ಅಂಡ್ ಫ್ಯಾಷನ್ ಟೆಕ್ನಾಲಜಿಯಲ್ಲಿ ನಡೆಯಲಿದೆ.
3: 18-55 ವರ್ಷದೊಳಗಿನ ಆಸಕ್ತರು ಸ್ಪರ್ಧೆಯಲ್ಲಿ ಭಾಗವಹಿಸಿ ಬಹುಮಾನ ಗೆಲ್ಲಲು ಸುವರ್ಣಾವಕಾಶ.
2: ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ ಇದೇ ತಿಂಗಳ 30.
3: ಹೆಚ್ಚಿನ ಮಾಹಿತಿಗಾಗಿ lidkar.com ಅವಲೋಕಿಸಿ ಅಥವಾ 9482300400 ಕರೆ ಮಾಡಿ.
2: ಲಿಡ್ಕರ್, ನಂಬಿಕೆ ನಿರಂತರ.
4: ರೀ, ಸ್ಕೂಲ್ ಎಲ್ಲ ಇನ್ನೇನ್ ರೀಓಪನ್ ಆಗ್ತದೆ.
5: ಹಳೆ ಸ್ಕೂಲ್ ಬ್ಯಾಗೇ ಸಾಕಲ್ವಾ? ಯೂನಿಫಾರ್ಮ್ ಮತ್ತೆ ಶೂಸ್ ಹೋದ ವರ್ಷದ ಯೂಸ್ ಮಾಡಿದ್ರೆ ಹೇಗೆ?
4: ಯಾಕ್ರಿ, ಅವ್ನು ನೋಡಿದ್ರೆ ಎಲ್ಲ ಹೊಸದೇ ಬೇಕು ಅಂತಿದ್ದಾನೆ.
5: ಓ, ಹಾಗಾದ್ರೆ ಆ ಫೀಸು, ಆ ಬುಕ್ಸು?
6: ನಿಮ್ಮ ಮಕ್ಕಳ ಎಜುಕೇಶನ್ ಅಂತ ಬಂದಾಗ ಈ ತರ ಯಾವುದೇ ಕಾಂಪ್ರಮೈಸ್ ಬೇಡ. ಮಣಪುರಂ ಫಿನಾನ್ಸ್ ನೀಡ್ತಿದೆ ಎಜುಕೇಶನ್ ನೀಡ್ಸ್ ಗಾಗಿ ಸ್ಪೆಷಲ್ ಗೋಲ್ಡ್ ಲೋನ್. ಕರೆ ಮಾಡಿ 1800-420-233.
0: ಸೇವಾ ವಾಹಿನಿ. ಭಾರತ ಸರ್ಕಾರದ ಸಾಮಾಜಿಕ ನ್ಯಾಯ ಮತ್ತು ಸಬಲೀಕರಣ ಮಂತ್ರಾಲಯದ ವತಿಯಿಂದ 2026 ಮತ್ತು 2027 ಸಾಲಿನಲ್ಲಿ ಪ್ರಸ್ತಾಪಿಸಿರುವ ಕ್ಷೇತ್ರಗಳಲ್ಲಿ ವಿಕಲಚೇತನರ ಸಬಲೀಕರಣಕ್ಕಾಗಿ ವಿವಿಧ ಕ್ಷೇತ್ರಗಳಲ್ಲಿ ಅತ್ಯುತ್ತಮ ಸಾಧನೆ ಮಾಡಿದ ವ್ಯಕ್ತಿ ಅಥವಾ ಸಂಸ್ಥೆಗಳಿಗೆ ರಾಷ್ಟ್ರ ಪ್ರಶಸ್ತಿ ನೀಡಲು ಅರ್ಜಿಗಳನ್ನು ಆಹ್ವಾನಿಸಲಾಗಿದೆ. ಅರ್ಜಿಗಳನ್ನು ಸಲ್ಲಿಸಲು ಇಚ್ಛಿಸುವವರು ಜಿಲ್ಲಾ ಅಂಗವಿಕಲರ ಕಲ್ಯಾಣಾಧಿಕಾರಿಗಳು, ವಿಕಲಚೇತನರ ಮತ್ತು ಹಿರಿಯ ನಾಗರಿಕರ ಸಬಲೀಕರಣ ಇಲಾಖೆ, ಜಿಲ್ಲಾ ಕಚೇರಿ, ಪುಲಕೇಶಿ ರಸ್ತೆ, ತಿಲಕ್ನಗರ, ಮೈಸೂರು 57001. ಇಲ್ಲಿಂದ ಅರ್ಜಿಗಳನ್ನು ಪಡೆದು ಆಂಗ್ಲ ಭಾಷೆಯಲ್ಲಿ ಭರ್ತಿ ಮಾಡಿದ ಅರ್ಜಿಗಳನ್ನು 31 ಒಳಗಾಗಿ ಕೇಂದ್ರ ಸರ್ಕಾರಕ್ಕೆ ಸಲ್ಲಿಸಲು ತಿಳಿಸಲಾಗಿದೆ. ಹೆಚ್ಚಿನ ವಿವರಗಳಿಗಾಗಿ ಜಿಲ್ಲಾ ಅಂಗವಿಕಲರ ಕಲ್ಯಾಣಾಧಿಕಾರಿಗಳು, ಜಿಲ್ಲಾ ಕಚೇರಿ, ಪುಲಕೇಶಿ ರಸ್ತೆ, ತಿಲಕ್ನಗರ, ಮೈಸೂರು ಈ ವಿಳಾಸವನ್ನು ಅಥವಾ 08212490111 2490111 STD ಕೋಡ್ ಸಂಖ್ಯೆ 08210821 ಈ ದೂರವಾಣಿ ಸಂಖ್ಯೆಯನ್ನು ಸಂಪರ್ಕಿಸಬಹುದಾಗಿದೆ ಎಂದು ವಿಕಲಚೇತನರ ಮತ್ತು ಹಿರಿಯ ನಾಗರಿಕರ ಸಬಲೀಕರಣ ಇಲಾಖೆ ಪ್ರಕಟಣೆಯಲ್ಲಿ ತಿಳಿಸಿರುತ್ತದೆ.
7: ಸೇವಾವಾಹಿನಿ ಕೇಳಿದ್ರಿ.

ಎಫ್ಎಂ 100.6 ಇದು ಆಕಾಶವಾಣಿ ಮೈಸೂರು. 7:34 ಸಮಯ. ಈಗ ಬೆಂಗಳೂರು ಕೇಂದ್ರದ ಸಹ ಪ್ರಸಾರದಲ್ಲಿ ಮೊದಲಿಗೆ ಪ್ರಕಟಣೆಗಳು, ಅನಂತರ 7:35 ಸರಿಯಾಗಿ ಕನ್ನಡದಲ್ಲಿ ರಾಷ್ಟ್ರೀಯ ವಾರ್ತೆಗಳು.

0: ಇಂದು ಹೆಣ್ಣಿಗೆ ಅವಳ ಬದುಕು ನಿರ್ಭಯತೆಯನ್ನು ಆತ್ಮಾಭಿಮಾನವನ್ನು ತಂದುಕೊಡುತ್ತಿದೆ. ಆದರೆ ಮಹಿಳೆಯರಲ್ಲಿ ತಮ್ಮ ವಿಚಾರದಲ್ಲಿರುವ ಕೀಳರಿಮೆಯ ಭಾವನೆಗಳು, ಸಾಂಪ್ರದಾಯಿಕ ನಂಬಿಕೆಗಳ ಹಿಡಿತ ನಿರೀಕ್ಷೆ ಮಾಡಿದಷ್ಟು ಕಡಿಮೆಯಾಗಿಲ್ಲ.
1: ಗಂಡು ಹೆಣ್ಣು ಇಬ್ಬರಲ್ಲಿ ಯಾರೊಬ್ಬರ ಪಾತ್ರವೂ ಮೇಲಲ್ಲ ಕೀಳಲ್ಲ.
0: ಗಂಡು ಹೆಣ್ಣು ಬೇರೊಂದು ಹೊಸ ಬೆಳಕಿಗೆ ಎಚ್ಚರಗೊಳ್ಳುವ ಹೊಸತೊಂದು ಕಾಲಕ್ಕೆ ನಾವು ಸದಾ ಜಾಗೃತರಿರಬೇಕು.

ಆಕಾಶವಾಣಿ ವಾರ್ತೆಗಳು ಓದುತ್ತಿರುವವರು ಚೇತನ್ ಸಿಬಿ. ಮುಖ್ಯಾಂಶಗಳು. ಪ್ರಗತಿ ಸಭೆ, ಸ್ವಚ್ಛ ಭಾರತ ಮಿಷನ್ 2.0 ಪರಿಣಾಮಕಾರಿ ಅನುಷ್ಠಾನಕ್ಕೆ ಪ್ರಧಾನಿ ನರೇಂದ್ರ ಮೋದಿ ಒತ್ತು. ದೇಶದಲ್ಲಿ ಅಗತ್ಯ ವಸ್ತುಗಳ ಪೂರೈಕೆಯಲ್ಲಿ ಯಾವುದೇ ತೊಡಕಿಲ್ಲ, ರಕ್ಷಣಾ ಸಚಿವ ರಾಜನಾಥ್ ಸಿಂಗ್. ನವದೆಹಲಿಯಲ್ಲಿ ಇಂದು ಮುಂಗಾರು ಅಭಿಯಾನ 2026 ರಾಷ್ಟ್ರೀಯ ಕೃಷಿ ಸಮ್ಮೇಳನಕ್ಕೆ ಕೇಂದ್ರ ಸಚಿವ ಶಿವರಾಜ್ ಸಿಂಗ್ ಚೌಹಾಣ್ ಚಾಲನೆ. ಬಾಂಗ್ಲಾದೇಶ ಗಡಿಯಲ್ಲಿ ಮುಳ್ಳು ತಂತಿ ಬೇಲಿ ಅಳವಡಿಕೆಗೆ ಬಿಎಸ್ಎಫ್ಗೆ 142 ಎಕರೆ ಭೂಮಿ ಹಸ್ತಾಂತರಿಸಿದ ಪಶ್ಚಿಮ ಬಂಗಾಳ ಸರ್ಕಾರ. ಐಪಿಎಲ್ ಟಿ20 ಕ್ರಿಕೆಟ್, ಸನ್ರೈಸರ್ಸ್ ಹೈದರಾಬಾದ್ ವಿರುದ್ದ ಗೆದ್ದ ರಾಜಸ್ಥಾನ್ ರಾಯಲ್ಸ್ ಎರಡನೇ ಕ್ವಾಲಿಫೈಯರ್ಗೆ ಮುನ್ನಡೆ. ವಾರ್ತೆಗಳ ವಿವರ. ಸ್ವಚ್ಛ ಭಾರತ ಮಿಷನ್ 2.0 ಪರಿಣಾಮಕಾರಿ ಅನುಷ್ಠಾನದ ಅಗತ್ಯವನ್ನು ಪ್ರಧಾನಿ ನರೇಂದ್ರ ಮೋದಿ ಒತ್ತಿ ಹೇಳಿದ್ದಾರೆ. ನವದೆಹಲಿಯಲ್ಲಿ ನಡೆದಂತಹ 51ನೇ ಪ್ರಗತಿ ಸಭೆಯ ಅಧ್ಯಕ್ಷತೆ ವಹಿಸಿದ್ದ ಅವರು, ಸ್ವಚ್ಛ ಭಾರತ ಮಿಷನ್ 2.0 ಮಿಷನ್ ಮೂಲಸೌಕರ್ಯ ಸೃಷ್ಟಿಯನ್ನು ಮೀರಿ ಸಾಕಬೇಕು ಮತ್ತು ನಿಯಮಿತ ಮೇಲ್ವಿಚಾರಣೆ, ನಾಗರಿಕರ ಭಾಗವಹಿಸುವಿಕೆ ಹಾಗೂ ವಿವಿಧ ಪಾಲುದಾರರ ನಡುವಿನ ಸಮನ್ವಯದ ಮೂಲಕ ಉತ್ತಮ ಫಲಿತಾಂಶಗಳನ್ನು ಖಚಿತಪಡಿಸಿಕೊಳ್ಳಬೇಕು ಎಂದು ಸೂಚಿಸಿದ್ದಾರೆ. ತ್ಯಾಜ್ಯ ಸಂಸ್ಕರಣಾ ಘಟಕಗಳು ಮತ್ತು ಗೋವರ್ಧನ್ ಸ್ಥಾವರಗಳು ಸೇರಿದಂತೆ ಘನತ್ಯಾಜ್ಯ ನಿರ್ವಹಣೆಗೆ ಸಂಬಂಧಪಟ್ಟಂತಹ ಮೂಲಸೌಕರ್ಯಗಳನ್ನು ಪೂರ್ಣಗೊಳಿಸುವುದನ್ನು ತ್ವರಿತಗೊಳಿಸುವಂತೆ ರಾಜ್ಯಗಳಿಗೆ ಮನವಿ ಮಾಡಿದ್ದಾರೆ. ಸಭೆಯಲ್ಲಿ ಪ್ರಧಾನಿ ನರೇಂದ್ರ ಮೋದಿಯವರು 9 ರಾಜ್ಯಗಳನ್ನು ಒಳಗೊಂಡಂತೆ ರೈಲ್ವೆ, ವಿದ್ಯುತ್ ಮತ್ತು ರಸ್ತೆ ವಲಯಗಳಲ್ಲಿ ಸುಮಾರು 30,000 ಕೋಟಿ ರೂಪಾಯಿಗಳ ಮೌಲ್ಯದ 7 ನಿರ್ಣಾಯಕ ಮೂಲಸೌಕರ್ಯ ಯೋಜನೆಗಳನ್ನು ಪರಿಶೀಲಿಸಿದರು. ಪಡಿತ ವಿತರಣಾ ವ್ಯವಸ್ಥೆಯನ್ನು ಹೆಚ್ಚು ಪಾರದರ್ಶಕ, ಸುರಕ್ಷಿತ ಹಾಗೂ ನಿಖರವಾಗಿಸಲು 3 ಸುಧಾರಣಾ ಕ್ರಮಗಳಿಗೆ ಕೇಂದ್ರ ಸಚಿವ ಸಂಪುಟ ಅನುಮೋದನೆ ನೀಡಿದೆ. ಈ ಕುರಿತು ಮಾಹಿತಿ ನೀಡಿದ ಕೇಂದ್ರ ವಾರ್ತಾ ಮತ್ತು ಪ್ರಸಾರ ಖಾತೆ ಸಚಿವ ಅಶ್ವಿನಿ ವೈಷ್ಣವ್, ಪ್ರಧಾನಿ ನರೇಂದ್ರ ಮೋದಿ ಅವರ ಅಧ್ಯಕ್ಷತೆಯಲ್ಲಿ ನಡೆದ ಸಚಿವ ಸಂಪುಟ ಸಭೆಯಲ್ಲಿ ಸಾರ್ಥಕ ಪಡಿತರ ವಿತರಣಾ ವ್ಯವಸ್ಥೆಯನ್ನು ಪರಿಚಯಿಸಲು ನಿರ್ಧರಿಸಲಾಗಿದೆ. ಈ ಯೋಜನೆಗೆ ಸುಮಾರು 25,000 ಕೋಟಿ ರೂಪಾಯಿ ವೆಚ್ಚವಾಗಲಿದೆ ಎಂದು ತಿಳಿಸಿದ್ದಾರೆ. ಈ ಯೋಜನೆಯು ಆಹಾರ ಧಾನ್ಯಗಳು ರಾಜ್ಯದ ಒಳಗಿನ ಸಾಗಾಣಿಕೆ ರಾಜ್ಯ ಸಂಸ್ಥೆಗಳಿಗೆ ನೆರವು ನೀಡುತ್ತದೆ. ನ್ಯಾಯಯುತ ನ್ಯಾಯಬೆಲೆ ಅಂಗಡಿಗಳನ್ನು ಬೆಂಬಲಿಸುತ್ತದೆ ಮತ್ತು ಸಾರ್ವಜನಿಕ ವಿತರಣಾ ವ್ಯವಸ್ಥೆಯ ಆಧುನೀಕರಣಕ್ಕೆ ಸಹಾಯ ಮಾಡುತ್ತದೆ ಎಂದು ಹೇಳಿದ್ದಾರೆ. ಇದು ನಿರ್ಮಲ್, ಆಶಾ ಮತ್ತು ಸಕ್ಷಮ್ ಎಂಬ 3 ಪ್ರಮುಖ ಕೃತಕ ಬುದ್ದಿಮತ್ತೆ ಸಕ್ರಿಯಗೊಳಿಸಿದ ಮಾದರಿಗಳನ್ನು ಹೊಂದಿರುತ್ತದೆ. ನಿರ್ಮಲ್ ಕೃತಕ ಬುದ್ದಿಮತ್ತೆ ಚಾಲಿತ ನೈಜ ಸಮಯದ ಪಿಡಿಎಸ್ ಫಲಾನುಭವಿ ನೋಂದಣಿ, ಆಶಾ ಬಹುಭಾಷಾ ಕುಂದುಕೊರತೆ ಮತ್ತು ನಾಗರಿಕ ತೊಡಗಿಸಿಕೊಳ್ಳುವಿಕೆ ವೇದಿಕೆ ಮತ್ತು ಸಕ್ಷಮ್ ವಾಹನ ಟ್ರ್ಯಾಕಿಂಗ್ನೊಂದಿಗೆ ಕೃತಕ ಬುದ್ದಿಮತ್ತೆ ಸಕ್ರಿಯಗೊಳಿಸಿದ ಪೂರೈಕೆ ಸರಪಳಿ ವೇದಿಕೆಯಾಗಿದೆ ಎಂದು ಸಚಿವ ಅಶ್ವಿನಿ ವೈಷ್ಣವ್ ವಿವರಿಸಿದ್ದಾರೆ. ತ್ಯಾಗ ಮತ್ತು ಬಲಿದಾನದ ಸಂಕೇತವಾಗಿರುವಂತಹ ಈದ್ ಉಜ್ ಜುಹಾ ಬಕ್ರೀದ್ ಹಬ್ಬವನ್ನು ದೇಶದಾದ್ಯಂತ ಇಂದು ಆಚರಣೆ ಮಾಡಲಾಗುತ್ತಿದೆ. ಈ ಪವಿತ್ರ ಸಂದರ್ಭವು ಪ್ರವಾದಿ ಇಬ್ರಾಹಿಂ ಅವರ ಸಂಪೂರ್ಣ ನಂಬಿಕೆಯನ್ನು ಗೌರವಿಸುತ್ತದೆ ಮತ್ತು ಕುರ್ಬಾನಿ ಆಚರಣೆಯಿಂದ ಗುರುತಿಸಲ್ಪಡುತ್ತದೆ. ರಾಷ್ಟಪತಿ ದ್ರೌಪದಿ ಮುರ್ಮು ಅವರು ಈದ್ ಉಜ್ ಜುಹಾ ಸಂದರ್ಭದಲ್ಲಿ ದೇಶದ ಮುಸ್ಲಿಂ ಸಮುದಾಯದವರಿಗೆ ಶುಭಾಶಯ ಕೋರಿದ್ದಾರೆ. ಈ ಹಬ್ಬವು ಭಕ್ತಿ, ತ್ಯಾಗ ಮತ್ತು ನಿಸ್ವಾರ್ಥತೆಯನ್ನು ಸಂಕೇತಿಸುತ್ತದೆ ಎಂದು ರಾಷ್ಟಪತಿಗಳು ತಮ್ಮ ಸಂದೇಶದಲ್ಲಿ ಹೇಳಿದ್ದಾರೆ. ಪಶ್ಚಿಮ ಏಷ್ಯಾದ ಪರಿಸ್ಥಿತಿಯನ್ನು ಗಮನದಲ್ಲಿಟ್ಟುಕೊಂಡು ಅಗತ್ಯ ವಸ್ತುಗಳ ಲಭ್ಯತೆ ಮತ್ತು ಪೂರೈಕೆ ಸರಪಳಿಗಳ ಸ್ಥಿತಿಸ್ಥಾಪಕತ್ವವನ್ನು ಪರಿಶೀಲಿಸಲು ನವದೆಹಲಿಯಲ್ಲಿ ನಡೆದಂತಹ ಸಚಿವರ ಗುಂಪಿನ 6ನೇ ಅನೌಪಚಾರಿಕ ಸಭೆಯ ಅಧ್ಯಕ್ಷತೆಯನ್ನು ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ವಹಿಸಿದ್ದರು. ದೇಶದಲ್ಲಿ ಅಗತ್ಯ ವಸ್ತುಗಳ ಪೂರೈಕೆ ಪರಿಸ್ಥಿತಿ ಸಾಮಾನ್ಯವಾಗಿದೆ. ಎಲ್ಲಾ ಅಗತ್ಯ ವಸ್ತುಗಳ ಲಭ್ಯತೆಯನ್ನು ಖಚಿತಪಡಿಸಿಕೊಳ್ಳಲು ಕೇಂದ್ರ ಸರ್ಕಾರ ಎಲ್ಲಾ ಕ್ರಮಗಳನ್ನು ತೆಗೆದುಕೊಳ್ಳುತ್ತಿರುವುದರಿಂದ ಪೆಟ್ರೋಲ್

0: ಪೆಟ್ರೋಲ್, ಡೀಸೆಲ್ ಮತ್ತು ಎಲ್ಪಿಜಿಯ ಆತುರದ ಖರೀದಿಯನ್ನು ತಪ್ಪಿಸುವಂತೆ ನಾಗರಿಕರಿಗೆ ಸಚಿವ ರಾಜನಾಥ್ ಸಿಂಗ್ ಮನವಿ ಮಾಡಿದ್ದಾರೆ. ಸಭೆಯಲ್ಲಿ ಬದಲಾಗುತ್ತಿರುವ ಪರಿಸ್ಥಿತಿಯ ಹಿನ್ನೆಲೆಯಲ್ಲಿ ರಾಷ್ಟದ ಸನ್ನದ್ದತೆಯನ್ನು ಹೆಚ್ಚಿಸಲು ನಿರಂತರ ಪ್ರಯತ್ನಗಳನ್ನು ಮಾಡುವಂತೆ ಸಚಿವರು ಅಧಿಕಾರಿಗಳಿಗೆ ನಿರ್ದೇಶನ ನೀಡಿದ್ದಾರೆ. ದೇಶದಲ್ಲಿ ಆಹಾರ ಬೆಲೆಗಳು ಸ್ಥಿರವಾಗಿರುವುದನ್ನು ಖಚಿತಪಡಿಸಿಕೊಳ್ಳಲು ರಸಗೊಬ್ಬರಗಳು ಮತ್ತು ಇತರ ಅಗತ್ಯ ಕೃಷಿ ಉತ್ಪನ್ನಗಳು ರೈತರಿಗೆ ಸಮರ್ಪಕವಾಗಿ ಲಭ್ಯವಿರಬೇಕು ಎಂದು ಸಚಿವ ರಾಜನಾಥ್ ಸಿಂಗ್ ಅಧಿಕಾರಿಗಳಿಗೆ ಸೂಚನೆ ನೀಡಿದ್ದಾರೆ. ಸಭೆಯಲ್ಲಿ ಕೇಂದ್ರ ಆರೋಗ್ಯ ಸಚಿವ ಜೆಪಿ ನಡ್ಡಾ, ಕೇಂದ್ರ ಇಂಧನ ಸಚಿವ ಮನೋಹರ್ ಲಾಲ್, ಪೆಟ್ರೋಲಿಯಂ ಮತ್ತು ನೈಸರ್ಗಿಕ ಅನಿಲ ಸಚಿವ ಹರ್ದೀಪ್ ಸಿಂಗ್ ಪುರಿ, ಬಂದರು, ಹಡಗು ಮತ್ತು ಜಲಮಾರ್ಗ ಸಚಿವ ಸರ್ಬಾನಂದ ಸೋನೋವಾಲ್ ಉಪಸ್ಥಿತರಿದ್ದರು. ಕೇಂದ್ರ ಕೃಷಿ ಮತ್ತು ರೈತ ಕಲ್ಯಾಣ ಸಚಿವ ಶಿವರಾಜ್ ಸಿಂಗ್ ಚೌಹಾಣ್ ಅವರು ನವದೆಹಲಿಯಲ್ಲಿ ಇಂದು ಮುಂಗಾರು ಅಭಿಯಾನ 2026 ರಾಷ್ಟೀಯ ಕೃಷಿ ಸಮ್ಮೇಳನವನ್ನು ಉದ್ಘಾಟನೆ ಮಾಡಲಿದ್ದಾರೆ. ಎರಡು ದಿನಗಳ ಕಾರ್ಯಕ್ರಮದಲ್ಲಿ ವಿಷಯಾಧಾರಿತ ಚರ್ಚೆಗಳು, ರಾಜ್ಯವಾರು ಭಾಗವಹಿಸುವಿಕೆ, ಗುಂಪು ಚರ್ಚೆಗಳು ಮತ್ತು ಕೃಷಿ ಹಾಗೆಯೇ ಸಂಬಂಧಿತ ವಲಯಗಳಿಗೆ ಸಂಬಂಧಿಸಿದ ನಿರ್ಣಾಯಕ ವಿಷಯಗಳ ಕುರಿತು ಪ್ರಸ್ತುತಿಗಳು ನಡೆಯಲಿವೆ. ಸುಸ್ಥಿರ ಕೃಷಿ, ವರ್ಧಿತ ಉತ್ಪಾದಕತೆ, ಹವಾಮಾನ ಸ್ಥಿತಿಸ್ಥಾಪಕತ್ವ, ಮೂಲಸೌಕರ್ಯ ಬಲವರ್ಧನೆ ಮತ್ತು ರೈತರ ಸಮೃದ್ಧಿಯ ಮೇಲೆ ಕೇಂದ್ರೀಕರಿಸಿ ಮುಂಬರುವ ಮುಂಗಾರು ಋತುವಿನ ಕಾರ್ಯತಂತ್ರಗಳನ್ನು ಚರ್ಚಿಸುವ ಗುರಿಯನ್ನು ಈ ಸಮ್ಮೇಳನ ಹೊಂದಿದೆ ಎಂದು ಕೃಷಿ ಮತ್ತು ರೈತ ಕಲ್ಯಾಣ ಸಚಿವಾಲಯ ತಿಳಿಸಿದೆ. ಈ ವಾರ್ತೆಯನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
0: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
2: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
0: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15. ಭಾರತ ಬಾಂಗ್ಲಾದೇಶ ಗಡಿಯಲ್ಲಿ ಮುಳ್ಳು ತಂತಿ ಬೇಲಿ ಅಳವಡಿಕೆ, ಔಟ್ಪೋಸ್ಟ್ಗಳು ಸೇರಿದಂತೆ ಮೂಲಸೌಕರ್ಯಗಳನ್ನು ನಿರ್ಮಿಸಲು ಪಶ್ಚಿಮ ಬಂಗಾಳ ಸರ್ಕಾರ 142 ಎಕರೆ ಭೂಮಿಯನ್ನು ಬಿಎಸ್ಎಫ್ಗೆ ಹಸ್ತಾಂತರಿಸಿದೆ. ಗಡಿಬೇಲಿ ಮತ್ತು ಸಂಬಂಧಿತ ಮೂಲಸೌಕರ್ಯ ಯೋಜನೆಗಳಿಗಾಗಿ 45 ದಿನಗಳಲ್ಲಿ 600 ಎಕರೆ ಭೂಮಿಯನ್ನು ವರ್ಗಾಯಿಸಲು 11 May ನಡೆದ ಮೊದಲ ಸಚಿವ ಸಂಪುಟ ಸಭೆಯಲ್ಲಿ ಬಿಜೆಪಿ ಸರ್ಕಾರ ತೆಗೆದುಕೊಂಡ ನಿರ್ಧಾರದ ಭಾಗವಾಗಿ ಈ ಹಸ್ತಾಂತರ ಪ್ರಕ್ರಿಯೆ ನಡೆದಿದೆ. ಕೇಂದ್ರ ಶಿಕ್ಷಣ ಸಚಿವ ಧರ್ಮೇಂದ್ರ ಪ್ರಧಾನ್ ಅವರು ಮುಂಬರುವ ನೀಟ್ ಯುಜಿ 2026 ಮರುಪರೀಕ್ಷೆಯ ಸಿದ್ದತೆಗಳನ್ನು ಉನ್ನತ ಮಟ್ಟದ ಸಮಿತಿಯ ಅಧ್ಯಕ್ಷ ಡಾ ಕೆ ರಾಧಾಕೃಷ್ಣನ್ ಅವರೊಂದಿಗೆ ಪರಿಶೀಲಿಸಿದರು. ರಾಷ್ಟೀಯ ಪರೀಕ್ಷಾ ಸಂಸ್ಥೆ ಎನ್ಟಿಎ ಕುರಿತ ಶಿಫಾರಸುಗಳ ಅನುಷ್ಠಾನವನ್ನು ಮೇಲ್ವಿಚಾರಣೆ ಮಾಡಲು ಈ ಸಮಿತಿಯನ್ನು ರಚಿಸಲಾಗಿದೆ. ಸಭೆಯಲ್ಲಿ ದೇಶಾದ್ಯಂತ ಪರೀಕ್ಷಾ ಕೇಂದ್ರಗಳಲ್ಲಿ ಸಾಕಷ್ಟು ಸೌಲಭ್ಯಗಳು ಮತ್ತು ವಿದ್ಯಾರ್ಥಿ ಸ್ನೇಹಿ ವಾತಾವರಣವನ್ನು ಖಚಿತಪಡಿಸಿಕೊಳ್ಳಲು ಸಮಾನ ಆದ್ಯತೆ ನೀಡಬೇಕು ಎಂದು ಸಚಿವ ಧರ್ಮೇಂದ್ರ ಪ್ರಧಾನ್ ಒತ್ತಿ ಹೇಳಿದ್ದಾರೆ. ಇದೇ ವೇಳೆ ಎನ್ಟಿಎ ಮಹಾನಿರ್ದೇಶಕರು ಪರೀಕ್ಷಾ ಭದ್ರತೆಯನ್ನು ಬಲಪಡಿಸಲು ಮತ್ತು ಪರೀಕ್ಷೆಯನ್ನು ಸುಗಮವಾಗಿ ನಡೆಸುವುದನ್ನು ಖಚಿತಪಡಿಸಿಕೊಳ್ಳಲು ಕೈಗೊಂಡ ಹೆಚ್ಚುವರಿ ಕ್ರಮಗಳ ಬಗ್ಗೆ ಸದಸ್ಯರಿಗೆ ವಿವರಿಸಿದರು. ನೀಟ್ ಯುಜಿ 2026 ಮರುಪರೀಕ್ಷೆಯನ್ನು June 21 ದೇಶದಾದ್ಯಂತ 550 ನಗರಗಳ 5,400 ಹೆಚ್ಚು ಪರೀಕ್ಷಾ ಕೇಂದ್ರಗಳಲ್ಲಿ ನಡೆಸಲು ನಿರ್ಧಾರ ತೆಗೆದುಕೊಳ್ಳಲಾಗಿದೆ. ಹೈದರಾಬಾದ್ ಮೂಲದ ಶೈಕ್ಷಣಿಕ ತಂತ್ರಜ್ಞಾನ ಕಂಪನಿಯಾದ ಕೋಮ್ಟ್ ಎಡುಟೆಕ್ಗೆ ಪರೀಕ್ಷಾ ಮೌಲ್ಯಮಾಪನ ಒಪ್ಪಂದವನ್ನು ನೀಡಿದ ಕುರಿತಾದಂತಹ ಆರೋಪಗಳನ್ನು ಕೇಂದ್ರೀಯ ಮಾಧ್ಯಮಿಕ ಶಿಕ್ಷಣ ಮಂಡಳಿ ಸಿಬಿಎಸ್ಇ ತಿರಸ್ಕರಿಸಿದೆ. ಸಾಮಾಜಿಕ ಮಾಧ್ಯಮದ ಪೋಸ್ಟ್ನಲ್ಲಿ ಸಿಬಿಎಸ್ಇ ಆರೋಪಗಳು ತಪ್ಪಾದ, ದಾರಿ ತಪ್ಪಿಸುವ ಮತ್ತು ಸತ್ಯವನ್ನು ಆಧರಿಸಿಲ್ಲ ಎಂದು ಹೇಳಿದೆ. ಕೋಮ್ಟ್ ಎಡುಟೆಕ್ಗೆ ಒಪ್ಪಂದವನ್ನು ನೀಡುವಲ್ಲಿ ಸಾಮಾನ್ಯ ಹಣಕಾಸು ನಿಯಮಗಳ ಪ್ರಕ್ರಿಯೆಗಳನ್ನು ಕಟ್ಟುನಿಟ್ಟಾಗಿ ಅನುಸರಿಸಲಾಗಿದೆ. ಮಂಡಳಿಯು ಕಳೆದ ವರ್ಷ ಆಗಸ್ಟ್ನಲ್ಲಿ ಕೇಂದ್ರ ಸಾರ್ವಜನಿಕ ಸಂಗ್ರಹಣೆ ಪೋರ್ಟಲ್ನಲ್ಲಿ 2026 ಬೋರ್ಡ್ ಪರೀಕ್ಷೆಗಳಿಗೆ ಉತ್ತರ ಪುಸ್ತಕಗಳ ಡಿಜಿಟಲ್ ಮೌಲ್ಯಮಾಪನಕ್ಕಾಗಿ ಆರ್ಎಫ್ಪಿಯನ್ನು ಬಿಡುಗಡೆ ಮಾಡಿತು ಮತ್ತು ಅರ್ಹವಾಗಿ ಬಿಡ್ ಮಾಡಿದವರಿಗೆ ಒಪ್ಪಂದವನ್ನು ನೀಡಿತು ಎಂದು ಸಿಬಿಎಸ್ಇ ತಿಳಿಸಿದೆ. ಅಸ್ಸಾಂ ವಿಧಾನಸಭೆಯು ಏಕರೂಪ ನಾಗರಿಕ ಸಂಹಿತೆಯ ಮಸೂದೆಯನ್ನು ಅಂಗೀಕರಿಸಿದೆ. ಅಸ್ಸಾಂ ಈ ಶಾಸನವನ್ನು ಅಳವಡಿಸಿಕೊಂಡ ದೇಶದ 3ನೇ ರಾಜ್ಯವಾಗಿದೆ. ಸದನದಲ್ಲಿ ನಿನ್ನೆ ಅಸ್ಸಾಂ ಸಂಸದೀಯ ವ್ಯವಹಾರಗಳ ಸಚಿವ ಅತುಲ್ ಬೋರಾ ಅವರು ಮುಖ್ಯಮಂತ್ರಿ ಹಿಮಂತ ಬಿಸ್ವಾ ಶರ್ಮಾ ಅವರ ಪರವಾಗಿ ಮಸೂದೆಯನ್ನು ಮಂಡಿಸಿದರು. ವಿವಾಹ, ವಿಚ್ಛೇದನ, ಉತ್ತರಾಧಿಕಾರ ಮತ್ತು ಲಿವಿನ್ ಸಂಬಂಧಗಳಿಗೆ ಸಂಬಂಧಿಸಿದ ವಿಷಯಗಳಲ್ಲಿ ರಾಜ್ಯದ ಎಲ್ಲಾ ನಿವಾಸಿಗಳಿಗೆ ಒಂದೇ ನಾಗರಿಕ ಕಾನೂನು ಚೌಕಟ್ಟನ್ನು ಸ್ಥಾಪಿಸಲು ಈ ಶಾಸನವು ಪ್ರಯತ್ನಿಸುತ್ತದೆ. ನ್ಯೂ ಚಂಡೀಗಢದಲ್ಲಿ ನಿನ್ನೆ ನಡೆದಂತಹ ಐಪಿಎಲ್ ಟಿ20 ಕ್ರಿಕೆಟ್ನ 2ನೇ ಕ್ವಾಲಿಫೈಯರ್ ಪಂದ್ಯದಲ್ಲಿ ಸನ್ರೈಸರ್ಸ್ ಹೈದರಾಬಾದ್ ವಿರುದ್ದ ರಾಜಸ್ಥಾನ್ ರಾಯಲ್ಸ್ 47 ರನ್ಗಳಿಂದ ಭರ್ಜರಿ ಜಯ ದಾಖಲಿಸಿದೆ. ಈ ಮೂಲಕ 2ನೇ ಕ್ವಾಲಿಫೈಯರ್ ಪಂದ್ಯಕ್ಕೆ ಮುನ್ನಡೆ ಪಡೆದಿದೆ. ಈ ನಡುವೆ ಸನ್ರೈಸರ್ಸ್ ಹೈದರಾಬಾದ್ ಪಂದ್ಯಾವಳಿಯಿಂದ ಹೊರಬಿದ್ದಿದೆ. ಮೊದಲು ಬ್ಯಾಟಿಂಗ್ ಮಾಡಿದ ರಾಜಸ್ಥಾನ್ ರಾಯಲ್ಸ್ ನಿಗದಿತ 20 ಓವರ್ಗಳಲ್ಲಿ 8 ವಿಕೆಟ್ ನಷ್ಟಕ್ಕೆ 243 ರನ್ ಗಳಿಸಿತು. ಆರ್ಆರ್ ಪರ ವೈಭವ್ ಸೂರ್ಯವಂಶಿ 29 ರನ್ಗಳಿಗೆ

0: 97 ರನ್ ಗಳಿಸಿದರು. ಧ್ರುವ್ ಜುರೆಲ್ ಅರ್ಧ ಶತಕವನ್ನು ಗಳಿಸಿದರು. ಗೆಲುವಿನ ಗುರಿಯನ್ನು ಬೆನ್ನತ್ತಿದಂತಹ ಸನ್ರೈಸರ್ಸ್ ಹೈದರಾಬಾದ್ 19.2 ಓವರ್ಗಳಲ್ಲಿ 196 ರನ್ಗಳಿಗೆ ತನ್ನೆಲ್ಲ ವಿಕೆಟ್ಗಳನ್ನು ಕಳೆದುಕೊಂಡಿತು. ಆರ್ಆರ್ ಪರ ಆರ್ಚರ್ 3 ವಿಕೆಟ್ ಕಬಳಿಸಿದರೆ ಬರ್ಗರ್, ಸುಶಾಂತ್ ಮಿಶ್ರಾ ಮತ್ತು ರವೀಂದ್ರ ಜಡೇಜಾ ತಲಾ 2 ವಿಕೆಟ್ ಅನ್ನು ಪಡೆದರು. ಡಿಜಿಟಲ್ ಪ್ಲಾಟ್ಫಾರ್ಮ್ಗಳಲ್ಲಿ ಅಪಾಯಕಾರಿ ರಾಸಾಯನಿಕಗಳು, ಸ್ಫೋಟಕ ವಸ್ತುಗಳ ಅನಧಿಕೃತ ಆನ್ಲೈನ್ ಮಾರಾಟ ಮತ್ತು ಜಾಹೀರಾತುಗಳ ವಿರುದ್ಧ ಕೇಂದ್ರ ಗ್ರಾಹಕ ರಕ್ಷಣಾ ಪ್ರಾಧಿಕಾರ ನಿಯಂತ್ರಕ ಕ್ರಮವನ್ನು ಪ್ರಾರಂಭಿಸಿದೆ. ಗ್ರಾಹಕರ ಸುರಕ್ಷತೆ, ಸಾರ್ವಜನಿಕ ಭದ್ರತೆ ಮತ್ತು ಜವಾಬ್ದಾರಿಯುತ ಈ ವಾಣಿಜ್ಯ ಅಭ್ಯಾಸಗಳನ್ನು ಬಲಪಡಿಸಲು ಗ್ರಾಹಕ ರಕ್ಷಣಾ ಕಾಯ್ದೆ 2019 ನಿಬಂಧನೆಗಳ ಅಡಿಯಲ್ಲಿ ಈ ಕ್ರಮವನ್ನು ತೆಗೆದುಕೊಳ್ಳಲಾಗಿದೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಪ್ರಗತಿ ಸಭೆ, ಸ್ವಚ್ಛ ಭಾರತ ಮಿಷನ್ 2.0 ಪರಿಣಾಮಕಾರಿ ಅನುಷ್ಠಾನಕ್ಕೆ ಪ್ರಧಾನಿ ನರೇಂದ್ರ ಮೋದಿ ಒತ್ತು. ದೇಶದಲ್ಲಿ ಅಗತ್ಯ ವಸ್ತುಗಳ ಪೂರೈಕೆಯಲ್ಲಿ ಯಾವುದೇ ತೊಡಕಿಲ್ಲ, ರಕ್ಷಣಾ ಸಚಿವ ರಾಜನಾಥ್ ಸಿಂಗ್. ನವದೆಹಲಿಯಲ್ಲಿ ಇಂದು ಮುಂಗಾರು ಅಭಿಯಾನ 2026 ರಾಷ್ಟೀಯ ಕೃಷಿ ಸಮ್ಮೇಳನಕ್ಕೆ ಕೇಂದ್ರ ಸಚಿವ ಶಿವರಾಜ್ ಸಿಂಗ್ ಚೌಹಾಣ್ ಚಾಲನೆ. ಬಾಂಗ್ಲಾದೇಶ ಗಡಿಯಲ್ಲಿ ಮುಳ್ಳು ತಂತಿ ಬೇಲಿ ಅಳವಡಿಕೆಗೆ ಬಿಎಸ್ಎಫ್ಗೆ 142 ಎಕರೆ ಭೂಮಿ ಹಸ್ತಾಂತರಿಸಿದ ಪಶ್ಚಿಮ ಬಂಗಾಳ ಸರ್ಕಾರ. ಐಪಿಎಲ್ ಟಿ20 ಕ್ರಿಕೆಟ್, ಸನ್ರೈಸರ್ಸ್ ಹೈದರಾಬಾದ್ ವಿರುದ್ಧ ಗೆದ್ದ ರಾಜಸ್ಥಾನ್ ರಾಯಲ್ಸ್ 2 ಕ್ವಾಲಿಫೈಯರ್ಗೆ ಮುನ್ನಡೆ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಮಧ್ಯಾಹ್ನ 12 ಗಂಟೆಗೆ.
1: ಸಮಯ 7:45 ಎಫ್ಎಂ 100.6 ಇದು ಆಕಾಶವಾಣಿಯ ಮೈಸೂರು ಕೇಂದ್ರ. ಈಗ ಕನ್ನಡ ಚಿತ್ರಗೀತೆಗಳ ಕಾರ್ಯಕ್ರಮ.
2: ವಿವೇಕ ಬಾಲೋದ್ಯಾನ ಪಬ್ಲಿಕ್ ಶಾಲೆ ಆಧುನಿಕ ತಂತ್ರಜ್ಞಾನದ ಶಿಕ್ಷಣದ ಜೊತೆಗೆ ಸ್ವಾಮಿ ವಿವೇಕಾನಂದರ ಮೌಲ್ಯ ಶಿಕ್ಷಣ ಹಾಗೂ ಭಾರತೀಯ ಸಂಸ್ಕೃತಿ ಮತ್ತು ಕಲೆ, ಸಾಹಿತ್ಯ, ಸಂಗೀತದ ಜೊತೆಗೆ ಮಕ್ಕಳಲ್ಲಿ ವ್ಯಕ್ತಿತ್ವ ವಿಕಾಸನ, ಆತ್ಮವಿಶ್ವಾಸ ಹಾಗೂ ಸಾಮರ್ಥ್ಯ ವೃದ್ಧಿ ಬೆಳೆಸುವ 46 ವರ್ಷಗಳ ಸುದೀರ್ಘ ಇತಿಹಾಸವುಳ್ಳ ಮೈಸೂರಿಗೆ ಪ್ರಥಮ ಸಿಬಿಎಸ್ಇ ಪಠ್ಯಕ್ರಮದ ಶಾಲೆ. 8 ತರಗತಿಯಿಂದ ಹುಡುಗ ಮತ್ತು ಹುಡುಗಿಯರಿಗೆ ಪ್ರತ್ಯೇಕ ಹಾಸ್ಟೆಲ್ ವ್ಯವಸ್ಥೆ ಹೊಂದಿರುವ ಶಾಲೆಗೆ 2026-27 ಸಾಲಿನ ಪ್ರಿಕೆಜಿಯಿಂದ 10 ತರಗತಿಯವರೆಗಿನ ಪ್ರವೇಶಾತಿ ಪ್ರಾರಂಭವಾಗಿದೆ. ಸಂಪರ್ಕಿಸಿ ಶ್ರೀ ವಿವೇಕ ಬಾಲೋದ್ಯಾನ ಪಬ್ಲಿಕ್ ಶಾಲೆ, ಜಯನಗರ, ಮೈಸೂರು.
3: ತೂಕ ಕಡಿಮೆ ಇರುವ ನವಜಾತ ಶಿಶುವಿನ ತೂಕ ಹೆಚ್ಚಿಸುವ ಸುಲಭ ಮಾರ್ಗ ಕಾಂಗರೂ ಮದರ್ ಕೇರ್. ತಾಯಿ ಅಥವಾ ಆರೋಗ್ಯವಂತ ವ್ಯಕ್ತಿಗಳು ನವಜಾತ ಶಿಶುವನ್ನು ಚರ್ಮಕ್ಕೆ ಅಂಟಿಕೊಂಡಂತೆ ಎದೆಗವಚಿಕೊಂಡು ಆರೈಕೆ ಮಾಡುವುದೇ ಕಾಂಗರೂ ಮದರ್ ಕೇರ್. ಇದರಿಂದ ನವಜಾತ ಶಿಶುವಿನ ತೂಕ ಹೆಚ್ಚಿ ಮಗು ಚಟುವಟಿಕೆಯಿಂದ ಇರುತ್ತದೆ, ಸೋಂಕು ಕಡಿಮೆಯಾಗುತ್ತದೆ, ತಾಯಿಯ ಎದೆಹಾಲು ಹೆಚ್ಚಿ ತಾಯಿ ಮಗುವಿನ ಬಾಂಧವ್ಯ ಗಟ್ಟಿಯಾಗುತ್ತದೆ. ಕಾಂಗರೂ ಮದರ್ ಕೇರ್, ವೆಚ್ಚವಿಲ್ಲದ ಬೆಚ್ಚನೆಯ ಆರೈಕೆ. ಇದು ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಪ್ರಕಟಣೆ.
4: ರೀ, ಸ್ಕೂಲ್ ಎಲ್ಲ ಇನ್ನೇನು ರೀಓಪನ್ ಆಗ್ತದೆ?
5: ಹಳೆ ಸ್ಕೂಲ್ ಬ್ಯಾಗೇ ಸಾಕಲ್ವಾ? ಯೂನಿಫಾರ್ಮ್ ಮತ್ತೆ ಶೂಸ್ ಹೋದ ವರ್ಷದ ಯೂಸ್ ಮಾಡಿದ್ರೆ ಹೇಗೆ?
4: ಯಾಕ್ರಿ, ಅವ್ನು ನೋಡಿದ್ರೆ ಎಲ್ಲ ಹೊಸದೇ ಬೇಕು ಅಂತಿದ್ದಾನೆ.
5: ಓಹ್, ಹಾಗಾದ್ರೆ ಆ ಫೀಸು, ಆ ಬುಕ್ಸು?
6: ನಿಮ್ಮ ಮಕ್ಕಳ ಎಜುಕೇಶನ್ ಅಂತ ಬಂದಾಗ ಈ ತರ ಯಾವುದೇ ಕಾಂಪ್ರಮೈಸ್ ಬೇಡ. ಮಣಪ್ಪುರಂ ಫಿನಾನ್ಸ್ ನೀಡ್ತಿದೆ ಎಜುಕೇಶನ್ ನೀಡ್ಸ್ಗಾಗಿ ಸ್ಪೆಷಲ್ ಗೋಲ್ಡ್ ಲೋನ್. ಕರೆ ಮಾಡಿ 1800-420-2233.
1: ಮೊದಲಿಗೆ ಡಾಕ್ಟರ್ ರಾಜ್ಕುಮಾರ್ ಮತ್ತು ಸಂಗಡಿಗರು ಹಾಡಿರುವ ಗುರಿ ಚಿತ್ರದ ಒಂದು ಗೀತೆ. ಚಿ ಉದಯಶಂಕರ್ ಅವರ ಸಾಹಿತ್ಯಕ್ಕೆ ರಾಜನ್ ಮತ್ತು ನಾಗೇಂದ್ರ ಜೋಡಿಯವರ ಸಂಗೀತವಿದೆ.

0: ಪಕ್ಕದಲ್ಲಿ ಮೊಡವೆಯ ಸಾಯಿ ಬಾಲ್, ಕಜ್ಜಿ ಹುಳುಕಡ್ಡಿ ಸಾಯಿ ಬಾಲ್, ಗುಳ್ಳೆ ಗಜಕರ್ಣ ಸಾಯಿ ಬಾಲ್, ಕೆಸರು ಹುಣ್ಣ
1: ಸಾಯಿ ಬಾಲ್.
2: 80 ವರ್ಷಗಳಿಂದ ನಿಮ್ಮ ಆರೋಗ್ಯದ ಶ್ರೇಯೋಭಿಲಾಷಿ ಸಾಯಿ ಬಾಲ್.
3: Shape a successful career with world-class education.
4: At JSS AHER, deemed to be university accredited A++ by NAC, admissions are open for BSc in biotechnology, microbiology, environmental science and food nutrition and dietetics. Visit JSS deemed to be university, SS Nagara, Banni Mantapa, Mysuru. Call 998084185.

ನಿಮ್ಮ ಮಗುವಿನ ಉಜ್ವಲ ಭವಿಷ್ಯದ ಚಿಂತನೆಯಲ್ಲಿದ್ದೀರಾ? ಹಾಗಾದರೆ ನಿಮ್ಮ ಸರಿಯಾದ ಆಯ್ಕೆ ಮೈಸೂರು ಕುವೆಂಪು ನಗರದಲ್ಲಿರುವ ಹೆಸರಾಂತ ಬಿಜಿಎಸ್ ಶಾಲೆ. ಸ್ಟೇಟ್ ಮತ್ತು ಸಿಬಿಎಸ್ಇ ಪಠ್ಯಕ್ರಮಗಳು, ಅನುಭವಿ ಶಿಕ್ಷಕರು, ಎಐ ಮತ್ತು ಸ್ಮಾರ್ಟ್ ಬೋರ್ಡ್ ವ್ಯವಸ್ಥೆ, ಪ್ರಾಯೋಗಿಕ ಬೋಧನಾ ವಿಧಾನ, ವಿಶಾಲವಾದ ಆಟದ ಮೈದಾನ, ಕ್ರೀಡೆ, ಸಾಂಸ್ಕೃತಿಕ ಚಟುವಟಿಕೆಗಳಿಗೆ ಹೆಚ್ಚಿನ ಪ್ರೋತ್ಸಾಹ, ಜೊತೆಗೆ ಸಂಗೀತ, ನೃತ್ಯ, ಕರಾಟೆ ಹಾಗೂ ಸಂಸ್ಕೃತ ತರಗತಿಗಳು ಉಂಟು. ಶಾಲಾ ಬಸ್ ವ್ಯವಸ್ಥೆ ಹಾಗೂ ಪ್ರತ್ಯೇಕ ಹಾಸ್ಟೆಲ್ ಸೌಲಭ್ಯವೂ ಇದೆ. ಇಂದೇ ಸಂಪರ್ಕಿಸಿ 0821 2461

ಕಾರ್ಯಕ್ರಮದ ಕಡೆಯಲ್ಲಿ ಕೇಳೋಣ ಕಲ್ಲರಳಿ ಹೋಗಿ ಚಿತ್ರದ ಗೀತೆಯನ್ನು. ಹಂಸಲೇಖ ಅವರ ಸಾಹಿತ್ಯ ಮತ್ತು ಸಂಗೀತವಿರುವ ಈ ಗೀತೆಯ ಗಾಯಕರು ಶಂಕರ್ ಮಹಾದೇವನ್ ಮತ್ತು ಸಂಗಡಿಗರು.

ಕನ್ನಡ ಚಿತ್ರಗೀತೆಗಳನ್ನು ಕೇಳುತ್ತಿದ್ದೀರಿ. ನೀವು ಕೇಳ್ತಾ ಇರೋದು ನಿಮ್ಮ ಮೆಚ್ಚಿನ ಮೈಸೂರು ಆಕಾಶವಾಣಿ ಕೇಂದ್ರದ ಕಾರ್ಯಕ್ರಮಗಳನ್ನು ಎಫ್ಎಂ 100.6 ಮೆಗಾ ಹರ್ಟ್ಸ್ ಕಂಪನಾಂಕದಲ್ಲಿ. 8 ಗಂಟೆಯ ಸಮಯ ಇದೀಗ ದೆಹಲಿ ಕೇಂದ್ರದ ಸಹ ಪ್ರಸಾರದಲ್ಲಿ. ಮೊದಲಿಗೆ ಸಮಾಚಾರ ಪ್ರಭಾತ್, 8:15ಕ್ಕೆ ಸರಿಯಾಗಿ ಮಾರ್ನಿಂಗ್ ನ್ಯೂಸ್.

0: 15 kilometers of international border. Heatwave conditions to continue over central and northwest India during next 2 days. Eid ul Azha being celebrated in different parts of the country today with religious fervor. And in IPL cricket, Rajasthan Royals beat Sunrisers Hyderabad by 47 runs in eliminator match in New Chandigarh. And with that, we end the morning news. Have a nice day.
1: ಸಮಯ ಸರಿಯಾಗಿ 8:30.
2: ಸ್ಕೂಲ್ ಎಲ್ಲ ಇನ್ನೇನ್ ರಿಓಪನ್ ಆಗ್ತಿದೆ.
3: ಹಳೆ ಸ್ಕೂಲ್ ಬ್ಯಾಗೇ ಸಾಕಲ್ವಾ? ಯೂನಿಫಾರ್ಮ್ ಮತ್ತೆ ಶೂಸ್ ಹೋದ ವರ್ಷದ ಯೂಸ್ ಮಾಡಿದ್ರೆ ಹೇಗೆ?
2: ಯಾಕ್ರಿ, ಅವ್ನು ನೋಡಿದ್ರೆ ಎಲ್ಲ ಹೊಸದೇ ಬೇಕು ಅಂತಿದ್ದಾನೆ.
3: ಓ, ಹಾಗಾದ್ರೆ ಆ ಫೀಸು, ಆ ಬುಕ್ಸ್.
4: ನಿಮ್ಮ ಮಕ್ಕಳ ಎಜುಕೇಶನ್ ಅಂತ ಬಂದಾಗ ಈ ತರ ಯಾವುದೇ ಕಾಂಪ್ರಮೈಸ್ ಬೇಡ. ಮಣಪ್ಪುರಂ ಫಿನಾನ್ಸ್ ನೀಡ್ತಿದೆ ಇದೆ ಎಜುಕೇಶನ್ ನೀಡ್ಸ್ ಗಾಗಿ ಸ್ಪೆಷಲ್ ಗೋಲ್ಡ್ ಲೋನ್. ಕರೆ ಮಾಡಿ 1800-420-2233.
5: ಆಕಾಶವಾಣಿ ಮೈಸೂರು. ನಾ ಕಸ್ತೂರಿಯವರ ಪಾತಾಳದಲ್ಲಿ ಪಾಪಚ್ಚಿ ಮಕ್ಕಳ ಸಾಹಿತ್ಯ ಕೃತಿಯ ಬಾನುಲಿ ಓದು ಪ್ರಸ್ತುತಪಡಿಸುತ್ತಾರೆ ಉಮೇಶ್ ಎಸ್ಎಸ್.
6: ಅಮ್ಮ ಅವರು ನಿಷ್ಕರುಣಿ, ಮಕ್ಕಳ ಮೇಲೆ ಕನಿಕರವಿಲ್ಲದವರು ಎಂದು ಪಾಪಚ್ಚಿ ಆಗಲೇ ಅರಿತಿದ್ದಳು. ಆದರೆ ಇಂದು ಅವರು ಬಹಳ ವಿನಯದಿಂದ ಪ್ರೀತಿ ತುಂಬಿದ ಮಾತುಗಳನ್ನಾಡಿದರು. ಬಾ ಅಮ್ಮ, ನನ್ನ ಹತ್ರ ಬಾ, ನಿನ್ನನ್ನು ನೋಡ್ತಾ ಇದ್ರೆ ನನ್ನ ಕಣ್ಣು ತಣ್ಣಗಾಗುತ್ತೆ ಎಂದು ಹೇಳಿದರು. ಬಹುಶಃ ಅಂದಿನ ಮೂರ್ಖತನಕ್ಕೆ ಮೆಣಸಿನ ಪುಡಿಯೂ ಹಂದಿಮರೆಯ ತುಂಟತನವೂ ಕಾರಣಗಳಾಗಿದ್ದಿರಬೇಕೆಂದು ಪಾಪಚ್ಚಿ ಊಹಿಸಿದಳು. ಆದ್ದರಿಂದ ಸೆರೆಮನೆಯನ್ನು ಕುರಿತಾಗಲಿ, ರಾಣಿಯವರ ಕೋಪವನ್ನು ಕುರಿತಾಗಲಿ ಪಾಪಚ್ಚಿ ಒಂದು ಮಾತು ಆಡಲಿಲ್ಲ. ಪಾಪಚ್ಚಿ, ಚೆಂಡಾಟ ಬಹಳ ಚೆನ್ನಾಗಿತ್ತು. ಅಮ್ಮ ಅವರು, ಹೌದಮ್ಮ, ಚೆನ್ನಾಗಿರುವುದಿಲ್ಲವೇ? ನಿಮಗೆಲ್ಲ ಈಗ ಆಡುವ ಪ್ರಾಯ, ಉತ್ಸಾಹ, ಅದಕ್ಕೆ ಶಾಸ್ತ್ರದಲ್ಲಿ ಹೇಳಿರುವುದು ಆಟ ಊಟ ಓಟ ಎಂದು. ಓ, ಅದು ನನ್ನ ಪುಸ್ತಕದಲ್ಲೂ ಇದೆ. ಇರಬಹುದಮ್ಮ, ಇರಬಹುದು. ಇಲ್ಲವೆಂದವರಾರು? ಅದಕ್ಕೆ ದೊಡ್ಡವರು ಗಾದೆ ಹೇಳೋದು, ಹೆಗಲು ಕಳ್ಳ ಅಂದರೆ ಕುಂಬಳಕಾಯಿ ಮುಟ್ಟಿ ನೋಡ್ದ ಅಂತ. ಆಗಾದೆ ಹಾಗಲ್ಲ, ನಾನು ಕೇಳಿರೋದು ಇನ್ನೊಂದು ತರಹ ಕುಂಬಳಕಾಯಿ. ಇನ್ನೊಂದು ತರಹ ಇರಬಹುದಮ್ಮ, ಇರಬಹುದು. ಇಲ್ಲ ಎಂದವರು ಯಾರು? ಕುಂಬಳಕಾಯಿಯಲ್ಲಿ ಅನೇಕ ತರಹ ಇವೆ. ಬೂದಿ, ಸಕ್ಕರೆ, ಅದಕ್ಕೆ ದೊಡ್ಡವರು ಹೇಳೋದು ನಾರಿನಿಂದ ಹೂವು ಜಡೆಗೇರಿತು ಅಂತ.
7: ಅದು ಹೇಗೆ? ನಾರಿನಿಂದ ಹೂವು, ಹೂವಿನಿಂದ ನಾರು, ಯಾವುದರಿಂದ ಯಾವುದು ಜಡೆಗೇರುತ್ತೆ?
6: ಚೆನ್ನಾಯಿತು, ಇದೇಕಮ್ಮ ಹೀಗೆ ಹೇಳುವೆ, ನಿನಗೆ ಏನು ತಿಳಿಯದು?
7: ನಾರಿಲ್ಲದೆ ಅಯ್ಯೋ ನಾನು ಸತ್ತೆ
6: ಹೀಗೆಂದು ತಿರುಚಿಕೊಂಡು ಅಮ್ಮ ಅವರು ನೆಲದ ಮೇಲೆ ಬಿದ್ದು ನಮಸ್ಕಾರ ಮಾಡಿದರು. ಏಕೆಂದರೆ ಮಹಾರಾಣಿಯವರ ರುದ್ರಾವತಾರ ಆಗಲೇ ಬಂದು ನಿಂತಿತ್ತು. ಅಮ್ಮ ಅವರ ಸಾಷ್ಟಾಂಗವನ್ನು ರಾಜಭಕ್ತಿಯಿಂದ ತುಂಬಿದ ಸ್ತೋತ್ರಗಳನ್ನು ಲೆಕ್ಕಿಸದೆ ರಾಣಿ,
8: ತೊಲಗು ತೊಲಗು ಇಲ್ಲಿಂದ, ಓಡು, ಇಲ್ಲದೆ ಇದ್ದರೆ ನಿನ್ನ ತಲೆಬುರುಡೆ ಉರುಳಿಸಿಬಿಡುತ್ತೇನೆ
6: ಎಂದು ಬೈದಳು.
8: ತೊಲಗುತ್ತೀಯೋ ಇಲ್ಲವೋ
6: ಎಂದು ಅಟ್ಟಹಾಸ ಮಾಡಿದಳು. ಪಾಪ, ಅಮ್ಮ ಅವರು ಎದ್ದು ಓಡಿದರು. ಪ್ರಾಣಕ್ಕೆ ಅಪಾಯ ಬರುವುದಾದರೆ ಮನುಷ್ಯ ಎಷ್ಟು ವೇಗವಾಗಿ ಓಡಬಲ್ಲನೆಂಬುದು ಆಗ ಪಾಪಚ್ಚಿಗೆ ಚೆನ್ನಾಗಿ ತಿಳಿಯಿತು.
7: ಬಾರಮ್ಮ, ಚೆಂಡಾಡೋಣ
6: ಎಂದು ಹೇಳಿ ಪಾಪಚ್ಚಿಯನ್ನು ಕರೆದುಕೊಂಡು ರಾಣಿ ಮತ್ತೆ ಆಟದ ಬಯಲಿನ ಕಡೆ ತಿರುಗಿದಳು. ಗುಜುಗುಜಿಸುತ್ತಿದ್ದ ಜನಗಳೆಲ್ಲರೂ ಸುಮ್ಮನಾದರು, ಎದ್ದು ನಿಂತರು. ಪುನಃ ಆಟ ಪ್ರಾರಂಭವಾಯಿತು. ಆರ್ಭಟಕ್ಕೆ ಮೊದಲಾಯಿತು. ರಾಣಿಯ ಕೋಪಕ್ಕೆ ಗುರಿಯಾದವರನ್ನು ಬಂಧಿಸುವುದಕ್ಕೂ ಕಮಾನುಗಳಿಗೂ ಸಿಪಾಯಿಗಳ ಸಂಖ್ಯೆ ಸಾಲದೇ ಹೋಯಿತು. ಆದ್ದರಿಂದ ಆಟವನ್ನು ಮುಗಿಸಲೇಬೇಕಾಯಿತು. ಇಷ್ಟರೊಳಗೆ ರಾಣಿಗೆ ಪಾಪಚ್ಚಿಯ ಮೇಲೆ ತುಂಬ ಪ್ರೀತಿ ಬೆಳೆದುಬಿಟ್ಟಿತ್ತು. ಅವಳನ್ನು ಕಂಡರೆ ಎಲ್ಲರಿಗೂ ಹಾಗೆಯೇನಿ, ಮುದ್ದಾದ ಮಾತು, ಜಾಣೆ, ಧೈರ್ಯವಾಗಿ ಎಲ್ಲಿಗೆ ಬೇಕಾದರೂ ಹೋಗಿ ಬರುವಳು, ಯಾರೊಡನೆ ಬೇಕಾದರೂ ಮಾತನಾಡುವಳು. ರಾಣಿ ತನ್ನ ಅಮೃತ ಹಸ್ತವನ್ನು ಅವಳ ಭುಜದ ಮೇಲಿರಿಸಿ,

0: ನೀನಿನ್ನೂ ನಮ್ಮ ಆಸ್ಥಾನದ ಆಮೆಯನ್ನು ನೋಡಿಲ್ಲವೋ ಎಂದು ಕೇಳಿದಳು.
1: ಇಲ್ಲ, ಹಾಗೊಬ್ಬ ಮಹಾತ್ಮ ಇದ್ದಾನೆಂದೇ ನನಗೆ ಇದುವರೆಗೂ ತಿಳಿಯದು
0: ಎಂದು ಪಾಪಚ್ಚಿ ಉತ್ತರ ಕೊಟ್ಟಳು. ಹಾಗಾದರೆ ಬಾರಮ್ಮ, ಅದರ ಸ್ವಾರಸ್ಯವಾದ ಕಥೆಯನ್ನು ಅದರ ಬಾಯಿಂದಲೇ ಕೇಳುವೆಯಂತೆ ಎಂದು ಹೇಳಿ ರಾಣಿ ಉದ್ಯಾನದಿಂದ ಹೊರಗೆ ಬಂದು ಒಂದು ವಿಶಾಲವಾದ ಕೆರೆಯ ಕಡೆಗೆ ಪ್ರಯಾಣ ಬೆಳೆಸಿದಳು. ಅರಮನೆ ಅತಿಥಿಗಳನ್ನು ಗಂಡನನ್ನು ಬಿಟ್ಟು ರಾಣಿ ತನಗೋಸ್ಕರ ಇಷ್ಟು ಶ್ರಮವಹಿಸಿದ್ದರಲ್ಲಿ ಪಾಪಚ್ಚಿಗೆ ಕೊಂಚ ಹೆಮ್ಮೆ, ತುಂಬ ಸಂತೋಷ. ರಾಣಿ ಸ್ವಲ್ಪ ದೂರ ಹೋದ ನಂತರ ರಾಜನು ಬಂದಿಗಳೆಲ್ಲರನ್ನೂ ಸಾಲಾಗಿ ನಿಲ್ಲಿಸಿ,
2: ಹಾಂ, ನಿಮಗೆ ಬಿಡುಗಡೆಯಾಗಿದೆ, ಹೋಗಿ, ಅವಳು ಬರುವುದರೊಳಗೆ ಎಲ್ಲಾದರೂ ಮರೆಯಾಗಿ
0: ಎಂದು ಹೇಳಿ ಕಳುಹಿಸಿದ. ಈ ಮಾತು ರಾಣಿಗೆ ಕೇಳಿಸಲಿಲ್ಲ, ಪಾಪಚ್ಚಿಗೆ ಕೇಳಿಸಿತು. ರಾಣಿಯ ಕ್ರೂರ ಸ್ವಭಾವಕ್ಕೆ ಎದುರಾಗಿ ಇಂಥ ದಯಾಶೀಲನಾದ ರಾಜನಿಲ್ಲದಿದ್ದರೆ ಜನರ ಪಾಡು ಏನಾಗಬೇಕು ಎಂದು ಯೋಚಿಸುತ್ತಾ ಪಾಪಚ್ಚಿ ಮುಂದೆ ನಡೆದಳು. ಹತ್ತಿಪ್ಪತ್ತು ಹೆಜ್ಜೆ ಹೋದ ನಂತರ ರಾಣಿಯ ಚಿತ್ತ ಬದಲಾಯಿಸಿತು. ಅಲ್ಲಿ ಬಾಯಿ ತೆರೆದು ಬಿಸಿಲು ಕಾಯಿಸುತ್ತಿದ್ದ ಒಂದು ಮೊಸಳೆಯನ್ನು ಕರೆದು,
2: ಲೋ ಸೋಮಾರಿ, ಏಳು, ಚಿಕ್ಕಮ್ಮ ಅವರನ್ನು ಕರೆದುಕೊಂಡು ಹೋಗಿ ಆಮೆ ಹತ್ತಿರ ಬಿಡು. ಆ ದಾರಿಯಲ್ಲಿ ಬಾಯಿ ತೆಗೆಯಬೇಡ, ಜೋಕೆ, ಹೋಗಿ ಆಮೆಯ ಕಥೆಯನ್ನು ಇವರಿಗೆ ಹೇಳಿಸು ಎಂದು ಆಜ್ಞೆ ಮಾಡಿದಳು.
1: ನೀನು ಹೊರಡಮ್ಮ, ನಾನು ಈಗಲೇ ಹೋಗಿ ಕೆಲವರ ತಲೆ ಕತ್ತರಿಸಬೇಕಾಗಿದೆ
0: ಎಂದು ಹೇಳಿ ರಾಣಿ ಅವಸರವಸರವಾಗಿ ಹಿಂದಕ್ಕೆ ನಡೆದಳು. ಪಾಪಚ್ಚಿಗೆ ಪಾಪ, ಒಳ್ಳೆಯ ಸಹವಾಸ ದೊರಕಿದ ಹಾಗಾಯಿತು. ಆದರೂ ಅವಳು ಹೆದರಲಿಲ್ಲ. ಮೆಲ್ಲಗೆ ಮೊಸಳೆಯನ್ನು,
1: ನಿಮಗೆ ಹಸಿವಾಗುತ್ತಿದೆಯೋ
0: ಎಂದು ಕೇಳಿದಳು.
2: ಇಲ್ಲ
0: ಎಂದು ಮೊಸಳೆ ಹೇಳಿತು. ಆಗ ಅವಳಿಗೆ ಕೊಂಚ ಧೈರ್ಯವಾಯಿತು. ಹಸಿವಿಲ್ಲದಿದ್ದರೆ ಯಾವ ಪ್ರಾಣಿಯೂ ಮನುಷ್ಯ ಹೊರತು ಆಹಾರ ತೆಗೆದುಕೊಳ್ಳುವುದಿಲ್ಲ ಎಂದು ಅವಳಿಗೆ ಗೊತ್ತಿತ್ತು. ಆದ್ದರಿಂದ ಮೊಸಳೆ ತನ್ನನ್ನು ತಿನ್ನುವುದಿಲ್ಲವೆಂದು ಅವಳು ಊಹಿಸಿದಳು. ಆ ಮೊಸಳೆಯೂ ಕೂಡ ಇತರ ಮೊಸಳೆಗಳ ಹಾಗಿರಲಿಲ್ಲ, ಯಾವಾಗಲೂ ನಗುತ್ತಲೇ ಇತ್ತು.
2: ಇದೇನು ಹುಚ್ಚು ಈ ರಾಣಿಗೆ, ಒಬ್ಬರನ್ನೂ ಸಾಯಿಸೋದಿಲ್ಲ, ಒಬ್ಬರನ್ನಾದರೂ ಹಿಂಸಿಸೋದಿಲ್ಲ, ಎಲ್ಲರೂ ನೆಮ್ಮದಿಯಾಗಿದ್ದಾರೆ. ಈ ಹುಚ್ಚಿ ಮಾತ್ರ ದಿನ ಬೆಳಗಾದರೆ ಕಡಿ, ಕತ್ತರಿಸು, ಸಾಯಿಸು, ಇರಿ, ಹೊಡಿ ಎಂದು ಕೂಗುತ್ತೆ. ಅಷ್ಟರಲ್ಲೇ ತೃಪ್ತಿ, ಅಯ್ಯೋ ಮಂಕೆ
0: ಎಂದು ಹೇಳುತ್ತಾ ಮೊಸಳೆಯು ಬಹಳ ಹೊತ್ತು ನಕ್ಕಿತು. ಕಡೆಗೆ ಪಾಪಚ್ಚಿಯನ್ನು ಕರೆದು,
2: ಹಾಂ ಬನ್ನಿ ಹೋಗೋಣ, ಆಮೆಗೆ ಈಗ ಕೊಂಚ ವಿರಾಮವಾಗಿದೆ, ಸ್ನಾನ ಆಹ್ನಿಕ ಎಲ್ಲ ಮುಗಿಸಿ ಅಡಿಗೆ ಸಿದ್ಧವಾಗುವ ತನಕ ಕಾದಿರುವ ಸಮಯ ಈಗ, ಬನ್ನಿ
0: ಎಂದು ಹೇಳಿ ವೇಗವಾಗಿ ಮುಂದಕ್ಕೆ ಹೋಯಿತು. ಆ ಕೆರೆಯ ಅಂಚಿನಲ್ಲಿ ಬಿದ್ದಿದ್ದ ಒಂದು ಬೋಳು ಬಂಡೆಯ ಮೇಲೆ ಆಸ್ಥಾನದ ಆಮೆ ಕುಳಿತಿತ್ತು. ಅದನ್ನು ನೋಡಿದರೆ ಬಂದವರೊಂದಿಗೆ ಸರಸ ಸಂಭಾಷಣೆಗೆ ಸಿದ್ಧವಾಗಿದ್ದಂತೆ ತೋರುತ್ತಿರಲಿಲ್ಲ. ಬಹಳ ಮನನೊಂದು ಕಣ್ಣೀರು ಸುರಿಸುತ್ತಾ, ನಿಟ್ಟುಸಿರು ಬಿಡುತ್ತಾ ಖಿನ್ನವಾಗಿ ನರಳುತ್ತಿತ್ತು. ಯಾವುದೋ ಒಂದು ನೋವನ್ನು ನುಂಗುತ್ತಿದ್ದ ಹಾಗೆ ತೋರಿತು.
1: ಪಾಪ, ಇದಕ್ಕೆ ಏನಾಗಿದೆ
0: ಎಂದು ಪಾಪಚ್ಚಿ ಮೊಸಳೆಯನ್ನು ಕೇಳಿದಳು.
2: ಏನೂ ಇಲ್ಲ, ಬರಿಯ ಬೂಟಾಟಿಕೆ, ನಾಟನೆ ಅಷ್ಟೇ. ಹಿಟ್ಟು ಬಟ್ಟೆ ಎರಡೂ ಸುಖವಾಗಿ ಅರಮನೆಯಿಂದ ಸಿಕ್ಕುತ್ತವೆ, ಇನ್ನೇನು ಕೆಲಸ, ನರಳೋದು, ಅಳೋದು, ಕಣ್ಣೊರೆಸ್ಕೊಳ್ಳೋದು, ಶುದ್ಧ ಕಾಪಟಿ
0: ಎಂದು ಮೊಸಳೆ ಹೇಳಿತ್ತು.
1: ಇಂಥವರು ಉಂಟೇ
0: ಎಂದು ಪಾಪಚ್ಚಿ ಆಶ್ಚರ್ಯಪಟ್ಟಳು. ಅನಂತರ ಮೊಸಳೆ ಆಮೆಯ ಹತ್ತಿರ ಕೊಂಚ ಸರಿದು,
2: ಯಜಮಾನರೇ, ತಮ್ಮ ಚರಿತ್ರೆಯನ್ನು ಅಪ್ಪಣೆ ಕೊಡಿಸಬೇಕೆಂದು ಸನ್ನಿಧಾನದಿಂದ
0: ಎಂದು ಹೇಳಿತು.
1: ಆಗಬಹುದು, ದಯಮಾಡಿಸಿ ಹತ್ತಿರ ಬನ್ನಿ, ಕುಳಿತುಕೊಳ್ಳಿ. ನನಗೆ ವಯಸ್ಸಾಯಿತು, ದೇಹದಲ್ಲಿ ಶಕ್ತಿ ಸಾಲದು, ಗಟ್ಟಿಯಾಗಿ ಮಾತಾಡಲಾರೆ, ಗೂರುಲು ಬೇರೆ ಈಚೀಚೆಗೆ ಬಲವಾಗಿದೆ. ಇರಲಿ, ನನ್ನ ಚರಿತ್ರೆ ಹೇಳೋದರಲ್ಲಿ ನನಗೇನೂ ಅಭ್ಯಂತರ ಇಲ್ಲ. ಅದರಲ್ಲೂ ರಾಜಾಜ್ಞೆಯನ್ನು ಮೀರಿ ನಡೆದರೆ ಬದುಕೋದುಂಟೆ? ಆದರೆ ಒಂದು, ನಾನು ಹೇಳಿ ಮುಗಿಸೋ ತನಕ ನೀವು ಯಾರೂ ಮಾತಾಡಬಾರ್ದು.

0: ನಾನು ಮುದುಕ, ಕೋಪ ಹೆಚ್ಚು ಎಂದು ಆಮೆ ಅಳುತ್ತಾ ಹೇಳಿತು. ಹಾಗೆಯೇ ಆಗಲೆಂದು ಒಪ್ಪಿ ಇಬ್ಬರು ಬಂಡೆಯ ಮೇಲೆ ಮಂಡಿಸಿದರು. ಅರೆಗಳಿಗೆಯ ಹೊತ್ತು ಯಾರೂ ಮಾತಾಡಲೇ ಇಲ್ಲ. ಕತೆ ಹೇಳೋದಕ್ಕೆ ಪ್ರಾರಂಭ ಮಾಡದಿದ್ರೆ ಮುಗಿಯೋದೆಂದಿಗೆ? ಹೀಗೆ ಬಾಯಿಗೆ ಬೀಗ ಹಾಕ್ಕೊಂಡು ಎಷ್ಟೊತ್ತು ಸುಮ್ಮನಿರೋದಕ್ಕಾಗತ್ತೆ ಎಂದು ಪಾಪಚ್ಚಿ ಚಿಂತಿಸಿದಳು. ಬೇರೆ ಯಾರೂ ಮಾತಿಗೆ ಸಿಕ್ಕದಿದ್ದರೆ ತನಗೆ ತಾನೇ ಹರಟೆ ಹೊಡೆದುಕೊಳ್ಳುವ ಹುಡುಗಿ ಹೇಗೆ ಅಷ್ಟು ಹೊತ್ತು ಸುಮ್ಮನಿದ್ದಾಳು? ಕೊನೆಗೆ ಆಮೆ ನಿಟ್ಟುಸಿರು ಬಿಡುತ್ತಾ ಪ್ರಾರಂಭಿಸಿತು. ಒಂದಾನೊಂದು ಕಾಲದಲ್ಲಿ ನಾನೊಂದು ಪುಟ್ಟ ಆಮೆಯಾಗಿದ್ದೆ, ಪುಟಾಣಿ ಮಗು ಆಗಿದ್ದೆ. ಅಷ್ಟು ಹೇಳಿ ಮತ್ತೆ ಮೌನವನ್ನು ಅವಲಂಬಿಸಿತು. ಎಲ್ಲರೂ ಮಾತಾಡದೆ ತೆಪ್ಪಗಿದ್ದರು. ಮೊಸಳೆ ಮಾತ್ರ ಒಂದೆರಡು ಸಾರಿ ಎಂದು ಹೇಳಿತು. ಪಾಪಚ್ಚಿಗೆ ಬಹಳ ಬೇಸರಿಕೆಯಾಯಿತು. ತುಂಬ ರೇಗಿತು. ನಾನು ಹೋಗಿ ಬರ್ತೇನೆ ಸ್ವಾಮಿ, ತಮ್ಮ ಕತೆ ಬಹಳ ಸ್ವಾರಸ್ಯವಾಗಿತ್ತೆಂದು ರಾಣಿಯವರಿಗೆ ತಿಳಿಸ್ತೇನೆ ಎಂದು ಹೇಳಿ ಅಲ್ಲಿಂದ ಹೊರಡೋಣವೆನಿಸಿತು. ಆದರೆ ಆಮೆಗೆ ಕೋಪ ಬಂದರೆ ಏನು ಗತಿ, ಮೊಸಳೆ ಏನು ಮಾಡುತ್ತೋ ಅನ್ನೋ ಭಯ ಬೇರೆ. ಆಮೆ ಮತ್ತೆ ಕಥೆಯನ್ನು ಪ್ರಾರಂಭಿಸಿತು. ಕೊಂಚ ಬೆಳೆದ ಮೇಲೆ, ಕೈಕಾಲುಗಳು ಗಟ್ಟಿಯಾದ ಮೇಲೆ, ಬೆನ್ನು ಬಲವಾದ ಮೇಲೆ ನಾವು ಕೆರೆಯ ಪಾಠಶಾಲೆಗೆ ಹೋಗುತ್ತಿದ್ದವು. ಅಲ್ಲಿ ನಮಗೆ ಹೊಡೆತವೇ ಹೊಡೆತ. ಅದಕ್ಕೆ ನನ್ನ ಚರ್ಮ ಇಷ್ಟು ದಪ್ಪ ಆಗಿರೋದು. ನಮಗೆ ಪಾಠಶಾಲೆಯಲ್ಲಿ ಓಡೋದು, ಬಡಿಯೋದು, ಕುಣಿತ ಇವು ಮೂರನ್ನು ಕಲಿಸ್ತಾ ಇದ್ರು. ಓದುವುದು, ಬರೆಯುವುದು, ಗಣಿತ ಇವು ಮೂರರ ಬದಲಾಗಿ ಆಮೆಗಳಿಗೆ ಇಂಥವುಗಳನ್ನು ಹೇಳಿಕೊಡುತ್ತಿರಬಹುದೆಂದು ಪಾಪಚ್ಚಿ ಊಹಿಸಿದಳು.
1: ನಾ ಕಸ್ತೂರಿಯವರ ಪಾತಾಳದಲ್ಲಿ ಪಾಪಚ್ಚಿ ಮಕ್ಕಳ ಸಾಹಿತ್ಯ ಕೃತಿಯ ಬಾನುಲಿ ಓದನ್ನು ಕೇಳಿದಿರಿ. ಪ್ರಸ್ತುತಪಡಿಸಿದವರು ಉಮೇಶ್ ಎಸ್ಎಸ್. ಈ ಕಾರ್ಯಕ್ರಮ ಆಕಾಶವಾಣಿ ಮೈಸೂರು ಕೇಂದ್ರದಿಂದ ಮೂಡಿಬಂತು.
2: ಈಗ ಸಮಯ ಸರಿಯಾಗಿ 8:42:30. ಇದು ಆಕಾಶವಾಣಿಯ ಮೈಸೂರು ಕೇಂದ್ರ ಎಫ್ಎಂ 100.6 ಮೆಗಾಹರ್ಟ್ಸ್ ಕಂಪನಾಂಕದಲ್ಲಿ. ಈಗ ಕನ್ನಡ ಚಿತ್ರಗೀತೆಗಳ ಕಾರ್ಯಕ್ರಮ. ಮೊದಲಿಗೆ ವಿಜಯಪ್ರಕಾಶ್ ಮತ್ತು ಸಂಗಡಿಗರು ಹಾಡಿರುವ ಅಧ್ಯಕ್ಷ ಚಿತ್ರದ ಒಂದು ಗೀತೆ. ಯೋಗರಾಜ್ ಭಟ್ ಅವರ ಗೀತೆಗೆ ಸಂಗೀತ ನೀಡಿದ್ದಾರೆ ಅರ್ಜುನ್ ಜನ್ಯಾ.

0: shape a successful career with world-class education.
1: At JSS AHER, deemed to be university accredited A++ by NAC, admissions are open for BSc in Biotechnology, Microbiology, Environmental Science and Food Nutrition and Dietetics. Visit JSS deemed to be university, SS Nagara, Banni Mantapa, Mysuru. Call 9980841859.
2: ರೀ ಸ್ಕೂಲ್ ಎಲ್ಲ ಇನ್ನೇನ್ ರೀಓಪನ್ ಆಗ್ತದೆ.
3: ಹಳೆ ಸ್ಕೂಲ್ ಬ್ಯಾಗೇ ಸಾಕಲ್ವಾ? ಯೂನಿಫಾರ್ಮ್ ಮತ್ತೆ ಶೂಸ್ ಹೋದ ವರ್ಷದ ಯೂಸ್ ಮಾಡಿದ್ರೆ ಹೇಗೆ?
2: ಯಾಕ್ರಿ, ಅವ್ನು ನೋಡಿದ್ರೆ ಎಲ್ಲ ಹೊಸದೇ ಬೇಕು ಅಂತಿದ್ದಾನೆ.
3: ಓ, ಹಾಗಾದ್ರೆ ಆ ಫೀಸು, ಆ ಬುಕ್ಸ್?
4: ನಿಮ್ಮ ಮಕ್ಕಳ ಎಜುಕೇಶನ್ ಅಂತ ಬಂದಾಗ ಈ ತರ ಯಾವುದೇ ಕಾಂಪ್ರಮೈಸ್ ಬೇಡ. ಮಣಪ್ಪುರಂ ಫಿನಾನ್ಸ್ ನೀಡ್ಸ್ ಇದೆ ಎಜುಕೇಶನ್ ನೀಡ್ಸ್ ಗಾಗಿ ಸ್ಪೆಷಲ್ ಗೋಲ್ಡ್ ಲೋನ್. ಕರೆ ಮಾಡಿ 1800-420-2233.
5: ಆತ್ಮೀಯ ಕೇಳುಗರೆ, ಇದೇ ಗುರುವಾರ ರಾತ್ರಿ 8 ಗಂಟೆಗೆ ಪ್ರಸಾರವಾಗುವ ಯುವವಾಣಿಯಲ್ಲಿ ಕವನಮಾಲೆ, ಯುವ ಕವಿಗಳಿಂದ ಸ್ವರಚಿತ ಕವನ ವಾಚನ ಕೇಳುವಿರಿ. ಕೇಳಿ, ಇದೇ ಗುರುವಾರ ರಾತ್ರಿ 8 ಗಂಟೆಗೆ ಯುವವಾಣಿ, ನಿಮ್ಮ ಮೆಚ್ಚಿನ ಆಕಾಶವಾಣಿ ಮೈಸೂರು ಕೇಂದ್ರದಿಂದ.
6: ಈಗ ಟಿಪ್ಪು ಅವರು ಹಾಡಿರುವ ಗಜಕೇಸರಿ ಚಿತ್ರದ ಒಂದು ಗೀತೆ. ಯೋಗರಾಜ್ ಭಟ್ ಅವರ ಸಾಹಿತ್ಯಕ್ಕೆ ಸಂಗೀತ ನೀಡಿರುವವರು ವಿ ಹರಿಕೃಷ್ಣ.

0: ಅರೆ, ಈ ಕಸ್ಟಮರ್ ಕೇರ್ ಎಲ್ಲಿದೆ? ಮೇಡಮ್
1: ಹೇಳಿ.
0: ಈ ಕೆವೈಸಿ ಅಪ್ಡೇಟ್ಗಾಗಿ ನನಗೆ ಪದೇ ಪದೇ ಮೆಸೇಜ್ ಯಾಕೆ ಬರ್ತಿದೆ?
1: ಏಕೆಂದ್ರೆ ಬ್ಯಾಂಕಿಂಗ್ ಸೇವೆಗಳಿಗಾಗಿ ಸಮಯಕ್ಕೆ ಸರಿಯಾಗಿ ಕೆವೈಸಿ ಅಪ್ಡೇಟ್ ಮಾಡಿಸಬೇಕು.
0: ಆದ್ರೆ ಇದನ್ನು ಹೇಗೆ ಮಾಡೋದು?
1: ಗುರುತು ಅಥವಾ ವಿಳಾಸದಲ್ಲಿ ಯಾವುದೇ ಬದಲಾವಣೆ ಇಲ್ಲದಿದ್ರೆ ನಿಮ್ಮ ಬ್ಯಾಂಕ್ ಅಥವಾ ಎಟಿಎಂ ಅಥವಾ ಬಿಸ್ನೆಸ್ ಕರೆಸ್ಪಾಂಡೆಂಟ್ ಅಂದ್ರೆ ಬಿಸಿ ಬಳಿ ಹೋಗಿ ಬ್ಯಾಂಕ್ನಲ್ಲಿ ನೋಂದಾಯಿಸಲಾದ ಇಮೇಲ್, ಮೊಬೈಲ್ ನಂಬರ್, ಮೊಬೈಲ್ ಬ್ಯಾಂಕಿಂಗ್ ಆಪ್ ಅಥವಾ ಪತ್ರದ ಮೂಲಕ ಅದರ ಡೆಕ್ಲರೇಷನ್ ನೀಡಿ.
0: ಹೌದಾ? ಒಂದ್ ವೇಳೆ ಏನಾದರೂ ಬದಲಾವಣೆ ಇದ್ರೆ?
1: ಆಗ ಇತ್ತೀಚಿನ ಗುರುತು ಮತ್ತು ವಿಳಾಸದ ಪುರಾವೆಗಳನ್ನು ನೀಡಿ ಕೆವೈಸಿ ಅಪ್ಡೇಟ್ ಮಾಡಿಸಬಹುದು.
0: ಅಷ್ಟೇ?
1: ಅಷ್ಟೇ.
0: ಗೊತ್ತಾಯ್ತು.
1: ನಿಮ್ಮ ಕೆವೈಸಿ ಅನ್ನು ನವೀಕರಿಸಲು ನಿಮ್ಮ ಹತ್ತಿರದ ಗ್ರಾಮ ಪಂಚಾಯತ್ ಶಿಬಿರ ಅಥವಾ ಬ್ಯಾಂಕ್ ಶಾಖೆಗೆ ಭೇಟಿ ನೀಡಿ.
0: ಆರ್ಬಿಐ ಹೇಳುತ್ತೆ,
2: ಜಾಣರಾಗಿರಿ, ಜಾಗರೂಕರಾಗಿರಿ.
3: ಆತ್ಮೀಯ ಕೇಳುಗರೆ,
2: ಸುತ್ತಮುತ್ತ
4: ಮೈಸೂರು, ಮಂಡ್ಯ, ಚಾಮರಾಜನಗರ ಜಿಲ್ಲೆಗಳ ಸಾಹಿತ್ಯಕ, ಸಾಂಸ್ಕೃತಿಕ, ಕೃಷಿ, ಅಭಿವೃದ್ಧಿ ಮುಂತಾದ ಜನಸ್ನೇಹಿ ಕಾರ್ಯಕ್ರಮಗಳ ಪರಿಚಯ ವೇದಿಕೆ.
5: ಮೈಸೂರ ಸುತ್ತಲೂ ಕೋಟೆಯ ಸುತ್ತಲೂ ನೋಡಲು ಬಂದವು ರೈತರ ಒಕ್ಕಲು.
2: ಪ್ರತಿ ಗುರುವಾರ ಬೆಳಗ್ಗೆ 11:00 to 12:00 ನಿಮ್ಮೊಂದಿಗೆ ಮೈಸೂರು ಆಕಾಶವಾಣಿಯಲ್ಲಿ
4: ಸುತ್ತಮುತ್ತ

0: ನೀವು ಕೂಡ ಇಂತಹ ಮಾಹಿತಿಗಳನ್ನು ನಮಗೆ ತಲುಪಿಸಬಹುದು.
1: ನಮ್ಮ ಇಮೇಲ್ ವಿಳಾಸ fmairmysore@gmail.com ಅಥವಾ ಪತ್ರ ಬರೆಯಿರಿ.
0: ನಿಲಯ ನಿರ್ದೇಶಕರು ಸುತ್ತಮುತ್ತ ವಿಭಾಗ ಆಕಾಶವಾಣಿ ಯಾದವಗಿರಿ ಮೈಸೂರು 5700020.

0: ಪ್ರತ್ಯೇಕ ಹಾಸ್ಟೆಲ್ ವ್ಯವಸ್ಥೆ ಹೊಂದಿರುವ ಶಾಲೆಗೆ 2026-27 ಸಾಲಿನ ಪ್ರಿ ಕೆಜಿಯಿಂದ 10th ತರಗತಿಯವರೆಗಿನ ಪ್ರವೇಶಾತಿ ಪ್ರಾರಂಭವಾಗಿದೆ. ಸಂಪರ್ಕಿಸಿ ಶ್ರೀ ವಿವೇಕ ಬಾಲೋದ್ಯಾನ ಪಬ್ಲಿಕ್ ಶಾಲೆ, ಜಯನಗರ, ಮೈಸೂರು.
1: ಚಿತ್ರ ಬುಲ್ಬುಲ್, ಹಾಡಿದ್ದಾರೆ ಹೇಮಂತ್ ಸೌಮ್ಯರಾವ್ ಮತ್ತು ಸಂಗಡಿಗರು. ಕವಿರಾಜ್ ಅವರ ಗೀತೆಗೆ ಸಂಗೀತ ನೀಡಿರುವವರು ವಿ ಹರಿಕೃಷ್ಣ.

0: ಬದುಕು ಎನ್ನುವುದು ನೀರಿನ ಮೇಲಿನ ಗುಳ್ಳೆಯಂತೆ. ಅದರಲ್ಲೂ ಹೃದಯಾಘಾತ ಸಂಭವಿಸಿದಾಗ ಆ ಗೋಲ್ಡನ್ ಅವರ್ನ ಪ್ರತಿ ಕ್ಷಣವೂ ಅತ್ಯಮೂಲ್ಯ. ನಮ್ಮೆಲ್ಲರ ಪ್ರೀತಿಯ ಅಪ್ಪು ಅವರ ನೆನಪಿನಲ್ಲಿ ಕರ್ನಾಟಕ ಸರ್ಕಾರವು ಪ್ರತಿಯೊಬ್ಬ ಕನ್ನಡಿಗನ ಜೀವ ಉಳಿಸಲು ಸಂಕಲ್ಪ ಮಾಡಿದೆ. ಕರ್ನಾಟಕ ಸರ್ಕಾರದ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಸಚಿವರಾದ ಶ್ರೀ ದಿನೇಶ್ ಗುಂಡೂರಾವ್ ಅವರು ಹೇಳುತ್ತಾರೆ,
1: ಪ್ರತಿಯೊಬ್ಬರ ಜೀವವೂ ಅಮೂಲ್ಯ. ಈ ಇಂಜೆಕ್ಷನ್

0: ಇದುವರೆಗೆ 13,000 ಜೀವಗಳನ್ನು ಹೃದಯಘಾತದಿಂದ ಉಳಿಸಿದ್ದೇವೆ. ನಮ್ಮ ಜನರ ರಕ್ಷಣೆ ನಮ್ಮ ಹೊಣೆ.
1: ಕೇಳುಗರೆ, ಆಗಾಗ್ಗೆ ಎದೆ ನೋವು ಕಾಣಿಸಿಕೊಳ್ಳುತ್ತಿದೆಯಾ? ನಿರ್ಲಕ್ಷ್ಯ ಮಾಡಬೇಡಿ. ಕೂಡಲೇ ಹತ್ತಿರದ ಸರ್ಕಾರಿ ಆಸ್ಪತ್ರೆಗೆ ಧಾವಿಸಿ ತಪಾಸಣೆಗೆ ಒಳಪಡಿ. ನಿಮಗೆ ಹೃದಯಾಘಾತ ಸಂಭವಿಸಿದೆ ಎಂದು ವೈದ್ಯರು ಸೂಚಿಸಿದ್ದಲ್ಲಿ ಟೆನೆಕ್ಟ ಪ್ಲಸ್ ಇಂಜೆಕ್ಷನ್ ಅನ್ನು ಉಚಿತವಾಗಿ ನೀಡಲಾಗುವುದು. ನಂತರ ಅಗತ್ಯವಿರುವ ಹೆಚ್ಚಿನ ಚಿಕಿತ್ಸೆಗೆ ಜಿಲ್ಲಾಸ್ಪತ್ರೆಗೆ ಕಳುಹಿಸಲಾಗುವುದು. ನೆನಪಿಡಿ, ಸಮಯ ಪ್ರಜ್ಞೆ ಮತ್ತು ಉಚಿತ ಚಿಕಿತ್ಸೆ ನಿಮ್ಮ ಬದುಕನ್ನು ಮತ್ತೆ ಬೆಳಗಬಲ್ಲದು. ಪ್ರಕಟಣೆ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ, ಕರ್ನಾಟಕ ಸರ್ಕಾರ.
2: ರೀ, ಸ್ಕೂಲ್ ಎಲ್ಲ ಇನ್ನೇನ್ ರೀಓಪನ್ ಆಗ್ತದೆ?
3: ಹಳೆ ಸ್ಕೂಲ್ ಬ್ಯಾಗೆ ಸಾಕಲ್ವಾ? ಯೂನಿಫಾರ್ಮ್ ಮತ್ತೆ ಶೂಸ್ ಹೋದ ವರ್ಷದ ಯೂಸ್ ಮಾಡಿದ್ರೆ ಹೇಗೆ?
2: ಯಾಕ್ರಿ, ಅವ್ನು ನೋಡಿದ್ರೆ ಎಲ್ಲ ಹೊಸದೇ ಬೇಕು ಅಂತಿದ್ದಾನೆ.
3: ಓಹ್, ಹಾಗಾದ್ರೆ ಆ ಫೀಸು, ಆ ಬುಕ್ಸು?
4: ನಿಮ್ಮ ಮಕ್ಕಳ ಎಜುಕೇಶನ್ ಅಂತ ಬಂದಾಗ ಈ ತರ ಯಾವುದೇ ಕಾಂಪ್ರಮೈಸ್ ಬೇಡ. ಮಣಪ್ಪುರಂ ಫಿನಾನ್ಸ್ ನೀಡ್ತಿದೆ ಎಜುಕೇಶನ್ ನೀಡ್ಸ್ ಗಾಗಿ ಸ್ಪೆಷಲ್ ಗೋಲ್ಡ್ ಲೋನ್. ಕರೆ ಮಾಡಿ 1800-420-2233.
5: ಚಿತ್ರಗೀತೆಗಳ ಕಾರ್ಯಕ್ರಮದಲ್ಲಿ ಈಗ ಕೇಳೋಣ ಸೋನು ನಿಗಮ್ ಮತ್ತು ಸಂಗಡಿಗರು ಹಾಡಿರುವ ಉಲ್ಲಾಸ ಉತ್ಸಾಹ ಚಿತ್ರದ ಒಂದು ಗೀತೆ. ಜಯಂತ್ ಕಾಯ್ಕಿಣಿ ಗೀತೆ ಬರೆದಿದ್ದಾರೆ. ಸಂಗೀತ ನೀಡಿರುವವರು ಜಿ ವಿ ಪ್ರಕಾಶ್ ಕುಮಾರ್.

0: ಪ್ರತಿ ಗುರುವಾರ ಸಂಜೆ 6:50 ಕೃಷಿರಂಗ ಕಿಸಾನ್ ವಾಣಿಯಲ್ಲಿ
1: ತೋಟಗಾರಿಕೆ ಬೆಳೆಗಳಲ್ಲಿ ಅತ್ಯಾಧುನಿಕ ತಾಂತ್ರಿಕತೆಗಳ ಅಳವಡಿಕೆ,
0: ಇಲಾಖೆ ಯೋಜನೆಗಳ ಸದ್ಬಳಕೆ,
1: ಕೊಯ್ಲೋತ್ತರ ತಂತ್ರಜ್ಞಾನಗಳು ಹಾಗೂ ಮೌಲ್ಯವರ್ಧನೆಯ ಮಾಹಿತಿ,
0: ತಂತ್ರಜ್ಞರು ಹಾಗೂ ಅಧಿಕಾರಿಗಳೊಂದಿಗೆ ನೇರ ಫೋನ್ ಇನ್ ಕಾರ್ಯಕ್ರಮ,
1: ಉತ್ತಮ ಕೇಳುಗರ ಆಯ್ಕೆಗೆ ಮುಕ್ತ ಪರೀಕ್ಷೆ ಸರಣಿಯ ವಿಶೇಷ.

0: ಮರೆಯದೇ ಕೇಳಿ.
1: ಪ್ರತಿ ಗುರುವಾರ ಸಂಜೆ 6:50 ಕೃಷಿರಂಗ ಕಿಸಾನ್ ವಾಣಿಯಲ್ಲಿ
0: ತೋಟಗಾರಿಕೆ ಬೆಳೆಗಳಲ್ಲಿ ಸಮಗ್ರ ಬೇಸಾಯ ಕ್ರಮಗಳು ಹಾಗೂ ಸುಸ್ಥಿರ ಕೃಷಿಯ ಬಾನುಲಿ ಸರಣಿ
1: ಹಣ್ಣು ಹೊನ್ನು
2: ಹಣ್ಣು ಕೊಂಬುವ ಬನ್ನಿರಿ.
3: ನಿಮ್ಮ ಮಗುವಿನ ಉಜ್ವಲ ಭವಿಷ್ಯದ ಚಿಂತನೆಯಲ್ಲಿ ಇದ್ದೀರಾ? ಹಾಗಾದರೆ ನಿಮ್ಮ ಸರಿಯಾದ ಆಯ್ಕೆ ಮೈಸೂರು ಕುವೆಂಪು ನಗರದಲ್ಲಿರುವ ಹೆಸರಾಂತ ಬಿಜಿಎಸ್ ಶಾಲೆ. ಸ್ಟೇಟ್ ಮತ್ತು ಸಿಬಿಎಸ್ಇ ಪಠ್ಯಕ್ರಮಗಳು, ಅನುಭವಿ ಶಿಕ್ಷಕರು, ಎಐ ಮತ್ತು ಸ್ಮಾರ್ಟ್ ಬೋರ್ಡ್ ವ್ಯವಸ್ಥೆ, ಪ್ರಾಯೋಗಿಕ ಬೋಧನಾ ವಿಧಾನ, ವಿಶಾಲವಾದ ಆಟದ ಮೈದಾನ, ಕ್ರೀಡೆ ಸಾಂಸ್ಕೃತಿಕ ಚಟುವಟಿಕೆಗಳಿಗೆ ಹೆಚ್ಚಿನ ಪ್ರೋತ್ಸಾಹ, ಜೊತೆಗೆ ಸಂಗೀತ, ನೃತ್ಯ, ಕರಾಟೆ ಹಾಗೂ ಸಂಸ್ಕೃತ ತರಗತಿಗಳು ಉಂಟು. ಶಾಲಾ ಬಸ್ ವ್ಯವಸ್ಥೆ ಹಾಗೂ ಪ್ರತ್ಯೇಕ ಹಾಸ್ಟೆಲ್ ಸೌಲಭ್ಯವೂ ಇದೆ. ಇಂದೇ ಸಂಪರ್ಕಿಸಿ 08212463889.
4: ಮೈಸೂರು ಆಕಾಶವಾಣಿ ಕೇಂದ್ರದಿಂದ ತಾವು ಕನ್ನಡ ಚಿತ್ರಗೀತೆಗಳನ್ನು ಕೇಳ್ತಾ ಇದ್ದೀರಿ. ಗಮನಿಸಿ, ನಾಳೆ ಬೆಳಿಗ್ಗೆ 9:00 ನಮ್ಮ ಆರೋಗ್ಯ ಕಾರ್ಯಕ್ರಮದಲ್ಲಿ ವಿಶ್ವ ಜೀರ್ಣಾಂಗ ಆರೋಗ್ಯ ದಿನದ ಸಂದರ್ಭದಲ್ಲಿ ದಿನದ ಮಹತ್ವ, ಧ್ಯೇಯವಾಕ್ಯ ಮತ್ತು ಜೀರ್ಣಾಂಗದ ಆರೋಗ್ಯ ಈ ಕುರಿತು ಮೈಸೂರಿನ ಮಣಿಪಾಲ್ ಆಸ್ಪತ್ರೆಯ ಜೀರ್ಣಾಂಗ ವ್ಯೂಹ ತಜ್ಞರಾದ ಡಾಕ್ಟರ್ ಸತೀಶ್ ರಾವ್ ಅವರೊಂದಿಗಿನ ಮಾತುಕತೆಯನ್ನು ಕೇಳಲಿದ್ದೀರಿ. ಇವರೊಂದಿಗೆ ಭಾಗವಹಿಸುತ್ತಾರೆ ಬೇದ್ರೆ ಮಂಜುನಾಥ್. ಕನ್ನಡ ಚಿತ್ರಗೀತೆಗಳ ಕಾರ್ಯಕ್ರಮದಲ್ಲಿ ಈಗ ಕೇಳೋಣ ಸೌಂದರ್ಯ ಚಿತ್ರದ ಒಂದು ಗೀತೆ. ಹಾಡಿದ್ದಾರೆ ಕುನಾಲ್ ಗಾಂಜಾವಾಲಾ ಮತ್ತು ಅನುರಾಧ ಭಟ್. ಸಾಹಿತ್ಯ ಮತ್ತು ಸಂಗೀತ ಹಂಸಲೇಖ ವರದ್ದು.

0: ಪ್ರತಿ ಬುಧವಾರ ಸಂಜೆ 6:50 ಕೃಷಿ ರಂಗದಲ್ಲಿ
1: ಬರಲಿದೆ ಬಾನುಲಿಯಲ್ಲಿ ರೇಷ್ಮೆ ಐಸಿರಿ.
2: ನುರಿತ ವಿಜ್ಞಾನಿಗಳಿಂದ ತಾಂತ್ರಿಕ ಮಾಹಿತಿ,
0: ರೈತರ ಅನುಭವದ ಮಾತು,
2: ನೇರ ಫೋನಿನ ಕಾರ್ಯಕ್ರಮಗಳು,
0: ರೇಷ್ಮೆ ಕೃಷಿ ತರಬೇತಿ ಕಾರ್ಯಕ್ರಮಗಳು
2: ಹಾಗೂ ಸರಣಿಯ ಉತ್ತಮ ಕೇಳುಗರಿಗೆ ಆಕರ್ಷಕ ಬಹುಮಾನ ರೇಷ್ಮೆ ರಂಗ ಬಾನುಲಿ ಸರಣಿಯ ವಿಶೇಷ.
1: ರೇಷ್ಮೆ ಕೃಷಿ ಬೆಳೆಯಲು ಹರುಷದಲ್ಲಿ ರೇಷ್ಮೆಯಲ್ಲಿ ಕಾಣಿರಿ ಐಸಿರಿ.
0: ಆಲಿಸಿ
2: ಅನುಸರಿಸಿ
1: ಭಾಗ್ಯಲಕ್ಷ್ಮಿ ನೆಲೆಸಲು ಮನೆಯಲ್ಲಿ ಸಿರಿ ತರಲು ರೇಷ್ಮೆ ಕೃಷಿ ಬೆಳೆಯಿರಿ.
0: ಪ್ರತಿ ಬುಧವಾರ ಸಂಜೆ 6:50 ಕೃಷಿ ರಂಗದಲ್ಲಿ ಮೂಡಿಬರುತ್ತಿದೆ
2: ರೇಷ್ಮೆ ಕೃಷಿ ತಾಂತ್ರಿಕತೆಗಳನ್ನು ಕುರಿತ ಬಾನುಲಿ ಸರಣಿ
0: ರೇಷ್ಮೆ ರಂಗ.
3: ಈಗ ಶ್ರಾವಣಿ ಸುಬ್ರಹ್ಮಣ್ಯ ಚಿತ್ರದ ಒಂದು ಗೀತೆ ಹಾಡಿದ್ದಾರೆ ಸೋನು ನಿಗಮ್ ಮತ್ತು ನಂದಿತಾ. ಕವಿರಾಜ್ ಅವರ ಗೀತೆಗೆ ಸಂಗೀತ ನೀಡಿರುವವರು ವಿ ಹರಿಕೃಷ್ಣ.

ಕನ್ನಡ ಚಿತ್ರಗೀತೆಗಳ ಕಾರ್ಯಕ್ರಮದ ಮುಂದಿನ ಗೀತೆ ಬಿಂದಾಸ್ ಚಿತ್ರದ್ದು. ಹಾಡಿದ್ದಾರೆ ಉದಿತ್ ನಾರಾಯಣ್, ಸೌಮ್ಯಾರಾವ್ ಮತ್ತು ಸಂಗಡಿಗರು. ಕವಿರಾಜ್ ಅವರ ಸಾಹಿತ್ಯಕ್ಕೆ ಸಂಗೀತ ನೀಡಿದ್ದಾರೆ ಗುರು ಕಿರಣ್.

0: ಆತ್ಮೀಯ ಕೇಳುಗರೆ, ಸುತ್ತಮುತ್ತ
1: ಮೈಸೂರು, ಮಂಡ್ಯ, ಚಾಮರಾಜನಗರ ಜಿಲ್ಲೆಗಳ ಸಾಹಿತ್ಯಕ, ಸಾಂಸ್ಕೃತಿಕ, ಕೃಷಿ, ಅಭಿವೃದ್ಧಿ ಮುಂತಾದ ಜನಸ್ನೇಹಿ ಕಾರ್ಯಕ್ರಮಗಳ ಪರಿಚಯ ವೇದಿಕೆ.
2: ಮೈಸೂರ ಸುತ್ತಲೂ ಕೋಟೆಯ ಸುತ್ತಲೂ ನೋಡಲು ಬಂದವು ರೈತರ ಒಕ್ಕಲು.
3: ಪ್ರತಿ ಗುರುವಾರ ಬೆಳಗ್ಗೆ 11:00 to 12:00 ನಿಮ್ಮೊಂದಿಗೆ ಮೈಸೂರು ಆಕಾಶವಾಣಿಯಲ್ಲಿ
1: ಸುತ್ತಮುತ್ತ

0: ನೀವೂ ಕೂಡ ಇಂತಹ ಮಾಹಿತಿಗಳನ್ನು ನಮಗೆ ತಲುಪಿಸಬಹುದು.
1: ನಮ್ಮ ಇಮೇಲ್ ವಿಳಾಸ fmairmysore@gmail.com, ಅಥವಾ ಪತ್ರ ಬರೆಯಿರಿ.
0: ನಿಲಯ ನಿರ್ದೇಶಕರು, ಸುತ್ತಮುತ್ತ ವಿಭಾಗ, ಆಕಾಶವಾಣಿ, ಯಾದವಗಿರಿ, ಮೈಸೂರು 5700020.

0: ಲವ್ ಗುರು ಚಿತ್ರದ ಗೀತೆ ಕೇಳಿದ್ರಿ. ಹಾಡಿದವರು ಕಾರ್ತಿಕ್ ಮತ್ತು ಬೆನಿ ದಯಾಳ್, ಜಯಂತ್ ಕಾಯ್ಕಿಣಿ ಅವರ ಸಾಹಿತ್ಯ, ಜೋಶುವ ಶ್ರೀಧರ್ ಅವರ ಸಂಗೀತ.
1: ಸ್ಕೂಲ್ ಎಲ್ಲ ಇನ್ನೇನ್ ರಿಓಪನ್ ಆಗ್ತದೆ?
2: ಹಳೆ ಸ್ಕೂಲ್ ಬ್ಯಾಗೆ ಸಾಕಲ್ವಾ? ಯೂನಿಫಾರ್ಮ್ ಮತ್ತೆ ಶೂಸ್ ಹೋದ ವರ್ಷದ ಯೂಸ್ ಮಾಡಿದ್ರೆ ಹೇಗೆ?
1: ಯಾಕ್ರಿ, ಅವ್ನು ನೋಡಿದ್ರೆ ಎಲ್ಲ ಹೊಸದೇ ಬೇಕು ಅಂತಿದ್ದಾನೆ.
2: ಓಹ್, ಹಾಗಾದ್ರೆ ಆ ಫೀಸು, ಆ ಬುಕ್ಸು?
3: ನಿಮ್ಮ ಮಕ್ಕಳ ಎಜುಕೇಶನ್ ಅಂತ ಬಂದಾಗ ಈ ತರ ಯಾವುದೇ ಕಾಂಪ್ರಮೈಸ್ ಬೇಡ. ಮಣಪ್ಪುರಂ ಫಿನಾನ್ಸ್ ನೀಡ್ತಿದೆ ಎಜುಕೇಶನ್ ನೀಡ್ಸ್ ಗಾಗಿ ಸ್ಪೆಷಲ್ ಗೋಲ್ಡ್ ಲೋನ್. ಕರೆ ಮಾಡಿ 1800-420-2233.
4: ಹಣ್ಣು ಹೊನ್ನು
5: ತೋಟಗಾರಿಕೆ ಬೆಳೆಗಳಲ್ಲಿ ಸಮಗ್ರ ಬೇಸಾಯ ಕ್ರಮಗಳು ಮತ್ತು ಸುಸ್ಥಿರ ಕೃಷಿಯ ಬಾನುಲಿ ಸರಣಿ.

0: ಪ್ರತಿ ಗುರುವಾರ ಸಂಜೆ 6:50 ಕೃಷಿರಂಗ ಕಿಸಾನ್ ವಾಣಿಯಲ್ಲಿ
1: ತೋಟಗಾರಿಕೆ ಬೆಳೆಗಳಲ್ಲಿ ಅತ್ಯಾಧುನಿಕ ತಾಂತ್ರಿಕತೆಗಳ ಅಳವಡಿಕೆ,
0: ಇಲಾಖೆ ಯೋಜನೆಗಳ ಸದ್ಬಳಕೆ,
1: ಕೊಯ್ಲೋತ್ತರ ತಂತ್ರಜ್ಞಾನಗಳು ಹಾಗೂ ಮೌಲ್ಯವರ್ಧನೆಯ ಮಾಹಿತಿ,
0: ತಂತ್ರಜ್ಞರು ಹಾಗೂ ಅಧಿಕಾರಿಗಳೊಂದಿಗೆ ನೇರ ಫೋನ್ ಇನ್ ಕಾರ್ಯಕ್ರಮ,
1: ಉತ್ತಮ ಕೇಳುಗರ ಆಯ್ಕೆಗೆ ಮುಕ್ತ ಪರೀಕ್ಷೆ ಸರಣಿಯ ವಿಶೇಷ.

0: ಮರೆಯದೇ ಕೇಳಿ.
1: ಪ್ರತಿ ಗುರುವಾರ ಸಂಜೆ 6:50 ಕೃಷಿರಂಗ ಕಿಸಾನ್ ವಾಣಿಯಲ್ಲಿ
0: ತೋಟಗಾರಿಕೆ ಬೆಳೆಗಳಲ್ಲಿ ಸಮಗ್ರ ಬೇಸಾಯ ಕ್ರಮಗಳು ಹಾಗೂ ಸುಸ್ಥಿರ ಕೃಷಿಯ ಬಾನುಲಿ ಸರಣಿ
1: ಹಣ್ಣು ಹೊನ್ನು
2: ಹಣ್ಣು ಕೊಂಬುವ ಬನ್ನಿರಿ.
3: ಕಿಡುಗರೆ ಗಮನಿಸಿ, May 31 ಭಾನುವಾರ ಬೆಳಿಗ್ಗೆ 9:40 ಪ್ರಸಾರವಾಗುವ ನಮ್ಮ ಆರೋಗ್ಯ ಕಾರ್ಯಕ್ರಮದಲ್ಲಿ ವಿಶ್ವ ತಂಬಾಕು ರಹಿತ ದಿನದ ಸಂದರ್ಭದಲ್ಲಿ ದಿನದ ಮಹತ್ವ, ಧ್ಯೇಯವಾಕ್ಯ ಮತ್ತು ಬಾಯಿಯ ಆರೋಗ್ಯ ಈ ಕುರಿತು ಜೆಎಸ್ಎಸ್ ದಂತ ವೈದ್ಯಕೀಯ ಮಹಾವಿದ್ಯಾಲಯದ ವಸಡುಶಾಸ್ತ್ರ ವಿಭಾಗದ ಸಹ ಪ್ರಾಧ್ಯಾಪಕರಾದ ಡಾಕ್ಟರ್ ಅರವಿಂದ್ ಬಿಎಸ್ ಅವರೊಂದಿಗಿನ ಮಾತುಕತೆ ಇದೆ. ಇವರೊಂದಿಗೆ ಭಾಗವಹಿಸುತ್ತಾರೆ ತೇಜಸ್ವಿನಿ ಗಿರೀಶ್. ಕನ್ನಡ ಚಿತ್ರಗೀತೆಗಳ ಕಾರ್ಯಕ್ರಮದಲ್ಲಿ ಇನ್ನು ಮುಂದೆ ಶ್ರೇಯಾ ಘೋಷಾಲ್ ಅವರ ಸ್ವರದಲ್ಲಿ ಒಂದು ಗೀತೆ ಕೇಳೋಣ. ಶಶಾಂಕ್ ಅವರ ಸಾಹಿತ್ಯ ಮನೋಮೂರ್ತಿಯವರ ಸಂಗೀತವಿರುವ ಈ ಗೀತೆ ಮೊಗ್ಗಿನ ಮನಸ್ಸು ಚಿತ್ರದ್ದು.

0: ಆತ್ಮೀಯ ಕೇಳುಗರೆ, ಇದೇ ಗುರುವಾರ ರಾತ್ರಿ 8 ಗಂಟೆಗೆ ಪ್ರಸಾರವಾಗುವ ಯುವವಾಣಿಯಲ್ಲಿ ಕವನಮಾಲೆ, ಯುವ ಕವಿಗಳಿಂದ ಸ್ವರಚಿತ ಕವನ ವಾಚನ ಕೇಳುವಿರಿ. ಕೇಳಿ, ಇದೇ ಗುರುವಾರ ರಾತ್ರಿ 8 ಗಂಟೆಗೆ ಯುವವಾಣಿ, ನಿಮ್ಮ ಮೆಚ್ಚಿನ ಆಕಾಶವಾಣಿ ಮೈಸೂರು ಕೇಂದ್ರದಿಂದ.
1: ಜಾವೇದ್ ಅಲಿ ಅವರು ಹಾಡಿರುವ ರಣಂಟಿನಿ ಚಿತ್ರದ ಒಂದು ಗೀತೆ, ಸಾಹಿತ್ಯ ರಘುಶಾಸ್ತ್ರಿಯವರದು, ಸಂಗೀತ ನೀಡಿದ್ದಾರೆ ಮಣಿಕಾಂತ್ ಕದ್ರಿ.

0: Learn, grow and succeed with innovative programs.
1: At JSS AHER, deemed to be university accredited A++ by NAC, admissions are open for MSc in Cognitive Neuroscience, Environmental Science, Geoinformatics, Nanoscience and Technology, Nutrition and Dietetics and Biotechnology. Visit JSS deemed to be university, SS Nagara, Banni Mandapa, Mysuru. Call 9980841859.
2: ಕ್ಷಮಿಸಿ, ಜೂನ್ 1ನೇ ತಾರೀಕು ಸೋಮವಾರ ಮಧ್ಯಾಹ್ನ 12:45 ನಮ್ಮ ಆರೋಗ್ಯ ಕಾರ್ಯಕ್ರಮದಲ್ಲಿ ಮಕ್ಕಳ ಬೆಳವಣಿಗೆಯಲ್ಲಿ ಪೋಷಕರ ಪಾತ್ರ, ಈ ಕುರಿತು ಮೈಸೂರಿನ ಬಾಲ ನ್ಯಾಯಮಂಡಳಿಯ ಸದಸ್ಯರಾದ ಡಾಕ್ಟರ್ VST ಕೃಷ್ಣ ಅವರೊಂದಿಗಿನ ಸಂದರ್ಶನ ಕೇಳಲಿದ್ದೀರಿ. ಸಂದರ್ಶಕರು ತೇಜಸ್ವಿನಿ ಗಿರೀಶ್. ಕನ್ನಡ ಚಿತ್ರಗೀತೆಗಳ ಕಾರ್ಯಕ್ರಮದಲ್ಲಿ ಇನ್ನು ಮುಂದೆ ಲಕ್ಷ್ಮಿ ಚಿತ್ರದ ಒಂದು ಗೀತೆಯೊಂದನ್ನು ಕೇಳೋಣ. ಹಾಡಿದ್ದಾರೆ ಉದಿತ್ ನಾರಾಯಣ್ ಹಾಗೂ ಶಮಿತಾ ಮಲ್ನಾಡ್. ವಿ ಮನೋಹರ್ ಅವರ ಗೀತೆಗೆ ಸಂಗೀತ ನೀಡಿದ್ದಾರೆ ಗುರುಕಿರಣ್.

ಈ ಕಾರ್ಯಕ್ರಮದ ಕಡೆಯದಾಗಿ ಸೋನು ನಿಗಮ್ ಅವರು ಹಾಡಿರುವ ಚೆಲುವಿನ ಚಿಲಿಪಿಲಿ ಚಿತ್ರದ ಒಂದು ಗೀತೆ, ಎಸ್ ನಾರಾಯಣ್ ಅವರ ಸಾಹಿತ್ಯ, ಮಿಕ್ಕಿ ಜೆ ಮೇಯರ್ಸ್ ಅವರ ಸಂಗೀತ.

0: ಅಭಿವೃದ್ಧಿ ಬೆಳೆಸುವ 46 ವರ್ಷಗಳ ಸುದೀರ್ಘ ಇತಿಹಾಸವುಳ್ಳ ಮೈಸೂರಿಗೆ ಪ್ರಥಮ ಸಿಬಿಎಸ್ಇ ಪಠ್ಯಕ್ರಮದ ಶಾಲೆ. 8ನೇ ತರಗತಿಯಿಂದ ಹುಡುಗ ಮತ್ತು ಹುಡುಗಿಯರಿಗೆ ಪ್ರತ್ಯೇಕ ಹಾಸ್ಟೆಲ್ ವ್ಯವಸ್ಥೆ ಹೊಂದಿರುವ ಶಾಲೆಗೆ 2026-27ನೇ ಸಾಲಿನ ಪ್ರಿಕೆಜಿಯಿಂದ 10ನೇ ತರಗತಿಯವರೆಗಿನ ಪ್ರವೇಶಾತಿ ಪ್ರಾರಂಭವಾಗಿದೆ. ಸಂಪರ್ಕಿಸಿ ಶ್ರೀ ವಿವೇಕ ಬಾಲೋದ್ಯಾನ ಪಬ್ಲಿಕ್ ಶಾಲೆ, ಜಯನಗರ, ಮೈಸೂರು.
1: ರೀ, ಸ್ಕೂಲ್ ಎಲ್ಲ ಇನ್ನೇನ್ ರಿಓಪನ್ ಆಗ್ತದೆ?
2: ಹಳೆ ಸ್ಕೂಲ್ ಬ್ಯಾಗ್ ಸಾಕಲ್ವಾ? ಯೂನಿಫಾರ್ಮ್ ಮತ್ತೆ ಶೂಸ್ ಹೋದ ವರ್ಷದ ಯೂಸ್ ಮಾಡಿದ್ರೆ ಹೇಗೆ?
1: ಯಾಕ್ರಿ, ಅವ್ನು ನೋಡಿದ್ರೆ ಎಲ್ಲ ಹೊಸದೇ ಬೇಕು ಅಂತಿದ್ದಾನೆ.
2: ಓ, ಹಾಗಾದ್ರೆ ಆ ಫೀಸು, ಆ ಬುಕ್ಸ್?
3: ನಿಮ್ಮ ಮಕ್ಕಳ ಎಜುಕೇಶನ್ ಅಂತ ಬಂದಾಗ ಈ ತರ ಯಾವುದೇ ಕಾಂಪ್ರಮೈಸ್ ಬೇಡ. ಮಣಪ್ಪುರಂ ಫಿನಾನ್ಸ್ ನೀಡ್ತಿದೆ ಎಜುಕೇಶನ್ ನೀಡ್ಸ್ಗಾಗಿ ಸ್ಪೆಷಲ್ ಗೋಲ್ಡ್ ಲೋನ್. ಕರೆ ಮಾಡಿ 1800-420-223.
4: ಆತ್ಮೀಯ ಕೇಳುಗರೆ, ಸುತ್ತಮುತ್ತ
5: ಮೈಸೂರು, ಮಂಡ್ಯ, ಚಾಮರಾಜನಗರ ಜಿಲ್ಲೆಗಳ ಸಾಹಿತ್ಯಕ, ಸಾಂಸ್ಕೃತಿಕ, ಕೃಷಿ, ಅಭಿವೃದ್ಧಿ ಮುಂತಾದ ಜನಸ್ನೇಹಿ ಕಾರ್ಯಕ್ರಮಗಳ ಪರಿಚಯ ವೇದಿಕೆ.
6: ಮೈಸೂರ ಸುತ್ತಲೂ ಕೋಟೆಯ ಸುತ್ತಲೂ ನೋಡಲು ಒಂದು ರೈತರ ಒಕ್ಕಲು.
4: ಪ್ರತಿ ಗುರುವಾರ ಬೆಳಗ್ಗೆ 11ರಿಂದ 12ರವರೆಗೆ ನಿಮ್ಮೊಂದಿಗೆ ಮೈಸೂರು ಆಕಾಶವಾಣಿಯಲ್ಲಿ
5: ಸುತ್ತಮುತ್ತ.

0: ನೀವು ಕೂಡ ಇಂತಹ ಮಾಹಿತಿಗಳನ್ನು ನಮಗೆ ತಲುಪಿಸಬಹುದು.
1: ನಮ್ಮ ಇಮೇಲ್ ವಿಳಾಸ fmairmysore@gmail.com. ಅಥವಾ ಪತ್ರ ಬರೆಯಿರಿ
0: ನಿಲಯ ನಿರ್ದೇಶಕರು ಸುತ್ತಮುತ್ತ ವಿಭಾಗ ಆಕಾಶವಾಣಿ ಯಾದವಗಿರಿ ಮೈಸೂರು 5700020.

0: ತಪ್ಪದೆ ಆಲಿಸಿ ಸುತ್ತಮುತ್ತ ಪ್ರತಿ ಗುರುವಾರ ಬೆಳಗ್ಗೆ 11 ರಿಂದ 12 ಗಂಟೆಯವರೆಗೆ
1: ಆಕಾಶವಾಣಿ ಮೈಸೂರು ಕೇಂದ್ರದಿಂದ.
2: ಆತ್ಮೀಯ ಕೇಳುಗರೆ, ಇದೇ ಗುರುವಾರ ರಾತ್ರಿ 8 ಗಂಟೆಗೆ ಪ್ರಸಾರವಾಗುವ ಯುವವಾಣಿಯಲ್ಲಿ ಕವನಮಾಲೆ, ಯುವ ಕವಿಗಳಿಂದ ಸ್ವರಚಿತ ಕವನ ವಾಚನ ಕೇಳುವಿರಿ. ಕೇಳಿ, ಇದೇ ಗುರುವಾರ ರಾತ್ರಿ 8 ಗಂಟೆಗೆ ಯುವವಾಣಿ, ನಿಮ್ಮ ಮೆಚ್ಚಿನ ಆಕಾಶವಾಣಿ ಮೈಸೂರು ಕೇಂದ್ರದಿಂದ.
3: ತೋಟಗಾರಿಕೆ ಬೆಳೆಗಳಲ್ಲಿ ಸಮಗ್ರ ಬೇಸಾಯ ಕ್ರಮಗಳು ಮತ್ತು ಸುಸ್ಥಿರ ಕೃಷಿಯ ಬಾನುಲಿ ಸರಣಿ.

0: ಪ್ರತಿ ಗುರುವಾರ ಸಂಜೆ 6:50 ಕೃಷಿ ರಂಗ ಕಿಸಾನ್ ವಾಣಿಯಲ್ಲಿ
1: ತೋಟಗಾರಿಕೆ ಬೆಳೆಗಳಲ್ಲಿ ಅತ್ಯಾಧುನಿಕ ತಾಂತ್ರಿಕತೆಗಳ ಅಳವಡಿಕೆ,
0: ಇಲಾಖೆ ಯೋಜನೆಗಳ ಸದ್ಬಳಕೆ,
1: ಕೊಯ್ಲೋತ್ತರ ತಂತ್ರಜ್ಞಾನಗಳು ಹಾಗೂ ಮೌಲ್ಯವರ್ಧನೆಯ ಮಾಹಿತಿ,
0: ತಂತ್ರಜ್ಞರು ಹಾಗೂ ಅಧಿಕಾರಿಗಳೊಂದಿಗೆ ನೇರ ಫೋನ್ ಇನ್ ಕಾರ್ಯಕ್ರಮ,
1: ಉತ್ತಮ ಕೇಳುಗರ ಆಯ್ಕೆಗೆ ಮುಕ್ತ ಪರೀಕ್ಷೆ ಸರಣಿಯ ವಿಶೇಷ.

0: ಮರೆಯದೇ ಕೇಳಿ.
1: ಪ್ರತಿ ಗುರುವಾರ ಸಂಜೆ 6:50 ಕೃಷಿರಂಗ ಕಿಸಾನ್ ವಾಣಿಯಲ್ಲಿ
0: ತೋಟಗಾರಿಕೆ ಬೆಳೆಗಳಲ್ಲಿ ಸಮಗ್ರ ಬೇಸಾಯ ಕ್ರಮಗಳು ಹಾಗೂ ಸುಸ್ಥಿರ ಕೃಷಿಯ ಬಾನುಲಿ ಸರಣಿ
1: ಹಣ್ಣು ಹೊನ್ನು
2: ಹಣ್ಣು.

ಎಫ್ಎಂ 100.6 ಇದು ಆಕಾಶವಾಣಿ ಮೈಸೂರು. ಸಮಯ ಸರಿಯಾಗಿ 10 ಗಂಟೆ. ಈಗ ಕರ್ನಾಟಕ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ನಿರ್ಮಲಾ ರಾಜಶೇಖರ್ ಅವರ ವೀಣಾ ವಾದನವನ್ನು ಪ್ರಸಾರ ಮಾಡುತ್ತಿದ್ದೇವೆ. ಉಷಾ ರಾಜಗೋಪಾಲನ್ ಅವರಿಂದ ವಯಲಿನ್, ನೈವೇಲಿ ಕೆವಿ ರಾಮ್ಕುಮಾರ್ ಮೃದಂಗ ಹಾಗೂ ಆಡಂಬಕ್ಕಂ ಎಸ್ ಶಂಕರ್ ಘಟ. ಕಾರ್ಯಕ್ರಮದ ಪ್ರಾರಂಭಕ್ಕೆ ಪುರಂದರದಾಸರ ಒಂದು ರಚನೆ, ಜಯ ಜಯ ನಾಟರಾಗ ಖಂಡ ಛಾಪುತಾಳ.

ಇದುವರೆಗೆ ಕರ್ನಾಟಕ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ನಿರ್ಮಲಾ ರಾಜಶೇಖರ್ ಅವರ ವೀಣಾವಾದನವನ್ನು ಆಲಿಸುತ್ತಿದ್ದೀರಿ. ಇವರೊಂದಿಗೆ ವಯಲಿನ್ ನುಡಿಸಿದವರು ಉಷಾ ರಾಜಗೋಪಾಲನ್, ಮೃದಂಗ ನುಡಿಸಿದವರು ನೈವೇಲಿ ಕೆವಿ ರಾಮ್ಕುಮಾರ್, ಹಾಗೂ ಘಟಂನಲ್ಲಿ ಸಹಕಾರ ನೀಡಿದವರು ಆಡಂಬಾಕಂ ಎಸ್ ಶಂಕರ್. ಈ ಕಾರ್ಯಕ್ರಮ ಆಕಾಶವಾಣಿಯ ಮೈಸೂರು ಕೇಂದ್ರದಿಂದ ಮೂಡಿಬಂತು. ಗಮನಿಸಿ, ಇಂದು ರಾತ್ರಿ 9:30 ಕರ್ನಾಟಕ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ತಿರುವಾರೂರು ಭಕ್ತವತ್ಸಲಂ ಅವರ ನಿರ್ದೇಶನದ ವಾದ್ಯವೃಂದವನ್ನು ಆಲಿಸಲಿದ್ದೀರಿ.

ಗಮನಿಸಿ, ಇಂದು ಮಧ್ಯಾಹ್ನ 12:35ಕ್ಕೆ ಭಕ್ತಿಗೀತೆಗಳ ಕಾರ್ಯಕ್ರಮವನ್ನು ಹಾಗೂ 1:20ಕ್ಕೆ ಜುಬೇದಾ ಬಾಯಿ ಸವಣೂರು ಅವರು ಹಾಡಿರುವ ಭಾವಗೀತೆಗಳನ್ನು ಆಲಿಸಲಿದ್ದೀರಿ.

ಎಫ್ಎಂ 100.6 ಇದು ಆಕಾಶವಾಣಿ ಮೈಸೂರು. ಸಮಯ ಸರಿಯಾಗಿ 10:30. ಈಗ ಹಿಂದಿ ಚಿತ್ರಗೀತೆಗಳ ಕಾರ್ಯಕ್ರಮ. ಮೊದಲಿಗೆ ಜಾಲಿ LLB 2 ಚಿತ್ರದ ಒಂದು ಗೀತೆ ಹಾಡಿದ್ದಾರೆ ಸುಖವೇಂದರ್ ಸಿಂಗ್ ಮತ್ತು ಸಂಗಡಿಗರು.

0: ಮಗುವಿನ ಉಜ್ವಲ ಭವಿಷ್ಯದ ಚಿಂತನೆಯಲ್ಲಿದ್ದೀರಾ? ಹಾಗಾದರೆ ನಿಮ್ಮ ಸರಿಯಾದ ಆಯ್ಕೆ ಮೈಸೂರು ಕುವೆಂಪು ನಗರದಲ್ಲಿರುವ ಹೆಸರಾಂತ ಬಿಜಿಎಸ್ ಶಾಲೆ. ಸ್ಟೇಟ್ ಮತ್ತು ಸಿಬಿಎಸ್ಇ ಪಠ್ಯಕ್ರಮಗಳು, ಅನುಭವಿ ಶಿಕ್ಷಕರು, ಎಐ ಮತ್ತು ಸ್ಮಾರ್ಟ್ ಬೋರ್ಡ್ ವ್ಯವಸ್ಥೆ, ಪ್ರಾಯೋಗಿಕ ಬೋಧನಾ ವಿಧಾನ, ವಿಶಾಲವಾದ ಆಟದ ಮೈದಾನ, ಕ್ರೀಡೆ, ಸಾಂಸ್ಕೃತಿಕ ಚಟುವಟಿಕೆಗಳಿಗೆ ಹೆಚ್ಚಿನ ಪ್ರೋತ್ಸಾಹ, ಜೊತೆಗೆ ಸಂಗೀತ, ನೃತ್ಯ, ಕರಾಟೆ ಹಾಗೂ ಸಂಸ್ಕೃತ ತರಗತಿಗಳು ಉಂಟು. ಶಾಲಾ ಬಸ್ ವ್ಯವಸ್ಥೆ ಹಾಗೂ ಪ್ರತ್ಯೇಕ ಹಾಸ್ಟೆಲ್ ಸೌಲಭ್ಯವೂ ಇದೆ. ಇಂದೇ ಸಂಪರ್ಕಿಸಿ 08212463869.
1: ರೀ, ಸ್ಕೂಲ್ ಎಲ್ಲ ಇನ್ನೇನ್ ರೀಓಪನ್ ಆಗ್ತದೆ?
2: ಹಳೆ ಸ್ಕೂಲ್ ಬ್ಯಾಗೇ ಸಾಕಲ್ವಾ? ಯೂನಿಫಾರ್ಮ್ ಮತ್ತೆ ಶೂಸ್ ಹೋದ ವರ್ಷದ ಯೂಸ್ ಮಾಡಿದ್ರೆ ಹೇಗೆ?
1: ಯಾಕ್ರಿ, ಅವ್ನು ನೋಡಿದ್ರೆ ಎಲ್ಲ ಹೊಸದೇ ಬೇಕು ಅಂತಿದ್ದಾನೆ.
2: ಓ, ಹಾಗಾದ್ರೆ ಆ ಫೀಸು, ಆ ಬುಕ್ಸ್?
3: ನಿಮ್ಮ ಮಕ್ಕಳ ಎಜುಕೇಶನ್ ಅಂತ ಬಂದಾಗ ಈ ತರ ಯಾವುದೇ ಕಾಂಪ್ರಮೈಸ್ ಬೇಡ. ಮಣಪ್ಪುರಂ ಫಿನಾನ್ಸ್ ನೀಡ್ತಿದೆ ಎಜುಕೇಶನ್ ನೀಡ್ಸ್ ಗಾಗಿ ಸ್ಪೆಷಲ್ ಗೋಲ್ಡ್ ಲೋನ್. ಕರೆ ಮಾಡಿ 1800-420-2233.
4: ಅರೆ, ಈ ಕಸ್ಟಮರ್ ಕೇರ್ ಇಲ್ಲಿದೆ.
5: ಮೇಡಮ್
6: ಹೇಳಿ.
5: ಈ KYC ಅಪ್ಡೇಟ್ಗಾಗಿ ನನಗೆ ಪದೇ ಪದೇ ಮೆಸೇಜ್ ಯಾಕೆ ಬರ್ತಿದೆ?
6: ಏಕೆಂದ್ರೆ ಬ್ಯಾಂಕಿಂಗ್ ಸೇವೆಗಳಿಗಾಗಿ ಸಮಯಕ್ಕೆ ಸರಿಯಾಗಿ KYC ಅಪ್ಡೇಟ್ ಮಾಡಿಸಬೇಕು.
5: ಆದ್ರೆ ಇದನ್ನು ಹೇಗ್ ಮಾಡೋದು?
6: ಗುರುತು ಅಥವಾ ವಿಳಾಸದಲ್ಲಿ ಯಾವುದೇ ಬದಲಾವಣೆ ಇಲ್ದಿದ್ರೆ ನಿಮ್ಮ ಬ್ಯಾಂಕ್ ಅಥವಾ ATM ಅಥವಾ ಬಿಸ್ನೆಸ್ ಕರೆಸ್ಪಾಂಡೆಂಟ್ ಅಂದ್ರೆ BC ಬಳಿ ಹೋಗಿ ಬ್ಯಾಂಕ್ ನಲ್ಲಿ ನೋಂದಾಯಿಸಲಾದ ಇಮೇಲ್, ಮೊಬೈಲ್ ನಂಬರ್, ಮೊಬೈಲ್ ಬ್ಯಾಂಕಿಂಗ್ ಆಪ್ ಅಥವಾ ಪತ್ರದ ಮೂಲಕ ಅದರ ಡೆಕ್ಲರೇಷನ್ ನೀಡಿ.
5: ಹೌದಾ? ಒಂದ್ ವೇಳೆ ಏನಾದರೂ ಬದಲಾವಣೆ ಇದ್ರೆ?
6: ಆಗ ಇತ್ತೀಚಿನ ಗುರುತು ಮತ್ತು ವಿಳಾಸದ ಪುರಾವೆಗಳನ್ನು ನೀಡಿ KYC ಅಪ್ಡೇಟ್ ಮಾಡಿಸಬಹುದು.
5: ಅಷ್ಟೇ?
6: ಅಷ್ಟೇ.
5: ಗೊತ್ತಾಯ್ತು.
6: ನಿಮ್ಮ KYC ಅನ್ನು ನವೀಕರಿಸಲು ನಿಮ್ಮ ಹತ್ತಿರದ ಗ್ರಾಮ ಪಂಚಾಯತ್ ಶಿಬಿರ ಅಥವಾ ಬ್ಯಾಂಕ್ ಶಾಖೆಗೆ ಭೇಟಿ ನೀಡಿ.
5: RBI ಹೇಳುತ್ತೆ,
7: ಜಾಣರಾಗಿರಿ, ಜಾಗರೂಕರಾಗಿರಿ.
8: ಹಿಂದಿ ಚಿತ್ರಗೀತೆಗಳ ಕಾರ್ಯಕ್ರಮದಲ್ಲಿ ಈಗ ಕೇಳೋಣ AR ರೆಹಮಾನ್, ಜಾವೇದ್ ಅಲಿ ಮತ್ತು ಮೋಹಿತ್ ಚೌಹಾನ್ ಅವರ ಸ್ವರಗಳಲ್ಲಿರುವ ರಾಕ್ ಸ್ಟಾರ್ ಚಿತ್ರದ ಈ ಗೀತೆಯನ್ನು

0: ಇದುವರೆಗೂ ಹಿಂದಿ ಚಿತ್ರಗೀತೆಗಳನ್ನು ಕೇಳುತ್ತಿದ್ದೀರಿ. ಮತ್ತೆ ಹಿಂದಿ ಚಿತ್ರಗೀತೆಗಳನ್ನು ಪ್ರಸಾರ ಮಾಡುತ್ತೇವೆ ಇಂದು ಮಧ್ಯಾಹ್ನ 3 ಗಂಟೆಗೆ.
1: ಸ್ಕೂಲ್ ಎಲ್ಲ ಇನ್ನೇನ್ ರೀಓಪನ್ ಆಗ್ತದೆ?
2: ಹಳೆ ಸ್ಕೂಲ್ ಬ್ಯಾಗೆ ಸಾಕಲ್ವಾ? ಯೂನಿಫಾರ್ಮ್ ಮತ್ತೆ ಶೂಸ್ ಹೋದ ವರ್ಷದ ಯೂಸ್ ಮಾಡಿದ್ರೆ ಹೇಗೆ?
1: ಯಾಕ್ರಿ, ಅವ್ನು ನೋಡಿದ್ರೆ ಎಲ್ಲ ಹೊಸದೇ ಬೇಕು ಅಂತಿದ್ದಾನೆ.
2: ಓ, ಹಾಗಾದ್ರೆ ಆ ಫೀಸು, ಆ ಬುಕ್ಸ್?
3: ನಿಮ್ಮ ಮಕ್ಕಳ ಎಜುಕೇಶನ್ ಅಂತ ಬಂದಾಗ ಈ ತರ ಯಾವುದೇ ಕಾಂಪ್ರಮೈಸ್ ಬೇಡ. ಮಣಪ್ಪುರಂ ಫಿನಾನ್ಸ್ ನೀಡ್ತಿದೆ ಎಜುಕೇಶನ್ ನೀಡ್ಸ್ಗಾಗಿ ಸ್ಪೆಷಲ್ ಗೋಲ್ಡ್ ಲೋನ್. ಕರೆ ಮಾಡಿ 1800-420-2233.
4: ಆತ್ಮೀಯ ಕೇಳುಗರೆ, ಸುತ್ತಮುತ್ತ
5: ಮೈಸೂರು, ಮಂಡ್ಯ, ಚಾಮರಾಜನಗರ ಜಿಲ್ಲೆಗಳ ಸಾಹಿತ್ಯಕ, ಸಾಂಸ್ಕೃತಿಕ, ಕೃಷಿ, ಅಭಿವೃದ್ಧಿ ಮುಂತಾದ ಜನಸ್ನೇಹಿ ಕಾರ್ಯಕ್ರಮಗಳ ಪರಿಚಯ ವೇದಿಕೆ.
6: ಮೈಸೂರ ಸುತ್ತಲೂ ಕೋಟೆಯ ಕೊತ್ತಲು, ನೋಡಲು ಒಂದವು ರೈತರ ಒಕ್ಕಲು.
4: ಪ್ರತಿ ಗುರುವಾರ ಬೆಳಗ್ಗೆ 11:00-12:00 ನಿಮ್ಮೊಂದಿಗೆ ಮೈಸೂರು ಆಕಾಶವಾಣಿಯಲ್ಲಿ
5: ಸುತ್ತಮುತ್ತ.

0: ನೀವು ಕೂಡ ಇಂತಹ ಮಾಹಿತಿಗಳನ್ನು ನಮಗೆ ತಲುಪಿಸಬಹುದು.
1: ನಮ್ಮ ಇಮೇಲ್ ವಿಳಾಸ fmairmysore@gmail.com ಅಥವಾ ಪತ್ರ ಬರೆಯಿರಿ.
0: ನಿಲಯ ನಿರ್ದೇಶಕರು ಸುತ್ತಮುತ್ತ ವಿಭಾಗ ಆಕಾಶವಾಣಿ ಯಾದವಗಿರಿ ಮೈಸೂರು 5700020.

0: ತಪ್ಪದೇ ಆಲಿಸಿ ಸುತ್ತಮುತ್ತ ಪ್ರತಿ ಗುರುವಾರ ಬೆಳಗ್ಗೆ 11 ರಿಂದ 12 ಗಂಟೆಯವರೆಗೆ
1: ಆಕಾಶವಾಣಿ ಮೈಸೂರು ಕೇಂದ್ರದಿಂದ.
2: ಹಣ್ಣು ಹೊನ್ನು
3: ತೋಟಗಾರಿಕೆ ಬೆಳೆಗಳಲ್ಲಿ ಸಮಗ್ರ ಬೇಸಾಯ ಕ್ರಮಗಳು ಮತ್ತು ಸುಸ್ಥಿರ ಕೃಷಿಯ ಬಾನುಲಿ ಸರಣಿ.

0: ಪ್ರತಿ ಗುರುವಾರ ಸಂಜೆ 6:50 ಕೃಷಿರಂಗ ಕಿಸಾನ್ ವಾಣಿಯಲ್ಲಿ
1: ತೋಟಗಾರಿಕೆ ಬೆಳೆಗಳಲ್ಲಿ ಅತ್ಯಾಧುನಿಕ ತಾಂತ್ರಿಕತೆಗಳ ಅಳವಡಿಕೆ,
0: ಇಲಾಖೆ ಯೋಜನೆಗಳ ಸದ್ಬಳಕೆ,
1: ಕೊಯ್ಲೋತ್ತರ ತಂತ್ರಜ್ಞಾನಗಳು ಹಾಗೂ ಮೌಲ್ಯವರ್ಧನೆಯ ಮಾಹಿತಿ,
0: ತಂತ್ರಜ್ಞರು ಹಾಗೂ ಅಧಿಕಾರಿಗಳೊಂದಿಗೆ ನೇರ ಫೋನ್ ಇನ್ ಕಾರ್ಯಕ್ರಮ,
1: ಉತ್ತಮ ಕೇಳುಗರ ಆಯ್ಕೆಗೆ ಮುಕ್ತ ಪರೀಕ್ಷೆ ಸರಣಿಯ ವಿಶೇಷ.

0: ಮರೆಯದೇ ಕೇಳಿ.
1: ಪ್ರತಿ ಗುರುವಾರ ಸಂಜೆ 6:50 ಕೃಷಿರಂಗ ಕಿಸಾನ್ ವಾಣಿಯಲ್ಲಿ
0: ತೋಟಗಾರಿಕೆ ಬೆಳೆಗಳಲ್ಲಿ ಸಮಗ್ರ ಬೇಸಾಯ ಕ್ರಮಗಳು ಹಾಗೂ ಸುಸ್ಥಿರ ಕೃಷಿಯ ಬಾನುಲಿ ಸರಣಿ
1: ಹಣ್ಣು ಹೊನ್ನು
2: ಹಣ್ಣು.

ಕೇಳುಗರೆ, ಇಂದು ಸಂಜೆ 4:30 ಕನ್ನಡ ಭಾರತಿ ಮಹಿಳಾ ಕಾವ್ಯಾನುಸಂಧಾನ ಈ ಕುರಿತು ಲೇಖಕಿ ಡಾಕ್ಟರ್ ಸಬಿತಾ ಬನ್ನಾಡಿ ಅವರೊಂದಿಗಿನ ಸಂದರ್ಶನದ 2ನೇ ಭಾಗವನ್ನು ಆಲಿಸುವಿರಿ. ಇವರೊಂದಿಗೆ ಭಾಗವಹಿಸುತ್ತಾರೆ ಡಾಕ್ಟರ್ ಶಭಾನಾ. ಇದು ಆಕಾಶವಾಣಿ ಮೈಸೂರು ಎಫ್ಎಂ 100.6. ಸಮಯ ಸರಿಯಾಗಿ 11:10. ಈ ಸಮಯದಲ್ಲಿ ನಾನು ಮೈಸೂರು ಬಾನುಲಿಯ ಸವಿಯುಲಿ ಅರ್ಚನಾ ಆರ್ಯ ನಿಮ್ಮೊಂದಿಗೆ ಮೈಸೂರು ಆಕಾಶವಾಣಿ ಸುತ್ತಮುತ್ತ ಕಾರ್ಯಕ್ರಮದಲ್ಲಿ. ಮೈಸೂರು, ಮಂಡ್ಯ, ಚಾಮರಾಜನಗರ ಜಿಲ್ಲೆಗಳ ಪ್ರಮುಖ ಸಭೆ ಸಮಾರಂಭಗಳ ಪರಿಚಯಾತ್ಮಕ ಕಾರ್ಯಕ್ರಮ ಸುತ್ತಮುತ್ತ. ಕೇಳುಗರೆ, ಇಂದಿನ ಕಾರ್ಯಕ್ರಮದಲ್ಲಿ ವಿಶೇಷವಾಗಿ ತಜ್ಞರನ್ನು ನಾವು ಮಾತಾಡಿಸಲಿದ್ದೇವೆ. ಅವರು ಅರ್ಜಿಗಳ ಆಹ್ವಾನದ ಬಗ್ಗೆ, ಕಾರ್ಯಕ್ರಮದ ಬಗ್ಗೆ ಮಾಹಿತಿಯನ್ನು ನಿಮ್ಮೆಲ್ಲರ ಜೊತೆ ಹಂಚಿಕೊಳ್ಳಲಿದ್ದಾರೆ. ನೀವು ಕೂಡ ನಮ್ಮ ಕಾರ್ಯಕ್ರಮದ ಜೊತೆಗೆ ಜೋಡಿಸಿಕೊಳ್ಳಬಹುದು. ತುಂಬ ಸುಲಭ. ನಮಗೆ 9480858523 ಈ ವಾಟ್ಸ್ಆ್ಯಪ್ ಸಂಖ್ಯೆಗೆ ಕಾರ್ಯಕ್ರಮದ ವಿವರವನ್ನು ಕಳಿಸ್ಕೊಟ್ರೆ ನಾವು ಅದಕ್ಕೆ ಸಂಬಂಧಪಟ್ಟವರನ್ನು ಮಾತಾಡಿಸಿ ಕಾರ್ಯಕ್ರಮದ ಮಾಹಿತಿಯನ್ನು ಎಲ್ಲ ಶ್ರೋತೃಗಳ ಜೊತೆಗೆ ಹಂಚಿಕೊಳ್ತೀವಿ.

ನೀವು ಪತ್ರದ ಮುಖಾಂತರ ಆಮಂತ್ರಣ ಪತ್ರಿಕೆಗಳನ್ನು, ಆಹ್ವಾನ ಪತ್ರಿಕೆಗಳನ್ನು ನಮ್ಮ ನಿಲಯಕ್ಕೆ ಕಳಿಸಬಹುದು. ನಿಲಯದ ವಿಳಾಸ ಆಕಾಶವಾಣಿ ಮೈಸೂರು, ನಿಲಯ ನಿರ್ದೇಶಕರು ಯಾದವಗಿರಿ, ಮೈಸೂರು 570020. ಈ ವಿಳಾಸಕ್ಕೆ ಪತ್ರವನ್ನು ಬರೆದು ಇಂಥ ಕಡೆ ಕಾರ್ಯಕ್ರಮ ನಡೀತಾ ಇದೆ, ಈ ಕಾರ್ಯಕ್ರಮವೊಂದ ಬಗ್ಗೆ ನಿಮ್ಮ ಆಕಾಶವಾಣಿಯಲ್ಲಿ ಸಂದೇಶವನ್ನು ಎಲ್ಲರಿಗೂ ಮುಟ್ಟಿಸಿ ಅಂತ ಹೇಳಿ ನಮಗೆ ನೀವು ಪತ್ರದ ಮುಖೇನ ಕೂಡ ಸಂದೇಶಗಳನ್ನು ಕಳಿಸಬಹುದು.

0: ಕೇಳುಗ್ರೆ, ಇವತ್ತಿನ ಸುತ್ತಮುತ್ತ ಕಾರ್ಯಕ್ರಮದಲ್ಲಿ ಬಹಳಷ್ಟು ವಿಶೇಷವಾದಂತಹ ಮಾಹಿತಿಯನ್ನು ನಾವೆಲ್ಲರೂ ನಿಮ್ಮೊಂದಿಗೆ ಹಂಚಿಕೊಳ್ತಾ ಇದ್ದೀವಿ. ಕಾರ್ಯಕ್ರಮದಲ್ಲಿ ಮೊದಲನೇದಾಗಿ ಇವತ್ತು ನಮ್ಮ ಜೊತೆಗೆ ಮಾತಾಡೋದಕ್ಕೆ ಅಂತ ಸಹಕಾರ ತರಬೇತಿ ಕೇಂದ್ರದ ಪ್ರಾಂಶುಪಾಲರಾದಂತಹ ಪುಟ್ಟಸ್ವಾಮಿಯವರಿದ್ದಾರೆ. ಅವರು ಸಹಕಾರ ಡಿಪ್ಲೊಮಾ ತರಬೇತಿಗಾಗಿ ಅರ್ಜಿಗಳನ್ನು ಆಹ್ವಾನಿಸಲಾಗಿದೆ. ಅದರ ಕುರಿತು ಹೆಚ್ಚಿನ ಮಾಹಿತಿಯನ್ನು ನಮ್ಮ ಜೊತೆಗೆ ಹಂಚಿಕೊಳ್ಳಲಿದ್ದಾರೆ. ಅವರಿಗೆ ನಾವು ಕಾರ್ಯಕ್ರಮಕ್ಕೆ ಸ್ವಾಗತ ಅಂತ ಹೇಳೋಣ. ಸರ್, ನಮಸ್ಕಾರ.
1: ನಮಸ್ಕಾರ ಮೇಡಮ್.
0: ಕಾರ್ಯಕ್ರಮಕ್ಕೆ ಅತ್ಯಂತ ಆತ್ಮೀಯ ಸ್ವಾಗತ.
1: ನಮಸ್ಕಾರ ಮೇಡಮ್.
0: ಸಹಕಾರ ಡಿಪ್ಲೊಮಾ ತರಬೇತಿಗೆ ಅರ್ಜಿಗಳನ್ನ ಆಹ್ವಾನ ಮಾಡಿದ್ದೀರಾ ಸರ್? ಅದಕ್ಕೆ ಯಾವ ಅಭ್ಯರ್ಥಿಗಳು ಅರ್ಜಿ ಸಲ್ಲಿಸಬಹುದು, ಕಡೆಯ ದಿನಾಂಕ ಯಾವಾಗ, ಈ ಎಲ್ಲ ಮಾಹಿತಿಯನ್ನ ಹಂಚಿಕೊಳ್ಬಹುದಾ?
1: ಆಗ್ಬೋದು ಮೇಡಮ್. ಮೇಡಮ್, ನಮ್ದು ಕರ್ನಾಟಕ ಸ್ಟಾಫ್ ಕೋಆಪರೇಟಿವ್ ಮ್ಯಾನೇಜ್ಮೆಂಟ್ ಅಂತ ಹೇಳಿ ಕರ್ನಾಟಕ ರಾಜ್ಯ ಸಹಕಾರ ಮಾಮಲದ ಒಂದು ಅಂಗ ಸಂಸ್ಥೆ. ಇದು ಪ್ರತಿ 6 ತಿಂಗಳಿಗೆ ಒಂದ್ಸಾರಿ ಡಿಪ್ಲೊಮಾ ಇನ್ ಕೋಆಪರೇಟಿವ್ ಮ್ಯಾನೇಜ್ಮೆಂಟ್ ಅಂತ ಹೇಳಿ ಸಹಕಾರದ ಬಗ್ಗೆ ತರಬೇತಿಯನ್ನ ನೀಡ್ತಾ ಇದ್ದೀವಿ. ಈ ಒಂದು ತರಬೇತಿ ಜುಲೈ ತಿಂಗಳಿಂದ ಪ್ರಾರಂಭ ಆಗುತ್ತೆ. ಈಗ ನಾವು ಈಗ ಆಲ್ರೆಡಿ ಅರ್ಜಿಯನ್ನು ಆಹ್ವಾನ ಮಾಡಿದ್ದೀವಿ. ಕನಿಷ್ಠ ವಿದ್ಯಾ ಅರ್ಹತೆ ಅಂತಂದ್ರೆ SSLCಯಿಂದ ಮೇಲ್ಪಟ್ಟು ಎಲ್ಲ PG ವಿದ್ಯಾರ್ಥಿಗಳು ಕೂಡ ಈ ಒಂದು ತರಬೇತಿಯನ್ನ ಪಡ್ಕೊಳ್ಳಿಕ್ಕೆ ಅವಕಾಶ ಇದೆ. ಆದ್ರೆ ಪ್ರವೇಶವನ್ನ ಪಡೆದಂತ ಅಭ್ಯರ್ಥಿಗಳಿಗೆಲ್ಲರೂ ಕೂಡ 500 ರೂಪಾಯಿ ಮತ್ತು 600 ರೂಪಾಯಿ SC/ST ಗಳಿಗಾದ್ರೆ 600 ರೂಪಾಯಿ ಸಿಸಿಯ ವೇತನವನ್ನು ಕೂಡ ನೀಡಲಾಗ್ತದೆ. ಈ ಒಂದು ತರಬೇತಿಯನ್ನ ಪಡ್ಕೊಳ್ಳೋದ್ರಿಂದ ಈ ಒಂದು ಸಹಕಾರ ಬ್ಯಾಂಕ್ಗಳಲ್ಲಿ, ಸಹಕಾರ ಸಂಸ್ಥೆಗಳಲ್ಲಿ ಮತ್ತು ಸಹಕಾರ ಸಂಘಗಳಲ್ಲಿ ಉದ್ಯೋಗಕ್ಕೆ ನೇಮಕಾತಿ ಮಾಡಿಕೊಳ್ಳುವಂತ ಸಂದರ್ಭಗಳಲ್ಲಿ ಈ ಒಂದು ತರಬೇತಿಯನ್ನ ಆದ್ಯತೆಯನ್ನ ನೀಡಲಾಗ್ತದೆ. ಮತ್ತೆ ಅದರ ಜೊತೆಗೆ ಉದ್ಯೋಗಕ್ಕೆ ನೇಮಕಾತಿಯನ್ನ ತಗೊಳ್ಳುವಂತ ಸಂದರ್ಭಗಳಲ್ಲಿ ಸ್ಪರ್ಧಾತ್ಮಕ ಪರೀಕ್ಷೆ ಅಂತಕ್ಕದು ನಡೀತವೆ. ಆ ಸ್ಪರ್ಧಾತ್ಮಕ ಪರೀಕ್ಷೆಗಳು ಕೂಡ ಇದು ಅನುಕೂಲ ಆಗುತ್ತೆ ಮೇಡಮ್. ಈಗ ಅರ್ಜಿಯನ್ನ ಸಲ್ಲಿಸಲಿಕ್ಕೆ ಕೊನೆಯ ದಿನಾಂಕ ಅಂತಂದಾಗ 30/2026 ಈ ಒಂದು ಕೊನೆಯ ದಿನಾಂಕ ಆಗ್ತದೆ. ಈ ಒಂದು ಈ ತರಬೇತಿಯನ್ನ ಪಡೆಯುವಂತ ವಿಷಯಗಳೇನೆಲ್ಲ ಇರ್ತದೆ ಅಂತಂದಾಗ ಸಹಕಾರ, ಸಹಕಾರ ಪತ್ತು ಮತ್ತು ಬ್ಯಾಂಕಿಂಗ್, ಸಹಕಾರ ಲೆಕ್ಕಶಾಸ್ತ್ರ, ಲೆಕ್ಕ ಪರಿಶೋಧನೆ, ಕಂಪ್ಯೂಟರ್ ಆಪರೇಷನ್, ಸಹಕಾರ ಕಾಯ್ದೆ ಅಂಶಗಳು, ಇವೆಲ್ಲಾ ಅಂಶಗಳು ಸುಮಾರು 6 ಸಬ್ಜೆಕ್ಟ್ ಅನ್ನು ಕೂಡ ಅವರು ತಿಳಿತಾರೆ ಮೇಡಮ್. ಅದ್ರ ಜೊತೆಗೆ ಈ ಒಂದು ಸಹಕಾರ ಕ್ಷೇತ್ರದಲ್ಲಿ ಕಾರ್ಯವನ್ನು ನಿರ್ವಹಿಸಿರುವಂತಹ ಸಿಬ್ಬಂದಿಗಳಿಗೆ, ಅಂದ್ರೆ ಸಂಘ ಸಂಸ್ಥೆಗಳಲ್ಲಿ ಅಥವಾ ಸಹಕಾರ ಬ್ಯಾಂಕ್ಗಳಲ್ಲಿ ಕಾರ್ಯವನ್ನು ನಿರ್ವಹಿಸಿರುವಂತ ಸಿಬ್ಬಂದಿಗಳಿಗೆ ಈ ಒಂದು ತರಬೇತಿ ಕಡ್ಡಾಯವಾಗಿರೋದ್ರಿಂದ ದೂರ ಶಿಕ್ಷಣ ಡಿಪ್ಲೊಮಾ ಇನ್ ಕೋಆಪರೇಟಿವ್ ಮ್ಯಾನೇಜ್ಮೆಂಟ್ ಅಂತ ಹೇಳಿ ಅವ್ರಿಗೂ ಕೂಡ ಒಂದು 6 ತಿಂಗಳ ಒಂದು ತರಬೇತಿಯನ್ನ ಜುಲೈಯಿಂದಲೇ ಪ್ರಾರಂಭ ಮಾಡ್ತೀವಿ. ಅವ್ರಿಗೆ ಅಧ್ಯಯನ ಸಾಹಿತ್ಯನು ಕೂಡ ನಾವೇ ಕೊಡ್ತೀವಿ, ಮತ್ತು 10 ದಿವಸ ಕಾಂಟ್ಯಾಕ್ಟ್ ಕ್ಲಾಸ್ ಅನ್ನು ಕೂಡ ಅವ್ರಿಗೆ ನೀಡ್ತೀವಿ. ಮತ್ತೆ ಇದು ಪದೋನ್ನತಿ ಹೊಂದಲಿಕ್ಕೆ ಇದು ಕಡ್ಡಾಯವಾಗಿರೋದ್ರಿಂದ ಎಲ್ಲಾ ಅಭ್ಯರ್ಥಿಯು ಕೂಡ, ಅಂದ್ರೆ ಸಹಕಾರ ಸಂಘದಲ್ಲಿ ಕಾರ್ಯನಿರ್ವಹಿಸಿರುವಂತ ಕಾಯಂ ನೌಕರರಿಗೆ ಇದು ಅನುಕೂಲ ಆಗುತ್ತೆ. ಈ ಒಂದು ಅರ್ಜಿಯು ಪ್ರತಿ 3 ಜಿಲ್ಲೆಯಲ್ಲಿ, ಮೈಸೂರು ಮತ್ತೆ ಮಂಡ್ಯ ಮತ್ತೆ ಚಾಮರಾಜನಗರದ ಜಿಲ್ಲಾ ಸಹಕಾರಿ ಯೂನಿಯನ್ಗಳಲ್ಲೂ ಕೂಡ ಈ ಒಂದು ಅರ್ಜಿ ಅಂತಕ್ಕದು ದೊರೆಯುತ್ತದೆ. ಮತ್ತೆ ಆನ್ಲೈನ್ ಅಲ್ಲೂ ಕೂಡ ಅವರು ಅಪ್ಲೈ ಮಾಡಬಹುದು. ಯಾರು ದೂರ ಶಿಕ್ಷಣದವರು ಮಾತ್ರ, ಅವರು ಅವ್ರಿಗೊಂದು ವೆಬ್ಸೈಟ್ ಕೂಡ ಈಗ ಆಲ್ರೆಡಿ ಅನೌನ್ಸ್ಮೆಂಟ್ ಮಾಡಿದ್ದೀವಿ. www.KSCF.DCM.CO.IN ಅಂತ ಹೇಳಿ ಅವ್ರಿಗೆ ಅನೌನ್ಸ್ಮೆಂಟ್ ಮಾಡಿದ್ದೀವಿ. ಹೆಚ್ಚಿನ ಮಾಹಿತಿಗಾಗಿ ನಮ್ಮಲ್ಲಿ ಒಂದು ಇದು ಸಹಕಾರ ಭವನ ಚಾಮರಾಜ ಡಬಲ್ ರೋಡ್, ಅಲ್ಲಿ ಸಂಪರ್ಕಿಸಬಹುದು. ನಮ್ಮ ಒಂದು ದೂರವಾಣಿ ಸಂಖ್ಯೆ 9902189877. ಈ ಒಂದು
0: ದೂರವಾಣಿ ಹೇಳ್ಬಿಡಿ, ದೂರವಾಣಿ ಸಂಖ್ಯೆ
1: 9902189877. ಈ ಒಂದು ದೂರವಾಣಿಗೆ ಸಂಪರ್ಕ ಮಾಡಿದ್ರೆ ಹೆಚ್ಚಿನ ಮಾಹಿತಿಯನ್ನ ನೀಡಲಿಕ್ಕೆ ಅನುಕೂಲ ಆಗುತ್ತೆ. ಈ ಒಂದು ತರಬೇತಿಯನ್ನ ಮಾಡೋದ್ರಿಂದ ಸಹಕಾರ ಕ್ಷೇತ್ರದಲ್ಲಿ ಕಾರ್ಯವನ್ನು ನಿರ್ವಹಿಸಲಿಕ್ಕೆ ಇದೆಲ್ಲ ಅನುಕೂಲ ಆಗುತ್ತೆ. ಈಗ ಅನುಭವದಾರರು ಕೂಡ ಇರ್ತಾರೆ, ಅವರು ಕೂಡ ಪದೋನ್ನತಿಯನ್ನು ಹೊಂದಬೇಕು ಅಂತಂದ್ರೆ ಇದು ಅನುಕೂಲ ಆಗ್ತದೆ. ಮತ್ತೆ ಹೊಸದಾಗಿ ನೇಮಕಾತಿ ಆಗುವಂತವರು ಈ ಒಂದು ಕ್ಷೇತ್ರದಲ್ಲಿ ಕಾರ್ಯವನ್ನು ನಿರ್ವಹಿಸಲಿಕ್ಕೆ ಇದರಿಂದ ಅನುಕೂಲ ಆಗುತ್ತೆ ಮೇಡಮ್.
0: ಸರಿ ಸರ್, ಸರಿ. ನಿಜಕ್ಕೂ ಈ ಡಿಪ್ಲೊಮಾ ಮಾಡ್ಕೊಳ್ಳೋದ್ರಿಂದ ಇಷ್ಟೆಲ್ಲ ಉಪಯೋಗ ಇದೆ, ಪದೋನ್ನತಿಗೂ ಕೂಡ ಇದು ಪೂರಕವಾಗಿರಲಿದೆ ಅಂತ ಹೇಳಿದ್ರೆ ಖಂಡಿತ ಅವ್ರು ಅದನ್ನ ಮಾಡ್ಕೊಳ್ಳಿ. ಮಾಡ್ಕೊಳ್ಳೋದು ಕೇವಲ ಪದೋನ್ನತಿಗಲ್ಲ, ಅದರಿಂದ ಜ್ಞಾನ ಕೂಡ ಅರ್ಜನೆ ಮಾಡಬಹುದು ಅನ್ನೋದು ತುಂಬಾ ಮುಖ್ಯ ಅಂತ ಹೇಳಿ ನೀವು ಹೇಳೋದಕ್ಕೆ ಇಷ್ಟಪಡ್ತೀರಾ ಸರ್? ಖಂಡಿತ, ಈ ತರಬೇತಿಗಾಗಿ ಅರ್ಜಿಗಳನ್ನ ಆಹ್ವಾನ ಮಾಡಿದಿರಾ, ಅದರ ಸದುಪಯೋಗವನ್ನ ವಿದ್ಯಾರ್ಥಿಗಳು ಮತ್ತೆ ಈಗಾಗಲೇ ಕೆಲಸದಲ್ಲಿರೋರು ಕೂಡ ಪಡ್ಕೊಳ್ಳಿ ಅನ್ನುವಂಥದ್ದು ನಮ್ಮ ಆಶಯ ಕೂಡ. ಕಾರ್ಯಕ್ರಮದಲ್ಲಿ ಇದುವರೆಗೆ ಭಾಗವಹಿಸಿ ಮಾಹಿತಿಯನ್ನ ನೀಡಿದ್ದೀರಾ ಸರ್, ನಿಮಗೆ ತುಂಬಾ ಹೃದಯದ ಧನ್ಯವಾದಗಳು. ನಮಸ್ತೆ.
1: ತಮಗೂ ತುಂಬಾ ಧನ್ಯವಾದಗಳು. ಥ್ಯಾಂಕ್ ಯು.
0: ಕೇಳುಗ್ರೆ ಕೇಳಿದ್ರಲ್ಲ, ಸಹಕಾರ ಡಿಪ್ಲೊಮಾ ತರಬೇತಿಗಾಗಿ ಅರ್ಜಿಗಳನ್ನು ಆಹ್ವಾನ ಮಾಡಲಾಗಿದೆ. ಪ್ರಾಂಶುಪಾಲರು ಇಲ್ಲಿವರೆಗೆ ಎಷ್ಟೆಲ್ಲ ಮಾಹಿತಿಯನ್ನು ಅದರ ಉಪಯೋಗವನ್ನು ಹಂಚಿಕೊಂಡಿದ್ದಾರೆ. ಹಾಗಾಗಿ ಯಾರಾದರೂ ಅರ್ಹರಿದ್ರೆ ಅದಕ್ಕೆ ಅರ್ಜಿಯನ್ನು ಸಲ್ಲಿಸಿ ಸದುಪಯೋಗ ಪಡಿಸ್ಕೊಳ್ಳಿ.

0: ಸ್ನೇಹಕ್ಕೆ ಒಂದೇ ಮಾತು ಹೌದು, ಒಪ್ಕೊಳ್ಳೋಣ. ಆದರೆ ಆ ಸ್ನೇಹ ಚಿರವಾಗಿರಬೇಕು ಅಂತ ಹೇಳಿದ್ರೆ, ಈ ಕಾಲೇಜುಗಳಲ್ಲಿ ಕೆಲವೊಮ್ಮೆ ಅಲುಮ್ನಿ ಅಸೋಸಿಯೇಷನ್ಗಳು ತುಂಬ ಪ್ರಮುಖವಾದಂತಹ ಪಾತ್ರವನ್ನು ವಹಿಸುತ್ತವೆ. ಆ ಥರದ ಅಸೋಸಿಯೇಷನ್ಗಳಿಂದ ಬಹಳಷ್ಟು ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳಲಾಗುತ್ತೆ, ಮತ್ತು ನಾವು ಕೂಡ ಆ ಥರ ಕಾರ್ಯಕ್ರಮಗಳಲ್ಲಿ ಭಾಗವಹಿಸೋದಕ್ಕೆ ಕಾಲು ತುದಿಯಲ್ಲಿ ಕಾಯ್ತಾ ಇರ್ತೀವಿ, ಯಾವಾಗ ಕಾಲೇಜಿಗೆ ಶಾಲೆಗಳಿಗೆ ಹೋಗ್ತೀವಿ ಅಂತ. ಅಂಥದ್ದೇ ಒಂದು ಕಾರ್ಯಕ್ರಮ ಮೈಸೂರಲ್ಲಿ ಏರ್ಪಾಟಾಗಿದೆ. ಯಾವ ಉತ್ಸವ, ಯಾವ ಅಲುಮ್ನಿ ಅಸೋಸಿಯೇಷನ್ ಅವರು ಅದನ್ನು ಮಾಡ್ತಾ ಇದ್ದಾರೆ ಅಂತ ಹೇಳಿ ಕೇಳೋದಕ್ಕೆ ಇವಾಗ ನಾವು ಕರೆ ಮಾಡಿದ್ವಿ ನಿರ್ದೇಶಕರಾದಂಥ ಮಾ ಅಂದರೆ ಮೈಸೂರು ಮೆಡಿಕಲ್ ಕಾಲೇಜ್ ಅಲುಮ್ನಿ ಅಸೋಸಿಯೇಷನ್ನ ನಿರ್ದೇಶಕರಾದ ಡಾಕ್ಟರ್ ಶಶಿಧರ್ ಹೆಚ್ ಬಿ ಅವರಿಗೆ ಕರೆ ಮಾಡಿದ್ವಿ. ಅವರೀಗ ನಮ್ಮ ಸಂಪರ್ಕದಲ್ಲಿದ್ದಾರೆ, ಅವರಿಗೆ ಕಾರ್ಯಕ್ರಮಕ್ಕೆ ಸ್ವಾಗತ ಅಂತ ಹೇಳೋಣ. ಸರ್ ನಮಸ್ತೆ.
1: ನಮಸ್ತೆ ಮೇಡಮ್.
0: ಕಾರ್ಯಕ್ರಮಕ್ಕೆ ಅತ್ಯಂತ ಆತ್ಮೀಯ ಸ್ವಾಗತ ಸರ್. ಮಾ ಉತ್ಸವ 2026 ಸಂಭ್ರಮದಿಂದ ಹಮ್ಮಿಕೊಂಡಿದ್ದೀರಾ, ಅದ್ರ ಬಗ್ಗೆ ಒಂದಷ್ಟು ಮಾಹಿತಿಯನ್ನ ನಮ್ಮ ಶ್ರೋತೃಗಳ ಜೊತೆ ಹಂಚಿಕೊಳ್ಳಿ ಸರ್.
1: ಖಂಡಿತ ಮೇಡಮ್. ಮೈಸೂರು ವೈದ್ಯಕೀಯ ಮಹಾವಿದ್ಯಾಲಯ ಹಿರಿಯ ವಿದ್ಯಾರ್ಥಿಗಳ ಸಂಘ ಇದು 58ನೇ ಇಸ್ವಿಯಿಂದನೂ ಬಹಳ ವಿಜೃಂಭಣೆಯಿಂದ ಈ ಮಾ ಉತ್ಸವವನ್ನ ಹಮ್ಮಿಕೊಂಡಿದೆ. ನಮ್ಮ ಹಿರಿಯ ವಿದ್ಯಾರ್ಥಿಗಳ ಸಂಘ ಬಹಳ ಮಹತ್ತರವಾದ ಒಂದು ಕೆಲಸಗಳನ್ನ ಮಾಡ್ಕೊಂಡು ಬರ್ತಾ ಇದೆ. ಉದಾಹರಣೆಗೆ ಈ ನಮ್ಮ ವಿದ್ಯಾರ್ಥಿ ಮೈಸೂರು ವೈದ್ಯಕೀಯ ಮಹಾವಿದ್ಯಾಲಯದ ವಿದ್ಯಾರ್ಥಿಗಳಿಗೆ ಹಣಕಾಸು ನೆರವು ನೀಡುವಂತದ್ದು, ಅವರಿಗೆ ಸ್ಕಾಲರ್ಶಿಪ್ ನೀಡುವಂತದ್ದು, ರಿಸರ್ಚ್ ಆಕ್ಟಿವಿಟೀಸ್ ಗೆಲ್ಲ ಫಂಡ್ ಕೊಡುವಂತದ್ದು, ಮತ್ತೆ ಕೇರ್ ಹಾಸ್ಪಿಟ್ಲು ಮತ್ತೆ ಚರ್ವಂಬ ಹಾಸ್ಪಿಟ್ಲ್ ಅಲ್ಲಿ ಒಳಗಡೆ ಆಸ್ಪತ್ರೆ ಒಳಗಡೆ ಕೂಡ ಏನೆಲ್ಲ ಒಂದು ಅವಶ್ಯಕತೆಗಳಿದೆಯಲ್ಲ ಅದನ್ನೆಲ್ಲ ಪೂರೈಸಕ್ಕೆ ನಮ್ಮ ಅಲುಮ್ನಿ ಅಸೋಸಿಯೇಷನ್ ಏನು ಹಿರಿಯ ವಿದ್ಯಾರ್ಥಿಗಳ ಸಂಘ ಇದೆಯಲ್ಲ, ನಮ್ಮ ಮಾ ಅಂತ ಹೇಳ್ತೀವಿ. ಮೈಸೂರು ವೈದ್ಯಕೀಯ ಮಹಾವಿದ್ಯಾಲಯ ಅಲುಮ್ನಿ ಅಸೋಸಿಯೇಷನ್ ಅಂದ್ರೆ ಮಾ ಅಂತ, ಅದೊಂಥರ ಎಲ್ಲರಿಗೂ ಅಮ್ಮನ ರೀತಿಯಲ್ಲೇ
0: ಅದೇ
1: ಅದೇ ಹೆಸರಲ್ಲೇ ಬಹಳ ಸೂಕ್ತವಾಗಿದೆ. ಅದ್ರ ಜೊತೆಗೆ ಮಾ ಟ್ರಸ್ಟ್ ಅಂತಾನು ಒಂದು ನಮ್ಮಲ್ಲಿ ಒಂದು ಟ್ರಸ್ಟ್ ಇದೆ. ಎಲ್ಲ ಹಿರಿಯ ವಿದ್ಯಾರ್ಥಿಗಳೆಲ್ಲ ಸೇರಿ ಆ ಟ್ರಸ್ಟ್ ಅನ್ನ ನಡೆಸಿ ಅದ್ರಲ್ಲಿ ಬರುವಂತಹ ಫಂಡು ಅದನ್ನೆಲ್ಲದನ್ನ ನಮ್ಮ ಈ ಆಸ್ಪತ್ರೆ ವಿದ್ಯಾರ್ಥಿಗಳಿಗೆ ವಿನಿಯೋಗಿಸ್ತೀವಿ. ನಂತರ ಒಂದು ಗಾನ ಅಂತ ಒಂದು ಗ್ರಾಜುಯೇಟ್ಸ್ ಆಫ್ ನಾರ್ತ್ ಅಮೆರಿಕಾ ಅಂತ NMC ಗಾನ ಅಂತ, ಅದು ಇಲ್ಲಿ ನಮ್ಮ ಕಾಲೇಜಿನಲ್ಲಿ ಓದಿರ್ತಾರಲ್ಲ ಡಾಕ್ಟರ್ಗಳು, ಅವರು ಮ್ಯಾಕ್ಸಿಮಮ್ ಜಾಸ್ತಿ ಇವರು ನಾರ್ತ್ ಅಮೆರಿಕಾ ಅಲ್ಲೆಲ್ಲ ಸೆಟ್ಲ್ ಆಗಿರುವಂತಹವ್ರು, ಅವರಿಗೆ ಇಂಗ್ಲೆಂಡ್ ಅಮೆರಿಕಾ ಎಲ್ಲ ಕಡೆಗೂ. ಸೊ ಅವರಿಗೂ ಕೂಡ ನಮ್ಮ ಮಾ ಬಗ್ಗೆ ಬಹಳ ಒಂದು ನಿಕಟವಾದ ಒಂದು ಸಂಪರ್ಕ ಹೊಂದಿದ್ದಾರೆ, ಸಂಬಂಧ ಹೊಂದಿದ್ದಾರೆ, ಒಂಥರ ಆತ್ಮೀಯವಾದ ಒಂದು ಅನುಬಂಧ ಇದೆ. ಅವರು ಕೂಡ ಅಲ್ಲಿಂದ ಫಂಡ್ಸ್ ಗಳನ್ನ ಕಳಿಸ್ಬಿಟ್ಟು ಇಲ್ಲಿ ನಮ್ಮ ಅಲುಮ್ನಿ ಅಸೋಸಿಯೇಷನ್ ನಡೆಸೋದ್ರ ಬಗ್ಗೆ ನಮ್ಮ ಕಾರ್ಯಕ್ರಮಗಳಿಗೆ ಜೊತೆಗೆ ವಿದ್ಯಾರ್ಥಿಗಳಿಗೆ ಕೂಡ ಅಷ್ಟೇ ಈ ಸಂಶೋಧನೆಗಾಗಿ ಅವಕ್ಕೆಲ್ಲ ಫಂಡ್ಸ್ ಕೊಡುವಂತದ್ರಲ್ಲಿ ಬಹಳ ಒಂದು ಮಹತ್ತರವಾದ ಒಂದು ಪಾತ್ರವನ್ನು ವಹಿಸ್ತಾರೆ. ಅದೇ ರೀತಿ ಇದು ಪ್ರತಿ ವರ್ಷನೂ ಕೂಡ ನಾವು ಮಾ ಉತ್ಸವ ಅನ್ನೋದನ್ನ ಎಲ್ಲಾ ವಿದ್ಯಾರ್ಥಿಗಳು ಎಲ್ಲೆಲ್ಲ ಇದಾರೋ ಎಲ್ಲರೂ ಕೂಡ ಒಂದು ಒಂದು ಒಂದುಗೂಡಿಕೆ ಒಂದು ಗೂಡ್ಸಕ್ಕೆ ಒಂದು ಇದೊಂಥರ ಒಂದು ಒಳ್ಳೆಯ ಒಂದು ಕಾರ್ಯಕ್ರಮ. ಸೊ ಇದರಲ್ಲಿ ನಾವು ಎಲ್ಲ ಹಿರಿಯ ವಿದ್ಯಾರ್ಥಿಗಳು ಈ ಸಲ ನಾವು 1963 ಇಸ್ವಿಯಲ್ಲಿ ಯಾರು ನಮ್ಮ ಮೈಸೂರು ವೈದ್ಯಕೀಯ ಮಹಾವಿದ್ಯಾಲಯದಲ್ಲಿ ಇದಾಗಿದ್ರಲ್ಲ ಉತ್ತೀರ್ಣ ಆಗಿದ್ರಲ್ಲ ಅವ್ರನ್ನ ನಾವು ಈ ಸಲ ಸನ್ಮಾನ ಮಾಡ್ತಾ ಇದೀವಿ. ಒಂದು 27 ಜನ ಬರ್ತಾ ಇದಾರೆ. ಅದ್ರ ಜೊತೆಗೆ ಅವರು ನಮ್ಮ ಇದಕ್ಕೆ ದಿವ್ಯ ಸಾನ್ನಿಧ್ಯನ ಪರಮ ಪೂಜ್ಯ ಜಗದ್ಗುರು ಶ್ರೀ ಶ್ರೀ ಶ್ರೀ ಡಾಕ್ಟರ್ ನಿರ್ಮಲಾನಂದ ಸ್ವಾಮಿ ಮಹಾಸ್ವಾಮಿಗಳು, ಪೀಠಾಧ್ಯಕ್ಷರು ಆದಿಚುಂಚನಗಿರಿ ಮಹಾಸಂಸ್ಥಾನ ಮಠ, ಅವರು ದಿವ್ಯ ಸಾನ್ನಿಧ್ಯದಲ್ಲಿ ಈ ಕಾರ್ಯಕ್ರಮ ನಡೆಯುತ್ತೆ. ಅದೇ ರೀತಿ ನಮ್ಮ ಕುಲಪತಿಗಳಾದ ರಾಜೀವ್ ಗಾಂಧಿ ಯೂನಿವರ್ಸಿಟಿ ಕುಲಪತಿಗಳಾದ ಡಾಕ್ಟರ್ ಭಗವಾನ್ BC ಅವರು ಕೂಡ ಬರ್ತಾ ಇದ್ದಾರೆ. ಆಮೇಲೆ ಅವರು ನಮ್ಮ ಕಾಲೇಜಿನಲ್ಲೇ ಓದಿರುವಂತ ನಮ್ಮ ವಿದ್ಯಾರ್ಥಿ, ಅವರು NMC ವಿದ್ಯಾರ್ಥಿ. ಇದಕ್ಕಿಂತ ಮುಂಚೆ ನಮಗೆ ಡಾಕ್ಟರ್ NK ರಮೇಶ್ ಅಂತ ಇದ್ರು, ಅವರು ಕೂಡ ನಮ್ಮ NMC ವಿದ್ಯಾರ್ಥಿ. ಅದೇ ರೀತಿ ಪ್ರಥಮ ಕುಲಪತಿಗಳು ರಾಜೀವ್ ಗಾಂಧಿ ಆರೋಗ್ಯ ವಿಶ್ವವಿದ್ಯಾಲಯಕ್ಕೆ ಪ್ರಥಮ ಕುಲಪತಿಗಳಾದ ಡಾಕ್ಟರ್ S ಕಾಂತಾ ಜಾಧವ್ ಮೇಡಮ್ ಇದ್ರಲ್ಲ, ಅವರು ಕೂಡ ನಮ್ಮ NMC ವಿದ್ಯಾರ್ಥಿ. ಸೊ ಇದೊಂಥರ NMC ಒಂದು ಮಹತ್ತರವಾದ ಒಂದು ಇದನ್ನ ಮಾಡ್ತಾ ಇದೆ. ಅತಿಥಿಗಳಾಗಿ ಡಾಕ್ಟರ್ KR ದಾಕ್ಷಾಯಿಣಿ ಅವರು, ಡೀನ್ ಆಗಿ ನಿರ್ದೇಶಕರು ಅವರಿರ್ತಾರೆ. ಆಮೇಲೆ ಡಾಕ್ಟರ್ S ಚಂದ್ರಶೇಖರ್ ಶೆಟ್ಟಿ ಅಂತ, ಅವರು ಕೂಡ ಪೂರ್ವ ಕುಲಪತಿಗಳು, ರಾಜೀವ್ ಗಾಂಧಿ ಆರೋಗ್ಯ ವಿಶ್ವವಿದ್ಯಾಲಯ ಎರಡನೇ ಕುಲಪತಿಗಳವರು, ಅವರು ಕೂಡ ನಮ್ಮ NMC ವಿದ್ಯಾರ್ಥಿ. ಸೊ ಆಮೇಲೆ ಡಾಕ್ಟರ್ MS ಶೇಖರ್ ನಮ್ಮ ವಿದ್ಯಾರ್ಥಿ, ನಿಮ್ಗೆಲ್ಲ ಚಿರಪರಿಚಯದಂತೆ ಮೈಸೂರಿನಲ್ಲಿ ಬಹಳ ಎಂಡೋಕ್ರಿನಾಲಜಿ ವಿಭಾಗದಲ್ಲಿ ಬಹಳ ಮಹತ್ತರವಾದ ಒಂದು ಸಾಧನೆಗೈದಿದ್ದಾರೆ, ಅವರು ಪೂರ್ವ ಕುಲಪತಿಗಳು ಆದಿಚುಂಚನಗಿರಿ ಮಹಾವಿಶ್ವವಿದ್ಯಾಲಯ, ಅವರು ಕಾರ್ಯದರ್ಶಿ ಮಾ ಟ್ರಸ್ಟ್ಗೆ, ಅವರು ಕೂಡ ಈ ಸಮಾರಂಭದಲ್ಲಿ ಇದ್ದಾರೆ. ಇದರ ಅಧ್ಯಕ್ಷತೆನ ಡಾಕ್ಟರ್ ಎಚ್ ಎಲ್ ಕೃಷ್ಣೇಗೌಡ ನಮ್ಮ ಅಧ್ಯಕ್ಷರು, ಮೈಸೂರು ವೈದ್ಯಕೀಯ ಮಹಾವಿದ್ಯಾಲಯ ಹಿರಿಯ ವಿದ್ಯಾರ್ಥಿಗಳು ಅವರು ವಹಿಸಲಿದ್ದಾರೆ. ನಾನು ಕಾರ್ಯದರ್ಶಿ ಡಾಕ್ಟರ್ ಎಚ್ ಪಿ ಶಶಿಧರ್, ಮತ್ತೆ ಡಾಕ್ಟರ್ ಸರ್ವೇಶ್ ರಾಜ್ ರಸ್ಕಚಾಂಚಿ, ಮತ್ತೆ ಎಲ್ಲಾ ಕಾರ್ಯಕಾರಿ ಸಮಿತಿ ಸದಸ್ಯರು ಕೂಡ ಈ ಕಾರ್ಯಕ್ರಮವನ್ನು ಆಯೋಜಿಸ್ತಾ ಇದ್ದೀವಿ. ಸೊ ಇದು ಒಂದು ರೀತಿಯಲ್ಲಿ ಹೇಳ್ಬೇಕಂದ್ರೆ ಎಲ್ಲಾ ವಿದ್ಯಾರ್ಥಿಗಳನ್ನು ಒಗ್ಗೂಡಿಸಿಕೊಂಡು ನಮ್ಮ ನೆನಪು ಹಳೆಯ ನೆನಪುಗಳನ್ನ ಹಂಚಿಕೊಂಡು ಅದೇ ರೀತಿ ಮುಂದೆ ಯಾವ ರೀತಿ ನಮ್ಮ ವೈದ್ಯಕೀಯ ಕ್ಷೇತ್ರ ಆಗ್ಬೋದು, ನಮ್ಮ NMC ಮೈಸೂರು ವೈದ್ಯಕೀಯ ಮಹಾವಿದ್ಯಾಲಯದ ಉನ್ನತಿಗಾಗಿ ಏನೆಲ್ಲ ಮಾಡಬಹುದು ಅನ್ನೋದನ್ನ ಒಂದು ಒಂದು ಒಂದು ದಿವಸ ಕುತ್ಕೊಂಡು, ಬೆಳಗ್ಗೆ ಸೈಂಟಿಫಿಕ್ ಸೆಷನ್ ಇರುತ್ತೆ, ಮಧ್ಯಾಹ್ನ ಇದಕ್ಕೆ ಆನ್ಯುವಲ್ ಜನರಲ್ ಬಾಡಿ ಮೀಟಿಂಗ್ ಅಂತ ಇರುತ್ತೆ, ಸರ್ವ ಸದಸ್ಯರ ಸಭೆ, ಸಾಯಂಕಾಲ ಇದು ಮಾ ಉತ್ಸವ. ಇದು ನಡೆಯೋದು 30ನೇ ಶನಿವಾರ ಸಾಯಂಕಾಲ 5:00 PM ಮೈಸೂರು ವೈದ್ಯಕೀಯ ಕಾಲೇಜ್ ಅಲುಮಿ ಅಸೋಸಿಯೇಷನ್ ಭವನ ಇದೆ, ಅಮೃತ ಮಹೋತ್ಸವ ಭವನ, ಜೆಕೆ ಮೈದಾನ ಇದೆಯಲ್ಲ ಮೈಸೂರು ವೈದ್ಯಕೀಯ ಕ್ರೀಡಾ ಭವನ, ಕ್ರೀಡಾ ಇದು ಅಲ್ಲಿ ನಡೆಯುತ್ತೆ. ಇದು ಸಾಯಂಕಾಲ 5:00 ಈ ಮಾ ಉತ್ಸವ ವಿಜೃಂಭಣೆಯಿಂದ ನಡೆಯುತ್ತೆ. ಬೆಳಗಿಂದ ಸೈಂಟಿಫಿಕ್ ಸೆಷನ್ಸ್ ಎಲ್ಲ ಇರುತ್ತೆ, ಇದೆಲ್ಲ ವೈಜ್ಞಾನಿಕ ವಿಚಾರಗಳೆಲ್ಲ ಹಂಚ್ಕೊಂತೀವಿ. ಸಾಯಂಕಾಲ 5:00 ಈ ಒಂದು ಮುಖ್ಯವಾದ ಮಾ ಉತ್ಸವ ಅಂತ ಹೇಳ್ತೀವಲ್ಲ ಅದ್ ನಡೆಯುತ್ತೆ 5:00. ಅದಕ್ಕೆ ಅದ್ ಮಾಡ್ತೇವೆ. ಆಮೇಲೆ ಹಲೋ, ನಮ್ಮ ನಮ್ಮ ಜೊತೆಗೆ ನಮ್ಮ ಈ ಕಾರ್ಯದರ್ಶಿಗಳಾಗಿದ್ದಾರೆ ಮಾ ಟ್ರಸ್ಟ್ ಡಾಕ್ಟರ್ ಉಮೇಶ್ ಶೇಖರ್ ಸರ್, ಅವರು ಕೂಡ ಇದ್ದಾರೆ, ಅವರು ಒಂದು ಮಾತಾಡ್ತಾರೆ.
2: ಎಲ್ಲರಿಗೂ ನಮಸ್ಕಾರ.
0: ನಮಸ್ತೆ ಸರ್.
2: ನಾನು ಡಾಕ್ಟರ್ ಶೇಖರ್ ಅಂತ, ಮೈಸೂರಿನವನೇ. ಇಲ್ಲಿ ಒಂದು 2-3 ವಿಚಾರ ಹೇಳಕ್ಕೆ ನನಗೆ ಬಹಳ ಹೆಮ್ಮೆ ಅನ್ಸುತ್ತೆ ಅಮ್ಮ. ಮೊದಲನೇದು ರಾಜರ್ಷಿ ನಾಲ್ವಡಿ ಕೃಷ್ಣರಾಜ ಒಡೆಯರ ಮಹತ್ತರ ದಿವ್ಯ ದೃಷ್ಟಿ ಅಂತೀವಲ್ಲ, ಅಥವಾ ದೂರದೃಷ್ಟಿ ಅಂತ ಏನ್ ಹೇಳ್ತೀವೋ, ಅದರದ್ದು ದೃಷ್ಟಿಯಲ್ಲಿ ಕರ್ನಾಟಕಕ್ಕೆ ಅವಾಗ ಮೈಸೂರು ಸಂಸ್ಥಾನ ಅಥವಾ ಮೈಸೂರು ರಾಜ್ಯ ಅಂತಿತ್ತಲ್ಲ, ಅದಕ್ಕೆ ಮೊದಲನೆಯ ವೈದ್ಯಕೀಯ ಮಹಾವಿದ್ಯಾಲಯ ಮೈಸೂರಿನಲ್ಲಿ ಸ್ಥಾಪನೆ ಆಗಿತ್ತು ಅಂದ್ರೆ ನೀವು ಅನ್ಕೋಬಹುದು. ಅವಾಗ ಒಂದೇ ಒಂದು ಮೆಡಿಕಲ್ ಕಾಲೇಜ್ ಇತ್ತು ಎಲ್ಲ ಸಂಸ್ಥಾನಕ್ಕೂ, ಅಂದ್ರೆ ಎಷ್ಟು ಜನ ಇಲ್ಲಿಂದ ಎಷ್ಟು ಡಾಕ್ಟರ್ಗಳು ಇಲ್ಲಿಂದ ಇದು ಏನೋ ಗ್ರಾಜುಯೇಷನ್ ಮಾಡ್ಕೊಂಡು ಆಲ್ ಓವರ್ ದ ವರ್ಲ್ಡ್ ದೇ ಆರ್ ಸ್ಪ್ರೆಡ್. ಇದು ನಾನು ಬಹಳ ಹೆಮ್ಮೆಯಿಂದ ಹೇಳ್ಕೋಬೇಕು ಅಂತ ಹೇಳ್ತೀನಿ. ಎರಡನೇದು, ನೀವು ಯಾವುದೇ ಕಾರ್ನರ್ ಆಫ್ ದ ವರ್ಲ್ಡ್ ನಲ್ಲಿ ಹೋದ್ರು ಮೈಸೂರು ಮೆಡಿಕಲ್ ಕಾಲೇಜ್ ಅಂದ ತಕ್ಷಣ ಎಲ್ಲರೂ ಎಚ್ಚೆತ್ತು ಕೂತ್ಕೊಂಡ್ಬಿಡ್ತಾರೆ, ಅಂತ ಹೆಸರು ಮಾಡಿದ ವಿದ್ಯಾಲಯ ಇದು. ಇಷ್ಟ ಹೇಳಿ ಬಹಳಷ್ಟು ಕೆಲಸಗಳು ಮಾಡ್ತಿದೀವಿ. ಅದಕ್ಕೆ ನಮ್ಗೆ ಪೂರಕವಾಗಿ ಎಲ್ಲ ಆಲಮ್ನೈ ಅಂತೀವಲ್ಲ, ಎಲ್ಲ ಹಿರಿಯ ವಿದ್ಯಾರ್ಥಿಗಳು ಇಲ್ಲಿಂದ ಗ್ರಾಜುಯೇಟ್ ಪೋಸ್ಟ್ ಗ್ರಾಜುಯೇಷನ್ ಎರಡು ಮುಗಿಸ್ಕೊಂಡು ಹೋದವರೆಲ್ಲ ಕೈಗೂಡಿಸ್ಕೊಂಡು ನಮ್ಗೆ ಹೆಲ್ಪ್ ಮಾಡ್ತಾ ಇದ್ದಾರೆ.
0: ಖಂಡಿತ ಸರ್, ಖಂಡಿತ. ತುಂಬಾ ಒಳ್ಳೆಯ ಧ್ಯೇಯೋದ್ದೇಶವನ್ನ ಇಟ್ಕೊಂಡು ಈ ಟ್ರಸ್ಟು ಆರಂಭ ಆಗಿದೆ, ಅದನ್ನ ಮುಂದುವರಿಸ್ಕೊಂಡು ಹೋಗ್ತಾ ಇದೆ, ಜೊತೆಗೆ ಮುಂದಿನ ಪೀಳಿಗೆಯವರಿಗೂ ಅದನ್ನ ಕಳಿಸ್ಕೊಡೋದ್ರಲ್ಲಿ ತುಂಬಾ ಯಶಸ್ವಿಯಾಗಿ ಕಾರ್ಯನಿರ್ವಹಿಸ್ತಾ ಇದೆ ಅಂತ ನಿಮ್ಮಿಬ್ಬರ ಮಾತುಗಳಲ್ಲೂ ಗೊತ್ತಾಗತ್ತೆ. ಈ ಮಾ ಉತ್ಸವ ಅತ್ಯಂತ ಯಶಸ್ವಿಯಾಗಲಿ, ನಿಮ್ಮೆಲ್ಲ ಸ್ನೇಹಿತ ವರ್ಗದವರು ನಿಮ್ಮೆಲ್ಲರಿಗೂ ಸಿಗಲಿ, ಹಳೆ ನೆನಪುಗಳನ್ನು ಮೆಲುಕು ಹಾಕುವಂತಾಗಲಿ.

0: ಒಂದು ದಿನ ಅದು ಮರೆಯಲಾಗದ ದಿನವಾಗಲಿ ಅಂತ ಹೇಳಿ ನಮ್ಮ ಆಕಾಶವಾಣಿ ಕೂಡ ನಿಮ್ಮೆಲ್ಲರಿಗೂ ಕೂಡ ಹಾರೈಸುತ್ತೆ. ಸರ್, ಕಾರ್ಯಕ್ರಮದಲ್ಲಿ ಇದುವರೆಗೆ ಭಾಗವಹಿಸಿ ಪೂರ್ಣ ವಿವರಗಳನ್ನು ಹಂಚಿಕೊಂಡಿದ್ದೀರಾ, ನಿಮಗೆ ತುಂಬ ಹೃದಯದ ಧನ್ಯವಾದಗಳು ಸರ್. ನಮಸ್ತೆ.
1: ನಮಸ್ತೆ ಅಮ್ಮ.

Ninge shane kwa bakarno.

0: ಈ ಕುಚಿಕು ಕುಚಿಕು ಹಾಡನ್ನು ಕೇಳ್ತಾ ಇದ್ರೆ ನಿಜವಾಗ್ಲೂ ನಾವು ಕೂಡ ನಮ್ಮ ಶಾಲೆಗಳಿಗೆ ಕಾಲೇಜ್ಗಳಿಗೆ ಓಡ್ ಹೋಗ್ಬಿಡೋಣ ಅಂತ ಅನಿಸುತ್ತೆ. ಆದರೆ ಓಡ್ ಹೋಗಬೇಕು ಅಂತ ಹೇಳಿದ್ರೆ ನಮಗೆ ಈಗಿರೋಂತಹ ಕೆಲಸ ಕಾರ್ಯ ಸಂಸಾರ ಮಡದಿ ಮಕ್ಕಳು ಗಂಡ ಇವೆಲ್ಲದರ ನಡುವೆ ಸಮಯ ಸಿಗಬೇಕಲ್ಲ. ಅದ್ರ ಜೊತೆಗೆ ನಮ್ಮ ಭವಿಷ್ಯ ಚೆನ್ನಾಗಿರಬೇಕು ಅಂತ ಹೇಳಿದ್ರೆ ದುಡಿಬೇಕು, ದುಡಿಬೇಕು ಅಂತ ಹೇಳಿದ್ರೆ ಒಂದಷ್ಟು ಕೌಶಲಗಳನ್ನು ಕಲ್ತ್ಕೊಳ್ಬೇಕು. ಅರೆ, ಕೌಶಲಗಳನ್ನು ಕಲಿಯೋದು ಎಲ್ಲಿ, ಹೇಗೆ, ತರಬೇತಿಗಳನ್ನು ಯಾರು ಮಾಡ್ತಿದ್ದಾರಾ ಅನ್ನೋ ನಿಮ್ಮ ಪ್ರಶ್ನೆಗೆ ಇಲ್ಲಿದೆ ಉತ್ತರ. ರುಟ್ಸೆಡ್ ಮೈಸೂರು ಇವರು ಒಂದಷ್ಟು ಕೌಶಲ ತರಬೇತಿಗಳನ್ನು ಹಮ್ಮಿಕೊಂಡಿದ್ದಾರೆ. ಅದನ್ನು ಉಚಿತವಾಗಿ ಪ್ರತಿ ಸಲ ಮಾಡ್ತಾ ಇರ್ತಾರೆ. ಯಾವ್ಯಾವ ತರಬೇತಿಗಳನ್ನು ಹಮ್ಮಿಕೊಂಡಿದ್ದಾರೆ, ಯಾವ ದಿನಾಂಕದಿಂದ ಎಷ್ಟು ದಿನಗಳ ತರಬೇತಿ ಅದು ಅಂತ ಮಾತಾಡೋದಕ್ಕೆ ನಮ್ಮ ಜೊತೆಗೆ ಈಗ ಸದ್ಯಕ್ಕೆ ರುಟ್ಸೆಟ್ ಸಂಸ್ಥೆಯ ನಿರ್ದೇಶಕರಾದಂತಹ ಸಿ ಕೆ ಭವ್ಯ ಮೇಡಮ್ ಅವರಿದ್ದಾರೆ. ಅವರಿಗೆ ಕಾರ್ಯಕ್ರಮಕ್ಕೆ ಸ್ವಾಗತ ಅಂತ ಹೇಳೋಣ. ಮೇಡಮ್ ನಮಸ್ತೆ, ಕಾರ್ಯಕ್ರಮಕ್ಕೆ ಅತ್ಯಂತ ಆತ್ಮೀಯ ಸ್ವಾಗತ.
1: ನಮಸ್ತೆ ಮೇಡಮ್, ಥ್ಯಾಂಕ್ ಯು ಸೊ ಮಚ್.
0: ರುಟ್ಸೆಟ್ ಸಂಸ್ಥೆಯಿಂದ ಬೇರೆ ಬೇರೆ ರೀತಿಯ ತರಬೇತಿಗಳನ್ನು ಹಮ್ಮಿಕೊಂಡಿದ್ದೀರಾ, ಅದರಲ್ಲೂ ವಿಶೇಷವಾಗಿ ಜೂನ್ ತಿಂಗಳಲ್ಲಿ ಯಾವ ತರಬೇತಿಗಳಿವೆ, ಎಷ್ಟು ದಿನ ಅದನ್ನು ನಡೆಸ್ತೀರಾ, ಯಾರೆಲ್ಲ ಅದಕ್ಕೆ ಭಾಗವಹಿಸೋದಕ್ಕೆ ಸಾಧ್ಯ ಆಗುತ್ತೆ ಅನ್ನುವಂತಹ ಒಂದಷ್ಟು ವಿವರಗಳನ್ನು ಹಂಚಿಕೊಳ್ಳಿ ಮ್ಯಾಮ್.
1: ಎಸ್ ಮೇಡಮ್, ಮೊದಲನೇದಾಗಿ ಆಕಾಶವಾಣಿ ಕೇಳಿದವರಿಗೆ ಎಲ್ಲ ನಮಸ್ಕಾರಗಳು. ರುಟ್ಸೆಟ್ ಸಂಸ್ಥೆ ಮೈಸೂರಿನಲ್ಲಿ NRLM ಯೋಜನೆಯಡಿಯಲ್ಲಿ ಗ್ರಾಮೀಣ ಪ್ರದೇಶದ ಯುವಕ ಯುವತಿಯರಿಗಾಗಿ ಸ್ವಉದ್ಯೋಗ ಮಾಡಲು ವಿವಿಧ ರೀತಿಯ ಕೌಶಲ್ಯ ತರಬೇತಿಗಳನ್ನ ನಾವು ಹಮ್ಮಿಕೊಂಡಿದೀವಿ. ಮುಂದಿನ ತಿಂಗಳು ಅಂದ್ರೆ ಜೂನ್ ಅಲ್ಲಿ 4 ವಿವಿಧ ರೀತಿಯ ತರಬೇತಿಗಳನ್ನ ಹಮ್ಮಿಕೊಂಡಿದೀವಿ ಮೇಡಮ್. ಮೊದಲನೇದಾಗಿ ಆಡು ಮತ್ತು ಕುರಿ ಸಾಕಾಣಿಕೆ ಮತ್ತು ಹೈನುಗಾರಿಕೆ, ಇದು ಜೂನ್ 5ನೇ ತಾರೀಕಿಂದ ಶುರುವಾಗಿ ಜೂನ್ 16ರವರೆಗೆ ಅಂದ್ರೆ 12 ದಿನಗಳ ಕಾಲ ನಡೆಯುತ್ತೆ. ಎರಡನೇದು ಬ್ಯೂಟಿ ಪಾರ್ಲರ್ ನಿರ್ವಹಣೆ, ಅದು ಜೂನ್ 17ರಿಂದ ಜುಲೈ 21ನೇ ತಾರೀಕು ತನಕ ಅಂದ್ರೆ 35 ದಿನಗಳ ಕಾಲ ಇರುತ್ತೆ. ಮೂರನೇದು ಎಂಬ್ರಾಯ್ಡ್ರಿ ಮತ್ತೆ ಫ್ಯಾಬ್ರಿಕ್ ಪೇಂಟಿಂಗ್, ಇದು ಜೂನ್ 18ರಿಂದ ಶುರುವಾಗಿ ಜುಲೈ 18 ತನಕ ಇರುತ್ತೆ, ಅಂದ್ರೆ 31 ದಿನಗಳ ಕಾಲ ನಡೆಯುತ್ತೆ. ನಾಲ್ಕನೇದು ಕಂಪ್ಯೂಟರ್ ಟ್ಯಾಲಿ, ಜೂನ್ 24ರಿಂದ ಶುರುವಾಗಿ ಜುಲೈ 31ನೇ ತಾರೀಕು ತನಕ ಇರುತ್ತೆ, ಅಂದ್ರೆ 38 ದಿನಗಳ ಕಾಲ ತರಬೇತಿ ನೀಡಲಾಗುತ್ತೆ. ಈ ತರಬೇತಿಗೆ ಅರ್ಹತೆ ಏನಿರಬೇಕು ಅಂತಂದ್ರೆ ರಾಜ್ಯದ ಯಾವುದೇ ಮೂಲೆಯಿಂದನು ಕೂಡ ಈ ತರಬೇತಿಗೆ ಅವರು ಪಾಲ್ಗೊಳ್ಬಹುದು. ಮುಖ್ಯವಾಗಿ 18ರಿಂದ 50 ವರ್ಷದ ವಯೋಮಿತಿಯೊಳಗಡೆ ಇರಬೇಕಾಗತ್ತೆ ಮೇಡಮ್. ಕನ್ನಡ ಮಿನಿಮಮ್ ಓದು ಬರಹ ಬಲ್ಲವರಾಗಿರ್ಬೇಕಾಗತ್ತೆ. ಮೋಸ್ಟ್ ಇಂಪಾರ್ಟೆಂಟ್, ಸ್ವಉದ್ಯೋಗನ ಮಾಡ್ಬೇಕು ಅನ್ನೋ ಆಸಕ್ತಿ ಇರ್ಬೇಕಾಗತ್ತೆ.
0: ಹೌದು,
1: ತರಬೇತಿಯಲ್ಲಿ ಊಟ ವಸತಿ

0: ಬೇಕಾಗಿರುವಂತಹ ಟೂಲ್ ಕಿಟ್ ಪ್ರತಿಯೊಂದು ಉಚಿತವಾಗಿ ಸಿಗುತ್ತೆ ಮೇಡಮ್. ಆಸಕ್ತರು ಡೈರೆಕ್ಟ್ ಬಂದು ರೂಟ್ ಸಿಟಿಯಲ್ಲಿ ಡೈರೆಕ್ಟ್ ಆಗಿ ಬಂದು ಮಾತಾಡಬಹುದು, ಅಥವಾ ದೂರವಾಣಿ ಮುಖಾಂತರ ಅವರು ನೋಂದಾಯಿಸ್ಕೋಬಹುದು, ಅಥವಾ ನಮ್ದೇ ಒಂದು ಇಮೇಲ್ ಇದೆ ರೂಟ್ ಸೆಟ್ 1992@gmail.com, ಅಥವಾ ನಮ್ ವೆಬ್ಸೈಟ್ ಅಲ್ಲಿ ಅಡ್ವರ್ಟೈಸ್ಮೆಂಟ್ಸ್ ಇರುತ್ತೆ, ಅಲ್ಲೂ ಕೂಡ ಅವರು ಆನ್ಲೈನ್ ಅಲ್ಲಿ ಅರ್ಜಿ ಹಾಕ್ಬೋದು. ವೆಬ್ಸೈಟ್ ಅಡ್ರೆಸ್ ಬಂದು www.rootcitytraining.org ಅಂತ ಹೇಳಿ. ಅವರು ಆಸಕ್ತಿ ಉಳ್ಳವರು ಒಂದು ಅರ್ಜಿಯೊಂದಿಗೆ ಜೊತೆಗೆ ಆಧಾರ್ ಕಾರ್ಡ್, BPL, ರೇಷನ್ ಕಾರ್ಡ್ ಮತ್ತೆ ಎರಡು ಪಾಸ್ಪೋರ್ಟ್ ಸೈಜ್ ಫೋಟೋ ಜೊತೆಗೆ ನಾನು ಈಗ ಆಲ್ರೆಡಿ ಹೇಳಿರುವಂತ ಡೇಟ್ ಒಳಗಡೆ ಬಂದು ನೋಂದಾಯಿಸ್ಕೋಬೇಕಾಗತ್ತೆ. ನಾವು ಅದರಲ್ಲಿ ಸಾರ್ಟ್ ಔಟ್ ಮಾಡ್ಕೋತೀವಿ. ಫಸ್ಟ್ ನೇರ ಸಂದರ್ಶನ ಮಾಡಿ ಯಾರಿಗೆ ಇಂಟ್ರೆಸ್ಟ್ ಇರುತ್ತೆ, ಯಾರು ಅರ್ಹರಿದ್ದಾರೆ ಅಂತವ್ರನ್ನ ನಾವು ನೋಂದಾಯಿಸ್ಕೋತೀವಿ ಮೇಡಮ್. ಹೆಚ್ಚಿನ ಮಾಹಿತಿ ಬೇಕು ಅಂದ್ರೆ ನಮ್ದು ಲ್ಯಾಂಡ್ಲೈನ್ ನಂಬರ್ ಇದೆ 0821251963, ಅಥವಾ ಮೊಬೈಲ್ ವಾಟ್ಸ್ಆಪ್ ಮೂಲಕ ಅವರು ಮಾತಾಡ್ಬೋದು 9844013948, ಅಂಡ್ ಒನ್ ಮೋರ್ ನಂಬರ್ 9449860466 ಮ್ಯಾಮ್.
1: ಈ ದೂರವಾಣಿ ಸಂಖ್ಯೆಗಳಿಗೆ ವಾಟ್ಸ್ಆ್ಯಪ್ ಸಂಖ್ಯೆಗೆ ವಾಟ್ಸ್ಆ್ಯಪ್ ಕರೆ ಅಥವಾ ಸಂದೇಶ ಮಾಡಬಹುದು. ಲ್ಯಾಂಡ್ಲೈನ್ಗೂ ಕೂಡ ಕರೆ ಮಾಡಿ ಅವರು ಹೆಚ್ಚಿನ ಮಾಹಿತಿಯನ್ನು ಪಡ್ಕೊಳ್ಬಹುದು.
0: ಹೌದು ಮ್ಯಾಮ್.
1: ನೇರವಾಗಿ ಸಂಸ್ಥೆಗೆ ಬಂದು ತಗೊಳ್ಬಹುದು, ಇಲ್ಲಾಂತ ಹೇಳಿದ್ರೆ ದೂರವಾಣಿ ಮುಖಾಂತರ ಕೂಡ ನೋಂದಾಯಣೆ ಮಾಡ್ಕೊಳ್ಬಹುದಾ ಮ್ಯಾಮ್?
0: ಹೌದು ಮ್ಯಾಮ್, ವೆಬ್ಸೈಟ್ ಅಲ್ಲಿ ಡೈರೆಕ್ಟ್ ಆಗಿ ಆನ್ಲೈನ್ ರಿಜಿಸ್ಟ್ರೇಷನ್ ಇರುತ್ತೆ, ಅದು ಕೂಡ ಮಾಡಬಹುದು.
1: ಸರಿ ಮೇಡಮ್. ನಾಲ್ಕು ಅತ್ಯಮೂಲ್ಯವಾದಂತಹ ಕೌಶಲ್ಯಗಳನ್ನು, ಅದರ ತರಬೇತಿಯನ್ನು ನಿಮ್ಮ ಸಂಸ್ಥೆಯಿಂದ ನೀಡ್ತಾ ಇದ್ದೀರಿ. ಅದರಲ್ಲೂ ವಿಶೇಷವಾಗಿ ಗ್ರಾಮೀಣ ಪ್ರದೇಶದ ಯುವಕ ಯುವತಿಯರಿಗೆ, ಅವರು ಅದನ್ನು ಬಳಸ್ಕೊಂಡು ಸ್ವ ಉದ್ಯೋಗ ಮಾಡಲಿ ಅನ್ನೋವಂಥದ್ದು ನಮ್ಮ ಆಶಯ ಕೂಡ. ಎಲ್ಲರೂ ಬರೀ ತಿಂಗಳ ಸಂಬಳಕ್ಕೆ ದುಡಿಯೋದು ಅನ್ನೋವಂಥದ್ದು ಮುಖ್ಯ ಆಗೋಗ್ಬಿಟ್ಟಿದೆ. ಅದರಲ್ಲಿ ಈ ಥರದೊಂದು ಕೌಶಲವನ್ನು ಕಲ್ತ್ಕೊಂಡ್ರೆ ಇದು ಜೀವನ ಪೂರ್ತಿ ಇರುತ್ತೆ. ಇನ್ನೊಬ್ಬರ ಕೈ ಕೆಳಗಲ್ದೇ ಸ್ವ ಉದ್ಯೋಗವನ್ನು ಮಾಡಬಹುದು, ಆ ಥರ ಸ್ವಾವಲಂಬಿಯಾಗಿ ಮಾಡ್ತಾ ಇದ್ದೀರಿ ನಮ್ಮ ಗ್ರಾಮೀಣ ಪ್ರದೇಶದ ಯುವಕ ಯುವತಿಯರನ್ನು. ತರಬೇತಿಗಳಲ್ಲಿ ಎಲ್ಲರೂ ಭಾಗವಹಿಸಲಿ ಅಂತ ನಾವು ಕೂಡ ಆಶಿಸ್ತೀವಿ ಮೇಡಮ್. ಕಾರ್ಯಕ್ರಮದಲ್ಲಿ ಇದುವರೆಗೆ ಭಾಗವಹಿಸಿ ಮಾಹಿತಿಯನ್ನು ಹಂಚಿಕೊಂಡಿದ್ದೀರಾ, ನಿಮಗೆ ಧನ್ಯವಾದಗಳು ಮೇಡಮ್. ಶುಭ ದಿನ.
0: ನಿಮಗೂ ಧನ್ಯವಾದಗಳು ಮೇಡಮ್. ಥ್ಯಾಂಕ್ ಯು.
1: ಕೇಳಿದ್ರಲ್ಲ ಕೇಳುಗರೆ, ರೂಟ್ಸೆಟ್ ಸಂಸ್ಥೆಯಲ್ಲಿ ಇಷ್ಟೆಲ್ಲ ಕೌಶಲ ತರಬೇತಿಗಳನ್ನು ನೀಡ್ತಾ ಇದ್ದಾರೆ, ಅದನ್ನು ಬಳಸ್ಕೊಳ್ಳೋದು ನಮ್ಮ ಕೈಲಿದೆ.

ಮುತ್ತು ಹಲವು ಬಗೆ ಹೌದು, ಆದರೆ ಆ ಮುತ್ತನ್ನು ಸಂಪಾದನೆ ಮಾಡ್ಕೋಬೇಕು ಅಂತ ಹೇಳಿದ್ರೆ ಒಂದಷ್ಟು ಅರ್ಹತೆಯನ್ನು ಕೂಡ ಪಡ್ಕೊಳ್ಬೇಕಲ್ವಾ? ಎಲ್ಲ ತರಬೇತಿಗಳಿಗೆ ಅರ್ಜಿಗಳನ್ನು ಸಲ್ಲಿಸಿ ಅಥವಾ ಪ್ರೋತ್ಸಾಹ ಧನಕ್ಕೆ ಅರ್ಜಿಗಳನ್ನು ಸಲ್ಲಿಸಿ ಏನು ಕೊಡ್ತಿದ್ದಾರೆ ಅದನ್ನು ಸದುಪಯೋಗ ಪಡಿಸ್ಕೊಳ್ಬೇಕು. ಹಾಂ ನೋಡಿ, ಪ್ರೋತ್ಸಾಹ ಧನ ಅಂದ ಕೂಡಲೇ ನನಗೊಂದು ವಿಷಯ ನೆನಪಾಯ್ತು. ಇಲ್ಲಿ ಸಮಾಜ ಕಲ್ಯಾಣ ಇಲಾಖೆಯಿಂದ 2025-26 ಶೈಕ್ಷಣಿಕ ಸಾಲಿನಲ್ಲಿ ಮೆಟ್ರಿಕ್ ನಂತರದ ದ್ವಿತೀಯ PUC, ಡಿಪ್ಲೊಮಾ ಪದವಿ, ಸ್ನಾತಕೋತ್ತರ ಪದವಿ ಮತ್ತು ವೃತ್ತಿಪರ ಕೋರ್ಸ್ಗಳಲ್ಲಿ ಪ್ರಥಮ ಪ್ರಯತ್ನದಲ್ಲಿ ಪ್ರಥಮ ಶ್ರೇಣಿಯಲ್ಲಿ ಉತ್ತೀರ್ಣರಾದ ಪರಿಶಿಷ್ಟ ಜಾತಿಯ ವಿದ್ಯಾರ್ಥಿಗಳಿಗೆ ಪ್ರೋತ್ಸಾಹ ಧನವನ್ನು ನೀಡೋದಕ್ಕೆ ಅಂತ ಅರ್ಜಿಗಳನ್ನು ಆಹ್ವಾನ ಮಾಡಿದ್ದಾರೆ. ಹೆಚ್ಚಿನ ಮಾಹಿತಿಯನ್ನು ಎಲ್ಲಿ ಪಡ್ಕೊಳ್ಬೋದು ಅಂತ ಹೇಳಿದ್ರೆ ಅವ್ರದ್ದೊಂದು ವೆಬ್ಸೈಟ್ ಇದೆ, SWD ಸೋಷಿಯಲ್ ವೆಲ್ಫೇರ್ ಡಿಪಾರ್ಟ್ಮೆಂಟ್ ಸರ್ವಿಸಸ್ .karnataka.gov.in. ಈ ವೆಬ್ಸೈಟ್ ಮುಖಾಂತರ ಆನ್ಲೈನಲ್ಲಿ ಅರ್ಜಿ ಸಲ್ಲಿಸ್ಬೋದು. ಅದರಲ್ಲಿ ಜಾತಿ ಪ್ರಮಾಣ ಪತ್ರ, ಆಧಾರ್ ಪ್ರತಿ, SSLC ಅಂಕಪಟ್ಟಿ ಮತ್ತು ಹಿಂದಿನ ವರ್ಷಗಳ ಅಂಕಪಟ್ಟಿಗಳನ್ನು ಪ್ರಾಂಶುಪಾಲರಿಂದ ದೃಢೀಕರಿಸಿ ಅಂದರೆ ಅಟೆಸ್ಟೇಷನ್ ಮಾಡಿಸಿ ಪಡುವಾರಹಳ್ಳಿಯ ಬಾಬು ಜಗಜೀವನ್ ರಾಮ್ ನಗರ ಭವನದ ಸಹಾಯಕ ನಿರ್ದೇಶಕರ ಕಚೇರಿಗೆ ಸಲ್ಲಿಸಬೇಕು. ಹೆಚ್ಚಿನ ಮಾಹಿತಿ ಬೇಕು, ನೀವು ತುಂಬ ವೇಗವಾಗಿ ವಿವರಗಳನ್ನು ಹೇಳಿಬಿಟ್ರಿ, ನಾನು ಕರೆ ಮಾಡಿ ಕೇಳ್ಕೊಳ್ಬಹುದಾ ಅನ್ನೋ ನಿಮ್ಮ ಮನಸ್ಸಿನ ಮಾತು ನನಗೆ ತಲುಪ್ತು. ಹಾಗಾಗಿ ದೂರವಾಣಿ ಸಂಖ್ಯೆಯನ್ನು ಕೂಡ ಹೇಳ್ತಾ ಇದ್ದೀನಿ, ಬರ್ಕೊಂಬಿಡಿ. 08212520910. ದೂರವಾಣಿ ಸಂಖ್ಯೆ ಮತ್ತೊಮ್ಮೆ ಹೇಳ್ತಾ ಇದ್ದೀನಿ, 08212520910. ಈ ಸಂಖ್ಯೆಯನ್ನು ಸಂಪರ್ಕ ಮಾಡಬಹುದು ಅಂತ ಹೇಳಿ ಇಲ್ಲಿ ಮಾಹಿತಿ ಆಕಾಶವಾಣಿಯನ್ನು ತಲುಪಿದೆ. ಆಮೇಲೆ ನಗರದಲ್ಲಿ ಇವತ್ತು ಸಾಯಂಕಾಲ ಬಹಳಷ್ಟು ಕಾರ್ಯಕ್ರಮಗಳು ನಡೀತಾ ಇದೆ. ಎಷ್ಟೊಳ್ಳೊಳ್ಳೆ ಸಂಗೀತ ಕಾರ್ಯಕ್ರಮ ಇದೆ, ಯುವಕರಿಗೋಸ್ಕರ ಕಾರ್ಯಕ್ರಮ ಇದೆ, ಎಲ್ಲಿ ನಡೀತಾ ಇದೆ ಅಂತ ಹೇಳಿ ನೋಡ್ಕೊಂಡು ಬರೋಣ. ಅಖಿಲ ಭಾರತ ಸಂಗೀತ ನೃತ್ಯ ಕಲಾವಿದರ ಸಂಘದ ವತಿಯಿಂದ ಮೈಸೂರು ವಿಭಾಗ ಉದ್ಘಾಟನೆ ಆಗ್ತಾ ಇದೆ. ಈ ಕಾರ್ಯಕ್ರಮದಲ್ಲಿ TS ಶ್ರೀವತ್ಸ ಅವರು ಅತಿಥಿಗಳಾಗಿ ಆಗಮಿಸ್ತಾ ಇದ್ದಾರೆ. ಕಾರ್ಯಕ್ರಮ ಸಪ್ತಮಾತೃಕೆ ಚೌಡೇಶ್ವರಿ ದೇವಸ್ಥಾನ ವಿಜಯನಗರ 3ನೇ ಹಂತ ಇಲ್ಲಿ ನಡೀತಾ ಇದೆ. ಕಾರ್ಯಕ್ರಮ ಆರಂಭ ಆಗುತ್ತೆ ಇವತ್ತು ಸಾಯಂಕಾಲ 4:30. ಯುವ ಪ್ರತಿಷ್ಠಾನ ಸಂಸ್ಥೆಯ ವತಿಯಿಂದ VD ಸಾವರ್ಕರ್ ಜಯಂತಿಯನ್ನು ಏರ್ಪಾಡು ಮಾಡಿದ್ದಾರೆ. ಈ ಕಾರ್ಯಕ್ರಮವನ್ನು ಕೂಡ TS ಶ್ರೀವತ್ಸ ಅವರೇ ಉದ್ಘಾಟನೆ ಮಾಡ್ತಾ ಇದ್ದಾರೆ. ಕಾರ್ಯಕ್ರಮ ನಡೆಯೋದು ಇವತ್ತು ಸಾಯಂಕಾಲ 5 ಗಂಟೆಗೆ ಕುವೆಂಪು ನಗರದ ವಾಸವಿ ವಿದ್ಯಾನಿಕೇತನದಲ್ಲಿ ಕಾರ್ಯಕ್ರಮ ನಡೆಯುತ್ತೆ. ಇನ್ನು ಉತ್ತರಾದಿ ಮಠದ ವತಿಯಿಂದ ಸತ್ಯಾತ್ಮತೀರ್ಥರ ದಿಗ್ವಿಜಯ ಅಂಗವಾಗಿ ಸಾಂಸ್ಕೃತಿಕ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದಾರೆ. ಸುಮಂತ್ ವಸಿಷ್ಠ ಅವರಿಂದ ದಾಸಾಂಜಲಿ ಅರ್ಪಣೆಗೊಳ್ತಾ ಇದೆ. ಸತ್ಯ ಸಂಕಲ್ಪಪುರ ಮಠದ ಹತ್ತಿರ ಸಾಯಂಕಾಲ 5:30 ಈ ಕಾರ್ಯಕ್ರಮ ಏರ್ಪಾಟಾಗಿದೆ. ಅಷ್ಟೇ ಅಲ್ಲ, ನಾದಬ್ರಹ್ಮ ಸಂಗೀತ ಸಭಾದ ವತಿಯಿಂದ ಮೈಸೂರು ವಾಸುದೇವಾಚಾರ್ಯರಿಗೆ ಸಂಗೀತ ನಮನ ಕಾರ್ಯಕ್ರಮವನ್ನು ಏರ್ಪಾಡು ಮಾಡಿದ್ದಾರೆ. ಈ ಕಾರ್ಯಕ್ರಮ ಸುರಭಿ ಗಾನ ಕಲಾಮಂದಿರದಲ್ಲಿ ಸಾಯಂಕಾಲ 6 ಗಂಟೆಗೆ ಆರಂಭ ಆಗ್ತಾ ಇದೆ. ಮತ್ತು ಒಂದಿಷ್ಟು ಕಾರ್ಯಕ್ರಮಗಳ ಮಾಹಿತಿ ನಮ್ಮ ಆಕಾಶವಾಣಿಯನ್ನು ತಲುಪಿದೆ, ಅದೆಲ್ಲವನ್ನು ಕೇಳೋಣ ಈ ಹಾಡಿನ ನಂತರ.

0: ಮನಸ್ಸು ಮರಗೋದು ಬೇಡ. ಯಾಕೆ ಅಂತ ಹೇಳಿದ್ರೆ ಇಲ್ಲೊಂದು ಚಂದದ ಮಾಹಿತಿ ಇದೆ. ಏನು ಅಂತ ಹೇಳಿದ್ರೆ, ಭಾರತ ಸರ್ಕಾರದ ಸಾಮಾಜಿಕ ನ್ಯಾಯ ಸಬಲೀಕರಣ ಮಂತ್ರಾಲಯದ ವತಿಯಿಂದ 2026-27 ಸಾಲಿನಲ್ಲಿ ವಿವಿಧ ಕ್ಷೇತ್ರಗಳಲ್ಲಿ ವಿಕಲಚೇತನರ ಸಬಲೀಕರಣಕ್ಕಾಗಿ ಅತ್ಯುತ್ತಮ ಸಾಧನೆ ಮಾಡಿದ ವ್ಯಕ್ತಿ ಮತ್ತು ಸಂಸ್ಥೆಗಳಿಗೆ ರಾಷ್ಟ್ರ ಪ್ರಶಸ್ತಿ ನೀಡೋದಕ್ಕೆ ಅರ್ಜಿಗಳನ್ನು ಆಹ್ವಾನ ಮಾಡಲಾಗಿದೆ ಅಂತ ನಮ್ಮ ನಿಲಯಕ್ಕೆ ಪತ್ರಿಕಾ ಪ್ರಕಟಣೆ ಬಂದಿದೆ. ಅದ್ರ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ತಿಳ್ಕೊಳ್ಳೋದಕ್ಕೆ ಅಂತ ಹೇಳಿ ನಾವು ಡಿಸ್ಟಿಕ್ ಆಫೀಸರ್ ಆದಂತಹ KS ರಾಘವೇಂದ್ರ ಸರ್ ಅವರಿಗೆ ಕರೆ ಮಾಡಿದ್ವಿ. ಅವರು ಸದ್ಯ ನಮ್ಮ ಸಂಪರ್ಕದಲ್ಲಿದ್ದಾರೆ. ಸರ್, ಕಾರ್ಯಕ್ರಮಕ್ಕೆ ಅತ್ಯಂತ ಆತ್ಮೀಯ ಸ್ವಾಗತ ಮತ್ತು ನಮಸ್ಕಾರ. ಸರ್, ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನ ಕೊಡಿ ಸರ್. ಸಬಲೀಕರಣ ಮಂತ್ರಾಲಯ ಮತ್ತೆ ಅದು ಅತ್ಯುತ್ತಮ ಸಾಧನೆ ಮಾಡಿದವರಿಗೆ ರಾಷ್ಟ್ರ ಪ್ರಶಸ್ತಿ ನೀಡೋದಕ್ಕೆ ಅರ್ಜಿಗಳನ್ನ ಆಹ್ವಾನ ಮಾಡಿದಿರಲ್ಲ.
1: ಎಲ್ರಿಗೂ ನಮಸ್ಕಾರ. ಭಾರತ ಸರ್ಕಾರದ ಸಾಮಾಜಿಕ ನ್ಯಾಯ ಮತ್ತು ಸಬಲೀಕರಣ ಮಂತ್ರಾಲಯ ಹಾಗೂ ವಿಕಲಚೇತನ ಸಬಲೀಕರಣ ಇಲಾಖೆ ಅಡಿಯಲ್ಲಿ 2026-27 ಸಾಲಿನಲ್ಲಿ ಅತ್ಯುತ್ತಮ ಸಾಧನೆ ಮಾಡಿದ ವ್ಯಕ್ತಿಗಳು ಮತ್ತು ಸಂಘ ಸಂಸ್ಥೆಗಳಿಗೆ ವಿಕಲಚೇತನ ಪರ್ಟಿಕ್ಯುಲರ್ ಆಗಿ ವಿಕಲಚೇತನ ಕ್ಷೇತ್ರದಲ್ಲಿ ಅತ್ಯುತ್ತಮ ಸಾಧನೆ ಮಾಡಿದ ವ್ಯಕ್ತಿಗಳು ಮತ್ತು ಸಂಸ್ಥೆಗಳಿಗೆ ರಾಷ್ಟ್ರ ಪ್ರಶಸ್ತಿಗೆ ಅರ್ಜಿಯನ್ನ ಆಹ್ವಾನಿಸಿದ್ದಾರೆ. ದಯಮಾಡಿ ಮೈಸೂರು ಜಿಲ್ಲೆಯಿಂದ ಯಾರು ಆಸಕ್ತರು ತಮ್ಮ ಸಾಧನೆ ಮೇರೆಗೆ ಅರ್ಜಿ ಸಲ್ಲಿಸಲು ಬಯಸ್ತೀರಿ, ನಮ್ಮ ಜಿಲ್ಲಾ ಅಂಗವಿಕಲ ಕಲ್ಯಾಣಾಧಿಕಾರಿಗಳ ಕಚೇರಿ ತಿಲಕ್ ನಗರ ಮೈಸೂರು ಜಿಲ್ಲೆಗೆ ಭೇಟಿ ನೀಡಿ ಹೆಚ್ಚಿನ ಮಾಹಿತಿಗಾಗಿ ಏನಾದ್ರೂ ಮಾಹಿತಿ ಬೇಕು ಅಂದ್ರೆ ತಗೋಬೇಕು. ಅದೇ ರೀತಿ ಆನ್ಲೈನ್ ಅಲ್ಲಿ ಸೆಂಟ್ರಲ್ ಆನ್ಲೈನ್ ಹೋಗಿ ಸೋಷಿಯಲ್ ಜಸ್ಟಿಸ್ ಅಂಡ್ ಎಂಪವರ್ಡ್ ಡಿಪಾರ್ಟ್ಮೆಂಟ್ ಅಂತ ಲಾಗಿನ್ ಆದ್ರೆ ನೀವು ಅಲ್ಲಿ ಮಾಹಿತಿ ಇದೆ, ಅಲ್ಲಿ ನಿಮ್ಮ ಡಾಕ್ಯುಮೆಂಟ್ಸ್ ನ ಅಪ್ಲೋಡ್ ಮಾಡಿ ಆ ಅರ್ಜಿ ಸಲ್ಲಿಸೋದ್ರ ಮೂಲಕ ನಿಮ್ಗೆ ಅಕ್ಲೈನ್ಮೆಂಟ್ ಬರುತ್ತೆ. ಅದ್ರ ಮುಖಾಂತರ ನೀವು ಏನೆಲ್ಲ ಡಾಕ್ಯುಮೆಂಟ್ಸ್ ಕಟ್ಟಬೇಕು ಅವ್ರಿಗೆ ಕೇಂದ್ರ ಸರ್ಕಾರಕ್ಕೆ ಪೋಸ್ಟ್ ಮಾಡಿದ್ರೆ ನಿಮ್ಮ ಸಾಧನೆಗೈದ ಎಲ್ಲ ವ್ಯಕ್ತಿಗಳಿಗೆ ಅವರ ಒಂದು ಸಾಧನೆ ಅರ್ಹತೆ ಮೇಲೆ ಅವರು ಪರಿಗಣಿಸಿ ಪ್ರಶಸ್ತಿಗೆ ಎಲಿಜಿಬಲ್ ಮಾಡ್ತಾರೆ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ ಇದ್ದೀನಿ. ದಯಮಾಡಿ ಅವಕಾಶನ, ಯಾರು ಈ ಕ್ಷೇತ್ರದಲ್ಲಿ ಕೆಲಸ ಮಾಡ್ತಾ ಇದ್ದೀರಿ

0: ಟ್ರಸ್ಟ್ಗೆ ದಯಮಾಡಿ ತಮ್ಮ ಅರ್ಜಿ ಪ್ರಸ್ತಾವನೆಗಳಿದ್ರೆ ಸಲ್ಲಿಸಬೇಕು ಅಂತ ಎಲ್ರಿಗೂ ಮೈಸೂರು ಜಿಲ್ಲಾ ಅಂಗವಿಕಲ ಕಲ್ಯಾಣಾಧಿಕಾರಿ, ಹಿರಿಯ ನಾಗರಿಕರ ಮತ್ತು ವಿಕಲಚೇತನ ಸಬಲೀಕರಣ ಇಲಾಖೆಯಿಂದ ನಮಗೆ ಮಾಹಿತಿ ನೀಡ್ತಾ ಇದ್ದೀನಿ.
1: ಸರ್, ಹೆಚ್ಚಿನ ಮಾಹಿತಿಗೆ ಯಾವ್ದಾದ್ರು ದೂರವಾಣಿ ಸಂಖ್ಯೆ ಇದೆಯಾ ಸರ್?
0: ಇದೆ ನಮ್ಮ ಜಿಲ್ಲಾ ಅಂಗವಿಕಲ ಕಲ್ಯಾಣಾಧಿಕಾರಿಗಳ ಕಚೇರಿಯ ದೂರವಾಣಿ ಸಂಖ್ಯೆನ ದಯಮಾಡಿ ಎಲ್ಲ ನೋಟ್ ಮಾಡ್ಕೋಬೇಕು. 08212494900111. ಮತ್ತೊಮ್ಮೆ ಹೇಳ್ತೀನಿ, 08212494900111.
1: ಸರಿ ಸರ್, ದೂರವಾಣಿ ಸಂಖ್ಯೆಯನ್ನು ಕೊಟ್ಟಿದ್ದೀರಾ. ಹೆಚ್ಚಿನ ಮಾಹಿತಿ ಬೇಕು ಅಂತ ಹೇಳಿದ್ರೆ ಜಿಲ್ಲಾ ಕಚೇರಿ ಅಂದರೆ ತಿಲಕ್ ನಗರ ಪುಲಿಕೇಶಿ ರಸ್ತೆಯಲ್ಲಿರೋ ಜಿಲ್ಲಾ ಕಚೇರಿಗೂ ಕೂಡ ಅವರು ಸಂಪರ್ಕ ಮಾಡ್ಬೋದಲ್ವಾ ಸರ್?
0: ಮಾಡ್ಬೋದು, ಖಂಡಿತ ಅಲ್ಲಿ ಮಾಹಿತಿ ನಾವು ನೀಡ್ತೀವಿ.
1: ಖಂಡಿತ ಸರ್. ಭರ್ತಿ ಮಾಡಿದ ಅರ್ಜಿಗಳನ್ನು ಸಲ್ಲಿಸೋದಕ್ಕೆ ಕಡೆಯ ದಿನಾಂಕ ಏನಾದರೂ ಇದೆಯಾ ಸರ್?
0: ಇದೆ ಮೇಡಮ್, ಇದೆ ಮೇಡಮ್.
1: ಯಾವ ದಿನಾಂಕ ಕಡೆಯ ದಿನಾಂಕ?
0: ಭರ್ತಿ ಮಾಡಿದ ಅರ್ಜಿಗಳನ್ನು ಸಲ್ಲಿಸಲು ಕಡೆಯ ದಿನಾಂಕ ಜುಲೈ 31,
1: ಜುಲೈ 31
0: 2026.
1: ಸರಿ ಸರ್, ಸರಿ, ಓಕೆ ಸರ್, ಓಕೆ.
0: ಜುಲೈ 31, 2026 ಭರ್ತಿ ಮಾಡಿದ ಅರ್ಜಿಗಳನ್ನು ಸಲ್ಲಿಸೋದಕ್ಕೆ ಕೊನೆಯ ದಿನಾಂಕವಾಗಿರುತ್ತೆ.
1: ಸರಿ ಸರ್, ಸರಿ, ಬಹಳ ಸಮಯ ಇದೆ. ಯಾರಾದರೂ ಈ ಪ್ರಕಟಣೆಯನ್ನು ಕೇಳಿದವರು ಅಥವಾ ನಮ್ಮ ಸುತ್ತಮುತ್ತ ಕಾರ್ಯಕ್ರಮವನ್ನು ಕೇಳ್ತಾ ಇರೋರು ಈ ಮೂಲಕ ಕೆಎಸ್ ರಾಘವೇಂದ್ರ ಅವರು ಮನವಿ ಮಾಡ್ತಾ ಇದ್ದಾರೆ ಯಾರಾದ್ರು ಅರ್ಜಿಗಳನ್ನು ಸಲ್ಲಿಸಬಹುದು ಅಂತ. ಸರ್, ಇಲ್ಲಿವರೆಗೆ ಈ ಮಾಹಿತಿಯನ್ನು ಹಂಚಿಕೊಂಡಿದ್ದಕ್ಕೆ ನಿಮಗೆ ತುಂಬ ಹೃದಯದ ಧನ್ಯವಾದಗಳು ಸರ್. ಶುಭ ದಿನ.
0: ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು.

0: ಸೂರ್ಯೋದಯದ ಹಾಡನ್ನ ಕೇಳ್ತಾ ಇದ್ವಿ. ನಿಜಕ್ಕೂ ಸೂರ್ಯೋದಯ ಅಂತ ಹೇಳಿದ್ರೆ ಬೆಳಕು ಮೂಡುವಂಥದ್ದು. ಬೆಳಕು ಮೂಡೋದು ನಮಗೆ ವಿದ್ಯೆ ಸಿಕ್ಕಾಗ, ವಿದ್ಯೆಯನ್ನು ಕಲಿಬೇಕು ಅಂತ ಹೇಳಿದ್ರೆ ಶಾಲೆ ಕಾಲೇಜುಗಳಿಗೆ ಹೋಗಬೇಕು. ಕೆಲವೊಮ್ಮೆ ಊರು ದೂರ ಇರುತ್ತೆ, ಕಾಲೇಜುಗೆ ಹೋಗೋದಕ್ಕೆ ಸಮಸ್ಯೆ ಆಗುತ್ತೆ ಅಂದರೆ ಕಾಲೇಜಲ್ಲಿ ಉಳ್ಕೊಳ್ಳೋ ವ್ಯವಸ್ಥೆ ಆಗಬೇಕು. ಉಳ್ಕೊಳ್ಳೋ ವ್ಯವಸ್ಥೆ ಆಗಬೇಕು ಅಂದರೆ ವಿದ್ಯಾರ್ಥಿ ನಿಲಯದ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ನಾವು ಪಡ್ಕೊಳ್ಬೇಕಾಗತ್ತೆ. ಅದರಲ್ಲೂ ವಿಶೇಷವಾಗಿ 10ನೇ ಕ್ಲಾಸ್ ನಂತರ. ಈ ಸಮಸ್ಯೆಗೆ ಒಂದು ಪರಿಹಾರ ಅಂತ ಹೇಳಿ ಇಲ್ಲಿ ಸಿಕ್ಕಿದೆ. ಏನು ಅಂತ ಹೇಳಿದ್ರೆ, ಮೆಟ್ರಿಕ್ ಪೂರ್ವ ವಿದ್ಯಾರ್ಥಿ ನಿಲಯಗಳ ಪ್ರವೇಶಕ್ಕೆ ಅರ್ಜಿಗಳನ್ನು ಆಹ್ವಾನ ಮಾಡಿದ್ದಾರೆ. ಯಾರು ಅಂತ ಹೇಳಿದ್ರೆ, ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆಯ ವತಿಯಿಂದ. ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ನೀಡೋದಕ್ಕೆ ಅಂತ ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆಯ ಜಿಲ್ಲಾಧಿಕಾರಿಗಳಾದಂತಹ KGS ರಾಘವೇಂದ್ರ ಸರ್ ಅವರು ನಮ್ಮೊಂದಿಗೆ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಅವರಿಗೆ ನಾವು ಕಾರ್ಯಕ್ರಮಕ್ಕೆ ಸ್ವಾಗತ ಅಂತ ಹೇಳೋಣ. ಸರ್ ನಮಸ್ತೆ, ಕಾರ್ಯಕ್ರಮಕ್ಕೆ ಅತ್ಯಂತ ಆತ್ಮೀಯ ಸ್ವಾಗತ.
1: ಥ್ಯಾಂಕ್ ಯು ಮೇಡಮ್.
0: ಮೆಟ್ರಿಕ್ ಪೂರ್ವ ವಿದ್ಯಾರ್ಥಿ ನಿಲಯಕ್ಕೆ ಮತ್ತೆ ಮೆಟ್ರಿಕ್ ನಂತರದ ವಿದ್ಯಾರ್ಥಿ ನಿಲಯಗಳ ಪ್ರವೇಶಕ್ಕೆ ಅರ್ಜಿಗಳನ್ನು ಆಹ್ವಾನ ಮಾಡಿದ್ದೀರಾ. ಯಾರೆಲ್ಲ ಅರ್ಜಿ ಸಲ್ಲಿಸಬಹುದು, ಯಾರೆಲ್ಲ ವಿದ್ಯಾರ್ಥಿ ನಿಲಯದಲ್ಲಿ ಜಾಗವನ್ನು ಪಡ್ಕೊಳ್ಬಹುದು?
1: ಎಸ್ ಮೇಡಮ್, ಜಿಲ್ಲಾ ಹಿಂದುಳಿದವರುಗಳ ಕಲ್ಯಾಣ ಇಲಾಖೆ ವತಿಯಿಂದ ಹಾಗೂ ಹಿಂದುಳಿದವರುಗಳ ಕಲ್ಯಾಣ ಇಲಾಖೆ ವತಿಯಿಂದ 2026 ವಿದ್ಯಾರ್ಥಿ ನಿಲಯಗಳಿಗೆ ಪ್ರವೇಶ ಕಲ್ಪಿಸಲು ನಾವು ಅರ್ಜಿಯನ್ನು ಆಹ್ವಾನಿಸಿದ್ದೇವೆ. ಇಲ್ಲಿ ಪ್ರವೇಶಾತಿಯನ್ನು ಹಿಂದುಳಿದ ವರ್ಗಗಳ ಎಲ್ಲ ಸಮುದಾಯದ ವಿದ್ಯಾರ್ಥಿಗಳನ್ನು ಪ್ರವೇಶ ಪಡೆಯಬಹುದು. ಅದೇ ರೀತಿ SC/ST ಮಕ್ಕಳು ಪಡೆಯಬಹುದು. 75% ಹಿಂದುಳಿದ ವರ್ಗಗಳ ಸಮುದಾಯದ ಮಕ್ಕಳಿಗೆ ಪ್ರವೇಶಾತಿ ನೀಡಲಾಗುತ್ತದೆ. ಅದೇ ರೀತಿ 25% SC/ST ಮಕ್ಕಳಿಗೆ, ಅಂದರೆ 21% SC ವಿದ್ಯಾರ್ಥಿಯ ವಿದ್ಯಾರ್ಥಿಗಳಿಗೆ, ಅದೇ ರೀತಿ 4% ST ವಿದ್ಯಾರ್ಥಿಗಳಿಗೆ ನಾವು ಮೆಟ್ರಿಕ್ ಪೂರ್ವ ವಸತಿ ನಿಲಯದಲ್ಲಿ ನಾವು ಪ್ರವೇಶಾತಿಯನ್ನು ಕಲ್ಪಿಸ್ತೇವೆ. ಅದರದ ಪ್ರವೇಶಾತಿಯ ಅರ್ಜಿ ಸಲ್ಲಿಸಲು ದಿನಾಂಕ, ನಾವು ಹೊಸ ಅರ್ಜಿ ಸಲ್ಲಿಸಲು ಪ್ರಾರಂಭ ದಿನಾಂಕ 25/2026. ಅದೇ ರೀತಿ ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ 8/6/2026. ಅರ್ಜಿಗಳು ತಾಲೂಕು ಕಲ್ಯಾಣಾಧಿಕಾರಿಗಳು ಪರಿಶೀಲನೆ ಮಾಡಿ ನಿಗದಿಪಡಿಸುವ ಅಂತಿಮ ದಿನಾಂಕ 11/6/2026. ತಾಲೂಕು ಸಮಿತಿಯ ಮೂಲಕ ಆಯ್ಕೆಯಾದ ಪ್ರಕಟಣೆ ದಿನಾಂಕ, ಮಕ್ಕಳ ಆಯ್ಕೆ ಪ್ರಕಟಣೆ ದಿನಾಂಕ 13/6/2026. ಅದೇ ರೀತಿ ಆಯ್ಕೆಯಾದ ವಿದ್ಯಾರ್ಥಿಗಳು ವಿದ್ಯಾರ್ಥಿ ನಿಲಯಕ್ಕೆ ಪ್ರವೇಶ ಪಡೆಯಲು ನಿಗದಿಪಡಿಸಿದ ಅಂತಿಮ ದಿನಾಂಕ 20/6/2026. ಅರ್ಜಿ ಹಾಕಲು 25/2026 ಆಗಿದ್ರೆ 20/6/2020 ಹೊಸ ವಿದ್ಯಾರ್ಥಿಗಳಿಗೆ ನಾವು ವಸತಿ ನಿಲಯಗಳಿಗೆ ಪ್ರವೇಶಾತಿಯನ್ನು ನೀಡಲಾಗುತ್ತದೆ. ಇದು ಮೆಟ್ರಿಕ್ ಪೂರ್ವದ ವಿದ್ಯಾರ್ಥಿ ನಿಲಯಗಳಲ್ಲಿ ಅರ್ಹತೆ ಏನು ಅಂತಂದ್ರೆ ಮೇಡಮ್, ಅವರು ನಮ್ಮ ಭಾರತದ ಪ್ರಜೆಗಳಾಗಿರಬೇಕು ಹಾಗೂ ಸರ್ಕಾರಿ ಅಥವಾ ಅನುದಾನಿತ ಅಥವಾ ಖಾಸಗಿ ಶಾಲೆಯಲ್ಲಿ ವಿದ್ಯಾಭ್ಯಾಸವನ್ನು ನಡೆಸ್ತಾ ಇರಬೇಕು, 5ನೇ ತರಗತಿ ಉತ್ತೀರ್ಣರಾಗಿರಬೇಕು, ಅದೇ ರೀತಿ ಅವರ ಹತ್ರ ಜಾತಿ ಮತ್ತು ಆದಾಯ ಪ್ರಮಾಣ ಪತ್ರ ಇರಬೇಕು. SC/ST ಮತ್ತು Category 1 ವಿದ್ಯಾರ್ಥಿಗಳಿಗೆ 2.5 ಲಕ್ಷದ ಆದಾಯ ಮಿತಿ ಇರುತ್ತದೆ. ಇತರೆ ವಿದ್ಯಾರ್ಥಿಗಳಿಗೆ, ಅಂದರೆ 3A, 3B, 2A ವಿದ್ಯಾರ್ಥಿಗಳಿಗೆ ಆದಾಯ, 2B ವಿದ್ಯಾರ್ಥಿಗಳಿಗೆ ಆದಾಯದ ಮಿತಿ 1 ಲಕ್ಷ ಆಗಿರುತ್ತದೆ ಮೇಡಮ್.
0: ಸರಿ ಸರ್.
1: ಅದೇ ರೀತಿಯಾಗಿ ಮೆಟ್ರಿಕ್ ನಂತರದ ವಿದ್ಯಾರ್ಥಿ ನಿಲಯ ಅಂತಂದ್ರೆ, ಇವಾಗ ನಾವು PUC ಕೋರ್ಸಿನ ಹೊಸ ವಿದ್ಯಾರ್ಥಿಗಳ ಪ್ರವೇಶಾತಿಯನ್ನು ನಾವು ಪ್ರಾರಂಭ ಮಾಡಿದ್ದೇವೆ. 2026-27 ಸಾಲಿಂದು ಮೆಟ್ರಿಕ್ ನಂತರ ವಿದ್ಯಾರ್ಥಿ PUC ಕೋರ್ಸಿನ ವಿದ್ಯಾರ್ಥಿಗಳಿಗೆ ಮಾತ್ರ, ಓನ್ಲಿ PUC ಕೋರ್ಸಿನ ವಿದ್ಯಾರ್ಥಿಗಳಿಗೆ ಮೇಡಮ್, ಅದರ ಅರ್ಜಿ ಸಲ್ಲಿಸುವ ದಿನಾಂಕ 25/5/2026 ಮತ್ತೆ ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ 15/6/2026. ಅದೇ ರೀತಿಯಾಗಿ ಅರ್ಜಿಯನ್ನು ಕಲ್ಯಾಣಾಧಿಕಾರಿಗಳು ಪರಿಶೀಲನೆಯನ್ನು 17/6/2026 ಮಾಡ್ತಾರೆ. ತಾಲೂಕು ಸಮಿತಿಯಿಂದ ಆಯ್ಕೆಯಾದ ವಿದ್ಯಾರ್ಥಿಗಳ ಆಯ್ಕೆ ಪಟ್ಟಿ ಪ್ರಕಟಣೆ 19/6/2026. ಆಯ್ಕೆ ಆದ ವಿದ್ಯಾರ್ಥಿ ವಿದ್ಯಾರ್ಥಿ ನಿಲಯಗಳಿಗೆ ಪ್ರವೇಶ ಪಡೆಯಲು ನಾವು ನಿಗದಿಪಡಿಸಿದ ದಿನಾಂಕ 25/6/2026. ಇದು PUC ಕೋರ್ಸಿನ ಹೊಸ ವಿದ್ಯಾರ್ಥಿಗಳಿಗೆ ಮಾತ್ರ.
0: ಸರಿ ಸರ್.
1: ಅದೇ ರೀತಿಯಾಗಿ PUC ಈಕ್ವಲೆಂಟ್ ಅಂದ್ರೆ ಸಮಾನಾಂತರ ಕೋರ್ಸ್ಗಳಾದಂತ ITI, ಡಿಪ್ಲೊಮಾ, ಈ ವಿದ್ಯಾರ್ಥಿಗಳಿಗೂ ನಾವು ಅರ್ಜಿಯನ್ನ ಪ್ರಾರಂಭಿಸಿದ್ದೇವೆ ಈ ವರ್ಷದ ಪ್ರವೇಶಾತಿ ಕಲ್ಪಿಸಲು. ಅದಕ್ಕೂ ನಿಗದಿಪಡಿಸಿದ ಕಾಲಾನುಕ್ರಮಣಿಕೆ ಅಂತಂದ್ರೆ 25/5/2026. ಏನು ನಾವು PUC ಮಕ್ಕಳಿಗೆ ನಿಗದಿಪಡಿಸಿದ ದಿನಾಂಕಗಳು, ಅದನ್ನು ಈ ಪಿ ಯು ಸಿ ಸಮಾನಾಂತರ ಕೋರ್ಸ್ಗಳಿಗೂ ಸೇಮ್ ಇರುತ್ತದೆ ಮೇಡಮ್. ಅಂದ್ರೆ ಹೊಸ ವಿದ್ಯಾರ್ಥಿ ಅರ್ಜಿ ಸಲ್ಲಿಸಲು ಪ್ರಾರಂಭ ದಿನಾಂಕ 25/5/2026, ಹೊಸ ವಿದ್ಯಾ ಅರ್ಜಿ ಸಲ್ಲಿಸುವ ಕೊನೆಯ ದಿನಾಂಕ 15/6/2026, ಹೊಸ ಅರ್ಜಿಗಳನ್ನು ತಾಲೂಕು ಕಲ್ಯಾಣಾಧಿಕಾರಿ ಪರಿಶೀಲನೆ 17/6/2026, ತಾಲೂಕು ಸಮಿತಿಯಿಂದ ಆಯ್ಕೆ ಆಗುವಂತ ಆಯ್ಕೆ ಪಟ್ಟಿ ಪ್ರಕಟಣೆ 19/6/2026, ಆಯ್ಕೆಯಾದ ವಿದ್ಯಾರ್ಥಿಗಳಿಗೆ ವಿದ್ಯಾರ್ಥಿ ನಿಲಯ ಪ್ರವೇಶಾತಿ 25/6/2026. ಇದಕ್ಕೆ ಅರ್ಹತೆ ಏನು ಅಂತಂದ್ರೆ ಮೇಡಮ್, ಅವರು ಹಿಂದುಳಿದ ವರ್ಗಗಳ ಜಾತಿ ಮತ್ತು ಆದಾಯ ಪ್ರಮಾಣ ಪತ್ರ ಹೊಂದಿರಬೇಕು. ಇದರಲ್ಲೂ 75% ಹಿಂದುಳಿದ ವರ್ಗದ ವಿದ್ಯಾರ್ಥಿಗಳಿಗೆ, 25% SC/ST ವಿದ್ಯಾರ್ಥಿಗಳಿಗೆ, ಅದೇ ರೀತಿ ಅವರು ರೆಗ್ಯುಲರ್ ಕಾಲೇಜುಗಳಿಗೆ ಅವರು ದಾಖಲಾತಿಯನ್ನು ಹೊಂದಿರಬೇಕು. ಇದು ಆಯ್ಕೆ ಮೆಟ್ರಿಕ್ ಪೂರ್ವ ಮೆಟ್ರಿಕ್ ನಂತರ ಎಲ್ಲಾ ಆಯ್ಕೆನೂ ಮೆರಿಟ್ ಬೇಸ್ ಮೇಲೆ ನಡೆಯುತ್ತೆ, ಅಂದ್ರೆ ಅರ್ಹತೆ ಬೇಸ್ ಮೇಲೆ ಅದನ್ನ ನಡೆಯುತ್ತೆ ಮೇಡಮ್. ಅದರದ ನಾವು ಮೆಟ್ರಿಕ್ ಪೂರ್ವ ಮೆಟ್ರಿಕ್ ನಂತರದ ಮೆಟ್ರಿಕ್ ಪೂರ್ವ 26/2026 ಹೊಸ ವಿದ್ಯಾರ್ಥಿಗಳಿಗೆ ಪ್ರವೇಶ ಕೊಡ್ತೀವಿ. ಮೆಟ್ರಿಕ್ ನಂತರದ ಪಿ ಯು ಸಿ ಮತ್ತೆ ಪಿ ಯು ಸಿ ಸಮಾನಾಂತರ ಕೋರ್ಸ್ಗಳಿಗೆ 25/6/2026 ನಾವು ಅವರಿಗೆ ವಸತಿ ನಿಲಯಗಳಿಗೆ ಪ್ರವೇಶಾತಿಯನ್ನು ನೀಡುತ್ತೇವೆ ಮೇಡಮ್.
0: ಓಕೆ ಸರ್, ಓಕೆ, ತುಂಬಾ ವಿವರವನ್ನ ಕೊಟ್ರಿ. ಅಂದ್ರೆ ಮೆಟ್ರಿಕ್ ಪೂರ್ವ ಮೆಟ್ರಿಕ್ ನಂತರ ಅಂತ ನಿಜವಾಗ್ಲೂ ವಿದ್ಯಾರ್ಥಿಗಳಿಗೆ ಇಷ್ಟೆಲ್ಲ ಅವಕಾಶವನ್ನ ಇಲಾಖೆ ಮಾಡಿಕೊಡ್ತಾ ಇದೆ. ವಿದ್ಯಾರ್ಥಿಗಳ ಅದರ ಸದುಪಯೋಗ ಪಡ್ಕೊಳ್ಬೇಕಷ್ಟೇ. ನಮ್ಮ ಆಕಾಶವಾಣಿಯನ್ನ ಕೇಳ್ತಾ ಇರುವಂತಹ ಯಾರೇ ಶ್ರೋತೃಗಳಾಗಿರ್ಬಹುದು, ಅವ್ರಿಗೆ ಗೊತ್ತಿರುವಂತಹ ಹಿಂದುಳಿದ ವರ್ಗದವರಿದ್ರೆ, ಯಾರಾದ್ರೂ ಅಯ್ಯೋ ಆಗ್ತಾ ಇಲ್ಲ ಓದೋದಕ್ಕೆ ಅಂತ, ಅವ್ರು ಖಂಡಿತ ತಮ್ಮ ಕಚೇರಿಯನ್ನ ಸಂಪರ್ಕ ಮಾಡಬಹುದು ಅಥವಾ ವೆಬ್ಸೈಟ್ ವಿಳಾಸ ಏನಾದ್ರು ಇದ್ರೆ ಹಂಚ್ಕೊಳ್ಬಹುದು.
1: ನಾನು ಹೇಳ್ತೀನಿ ಯಾವ ರೀತಿ ಅಂತಂದ್ರೆ, ವೆರಿ ಸಿಂಪಲ್ ಮೇಡಮ್. ಆನ್ಲೈನ್ ಅಪ್ಲಿಕೇಶನ್ ಅಂತಂದ್ರೆ ಸ್ಟೇಟ್ ಹಾಸ್ಟೆಲ್ ಪೋರ್ಟಲ್ SHP ಮೂಲಕ ಆನ್ಲೈನ್ ಅರ್ಜಿಯನ್ನು ಸಲ್ಲಿಸಬಹುದು. ಆನ್ಲೈನ್ ಅರ್ಜಿ ಸಲ್ಲಿಸಲು ತೊಂದರೆ ಆಗುತ್ತಿರುವಂತ ವಿದ್ಯಾರ್ಥಿಗಳು ತಾಲೂಕದಲ್ಲೂ ತಾಲೂಕು ಕಲ್ಯಾಣಾಧಿಕಾರಿಗಳ ಕಚೇರಿ ಅಂತ ಇರುತ್ತೆ, ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆಯ ತಾಲೂಕು ಕಚೇರಿಗಳಿದಾವೆ ಮೇಡಮ್. ತಾಲೂಕು ಕಚೇರಿಗೆ ಅವರು ಭೇಟಿ ನೀಡಿದರೆ ಅಲ್ಲಿ ತಾಲೂಕು ಕಚೇರಿಯಲ್ಲಿ ಸಿಬ್ಬಂದಿ ಅವರಿಗೆ ಅರ್ಜಿ ಸಲ್ಲಿಸಲು ಸಹಾಯವನ್ನು ಮಾಡ್ತಾರೆ. ಅದೇ ರೀತಿ ಮೈಸೂರಿಗೆ ಅವರಿಗೆ ಮೈಸೂರು ಅವರು ಟೌನ್ ಅಲ್ಲಿ ಆಗಿದ್ದರೆ ಜಿಲ್ಲಾ ಹಿಂದುಳಿದ ವರ್ಗಗಳ ಕಲ್ಯಾಣಾಧಿಕಾರಿಗಳ ಕಚೇರಿ ಇದೆ ಮೇಡಮ್, ಹೊಸ DC ಆಫೀಸು ರೂಮ್ 206 ಅಲ್ಲಿ ಬಂದು ಅವ್ರು ಏನಾದರೂ ಸಂಪರ್ಕಿಸಿದರೆ ಅವರಿಗೂ ಅರ್ಜಿ ಸಲ್ಲಿಸಲು ತೊಂದರೆ ಆಗುವಂತ ಅಥವಾ ಇತರೆ ಯಾವುದೇ ಸಮಸ್ಯೆ ಇದ್ರು ನಾವು ಸಾಲ್ವ್ ಮಾಡ್ತೀವಿ. ಅದು ಇಲ್ಲ, ನಾವು ಮೈಸೂರು ತಾಲೂಕದಲ್ಲಿ ಭೇಟಿ ಆಗ್ತೀವಿ ಅಂತಂದ್ರೆ ನಮ್ಮ ತಾಲೂಕು ಕಲ್ಯಾಣಾಧಿಕಾರಿಗಳ ಕಚೇರಿ ಮಿನಿ ವಿಧಾನಸೌಧ ನಜರಾಬಾದ್ ರೂಮ್ 216 ಹೋಗಿ ಅವರು ಸಂಪರ್ಕಿಸಿದ್ರೆ ವಿದ್ಯಾರ್ಥಿಗಳಿಗೆ ಯಾವುದೇ ರೀತಿ ಅರ್ಜಿ ಸಲ್ಲಿಸಲು ಸಮಸ್ಯೆ ಅಥವಾ ಇತರೆ ಯಾವುದೇ ಸಮಸ್ಯೆ ಇದ್ರು ಅದನ್ನ ನಮ್ಮ ಸಿಬ್ಬಂದಿ ಬಗೆಹರಿಸಿಕೊಡ್ತಾರೆ.
0: ಖಂಡಿತ ಸರ್, ಖಂಡಿತ. ಇಷ್ಟೆಲ್ಲ ಬಗೆಹರಿಸ್ಕೊಡೋದಕ್ಕೆ ಅಂತ ಹೇಳಿ ನೀವು ಅಧಿಕಾರಿ ವರ್ಗದವರು ಸಿಬ್ಬಂದಿ ವರ್ಗದವರು ಕಾತರತೆಯಿಂದ ಕಾಯ್ತಾ ಇದ್ದೀರಾ. ಅದನ್ನ ಅರ್ಹರಿಗೆ ತಲುಪಿಸೋದಕ್ಕೆ ಅಂತ ಹೇಳಿ ನೀವು ವ್ಯವಸ್ಥೆ ಮಾಡ್ಕೊಂಡಿದ್ದೀರಾ. ಆ ವ್ಯವಸ್ಥೆಯನ್ನ ಖಂಡಿತ ಹಿಂದುಳಿದ ವರ್ಗದ ಎಲ್ಲರೂ ಕೂಡ ಸದುಪಯೋಗ ಪಡಿಸ್ಕೊಳ್ತಾರೆ, ಪಡಿಸ್ಕೊಳ್ಳಲಿ ಅನ್ನುವಂಥದ್ದು ನಮ್ಮ ಮೈಸೂರು ಆಕಾಶವಾಣಿಯ ಆಶಯ ಕೂಡ. ಕಾರ್ಯಕ್ರಮದಲ್ಲಿ ಇದುವರೆಗೆ ಭಾಗವಹಿಸಿದ್ದಕ್ಕೆ ನಿಮಗೆ ತುಂಬ ಹೃದಯದ ಧನ್ಯವಾದಗಳು ಸರ್. ನಮಸ್ತೆ, ಶುಭ ದಿನ.
1: ತಮಗೂ ಮತ್ತು ತಮಗೂ ಹಾಗೂ ಆಕಾಶವಾಣಿ ಕೇಳುಗರಿಗೂ ಹಾಗೂ ಆಕಾಶವಾಣಿಗೂ ನಮ್ಮ ಇಲಾಖೆಯ ಪ್ರಚಾರ ಪಡಿಸಿರೋದಕ್ಕಾಗಿ ತಮಗೂ ತುಂಬ ಹೃದಯ ಧನ್ಯವಾದಗಳು ಮೇಡಮ್.
0: ನಮಸ್ತೆ ಸರ್.
1: ಥ್ಯಾಂಕ್ ಯು ಮೇಡಮ್. ಥ್ಯಾಂಕ್ ಯು.

ನಿಜವಾಗ್ಲೂ ನನಗೂ ಕೂಡ ನನ್ನ ಮನಸ್ಸು ಕೂಡ ತುಂಬ ಹೇಳೋದಕ್ಕೆ ಅಂತ ಹೇಳಿ ಬಯಸಿದೆ. ಯಾಕೊತ್ತಾ ಎಷ್ಟೆಲ್ಲ ಮಾಹಿತಿ ಇದೆ ನಿಮಗೋಸ್ಕರ ಅಂತ ಹೇಳಿ ತೊಗೊಂಬಂದಿರೋದು ಸುತ್ತಮುತ್ತ ಕಾರ್ಯಕ್ರಮದಲ್ಲಿ ಹಂಚ್ಕೊಳ್ಳೋದಕ್ಕೆ ಅಂತ. ಆದರೆ ಈ ಸಮಯ ನೋಡಿ ಎಷ್ಟು ಬೇಗ ಓಡ್ತಾ ಇದೆ, ಸೆಕೆಂಡ್ಗಳು ನಿಮಿಷಗಳಾಗ್ತಾ ಇವೆ, ನಿಮಿಷಗಳು ಗಂಟೆಗಳಾಗಿ ಬದಲಾಗ್ತಾ ಇದೆ. ಆದರೆ ಕಾರ್ಯಕ್ರಮದ ಕಟ್ಟ ಕಡೆಯಲ್ಲಿ ಒಂದು ಮಾಹಿತಿಯನ್ನು ನಿಮ್ಮ ಜೊತೆಗೆ ಹಂಚ್ಕೊಳ್ಳೋದಿದೆ. ರಾಜಶ್ರೀ ಶ್ರೀ ನಾಲ್ವಡಿ ಕೃಷ್ಣರಾಜ ಒಡೆಯರ್ ಜಯಂತಿಯ ಅಂಗವಾಗಿ ವಿದ್ಯಾರ್ಥಿಗಳಿಗೆ ವಿವಿಧ ಸ್ಪರ್ಧೆಗಳನ್ನು ಏರ್ಪಾಟ್ ಮಾಡಲಾಗಿದೆ. ಇದ್ರ ಬಗ್ಗೆ ಮಾತಾಡೋದಕ್ಕೆ ಅಂತ ಹೇಳಿ ನಮ್ಮ ಜೊತೆಗೆ ಡಾಕ್ಟರ್ MD ಸುದರ್ಶನ್ ಸರ್ ಅವರು ಬರಬೇಕಾಗಿತ್ತು. ಅನಿವಾರ್ಯ ಕಾರಣದಿಂದ ಅವರು ಕಾರ್ಯಕ್ರಮದಲ್ಲಿ ಭಾಗವಹಿಸೋದಕ್ಕೆ ಆಗ್ತಾ ಇಲ್ಲ. ಆದರೆ ಅವರು ಮಾಹಿತಿಯನ್ನು ನೀಡಿದ್ದಾರೆ ನಮಗೆ. ಏನು ಅಂತ ಹೇಳಿದ್ರೆ, ಈ ಕಾರ್ಯಕ್ರಮ 4-6-2026 ಅಂದರೆ ಜೂನ್ 4 ತಾರೀಕು ಸಭಾ ಕಾರ್ಯಕ್ರಮವನ್ನು

ಪ್ರಶ್ನೆ, ವೇಷಭೂಷಣ ಸ್ಪರ್ಧೆ, ಮತ್ತು ಈ 6-13 ವರ್ಷಗಳ ವಯೋಮಿತಿಗೆ ಮತ್ತು 14-18 ವರ್ಷಗಳ ವಯೋಮಿತಿಗೆ ಅಂತ ಎರಡು ವಿಭಾಗಗಳಲ್ಲಿ ಸ್ಪರ್ಧೆಯನ್ನು ಆಯೋಜಿಸಲಾಗಿದೆ. ಭಾಗವಹಿಸುವ ಎಲ್ಲ ವಿದ್ಯಾರ್ಥಿಗಳಿಗೂ ಕೂಡ ಪ್ರಮಾಣ ಪತ್ರವನ್ನು ನೀಡ್ತಾರೆ. ಪ್ರತಿ ವಿಭಾಗದಲ್ಲಿ ತಲಾ 3 ಬಹುಮಾನವನ್ನು ಕೂಡ ವಿಜೇತರಿಗೆ ಪ್ರಶಸ್ತಿ ಪತ್ರ, ಪುಸ್ತಕ ಮತ್ತು ನಗದು ರೂಪದಲ್ಲಿ ನೀಡಲಾಗ್ತಾ ಇದೆ. ಹೀಗಾಗಿ ಎಲ್ಲರೂ ಈ ಕಾರ್ಯಕ್ರಮದಲ್ಲಿ ಮೈಸೂರಿನ ನಿರ್ಮಾತೃವಾದಂತಹ ರಾಜಶ್ರೀ ಶ್ರೀ ನಾಲ್ವಡಿ ಕೃಷ್ಣರಾಜ ಒಡೆಯರವರ ಜಯಂತಿಗೆ ನಾವೆಲ್ಲರೂ ಕೂಡ ಹೋಗೋಣ, ಮೆರವಣಿಗೆಯಲ್ಲಿ ಮತ್ತು ಸ್ಪರ್ಧೆಗಳಲ್ಲಿ ನಮ್ಮ ಮಕ್ಕಳನ್ನು ಭಾಗವಹಿಸೋ ಹಾಗೆ ಪ್ರೇರೇಪಣೆ ಮಾಡೋಣ ಅನ್ನುವಂಥದ್ದು ನಮ್ಮ ಆಕಾಶವಾಣಿಯ ಆಶಯ ಕೂಡ. ಈ ಆಶಯವನ್ನು ಹೇಳ್ತಾ ಹೇಳ್ತಾ ಕಾರ್ಯಕ್ರಮದ ಕಟ್ಟಕಡೆಯ ಹಂತಕ್ಕೆ ಬಂದೇ ಬಿಟ್ಟಿದ್ದೀವಿ. ನೀವು ಕೂಡ ಕಾರ್ಯಕ್ರಮದಲ್ಲಿ ಭಾಗವಹಿಸ್ಬೋದು. ಹೇಗೆ ಅಂತ ಹೇಳಿದ್ರೆ, ನಮಗೆ ಸಂದೇಶ ಕಳಿಸ್ಬೋದು, ಹೀಗೆ ಆಮಂತ್ರಣ ಪತ್ರಿಕೆ ಬಂದಿದೆ ಅಂತ ಹೇಳಿ ನಮಗೆ ವಾಟ್ಸಪ್ ಮುಖಾಂತರ, ಇಲ್ಲ ಪತ್ರ ಬರೆಯೋದ್ರ ಮುಖಾಂತರ, ಇಲ್ಲ ಇಮೇಲ್ ಮಾಡೋದ್ರ ಮುಖಾಂತರ ನಮ್ಮ ಜೊತೆಗೆ ನೀವು ಕೂಡ ಜೋಡಿಸ್ಕೊಳ್ಬಹುದು. ಬರೀ ಕೂತಡೆನೆ ನಿಮಗೆ ಮಾಹಿತಿ ಸಿಗಬಹುದು, ಕೆಲವೊಮ್ಮೆ ನಮಗೆ ಸಿಗೋದಕ್ಕಿಂತ ಹೆಚ್ಚಾಗಿ ಮಾಹಿತಿ ನಿಮಗೆ ಸಿಕ್ಕಿರುತ್ತೆ, ಅದನ್ನು ನೀವು ನಮ್ಮ ಜೊತೆಗೆ ಹಂಚಿಕೊಳ್ಬಹುದು. ಹೀಗೆ ಹಂಚಿಕೊಂಡ್ರೆ ವಿಷಯ ಯಾರಿಗೆ ಅಗತ್ಯವಾಗಿದೆ, ಅರ್ಹರಿದ್ದಾರೆ ಅವರಿಗೆ ತಲುಪಿದ್ರೆ ಅವರ ಭವಿಷ್ಯ ನಿರ್ಮಾಣದಲ್ಲಿ ನಮ್ಮದು ಒಂದು ಅಳಿಲು ಸೇವೆ ಅಂತ ನಾವು ಭಾವಿಸ್ಬೋದು. ಏನಂತೀರಿ?

ಕೇಳಿದ್ರೆ ಇಲ್ಲಿಯವರೆಗೆ ನಿಮ್ಮೊಂದಿಗೆ ಮೈಸೂರು ಆಕಾಶವಾಣಿ. ಸುತ್ತಮುತ್ತದಲ್ಲಿ ಮೈಸೂರು, ಮಂಡ್ಯ, ಚಾಮರಾಜನಗರ ಜಿಲ್ಲೆಗಳ ಪ್ರಮುಖ ಸಭೆ ಸಮಾರಂಭಗಳ ಪರಿಚಯಾತ್ಮಕ ಕಾರ್ಯಕ್ರಮವನ್ನು ಕೇಳಿದಿರಿ. ಸಮಯ ಇನ್ನೇನು 12 ಗಂಟೆಯಾಗಲಿದೆ. ಇನ್ನು ಮುಂದೆ ಪ್ರದೇಶ ಸಮಾಚಾರ ಬೆಂಗಳೂರು ಕೇಂದ್ರದಿಂದ, ನಂತರ ರಾಜ್ಯವ್ಯಾಪಿ ಪ್ರಸಾರದಲ್ಲಿ ವನಿತಾ ವಿಹಾರ.

0: ಆಕಾಶವಾಣಿ ಪ್ರದೇಶ ಸಮಾಚಾರ. ಓದುತ್ತಿರುವವರು ಹರ್ಷವರ್ಧನ್ ಶೀಲ್ವಂತ್. ಬಕ್ರೀದ್ ಹಬ್ಬದ ಆಚರಣೆ ಹಿನ್ನೆಲೆ ಬೆಂಗಳೂರು ಗ್ರಾಮಾಂತರ ಜಿಲ್ಲೆ, ಕೋಲಾರ ಹಾಗೂ ಗದಗ್ ಸೇರಿದಂತೆ ನಾಡಿನ ವಿವಿಧೆಡೆ ಈದ್ಗಾ ಮೈದಾನಗಳಲ್ಲಿ ಮುಸ್ಲಿಂ ಬಾಂಧವರು ಇಂದು ಬೆಳಗ್ಗೆ 7ರಿಂದ ಮಧ್ಯಾಹ್ನ 12 ಗಂಟೆಯವರೆಗೆ ಸಾಮೂಹಿಕ ಪ್ರಾರ್ಥನೆ ಹಾಗೂ ಶುಭಾಶಯ ವಿನಿಮಯ ಕೈಗೊಂಡರು. ರಾಷ್ಟಪತಿ ದ್ರೌಪದಿ ಮುರ್ಮು ಹಾಗೂ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಮುಸ್ಲಿಂ ಬಾಂಧವರಿಗೆ ಬಕ್ರೀದ್ ಹಬ್ಬದ ಶುಭಾಶಯ ಕೋರಿದ್ದಾರೆ. ಬಕ್ರೀದ್ ಹಬ್ಬದ ಹಿನ್ನೆಲೆ ಬೆಳಗಾವಿ ನಗರದ ಈದ್ಗಾ ಮೈದಾನದಲ್ಲಿ ಸಾಮೂಹಿಕ ಪ್ರಾರ್ಥನೆಯಲ್ಲಿ ಪಾಲ್ಗೊಂಡಿದ್ದ ಮುಸ್ಲಿಂ ಸಮಾಜದ ಹಿರಿಯ ಮುಖಂಡ ಮೆಹಬೂಬ್ ಮಕಾಂದಾರ್ ಪ್ರದೇಶ ಸಮಾಚಾರಕ್ಕಾಗಿ ತಮ್ಮ ಅನಿಸಿಕೆ ಹಂಚಿಕೊಂಡಿದ್ದಾರೆ.
1: ಇಸ್ಲಾಂ ಧರ್ಮದಲ್ಲಿ ಪವಿತ್ರ ಬಕ್ರೀದ್ ಹಬ್ಬವನ್ನ ಎಲ್ಲ ಮುಸಲ್ಮಾನರು ಶ್ರದ್ಧಾ ಭಕ್ತಿಯಿಂದ ನಾವು ಆಚರಿಸ್ತೀವಿ. ಬಕ್ರೀದ್ ಹಬ್ಬದ ಸಂಕೇತ ಇದು ತ್ಯಾಗ ಬಲಿದಾನದ ಸಂಕೇತ. ಭಗವಂತ ಅಲ್ಲಾಹ ಮತ್ತು ಆ ಭಕ್ತರ ನಡುವಿನ ಎಷ್ಟು ಪ್ರೀತಿ ಇದೆ, ತನಗೆ ಇಷ್ಟವಾದಂತಹ ತ್ಯಾಗ ಮಾಡ್ತಾನೆ ಅನ್ನುವಂತಹದರ ಸಂಕೇತ. ಬಹಳ ಶ್ರದ್ಧಾ ಭಕ್ತಿಯಿಂದ ಮುಸಲ್ಮಾನ್ ಬಾಂಧವರು ಆಚರಣೆ ಮಾಡ್ತಾರೆ. ಲಕ್ಷಾಂತರ ಮುಸಲ್ಮಾನರು ಹಜ್ ಯಾತ್ರೆಯನ್ನು ಕೂಡ ಕೈಗೊಳ್ತಾರೆ. ಮೆಕ್ಕಾ ಮತ್ತು ಮದೀನಾದಲ್ಲಿ ಆಚರಣೆಯನ್ನ ಮಾಡ್ತಾರೆ. ಬೆಳಗಾವಿಯಲ್ಲಿಯೂ ಕೂಡ ಪ್ರತಿಯೊಂದು ಹಳ್ಳಿಗಳಲ್ಲಿಯೂ ಕೂಡ ಬಕ್ರೀದ್ ಹಬ್ಬದ ದಿನ ಬೆಳಿಗ್ಗೆ ಎಲ್ಲ ಈದ್ಗಾ ಮೈದಾನಗಳಲ್ಲಿ ಸಾಮೂಹಿಕ ಪ್ರಾರ್ಥನೆ ನಡೀತದೆ. ಆ ಪ್ರಾರ್ಥನೆ ಸಂದರ್ಭದಲ್ಲಿ ಬಕ್ರೀದ್ ಹಬ್ಬದ ಮಹತ್ವ ಏನು, ಯಾಕೆ ಆಚರಣೆ ಮಾಡಬೇಕು ಮತ್ತು ಯಾವ ರೀತಿಯಾಗಿ ಆಚರಣೆ ಮಾಡಬೇಕೆನ್ನುವಂತಹ ಪ್ರವಚನವನ್ನ ಧರ್ಮಗುರುಗಳು ಆ ಸಾಮೂಹಿಕ ಪ್ರಾರ್ಥನೆಯ ಸಂದರ್ಭದಲ್ಲಿ ಕೊಡ್ತಾರೆ. ಪರಸ್ಪರ ಶುಭಾಶಯವನ್ನ ಕೋರಿ ಮಹತ್ವವಾದಂತಹ ಒಂದು

0: ಸಂದೇಶ ನೀಡಲಾಗ್ತದೆ.
1: ದೇಶದ ಸ್ವಾತಂತ್ರ್ಯಕ್ಕಾಗಿ ಸೂರ್ಯನ ಕಿರಣಗಳೇ ಬೀಳದ ಕತ್ತಲ ಕೋಣೆಯೊಳಗೆ ಬಂಧಿಯಾಗಿ ಅಂಡಮಾನ್ ದ್ವೀಪದ ಪೋರ್ಟ್ ಬ್ಲೇರ್ನ ಸೆಲ್ಯುಲರ್ ಜೈಲಿನಲ್ಲಿ ಕರಿನೀರಿನ ಶಿಕ್ಷೆ ಅನುಭವಿಸಿದ ಸ್ವಾತಂತ್ರ್ಯ ವೀರ ಶ್ರೀ ವಿನಾಯಕ್ ದಾಮೋದರ್ ಸಾವರ್ಕರ್ ಅವರ ಜಯಂತ್ಯುತ್ಸವವೆಂದು ಅಖಂಡ ಭಾರತದ ನಿರ್ಮಾಣಕ್ಕಾಗಿ ಹೋರಾಡಿದ ದೇಶಪ್ರೇಮಿಯ ಜಯಂತಿಯಂದು ಶತಕೋಟಿ ಪ್ರಣಾಮಗಳು ಎಂದು ಪ್ರಧಾನಮಂತ್ರಿ ನರೇಂದ್ರ ಮೋದಿ ಸೇರಿದಂತೆ ಅನೇಕ ಗಣ್ಯರು ಶ್ರದ್ದಾಸುಮನ ಅರ್ಪಿಸಿದ್ದಾರೆ. ಇಂದು ವಿಶ್ವ ಋತುಚಕ್ರ ನೈರ್ಮಲ್ಯ ದಿನಾಚರಣೆ. ಮಹಿಳೆಯರ ಆರೋಗ್ಯ ಮತ್ತು ಸ್ವಾಸ್ಥ್ಯದ ದೃಷ್ಟಿಯಿಂದ 2014ರಲ್ಲಿ ಪ್ರಥಮ ಬಾರಿಗೆ ವಿಶ್ವ ಋತುಚಕ್ರ ನೈರ್ಮಲ್ಯ ದಿನಾಚರಣೆಗೆ ಒತ್ತು ನೀಡಲಾಯಿತು. ಅಭಿವೃದ್ದಿಶೀಲ ರಾಷ್ಟಗಳಲ್ಲಿ ಮಹಿಳೆಯರು ಋತುಚಕ್ರದ ಅವಧಿಯಲ್ಲಿ ಸುರಕ್ಷಿತ ನೈರ್ಮಲ್ಯವನ್ನು ಕಾಪಾಡಿಕೊಳ್ಳಲು ಹರಸಾಹಸ ಪಡುತ್ತಿದ್ದಾರೆ. ಈ ಬಗ್ಗೆ ಜನಜಾಗೃತಿ ಮೂಡಿಸುವ ಅವಶ್ಯಕತೆಯಿದೆ ಎನ್ನುತ್ತವೆ ಸಮೀಕ್ಷಾ ವರದಿಗಳು. ಧಾರವಾಡ ಜಿಲ್ಲೆ ಹುಬ್ಬಳ್ಳಿ ತಾಲೂಕು ನವನಗರದ ಭಾರತೀಯ ಮಾಹಿತಿ ತಂತ್ರಜ್ಞಾನ ಸಂಸ್ಥೆ IIIT 8ನೇ ಘಟಿಕೋತ್ಸವ ನಾಡಿದ್ದು 30ರಂದು ನಡೆಯಲಿದೆ. IIIT ನಿರ್ದೇಶಕ ಪ್ರೊಫೆಸರ್ SR ಮಹದೇವ ಪ್ರಸನ್ನ ಮಾಹಿತಿ ನೀಡಿ, ಹೊಸದಿಲ್ಲಿ ಭಾರತೀಯ ತಂತ್ರಜ್ಞಾನ ಸಂಸ್ಥೆ IIT ನಿರ್ದೇಶಕ ಪ್ರೊಫೆಸರ್ ರಂಗನ್ ಬ್ಯಾನರ್ಜಿ ಘಟಿಕೋತ್ಸವ ಭಾಷಣ ಮಾಡಲಿದ್ದು, ಕೇಂದ್ರ ನವ ಹಾಗೂ ನವೀಕರಿಸಬಹುದಾದ ಇಂಧನಗಳ ಖಾತೆ ಸಚಿವ ಪ್ರಹ್ಲಾದ್ ಜೋಶಿ ಅತಿಥಿಯಾಗಿ ಪಾಲ್ಗೊಳ್ಳಲಿದ್ದಾರೆ. IIIT ಆಡಳಿತ ಮಂಡಳಿ ಅಧ್ಯಕ್ಷ ಜಲಜ್ ದಾನಿ ಅಧ್ಯಕ್ಷತೆ ವಹಿಸುವರು ಎಂದರು. ಎಂಟೆಕ್ ಸಂಶೋಧನೆ ವಿಭಾಗದಿಂದ ಇಬ್ಬರು, ಬಿಟೆಕ್ ಕಾಂಪ್ಯೂಟರ್ ಸೈನ್ಸ್ 136, ಡೇಟಾ ಎಐ 66 ಹಾಗೂ ಇಲೆಕ್ಟ್ರಾನಿಕ್ಸ್ ಅಂಡ್ ಕಮ್ಯುನಿಕೇಷನ್ ವಿಭಾಗದ 51 ಜನ ಯುವ ಪದವೀಧರರು ಪದವಿ ಪಡೆಯಲಿದ್ದಾರೆ. ರಾಷ್ಟಪತಿ ಪದಕ, ನಿರ್ದೇಶಕರ ಪದಕ ಹಾಗೂ ಸಂಸ್ಥೆಯ ಪದಕ ಸಹಿತ ಒಟ್ಟು 6 ಪದಕಗಳನ್ನು ನೀಡಲಾಗುವುದು ಎಂದು ಪ್ರೊಫೆಸರ್ ಮಹದೇವ ಪ್ರಸನ್ನ ತಿಳಿಸಿದರು. ಮಕ್ಕಳ ಉಚಿತ ಮತ್ತು ಕಡ್ಡಾಯ ಶಿಕ್ಷಣ ಹಕ್ಕು ಕಾಯ್ದೆ RTE ಅಡಿ 2026-27 ಸಾಲಿಗೆ ಖಾಸಗಿ ಅನುದಾನಿತ ಹಾಗೂ ಅನುದಾನರಹಿತ ಶಾಲೆಗಳಲ್ಲಿ ಉಚಿತ ಪ್ರವೇಶಕ್ಕಾಗಿ ಅರ್ಹ ಅರ್ಜಿಗಳನ್ನು ಮೊದಲ ಸುತ್ತಿನ ಲಾಟರಿ ಮೂಲಕ ಆಯ್ಕೆ ಮಾಡಲಾಗಿದೆ ಎಂದು ಶಿಕ್ಷಣ ಇಲಾಖೆ ತಿಳಿಸಿದೆ. ಮಕ್ಕಳ ಪಾಲಕರಿಗೆ SMS ಮೂಲಕ ಮಾಹಿತಿ ರವಾನೆಯಾಗಿದೆ. ಶೀಘ್ರದಲ್ಲೇ ರಾಜ್ಯದಲ್ಲಿ ಮತದಾರರ ಪಟ್ಟಿಯ ಸಮಗ್ರ ಪರಿಷ್ಕರಣೆ SIR ಪ್ರಕ್ರಿಯೆ ಆರಂಭವಾಗಲಿದ್ದು, ವಾರ್ಡ್ ಅಧ್ಯಕ್ಷರು ಹಾಗೂ ಬಿಜೆಪಿ ಪಕ್ಷದ ಕಾರ್ಯಕರ್ತರು ಸಕ್ರಿಯವಾಗಿ ಭಾಗವಹಿಸುವಂತೆ ಹುಬ್ಬಳ್ಳಿ ಧಾರವಾಡ ಸೆಂಟ್ರಲ್ ಕ್ಷೇತ್ರದ ಶಾಸಕ ಮಹೇಶ್ ತೆಂಗಿನಕಾಯಿ ಮನವಿ ಮಾಡಿದ್ದಾರೆ. ದೋ ಬೂಂದ್ ಜಿಂದಗಿ ಕೆ ರಾಷ್ಟೀಯ ಪಲ್ಸ್ ಪೋಲಿಯೋ ಲಸಿಕಾ ಕಾರ್ಯಕ್ರಮ ನಾಳೆ 28ನೇ ತಾರೀಕು ರಾಜ್ಯಾದ್ಯಂತ ಜರುಗಲಿದೆ. ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರ ಜನಪ್ರಿಯ ಮನ್ ಕಿ ಬಾತ್ನ 134ನೇ ಆವೃತ್ತಿ ಈ ತಿಂಗಳ 31ರಂದು ಭಾನುವಾರ ಬೆಳಗ್ಗೆ 11 ಗಂಟೆಗೆ ಪ್ರಸಾರವಾಗಲಿದೆ. ನಾಗರಿಕರು ತಮ್ಮ ಅಭಿಪ್ರಾಯಗಳನ್ನು ನಾಳೆ ಶುಕ್ರವಾರ 29ರೊಳಗೆ MyGov.in ಮೂಲಕ ಹಂಚಿಕೊಳ್ಳಬಹುದು. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ರಾಷ್ಟೀಯ ವಾರ್ತಾ ಪ್ರಸಾರ ಮಧ್ಯಾಹ್ನ 1:10.
2: ಸಮಯ ಸರಿಯಾಗಿ 12:05 ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ. ವನಿತಾ ವಿಹಾರ.
3: ವನಿತಾ ವಿಹಾರದ ಕೇಳುಗರಿಗೆಲ್ಲ ನಮಸ್ಕಾರ. ಇವತ್ತಿನ ಈ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ಇಂದು ಕೇಳಿ, ಬಕ್ರೀದ್ ಹಬ್ಬ ಅಥವಾ ಈದ್ ಉಲ್ ಅಜಾ ಪ್ರಯುಕ್ತ ಮಡಿಕೇರಿಯ ಅಹಮದೀಯ ಮುಸ್ಲಿಂ ಸಂಘಟನೆಯ ಲಜನಾ ಇಮಾಯಿಲ್ಲಾ ಮಹಿಳಾ ವಿಭಾಗದ ಸದಸ್ಯರಿಂದ ವಿಶೇಷ ಕಾರ್ಯಕ್ರಮ.
4: ಪ್ರಿಯ ಶ್ರೋತೃ ಮಿತ್ರರೇ, ತ್ಯಾಗ, ಭಕ್ತಿ, ವಿಧೇಯತೆ ಮತ್ತು ಮಾನವೀಯತೆಯ ಪ್ರತೀಕವಾಗಿರುವ ಪವಿತ್ರ ಹಬ್ಬ ಈದ್ ಉಲ್ ಅಜಾ ಪ್ರಯುಕ್ತ ಅಹ್ಮದಿಯಾ ಮುಸ್ಲಿಂ ಸಂಘಟನೆಯ ಲಜ್ನಾ ಇಮಾಯಿಲ್ಲಾ ವಿಭಾಗದ ಸದಸ್ಯರು ಕಾರ್ಯಕ್ರಮವನ್ನು ನಡೆಸಿಕೊಡುತ್ತಿದ್ದೇವೆ. ನಾನು ನಿಮ್ಮ ನಿರೂಪಕಿ ಸಾಲಿಹಾ ಬಾಸಿತಾ. ಈದ್ ಉಲ್ ಅಜಾ ಎಂದರೆ ತ್ಯಾಗದ ಹಬ್ಬ. ಅಲ್ಲಾಹನ ಆದೇಶದನುಸಾರವಾಗಿ ಪ್ರವಾದಿ ಹಜ್ರತ್ ಇಬ್ರಾಹಿಂ ಅಲೈಹಿಸ್ಸಲಾಂ ಅವರು ತೋರಿದ ಅಪಾರ ನಂಬಿಕೆ ಮತ್ತು ತ್ಯಾಗದ ಸ್ಮರಣಾರ್ಥಕವಾಗಿ ಈ ಹಬ್ಬವನ್ನು ಆಚರಿಸಲಾಗುತ್ತದೆ. ಈ ಪವಿತ್ರ ದಿನವು ನಮಗೆ ಕೇವಲ ಪ್ರಾಣಿಯ ಕುರ್ಬಾನಿಯನ್ನಷ್ಟೇ ಅಲ್ಲ, ನಮ್ಮ ಅಹಂಕಾರ, ಸ್ವಾರ್ಥ ಮತ್ತು ಕೆಟ್ಟ ಗುಣಗಳನ್ನು ತ್ಯಜಿಸಿ ಪ್ರೀತಿ, ಸಹಾನುಭೂತಿ ಮತ್ತು ಸೇವೆಯ ಜೀವನವನ್ನು ನಡೆಸುವ ಪಾಠವನ್ನು ಕಲಿಸುತ್ತದೆ. ಈದ್ ನಮಗೆ ಹಂಚಿಕೊಳ್ಳುವುದನ್ನು ಕಲಿಸುತ್ತದೆ, ಸಂತೋಷವನ್ನು ಎಲ್ಲರೊಂದಿಗೆ ಹಂಚಿಕೊಳ್ಳುವುದು, ಬಡವರನ್ನು ನೆನಪಿಸಿಕೊಳ್ಳುವುದು, ಪರಸ್ಪರ ಸಹಾಯ ಮಾಡುವುದು, ಇವೆಲ್ಲವೂ ಈ ಹಬ್ಬದ ನಿಜವಾದ ಸಂದೇಶವಾಗಿದೆ. ಇಂದಿನ ಈ ವಿಶೇಷ ಕಾರ್ಯಕ್ರಮದಲ್ಲಿ ಈದುಲ್ ಅಜ್ಹಾದ ಮಹತ್ವ, ಅದರ ಆಧ್ಯಾತ್ಮಿಕ ಸಂದೇಶ, ಸಮಾಜದಲ್ಲಿ ಶಾಂತಿ ಮತ್ತು ಸಹೋದರತ್ವದ ಅಗತ್ಯತೆ, ಇದರ ಕುರಿತು ಕೆಲವು ಮನಮುಟ್ಟುವ ಮಾತುಗಳು ಮತ್ತು ವಿಶೇಷ ಕಾರ್ಯಕ್ರಮಗಳನ್ನು ನಾವು ಕೇಳಲಿದ್ದೇವೆ. ಕಾರ್ಯಕ್ರಮದ ಕೊನೆಯವರೆಗೂ ನಮ್ಮೊಂದಿಗೆ ಇರಿ. ಮತ್ತೊಮ್ಮೆ ನಿಮಗೆಲ್ಲರಿಗೂ ಹೃತ್ಪೂರ್ವಕ ಸ್ವಾಗತ ಮತ್ತು ಈದ್ ಮುಬಾರಕ್. ಮೊದಲನೆಯದಾಗಿ ಪ್ರವಾದಿ ಹಜ್ರತ್ ಮೊಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರ ನುಡಿಮುತ್ತುಗಳನ್ನು ಹಂಚಿಕೊಳ್ಳಲು ಸನಾ ರೆಹಮಾನ್ ಅವರು ನಮ್ಮೊಂದಿಗೆ ಇದ್ದಾರೆ. ಅವರ ಮಾತುಗಳನ್ನು ಕೇಳೋಣ.
0: ಮುಹಮ್ಮದ್ ಪೈಗಂಬರ್ ಅವರ ನುಡಿಮುತ್ತುಗಳು. ಒಂದು, ಸುನನ್ ಅಬಿ ದಾವೂದ್ ಹದೀಸ್ನಲ್ಲಿ ಈ ರೀತಿ ಉಲ್ಲೇಖಿಸಲಾಗಿದೆ, ಈದುಲ್ ಅಜ್ಹಾ ಅಂದರೆ ತ್ಯಾಗ, ಬಲಿದಾನಗಳ ಹಬ್ಬ. ಈ ದಿನವು ಅಲ್ಲಾಹನ ಸನ್ನಿಧಿಯಲ್ಲಿ ಅತ್ಯಂತ ಪುಣ್ಯವು ಮತ್ತು ಅನುಗ್ರಹಿತವಾದ ದಿನವಾಗಿದೆ. ಈ ದಿನ ಸತ್ಯವಿಶ್ವಾಸಿಗಳು ಅಲ್ಲಾಹನ ಅನುಗ್ರಹಕ್ಕಾಗಿ ತ್ಯಾಗ ಮತ್ತು ಬಲಿದಾನ ನೀಡುತ್ತಾರೆ, ಭಯಭಕ್ತಿ ಮತ್ತು ಅನುಸರಣೆಯ ಮಾದರಿಯನ್ನು ಪ್ರಕಟಪಡಿಸುತ್ತಾರೆ. ಎರಡು, ತ್ಯಾಗ ಬಲಿದಾನವು ಹಜ್ರತ್ ಇಬ್ರಾಹಿಂ ಅಲೈಹಿಸ್ಸಲಾಮರ ಮಹಾನ್ ನಡವಳಿಕೆಯಾಗಿದೆ. ಅವರು ಸದಾ ಅಲ್ಲಾಹನ ಆಜ್ಞೆಗಳನ್ನು ಪಾಲಿಸುವ ಮತ್ತು ಅದನ್ನು ವಿಧೇಯತೆಯಿಂದ ಅನುಸರಿಸುವ ಅವರ ನಿಷ್ಠೆಯ ಸ್ಮರಣೆಯನ್ನು ಜೀವಂತಗೊಳಿಸುತ್ತದೆ. ಮೂರು, ಬಲಿದಾನದ ಉದ್ದೇಶ ಕೇವಲ ಮಾಂಸ ಅಥವಾ ರಕ್ತವಲ್ಲ, ಅಲ್ಲಾಹನಿಗೆ ತಲುಪುವುದು ನಿಮ್ಮ ದೈವಭಕ್ತಿ ಮತ್ತು ನಿಷ್ಠೆಯಾಗಿದೆ. ನಾಲ್ಕು, ಬಲಿದಾನವು ತ್ಯಾಗ, ಸಹನೆ ಮತ್ತು ಅಲ್ಲಾಹನಿಗಾಗಿ ಇರುವ ಪ್ರೀತಿಯ ಮಹಾನ್ ಚಿಹ್ನೆಯಾಗಿದೆ. ಐದು, ಅತ್ಯುತ್ತಮ ವ್ಯಕ್ತಿ ಅಂದರೆ ಅಲ್ಲಾಹನ ಭಯ ಮತ್ತು ಉತ್ತಮ ಸ್ವಭಾವ ಹೊಂದಿರುವವನು. ಆರು, ಹಜ್ ಮಾಡುವವರು ಅಲ್ಲಾಹನ ಅತಿಥಿಗಳಾಗಿದ್ದಾರೆ, ಅವರು ಪ್ರಾರ್ಥನೆ ಮಾಡಿದರೆ ಅಲ್ಲಾಹ್ ಅದನ್ನು ಸ್ವೀಕರಿಸುತ್ತಾನೆ. ಸ್ವೀಕೃತ ಹಜ್ಗೆ ಪ್ರತಿಫಲ ಸ್ವರ್ಗವಲ್ಲದೆ ಮತ್ತೇನೂ ಇಲ್ಲ. ಏಳು, ಯಾರಾದರೂ ಏನಾದರೂ ಒಳಿತು ಮಾಡಲು ಕರೆದರೆ ಆ ಒಳಿತು ಮಾಡುವವನಿಗೆ ಲಭಿಸುವಷ್ಟು ಪ್ರತಿಫಲ ಆದೇಶಿಸುವವನಿಗೂ ಲಭಿಸುವುದು, ಒಳಿತು ಮಾಡುವವನ ಪ್ರತಿಫಲದಲ್ಲಿ ಏನೂ ಕಡಿಮೆ ಆಗದು. ಯಾರಾದರೂ ಕೆಡುಕಿನೆಡೆಗೆ ಕರೆದರೆ ಆ ಕೆಡುಕು ಮಾಡುವವನಿಗೆ ಸಮಾನವಾದ ಪಾಪ ಆತನಿಗೆ ತಟ್ಟುವುದು, ಕೆಡುಕು ಮಾಡುವವನ ಪಾಪದಲ್ಲಿ ಏನೂ ಕಡಿಮೆ ಆಗದು. ಎಂಟು, ತನ್ನ ಸಹೋದರನಿಗೆ ಸಹಾಯ ಮಾಡುವ ಕಾರ್ಯದಲ್ಲಿ ಮಗ್ನನಾಗಿರುವವನಿಗೆ ಅಲ್ಲಾಹನು ಸಹಾಯ ಮಾಡುತ್ತಾನೆ.
4: ಮುಂದೆ ಒಂದು ಸಮೂಹ ಗೀತೆಯನ್ನು ಕೇಳೋಣ. ಕೆಎಂ ಉಮರ್ ಅವರು ರಚಿಸಿರುವ ಈ ಸಮೂಹ ಗೀತೆಯನ್ನು ಹಾಡಲಿದ್ದಾರೆ ರೂಮಾನ್ ರಿಜ್ವಾನ್, ಬರ್ಕತ್ ಯೂಸುಫ್ ಮತ್ತು ಸಾಲಿಹಾ ಬಾಸಿತಾ.

0: ಸುಂದರವಾದ ಹಾಡನ್ನು ಕೇಳಿದಿರಿ. ಈಗ ಈದ್ ಉಲ್ ಅಜ್ಹಾ ಹಬ್ಬದ ಮಹತ್ವದ ಕುರಿತು ಮಾತನಾಡಲಿದ್ದಾರೆ ಅಖಿಲಾ ಕಲೀಂ ಅವರು. ಈ ಪವಿತ್ರ ಹಬ್ಬದ ನಿಜವಾದ ಸಂದೇಶ ಮತ್ತು ತ್ಯಾಗದ ಮಹತ್ವವನ್ನು ಅವರು ನಮ್ಮೊಂದಿಗೆ ಹಂಚಿಕೊಳ್ಳಲಿದ್ದಾರೆ. ಅವರ ಮಾತುಗಳನ್ನು ಕೇಳೋಣ.
1: ಈದ್ ಉಲ್ ಅಜ್ಹಾ. ಪ್ರಿಯ ಕೇಳುಗರೆ, ಇಂದು ನಾವು ಈದ್ ಉಲ್ ಅಜ್ಹಾ ಹಬ್ಬದ ನಿಜವಾದ ಅರ್ಥ ಮತ್ತು ಅದರ ಸಂದೇಶದ ಕುರಿತು ಕೆಲವು ಅಮೂಲ್ಯವಾದ ವಿಚಾರಗಳನ್ನು ತಿಳಿದುಕೊಳ್ಳೋಣ. ಈದ್ ಉಲ್ ಅಜ್ಹಾ ಹಬ್ಬವನ್ನು ಜಗತ್ತಿನಾದ್ಯಂತ ಮುಸ್ಲಿಮರು ತ್ಯಾಗ ಮತ್ತು ಬಲಿದಾನದ ಪ್ರತೀಕವಾಗಿ ಬಹಳ ವಿಜೃಂಭಣೆಯಿಂದ ಹಾಗೂ ಸಡಗರದಿಂದ ಆಚರಿಸುತ್ತಾರೆ. ಈದ್ ದಿನದಂದು ಜನರು ಒಂದೇ ಸ್ಥಳದಲ್ಲಿ ಒಟ್ಟುಗೂಡಿ ದೇವಾರಾಧನೆ ಮಾಡುವ ಮೂಲಕ ಸಮಾಜದ ಕ್ಷೇಮಾಭಿವೃದ್ಧಿಗೆ ಅಗತ್ಯವಾದ ಐಕ್ಯತೆ, ಸಮಾನತೆ ಮುಂತಾದ ಗುಣಗಳನ್ನು ಇಸ್ಲಾಂ ಧರ್ಮವು ಕಲಿಸುತ್ತದೆ. ಈದ್ ಉಲ್ ಅಜ್ಹಾ ಇಸ್ಲಾಂ ಧರ್ಮದ ಎರಡು ಪ್ರಮುಖ ಹಬ್ಬಗಳಲ್ಲಿ ಒಂದಾಗಿದೆ. ಹಜ್ ಪುಣ್ಯಕರ್ಮದ ಅನುಷ್ಠಾನ ಪೂರ್ಣಗೊಂಡ ಬಳಿಕ ಅದರ ಸಂಭ್ರಮದ ಸಂಕೇತವಾಗಿ ಇಸ್ಲಾಮಿಕ್ ಕಾಲಗಣನೆಯ ದುಲ್ಹಜ್ ತಿಂಗಳ 10ನೆಯ ದಿನದಂದು ಆಚರಿಸಲ್ಪಡುವ ಹಬ್ಬ ಇದಾಗಿದೆ. ಇಸ್ಲಾಂ ಧರ್ಮದ 5 ಆರಾಧನಾ ಕರ್ಮಗಳೆಂದರೆ ಏಕದೇವಾರಾಧನೆ, ಹಜ್ರತ್ ಮೊಹಮ್ಮದ್ ಪೈಗಂಬರರು ದೇವನ ಸಂದೇಶವಾಹಕರೆಂಬ ವಿಶ್ವಾಸ, 5 ಹೊತ್ತಿನ ನಮಾಜ್, ಉಪವಾಸ, ಜಕಾತ್ ಅಂದರೆ ದಾನ ಧರ್ಮ ಹಾಗೂ ಹಜ್ ಅಂದರೆ ತೀರ್ಥಯಾತ್ರೆ. ಮಹತ್ತರವಾದ ಪುಣ್ಯಕರ್ಮಗಳ ನಂತರ ಈದ್ ಆಚರಿಸಲಿಕ್ಕೂ ಆ ಸಂದರ್ಭದಲ್ಲಿ ಬೇರೆ ಕೆಲವು ಪುಣ್ಯಕರ್ಮಗಳನ್ನು ನಿರ್ವಹಿಸಲಿಕ್ಕೂ ಇಸ್ಲಾಂ ಧರ್ಮವು ನಿರ್ದೇಶಿಸುತ್ತದೆ. ತ್ಯಾಗಪೂರ್ಣವಾದ ಜೀವನವೇ ಮೋಕ್ಷಪ್ರಾಪ್ತಿಗೆ ಸಾಧನ ಎಂಬ ತತ್ವವನ್ನು ಈದ್ ಉಲ್ ಅಜ್ಹಾ ಹಬ್ಬವು ಒಳಗೊಂಡಿದೆ. ಸಂಕ್ಷಿಪ್ತವಾಗಿ ಹೇಳುವುದಾದರೆ, ಆತ್ಮೋನ್ನತಿಗಾಗಿ ಹಲವಾರು ರೀತಿಯ ತ್ಯಾಗಗಳು ಮತ್ತು ಕಷ್ಟಾನುಭವಗಳು ಅವಶ್ಯಕವೆಂದು, ಇಂತಹ ತೀವ್ರ ಪ್ರಯತ್ನ ಮತ್ತು ತ್ಯಾಗಗಳನ್ನು ಅನುಸರಿಸದೆ ನಿಜವಾದ ಮೋಕ್ಷವನ್ನು ಪಡೆಯಲು ಸಾಧ್ಯವಿಲ್ಲವೆಂದು ಈ ಹಬ್ಬವು ಬೋಧಿಸುತ್ತದೆ. ಈದ್ ಉಲ್ ಅಜ್ಹಾದ ನೈಜ ಉದ್ದೇಶವೇನೆಂದು ತಿಳಿಯದೆ ಕೇವಲ ಹೊಸ ಉಡುಪು ಧರಿಸಿ ಇಷ್ಟವಾದ ಭೋಜನವನ್ನು ಸೇವಿಸಿ ಈದ್ ಆಚರಿಸುವುದು ಅರ್ಥಶೂನ್ಯವಾಗಿದೆ. ಈ ಹಬ್ಬದ ಆಚರಣೆಯ ಹಿಂದೆ ಒಂದು ಮಹತ್ತಾದ ತ್ಯಾಗ ಮತ್ತು ಬಲಿದಾನದ ಧಾರ್ಮಿಕ ಹಿನ್ನೆಲೆಯಿದೆ. ಈದ್ ಉಲ್ ಅಜ್ಹಾ ಹಬ್ಬವು ನಮಗೆ ಈ ಮಹತ್ತಾದ ತ್ಯಾಗದ ಚರಿತ್ರೆಯನ್ನು ಪ್ರತಿ ವರ್ಷ ನೆನಪಿಸುತ್ತದೆ. ಅದು ಪ್ರವಾದಿ ಇಬ್ರಾಹಿಂ ಅಲೈಸಲಾಂ ಮತ್ತು ಅವರ ಕುಟುಂಬದ ಮಹಾನ್ ತ್ಯಾಗದ ಸ್ಮರಣೆಯಾಗಿದೆ. ಪ್ರವಾದಿ ಇಬ್ರಾಹಿಂ ಅಲೈಸಲಾಂ ಅವರಿಗೆ ವೃದ್ಧಾಪ್ಯದಲ್ಲಿ ದೇವನು ಒಬ್ಬ ಪುತ್ರನನ್ನು ಅನುಗ್ರಹಿಸಿದನು. ಆ ಮಗನೇ ಪ್ರವಾದಿ ಇಸ್ಮಾಯಿಲ್ ಅಲೈಸಲಾಂ. ಇಬ್ರಾಹಿಂ ಅಲೈಸಲಾಂ ಅವರಿಗೆ ತಮ್ಮ ಮಗನೆಂದರೆ ಅಪಾರ ಪ್ರೀತಿ ಇತ್ತು. ಆದರೆ ಮಗನು ಯೌವನಕ್ಕೆ ಕಾಲಿಡುತ್ತಿದ್ದಂತೆ ದೇವನು ಇಬ್ರಾಹಿಂ ಅಲೈಸಲಾಂ ಅವರಿಗೆ ಒಂದು ಕಠಿಣ ಪರೀಕ್ಷೆಯನ್ನು ಒಡ್ಡಿದನು. ಇಬ್ರಾಹಿಂ ಅಲೈಸಲಾಂ ಅವರಿಗೆ ಸತತವಾಗಿ 3 ದಿನಗಳ ಕಾಲ ಕನಸಿನಲ್ಲಿ ತಮ್ಮ ಪ್ರಿಯ ಪುತ್ರ ಇಸ್ಮಾಯಿಲ್ ಅವರನ್ನು ದೇವನ ಮಾರ್ಗದಲ್ಲಿ ಬಲಿ ನೀಡುವಂತೆ ಆದೇಶವಾಯಿತು. ದೇವನ ಆಜ್ಞೆಯನ್ನು ಪಾಲಿಸಲು ಇಬ್ರಾಹಿಂ ಅಲೈಸಲಾಂ ಸಿದ್ಧರಾದರು. ಆದರೆ ಅವರು ಇದನ್ನು ಮಗನ ಮೇಲೆ ಬಲವಂತವಾಗಿ ಹೇರಲು ಇಷ್ಟಪಡಲಿಲ್ಲ. ಹಾಗಾಗಿ ಅವರು ತಮ್ಮ ಮಗನ ಬಳಿಗೆ ಬಂದು ಹೀಗೆ ಹೇಳಿದರು, ನನ್ನ ಪ್ರಿಯ ಮಗನೇ, ನಾನು ನಿನ್ನನ್ನು ಬಲಿ ನೀಡುತ್ತಿರುವಂತೆ ಕನಸಿನಲ್ಲಿ ಕಂಡಿದ್ದೇನೆ. ಇದರ ಬಗ್ಗೆ ನಿನ್ನ ಅಭಿಪ್ರಾಯವೇನು? ಇದಕ್ಕೆ ಆ ಚಿಕ್ಕ ವಯಸ್ಸಿನ ಪ್ರವಾದಿ ಇಸ್ಮಾಯಿಲ್ ಅಲೈಸಲಾಂ ಅತ್ಯಂತ ತಾಳ್ಮೆ ಮತ್ತು ವಿಧೇಯತೆಯಿಂದ ಹೀಗೆ ಉತ್ತರಿಸಿದರು, ಅಪ್ಪ, ನಿಮಗೆ ದೇವನಿಂದ ಯಾವ ಆಜ್ಞೆ ನೀಡಲಾಗಿದೆಯೋ ಅದನ್ನು ನೀವು ಧೈರ್ಯವಾಗಿ ನಿರ್ವಹಿಸಿ. ದೇವನ ಇಚ್ಛೆಯಿದ್ದರೆ ನೀವು ನನ್ನನ್ನು ತಾಳ್ಮೆ ಹಾಗೂ ದೃಢತೆ ಹೊಂದಿರುವವರಲ್ಲಿ ಕಾಣುವಿರಿ. ಪವಿತ್ರ ಕುರ್ಆನ್ ಸೂರ ಅಸ್ಸಫಾತ್ 37:102. ಮಗನ ಈ ಮಾತು ಇಬ್ರಾಹಿಂ ಅಲೈಸಲಾಂ ಅವರ ನಂಬಿಕೆಯನ್ನು ಮತ್ತಷ್ಟು ಗಟ್ಟಿಗೊಳಿಸಿತು. ತಂದೆ ಮತ್ತು ಮಗ ಇಬ್ಬರೂ ದೇವರ ಇಚ್ಛೆಗೆ ಸಂಪೂರ್ಣವಾಗಿ ಶರಣಾದರು. ಪ್ರವಾದಿ ಇಬ್ರಾಹಿಂ ತನ್ನ ಮಗನನ್ನು ಬಲಿಗಾಗಿ ನೆಲದ ಮೇಲೆ ಮಲಗಿಸಿ ಬಲಿಯರ್ಪಿಸಲು ತಯಾರಾದರು. ಆ ಸಮಯದಲ್ಲಿ ದೇವನು ದೇವದೂತರ ಮುಖಾಂತರ ಸಂದೇಶವನ್ನು ತಲುಪಿಸಿ ಅವರ ತ್ಯಾಗವನ್ನು ಸ್ವೀಕರಿಸಿ ಅದರ ಬದಲಾಗಿ ಒಂದು ಕುರಿಯನ್ನು ಬಲಿಯರ್ಪಿಸಲು ನಿರ್ದೇಶನ ನೀಡಿದನು. ಹೀಗೆ ಭಗವಂತನ ಪರೀಕ್ಷೆಯಲ್ಲಿ ತಮ್ಮ ತ್ಯಾಗ ಮತ್ತು ಬಲಿದಾನಗಳ ಮೂಲಕ ಪ್ರವಾದಿ ಇಬ್ರಾಹಿಂ ಅಲೈಸಲಾಂ ಮತ್ತು ಇಸ್ಮಾಯಿಲ್ ಅಲೈಸಲಾಂ ಅವರು ವಿಜಯಿಯಾದರು. ಅವರ ತ್ಯಾಗ ಮತ್ತು ಬಲಿದಾನಗಳನ್ನು ಸ್ಮರಿಸಿಕೊಂಡು ಮುಸ್ಲಿಮರು ಕುರ್ಬಾನಿ ಅಂದರೆ ಮೃಗಬಲಿಯನ್ನು ಅರ್ಪಿಸುತ್ತಾರೆ. ಮೃಗಬಲಿಯನ್ನು ಅರ್ಪಿಸುವವರು ಕೆಲವು ನಿಬಂಧನೆಗಳನ್ನು ಅನುಸರಿಸಬೇಕಾಗುತ್ತದೆ. ಬಲಿದಾನ ಮಾಡುವವರು ಹಬ್ಬದ ಈದ್ ನಮಾಜ್ ನಿರ್ವಹಿಸಿದ ನಂತರವೇ ಬಲಿ ಅರ್ಪಿಸಬೇಕು. ಇದಕ್ಕಾಗಿ 3 ದಿನಗಳವರೆಗೆ ಕಾಲಾವಕಾಶವಿದೆ. ಬಲಿದಾನ ಮಾಡಲ್ಪಟ್ಟ ಮೃಗದ ಮಾಂಸವನ್ನು ಸಾಮಾನ್ಯವಾಗಿ 3 ಸಮಭಾಗಗಳಾಗಿ ಹಂಚಲಾಗುತ್ತದೆ. ಒಂದು ಭಾಗವನ್ನು ಸ್ವಂತ ಉಪಯೋಗಕ್ಕಾಗಿ, 2ನೇ ಭಾಗವನ್ನು ಕುಟುಂಬಸ್ಥರು ಮತ್ತು ನೆರೆಹೊರೆಯವರಿಗೆ, 3ನೇ ಭಾಗವನ್ನು ಬಡವರು ಹಾಗೂ ನಿರ್ಗತಿಕರಿಗೆ ನೀಡಲಾಗುತ್ತದೆ. ಇದರ ಉದ್ದೇಶವೇನೆಂದರೆ ಕಷ್ಟದಲ್ಲಿರುವವರು ಮತ್ತು ದಾರಿದ್ರ್ಯರು ಹಬ್ಬದ ದಿನ ಹಸಿದಿರಬಾರದು ಎಂಬುದು. ಬಲಿದಾನದ ಕುರಿತಾಗಿ ಪವಿತ್ರ ಕುರ್ಆನಿನಲ್ಲಿ ಹೀಗೆ ಹೇಳಲಾಗಿದೆ: ಅವುಗಳ ಮಾಂಸವಾಗಲಿ ರಕ್ತವಾಗಲಿ ಅಲ್ಲಾಹನಿಗೆ ತಲುಪುವುದಿಲ್ಲ, ಆದರೆ ನಿಮ್ಮ ಭಯಭಕ್ತಿ ಮಾತ್ರ ಅವನಿಗೆ ತಲುಪುತ್ತದೆ. ಪವಿತ್ರ ಕುರ್ಆನ್ ಸೂರ ಅಲ್ ಹಜ್ 22:38. ಅಂದರೆ ಬಲಿ ನೀಡುವವರ ನಿಜವಾದ ಭಯಭಕ್ತಿ ಮತ್ತು ಹೃದಯ ಶುದ್ಧಿ ಮಾತ್ರ ಅಲ್ಲಾಹನಿಂದ ಸ್ವೀಕರಿಸಲ್ಪಡುತ್ತದೆ. ಮೃಗಬಲಿದಾನವು ಕಡ್ಡಾಯವಲ್ಲ, ಸಾಮರ್ಥ್ಯವಿರುವವರು ಮಾತ್ರ ಇದನ್ನು ನಿರ್ವಹಿಸಬಹುದು. ಇದೇ ಹಬ್ಬದ ಸಂದರ್ಭದಲ್ಲಿ ಲಕ್ಷಾಂತರ ಮುಸ್ಲಿಮರು ಪವಿತ್ರ ಹಜ್ ಯಾತ್ರೆಗಾಗಿ ಮಕ್ಕಾದಲ್ಲಿ ಸೇರುತ್ತಾರೆ. ಇಲ್ಲಿ ದೇಶ, ಭಾಷೆ ಮತ್ತು ವರ್ಗದ ಭೇದವಿಲ್ಲದೆ ಎಲ್ಲರೂ ದೇವನ ಆಜ್ಞೆಗೆ ತಲೆಬಾಗುತ್ತಾರೆ. ಪ್ರವಾದಿ ಇಬ್ರಾಹಿಂ ಅಲೈಸಲಾಂ ಮತ್ತು ಅವರ ಕುಟುಂಬದ ತ್ಯಾಗದ ನೆನಪಿಗಾಗಿ ಈ ಪವಿತ್ರ ಕೇಂದ್ರವನ್ನು ಸ್ಥಾಪಿಸಲಾಗಿದೆ. ಆ ಕೇಂದ್ರದ ಸಂರಕ್ಷಣೆಗಾಗಿ ಜೀವ ಬಲಿದಾನ ಮಾಡಲು ತಾವು ಸನ್ನದ್ಧರೆಂದು ಅಲ್ಲಿ ಸೇರುವ ಮುಸ್ಲಿಮರು ಏಕಸ್ವರದಲ್ಲಿ ಘೋಷಿಸುತ್ತಾರೆ. ಹಜ್ ಕರ್ಮವನ್ನು ನಿರ್ವಹಿಸುವವರು ಕೆಲವು ವಿಧಿವಿಧಾನಗಳನ್ನು ಅನುಸರಿಸಬೇಕಾಗುತ್ತದೆ. ಹಜ್ ಮಾಡುವವರು ಸಾಮಾನ್ಯ ವಸ್ತ್ರಗಳನ್ನು ತೆಗೆದು ಒಂದೇ ರೀತಿಯ ವಸ್ತ್ರಗಳನ್ನು ಧರಿಸುತ್ತಾರೆ. ಕಾಬಾದ ಪ್ರದಕ್ಷಿಣೆ ಮಾಡುತ್ತಾರೆ. ಸಫಾ ಮತ್ತು ಮರ್ವಾ ಎಂಬ ಬೆಟ್ಟಗಳ ನಡುವೆ 7 ಬಾರಿ ಸಂಚರಿಸುತ್ತಾರೆ. ತಲೆಮುಂಡನೆ ಮಾಡುವುದು, ಮೃಗಬಲಿದಾನ ಮಾಡುವುದು ಇತ್ಯಾದಿ ವಿಧಿಗಳನ್ನು ಹಜ್ ಸಮಯದಲ್ಲಿ ನೆರವೇರಿಸುತ್ತಾರೆ. ಈ ಕರ್ಮಗಳನ್ನೆಲ್ಲ ನಿರ್ವಹಿಸುವುದರ ಜೊತೆಗೆ ಮನುಷ್ಯನು ತನ್ನ ಎಲ್ಲ ಸಂಬಂಧಗಳಿಂದ ಬೇರ್ಪಟ್ಟು ಹೃದಯವು ಅಲ್ಲಾಹನೊಂದಿಗೆ ಲೀನವಾಗುವುದೇ ಹಜ್ ಕರ್ಮದ ಆತ್ಮೀಯ ಲಕ್ಷ್ಯವಾಗಿದೆ. ಅಲ್ಲಿ ಎಲ್ಲರೂ ಅಲ್ಲಾಹನ ನಾಮಸ್ಮರಣೆ ಮಾಡುತ್ತಾ ಅಲ್ಲಾಹನ ದಾಸರಾದ ಹಜ್ರತ್ ಮೊಹಮ್ಮದ್ ಪೈಗ

0: ಇಂದಿನ ಈದ್ ಉಲ್ ಅಜ್ಹಾ ವಿಶೇಷ ಕಾರ್ಯಕ್ರಮವನ್ನು ಇಲ್ಲಿಗೆ ಮುಕ್ತಾಯಗೊಳಿಸುತ್ತಿದ್ದೇವೆ. ಕಾರ್ಯಕ್ರಮದಲ್ಲಿ ಭಾಗವಹಿಸಿದ ಎಲ್ಲರಿಗೂ ಹಾಗೂ ನಮ್ಮೊಂದಿಗೆ ಇದ್ದ ಎಲ್ಲಾ ಶ್ರೋತೃ ಮಿತ್ರರಿಗೂ ಹೃತ್ಪೂರ್ವಕ ಧನ್ಯವಾದಗಳು. ಈ ಪವಿತ್ರ ಹಬ್ಬ ನಿಮ್ಮ ಜೀವನದಲ್ಲಿ ಸಂತೋಷ, ಶಾಂತಿ ಮತ್ತು ಸಮೃದ್ಧಿಯನ್ನು ತರಲಿ ಎಂದು ಹಾರೈಸುತ್ತೇವೆ. ಮತ್ತೊಮ್ಮೆ ನಿಮಗೆಲ್ಲರಿಗೂ ಈದ್ ಮುಬಾರಕ್.
1: ಕೇಳುಗರೇ, ಇದುವರೆಗೆ ಬಕ್ರೀದ್ ಹಬ್ಬ ಅಥವಾ ಈದ್ ಉಲ್ ಅಜಾ ಪ್ರಯುಕ್ತ ಮಡಿಕೇರಿಯ ಅಹಮದೀಯ ಮುಸ್ಲಿಂ ಸಂಘಟನೆಯ ಲಜನಾ ಇಮಾಯಿಲಾ ಮಹಿಳಾ ವಿಭಾಗದ ಸದಸ್ಯರಿಂದ ವಿಶೇಷ ಕಾರ್ಯಕ್ರಮ ಕೇಳಿದಿರಿ.

0: ಬಕ್ರೀದ್ ಹಬ್ಬದ ಶುಭಾಶಯಗಳನ್ನು ಕೋರುತ್ತಾ ನಮ್ಮ ಇವತ್ತಿನ ವನಿತಾ ವಿಹಾರ ಕಾರ್ಯಕ್ರಮವನ್ನು ಮುಕ್ತಾಯಗೊಳಿಸುತ್ತಿದ್ದೇವೆ. ಕಾರ್ಯಕ್ರಮ ನಿರ್ವಹಣೆ ಪಿಎಂ ಜಗದೀಶ್, ಸಂಕಲನ ವಿದ್ಯಾರಾವ್ ಕೆಎಲ್. ರಾಜ್ಯವ್ಯಾಪಿ ಪ್ರಸಾರಗೊಂಡ ಇಂದಿನ ಈ ವನಿತಾ ವಿಹಾರ ಆಕಾಶವಾಣಿ ಮಡಿಕೇರಿ ಕೇಂದ್ರದ ಕೊಡುಗೆ.
1: ಇದುವರೆಗೂ ವನಿತಾ ವಿಹಾರ ಪ್ರಸಾರವಾಯಿತು.

ಇದು ಆಕಾಶವಾಣಿ ಮೈಸೂರು ಎಫ್ಎಂ 100.6. ಸಮಯ ಸರಿಯಾಗಿ 12:30. ಇನ್ನೀಗ ನಮ್ಮ ನಿಲಯದಿಂದ ಈ ಮಧ್ಯಾಹ್ನ ಹಾಗೂ ಸಂಜೆ ಮೂಡಿಬರಲಿರುವ ಕಾರ್ಯಕ್ರಮಗಳ ಪರಿಚಯ. ಈ ಕಾರ್ಯಕ್ರಮ ವಿವರಣೆ ನಂತರ 12:35 ಭಕ್ತಿಗೀತೆಗಳು, 1:00 ರಾಜ್ಯವ್ಯಾಪಿ ಪ್ರಸಾರದಲ್ಲಿ ಪ್ರಗತಿ ಪಥ, ಕೇಂದ್ರ ಸರ್ಕಾರದ ವಿವಿಧ ಅಭಿವೃದ್ಧಿ ಯೋಜನೆಗಳನ್ನು ಕುರಿತ ಕಾರ್ಯಕ್ರಮ ಸರಣಿ, ಇದರಲ್ಲಿ ಪ್ರಧಾನಮಂತ್ರಿ ಬೀದಿ ಬದಿ ವ್ಯಾಪಾರಿಗಳ ಆತ್ಮನಿರ್ಭರ ಯೋಜನೆ ಕುರಿತು ಮಾಹಿತಿ. ಈ ಕಾರ್ಯಕ್ರಮ ಆಕಾಶವಾಣಿ ಭದ್ರಾವತಿ ಕೇಂದ್ರದ ಕೊಡುಗೆ. 1:20 ಜುಬೇದಾ ಬಾಯ್ ಸವಣೂರು ಅವರು ಹಾಡಿರುವ ಭಾವಗೀತೆಗಳನ್ನು ಆಲಿಸುವಿರಿ. 1:30 ಹಾಗೂ ಸಂಜೆ 5:05 ಸಂದೇಶಾಧಾರಿತ ಶ್ರೋತೃಗಳ ಮೆಚ್ಚಿನ ಚಿತ್ರಗೀತೆಗಳ ಕಾರ್ಯಕ್ರಮ. 3:00 ಹಿಂದಿ ಚಿತ್ರಗೀತೆಗಳು. ಇಂದು ಮಧ್ಯಾಹ್ನ 3:30 ರಾಷ್ಟ್ರೀಯ ಶೈಕ್ಷಣಿಕ ಕಾರ್ಯಕ್ರಮ ಸರಣಿ ಉಮಂಗ್, ಪ್ರಾಯೋಜಕರು ಸಿಐಇಟಿ ಮತ್ತು ಎನ್ಸಿಇಆರ್ಟಿ ನವದೆಹಲಿ. 4:00 ಜನಪದ ಸಂಗೀತ, ಮೈಸೂರು ಜಿ ಗುರುರಾಜ್ ಮತ್ತು ಸಂಗಡಿಗರಿಂದ ಮಂಟೇಸ್ವಾಮಿ ಕಾವ್ಯದಲ್ಲಿ ಒಕ್ಕಲಿಗರ ಮುದ್ದವ್ವನ ಪ್ರಸಂಗ. 4:30 ಕನ್ನಡ ಭಾರತಿ ಮಹಿಳಾ ಕಾವ್ಯಾನುಸಂಧಾನ, ಈ ಕುರಿತು ಲೇಖಕಿ ಡಾಕ್ಟರ್ ಸಬಿತಾ ಬನ್ನಾಡಿ ಅವರೊಂದಿಗಿನ ಸಂದರ್ಶನದ 2ನೇ ಭಾಗವನ್ನು ಆಲಿಸುವಿರಿ. ಇವರೊಂದಿಗೆ ಭಾಗವಹಿಸುತ್ತಾರೆ ಡಾಕ್ಟರ್ ಶಭಾನಾ. ಸಂಜೆ 6:10 ದೈಹಿಕ ದೀಕ್ಷೆ, ಅರಿವಿನಿಂದ ಆರೋಗ್ಯದೆಡೆಗೆ ಬಾನುಲಿ ಸರಣಿ, ಪ್ರಸ್ತುತಿ ಡಾಕ್ಟರ್ ಎನ್ ಕುಲ್ದೀಪ್. 6:30 ಬೆಂಗಳೂರು ಕೇಂದ್ರದಿಂದ ಜಿಲ್ಲಾ ವಾರ್ತಾಪತ್ರ. ಕೃಷಿ ರಂಗ, ಭಾರತ ಸರ್ಕಾರದ ಕೃಷಿ ಹಾಗೂ ರೈತ ಕಲ್ಯಾಣ ಸಚಿವಾಲಯದ ಪ್ರಾಯೋಜಿತ ಕಾರ್ಯಕ್ರಮ ಕಿಸಾನ್ವಾಣಿಯಲ್ಲಿ ಹಣ್ಣು ಹೊನ್ನು, ತೋಟಗಾರಿಕಾ ಬೆಳೆಗಳ ಸುಸ್ಥಿರ ಬೇಸಾಯ ಕುರಿತ ಬಾನುಲಿ ಸರಣಿ. ಇದರಲ್ಲಿ ಹುಣಸೂರು ತಾಲೂಕಿನಲ್ಲಿ ತೋಟಗಾರಿಕಾ ಬೆಳೆಗಳ ಅಭಿವೃದ್ಧಿಗೆ ಇರುವ ವಿಪುಲ ಅವಕಾಶಗಳು, ಈ ಕುರಿತು ಹುಣಸೂರು ತಾಲೂಕು ಹಿರಿಯ ಸಹಾಯಕ ತೋಟಗಾರಿಕಾ ನಿರ್ದೇಶಕರಾದ ಡಾಕ್ಟರ್ ಎಚ್ ನಾಗರಾಜ್ ಅವರೊಂದಿಗೆ ಸಂದರ್ಶನವಿದೆ. ಸಂದರ್ಶಕರು ಎನ್ ಕೇಶವಮೂರ್ತಿ. ಚಿತ್ರಗೀತೆಗಳು. 8:00 ಯುವವಾಣಿ ಕವನಮಾಲೆ, ಯುವ ಕವಿಗಳಿಂದ ಸ್ವರಚಿತ ಕವನ ವಾಚನ. 8:30 ಹಿಂದಿ ಚಿತ್ರಗೀತೆಗಳು. 9:15 ದೆಹಲಿ ಕೇಂದ್ರದಿಂದ ಸ್ಪಾಟ್ಲೈಟ್ ಕಾರ್ಯಕ್ರಮ. 9:30 ಕರ್ನಾಟಕ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ವಾದ್ಯವೃಂದ, ನಿರ್ದೇಶನ ತಿರುವಾರೂರು ಭಕ್ತವತ್ಸಲಂ. 10:00 ನಾಟಕ ಗಡಿ ದಾಟಿದಾಗ, ನಿರ್ಮಾಣ ಪ್ರಭುಸ್ವಾಮಿ ಮಳಿಮಠ, ರಚನೆ ಡಾಕ್ಟರ್ ಎಚ್ ರಾಚಪ್ಪ. 10:30 ಸವಿ ನೆನಪು. ಇವಿಷ್ಟು ನಮ್ಮ ನಿಲಯದಿಂದ ಈ ಮಧ್ಯಾಹ್ನ ಹಾಗೂ ಸಂಜೆ ಮೂಡಿಬರಲಿರುವ ಕಾರ್ಯಕ್ರಮಗಳು. ಕೇಳುಗರೆ, ರುಟ್ಸೆಟ್ ಸಂಸ್ಥೆ ಮೈಸೂರಿನಲ್ಲಿ ಎನ್ಆರ್ಎಲ್ಎಂ ಯೋಜನೆಯಡಿಯಲ್ಲಿ ಗ್ರಾಮೀಣ ಪ್ರದೇಶದ ಯುವಕ ಯುವತಿಯರಿಗಾಗಿ ಸ್ವ ಉದ್ಯೋಗ ಮಾಡಲು ವಿವಿಧ ರೀತಿಯ ಕೌಶಲ ತರಬೇತಿಗಳನ್ನು ಕೆಳಕಾಣಿಸಿರುವ ದಿನಾಂಕಗಳಲ್ಲಿ ಪ್ರಾರಂಭಿಸ್ತಾ ಇದ್ದಾರೆ. ಮೊದಲಿಗೆ ದಿನಾಂಕ 5/6/2026 ಆಡು ಮತ್ತು ಕುರಿ ಸಾಕಾಣಿಕೆ ಹಾಗೂ ಹೈನುಗಾರಿಕೆ ತರಬೇತಿ, ದಿನಾಂಕ 17/6/2026 ಬ್ಯೂಟಿ ಪಾರ್ಲರ್ ನಿರ್ವಹಣೆ ತರಬೇತಿ, ದಿನಾಂಕ 18/6/2026 ಎಂಬ್ರಾಯ್ಡ್ರಿ ಮತ್ತು ಫ್ಯಾಬ್ರಿಕ್ ಪೇಂಟಿಂಗ್ ತರಬೇತಿ ಹಾಗೂ 24/6/2026 ಕಂಪ್ಯೂಟರ್ ಟ್ಯಾಲಿ ತರಬೇತಿಗಳನ್ನು ಆರಂಭಿಸಲಾಗ್ತಾ ಇದೆ. ಅಭ್ಯರ್ಥಿಗಳು 18-50 ವರ್ಷಗಳ ವಯೋಮಿತಿಯ ಒಳಗಿರಬೇಕು, ಕನ್ನಡ ಓದು ಬರಹ ಬಲ್ಲವರಾಗಿರಬೇಕು, ಸ್ವ ಉದ್ಯೋಗವನ್ನು ಮಾಡಬೇಕೆಂಬ ಆಸಕ್ತಿಯನ್ನು ಹೊಂದಿರಬೇಕು. ಈ ತರಬೇತಿ ಊಟ ಮತ್ತು ವಸತಿ ಸಹಿತವಾಗಿ ಸಂಪೂರ್ಣವಾಗಿ ಉಚಿತವಾಗಿರುತ್ತದೆ. ಆಸಕ್ತರು ಸಂಸ್ಥೆಗೆ ಬರಬಹುದು ಅಥವಾ ದೂರವಾಣಿ ಮುಖಾಂತರ ತರಬೇತಿಗೆ ಹೆಸರನ್ನು ನೋಂದಾಯಿಸಬಹುದು. ದೂರವಾಣಿ ಸಂಖ್ಯೆ 0821-2519663. ಇದು ಸ್ಥಿರ ದೂರವಾಣಿ ಸಂಖ್ಯೆ. ಮೊಬೈಲ್ ಸಂಖ್ಯೆಗಳು 9844401-3948, 9449-4640466. ಈ
ಮೊಬೈಲ್ ಸಂಖ್ಯೆಗಳಿಗೆ ವಾಟ್ಸ್ಆ್ಯಪ್ ಮುಖಾಂತರ ಸಂಪರ್ಕಿಸಬಹುದು. ಆಸಕ್ತ ಅಭ್ಯರ್ಥಿಗಳು ತಮ್ಮ ಮೊಬೈಲ್ ನಂಬರ್ ಉಳ್ಳ ಸ್ವವಿಳಾಸದ ಅರ್ಜಿಯೊಂದಿಗೆ ಆಧಾರ್ ಕಾರ್ಡ್, ಬಿಪಿಎಲ್, ರೇಷನ್ ಕಾರ್ಡ್, ಜೆರಾಕ್ಸ್ ಪ್ರತಿಗಳೊಂದಿಗೆ ಮೇಲ್ ಕಾಣಿಸಿದ ಪ್ರಾರಂಭಿಕ ದಿನ ಅಂದರೆ 5/17/18/24 ಈ ದಿನಾಂಕದೊಳಗಾಗಿ ಸಂಪರ್ಕಿಸಿ ರುಟ್ಸೆಟ್ ಸಂಸ್ಥೆಯಲ್ಲಿ ತರಬೇತಿಯಲ್ಲಿ ಪಾಲ್ಗೊಳ್ಳಬಹುದು. ತರಬೇತಿಗೆ ಅಭ್ಯರ್ಥಿಗಳ ಆಯ್ಕೆ ಪ್ರಕ್ರಿಯೆಯನ್ನು ನೇರ ಸಂದರ್ಶನದ ಮೂಲಕ ನಡೆಸಲಾಗುವುದು. ಪ್ರಕಟಣೆಯನ್ನ ಕೇಳಿದಿರಿ. ಇದು ಆಕಾಶವಾಣಿ ಮೈಸೂರು ಎಫ್ಎಂ 100.6. ಇನ್ನೀಗ ಭಕ್ತಿಗೀತೆಗಳನ್ನು ಆಲಿಸುವ ಸಮಯ. ಮೊದಲಿಗೆ ಎಂ ರಾಘವೇಂದ್ರ ಅವರ ಧ್ವನಿಯಲ್ಲಿರುವ ಗೋಪಾಲದಾಸರ ಕೃತಿ ಶ್ರೀ ಯದುವರ ಕುಲತೋಯ ದಿನ ಹಿ ಮಹಿಕರ

ಇದುವರೆಗೆ ಭಕ್ತಿಗೀತೆಗಳ ಕಾರ್ಯಕ್ರಮದಲ್ಲಿ ಗೋಪಾಲದಾಸರು ಹಾಗೂ ಸುರಪುರದ ಆನಂದದಾಸರ ಕೃತಿಗಳನ್ನು ಆಲಿಸಿದಿರಿ. ಈ ಕಾರ್ಯಕ್ರಮ ಮೈಸೂರು ಆಕಾಶವಾಣಿಯಿಂದ ಪ್ರಸಾರವಾಯಿತು. ಸರಿಯಾಗಿ 12:46 ಈ ಸಮಯದಲ್ಲಿ ಇನ್ನೀಗ ಒಂದಿಷ್ಟು ಕನ್ನಡ ಚಿತ್ರಗೀತೆಗಳನ್ನು ಕೇಳಿ ಬರೋಣ. ಮೊದಲಿಗೆ ಬಿಡುಗಡೆಯ ಬೇಡಿ ಚಿತ್ರಕ್ಕಾಗಿ SP ಬಾಲಸುಬ್ರಹ್ಮಣ್ಯಂ ಅವರು, ಎಸ್ ಜಾನಕಿ ಅವರೊಂದಿಗೆ ಧ್ವನಿಯಾಗಿರುವ RN ಜಯಗೋಪಾಲ್ ಅವರು ಬರೆದ ಗೀತೆ, ಸಂಗೀತ ನಿರ್ದೇಶಕರು ರಾಜನ್ ನಾಗೇಂದ್ರ.

ಬಿಡುಗಡೆ ಚಿತ್ರಕ್ಕಾಗಿ ಪಿಬಿ ಶ್ರೀನಿವಾಸ್ ಅವರು, ಪಿ ಸುಶೀಲ ಅವರೊಂದಿಗೆ ಧ್ವನಿಯಾಗಿರುವ ಚಿ ಉದಯಶಂಕರ್ ಅವರು ಬರೆದಿರುವ ಗೀತೆ, ಸಂಗೀತ ನೀಡಿದ್ದಾರೆ ಎಂ ರಂಗರಾವ್.

ಇದುವರೆಗೆ ಚಿತ್ರಗೀತೆಗಳನ್ನು ಕೇಳುತ್ತಿದ್ದೀರಿ. ಮತ್ತೆ ನಮ್ಮ ನಿಲಯದಿಂದ ಚಿತ್ರಗೀತೆಗಳು 2:40 ಪ್ರಸಾರವಾಗಲಿವೆ. ಇದು ಆಕಾಶವಾಣಿ ಮೈಸೂರು FM 100.6. ಸಮಯ ಇನ್ನೇನು 1 ಗಂಟೆಯಾಗಲಿದೆ. ಇನ್ನು ಮುಂದಿನ ಕಾರ್ಯಕ್ರಮ ಬೆಂಗಳೂರು ಕೇಂದ್ರದಿಂದ.

0: ಆಕಾಶವಾಣಿ, ಸಮಯ ಸರಿಯಾಗಿ 1:09 ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ.
1: ಆಕಾಶವಾಣಿ ಪ್ರಗತಿಪಥ, ಪಿಎಂ ಸ್ಟ್ರೀಟ್ ವೆಂಡರ್ಸ್ ಆತ್ಮನಿರ್ಭರ್ ನಿಧಿ, ಪಿಎಂ ಸ್ವನಿಧಿ, ಪಿಎಂ ಬೀದಿ ವ್ಯಾಪಾರಿಗಳ ಆತ್ಮನಿರ್ಭರ ನಿಧಿ, ಪಿಎಂ ಸ್ವನಿಧಿ ಯೋಜನೆ ಕುರಿತು ಮಾತನಾಡುತ್ತಾರೆ ಆಕಾಶವಾಣಿ ಭದ್ರಾವತಿ ಕೇಂದ್ರದ ಕಿಸಾನ್ ವಾಣಿ ಮತ್ತು ಕೃಷಿ ರಂಗ ಕಾರ್ಯಕ್ರಮದ ಪ್ರಸಾರಕರಾದ ಡಾಕ್ಟರ್ ಎಸ್ಎಂ ಸುಧಾಕರ್.
2: ಕೇಳುಗರೆ, ಇವತ್ತು ನಾವು ಪ್ರಧಾನಮಂತ್ರಿ ಬೀದಿ ವ್ಯಾಪಾರಿಗಳ ಆತ್ಮನಿರ್ಭರ ನಿಧಿ ಅಂದರೆ ಪ್ರಧಾನಮಂತ್ರಿ ಸ್ವನಿಧಿ ಯೋಜನೆ ಬಗ್ಗೆ ತಿಳಿದುಕೊಳ್ಳೋಣ. ಭಾರತ ಸರ್ಕಾರದ ವಸತಿ ಮತ್ತು ನಗರ ವ್ಯವಹಾರಗಳ ಸಚಿವಾಲಯದ ಪ್ರಧಾನಮಂತ್ರಿ ಬೀದಿ ವ್ಯಾಪಾರಿಗಳ ಆತ್ಮನಿರ್ಭರ ನಿಧಿ ಅಂದರೆ ಪ್ರಧಾನಮಂತ್ರಿ ಸ್ವನಿಧಿ ಯೋಜನೆಯು ಬೀದಿ ವ್ಯಾಪಾರಿಗಳನ್ನು ಔಪಚಾರಿಕಗೊಳಿಸುವ ಮತ್ತು ಬೀದಿ ವ್ಯಾಪಾರಿಗಳಿಗೆ ಮೇಲಾಧಾರರಹಿತ ಕಾರ್ಯನಿರತ ಬಂಡವಾಳ ಸಾಲ, ಬಡ್ಡಿ ಸಬ್ಸಿಡಿ ಮತ್ತು ಡಿಜಿಟಲ್ ವಹಿವಾಟು ಪ್ರೋತ್ಸಾಹವನ್ನು ಒದಗಿಸುವ ಮೂಲಕ ಅವರ ಆರ್ಥಿಕ ಅವಕಾಶಗಳನ್ನು ಹೆಚ್ಚಿಸುವ ಗುರಿಯನ್ನು ಹೊಂದಿದೆ. ಇದನ್ನು ಕೇಂದ್ರ ವಲಯದ ಯೋಜನೆಯಾಗಿ 2020 ಸಾಲಿನ ಜೂನ್ ತಿಂಗಳ 1 ಆರಂಭಿಸಲಾಯಿತು. ಈ ಯೋಜನೆಯು ಮಾರಾಟಗಾರರಿಗೆ ತಮ್ಮ ವ್ಯವಹಾರಗಳನ್ನು ಪುನರಾರಂಭಿಸಲು ಮತ್ತು ವಿಸ್ತರಿಸಲು ಸಹಾಯ ಮಾಡುತ್ತದೆ. ಇದು ಆರ್ಥಿಕ ಒಳಗೊಳ್ಳುವಿಕೆಯನ್ನು ಹೆಚ್ಚಿಸಲು ಡಿಜಿಟಲ್ ಪಾವತಿಗಳನ್ನು ಉತ್ತೇಜಿಸುತ್ತದೆ. ಬೀದಿ ಬದಿ ವ್ಯಾಪಾರಿಗಳಲ್ಲಿ ವ್ಯಾಪಾರಿಗಳು ಥೇಲೆವಾಲ, ರೇಹಿವಾಲ ಮತ್ತು ಇತರೆ ಸಣ್ಣ ಪ್ರಮಾಣದ ಮಾರಾಟ ಚಟುವಟಿಕೆಗಳಲ್ಲಿ ತೊಡಗಿಸಿಕೊಂಡಿದ್ದಾರೆ. ಈ ಯೋಜನೆಯು ಬೀದಿ ಬದಿ ವ್ಯಾಪಾರಿಗಳನ್ನು ಔಪಚಾರಿಕಗೊಳಿಸುವ ಮತ್ತು ಆರ್ಥಿಕ ಏಣಿಯ ಮೇಲೇರಲು ಈ ವಲಯಕ್ಕೆ ಹೊಸ ಅವಕಾಶಗಳನ್ನು ತೆರೆಯುವ ಗುರಿಯನ್ನು ಹೊಂದಿದೆ. ಬೀದಿ ಬದಿ ವ್ಯಾಪಾರಿಗಳು ನಗರ ಅನೌಪಚಾರಿಕ ಆರ್ಥಿಕತೆಯ ಪ್ರಮುಖ ಘಟಕವನ್ನು ಪ್ರತಿನಿಧಿಸುತ್ತಾರೆ ಮತ್ತು ನಗರವಾಸಿಗಳ ಮನೆ ಬಾಗಿಲಿಗೆ ಕೈಗೆಟುಕುವ ದರದಲ್ಲಿ ಸರಕು ಮತ್ತು ಸೇವೆಗಳ ಲಭ್ಯತೆಯನ್ನು ಖಾತ್ರಿಪಡಿಸುವಲ್ಲಿ ಮಹತ್ವದ ಪಾತ್ರವನ್ನು ವಹಿಸುತ್ತಾರೆ. ಅವರನ್ನು ವಿವಿಧ ಪ್ರದೇಶಗಳಲ್ಲಿ ಸಂದರ್ಭಗಳಲ್ಲಿ ಮಾರಾಟ

0: ಮಾರಾಟಗಾರರು, ವ್ಯಾಪಾರಿಗಳು, ಥೇಲೆವಾಲ, ರೇಹಿವಾಲ, ಥೇಲಿ ಫಾಡ್ವಾಲ ಇನ್ನೂ ಇತ್ಯಾದಿ ಹೆಸರುಗಳಿಂದ ಕರೆಯಲಾಗುತ್ತದೆ. ಅವರು ಸರಬರಾಜು ಮಾಡುವ ಸರಕುಗಳಲ್ಲಿ ತರಕಾರಿಗಳು, ಹಣ್ಣುಗಳು, ತಿನ್ನಲು ಸಿದ್ಧವಾದ ಬೀದಿ ಆಹಾರ, ಚಹಾ, ಪಕೋಡಗಳು, ಬ್ರೆಡ್, ಮೊಟ್ಟೆ, ಜವಳಿ, ಉಡುಪು, ಪಾದರಕ್ಷೆಗಳು, ಕುಶಲಕರ್ಮಿಗಳ ಉತ್ಪನ್ನಗಳು, ಪುಸ್ತಕಗಳು, ಸ್ಥಾಯಿ ವಸ್ತುಗಳು ಸೇರಿವೆ. ಈ ಸೇವೆಗಳಲ್ಲಿ ಕ್ಷೌರಿಕ ಅಂಗಡಿಗಳು, ಚರ್ಮಕಾರರು, ಬೀಡಾ ಅಂಗಡಿಗಳು, ಬಟ್ಟೆ ಒಗೆಯುವ ಸೇವೆಗಳು ಕೂಡ ಸೇರಿವೆ. ಇನ್ನು ಈ ಯೋಜನೆಯ ಪ್ರಯೋಜನಗಳಿಗೆ ಬಂದರೆ, ಕಾರ್ಯನಿರತ ಬಂಡವಾಳ ಸಾಲ ಮೊದಲ ಟ್ರ್ಯಾಂಚ್ಗೆ 15,000 ಸಾಲ 12 ತಿಂಗಳವರೆಗೆ ಮರುಪಾವತಿಗೆ ಅವಕಾಶವಿರುತ್ತದೆ. ಎರಡನೇ ಭಾಗವಾಗಿ 25,000 ಸಾಲ 18 ತಿಂಗಳೊಳಗೆ ಮರುಪಾವತಿಗೆ ಅವಕಾಶವಿರುತ್ತದೆ. ಮೂರನೇ ಭಾಗವಾಗಿ 50,000 ಸಾಲ 36 ತಿಂಗಳೊಳಗೆ ಮರುಪಾವತಿಗೆ ಅವಕಾಶವಿರುತ್ತದೆ. ಮುಂದಿನ ಕಂತಿನಲ್ಲಿ ಸಕಾಲದಲ್ಲಿ ಅಥವಾ ಮುಂಚಿತವಾಗಿ ಮರುಪಾವತಿ ಮಾಡಬಹುದು. ಮುಂಚಿತವಾಗಿ ಮರುಪಾವತಿ ಮಾಡಿದರೆ ಯಾವುದೇ ದಂಡ ವಿಧಿಸಲಾಗುವುದಿಲ್ಲ. ಬಡ್ಡಿ ಸಹಾಯಧನ, ಸಾಲದ ಮೊತ್ತದ ಮೇಲೆ ವರ್ಷಕ್ಕೆ 7% ಸಬ್ಸಿಡಿ ಇರುತ್ತದೆ. ತ್ರೈಮಾಸಿಕವಾಗಿ ಫಲಾನುಭವಿಯ ಬ್ಯಾಂಕ್ ಖಾತೆಗೆ ಜಮಾ ಮಾಡಲಾಗುತ್ತದೆ. ಇದು ಸ್ಟ್ಯಾಂಡರ್ಡ್ NPA ಅಲ್ಲದ ಖಾತೆಗಳಿಗೆ ಮಾತ್ರ ಅನ್ವಯಿಸುತ್ತದೆ. ಈ ಯೋಜನೆಯು 31 ಮಾರ್ಚ್ 2033 ಮಾನ್ಯವಾಗಿರುತ್ತದೆ. ಇನ್ನು ಡಿಜಿಟಲ್ ವಹಿವಾಟು ಕ್ಯಾಶ್ಬ್ಯಾಕ್. ಡಿಜಿಟಲ್ ವಹಿವಾಟುಗಳಿಗೆ ತಿಂಗಳಿಗೆ 100 ರೂಪಾಯಿವರೆಗೆ ಕ್ಯಾಶ್ಬ್ಯಾಕ್ ಇರುತ್ತದೆ. ಸಾಲ ಖಾತರಿ ಬೆಂಬಲ, ಮೊದಲ ಕಂತಿನ ಸಾಲಕ್ಕೆ 31.87% ಖಾತರಿಯಾಗಿರುತ್ತದೆ. ಎರಡನೇ ಕಂತಿನ ಸಾಲಕ್ಕೆ 8.25% ಖಾತರಿಯಾಗಿರುತ್ತದೆ. ಮೂರನೇ ಕಂತಿನ ಸಾಲಕ್ಕೆ 6% ಖಾತರಿಯಾಗಿರುತ್ತದೆ. ಸಾಲ ನೀಡುವ ಸಂಸ್ಥೆಗಳಿಗೆ ಯಾವುದೇ ಶುಲ್ಕವಿರುವುದಿಲ್ಲ. UPI ಲಿಂಕ್ಡ್ ರೂಪೇ ಕ್ರೆಡಿಟ್ ಕಾರ್ಡ್, ಆರಂಭಿಕ ಸಾಲದ ಮಿತಿಯು 10,000 ಆಗಿದ್ದು ಅದನ್ನು 30,000 ವಿಸ್ತರಿಸಬಹುದು. 5 ವರ್ಷಗಳವರೆಗೆ ಮಾನ್ಯತೆವಿರುತ್ತದೆ. ಎರಡನೇ ಕಂತಿನ ಸಾಲವನ್ನು ಯಶಸ್ವಿಯಾಗಿ ಮರುಪಾವತಿ ಮಾಡಿದ ನಂತರ ಇದು ಲಭ್ಯವಿರುತ್ತದೆ. ನಗರ ಸ್ಥಳೀಯ ಸಂಸ್ಥೆಗಳು, UELBಗಳು ನೀಡುವ ಮಾರಾಟದ ಪ್ರಮಾಣ ಪತ್ರ, ಗುರುತಿನ ಚೀಟಿಯನ್ನು ಹೊಂದಿರುವ ಬೀದಿ ಬದಿ ವ್ಯಾಪಾರಿಗಳು, ಸಮೀಕ್ಷೆಯಲ್ಲಿ ಗುರುತಿಸಲಾಗಿರುವ ಆದರೆ ಮಾರಾಟದ ಪ್ರಮಾಣ ಪತ್ರ ಇಲ್ಲವೇ ಗುರುತಿನ ಚೀಟಿಯನ್ನು ನೀಡದ ಮಾರಾಟಗಾರರು, UELB ನೇತೃತ್ವದ ಗುರುತಿನ ಸಮೀಕ್ಷೆಯಿಂದ ಹೊರಗುಳಿದಿರುವ ಅಥವಾ ಸಮೀಕ್ಷೆ ಪೂರ್ಣಗೊಂಡ ನಂತರ ಮಾರಾಟವನ್ನು ಪ್ರಾರಂಭಿಸಿರುವ ಬೀದಿ ವ್ಯಾಪಾರಗಳಿಗೆ UELB ಇಲ್ಲವೇ ಪಟ್ಟಣ ಮಾರಾಟ ಸಮಿತಿಯು TVC ಆ ನಿಟ್ಟಿನಲ್ಲಿ ಶಿಫಾರಸು ಪತ್ರವನ್ನು LOR ನೀಡಿದೆ. UELBಗಳ ಭೌಗೋಳಿಕ ಮಿತಿಯಲ್ಲಿ ಮಾರಾಟ ಮಾಡುವ ಸುತ್ತಮುತ್ತಲಿನ ಅಭಿವೃದ್ಧಿ ಇಲ್ಲವೇ ಪೇರಿ ಅರ್ಬನ್ ಗ್ರಾಮೀಣ ಪ್ರದೇಶಗಳ ಮಾರಾಟಗಾರರಿಗೆ ಆ ನಿಟ್ಟಿನಲ್ಲಿ UELB TVCಯಿಂದ ಶಿಫಾರಸು ಪತ್ರವನ್ನು LOR ನೀಡಲಾಗಿದೆ. ಇನ್ನು ಅರ್ಜಿ ಸಲ್ಲಿಕೆಯ ಪ್ರಕ್ರಿಯೆಗೆ ಬಂದರೆ, ಆನ್ಲೈನ್ನಲ್ಲಿ ಕೂಡ ಅರ್ಜಿ ಸಲ್ಲಿಸಬಹುದು, ಆಫ್ಲೈನ್ನಲ್ಲಿ ಕೂಡ ಅರ್ಜಿ ಸಲ್ಲಿಸಬಹುದು. ಹಂತ 1, https://pmswanidhi.mohua.gov.in ಇಲ್ಲಿ ಸಂಪರ್ಕಿಸಬಹುದು. ಹಂತ 2, ಮೊಬೈಲ್ ಸಂಖ್ಯೆ ಮತ್ತು ಕ್ಯಾಪ್ಚಾವನ್ನು ನಮೂದಿಸಿ ವಿನಂತಿ OTPಯನ್ನು ಕ್ಲಿಕ್ ಮಾಡಬಹುದು. ಮೂರನೇ ಹಂತ, ಯಶಸ್ವಿ ಲಾಗಿನ್ ಆದ ನಂತರ ಲಭ್ಯವಿರುವ ಆಯ್ಕೆಗಳಲ್ಲಿ ಮಾನ್ಯವಾದ ಮಾರಾಟಗಾರರ ವರ್ಗವನ್ನು ಆಯ್ಕೆ ಮಾಡಿ ನಮೂದಿಸಿ ಸಮೀಕ್ಷೆಯ ಉಲ್ಲೇಖ ಸಂಖ್ಯೆ SRN ಇದು ಕಡ್ಡಾಯವಾಗಿದೆ. ಹಂತ 4, ಈ ಮೂಲ ವಿವರಗಳನ್ನು ನಮೂದಿಸಿದ ನಂತರ ಆನ್ಲೈನ್ನಲ್ಲಿ ಅರ್ಜಿ ನಮೂನೆಯನ್ನು ಭರ್ತಿ ಮಾಡಬೇಕು. ಸಂಬಂಧಿತ ದಾಖಲೆಗಳನ್ನು ಅಪ್ಲೋಡ್ ಮಾಡಿ ಅದನ್ನು ಸಲ್ಲಿಸಬೇಕು. ಯಾವುದೇ ರೀತಿಯ ಸ್ಪಷ್ಟೀಕರಣ ಮತ್ತು ವಿವರವಾದ ಹಂತವಾರು ಪ್ರಕ್ರಿಯೆಗಾಗಿ ಬಳಕೆದಾರರ ಕೈಪಿಡಿ ನೋಡಬಹುದು. ಯಾವುದೇ ಪ್ರಶ್ನೆಗಾಗಿ ರಾಷ್ಟ್ರೀಯ ರಜಾ ದಿನಗಳನ್ನು ಹೊರತುಪಡಿಸಿ ಸೋಮವಾರದಿಂದ ಶನಿವಾರದವರೆಗೆ ಬೆಳಿಗ್ಗೆ 9:30 ಸಂಜೆ 6 ಗಂಟೆವರೆಗೆ ಟೋಲ್ ಫ್ರೀ ಸಂಖ್ಯೆ ಅಂದರೆ 1800-11-19 ಕರೆ ಮಾಡಬಹುದು. ಅರ್ಜಿ ಸಲ್ಲಿಸಲು ಅಗತ್ಯ ದಾಖಲೆಗಳೆಂದರೆ, ಮೊದಲ ಸಾಲಕ್ಕೆ ಎ ಮತ್ತು ಬಿ ವರ್ಗದ ಮಾರಾಟಗಾರರಿಗೆ ಮಾರಾಟದ ಪ್ರಮಾಣ ಪತ್ರ ಬೇಕಾಗಿರುತ್ತೆ, ಗುರುತಿನ ಚೀಟಿ ಕೂಡ ಬೇಕಾಗಿರುತ್ತೆ. ಸಿ ಮತ್ತು ಡಿ ವರ್ಗದ ಮಾರಾಟಗಾರರಿಗೆ ಶಿಫಾರಸು ಪತ್ರ ಬೇಕಾಗಿರುತ್ತದೆ. ಇದರ ಜೊತೆಗೆ ಅಗತ್ಯವಿರುವ KYC ದಾಖಲೆಗಳೆಂದರೆ ಆಧಾರ್ ಕಾರ್ಡ್, ಮತದಾರರ ಗುರುತಿನ ಚೀಟಿ, ಚಾಲನಾ ಪರವಾನಗಿ ಪತ್ರ, ಉದ್ಯೋಗ ಖಾತ್ರಿ ಯೋಜನೆಯ ಕಾರ್ಡ್, ಪ್ಯಾನ್ ಕಾರ್ಡ್ ಅಗತ್ಯವಾಗಿರುತ್ತದೆ. ಶಿಫಾರಸು ಪತ್ರಕ್ಕಾಗಿ ಖಾತೆ ಹೇಳಿಕೆ, ಪಾಸ್ ಪುಸ್ತಕದ ಪ್ರತಿಯನ್ನು ಹೊಂದಿರಬೇಕಾಗಿರುತ್ತದೆ. ಸದಸ್ಯತ್ವ ಕಾರ್ಡಿನ ಪ್ರತಿ, ಸದಸ್ಯತ್ವದ ಯಾವುದೇ ಪುರಾವೆಗಳು ಇರಬೇಕಾಗುತ್ತದೆ. ಮಾರಾಟಗಾರನಾಗಿ ಹಕ್ಕನ್ನು ದೃಢೀಕರಿಸಲು ಯಾವುದೇ ಇತರೆ ದಾಖಲೆಗಳು ಹೊಂದಿರಬೇಕಾಗಿರುತ್ತದೆ. ULBಗೆ ಸಲ್ಲಿಸಿದ ಮನವಿ ಪತ್ರ ಕೂಡ ಇಟ್ಟುಕೊಂಡಿರಬೇಕಾಗಿರುತ್ತದೆ. ಇನ್ನು ಎರಡನೇ ಸಾಲಕ್ಕೆ ಸಾಲದ ಮುಚ್ಚುವಿಕೆಯ ದಾಖಲೆ ಸಲ್ಲಿಸಬೇಕಾಗುತ್ತದೆ.
1: ಇದುವರೆಗೂ ಪಿಎಂ ಸ್ಟ್ರೀಟ್ ವೆಂಡರ್ಸ್ ಆತ್ಮನಿರ್ಭರ ನಿಧಿ, ಪಿಎಂ ಸ್ವನಿಧಿ, ಪಿಎಂ ಬೀದಿ ವ್ಯಾಪಾರಿಗಳ ಆತ್ಮನಿರ್ಭರ ನಿಧಿ ಯೋಜನೆ ಕುರಿತು ಮಾತನಾಡಿದವರು ಆಕಾಶವಾಣಿ ಭದ್ರಾವತಿ ಕೇಂದ್ರದ ಕಿಸಾನ್ ವಾಣಿ ಮತ್ತು ಕೃಷಿರಂಗ ಕಾರ್ಯಕ್ರಮದ ಪ್ರಸಾರಕರಾದ ಡಾ SM ಸುಧಾಕರ್. ರಾಜ್ಯವ್ಯಾಪಿ ಪ್ರಸಾರವಾದ ಈ ಕಾರ್ಯಕ್ರಮ ಆಕಾಶವಾಣಿ ಭದ್ರಾವತಿ ಕೇಂದ್ರದ ಕೊಡುಗೆ. ಆಕಾಶವಾಣಿ

0: ಆಕಾಶವಾಣಿ ವಾರ್ತೆಗಳು ಓದುತ್ತಿರುವವರು ಲಿಂಗಾನಂದ. ಮುಖ್ಯಾಂಶಗಳು: ಪೊಲೀಸರು ಹೆಚ್ಚು ಜನಸ್ನೇಹಿ ಸಂವೇದನಾಶೀಲರಾಗಿರಬೇಕು, ರಾಷ್ಟ್ರಪತಿ ದ್ರೌಪದಿ ಮುರ್ಮು ಸಲಹೆ. ದೇಶದ ಗಡಿಯಿಂದ 15 ಕಿಲೋಮೀಟರ್ ಒಳಗೆ ಅಕ್ರಮ ನಿರ್ಮಾಣಗಳನ್ನು ಕೆಡವಲು ಕೇಂದ್ರ ಗೃಹ ಸಚಿವಾಲಯ ತೀರ್ಮಾನ. ಕೇಂದ್ರ ಸಚಿವ ಶಿವರಾಜ್ ಸಿಂಗ್ ಚೌಹಾಣ್ ಅವರಿಂದ ನವದೆಹಲಿಯಲ್ಲಿ ಇಂದು ಮುಂಗಾರು ಅಭಿಯಾನ 2026 ರಾಷ್ಟ್ರೀಯ ಕೃಷಿ ಸಮ್ಮೇಳನ ಉದ್ಘಾಟನೆ. ದೇಶಾದ್ಯಂತ ಇಂದು ಬಕ್ರೀದ್ ಹಬ್ಬ ಆಚರಣೆ, ರಾಷ್ಟ್ರಪತಿ, ಉಪರಾಷ್ಟ್ರಪತಿ, ಪ್ರಧಾನಿ ಸೇರಿದಂತೆ ಗಣ್ಯರಿಂದ ಶುಭಾಶಯ. ವಾರ್ತೆಗಳ ವಿವರ: ಗ್ಯಾಂಗ್ಟಾಕ್ನ ಪಾಲ್ಜೋರ್ ಕ್ರೀಡಾಂಗಣದಲ್ಲಿ ನಡೆದ ಸಮಾರಂಭದಲ್ಲಿ ರಾಷ್ಟ್ರಪತಿ ದ್ರೌಪದಿ ಮುರ್ಮು ಅವರು ಇಂದು ಸಿಕ್ಕಿಂ ಪೊಲೀಸ್ ಪಡೆಗೆ ಪ್ರತಿಷ್ಠಿತ ರಾಷ್ಟ್ರಪತಿಗಳ ಪ್ರಶಸ್ತಿಯನ್ನು ಪ್ರದಾನ ಮಾಡಿದರು. ಈ ಪ್ರಶಸ್ತಿಯನ್ನು ಪಡೆದ ದೇಶದ 15ನೇ ರಾಜ್ಯ ಮತ್ತು ಈಶಾನ್ಯ ಭಾರತದ 3ನೇ ರಾಜ್ಯ ಎಂಬ ಹೆಗ್ಗಳಿಕೆಗೆ ಸಿಕ್ಕಿಂ ಪಾತ್ರವಾಗಿದೆ. ಕಾರ್ಯಕ್ರಮ ಉದ್ದೇಶಿಸಿ ಮಾತನಾಡಿದ ರಾಷ್ಟ್ರಪತಿಯವರು, ಪೊಲೀಸ್ ಪಡೆ ಹೆಚ್ಚು ನಾಗರಿಕ ಕೇಂದ್ರಿತವಾಗಿರಬೇಕು, ಜನರೊಂದಿಗೆ ವಿಶೇಷವಾಗಿ ಮಹಿಳೆಯರು, ಬಡವರು ಮತ್ತು ಮಕ್ಕಳೊಂದಿಗೆ ವ್ಯವಹರಿಸುವಾಗ ಪೊಲೀಸರು ಹೆಚ್ಚು ಸಂವೇದನಾಶೀಲರಾಗಿರಬೇಕು ಎಂದು ಸಲಹೆ ನೀಡಿದರು. ಸೈಬರ್ ಅಪರಾಧ, ಆನ್ಲೈನ್ ವಂಚನೆ ಇತ್ಯಾದಿ ಅಪರಾಧಗಳನ್ನು ಎದುರಿಸಲು ಪೊಲೀಸರು ಸಿದ್ಧವಾಗಿರಬೇಕು. ಕಾನೂನು ಮತ್ತು ಸುವ್ಯವಸ್ಥೆಯನ್ನು ಕಾಪಾಡುವಲ್ಲಿ ಮತ್ತು ಅಪರಾಧಗಳನ್ನು ತಗ್ಗಿಸುವಲ್ಲಿ ಸಿಕ್ಕಿಂ ಪೊಲೀಸರ ಪಾತ್ರ ಶ್ಲಾಘನೀಯ ಎಂದು ಹೇಳಿದ್ದಾರೆ. ದೇಶದ ಗಡಿಯಿಂದ 15 ಕಿಲೋಮೀಟರ್ ಒಳಗೆ ಅಕ್ರಮ ನಿರ್ಮಾಣಗಳ ಬಗ್ಗೆ ಶೂನ್ಯ ಸಹಿಷ್ಣುತೆ ನೀತಿಯನ್ನು ಕಟ್ಟುನಿಟ್ಟಾಗಿ ಜಾರಿಗೊಳಿಸುವಂತೆ ಹಾಗೂ ಈ ರೀತಿಯ ಎಲ್ಲ ಅಕ್ರಮ ನಿರ್ಮಾಣಗಳನ್ನು ಕೆಡವಲು ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಅಧಿಕಾರಿಗಳಿಗೆ ನಿರ್ದೇಶನ ನೀಡಿದ್ದಾರೆ. ರಾಜಸ್ಥಾನದ ಬಿಕಾನೇರ್ನಲ್ಲಿ ನಡೆದ ಭದ್ರತಾ ಪರಿಶೀಲನಾ ಸಭೆಯ ಅಧ್ಯಕ್ಷತೆ ವಹಿಸಿದ್ದ ಸಚಿವರು, ಭಾರತ ಪಾಕಿಸ್ತಾನ ಗಡಿಯಲ್ಲಿರುವ ರಾಜಸ್ಥಾನದ ಗಡಿ ಜಿಲ್ಲೆಗಳಿಗೆ ಸಂಬಂಧಪಟ್ಟ ಭದ್ರತಾ ಸಂಬಂಧಿತ ಸಮಸ್ಯೆಗಳನ್ನು ಪರಿಶೀಲಿಸಿದರು. ಎಲ್ಲಾ ಬ್ಯಾಂಕ್ಗಳು ಗಡಿ ಪ್ರದೇಶಗಳಲ್ಲಿ ಬ್ಯಾಂಕಿಂಗ್ ವಹಿವಾಟಿನ ಕಾನೂನು ಮತ್ತು ಆರ್ಥಿಕ ಅನುಸರಣೆಯನ್ನು ಖಚಿತಪಡಿಸಿಕೊಳ್ಳಲು, ದೊಡ್ಡ ವ್ಯಾಪಾರ ಸಂಸ್ಥೆಗಳನ್ನು ಹಾಗೂ ಅವುಗಳ ಹಣಕಾಸಿನ ಮೂಲಗಳನ್ನು ಪರಿಶೀಲಿಸಲು, ನಕಲಿ ಕಂಪನಿಗಳು ಮತ್ತು ಅವರ ಖಾತೆಗಳನ್ನು ಪತ್ತೆಹಚ್ಚಲು, ನಕಲಿ ಆಧಾರ್ ಕಾರ್ಡ್ಗಳನ್ನು ಗುರುತಿಸಲು ಮತ್ತು ಗಡಿಯಾಚೆಗಿನ ಕಳ್ಳ ಸಾಗಾಣಿಕೆಯನ್ನು ನಿಯಂತ್ರಿಸಲಿಕ್ಕೆ ಕೇಂದ್ರ ಗೃಹ ಸಚಿವಾಲಯ ಜಿಲ್ಲಾಧಿಕಾರಿಗಳಿಗೆ ಜವಾಬ್ದಾರಿಯನ್ನು ವಹಿಸಿದೆ. ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಅವರು ಗುಜರಾತ್ಗೆ 3 ದಿನಗಳ ಭೇಟಿ ಕೈಗೊಳ್ಳಲಿದ್ದಾರೆ. ಪ್ರವಾಸದ ಭಾಗವಾಗಿ ಅವರು ನಾಳೆ ಗಡಿ ಜಿಲ್ಲೆ ಕಚ್ಗೆ ವಿಶೇಷ ಭೇಟಿ ನೀಡಲಿದ್ದಾರೆ. ಭೇಟಿಯ ಸಮಯದಲ್ಲಿ ಸಚಿವರು ಅಂತಾರಾಷ್ಟೀಯ ಗಡಿಯಲ್ಲಿರುವ ಅತ್ಯಂತ ಸೂಕ್ಷ್ಮ ಮತ್ತು ಕಾರ್ಯತಂತ್ರದ ಮಹತ್ವದ ಹರಾಮಿ ನಾಲಾ ಪ್ರದೇಶವನ್ನು ಪರಿಶೀಲಿಸಲಿದ್ದಾರೆ. ಗಡಿ ಭದ್ರತಾ ಪಡೆ ಬಿಎಸ್ಎಫ್ ಸ್ಥಾಪಿಸಿರುವ ಭದ್ರತಾ ವ್ಯವಸ್ಥೆಗಳನ್ನು ಪರಿಶೀಲಿಸಲು ಅವರು ಭೌಗೋಳಿಕವಾಗಿ ಸವಾಲಿನ ಮತ್ತು ಜೌಗು ಪ್ರದೇಶಗಳಿಗೆ ಭೇಟಿ ನೀಡಲಿದ್ದಾರೆ. ಪ್ರಸ್ತುತ ಗಡಿ ಪರಿಸ್ಥಿತಿ, ಭದ್ರತಾ ಸನ್ನದ್ಧತೆ, ಸುಧಾರಿತ ತಂತ್ರಜ್ಞಾನದ ಬಳಕೆ ಮತ್ತು ಭದ್ರತಾ ಸಿಬ್ಬಂದಿಯ ಕಾರ್ಯಾಚರಣೆಯ ಸನ್ನದ್ಧತೆಯನ್ನು ಪರಿಶೀಲಿಸಲು ಸಚಿವ ಅಮಿತ್ ಶಾ ಅವರು ಬಿಎಸ್ಎಫ್ ಮತ್ತು ರಕ್ಷಣಾ ಸಂಸ್ಥೆಗಳ ಉನ್ನತ ಅಧಿಕಾರಿಗಳೊಂದಿಗೆ ಸಭೆ ನಡೆಸಲಿದ್ದಾರೆ. ಭಾರತ ಮತ್ತು ಚೀನಾ ಗಡಿ ಪ್ರದೇಶಗಳಲ್ಲಿನ ಪರಿಸ್ಥಿತಿಯನ್ನು ಪರಿಶೀಲಿಸಿ ಶಾಂತಿ ಮತ್ತು ನೆಮ್ಮದಿಯನ್ನು ಕಾಪಾಡುವಲ್ಲಿ ಆಗಿರುವ ಪ್ರಗತಿಯ ಬಗ್ಗೆ ತೃಪ್ತಿ ವ್ಯಕ್ತಪಡಿಸಿವೆ. ಬೀಜಿಂಗ್ನಲ್ಲಿ ನಡೆದ ಭಾರತ ಚೀನಾ ಗಡಿ ವ್ಯವಹಾರಗಳ ಸಮಾಲೋಚನೆ ಮತ್ತು ಸಮನ್ವಯಕ್ಕಾಗಿ ಕಾರ್ಯವಿಧಾನದ 35ನೇ ಸಭೆಯಲ್ಲಿ ಉಭಯ ದೇಶಗಳು ಪರಿಸ್ಥಿತಿಯನ್ನು ಪರಿಶೀಲಿಸಿದವು. ಭಾರತೀಯ ನಿಯೋಗದ ನೇತೃತ್ವವನ್ನು ವಿದೇಶಾಂಗ ಸಚಿವಾಲಯದ ಜಂಟಿ ಕಾರ್ಯದರ್ಶಿ ಸುಜೀತ್ ಘೋಷ್ ವಹಿಸಿದ್ದರು. ಚೀನಾದ ನಿಯೋಗದ ನೇತೃತ್ವವನ್ನು ಚೀನಾ ವಿದೇಶಾಂಗ ಸಚಿವಾಲಯದ ಗಡಿ ಮತ್ತು ಸಾಗರ ವ್ಯವಹಾರಗಳ ಇಲಾಖೆಯ ಮಹಾನಿರ್ದೇಶಕ ಹೌ ಯಾಂಗ್ಕಿ ವಹಿಸಿದ್ದರು. ಸಭೆಯಲ್ಲಿ ಗಡಿ ನಿರ್ಣಯ, ಗಡಿ ನಿರ್ವಹಣೆ ಮತ್ತು ಗಡಿಯಾಚೆಗಿನ ಸಹಕಾರಕ್ಕೆ ಸಂಬಂಧಪಟ್ಟ ವಿಷಯಗಳ ಬಗ್ಗೆ ಎರಡೂ ಕಡೆಯವರು ಚರ್ಚಿಸಿದರು ಎಂದು ವಿದೇಶಾಂಗ ಸಚಿವಾಲಯ ತಿಳಿಸಿದೆ. ರಾಷ್ಟೀಯ ಪರೀಕ್ಷಾ ಸಂಸ್ಥೆ ಎನ್ಟಿಎ 2026 ಸಾಮಾನ್ಯ ವಿಶ್ವವಿದ್ಯಾಲಯ ಪ್ರವೇಶ ಪರೀಕ್ಷೆ ಯುಜಿ ಪರೀಕ್ಷೆಗಳಿಗೆ ಪರಿಷ್ಕೃತ ಪರೀಕ್ಷಾ ದಿನಾಂಕಗಳು ಮತ್ತು ಪ್ರವೇಶ ಪತ್ರಗಳನ್ನು ಬಿಡುಗಡೆ ಮಾಡಿದೆ. ಪರೀಕ್ಷೆಗಳು ಈ ತಿಂಗಳ 31 ಮತ್ತು ಮುಂದಿನ ತಿಂಗಳ 6 ಮತ್ತು 7 ನಡೆಸಲಾಗುವುದು. ಇಂದು ನಿಗದಿಯಾಗಿದ್ದ ಪರೀಕ್ಷೆಯನ್ನು ಬಕ್ರೀದ್ ಹಬ್ಬದ ಕಾರಣ ಮರು ನಿಗದಿಪಡಿಸಲಾಗಿದೆ. ಭಾನುವಾರ ಪರೀಕ್ಷೆಗೆ ಹಾಜರಾಗುವ ಅಭ್ಯರ್ಥಿಗಳ ಪ್ರವೇಶ ಪತ್ರಗಳನ್ನು ಬಿಡುಗಡೆ ಮಾಡಲಾಗಿದೆ. ಅವುಗಳನ್ನು ಎನ್ಟಿಎ ಅಧಿಕೃತ ಜಾಲತಾಣದಿಂದ ಡೌನ್ಲೋಡ್ ಮಾಡಬಹುದು. ಮುಂದಿನ ತಿಂಗಳ 6 ಮತ್ತು 7 ಪರೀಕ್ಷೆ ನಡೆಯಲಿರುವ ಉಳಿದ ಅಭ್ಯರ್ಥಿಗಳ ಪ್ರವೇಶ ಪತ್ರಗಳನ್ನು ಶೀಘ್ರದಲ್ಲೇ ಬಿಡುಗಡೆ ಮಾಡಲಾಗುವುದು ಎಂದು ಎನ್ಟಿಎ ತಿಳಿಸಿದೆ. ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಕೇಂದ್ರ ಕೃಷಿ ಮತ್ತು ರೈತ ಕಲ್ಯಾಣ ಸಚಿವ ಶಿವರಾಜ್ ಸಿಂಗ್ ಚೌಹಾಣ್ ಅವರು ನವದೆಹಲಿಯಲ್ಲಿ ಇಂದು ಮುಂಗಾರು ಅಭಿಯಾನ 2026 ರಾಷ್ಟೀಯ ಕೃಷಿ ಸಮ್ಮೇಳನವನ್ನು ಉದ್ಘಾಟಿಸಲಿದ್ದಾರೆ. 2 ದಿನಗಳ ಕಾರ್ಯಕ್ರಮದಲ್ಲಿ ವಿಷಯಾಧಾರಿತ ಚರ್ಚೆಗಳು, ರಾಜ್ಯವಾರು ಭಾಗವಹಿಸುವಿಕೆ, ಗುಂಪು ಚರ್ಚೆಗಳು ಹಾಗೂ ಕೃಷಿ ಮತ್ತು ಸಂಬಂಧಿತ ವಲಯಗಳಿಗೆ ಸಂಬಂಧಪಟ್ಟ ನಿರ್ಣಾಯಕ ವಿಷಯಗಳ ಕುರಿತು ಪ್ರಸ್ತುತಿಗಳು ನಡೆಯಲಿವೆ. ಸುಸ್ಥಿರ ಕೃಷಿ, ವರ್ಧಿತ ಉತ್ಪಾದಕತೆ, ಹವಾಮಾನ ಸ್ಥಿತಿಸ್ಥಾಪಕತ್ವ, ಮೂಲಸೌಕರ್ಯ ಬಲವರ್ಧನೆ ಮತ್ತು ರೈತರ ಸಮೃದ್ಧಿಯ ಮೇಲೆ ಕೇಂದ್ರೀಕರಿಸಿ ಮುಂಬರುವ ಮುಂಗಾರು ಋತುವಿನ ಕಾರ್ಯತಂತ್ರಗಳನ್ನು ಚರ್ಚಿಸುವ ಗುರಿಯನ್ನು ಈ ಸಮ್ಮೇಳನ ಹೊಂದಿದೆ ಎಂದು ಕೃಷಿ ಮತ್ತು ರೈತ ಕಲ್ಯಾಣ ಸಚಿವಾಲಯ ತಿಳಿಸಿದೆ. ಸಿಬಿಎಸ್ಇ 12ನೇ ತರಗತಿಯ ಪರೀಕ್ಷಾ ಮೌಲ್ಯಮಾಪನ ಪ್ರಕ್ರಿಯೆಗೆ ಸಂಬಂಧಪಟ್ಟಂತೆ ಕೆಲವು ಸಮಸ್ಯೆಗಳು ಬೆಳಕಿಗೆ ಬಂದ ನಂತರ ಮರು ಮೌಲ್ಯಮಾಪನ ಪ್ರಕ್ರಿಯೆ ಆರಂಭವಾಗಲಿದೆ ಎಂದು ಕೇಂದ್ರ ಶಿಕ್ಷಣ ಸಚಿವ ಧರ್ಮೇಂದ್ರ ಪ್ರಧಾನ್ ತಿಳಿಸಿದ್ದಾರೆ. ನವದೆಹಲಿಯಲ್ಲಿ ಸಿಬಿಎಸ್ಇ ಅಧಿಕಾರಿಗಳೊಂದಿಗೆ ನಡೆದ ಸಭೆಯ ನಂತರ ಮಾಧ್ಯಮದೊಂದಿಗೆ ಮಾತನಾಡಿದ ಅವರು, ಆನ್ಸ್ಕ್ರೀನ್ ಮಾರ್ಕಿಂಗ್ ಒಂದು ಪ್ರಗತಿಪರ ಸಾಧನವಾಗಿದ್ದು ಭಾರತದ ಅನೇಕ ವಿಶ್ವವಿದ್ಯಾಲಯಗಳು ಮತ್ತು ಸಂಸ್ಥೆಗಳು ಹಾಗೂ ಪ್ರಪಂಚಾದ್ಯಂತ ಹಲವಾರು ಸಂಸ್ಥೆಗಳು ಈ ವ್ಯವಸ್ಥೆಯತ್ತ ಸಾಗುತ್ತಿವೆ. ದೇಶದಲ್ಲಿ ಸಿಬಿಎಸ್ಇ ಈ ವ್ಯವಸ್ಥೆಯನ್ನು ಜಾರಿಗೆ ತಂದಿರುವುದು ಇದೇ ಮೊದಲು. ಸುಮಾರು 40 ಕೋಟಿ ಸ್ಕ್ಯಾನ್ ಮಾಡಿದ ಪುಟಗಳನ್ನು ಸಿಬಿಎಸ್ಇ ಮೊದಲ ಬಾರಿಗೆ ಒಎಸ್ಎಂ ಪ್ರಕ್ರಿಯೆಯ ಮೂಲಕ ಮೌಲ್ಯಮಾಪನ ಮಾಡಿದೆ ಎಂದು ಸಚಿವ ಧರ್ಮೇಂದ್ರ ಪ್ರಧಾನ್ ಮಾಹಿತಿ ನೀಡಿದ್ದಾರೆ. ತ್ಯಾಗ ಮತ್ತು ಬಲಿದಾನದ ಸಂಕೇತವಾಗಿರುವ ಈದ್ ಉಜ್ ಜುಹಾ ಬಕ್ರೀದ್ ಹಬ್ಬವನ್ನು ದೇಶಾದ್ಯಂತ ಆಚರಿಸಲಾಗುತ್ತಿದೆ. ಈ ಪವಿತ್ರ ಸಂದರ್ಭವು ಪ್ರವಾದಿ ಇಬ್ರಾಹಿಂ ಅವರ ಸಂಪೂರ್ಣ ನಂಬಿಕೆಯನ್ನು ಗೌರವಿಸುತ್ತದೆ ಮತ್ತು ಕುರ್ಬಾನಿ ಆಚರಣೆಯಿಂದ ಗುರುತಿಸಲ್ಪಟ್ಟಿದೆ. ರಾಷ್ಟಪತಿ ದ್ರೌಪದಿ ಮುರ್ಮು, ಉಪರಾಷ್ಟಪತಿ ಸಿಪಿ ರಾಧಾಕೃಷ್ಣನ್ ಹಾಗೂ ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರು ಈದ್ ಉಲ್ ಅದಾ ಹಬ್ಬದ ಸಂದರ್ಭದಲ್ಲಿ ಜನರಿಗೆ ಶುಭಾಶಯ ಕೋರಿದ್ದಾರೆ. ಈ ಹಬ್ಬವು ಭಕ್ತಿ, ತ್ಯಾಗ ಮತ್ತು ನಿಸ್ವಾರ್ಥತೆಯನ್ನು ಸಂಕೇತಿಸುತ್ತದೆ ಎಂದು ರಾಷ್ಟಪತಿಗಳು ತಮ್ಮ ಸಂದೇಶದಲ್ಲಿ ತಿಳಿಸಿದ್ದಾರೆ. ಇಂದು ಸ್ವಾತಂತ್ರ್ಯ ವೀರ ವಿನಾಯಕ ದಾಮೋದರ್ ಸಾವರ್ಕರ್ ಅವರ ಜನ್ಮ ವಾರ್ಷಿಕೋತ್ಸವ. ಈ ಹಿನ್ನೆಲೆಯಲ್ಲಿ ಅವರನ್ನು ಪ್ರಧಾನಿ ನರೇಂದ್ರ ಮೋದಿ, ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಸೇರಿದಂತೆ ಅನೇಕ ಗಣ್ಯರು ಸ್ಮರಿಸಿದ್ದಾರೆ. ವೀರ ಸಾವರ್ಕರ್ ಅವರ ಧೈರ್ಯ ಮತ್ತು ದೇಶಭಕ್ತಿ ಯಾವಾಗಲೂ ಜನರಿಗೆ ಸ್ಫೂರ್ತಿ ನೀಡುತ್ತದೆ. ವೀರ ಸಾವರ್ಕರ್ ಅವರ ಬುದ್ದಿಶಕ್ತಿ ಮತ್ತು ಸಾಮಾಜಿಕ ಸುಧಾರಣೆಗೆ ಅವರ ಶ್ರಮ ಗಮನಾರ್ಹವಾಗಿದೆ ಎಂದು ಸಾಮಾಜಿಕ ಜಾಲತಾಣದಲ್ಲಿ ಪ್ರಧಾನಮಂತ್ರಿ ಹೇಳಿದ್ದಾರೆ. ಸ್ವಾತಂತ್ರ್ಯ ಹೋರಾಟದ ನಿರ್ಭೀತ ಯೋಧ ವೀರ ಸಾವರ್ಕರ್ ಅವರು ತಮ್ಮ ಇಡೀ ಜೀವನವನ್ನು ಮಾತೃಭೂಮಿಯ ಸೇವೆಗೆ ಮುಡಿಪಾಗಿಟ್ಟರು. ಅವರ ಜೀವನ ಮತ್ತು ಬರಹಗಳಿಂದ ರಾಷ್ಟ್ರ ಮತ್ತು ಸಿದ್ಧಾಂತದ ಮೇಲಿನ ಅಚಲ ಭಕ್ತಿಯ ನಿಜವಾದ ಅರ್ಥವನ್ನು ನಾವು ಕಲಿಯಬಹುದು ಎಂದು ಸಾಮಾಜಿಕ ಜಾಲತಾಣದಲ್ಲಿ ಕೇಂದ್ರ ಸಚಿವ ಅಮಿತ್ ಶಾ ಹೇಳಿದ್ದಾರೆ. ವೀರ ಸಾವರ್ಕರ್ ಅವರು ಅಸ್ಪೃಶ್ಯತೆಯಂತಹ ಸಾಮಾಜಿಕ ಅನಿಷ್ಟಗಳನ್ನು ತೀವ್ರವಾಗಿ ವಿರೋಧಿಸಿದರು ಮತ್ತು ದೇಶದ ಜನರನ್ನು ಒಗ್ಗೂಡಿಸಿದರು. ಅವರ ಜೀವನವು ಮುಂದಿನ ಪೀಳಿಗೆಗೆ ಸದಾ ಮಾರ್ಗದರ್ಶನ ನೀಡುತ್ತದೆ ಎಂದು ಅವರು ತಿಳಿಸಿದರು. ಸ್ವಚ್ಛ ಭಾರತ ಮಿಷನ್ 2.0 ಪರಿಣಾಮಕಾರಿ ಅನುಷ್ಠಾನದ ಅಗತ್ಯವನ್ನು ಪ್ರಧಾನಮಂತ್ರಿ ನರೇಂದ್ರ ಮೋದಿ ಒತ್ತಿ ಹೇಳಿದ್ದಾರೆ. ನವದೆಹಲಿಯಲ್ಲಿ ನಡೆದ 51ನೇ ಪ್ರಗತಿ ಸಭೆಯ ಅಧ್ಯಕ್ಷತೆ ವಹಿಸಿದ್ದ ಅವರು, ಸ್ವಚ್ಛ ಭಾರತ ಮಿಷನ್ 2.0 ಮಿಷನ್ ಮೂಲಸೌಕರ್ಯ ಸೃಷ್ಟಿಯನ್ನು ಮೀರಿ ಸಾಗಬೇಕು ಮತ್ತು ನಿಯಮಿತ ಮೇಲ್ವಿಚಾರಣೆ, ನಾಗರಿಕರ ಭಾಗವಹಿಸುವಿಕೆ ಮತ್ತು ವಿವಿಧ ಪಾಲುದಾರರ ನಡುವಿನ ಸಮನ್ವಯದ ಮೂಲಕ ಉತ್ತಮ ಫಲಿತಾಂಶಗಳನ್ನು ಖಚಿತಪಡಿಸಿಕೊಳ್ಳಬೇಕು ಎಂದು ಸೂಚಿಸಿದ್ದಾರೆ. ತ್ಯಾಜ್ಯ ಸಂಸ್ಕರಣಾ ಘಟಕಗಳು ಮತ್ತು ಗೋವರ್ಧನ್ ಸ್ಥಾವರಗಳು ಸೇರಿದಂತೆ ಘನತ್ಯಾಜ್ಯ ನಿರ್ವಹಣೆಗೆ ಸಂಬಂಧಪಟ್ಟ ಮೂಲಸೌಕರ್ಯಗಳನ್ನು ಪೂರ್ಣಗೊಳಿಸುವುದನ್ನು ತ್ವರಿತಗೊಳಿಸುವಂತೆ ರಾಜ್ಯಗಳಿಗೆ ಮನವಿ ಮಾಡಿದರು. ಸಭೆಯಲ್ಲಿ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು 9 ರಾಜ್ಯಗಳನ್ನು ಒಳಗೊಂಡಂತೆ ರೈಲ್ವೆ, ವಿದ್ಯುತ್ ಮತ್ತು ರಸ್ತೆ ವಲಯಗಳಲ್ಲಿ ಸುಮಾರು 30,000 ಕೋಟಿ ರೂಪಾಯಿಗಳ ಮೌಲ್ಯದ 7 ನಿರ್ಣಾಯಕ ಮೂಲಸೌಕರ್ಯ ಯೋಜನೆಗಳನ್ನು ಪರಿಶೀಲಿಸಿದರು. ಈಗ ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಪೊಲೀಸರು ಹೆಚ್ಚು ಜನಸ್ನೇಹಿ, ಸಂವೇದನಾಶೀಲರಾಗಿರಬೇಕು, ರಾಷ್ಟಪತಿ ದ್ರೌಪದಿ ಮುರ್ಮು ಸಲಹೆ. ದೇಶದ ಗಡಿಯಿಂದ 15 ಕಿಲೋಮೀಟರ್ ಒಳಗೆ ಅಕ್ರಮ ನಿರ್ಮಾಣಗಳನ್ನು ಕೆಡವಲು ಕೇಂದ್ರ ಗೃಹ ಸಚಿವಾಲಯ ತೀರ್ಮಾನ. ಕೇಂದ್ರ ಸಚಿವ ಶಿವರಾಜ್ ಸಿಂಗ್ ಚೌಹಾಣ್ ಅವರಿಂದ ನವದೆಹಲಿಯಲ್ಲಿ ಇಂದು ಮುಂಗಾರು ಅಭಿಯಾನ 2026 ರಾಷ್ಟೀಯ ಕೃಷಿ ಸಮ್ಮೇಳನ ಉದ್ಘಾಟನೆ. ದೇಶಾದ್ಯಂತ ಇಂದು ಬಕ್ರೀದ್ ಹಬ್ಬ ಆಚರಣೆ, ರಾಷ್ಟಪತಿ, ಉಪರಾಷ್ಟಪತಿ, ಪ್ರಧಾನಿ ಸೇರಿದಂತೆ ಗಣ್ಯರಿಂದ ಶುಭಾಶಯ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ಮುಂದಿನ ವಾರ್ತಾ ಪ್ರಸಾರ ಅಪರಾಹ್ನ 2:30.
4: ಇದು ಆಕಾಶವಾಣಿ ಮೈಸೂರು ಎಫ್ಎಂ 100.6. ಸಮಯ ಸರಿಯಾಗಿ 1:20:20. ಇನ್ನೀಗ ಜುಬೇದಾ ಬಾಯಿ ಸವಣೂರು ಅವರು ಹಾಡಿರುವ ಭಾವಗೀತೆಗಳನ್ನು ಆಲಿಸೋಣ. ಮೊದಲಿಗೆ ಕಾವ್ಯಾನಂದ ಅವರ ಕವನ ಎಣ್ಣೆ ಇಲ್ಲದೆ ದೀಪವು ಉರಿಯಿತು.

ಇದುವರೆಗೆ ಜುಬೇದಾಬಾಯಿ ಸವಣೂರು ಅವರು ಹಾಡಿದ ಭಾವಗೀತೆಗಳನ್ನು ಕೇಳಿದಿರಿ. ಇದು ಆಕಾಶವಾಣಿ ಮೈಸೂರು FM 100.6. 1 ಗಂಟೆ 30 ನಿಮಿಷಗಳ ಈ ಸಮಯ ಅಂದರೆ ಸಂದೇಶಾಧಾರಿತ ಶ್ರೋತೃಗಳ ಮೆಚ್ಚಿನ ಚಿತ್ರಗೀತೆಗಳನ್ನು ಆಲಿಸುವ ಸಮಯ. ಕೇಳುಗರೆ, ನೀವು ನಿಮ್ಮಿಷ್ಟದ ಗೀತೆಯನ್ನು ಬರೆದು ಅದರ ವಿವರಗಳನ್ನು ಬರೆದು ನಮಗೆ 9480858523 ಈ ವಾಟ್ಸ್ಆ್ಯಪ್ ಸಂಖ್ಯೆಗೆ ಸಂದೇಶವನ್ನು ಕಳಿಸಬಹುದು. ಗಮನವಿರಲಿ, ಮೊದಲ ಹಾಡಿನ ನಂತರ ಬಂದಂತಹ ಸಂದೇಶಗಳನ್ನು ಮಾತ್ರ ಹಾಡಿನ ಪ್ರಸಾರದ ಆಯ್ಕೆಗೆ ಆರಿಸಿಕೊಳ್ಳಲಾಗುವುದು. 1 ಗಂಟೆ 55 ನಿಮಿಷದ ಒಳಗೆ ಸಂದೇಶಗಳನ್ನು ಕಳಿಸಲು ಪ್ರಯತ್ನ ಮಾಡಿ. ನೀವು ಸಂದೇಶಗಳನ್ನು ಕಳಿಸಿ, ನಿಮ್ಮವರಿಗೂ ಕೂಡ ಸಂದೇಶಗಳನ್ನು ಕಳಿಸಿ ಮೈಸೂರು ಆಕಾಶವಾಣಿಯನ್ನು ಕೇಳಲು ಹೇಳಬಹುದು. ಕಾರ್ಯಕ್ರಮದ ಆರಂಭ ಚಂದ್ರಚಕೋರಿ ಚಿತ್ರಕ್ಕಾಗಿ ಎಸ್ ಎ ರಾಜ್ಕುಮಾರ್ ಅವರು ಸಂಗಡಿಗರೊಂದಿಗೆ ಧ್ವನಿಯಾಗಿರುವ ಎಸ್ ನಾರಾಯಣ ಅವರು ಬರೆದಿರುವಂತಹ ಗೀತೆ. ಎಸ್ ಎ ರಾಜ್ಕುಮಾರ್ ಅವರ ಸಂಗೀತ ನಿರ್ದೇಶನ ಈ ಹಾಡಿಗಿದೆ.

0: choose excellence and explore diverse courses.
1: At JSS AHER, deemed to be university accredited A++ by NAC, admissions are open for MSc in Molecular Biology, Biochemistry, Microbiology, Medical Statistics, Bioinformatics, Cosmetic Science, Sports Nutrition and Management, Medical Physics and Library and Information Science. Visit JSS deemed to be university, SS Nagara, Banni Mantapa, Mysuru. Call 9980841859.
2: ಕೇಳುಗರೆ, ಸಂದೇಶವನ್ನು ಕಳಿಸಿ ಅಂತ ಹೇಳಿದ್ದೆ ತಡ ಸಂದೇಶಗಳ ಮಹಾಪೂರವೇ ಹರಿದು ಬರ್ತಾ ಇದೆ. ಅದರಲ್ಲಿ ಮೊದಲಿಗೆ ಬಂದ ಸಂದೇಶ, ಬೆಳ್ಳಿ ಮೋಡಗಳು ಚಿತ್ರದಿಂದ ನನಗೊಂದು ಹಾಡನ್ನು ಪ್ರಸಾರ ಮಾಡಿ ಅಂತ. ಚಾಮರಾಜನಗರ ತಾಲೂಕು ಚಿಕ್ಕಬೇಗೂರು ಗ್ರಾಮದಿಂದ ಮಲ್ಲೇಶ್, ನೇತ್ರ, ಚಿದಂಬರ, ಪ್ರಶಾಂತ್ ಅವರ ಸಂದೇಶ ಬಂದಿದೆ. ಅವರು ಎರಡು ಮೂರು ಹಾಡುಗಳಿಗೆ ಸಂದೇಶವನ್ನು ಕಳಿಸಿದ್ದಾರೆ. ಸದ್ಯಕ್ಕೆ ನಾವು ಒಂದು ಹಾಡನ್ನು ನಮ್ಮ ನಿಲಯದಿಂದ ಪ್ರಸಾರ ಮಾಡುತ್ತಿದ್ದೇವೆ. ಮಲ್ಲೇಶ್ ಅವರೇ, ಕೇಳಿ ನಿಮ್ಮ ಮೆಚ್ಚಿನ ಬೆಳ್ಳಿ ಮೂಡಗಳು ಚಿತ್ರದ ಎಸ್ ಜಾನಕಿಯವರು, ಮನು ಅವರೊಂದಿಗೆ ಹಾಡಿರುವ ಕೆ ವಿ ರಾಜು ಅವರು ಬರೆದಿರುವ ಗೀತೆ, ಸಂಗೀತ ನೀಡಿದ್ದಾರೆ ಉಪೇಂದ್ರ ಕುಮಾರ್.

0: ಹಾಯ್ ಚಿನ್ನಾರಿಗಳೇ, ಇದೇ ಭಾನುವಾರ ಬೆಳಿಗ್ಗೆ 10 ಗಂಟೆಗೆ ಕತೆ ಹೇಳ್ತೀಯೋ ಹಾಡು ಹೇಳ್ತೀಯೋ ನೇರ ಫೋನಿನ ಕಾರ್ಯಕ್ರಮ ಪ್ರಸಾರವಾಗ್ತಾ ಇದೆ. ಚಿನ್ನಾರಿಗಳೇ, ನೀವು ಕಲಿತಿರೋ ಪುಟ್ಟ ಪುಟ್ಟ ಹಾಡು, ಚಿಕ್ಕ ಚಿಕ್ಕ ಕಥೆಗಳನ್ನ ಕರೆ ಮಾಡಿ ಹೇಳೋದಕ್ಕೆ ಕಾಯ್ತಾ ಇದ್ದೀರಾ? ನಾವು ಕೂಡ ಕೇಳೋದಕ್ಕೋಸ್ಕರ ಕಾಯ್ತಾ ಇರ್ತೀವಿ. ನೀವು ಕರೆ ಮಾಡಲು ಬಳಸಬಹುದಾದ ಫೋನ್ ಸಂಖ್ಯೆಗಳು 251252 ಹಾಗೂ 251508. ಮೈಸೂರಿನ STD ಕೋಡ್ 0821. ತಪ್ಪದೇ ಫೋನ್ ಮಾಡ್ತೀರಾ ಅಲ್ವಾ ಪುಟಾಣಿಗಳೇ? ಇದೇ ಭಾನುವಾರ ಬೆಳಿಗ್ಗೆ 10 ಗಂಟೆಗೆ ನಿಮಗಾಗಿ ಪ್ರಸಾರವಾಗ್ತಾ ಇದೆ ನೇರ ಫೋನಿನ ಕಾರ್ಯಕ್ರಮ ಕತೆ ಹೇಳ್ತೀಯೋ ಹಾಡು ಹೇಳ್ತೀಯೋ.
1: ಶಂಕರೇಗೌಡ ಹಾಗೂ ಕುಟುಂಬ ವರ್ಗದವರು ಮಂಡ್ಯದಿಂದ ನಮಗೊಂದು ಸಂದೇಶವನ್ನು ಕಳಿಸಿ ಹಂತಕನ ಸಂಚು ಚಿತ್ರದ ಗೀತೆಯನ್ನು ನಮಗೋಸ್ಕರ ಪ್ರಸಾರ ಮಾಡ್ತೀರಾ ಅಂತ ಕೇಳಿದ್ದಾರೆ. ಖಂಡಿತವಾಗಿ ನಿಮ್ಮ ಸಂದೇಶ ನಮ್ಮನ್ನು ತಲುಪಿದೆ ಮತ್ತು ನಿಮ್ಮ ಇಷ್ಟದ ಗೀತೆ ಇದೀಗ ಮೂಡಿ ಬರ್ತಾ ಇದೆ. ಜಯಚಂದ್ರನ್ ಮತ್ತು ವಾಣಿ ಜಯರಾಮ್ ಅವರ ಧ್ವನಿ, ಕುವೆಂಪು ಅವರ ಸಾಹಿತ್ಯ, ವಿಜಯ್ ಭಾಸ್ಕರ್ ಅವರ ಸಂಗೀತವಿದೆ.

0: ನನ್ನ ಹಕ್ಕು ನನ್ನ ಜವಾಬ್ದಾರಿ. ಮಹಿಳಾ ರಂಗದಲ್ಲಿ ಕೇಳಿ, ಮಹಿಳೆಯರಿಗಾಗಿ ಇರುವ ಕಾನೂನಿನ ಕುರಿತು ಸಲಹೆಯನ್ನು ನೀಡುವ ವಿಶೇಷ ಕಾರ್ಯಕ್ರಮ ಪ್ರತಿ ತಿಂಗಳ ಮೊದಲ ಹಾಗೂ ಮೂರನೇ ಸೋಮವಾರ ಸಂಜೆ 4 ಗಂಟೆಗೆ. ತಪ್ಪದೇ ಆಲಿಸಿ ಮಹಿಳಾ ರಂಗದ ನನ್ನ ಹಕ್ಕು ನನ್ನ ಜವಾಬ್ದಾರಿ ಮಹಿಳಾ ಕಾನೂನು ಜಾಗೃತಿ ಕಾರ್ಯಕ್ರಮ.
1: ಮರಸೆ ಗ್ರಾಮದಿಂದ ಬಂಗಾರಮ್ಮ ಅವರು ನಮಗೆ ಸಂದೇಶವನ್ನ ಕಳಿಸಿ, ನಾ ಮೆಚ್ಚಿದ ಹುಡುಗ ಚಿತ್ರದ ಹಾಡನ್ನ ಶೀರ್ಷಿಕೆ ಗೀತೆಯನ್ನು ನಮಗೋಸ್ಕರ ಪ್ರಸಾರ ಮಾಡಿ ಅಂತ ಕೇಳಿದ್ದಾರೆ. ಇದೀಗ ನಮ್ಮ ನಿಲಯದಿಂದ ಮೂಡಿ ಬರ್ತಾ ಇದೆ ಎಸ್ ಜಾನಕಿಯವರ ಧ್ವನಿಯಲ್ಲಿರುವ ಆರ್ ಎನ್ ಜಯಗೋಪಾಲ್ ಅವರು ನಾ ಮೆಚ್ಚಿದ ಹುಡುಗನಿಗೆ ಚಿತ್ರಕ್ಕಾಗಿ ಬರೆದಿರುವಂತಹ ಗೀತೆ. ಸಂಗೀತ ನೀಡಿದ್ದಾರೆ ವಿಜಯ ಭಾಸ್ಕರ್.

ಕಾರ್ಯಕ್ರಮದ ಕಡೆಯ ಗೀತೆಯಾಗಿ ಮೂಡಿ ಬರ್ತಾ ಇದೆ. ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಮತ್ತು ಚಿತ್ರ ಅವರು ಹಾಡಿರುವ ಶೃಂಗಾರ ಕಾವ್ಯ ಚಿತ್ರದ ಹಾಡು. ಇದನ್ನ ಕೇಳಿ ನಮಗೆ ಸಂದೇಶವನ್ನು ಕಳಿಸಿದವರು ಕೆಆರ್ ಪೇಟೆಯಿಂದ ಸುಚಿತ್ರ ಅವರು. ಹಾಗೆಯೇ ನಮಗೆ ರೂಪಾ, ಲಕ್ಷ್ಮೀಕಾಂತ್, ಯಶವಂತ್, ತೇಜಸ್ವಿನಿ, ಚನ್ನನಕುಂಟೆ, ಶಿರಾಯಿಂದ ಸಂದೇಶವನ್ನು ಕಳಿಸಿದ್ದಾರೆ. ಇಲ್ಲೊಂದು ಸಂದೇಶ ಬಂದಿದೆ, ಧ್ವನಿ ಸಂದೇಶ. ದಯವಿಟ್ಟು ನೀವು ಬರೆದು ಕಳಿಸಿ, ಧ್ವನಿ ಸಂದೇಶವನ್ನು ನಾವು ಕೇಳುವುದಕ್ಕೆ ಸಾಧ್ಯ ಆಗೋದಿಲ್ಲ. ಹಾಗೆ ಗಣೇಶ್ ನಗರದಿಂದ ಹೇಮರಾಜು ಅವರು ಕೂಡ ಸಂದೇಶವನ್ನು ಕಳಿಸಿದ್ದಾರೆ. ನಂತರ ಕೆಆರ್ ನಗರದಿಂದ ನೇತ್ರಾವತಿ ನಟರಾಜ್ ಅವರ ಸಂದೇಶ ಕೂಡ ಬಂದಿದೆ. ಹಾಗೆ ಗುಬ್ಬಿ ತಾಲೂಕು ಕಲ್ಲೂರಿನಿಂದ ಕೆಎಂ ಪ್ರಕಾಶ್ ಅವರು ನಮಗೆ ಸಂದೇಶವನ್ನು ಕಳಿಸಿ ಹಾಡಿನ ಪ್ರಸಾರ ಮಾಡಿ ಅಂತ ಕೇಳಿಕೊಂಡಿದ್ರು. ಎನ್ ಶ್ರೀಕಂಠ ಅವರು ಯಲಹಂಕದಿಂದ, ಗುಂಡ್ಲುಪೇಟೆಯಿಂದ ನಮಗೆ ಟೈಲರ್ ಸತೀಶ್ ಅವರ ಸಂದೇಶ ಕೂಡ ಬಂದಿದೆ. ಹಾಗೆ ದಟ್ಟಗಳ್ಳಿ ಮೈಸೂರಿನಿಂದ ನಾಗ, ಮಧು ಮತ್ತು ಮಿತ್ರರ ಸಂದೇಶ ಬಂದಿದೆ. ಹೀಗೆ ನೀವೆಲ್ಲರೂ ಕೂಡ ನಮಗೆ ಸಂದೇಶವನ್ನು ಕಳಿಸ್ತಾ ಇರ್ತೀರಾ. ಈಗಲೂ ಮತ್ತು ಸಂಜೆ 5:05 ಕಾರ್ಯಕ್ರಮದಲ್ಲೂ ಸಂದೇಶವನ್ನು ಕಳಿಸ್ತೀರಿ. ನಿಮ್ಮ ಮೆಚ್ಚಿನ ಹಾಡುಗಳು ಸಂದೇಶಾಧಾರಿತ ಕಾರ್ಯಕ್ರಮದಲ್ಲಷ್ಟೇ ಅಲ್ಲದೆ ಬೇರೆ ಬೇರೆ ಸಮಯದಲ್ಲೂ ಕೂಡ ಪ್ರಸಾರ ಆಗುತ್ತೆ. ಆಗ ನೀವು ಕೇಳಿ ಆನಂದಿಸಬಹುದು.

ಕೇಳುಗರೆ, ಇಂದು ಸಂಜೆ 6:50 ಕೃಷಿ ರಂಗ. ಭಾರತ ಸರ್ಕಾರದ ಕೃಷಿ ಹಾಗೂ ರೈತ ಕಲ್ಯಾಣ ಸಚಿವಾಲಯದ ಪ್ರಾಯೋಜಿತ ಕಾರ್ಯಕ್ರಮ ಕಿಸಾನ್ ವಾಣಿಯಲ್ಲಿ ಹಣ್ಣು ಹೊನ್ನು ತೋಟಗಾರಿಕಾ ಬೆಳೆಗಳ ಸುಸ್ಥಿರ ಬೇಸಾಯ ಕುರಿತ ಬಾನುಲಿ ಸರಣಿ ಕೇಳುವಿರಿ. ಇದರಲ್ಲಿ ಹುಣಸೂರು ತಾಲೂಕಿನಲ್ಲಿ ತೋಟಗಾರಿಕಾ ಬೆಳೆಗಳ ಅಭಿವೃದ್ಧಿಗೆ ಇರುವ ವಿಪುಲ ಅವಕಾಶಗಳು, ಈ ಕುರಿತು ಹುಣಸೂರು ತಾಲೂಕು ಹಿರಿಯ ಸಹಾಯಕ ತೋಟಗಾರಿಕಾ ನಿರ್ದೇಶಕರಾದ ಡಾಕ್ಟರ್ ಎಚ್ ನಾಗರಾಜ್ ಅವರೊಂದಿಗೆ ಸಂದರ್ಶನವಿದೆ. ಸಂದರ್ಶಕರು ಎನ್ ಕೇಶವಮೂರ್ತಿ. ಇದು ಆಕಾಶವಾಣಿ ಮೈಸೂರು ಎಫ್ಎಂ 100.6. ಸಮಯ ಇನ್ನೇನು 2:00. ಇನ್ನು ಮುಂದೆ ದೆಹಲಿ ಕೇಂದ್ರದ ಸಹಪ್ರಸಾರದಲ್ಲಿ ಇಂಗ್ಲಿಷ್ ಹಾಗೂ ಹಿಂದಿಯಲ್ಲಿ ವಾರ್ತಾ ಸಂಚಿಕೆಗಳು.

0: ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ಲಿಂಗಾನಂದ. ಮುಖ್ಯಾಂಶಗಳು. ಕೆಲವೇ ಕ್ಷಣಗಳಲ್ಲಿ ರಾಜಭವನಕ್ಕೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಭೇಟಿ, ಬಳಿಕ ಗೃಹ ಕಚೇರಿ ಕೃಷ್ಣಾದಲ್ಲಿ ಸುದ್ದಿಗೋಷ್ಠಿ. ರಾಜ್ಯದಲ್ಲಿ ಅಸ್ಥಿರತೆ ಅರಾಜಕತೆ ನಿರ್ಮಾಣ, ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಆರೋಪ. ಕ್ವಾಂಟಮ್ ಕಂಪ್ಯೂಟಿಂಗ್ ಕುರಿತಂತೆ ಗೂಗಲ್ ಜೊತೆ ಒಪ್ಪಂದಕ್ಕೆ ವಿಟಿಯು ಸಜ್ಜು, ಕುಲಪತಿ ಡಾ ಎಸ್ ವಿದ್ಯಾಶಂಕರ್. ರಾಜ್ಯದೆಲ್ಲೆಡೆ ಬಕ್ರೀದ್ ಹಬ್ಬದ ಸಂಭ್ರಮ, ಮುಸ್ಲಿಂ ಬಾಂಧವರಿಂದ ವಿಶೇಷ ಪ್ರಾರ್ಥನೆ. ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಇಂದು ಮಧ್ಯಾಹ್ನ 2:30ಕ್ಕೆ ರಾಜಭವನಕ್ಕೆ ಭೇಟಿ ನೀಡಲಿದ್ದಾರೆ. ಮಧ್ಯಾಹ್ನ 3:00 ಗೃಹ ಕಚೇರಿ ಕೃಷ್ಣಾದಲ್ಲಿ ಸುದ್ದಿಗೋಷ್ಠಿ ಉದ್ದೇಶಿಸಿ ಮಾತನಾಡಲಿದ್ದಾರೆ. ಇದಕ್ಕೂ ಮೊದಲು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಕಾವೇರಿ ನಿವಾಸದಲ್ಲಿ ಸಂಪುಟದ ಸಹೋದ್ಯೋಗಿಗಳಿಗೆ ಉಪಹಾರಕೂಟ ಏರ್ಪಡಿಸಿದ್ದರು. ಈ ಉಪಹಾರಕೂಟದಲ್ಲಿ ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಸೇರಿದಂತೆ ಸಂಪುಟ ಸಹೋದ್ಯೋಗಿಗಳು ಭಾಗಿಯಾಗಿದ್ದರು. ಈ ಉಪಹಾರಕೂಟದಲ್ಲಿಯೇ ಮುಖ್ಯಮಂತ್ರಿ ಸಿದ್ದರಾಮಯ್ಯ ರಾಜೀನಾಮೆ ನೀಡುವ ನಿರ್ಧಾರವನ್ನು ಪ್ರಕಟಿಸಿದ್ದಾರೆ ಎಂದು ಐಎಎನ್ಎಸ್ ಸುದ್ದಿಸಂಸ್ಥೆ ವರದಿ ಮಾಡಿದೆ. ಬಳಿಕ ಸುದ್ದಿಗಾರರೊಂದಿಗೆ ಮಾತನಾಡಿದ ಕಾನೂನು ಮತ್ತು ಸಂಸದೀಯ ವ್ಯವಹಾರಗಳ ಸಚಿವ ಎಚ್ ಕೆ ಪಾಟೀಲ್, ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ರಾಜಭವನಕ್ಕೆ ತೆರಳಿ ರಾಜೀನಾಮೆ ನೀಡಲಿದ್ದು ಡಿಕೆ ಶಿವಕುಮಾರ್ ಅವರನ್ನು ನೂತನ ಮುಖ್ಯಮಂತ್ರಿ ಮಾಡಲಿದ್ದಾರೆ ಎಂದು ದೃಢಪಡಿಸಿದ್ದಾರೆ. ಈ ಎಲ್ಲ ಬೆಳವಣಿಗೆಗಳ ನಡುವೆ ರಾಜ್ಯಪಾಲ ಥಾವರ್ ಚಂದ್ ಗೆಹ್ಲೋಟ್ ಬೆಂಗಳೂರಿನಲ್ಲಿ ಇಲ್ಲ ಎನ್ನಲಾಗಿದೆ. ರಾಜ್ಯಪಾಲರು ಪ್ರಸ್ತುತ ಬೆಂಗಳೂರಿನಿಂದ ಹೊರಗಿದ್ದರೂ ಸಿದ್ದರಾಮಯ್ಯ ಅವರ ರಾಜೀನಾಮೆಯನ್ನು ರಾಜ್ಯಪಾಲರ ಕಚೇರಿಗೆ ಸಲ್ಲಿಸುವಂತೆ ಸೂಚಿಸಲಾಗಿದೆ ಎಂದು ಕಾಂಗ್ರೆಸ್ ಪಕ್ಷದ ಮೂಲಗಳು ತಿಳಿಸಿವೆ ಎಂದು ಐಎಎನ್ಎಸ್ ಸುದ್ದಿಸಂಸ್ಥೆ ವರದಿ ಮಾಡಿದೆ. ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಮಧ್ಯಾಹ್ನ ರಾಜಭವನಕ್ಕೆ ತೆರಳಿ ರಾಜೀನಾಮೆ ನೀಡಲಿದ್ದಾರೆ ಎಂದು ಕಾಂಗ್ರೆಸ್ ಹಿರಿಯ ಮುಖಂಡ ಆರ್ವಿ ದೇಶಪಾಂಡೆ ದೃಢಪಡಿಸಿದ್ದಾರೆ. ಬೆಂಗಳೂರಿನಲ್ಲಿಂದು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಪಕ್ಷದ ವರಿಷ್ಠರು ಈಗಾಗಲೇ ಡಿಕೆ ಶಿವಕುಮಾರ್ ಅವರನ್ನು ಮುಖ್ಯಮಂತ್ರಿ ಮಾಡಲು ನಿರ್ಧರಿಸಿದ್ದಾರೆ ಎಂದು ತಿಳಿಸಿದ್ದಾರೆ. ರಾಜೀನಾಮೆ ನೀಡಿದ ಬಳಿಕ ಮುಖ್ಯಮಂತ್ರಿ ಸಿದ್ದರಾಮಯ್ಯ ದೆಹಲಿಗೆ ತೆರಳಲಿದ್ದಾರೆ ಎಂದು ಸ್ಪಷ್ಟಪಡಿಸಿದ್ದಾರೆ.
1: ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ರಾಜ್ಯಪಾಲರಿಗೆ ರಾಜೀನಾಮೆಯನ್ನು ಸಲ್ಲಿಸ್ತಾ ಇದ್ದಾರೆ. ಅದ ನಂತರ ಮೋಸ್ಟ್ಲಿ ಸಿಎಂ ಡೆಪ್ಯೂಟಿ ಎಲ್ಲಿ ಹೋಗುದು, ಆದ ನಂತರ ರೆಸಿಗ್ನೇಷನ್ ಎಕ್ಸೆಪ್ಟ್ ಆದ ನಂತರ ಈಗಾಗಲೇ ನಮ್ಮ ಹೈಕಮಾಂಡ್ ಡಿಸೈಡ್ ಮಾಡಿದ್ದಾರೆ, ಪಕ್ಷ ನಿರ್ಣಯ ಮಾಡಿದೆ, ಹೈಸ್ಟ್ ಲೆವೆಲ್ ನಿರ್ಣಯ ಮಾಡಿದಾಗ.
0: ಇಂದು ನಡೆದ ಉಪಹಾರಕೂಟದಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಹಾಗೂ ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಪರಸ್ಪರ ಅಪ್ಪಿಕೊಂಡಿರುವ ಹಾಗೂ ಡಿಕೆ ಶಿವಕುಮಾರ್ ಮುಖ್ಯಮಂತ್ರಿಯವರಿಂದ ಆಶೀರ್ವಾದ ತೆಗೆದುಕೊಳ್ಳುವ ಫೋಟೋಗಳನ್ನು ಕರ್ನಾಟಕ ಕಾಂಗ್ರೆಸ್ ಸಾಮಾಜಿಕ ಜಾಲತಾಣ ಎಕ್ಸ್ನಲ್ಲಿ ಹಂಚಿಕೊಂಡಿದೆ. ಅಂದು ಇಂದು ಎಂದೆಂದು ಒಗ್ಗಟ್ಟೆ ನಮ್ಮ ಶಕ್ತಿ, ಸಾರ್ವಜನಿಕರ ಸೇವೆಯೇ ನಮ್ಮ ಗುರಿ ಎಂದು ಟ್ವೀಟ್ ಮಾಡಿದೆ. ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ನಿವಾಸದ ಬಳಿ ಅವರ ಬೆಂಬಲಿಗರು ಹಾಗೂ ಅಭಿಮಾನಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಜಮಾಯಿಸಿದ್ದಾರೆ. ಡಿಕೆ ಶಿವಕುಮಾರ್ ಪರ ಘೋಷಣೆ ಕೂಗುತ್ತಾ ಸಿಹಿ ಹಂಚುತ್ತಾ ಸಂಭ್ರಮಿಸುತ್ತಿದ್ದಾರೆ. ಮುನ್ನೆಚ್ಚರಿಕಾ ಕ್ರಮವಾಗಿ ಜನಸಂದಣಿ ನಿರ್ವಹಿಸಲು ಮತ್ತು ಕಾನೂನು ಸುವ್ಯವಸ್ಥೆ ಕಾಪಾಡಲು ಬಿಗಿ ಭದ್ರತೆ ಏರ್ಪಡಿಸಲಾಗಿದೆ. ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರನ್ನು ಕಾಂಗ್ರೆಸ್ ವರಿಷ್ಠರು ನಡೆಸಿಕೊಂಡ ರೀತಿ ಸರಿಯಾದುದಲ್ಲ ಎಂದು ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಅಭಿಪ್ರಾಯಪಟ್ಟಿದ್ದಾರೆ. ಮಂಗಳೂರಿನಲ್ಲಿಂದು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ರಾಜ್ಯದಲ್ಲಿ ಅಸ್ಥಿರತೆ ಅರಾಜಕತೆ ನಿರ್ಮಾಣವಾಗಿದೆ ಎಂದು ಆರೋಪಿಸಿದ್ದಾರೆ. ಮುಂಬರುವ ದಿನಗಳಲ್ಲಿ ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರ ಮಾರ್ಗದರ್ಶನದಲ್ಲಿ ಸಕಾರಾತ್ಮಕ ಚಿಂತನೆಗಳ ಮೂಲಕ ರಾಜ್ಯದಲ್ಲಿ ಅಧಿಕಾರಕ್ಕೆ ಬರುತ್ತೇವೆ ಎಂದು ತಿಳಿಸಿದ್ದಾರೆ. ಸಿದ್ದರಾಮಯ್ಯ ಅವರ ಬಳಿಕ ಮುಂದಿನ ಮುಖ್ಯಮಂತ್ರಿ ಯಾರು ಎಂಬುದು ಈಗ ರಾಜ್ಯದ ಮುಂದಿರುವ ದೊಡ್ಡ ಪ್ರಶ್ನೆ ಎಂದು ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ ತಿಳಿಸಿದ್ದಾರೆ. ಹೊಸಪೇಟೆಯಲ್ಲಿಂದು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಕಳೆದ 3 ವರ್ಷಗಳಲ್ಲಿ ಉಂಟಾಗಿರುವ ಆರ್ಥಿಕ ಕುಸಿತವನ್ನು ಯಾವ ಮುಖ್ಯಮಂತ್ರಿಗಳಿಂದಲೂ ಸುಧಾರಿಸಲು ಸಾಧ್ಯವಿಲ್ಲ ಎಂದು ಹೇಳಿದ್ದಾರೆ. ರಾಜ್ಯದಲ್ಲಿ ಮಳೆ ಬಂದಿರುವುದರಿಂದ ಕೃಷಿ ಚಟುವಟಿಕೆಗಳು ನಡೆಯುತ್ತಿದ್ದು ವಿವಿಧ ಜಿಲ್ಲೆಗಳಲ್ಲಿ ರಸಗೊಬ್ಬರದ ಕೃತಕ ಅಭಾವ ಉಂಟಾಗಿದೆ ಎಂದು ದೂರಿದ್ದಾರೆ. ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ.
2: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
3: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
4: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
3: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಬದಲಾಗುತ್ತಿರುವ ತಾಂತ್ರಿಕತೆಗೆ ಅನುಗುಣವಾಗಿ ವಿದ್ಯಾರ್ಥಿಗಳನ್ನು ಜಾಗತಿಕ ಮಟ್ಟಕ್ಕೆ ಸಜ್ಜುಗೊಳಿಸಲು ಬೆಳಗಾವಿ ವಿಶ್ವೇಶ್ವರಯ್ಯ ತಾಂತ್ರಿಕ ವಿಶ್ವವಿದ್ಯಾಲಯವು ನಾವೀನ್ಯತಾ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿದೆ ಎಂದು ವಿಟಿಯುನ ಕುಲಪತಿ ಡಾ ಎಸ್ ವಿದ್ಯಾಶಂಕರ್ ತಿಳಿಸಿದ್ದಾರೆ. ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಕ್ಯಾಂಪಸ್ಗೆ ಭೇಟಿ ನೀಡುವ ಅನೇಕ ತಜ್ಞರಿಂದ ವಿಟಿಯು ಪಠ್ಯಕ್ರಮ ದೇಶದ ಪ್ರತಿಷ್ಠಿತ ಐಐಟಿ ಸಂಸ್ಥೆಗಳಿಗೆ ಸಮಾನವಾಗಿದೆ ಎಂಬ ಶ್ಲಾಘನೆ ವ್ಯಕ್ತವಾಗುತ್ತಿದೆ ಎಂದು ತಿಳಿಸಿದ್ದಾರೆ. ತಂತ್ರಜ್ಞಾನದ ಹೊಸ ಆವಿಷ್ಕಾರಗಳಿಗೆ ವಿದ್ಯಾರ್ಥಿಗಳನ್ನು ತೆರೆದಿಡುವ ಉದ್ದೇಶದಿಂದ ವಿಶ್ವವಿದ್ಯಾಲಯದ ವತಿಯಿಂದ 25 ಕೋಟಿ ರೂಪಾಯಿ ವೆಚ್ಚದಲ್ಲಿ 19 ಕ್ಯೂಬಿಕ್ ಕ್ವಾಂಟಮ್ ಕಂಪ್ಯೂಟರ್ ಅನ್ನು ಶೀಘ್ರದಲ್ಲೇ ಸ್ಥಾಪಿಸಲಾಗುವುದು ಎಂದು ಹೇಳಿದ್ದಾರೆ. ಇಡೀ ದೇಶದಲ್ಲಿಯೇ ಇಂಟರ್ನ್ಶಿಪ್ ಪ್ಲಾಟ್ಫಾರ್ಮ್ ಒದಗಿಸಿದ ಮೊದಲ ವಿಶ್ವವಿದ್ಯಾಲಯ ಎಂಬ ಹೆಗ್ಗಳಿಕೆಗೆ ವಿಟಿಯು ಪಾತ್ರವಾಗಿದೆ ಎಂದು ಸಂತಸ ವ್ಯಕ್ತಪಡಿಸಿದ್ದಾರೆ.
5: Google is going to make MOU with the first university in the country. ಇಲ್ಲಿವರೆಗೂ ಅವರು ಯಾವ ವಿಶ್ವವಿದ್ಯಾಲಯದ ಜೊತೆಯೂ ಎಂಒಯು ಮಾಡಿಕೊಂಡಿಲ್ಲ. 25,000 ವಿದ್ಯಾರ್ಥಿಗಳಿಗೆ ಎಐ ಮೇಲೆ ಇಂಟರ್ನ್ಶಿಪ್ ಟ್ರೈನಿಂಗ್ ಅನ್ನ ಕೊಡೋದಕ್ಕೆ ಒಪ್ಪಿದ್ದಾರೆ ಮತ್ತೆ ವಿದ್ಯಾರ್ಥಿಗಳಿಗೆ ಅನೇಕ ಕಾರ್ಯಕ್ರಮಗಳನ್ನ ಗೂಗಲ್ ಜೊತೆಗೆ ಸೇರಿ ಕೊಡಬೇಕು ಅಂತ ನಮ್ಮ ಮೂಲ ಉದ್ದೇಶ. ಇಡೀ ವಿಶ್ವವಿದ್ಯಾಲಯದ 400,000 ಅಂದ್ರೆ ಪ್ರತಿ ವರ್ಷ 80,000 ಮಕ್ಕಳು ಏನ್ ಹೊರಗೆ ಬರ್ತಾರೆ ಅವರನ್ನ ಉದ್ಯೋಗಿಗಳನ್ನಾಗಿ ಮಾಡಬೇಕು ಅನ್ನೋದು ನಮ್ಮ ಮೂಲ ಉದ್ದೇಶ.
0: ಈ ಡಿಜಿಟಲ್ ವೇದಿಕೆಯ ಮೂಲಕ ಈಗಾಗಲೇ 83,000 ವಿದ್ಯಾರ್ಥಿಗಳು ಮನೆಯಲ್ಲಿಯೇ ಕುಳಿತು ತಮಗೆ ಬೇಕಾದ ಕೈಗಾರಿಕೆಗಳನ್ನು ಆಯ್ಕೆ ಮಾಡಿಕೊಂಡು ಇಂಟರ್ನ್ಶಿಪ್ ಪಡೆಯುವ ಅವಕಾಶ ಕಲ್ಪಿಸಲಾಗಿದೆ. ಜಾಗತಿಕ ತಂತ್ರಜ್ಞಾನ ದೈತ್ಯ ಗೂಗಲ್ ಸಂಸ್ಥೆಯು ವಿಟಿಯು ಜೊತೆ ಒಪ್ಪಂದ ಮಾಡಿಕೊಳ್ಳಲು ಮುಂದೆ ಬಂದಿದೆ. ಭಾರತದ ಯಾವುದೇ ವಿಶ್ವವಿದ್ಯಾಲಯದ ಇತಿಹಾಸದಲ್ಲಿ ಗೂಗಲ್ ಸಂಸ್ಥೆ ಒಪ್ಪಂದ ಮಾಡಿಕೊಳ್ಳುತ್ತಿರುವುದು ಇದೇ ಮೊದಲು. ಈ ಒಪ್ಪಂದದ ಅಡಿಯಲ್ಲಿ 25,000 ತಾಂತ್ರಿಕ ವಿದ್ಯಾರ್ಥಿಗಳಿಗೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ವಿಷಯದ ಮೇಲೆ ಇಂಟರ್ನ್ಶಿಪ್ ತರಬೇತಿ ನೀಡಲು ಗೂಗಲ್ ಸಮ್ಮತಿಸಿದೆ. ಅಂತಾರಾಷ್ಟ್ರೀಯ ಶೃಂಗಸಭೆಯಲ್ಲಿ ಭಾಗವಹಿಸಿ ಬಂದ ಬಳಿಕ ಈ ಒಪ್ಪಂದಕ್ಕೆ ಅಧಿಕೃತವಾಗಿ ಸಹಿ ಹಾಕಲಾಗುವುದು ಎಂದು ಕುಲಪತಿ ಡಾ ಎಸ್ ವಿದ್ಯಾಶಂಕರ್ ಸ್ಪಷ್ಟಪಡಿಸಿದ್ದಾರೆ. ತ್ಯಾಗ ಬಲಿದಾನದ ಸಂಕೇತವಾದ ಬಕ್ರೀದ್ ಹಬ್ಬವನ್ನು ರಾಜ್ಯದೆಲ್ಲೆಡೆ ಇಂದು ಸಂಭ್ರಮದಿಂದ ಆಚರಿಸಲಾಯಿತು. ಮುಖ್ಯಮಂತ್ರಿ ಸಿದ್ದರಾಮಯ್ಯ ಸಾಮಾಜಿಕ ಜಾಲತಾಣದಲ್ಲಿ ಪೋಸ್ಟ್ ಮಾಡಿ ನಾಡಿನ ಸಮಸ್ತ ಮುಸ್ಲಿಂ ಬಾಂಧವರಿಗೆ ಶುಭಾಶಯ ಕೋರಿದ್ದಾರೆ. ಈ ಪವಿತ್ರ ಹಬ್ಬವು ಸಮಾಜದಲ್ಲಿ ಶಾಂತಿ ಸೌಹಾರ್ದತೆ ಹಾಗೂ ಸಹೋದರತ್ವ ನೆಲೆಗೊಳ್ಳಲು ಪ್ರೇರಣೆಯಾಗಲಿ ಎಂದು ಹಾರೈಸಿದ್ದಾರೆ. ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಸಮಸ್ತ ಮುಸ್ಲಿಂ ಬಾಂಧವರಿಗೆ ಬಕ್ರೀದ್ ಹಬ್ಬದ ಶುಭಾಶಯ ತಿಳಿಸಿದ್ದಾರೆ. ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ದೊಡ್ಡಬಳ್ಳಾಪುರ, ದೇವನಹಳ್ಳಿ, ಹೊಸಕೋಟೆ ಹಾಗೂ ನೆಲಮಂಗಲಗಳಲ್ಲಿ ಮುಸ್ಲಿಂ ಬಾಂಧವರು ಸಡಗರ ಸಂಭ್ರಮದಿಂದ ಬಕ್ರೀದ್ ಹಬ್ಬ ಆಚರಿಸುತ್ತಿದ್ದಾರೆ. ಚಿಕ್ಕಮಗಳೂರು ಜಿಲ್ಲೆಯಾದ್ಯಂತ ಮುಸ್ಲಿಂ ಬಾಂಧವರು ಮುಂಜಾನೆಯಿಂದಲೇ ಮಸೀದಿಗಳಿಗೆ ತೆರಳಿ ವಿಶೇಷ ಪ್ರಾರ್ಥನೆ ಸಲ್ಲಿಸಿದರು. ಬಕ್ರೀದ್ ಹಬ್ಬವನ್ನು ಗದಗ, ಬೆಟಗೇರಿ, ಅವಳಿ ನಗರ ಸೇರಿದಂತೆ ಜಿಲ್ಲೆಯಾದ್ಯಂತ ಮುಸ್ಲಿಂ ಬಾಂಧವರು ಆಚರಿಸಿದರು. ಜಿಲ್ಲೆಯ ನರಗುಂದ, ಗಜೇಂದ್ರಗಡ, ರೋಣ, ಶಿರಹಟ್ಟಿ, ಲಕ್ಷ್ಮೇಶ್ವರ, ಮುಳಗುಂದ ಪಟ್ಟಣಗಳ ಈದ್ಗಾ ಮೈದಾನದಲ್ಲಿ ಮುಸ್ಲಿಂ ಬಾಂಧವರಿಂದ ಸಾಮೂಹಿಕ ಪ್ರಾರ್ಥನೆ ಜರುಗಿತು. ಕೋಲಾರದ ಈದ್ಗಾ ಮೈದಾನದಲ್ಲಿ ನಡೆದ ಸಾಮೂಹಿಕ ಪ್ರಾರ್ಥನೆ ಕಾರ್ಯಕ್ರಮದಲ್ಲಿ ಮುಸ್ಲಿಂ ಗುರುಗಳು ಪ್ರವಚನ ನೀಡಿದರು. ಬೆಳಗಾವಿ ಕೋಟೆ ಆವರಣದ ಹಳೆಯ ಮಸೀದಿ, ನ್ಯಾಯಾಲಯ ಸಮೀಪದ ಈದ್ಗಾ ಮೈದಾನ ಸೇರಿದಂತೆ ನಗರದ ವಿವಿಧೆಡೆ ಮತ್ತು ಜಿಲ್ಲೆಯ ಮಸೀದಿಗಳಲ್ಲಿ ಸಾಮೂಹಿಕ ಪ್ರಾರ್ಥನೆ ನಡೆಯಿತು. ದಾವಣಗೆರೆ ನಗರದ ಈದ್ಗಾ ಮೈದಾನದಲ್ಲಿ ಮುಸ್ಲಿಂ ಬಾಂಧವರು ಸಾಮೂಹಿಕ ಪ್ರಾರ್ಥನೆ ಸಲ್ಲಿಸಿ ಪರಸ್ಪರ ಶುಭಾಶಯ ವಿನಿಮಯ ಮಾಡಿಕೊಂಡರು. ದಾವಣಗೆರೆ ದಕ್ಷಿಣ ವಿಧಾನಸಭಾ ಕ್ಷೇತ್ರದ ಶಾಸಕ ಸಮರ್ಥ ಶಾಮನೂರು ಸಾಮೂಹಿಕ ಪ್ರಾರ್ಥನೆಯಲ್ಲಿ ಭಾಗವಹಿಸಿ ಮುಸ್ಲಿಂ ಬಾಂಧವರಿಗೆ ಶುಭಾಶಯ ಕೋರಿದರು. ತ್ಯಾಗ ಬಲಿದಾನದ ಪ್ರತೀಕವಾದ ಬಕ್ರೀದ್ ಹಬ್ಬವನ್ನು ವಿಜಯಪುರ ಜಿಲ್ಲೆಯಾದ್ಯಂತ ಸಂಭ್ರಮದಿಂದ ಆಚರಿಸಲಾಯಿತು. ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ಹೊಸಕೋಟೆ ತಾಲೂಕಿನ ಬೇಗೂರು ಗ್ರಾಮದಲ್ಲಿ ಕಾರ್ಮಿಕ ಇಲಾಖೆ ವತಿಯಿಂದ 10 ಎಕರೆ ಜಾಗದಲ್ಲಿ 35 ಕೋಟಿ ರೂಪಾಯಿ ಅಂದಾಜು ವೆಚ್ಚದಲ್ಲಿ ಶ್ರಮಿಕ ವಸತಿ ಶಾಲೆ ಕಟ್ಟಡ ಸಮುಚ್ಚಯ ನಿರ್ಮಾಣವಾಗಲಿದೆ ಎಂದು ಹೊಸಕೋಟೆ ಶಾಸಕ ಶರತ್ ಕುಮಾರ್ ಬಚ್ಚೇಗೌಡ ತಿಳಿಸಿದ್ದಾರೆ. ಶ್ರಮಿಕ ವಸತಿ ಶಾಲೆ ಕಟ್ಟಡ ಸಮುಚ್ಚಯದ ಶಂಕುಸ್ಥಾಪನಾ ಕಾರ್ಯಕ್ರಮದಲ್ಲಿ ಮಾತನಾಡಿದ ಅವರು, ಶ್ರಮಿಕ ವರ್ಗದವರ ಮಕ್ಕಳ ಶೈಕ್ಷಣಿಕ ಅಭಿವೃದ್ಧಿಗೆ ಈ ವಸತಿ ಶಾಲೆ ಸಹಕಾರಿಯಾಗಲಿದೆ ಎಂದರು. ಕಟ್ಟಡ ಕಾಮಗಾರಿಯ ಮುಂದಿನ 15 ತಿಂಗಳ ಒಳಗೆ ಪೂರ್ಣಗೊಂಡು ಶ್ರಮಿಕರ ಮಕ್ಕಳಿಗೆ ಜ್ಞಾನಾರ್ಜನೆ ಮಾಡಲು ನೆರವಾಗಲಿದೆ ಎಂದು ಅವರು ಅಭಿಪ್ರಾಯಪಟ್ಟರು. ಬನ್ನೇರುಘಟ್ಟ ಮೃಗಾಲಯದಲ್ಲಿ ಕಳೆದ ರಾತ್ರಿ ಜನಿಸಿರುವ ನವಜಾತ ನೀರಾನೆ ಮಡಿ ಹೆಣ್ಣಾಗಿದ್ದಲ್ಲಿ ತಾವರೆಕೊಪ್ಪ ಮೃಗಾಲಯದಲ್ಲಿ ವೈದ್ಯರಾಗಿದ್ದ ದಿವಂಗತ ಡಾ ಸಮೀಕ್ಷಾ ರೆಡ್ಡಿ ಗೌರವಾರ್ಥ ಸಮೀಕ್ಷಾ ಎಂದು ಹೆಸರು ಇಡಲು ಅರಣ್ಯ ಜೀವಿಶಾಸ್ತ್ರ ಪರಿಸರ ಸಚಿವ ಈಶ್ವರ ಖಂಡ್ರೆ ಸೂಚಿಸಿದ್ದಾರೆ. ಈಗ ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಕೆಲವೇ ಕ್ಷಣಗಳಲ್ಲಿ ರಾಜಭವನಕ್ಕೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಭೇಟಿ, ಬಳಿಕ ಗೃಹ ಕಚೇರಿ ಕೃಷ್ಣಾದಲ್ಲಿ ಸುದ್ದಿಗೋಷ್ಠಿ. ರಾಜ್ಯದಲ್ಲಿ ಅಸ್ಥಿರತೆ, ಅರಾಜಕತೆ ನಿರ್ಮಾಣ, ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಆರೋಪ. ಕ್ವಾಂಟಮ್ ಕಂಪ್ಯೂಟಿಂಗ್ ಕುರಿತಂತೆ ಗೂಗಲ್ ಜೊತೆ ಒಪ್ಪಂದಕ್ಕೆ ವಿಟಿಯು ಸಜ್ಜು, ಕುಲಪತಿ ಡಾ ಎಸ್ ವಿದ್ಯಾಶಂಕರ್. ರಾಜ್ಯದೆಲ್ಲೆಡೆ ಬಕ್ರೀದ್ ಹಬ್ಬದ ಸಂಭ್ರಮ, ಮುಸ್ಲಿಂ ಬಾಂಧವರಿಂದ ವಿಶೇಷ ಪ್ರಾರ್ಥನೆ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಗಿಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ 6:40.
6: ಇದು ಆಕಾಶವಾಣಿ ಮೈಸೂರು ಎಫ್ಎಂ 100.6. 2:40 ಈ ಸಮಯದಲ್ಲಿ ಇನ್ನೀಗ ಕೆಲವು ಕನ್ನಡ ಚಿತ್ರಗೀತೆಗಳನ್ನು ಕೇಳಿಬರೋಣ. ಆರಂಭದಲ್ಲಿ ನಾನು ನನ್ನ ಕನಸು ಚಿತ್ರಕ್ಕಾಗಿ ಕೈಲಾಶ್ ಖೇರ್ ಅವರು ಧ್ವನಿಯಾಗಿರುವ ಗೀತೆ, ಸಾಹಿತ್ಯ ಮತ್ತು ಸಂಗೀತ ಹಂಸಲೇಖ.

ಕೇಳುಗರೆ, ಮೇ 29 ಶುಕ್ರವಾರ ಬೆಳಿಗ್ಗೆ ಅಂದರೆ ನಾಳೆ ಬೆಳಗ್ಗೆ 9 ಗಂಟೆಗೆ ಪ್ರಸಾರವಾಗುವ ನಮ್ಮ ಆರೋಗ್ಯ ಕಾರ್ಯಕ್ರಮದಲ್ಲಿ ವಿಶ್ವ ಜೀರ್ಣಾಂಗ ಆರೋಗ್ಯ ದಿನದ ಸಂದರ್ಭದಲ್ಲಿ ದಿನದ ಮಹತ್ವ, ಧ್ಯೇಯವಾಕ್ಯ ಹಾಗೂ ಜೀರ್ಣಾಂಗದ ಆರೋಗ್ಯ ಈ ಕುರಿತು ಮೈಸೂರಿನ ಮಣಿಪಾಲ್ ಆಸ್ಪತ್ರೆಯ ಜೀರ್ಣಾಂಗ ವ್ಯೂಹ ತಜ್ಞರಾದ ಡಾಕ್ಟರ್ ಸತೀಶ್ ರಾವ್ ಅವರೊಂದಿಗೆ ಮಾತುಕತೆಯನ್ನು ಕೇಳಲಿದ್ದೀರಿ. ಮೇ 31 ಭಾನುವಾರ ಬೆಳಗ್ಗೆ 9:40 ಪ್ರಸಾರವಾಗುವ ನಮ್ಮ ಆರೋಗ್ಯ ಕಾರ್ಯಕ್ರಮದಲ್ಲಿ ವಿಶ್ವ ತಂಬಾಕು ರಹಿತ ದಿನದ ಸಂದರ್ಭದಲ್ಲಿ ಆ ದಿನದ ಮಹತ್ವ, ಧ್ಯೇಯವಾಕ್ಯ ಹಾಗೂ ಬಾಯಿಯ ಆರೋಗ್ಯ ಈ ಕುರಿತು ಜೆಎಸ್ಎಸ್ ದಂತ ವೈದ್ಯಕೀಯ ಮಹಾವಿದ್ಯಾಲಯದ ವಸಡುಶಾಸ್ತ್ರ ವಿಭಾಗದ ಸಹ ಪ್ರಾಧ್ಯಾಪಕರಾದ ಡಾಕ್ಟರ್ ಅರವಿಂದ್ ಬಿಎಸ್ ಅವರೊಂದಿಗೆ ಮಾತುಕತೆ ಇದೆ. ಜೂನ್ 1 ಸೋಮವಾರ ಮಧ್ಯಾಹ್ನ 12:45 ಪ್ರಸಾರವಾಗುವ ನಮ್ಮ ಆರೋಗ್ಯ ಕಾರ್ಯಕ್ರಮದಲ್ಲಿ ಮಕ್ಕಳ ಬೆಳವಣಿಗೆಯಲ್ಲಿ ಪೋಷಕರ ಪಾತ್ರ ಈ ಕುರಿತು ಮೈಸೂರಿನ ಬಾಲ ನ್ಯಾಯ ಮಂಡಳಿಯ ಸದಸ್ಯರಾದ ಡಾಕ್ಟರ್ ವಿಎಸ್ಟಿ ಕೃಷ್ಣ ಅವರೊಂದಿಗೆ ಸಂದರ್ಶನವಿದೆ. ಈ ಮೂರೂ ಕಾರ್ಯಕ್ರಮಗಳಲ್ಲಿ ಭಾಗವಹಿಸುತ್ತಾರೆ ಬೇದ್ರೆ ಮಂಜುನಾಥ್, ತೇಜಸ್ವಿನಿ ಗಿರೀಶ್. ಚಿತ್ರಗೀತೆಗಳ ಕಾರ್ಯಕ್ರಮದಲ್ಲಿ ಮುಂದೆ ಎದೆಗಾರಿಕೆ ಚಿತ್ರಕ್ಕಾಗಿ ಸಾಧು ಕೋಕಿಲ ಅವರು ಹಾಡಿರುವಂತಹ ಗೀತೆಯನ್ನು ಕೇಳೋಣ. ಸುಮನ ಕಿತ್ತೂರವರ ಸಾಹಿತ್ಯ, ಸಾಧು ಕೋಕಿಲ ಅವರೇ ಸಂಗೀತ ನೀಡಿದ್ದಾರೆ.

ಕೇಳುಗರೆ, ಇಲ್ಲೊಂದು ಪ್ರಕಟಣೆ ಇದೆ. ಜಿಎಸ್ಎಸ್ ವಿಶೇಷಚೇತನರ ಪಾಲಿಟೆಕ್ನಿಕ್ ವತಿಯಿಂದ 2026-27 ಸಾಲಿಗೆ 3 ವರ್ಷಗಳ ಅವಧಿಯ ಡಿಪ್ಲೊಮಾ ಕೋರ್ಸುಗಳ ಪ್ರವೇಶಕ್ಕೆ ಅಖಿಲ ಭಾರತ ಮಟ್ಟದಲ್ಲಿ ವಿಶೇಷಚೇತನ ವಿದ್ಯಾರ್ಥಿ ವಿದ್ಯಾರ್ಥಿನಿಯರಿಂದ ಅರ್ಜಿಗಳನ್ನು ಆಹ್ವಾನಿಸಲಾಗಿದೆ. ಅನುದಾನಿತ ಕೋರ್ಸ್ಗಳಲ್ಲಿ ಆರ್ಕಿಟೆಕ್ಚರ್ ಅಸಿಸ್ಟೆಂಟ್ಶಿಪ್, ಕಮರ್ಷಿಯಲ್ ಪ್ರಾಕ್ಟೀಸ್, ಕಂಪ್ಯೂಟರ್ ಸೈನ್ಸ್ ಮತ್ತು ಇಂಜಿನಿಯರಿಂಗ್ ಇದೆ. ಅನುದಾನರಹಿತ ಕೋರ್ಸುಗಳಲ್ಲಿ ಜ್ಯುವೆಲ್ರಿ ಡಿಸೈನ್ ಮತ್ತು ಟೆಕ್ನಾಲಜಿ, ಎಲೆಕ್ಟ್ರಾನಿಕ್ಸ್ ಮತ್ತು ಕಮ್ಯುನಿಕೇಷನ್ ಇಂಜಿನಿಯರಿಂಗ್, ಕಂಪ್ಯೂಟರ್ ಅಪ್ಲಿಕೇಶನ್ಸ್ ಫಾರ್ ವಿಜುವಲಿ ಇಂಪೇರ್ಡ್, ಅಪ್ಯಾರಲ್ ಡಿಸೈನ್ ಮತ್ತು ಫ್ಯಾಬ್ರಿಕೇಷನ್ ಟೆಕ್ನಾಲಜಿ, ಎಲೆಕ್ಟ್ರಿಕಲ್ ಇಂಜಿನಿಯರಿಂಗ್ ಮತ್ತು ಎಲೆಕ್ಟ್ರಿಕಲ್ ವೆಹಿಕಲ್ ಟೆಕ್ನಾಲಜಿ. ಕರ್ನಾಟಕ ಎಸ್ಎಸ್ಎಲ್ಸಿ ಅಥವಾ ತತ್ಸಮಾನ ಪರೀಕ್ಷೆಯಲ್ಲಿ ತೇರ್ಗಡೆ ಹಾಗೂ ಈಗ ಹೇಳೋ ಅಂಗವೈಕಲ್ಯತೆಯ ಲಕ್ಷಣಗಳನ್ನು ಹೊಂದಿರಬೇಕು. ಮೂಳೆ ಮತ್ತು ಕೀಲು ಅಂಗವಿಕಲತೆ 40% ಮೇಲ್ಪಟ್ಟು, ಕಿವುಡು ಮತ್ತು ಮೂಗು ಅಂಗವಿಕಲತೆ 60 dB ಮತ್ತು ಮೇಲ್ಪಟ್ಟು, ಅಂಧತ್ವ 6/60 ಅಥವಾ 20/200 ಸ್ಲೆಲೆನ್ ಕ್ರಮಸಂಖ್ಯೆ 6 ಕೋರ್ಸಿಗೆ. ಅರ್ಹ ವಿದ್ಯಾರ್ಥಿಗಳಿಗೆ ರಾಜ್ಯ ಮತ್ತು ರಾಷ್ಟ್ರಮಟ್ಟದ ವಿದ್ಯಾರ್ಥಿ ವೇತನದ ಆರ್ಥಿಕ ಸಹಾಯ ದೊರೆಯುತ್ತದೆ. ಪಾಲಿಟೆಕ್ನಿಕ್ನ ಯಶಸ್ವಿ ವಿದ್ಯಾರ್ಥಿಗಳಿಗೆ ಉದ್ಯೋಗ ಮತ್ತು ತರಬೇತಿ ಕೇಂದ್ರದ ಮೂಲಕ ಉದ್ಯೋಗಾವಕಾಶವನ್ನು ಕೂಡ ಕಲ್ಪಿಸಿಕೊಡಲಾಗುತ್ತದೆ. ವಿದ್ಯಾರ್ಥಿ ಹಾಗೂ ವಿದ್ಯಾರ್ಥಿನಿಯರುಗಳಿಗೆ ಪ್ರತ್ಯೇಕ ವಿದ್ಯಾರ್ಥಿ ನಿಲಯದ ಸೌಲಭ್ಯವನ್ನು ಕೂಡ ಕಲ್ಪಿಸಿಕೊಡಲಾಗಿದೆ. ಪ್ರವೇಶಕ್ಕೆ ಅರ್ಜಿಗಳನ್ನು ಕಾಲೇಜು ವಿಳಾಸದಿಂದ. ಸಾಮಾನ್ಯ ವರ್ಗದ ಅಭ್ಯರ್ಥಿಗಳು ರು 200, ಎಸ್ಸಿ ಎಸ್ಟಿ C1 ವರ್ಗದವರಿಗೆ ರು 100, ನಗದು ಅಥವಾ DD ಮೂಲಕ ಮೈಸೂರಿನಲ್ಲಿ ಸಂದಾಯವಾಗುವಂತೆ ಕಳುಹಿಸಿ ಪಡೆಯಬಹುದು ಅಥವಾ ವೆಬ್ಸೈಟ್ ಮೂಲಕ ಡೌನ್ಲೋಡ್ ಮಾಡಿಕೊಳ್ಳಬಹುದು. ಅರ್ಜಿ ಸಲ್ಲಿಸಲು ಕಡೆಯ ದಿನಾಂಕ ಜೂನ್ 5. ಪ್ರಕಟಣೆ ಕೇಳಿದಿರಿ. ಚಿತ್ರಗೀತೆಗಳ ಕಾರ್ಯಕ್ರಮದಲ್ಲಿ ಕಡೆಯ ಗೀತೆ ನಾ ಕೋಳಿಕೆ ರಂಗ ಚಿತ್ರದ ಕೈಲಾಶ್ ಖೇರ್ ಮತ್ತು ಸಂಗಡಿಗರು ಹಾಡಿರುವಂತಹ ಗೀತೆ. ಹಣಸೋಗೆ ಸೋಮಶೇಖರ್ ಅವರ ಸಾಹಿತ್ಯ, ರಾಜು ಅವರ ಸಂಗೀತ ಈ ಗೀತೆಗಿದೆ.

ಇದುವರೆಗೆ ನಮ್ಮ ನಿಲಯದಿಂದ ಕನ್ನಡ ಚಿತ್ರಗೀತೆಗಳನ್ನು ಕೇಳುತ್ತಿದ್ದೀರಿ. ಇದು ಆಕಾಶವಾಣಿ ಮೈಸೂರು FM 100.6. ಇನ್ನೀಗ ಕೆಲವು ಹಿಂದಿ ಚಿತ್ರಗೀತೆಗಳನ್ನು ಕೇಳಿಬರೋಣ. ಕಾರ್ಯಕ್ರಮದ ಆರಂಭ ಆ ಅಬ್ ಲೌಟ್ ಚಲೇ ಚಿತ್ರದ ಶೀರ್ಷಿಕೆ ಗೀತೆಯೊಂದಿಗೆ.

ಕೇಳಿದ್ರೆ ಇಲ್ಲೊಂದು ಪ್ರಕಟಣೆ ಇದೆ. ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆ ವತಿಯಿಂದ 2026-27 ಸಾಲಿಗೆ ಮೆಟ್ರಿಕ್ ನಂತರದ ವಿದ್ಯಾರ್ಥಿ ನಿಲಯಗಳಲ್ಲಿ ಹೊಸದಾಗಿ ಪ್ರವೇಶ ಬಯಸುವ ಪಿಯುಸಿ ಕೋರ್ಸಿನ ವಿದ್ಯಾರ್ಥಿಗಳಿಗೆ ಪ್ರವೇಶಾತಿಯನ್ನು ಕಲ್ಪಿಸಲು ಆನ್ಲೈನ್ ಮುಖಾಂತರ ಅರ್ಜಿಗಳನ್ನು ಆಹ್ವಾನಿಸಲಾಗಿದೆ. ಹೊಸ ವಿದ್ಯಾರ್ಥಿಗಳು ಅರ್ಜಿ ಸಲ್ಲಿಸಲು ಪ್ರಾರಂಭದ ದಿನಾಂಕ 25/5/2026, ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ 15/6/2026. ಹೊಸ ಅರ್ಜಿಗಳನ್ನು ತಾಲೂಕು ಕಲ್ಯಾಣಾಧಿಕಾರಿಗಳು ಪರಿಶೀಲನೆ ಮಾಡ್ತಾರೆ. 17/6/2026 ತಾಲೂಕು ಸಮಿತಿಯ ಮೂಲಕ ಆಯ್ಕೆಯಾದ ಹೊಸ ವಿದ್ಯಾರ್ಥಿಗಳ ಆಯ್ಕೆ ಪಟ್ಟಿ 19/6/2026 ಪ್ರಕಟಣೆಗೊಳ್ಳುತ್ತೆ. ಆಯ್ಕೆಯಾದ ವಿದ್ಯಾರ್ಥಿಗಳು ವಿದ್ಯಾರ್ಥಿ ನಿಲಯಗಳಿಗೆ 25/6/2026 ಒಳಗೆ ಪ್ರವೇಶವನ್ನು ಪಡೆಯಬಹುದಾಗಿದೆ.

ರಾಜ್ಯದ ಎಲ್ಲ ಜಿಲ್ಲೆಗಳಲ್ಲಿ ಕಾರ್ಯನಿರ್ವಹಿಸುತ್ತಿರುವ ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆಯ ಮೆಟ್ರಿಕ್ ನಂತರದ ಬಾಲಕ ಮತ್ತು ಬಾಲಕಿಯರ ವಿದ್ಯಾರ್ಥಿ ನಿಲಯಗಳಲ್ಲಿ ಪ್ರವೇಶಕ್ಕಾಗಿ ಬಯಸುವಂತಹ ವಿದ್ಯಾರ್ಥಿಗಳು ಅರ್ಜಿಯನ್ನು ಆನ್ಲೈನ್ನಲ್ಲಿ ಸಲ್ಲಿಸಬೇಕು. ಕಡೆಯ ದಿನಾಂಕ 15/6/2026. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಬಹುದಾದ ಸಹಾಯವಾಣಿ ಸಂಖ್ಯೆ 8050770004. ಪ್ರಕಟಣೆ ಕೇಳಿದಿರಿ. ಇನ್ನೀಗ ಹಿಂದಿ ಚಿತ್ರಗೀತೆಗಳ ಕಾರ್ಯಕ್ರಮವನ್ನು ಮುಂದುವರಿಸುತ್ತಾ ಕೇಳೋಣ. ಓ ಮೈ ಗಾಡ್ ಚಿತ್ರಕ್ಕಾಗಿ ಮೀಕಾ ಸಿಂಗ್ ಅವರು ಶ್ರೇಯಾ ಘೋಷಾಲ್ ಅವರೊಂದಿಗೆ ಧ್ವನಿಯಾಗಿರುವ ಗೀತೆ.

ಕೇಳುಗರೆ, ಸಾಯಿರಂಗ ವಿದ್ಯಾಸಂಸ್ಥೆ ಉಚಿತ ಶ್ರವಣದೋಷ ಮಕ್ಕಳ ವಸತಿ ಶಾಲೆ ಬನ್ನಿ ಮಂಟಪ ಮೈಸೂರು. ಇಲ್ಲಿ 1-3 ತರಗತಿಗಳಿಗೆ ಶ್ರವಣದೋಷ ವಿಶೇಷಚೇತನರಿಗೆ ಶಾಲಾ ದಾಖಲಾತಿ ಪ್ರವೇಶಕ್ಕೆ ಅರ್ಜಿಗಳನ್ನು ಆಹ್ವಾನಿಸಿದೆ. ಇಲ್ಲಿ ಸೇರಿ ವ್ಯಾಸಂಗ ಪಡೆಯುವ ವಿದ್ಯಾರ್ಥಿಗಳಿಗೆ ಊಟ, ವಸತಿ, ಶಿಕ್ಷಣ ಹಾಗೂ ವೈದ್ಯಕೀಯ ಮುಂತಾದ ಸೌಲಭ್ಯಗಳನ್ನು 1-10 ತರಗತಿಯವರೆಗೆ ಸಂಪೂರ್ಣ ಉಚಿತವಾಗಿ ನೀಡಲಾಗುವುದು. ಶಾಲೆಯಲ್ಲಿ ಮಕ್ಕಳಿಗೆ ಶಿಕ್ಷಣ ನೀಡಲು ವಿಶೇಷ ತರಬೇತಿ ಪಡೆದ ನುರಿತ ಶಿಕ್ಷಕರಿದ್ದು, ತರಗತಿಗಳಲ್ಲಿ ಅತ್ಯಾಧುನಿಕ ತಂತ್ರಜ್ಞಾನ ಉಪಯೋಗಿಸಿ ಸ್ಮಾರ್ಟ್ ಬೋರ್ಡ್ ಮೂಲಕ ಹಾಗೂ ಎಲ್ಲ ತರಗತಿಗಳಲ್ಲಿ ಗುಂಪು ಶ್ರವಣ ಸಾಧನಗಳನ್ನು ಉಪಯೋಗಿಸಿ ಪಾಠ ಬೋಧನೆ ಮಾಡಲಾಗುವುದು. ಶಿಕ್ಷಣ ಜೊತೆಗೆ ವೃತ್ತಿ ತರಬೇತಿ, ಟೈಲರಿಂಗ್ ಹಾಗೂ ಕಂಪ್ಯೂಟರ್ ಶಿಕ್ಷಣ ಸಹ ನೀಡಲಾಗುವುದು. ಶ್ರವಣದೋಷ ಮಕ್ಕಳಿಗೆ ಇಂಗ್ಲಿಷ್ ಪರೀಕ್ಷೆ ವಿನಾಯಿತಿ ಇದ್ದರೂ ಸಹ ಮಕ್ಕಳ ಭವಿಷ್ಯದ ಉದ್ದೇಶದಿಂದ ಆಂಗ್ಲ ಭಾಷೆಯನ್ನು ಕೂಡ ಬೋಧಿಸಲಾಗುತ್ತಿದೆ. ಕಳೆದ 19 ವರ್ಷಗಳಿಂದ SSLC ವಿದ್ಯಾರ್ಥಿಗಳು 100% ಫಲಿತಾಂಶವನ್ನು ಪಡೆದು ಅತ್ಯುತ್ತಮ ಶಾಲೆ ಎಂದು ರಾಜ್ಯ ಸರ್ಕಾರದಿಂದ ಪ್ರಶಸ್ತಿ ಕೂಡ ಪಡೆದಿರುತ್ತದೆ. ಹೆಚ್ಚಿನ ಮಾಹಿತಿಗಾಗಿ ಮುಖ್ಯೋಪಾಧ್ಯಾಯರಾದ ಶ್ರೀ ರಘುನಾಥ ಗೌಡ YV ಅವರ ಮೊಬೈಲ್ ಸಂಖ್ಯೆ 9342112736 ಈ ಸಂಖ್ಯೆಯನ್ನು ಸಂಪರ್ಕಿಸಬಹುದು. ಪ್ರಕಟಣೆಯನ್ನ ಕೇಳಿದಿರಿ. ಈಗ ಹಿಂದಿ ಚಿತ್ರಗೀತೆಗಳ ಕಾರ್ಯಕ್ರಮದಲ್ಲಿ ಮುಂದೆ ಆಬರು ಚಿತ್ರಕ್ಕಾಗಿ ಆಶಾ ಭೋಸ್ಲೆಯವರು ಹಾಡಿರುವ ಗೀತೆ.

ಇದುವರೆಗೆ ನೀವು ಕೇಳಿದ ಗೀತೆ ಆಗಲೇ ಲಜ್ಜ ಚಿತ್ರಕ್ಕಾಗಿ ಕುಮಾರ್ ಸಾನುವರು ಸುಜಾತಾ ಗೋಸ್ವಾಮಿ ಅವರೊಂದಿಗೆ ಹಾಡಿದ್ದು. ಸಾಹಿತ್ಯ ಅನ್ವರ್ ಸಾಗರ್ ಅವರದ್ದು. ಸಂಗೀತ ನೀಡಿದವರು ಅನು ಮಲ್ಲಿಕ್. ಕಾರ್ಯಕ್ರಮದ ಕಡೆಯ ಗೀತೆಯಾಗಿ ಮೂಡಿಬರ್ತಾ ಇದೆ ಆಜಾ ನಚಲೆ ಚಿತ್ರಕ್ಕಾಗಿ ರಾಹತ್ ಫತೇ ಅಲಿ ಖಾನ್ ಅವರು ಹಾಡಿರುವ ಈ ಗೀತೆ.

ಇದು ಆಕಾಶವಾಣಿ ಮೈಸೂರು ಎಫ್ಎಂ 100.6. ಸಮಯ ಸರಿಯಾಗಿ 3:30. ಇನ್ನೀಗ ರಾಷ್ಟ್ರೀಯ ಶೈಕ್ಷಣಿಕ ಕಾರ್ಯಕ್ರಮ ಸರಣಿ ಉಮಂಗ್. ಪ್ರಾಯೋಜಕರು ಸಿಐಇಟಿ ಮತ್ತು ಎನ್ಸಿಇಆರ್ಟಿ ನವದೆಹಲಿ.

ಇದು ಆಕಾಶವಾಣಿ ಮೈಸೂರು ಎಫ್ಎಂ 100.6. ಇನ್ನೀಗ ಜನಪದ ಸಂಗೀತ. ಮೈಸೂರು ಜಿ ಗುರುರಾಜ್ ಮತ್ತು ಸಂಗಡಿಗರಿಂದ ಮಂಟೇಸ್ವಾಮಿ ಕಾವ್ಯದಲ್ಲಿ ಒಕ್ಕಲಿಗರ ಮುದ್ದವನ ಪ್ರಸಂಗವನ್ನು ಕೇಳುವಿರಿ.

0: ಶಿವ.
1: ಉತ್ತರ ದಿಕ್ಕಿನಿಂದ ದಕ್ಷಿಣ ಮಾರ್ಗವಾಗಿ ಎಲ್ಲಿಗೆ ಬರ್ತಿದ್ದಾರೆ ಎಂದರೆ,
0: ಎಲ್ಲಿಗೆ ಸ್ವಾಮಿ?
1: ಚನ್ನಪಟ್ಟಣಕ್ಕೆ ಬಂದು ಅಲ್ಲಿ ಶರಣ ಚನ್ನಪ್ಪಾಜಿಯನ್ನು ಕಂಡು,
0: ಹೌದು,
1: ಸಾಲು ಬೆಟ್ಟದ ಸರದಾರ ಎಂದು ಹೆಸರನ್ನು ಕೊಟ್ಟು ಆ ಚನ್ನಪ್ಪಾಜಿ ಅವರಿಗೆ ಆಶೀರ್ವಾದವನ್ನು ಮಾಡಿ ಧರೆಗೆ ದೊಡ್ಡವರು ಎಲ್ಲಿಗೆ ಬರ್ತಿದ್ದಾರೆ?
0: ಎಲ್ಲಿಗೆ ಸ್ವಾಮಿ?
1: ಆಗನಹಳ್ಳಿ ನಾಗಚಿತ್ರದ ಮಾರ್ಗದಲ್ಲಿ ಆದಿ ಹೊನ್ನಾಯಕನಹಳ್ಳಿಗೆ ಬರ್ತಿದ್ದಾರೆ. ಸೂರ್ಯ ಉಳಿಯುವಂತ ಸಮಯ
0: ಆ
1: ಆದಿ ಹೊನ್ನಾಯಕನಹಳ್ಳಿಗೆ ಬಂದು ನೋಡಿದ್ರು ದರೆಗೆ ದೊಡ್ಡವರು,
0: ಹೌದು,
1: ಇಲ್ಲಿ ನನ್ನ ಪಾದ ಊರಬೇಕು, ನನಗೊಂದು ಹೆಸರು

0: ಆಗಬೇಕು ಅಂತ ಹೇಳಿ ದೃಷ್ಟಿ ಮಡಿಗೆ ನೋಡಿದ್ರು ಆ ಒಕ್ಕಲಿಗರ ಮುದ್ದವನ ಮನೆಗೆ.
1: ಹೌದಪ್ಪ,
0: ಆ ಒಕ್ಕಲಿಗರ ಮುದ್ದವ ಏನ್ ಮಾಡಿದ್ದಾಳೆ, ಒತ್ತನಂತೆ ಎದ್ದು ಸ್ನಾನ ಮಡಿಗಳನ್ನು ಮಾಡಿ ಪಟ್ಟೆ ಸೀರೆಯನ್ನುಟ್ಟು ಮೊಗ್ಗಿನ ರವಕೆ ತೊಟ್ಟು ತಲೆಯಲ್ಲಿ ಮಲ್ಲಿಗೆ ಹೂವನ್ನು ಮುಡಿದು ಅಣೆ ತುಂಬ ಕುಂಕುಮ ಕೆನ್ನೆಗೆ ಅರ್ಶನ ಬಳಕೊಂಡು ಕಂಚಿನಂಡೆ ತಕ್ಕೊಂಡು ಹಸುವನ್ನು ಕಟ್ಟಿ ಕರುವನ್ನು ಬಿಟ್ಟು ಹಾಲು ಕರೆಯಲು ಕೊಟ್ಟಿಗೆಲ್ಲ ಕೂತಿದ್ದಾಳೆ.
1: ಹೌದು,
0: ಮುಂಗೈ ತುಂಬ ಮುತ್ತಿನ ಬಳೆಗಳು ತೊಟ್ಟುಕೊಂಡು ಅಲ್ಲಿಗೆ ನಮ್ಮ ದರೆಗೆ ದೊಡ್ಡವರು ಮನೆಯ ಬಾಗಿಲು ನಿಂತುಕೊಂಡು ಏನಂತ ಕೂಗ್ತಿದ್ದಾರೆ.
1: ಏನಂತ ಸ್ವಾಮಿ?

0: ಯಾವಾಗ ಧರೆಗೆ ದೊಡ್ಡವರು ದಾನ ಧರ್ಮಗುರು ಕಲ್ಯಾಣ ದೀಕ್ಷ ಅಂತ ಕೂಗಿದ್ರು,
1: ಹೌದು ಸ್ವಾಮಿ,
0: ಒಂದು ಕುತ್ರ ಬರಲಿಲ್ಲ. ಧರೆಗೆ ದೊಡ್ಡವರು ನೋಡಿದ್ರು, ಅಯ್ಯೋ ಇಲ್ಲ, ಮುಂದಕ್ಕೆ ಹೋಗೋಣಿಲ್ಲ, ದಾನ ಧರ್ಮಗುರು ಕಲ್ಯಾಣ ಭಿಕ್ಷವನ್ನು ಕೊಡ್ಲಿಲ್ವಲ್ಲ, ಹಾಗಂತೇಳಿ ಧರೆಗೆ ದೊಡ್ಡವರು ಜಗಲಿ ಮ್ಯಾಲ ಬಂದು ನಿಂತ್ಕೊಂಡು ಬಾರಿ ತಂಬುರಿಯನ್ನು ಸದ್ದು ಮಾಡಿ ಡಮುರುಗವನ್ನು ನಾದ ಮಾಡಿದಾಗ ಕೊಟ್ಟಿಗೆ ಒಳಗಡೆ ಕೂತ್ಕೊಂಡು ಹಾಲು ಕರಿತಿದ್ದಲ್ಲ ಮುದ್ದವ್ವ,

0: ದರೆಗೆ ದೊಡ್ಡವ್ರು ನೋಡಿ ಬಹಳ ಕೋಪ ಬಂತು ಮುದ್ದ ಮನೆಗೆ. ಎಲ್ಲಾ ಅಯೋಗ್ಯ,
1: ಹೌದು
0: ಒತ್ತು ಮೂಡಿ ಬೆಳಗರಿನಿಲ್ಲ, ಹಟ್ಟಿ ಬಾಗಿಲೆಲ್ಲ ಬಂದು ನಿಂತ್ಕೊಂಡು ದಾನ ಧರ್ಮಗುರು ಕಲ್ಯಾಣ ದೀಕ್ಷಾ ಅಂತ ಕೇಳ್ತಿದ್ಯಲ್ಲೋ ಪಾಪಿ ಮುಂಡೆ ಮಗನೇ.
1: ಹೌದಮ್ಮ,
0: ನಿಮ್ಮಪ್ಪ ಕೊಟ್ಟ ಸಾಲವೇ, ನಿಮ್ಮವ್ವ ಕೊಟ್ಟ ಋಣವೇನು, ಹೊತ್ತಂತೆ ಬಂದ್ ನಿಂತಿದೆಯಲ್ಲ ಪಾಪಿ, ನಾನಿಂದಕ್ಕೆ ಬಿದ್ದೋಗಿದ್ದೀನಿ, ಮನೆ ಬಾಗಿಲು ನಿಂತ್ಕೊಂಡು ನಗುತ್ತಿದ್ದೀಯೇನೋ, ನಾನಂಗ ಮಂಟೋದೆ ಹಂಗೆ ನಿನ್ನ ಮನೆ ಮಂಟೋಗ, ಹೋಗ ಮುಂದಕ್ಕೆ ಅಂದ್ರು. ಆ ಗಂಧದಕ್ಕೆ ದರೆಗೆ ದುಡ್ಡು ಹೇಳ್ತಾರವ್ವ,
1: ಹೌದು
0: ಬಹಳ ಸಂತೋಷವಾಯ್ತು ತಾಯಿ,
1: ಸಂತೋಷ
0: ಒತ್ತನಂತೆ ನಿನ್ನ ಮನೆಗೆ ನಾನು ಭಿಕ್ಷಕ್ಕೆ ಬರಲಾಗಿ, ನಿನ್ನ ಮನೆ ಮಂಟೋಗ ಮುಂದಕ್ಕೋಗೋ ಎಂದ ಈ ಮಾತು ಈ ದಕ್ಷಿಣ ನಾಡಿನಲ್ಲಿ ನನಗೆ ಮಂಟೆ ದೇವ.

0: ತಾಯಿ, ನಾನು ಉತ್ತರ ದಿಕ್ಕಿನಿಂದ ದಕ್ಷಿಣ ಮಾರ್ಗವಾಗಿ ಬರುವಾಗ
1: ಹೌದು
0: ಕಂಡು ಕಂಡವರು ಒಂದೊಂದು ಹೆಸರು ಕರೆದರು.
1: ಏನಂತ ಜಂಗಮ
0: ಅವ್ವ? ಧರೆ ತರುವತ್ತಿಗೆ ಧರೆಗೆ ದೊಡ್ಡವರು ಅಂದ್ರು, ಜ್ಯೋತಿ ತರುವತ್ತಿಗೆ ಜ್ಯೋತಿಲಿಂಗಯ್ಯ ಎಂದ್ರು, ಅಖಂಡ ಸ್ವರೂಪ ಅಲ್ಲಮಾ ಪ್ರಭು ಧರೆಗೆ ದೊಡ್ಡವರು ಎಂದು ನೂರಾರು ಹೆಸರು ಕರೆದರು.
1: ಹೌದೇ,
0: ಇವತ್ತು ನಿನ್ನ ಮನೆಗೆ ನಾನು ದೀಕ್ಷೆಗೆ ಬರಲಾಗಿ, ನಿನ್ನ ಮನೆ ಮಂಟೋಗ ಮುಂದಕ್ಕೋಗೋ ಎಂದ ಈ ಮಾತು ದಕ್ಷಿಣ ನಾಡಿನಲ್ಲಿ ಮಂಟೇದ ಲಿಂಗಯ್ಯ ಮಂಟೇದವರು ಅಂತ ನನ್ನನ್ನು ಕೂಗ್ಲಿ ಬಿಡವ್ವ. ಅವ್ವ, ನೀನೇ ನನಗೆ ತಾಯಿ, ನಾನೇ ನಿನಗೆ ಮಗ ಎಂದ ಧರೆಗೆ ದೊಡ್ಡವರು. ಆಗಿಂದ ಮಾತನ್ನ ಕೇಳಿ ಮುದ್ದವ ಕೇಳ್ತಾಳೆ, ಏನಪ್ಪ ಏನಂದೆ ನೀನು? ಧರೆಗೆ ದೊಡ್ಡವರು ಎಂದ್ರೆ ನೀನೇನಾ?
1: ಹೌದು
0: ಕಣವ. ಆಗಿಂದ ಕೂಡಲೇ ಹೊಡೋಡಿ ಬಂದು ಧರೆಗೆ ದೊಡ್ಡವ್ರ ಪಾದಕ್ಕೆ ನಮಸ್ಕಾರ ಮಾಡಿದ್ಲು. ಮಂಟೇದ ಲಿಂಗಯ್ಯ, ಏ ಧರ್ಮಗುರು ಪರಂಜ್ಯೋತಿ, ನನ್ನ ಅಪರಾಧವನ್ನು ಮನ್ನಿಸಿ ಬಿದ್ದೆ ಅಂತ ಹೇಳಿ ನಮ್ಮ

0: ಧರೆಗೆ ದೊಡ್ಡರು ಪಾದವನ್ನು ಹಿಡಿದು ಆ ಭಕ್ತಿಯೊಳ ಮುದ್ದಮ್ಮ ಗಳಗಳನ್ನು ಕಣ್ಣಲ್ಲಿ ನೀರು ಸುರಿಸುತ್ತಾ ಸ್ವಾಮಿ ಪಾದವನ್ನು ಹಿಡಿದು ಕೇಳ್ತಾಳೆ, ಬುದ್ಧಿ
1: ಹೌದು
0: ನೀವು ಬರುವುದು ಗೊತ್ತಾಗದೆ ತಪ್ಪು ಮಾತಾಡ್ಬಿಟ್ಟೆ ಬುದ್ಧಿ, ನನ್ನ ಅಪರಾಧವನ್ನು ಮನ್ನಿಸಿ ಅಂತ ಹೇಳಿ ನಿಂತ್ಕೊಂಡ್ಳು. ಆಗ ಧರೆಗೆ ದೊಡ್ಡವರು, ಚಿಂತೆ ಮಾಡಬೇಡ ತಾಯಿ, ಈ ಪ್ರಪಂಚದಲ್ಲಿ ನೋಡು ರಾಜ್ಯವಾದಂತ ಪುಣ್ಯ ಭೂಮಿಯಲ್ಲಿ ನಾನು ನೆಲೆಸಿದ ಮೇಲೆ ನನ್ನ ಭಕ್ತರನ್ನ ನೀಲಗಾರರು ಮಂಟೇದವರು ಅಂತ ಹೇಳಿ ಲೋಕವೇ ಕೊಂಡಾಡ್ಲಿ ಕಣವ. ನೀನು ಕಟ್ಟಿದ ಹೆಸರು ಈ ದಕ್ಷಿಣ ನಾಡಿನಲ್ಲಿ ಮಂಟೇದ ಲಿಂಗಯ್ಯ ಎಂದು ಹೆಸರಾಗಲಿ. ಹಾಗಂತೇಳಿ ನಾಲ್ಕು ಪಾದ ಜೋಳಕ್ಕೈ ಹಾಕಿ ಮಾಯದ ಕಪ್ಪು ಮಲಿಯಾಳದ ಬೂದಿಯನ್ನು ತೆಗೆದು ಮಂತ್ರಿಸಿ ಧರೆಗೆ ದೊಡ್ಡವರು ಅಲ್ಲಿ

0: ಯಾವಾಗ ಭಕ್ತಿಗಳು ನಿಂಗವ್ವ ಆ ಮುದ್ದವನಿಗೆ ಬಹಳ ಸಂತೋಷವಾಯಿತು.
1: ಹೌದು,
0: ಕೊಟ್ಟಿಗೆ ಬಿಟ್ಟು ಹೋಡಾಗಿದ್ದ ಹಸು ಮತ್ತೆ ಕೊಟ್ಟಿಗೆಗೆ ಬಂದಿತ್ತು.
1: ನಿಜ,
0: ಎರಡು ಭಾಗವಾಗಿದ್ದ ಅಂಡೆ ಒಂದಾಯಿತು. ಅಂಡೆಯಲ್ಲಿ ಹಾಲು ತುಂಬಿ ಮದನಾಡ್ತಿತ್ತು.

0: ಹೌದಪ್ಪ ಹೌದು.
1: ಅವಳ ಮುಂಗೈಲಿ ಮುತ್ತಿನ ಬಳೆಗಳಿದೆ. ಓಡೋಡಿ ಬಂದು ದರೆಗೆ ದೊಡ್ಡ ನಮಸ್ಕಾರವನ್ನು ಮಾಡಿ ಹಾಲನ್ನು ತಂದು ದರೆಗೆ ದೊಡ್ಡವ್ರ ಮುಂದಾಡೆ ಮಡಗಿ ಜೋಳಿಗೆ ಅಥವಾ ಭಿಕ್ಷವನ್ನು ಕೊಟ್ಲು.
0: ಹೌದು
1: ಅವ್ವ, ನಿನ್ನ ಭಕ್ತಿಗೆ ಮೆಚ್ಚಿದೆನು, ನೀನು ಮುತ್ತೈಸ್ತಾನೆ ಮಿಗಿಲಾಗಿರ್ಲಿ ತಾಯಿ.
0: ಹೌದು ಸ್ವಾಮಿ.
1: ಈ ದಕ್ಷಿಣ ನಾಡಿಗೆ ಬರಲಾಗಿ ನಿನ್ನ ಮನೆಯಲ್ಲಿ ನಾನು ಪಾದ ಊರು ಹೋಗ್ತಾ ಇದ್ದೀನಿ.
0: ಹೌದು,
1: ಇದು ಮುಂದೆ ಮಠ ಮನೆಯಾಗಲಿ ಅಂತೇಳಿ ಆಶೀರ್ವಾದವನ್ನು ಮಾಡಿದ್ರು.
0: ಹೌದಪ್ಪ.
1: ಮುಂದೆ ನೀನು ಸತ್ತ ಮೇಲೆ ನಿನ್ನ ಆತ್ಮ ಜ್ಯೋತಿ ಯಜ್ಞವರು ಏಳಗಳ್ಳಿಯಲ್ಲಿ ಮುದ್ದವ್ವ ಎಂದು ಒಡೆದು ಮೂಡಿ ಸುತ್ತೇಳು ಹಳ್ಳಿಯವರೆಲ್ಲರೂ ನಿನ್ನ ಗ್ರಾಮ ದೇವತೆಯಾಗಿ ಪೂಜೆ ಮಾಡಲಿ ಅಂತೇಳಿ ಆಶೀರ್ವಾದವನ್ನು ಮಾಡಿ ದರೆಗೆ ದೊಡ್ಡ ಅಲ್ಲಿಂದ ಮುಂದೆ ಕೆಲಗೆ ಬರ್ತಿದ್ದಾರೆ.

ಅಲ್ಲಿಂದ ಮುಂದಕ್ಕೆ ದರೆಗೆ ದೊಡ್ಡವರು ಪುಟ್ಟೇಗೌಡನ ದೊಡ್ಡಿ, ಮೊಳೆ ದೊಡ್ಡಿ, ಮಂದಲಗಳ್ಳಿ, ಕಲ್ಬೀರ್ನಳ್ಳಿ ಪಕ್ಕದಲ್ಲಿ ಮಧ್ಯದಲ್ಲಿ ದೊಡ್ಡದಾದ ಒಂದು ಕಾಡು. ಆ ಮತ್ತಿ ಮರದ ಕೆಳಗೆ ದರೆಗೆ ದೊಡ್ಡವರು, ಅಲ್ಲಿ

0: ಯಾವಾಗ ದರೆಗೆ ದೊಡ್ಡವರು ಮನಿಗಿರುವಂತಹ ಸಮಯದಲ್ಲಿ ಆ ಕಾಡಿನಲ್ಲಿ ಏಳು ತಲೆ ಕಾಳಿಂಗ ಸರ್ಪ ನೆರಳಾಗಿ ನಿಂತಿರುವುದು ನೋಡಿ ದರೆಗೆ ದೊಡ್ಡವರು ಕೇಳಿದ್ರಯ್ಯ ಯಾರಪ್ಪ ನೀನು?
1: ಹೇಳು
0: ಸ್ವಾಮಿ, ನಾನು ಯಜ್ಞೂರ್ ಏಳುಗಲ್ಲಿ ಹುಟ್ಟಿದೆ. ನೀವು ಈ ಮಾರ್ಗವಾಗಿ ಬರ್ತಾ ಇದ್ದೀರಿ ಅಂತೇಳಿ ತಿಳಿದು
1: ಹೌದು
0: ನಿಮ್ಮ ಸೇವೆಗಾಗಿ ಬಹಳ ವರ್ಷದಿಂದ ಕಾಯ್ತಾ ಇದ್ದೆ ಬುದ್ಧಿಲಿ. ಸ್ವಲ್ಪ ಹೊತ್ತು ನಿಮ್ಮ ಸೇವೆ ಮಾಡುವ ಭಾಗ್ಯ ಸಿಕ್ತು.
1: ಹೌದು
0: ಅಯ್ಯ, ನೀನಿಲ್ಲೇ ನೆಲೆಸು, ಈ ಸುತ್ತಿಯಾಳ ಹಳ್ಳಿಯವರೆಲ್ಲರೂ ನಿನ್ನ ಮತ್ತಿ ತಾಳೇಶ್ವರ ಅಂತ ಹೇಳಿ ಕೈ ಮುಗಿಯಲಿ.
1: ಹೌದು,
0: ವಿಷದ ಕೊಳ ಅಮೃತ ಕೊಳವಾಗಲಿ. ನಿನಗೆ ಕೊಂಡ ಬಂಡಿ ಬಾಯಿ ಬೀಗ ಮುಡಿ ಸೇವೆ ಪೆಂಜಿನ ಸೇವೆ ನಿನಗಾಗಲಿ. ಮತ್ತಿ ತಾಳೇಶ್ವರ ಅಂತ ನೀನು ಇಲ್ಲಿ ನೆಲೆಗೊಳ್ಳು ಅಂತೇಳಿ ಆಶೀರ್ವಾದವನ್ನು ಮಾಡಿ ಅಲ್ಲಿಂದ ಮುಂದಕ್ಕೆ ದರೆಗೆ ದೊಡ್ಡವರು ಕಂದೇಗಾಲದಲ್ಲಿ ಕಂದನನ್ನು ಪಡೆದುಕೊಟ್ಟು ಅಲ್ಲಿಂದ ಮುಂದಕ್ಕೆ ಮಳವಳ್ಳಿ ಕಾಡನ್ನ ಪಟ್ನ ಆಗಲಿ ಅಂತ ಆಶೀರ್ವಾದವನ್ನು ಮಾಡಿ ಮಾರಳ್ಳಿಯಾಳಾಗಲಿ ಮಳವಳ್ಳಿ ಏಳಿಗೆ ಆಗಲಿ ಮಳವಳ್ಳಿಯಲ್ಲಿ ಕ್ವಾಟೆ ಪೇಟೆ ಕೊತ್ತಲೆಗಳಾಗಲಿ ಅಂತ

0: ಆದರೂ
1: ಹೌದಪ್ಪ
0: ದರೆಗದೊಡ್ಡರು ಹೇಳ್ತಾರೆ ಶಿಶು ಮಕ್ಕಳೇ
1: ಗುರುವೇ
0: ನಾವು ಉತ್ತರ ದಿಕ್ಕಿನಿಂದ ದಕ್ಷಿಣ ಮಾರ್ಗವಾಗಿ ಬಂದೋ
1: ಹೌದು ಸ್ವಾಮಿ
0: ನಮಗೆ ಕೂರೋಕೆ ನೆಲೆ ಇಲ್ಲ
1: ಇಲ್ವಲ್ಲ
0: ಎಲ್ಲಾದ್ರೂ ಒಂದು ಜಾಗ ಹುಡುಕಬೇಕು ಅಂತ ಹೇಳಿ ದರೆಗೆ ದೊಡ್ಡವರು ಕುಂದೂರು ಬೆಟ್ಟದ ಮೇಲೆ ಹತ್ತಿ ನಿಂತು ನೋಡ್ತಾರೆ ಎಲ್ಲಿದೆ ನಾನು ಪಾದ ಊರದಕ್ಕೆ ಒಳ್ಳೆ ಜಾಗ ಅಂತ ಹೇಳಿ ಸುತ್ತಮುತ್ತಲ ಹಳ್ಳಿಗಳಿಗೆ ದೃಷ್ಟಿ ಮಡಿಗೆ ನೋಡಿದಾಗ ಆಗ ದರೆಗೆ ದೊಡ್ಡ ದೃಷ್ಟಿಗೆ ಆ ಜಾಗ ಎಲ್ಲಿದೆ
1: ಎಲ್ಲಿ ಕಾಣಿಸ್ತು
0: ಕಾಡಂಕನಹಳ್ಳಿ ಕಳ್ಳಿಪುರ
1: ಹೌದು
0: ಅವರ ಕಣ್ಣಿಗೆ ಬಹಳ ಸುಂದರವಾಗಿ ಕಾಣಿಸ್ತು
1: ಹೌದು
0: ಅಲ್ಲಿ ಕುರುಬರ ಬೊಪ್ಪೇಗೌಡ ಬಹಳ ಧೂರಿಯಾಗಿ ಬಾಳ್ತಾ ಇದ್ದಾನೆ
1: ಹೌದು
0: ದನ ಕುರಿ ಎತ್ತು ಎಮ್ಮೆಗಳೆಲ್ಲ ಕಟ್ಟಿಕೊಂಡು ಆ ಊರಿಗೆ ಶ್ರೀಮಂತನಾಗಿ ಬಾಳ್ತಿದ್ದಾನೆ
1: ಹೌದು
0: ಆ ಕೊಟ್ಟಿಗೆಗೆ ದೃಷ್ಟಿ ಮಡಿಗೆ ನೋಡಿದ್ರು ದರೆಗೆ ದೊಡ್ಡವು
1: ನೋಡಿ
0: ಈ ಕೊಟ್ಟಿಗೆ ನನಗೆ ಉರುಗದ್ದಿಗೆ ಚಂದ್ರ ಸಾಲೆ ಆಗಬೇಕು
1: ಹೌದಪ್ಪ
0: ಉರುಗದ್ದಿಗೆ ಆಗಬೇಕು ಮಠ ಆಗಬೇಕು ಮಠದ ಮುಂದೆ ತೋಪ ಆಗಬೇಕು ನನ್ನ ಶಿಶು ಮಕ್ಕಳೆಲ್ಲ ವಾಸ ಮಾಡೋದಕ್ಕೊಂದು ಒಳ್ಳೆ ಜಾಗ ಆಗಬೇಕು ಅಂತ ಹೇಳಿ ದರೆಗೆ ದೊಡ್ಡವರು ಕಾಡಂಕನಹಳ್ಳಿ ಕಳ್ಳಿಪುರದ ಕುರುಬರು ಬೊಪ್ಪೇಗೌಡನ ಮನೆಗೆ ದೃಷ್ಟಿ ಮಡಗಿ ನೋಡು
1: ಓಹೋ
0: ಸೂರ್ಯ ಮುಳುಗಿ ಲೋಕವೆಲ್ಲ ಕತ್ತಲಾಗೋ ತನಕ
1: ಆ
0: ಕುಂದೂರು ಬೆಟ್ಟದಲ್ಲಿ ಇದ್ದು
1: ಹೌದು
0: ಊರೆಲ್ಲ ಊಟ ಮಾಡಿ ಮನಿಗಿದಾಗ ದರೆಗೆ ದೊಡ್ಡವರು ಒಂದು ಹಣ್ಣು ಮುದುಕನ ವೇಷ ಹಾಕೊಂಡು ಎಳಗಾವಿ ಎಳೆದೊದ್ದು ಸುಳಗಾವಿ ಮುಸುಗಿಟ್ಟು ನಾಲ್ಕು ಪಾದ ಜೋಳಿಗೆ ಮುಂಗೈಲ ಹಾಕೊಂಡ್ರು ತಂಬೂರಿ ಹಾಕೊಂಡ್ರು ಬಾರಿ ಕಂಡಾಯ ಒತ್ಕೊಂಡ್ರು
1: ಹೌದು
0: ಆ ಕತ್ತಲಾದ ಕೂಡಲೇ ಆ ಬೊಪ್ಪೇಗೌಡನ ಮನೆ ಮುಂದೆ ಬಂದು ನಿಂತ್ಕೊಂಡು ಕೂಗ್ತಿದ್ದಾರೆ
1: ಯಾವ ರೀತಿ ಸ್ವಾಮಿ

0: ನಡುರಾತ್ರಿಯಲ್ಲಿ ಧರೆಗೆ ದೊಡ್ಡವರು
1: ಹೌದಪ್ಪ
0: ಬೊಪ್ಪೇಗೌಡನ ಮನೆಯ ಮುಂದೆ ನಿಂತುಕೊಂಡು ತಂಬುರಿ ನಾದವನ್ನು ಮಾಡಿ ಢಮರುಗದ ಶಬ್ದವನ್ನು ಮಾಡಿ ಗುರು ಧರ್ಮದ ಕಲ್ಯಾಣದ ದೀಕ್ಷಾ ಆತ್ಮ ಸಂಗೈನ ದಾನ ಜ್ಯೋತಿ ಲಿಂಗೈ ನಿವೀಕ್ಷ ಜೋಳ ಹಿಡಿದಂತ ಮಹಾತ್ಮರ ದಾನ ನಮಗೆ
1: ಹೌದು ಸ್ವಾಮಿ
0: ಭಿಕ್ಷವೋ ಭಿಕ್ಷಾ ಅಂತೇಳಿ ಕೂಗಿದ್ರು ಒಳಗಡೆ ಇದ್ದಂತ ಬೊಪ್ಪೇಗೌಡ ನೋಡಿದ ಎಲ್ಲ ಅಯೋಗ್ಯ ಊರೆಲ್ಲ ಉಂಡು ಮನಗಿದೆ ಹೊತ್ತು ಮುಳುಗದ ಮೇಲೆ ಭಿಕ್ಷಾ ಕೊಡ್ತಾರೇನೋ
1: ನೋಡಪ್ಪ
0: ಇಷ್ಟೊತ್ತಲ್ಲಿ ಭಿಕ್ಷೆ ಬಂದಿದಾನಲ್ಲ ಅಂತೇಳಿ ಧಡಾರನ ಬಾಗಿಲು ತೆಗೆದು ನೋಡ್ದ ಬಾಗಿಲು ತೆಗೆದು ನೋಡಿದ್ರೆ ಧರೆಗೆ ದೊಡ್ಡವರು ಅಣ್ಣನ ಮುದುಕನೇ ಆಸ ಹಾಕೊಂಡು ಕಂಡಾಯ ಹಿಡ್ಕೊಂಡು ತೊಂಬರಿ ಹಾಕೊಂಡು ನಿಂತಿದ್ರು ಏನೋ ಅಯೋಗ್ಯ ಊರೆಲ್ಲ ಉಂಡು ಮನಗಿದೆ ಇಷ್ಟೊತ್ತಲ್ಲಿ ಭಿಕ್ಷೆ ಕೇಳಕ್ ಬಂದಿದೀಯಲ್ಲ ಅಯ್ಯ ನಾನು ಭಿಕ್ಷೆಗೆ ಬರ್ನಿಲ್ಲ ಕಣಪ್ಪ
1: ಮತ್ತೆ
0: ಇನ್ಯಾಕೋ ಬಂದೆ ಅಯ್ಯ ಮಳೆ ಉಯ್ತಾ

0: ವಯಸ್ಸಾಗಿದೆ, ನಡಿಯಕ್ ಆಗ್ತಾ ಇಲ್ಲ, ಮಳೆ ಹೋಯ್ತಾ ಇದೆ.
1: ಹೌದು,
0: ನನ್ನ ಮಠಕ್ಕೆ ಹೋಗೋಣ ಅಂದ್ರೆ ಕಣ್ಣು ದೃಷ್ಟಿ ಕಾಣ್ತಾ ಇಲ್ಲ ಕಣಪ್ಪ.
1: ಅದಕ್ಕೋಸ್ಕರ
0: ಅಯ್ಯ ಇವತ್ತೊಂದೇ ಒಂದು ದಿನ ನಿನ್ನ ಮನೆಯಲ್ಲಿ
1: ಹೌದು
0: ನಾನು ಭಿಕ್ಷ ಮಾಡುವಂತ ಈ ಜೋಳಿಗೆ ಈ ಕಂಡಾಯ ತಂಬೂರಿ ಎಲ್ಲ ಮುಡಿಕೊಂಡು ಮನಿಕೊಳಕ್ಕೆ ಅಯ್ಯ ನಿನ್ನ

0: ಬಪ್ಪೇಗೌಡ, ಇವತ್ತು ಒಂದು ದಿನ ನಿನ್ನ ಮನೆಯಲ್ಲಿ ನಾನು ಮನುಗೋದಕ್ಕೆ ಜಾಗವನ್ನು ಕೊಡಪ್ಪ, ನನ್ನ ಕಂಡಾಯ ಮಡುಗೋದಕ್ಕೆ.
1: ಚೆನ್ನಾಗಿ ಹೇಳಿದೆ ಬಿಡು.
0: ಹಾಗೆಂದ ಕೂಡಲೇ ಬಹಳ ಕೋಪ ಬಂದ, ಛೈ ಅಯೋಗ್ಯ, ಇಟ್ಟ ಆಡವರಿಗೆಲ್ಲ ನನ್ನ ಅಟ್ಟಿಯೊಳಗೆ ಜಾಗ ಕೊಡ್ತೀನಿ ಅಂತ ಹೇಳಿದ್ ನೀನು. ನಿಮ್ಮಂತ ಭಿಕ್ಷುಕರಿಗೆ ಅಂತೇಳಿ ಚಾವಡಿ ಕಟ್ಸಿದೀವಿ, ದೇವಸ್ಥಾನಗಳಿದೆ, ಜಗಲಿ ಇದೆ, ಮಾನ್ಯರು ಕಟ್ಸಿರುವಂತ ಮನೆಯ ಮುಂದೆ ಜಗಲಿ ಇದೆ, ಎಲ್ಲವನ್ನು ಬಿಟ್ಟು ಹೆಂಡತಿ ಮಕ್ಕಳು ಸಂಸಾರ ಇರುವಂತ ಮನೆಯಲ್ಲಿ ಜಾಗ ಕೊಡು ಮನಗೋಕೆ ಅಂತ ಕೇಳ್ತಾ ಇದೆಯಲ್ಲ ಅಯೋಗ್ಯ, ನಿನಗೆ ಯಾರೋ ಬುದ್ಧಿ ಕಲಿಸ್ರು, ಹೋಗ ಮುಂದಕ್ಕೆ. ಹಾಗಂದ್ ಬೇಡ ಕಣಪ್ಪ,
1: ಹೌದು
0: ಎಲ್ಲ ಜಗಲಿಗಳಲ್ಲಿ ದೇವಸ್ಥಾನಗಳಲ್ಲಿ ಚಾವಡಿ ಮುಂದೆ ಮಳೆ ಹೊಯ್ತಾ ಇದೆ ಅಂತ ನನ್ನಂತ ಭಿಕ್ಷಕರು ಮನೆಗಿದ್ದಾರಪ್ಪ, ಎಳ್ಳಷ್ಟು ಜಾಗವಿಲ್ಲ.
1: ಹೌದು
0: ಅಯ್ಯ, ಇವತ್ತೊಂದು ದಿನ ನಿನ್ನ ಮನೇಲಿ ಮನೆ ಕೊಡಕ್ ಜಾಗ ಕೊಡೋ.
1: ಇಲ್ಲ ಇಲ್ಲ,
0: ಏಯ್ ನಿನಗೂ ಜಾಗವಿಲ್ಲ, ನನ್ನ ಕಂಡಾಯಕ್ಕೂ ಜಾಗವಿಲ್ಲ, ಹೋಗ ಮುಂದಕ್ಕೆ. ಹಾಗನ್ ಬೇಡ ಕಣಪ್ಪ,
1: ಹೌದು
0: ನನಗೆ ಜಾಗ ಕೊಡದಿದ್ರು ಚಿಂತೆ ಇಲ್ಲ,
1: ಆದ್ರೆ
0: ಭಿಕ್ಷ ಮಾಡಿರುವಂತ ದವಸ ಧಾನ್ಯಗಳೆಲ್ಲ ನೆನದೋಗುತ್ತೆ, ನನ್ನ ಕಂಡಾಯ ನೆನದೋಗುತ್ತೆ. ಅಯ್ಯ ನನಗೆ ಜಾಗ ಕೊಡದಿದ್ರು ಚಿಂತೆ ಇಲ್ಲ, ನನ್ನ ಕಂಡಾಯಕ್ಕೆ ಸ್ವಲ್ಪ ಜಾಗ ಕೊಡೋ ಅಂದ್ರು. ಚೆನ್ನಾಗಾಯ್ತು. ಕೇಳೋ ಜಂಗುಮ,
1: ಏನಪ್ಪ
0: ಏ ನೀನು

0: ಸುಮ್ಮನೆ ಹೋಗಬಾರದು ಅಂತ ಹೇಳಿ
1: ಹೌದಪ್ಪ
0: ನಾಲ್ಕು ಪಾದ ಜೋಳಕ್ಕೆ ಹಾಕಿ ಮಾಯದ ಬೂದಿನ ತೆಗೆದು ಫೋನ್ ಉರುಬಿದ್ರು.
1: ಆಹಾ,
0: ಬೊಪ್ಪೇಗೌಡ ಮಂಕು ಮರಳಾಗಿ ನಿಂತ ನಿಂತ ಜಾಗದಲ್ಲೇ, ಏ ಜಂಗುಮ
1: ಸ್ವಾಮಿ,
0: ಮನೆ ಒಳಗಡೆ ಜಾಗ ಇಲ್ಲ,
1: ಹೌದು
0: ಅದು ನೋಡು ಕೊಟ್ಟಿಗೆಗಿದೆ, ಕೊಟ್ಟಿಗೆಯಲ್ಲಿ ದನ ಕುರಿ ಎತ್ತು ಎಮ್ಮೆಗಳೆಲ್ಲ ಮಡಗಿದ್ದೀನಿ,
1: ಹೌದು ಹೌದು,
0: ಅಲ್ಲಿ ಒಂದು ಅಗ್ಗದ ಮಂಚ ಇದೆ,
1: ಇದೆ
0: ಅಲ್ಲಿ ಮನೆಗಿದ್ದು
1: ಆಹಾ
0: ಸೂರ್ಯೋದಯವಾಗದೊಳಗಾಗಿ ಎದ್ದು ಹೊಟ್ಟ ಉಡ್ಬೇಕು ಅಂದ್ರು.
1: ಆಗ್ಲಪ್ಪ ಆಗ್ಲಿ,
0: ದರೆಗೆ ದೊಡ್ಡವರು ಅಂದ್ರು,
1: ಆಹಾ
0: ರೋಗಿ ಬಯಸಿದ್ದು ಅಲ್ವನ್ನ ವೈದ್ಯರು ಹೇಳಿದ್ದು ಅಲ್ವನ್ನ ಅಂದಂಗ, ನನಗೆ ಬೇಕಾಗಿದ್ದೇ ಅದೇ ಜಾಗ,
1: ಕುರಿ ಉಂಡಿ,
0: ಹೌದು ಬೊಪ್ಪೇಗೌಡ ದಾರಿ ತೋರಿಸು ನಡಿಯಪ್ಪ,
1: ಬನ್ನಿ ಬನ್ನಿ.
0: ಬೊಪ್ಪೇಗೌಡ ಕರಿ ಕಂಬಳಿ ಎಗಲಿ ಮೇಲೆ ಹಾಕೊಂಡು ಗಿರಿಕಿ ಚಡಾವ ಮೆಟ್ಕೊಂಡು ನರಕ ನರಕ ನರಕನ ಮುಂದೆ ಮುಂದೆ ಹೋಗ್ತಾ ಇದ್ರೆ ದರೆಗೆ ದೊಡ್ಡವರು ಹಿಂದಿಂದ ಗಾಡಿ ಬಂದ್ರು,
1: ಹೌದು
0: ಕೊಟ್ಟಿಗೆ ಬಾಗಿಲ ತೆಗೆದ್ರು, ಅಗ್ಗದ ಮಂಚದ ಮೇಲೆ ಹೋಗಿ ದರೆಗೆ ದೊಡ್ಡವರು ಕೂತಿದ್ದಾರೆ, ಇಲ್ಲಿ ಬಾಗಿಲು ಹಾಕೊಂಡು ಬೊಪ್ಪೇಗೌಡ ಮನೇಲಿ ಮನೆಗಿದ್ದಾನೆ, ದರೆಗೆ ದೊಡ್ಡವರು ಅಲ್ಲಿ.

ಇದುವರೆಗೆ ಜನಪದ ಸಂಗೀತ. ಇದರಲ್ಲಿ ಮಂಟೆಸ್ವಾಮಿ ಕಾವ್ಯವನ್ನು ಕೇಳಿದಿರಿ.

ಇದು ಆಕಾಶವಾಣಿ ಮೈಸೂರು ಎಫ್ಎಂ 100.6. ಕನ್ನಡ ಭಾರತಿ ಮಹಿಳಾ ಕಾವ್ಯಾನುಸಂಧಾನ ಈ ಕುರಿತು ಲೇಖಕಿ ಡಾಕ್ಟರ್ ಸಬಿತಾ ಬನ್ನಾಡಿ ಅವರೊಂದಿಗಿನ ಸಂದರ್ಶನದ ಎರಡನೇ ಭಾಗ ಕೇಳುವಿರಿ. ಇವರೊಂದಿಗೆ ಭಾಗವಹಿಸುತ್ತಾರೆ ಡಾಕ್ಟರ್ ಶಭಾನಾ.

0: ಕೇಳುಗರೆ, ಕನ್ನಡ ಭಾರತಿ ತಿಂಗಳ ಸಾಹಿತ್ಯ ಸಂಚಿಕೆಯನ್ನು ನೀವು ಕೇಳ್ತಾ ಇದ್ದೀರಾ. ಕಳೆದ ವಾರದಲ್ಲಿ ಡಾಕ್ಟರ್ ಸವಿತಾ ಬನ್ನಾಡಿ ಅವರೊಟ್ಟಿಗೆ ನಾವು ಮಹಿಳಾ ಕಾವ್ಯದ ಕುರಿತು ಚರ್ಚೆಯನ್ನು ಮಾಡ್ತಾ ಇದ್ವಿ. ಈ ಚರ್ಚೆಯನ್ನು ಮತ್ತೆ ಮುಂದುವರಿಸ್ತಾ ಇದ್ದೇವೆ. ಮೇಡಮ್, ಹೇಳಿ, ಮಹಿಳಾ ಕಾವ್ಯ ಅಥವಾ ಫೆಮಿನಿಸಂ ಪುರುಷರನ್ನ ಹೇಗೆ ಮತ್ತೆ ಯಾವ ಕ್ರಮದಲ್ಲಿ ನೋಡ್ತಾ ಇದೆ ಮೇಡಮ್, ಅದು ಪ್ರತಿನಿಧಿಸಿದೆಯಾ?
1: ಖಂಡಿತ. ಅದು ಅಂದ್ರೆ ಫೆಮಿನಿಸಂನಲ್ಲೂ ಕೂಡ ಹಲವು ಹಂತದ ಫೆಮಿನಿಸಂಗಳು ಪಾಶ್ಚಾತ್ಯರಲ್ಲೂ ಇದೆ, ನಮ್ಮಲ್ಲೂ ಇದೆ. ನಮ್ಮ ಫೆಮಿನಿಸಮ್ ಅಥವಾ ಕಪ್ಪು ಸಾಹಿತ್ಯದ ಫೆಮಿನಿಸಂ, ಇದು ಪಾಶ್ಚಾತ್ಯ ಬದುಕುಗಿಂತ ಭಿನ್ನವಾದ ಬದುಕನ್ನು ಬದುಕ್ತಾ ಇರುವವರಾದ್ರಿಂದ ಇದು ಏನು ಮಾಡ್ತಾ ಇರುತ್ತೆ ಅಂತಂದರೆ, ನನ್ನ ಬದುಕಿನ ಮೂಲಕ ಅದನ್ನು ಪರಿಶೀಲಿಸ್ಕೊಳ್ತಾ ಹೋಗ್ತಾ ಇರುತ್ತೆ. ಹೀಗೆ ಪರಿಶೀಲಿಸ್ಕೊಳ್ತಾ ಹೋಗುವಾಗ ಈಗ ನಮಗೆ ಗೀತಾ ನಾಗಭೂಷಣ ಅವರದ್ದು ಕಾದಂಬರಿಯಲ್ಲಿ ಹಸಿ ಮಾಂಸ ಮತ್ತು ಹದ್ದುಗಳಲ್ಲಿ, ಅಯ್ಯೋ ಒಂದು ಗಂಡು ಮಗು ಆಗಿದ್ದಕ್ಕೆ ಹಿಂಗಾಯ್ತಾ ಅಂತ ಇದು ಮಾಡೋ ಹಾಗೆ ಒಂದು ಅವಳು ನಿರಾಕರಿಸುವ ಒಂದು ಧ್ವನಿ ಬಂದಾಗ ಬೆಚ್ಚಿ ಬೀಳುತ್ತಲ್ಲ ಸಮಾಜ, ಅವರು ಹೇಳ್ತಿರೋದು ನಿರಾಕರಿಸಿದ್ದರೇ ಏನಾಗುತ್ತೆ ಅಂತ ಅದನ್ನ ನಾವು ಅರ್ಥ ಮಾಡ್ಕೊಂಡು, ಇಂಥ ಸ್ಥಿತಿ ಬರದಿರಲಿ ಅಂತ, ಇಂಥ ಸ್ಥಿತಿ ಬರೋ ತನಕ ನೀವು ಹೋಗಬೇಡಿ ಅಂತ
0: ಮೊದಲು ಎಚ್ಚರಿಕೆಯಲ್ಲಿ.
1: ಹಾ, ನಾವು ಎಂತಹ ವ್ಯಕ್ತಿಯನ್ನ ನಮ್ಮ ಕಂಪ್ಯಾನಿಯನ್ ಆಗಬೇಕು ಅಂತ ಬಯಸ್ತಿದ್ದೀವಿ ಅಂತ ಸ್ತ್ರೀವಾದ ಹೇಳ್ತಾ ಇದೆ. ಆ ಕಂಪ್ಯಾನಿಯನ್ಶಿಪ್ ಅನ್ನ ನೀವು ಅರ್ಥ ಮಾಡಿಕೊಂಡ್ರೆ, ಅಂದರೆ ಪುರುಷರು ಅರ್ಥ ಮಾಡಿಕೊಂಡ್ರೆ, ಆಗ ಅವರು ಎಷ್ಟೊಂದು ಒತ್ತಡಗಳನ್ನು ನಿವಾರಿಸಿಕೊಳ್ಬಹುದು ಅನ್ನೋದನ್ನು ಸ್ತ್ರೀವಾದ ಹೇಳ್ತಾ ಇದೆ. ಅಂದರೆ ತಪ್ಪಾದ ಒಂದು ದಾರಿಯಿಂದ ಇಡೀ ಒಂದು ಅಧಿಕಾರವನ್ನು, ನಾಯಕತ್ವವನ್ನು ಬಿಂಬಿಸ್ತಾ ನೀವು ಇನ್ನೊಬ್ಬರನ್ನು ಅಧೀನಗೊಳಿಸ್ಕೋಬೇಕು, ಹೆಣ್ಣನ್ನು ನೀವು ನಿಯಂತ್ರಣದಲ್ಲಿಟ್ಕೋಬೇಕು ಅಂತ ಹೇಳಿದ ಮಾತುಗಳು ಪುರುಷರಲ್ಲೂ ಕೂಡ ಹಲವು ಒತ್ತಡಗಳು ಉಂಟಾಗುವಾಗ ಮಾಡಿರುತ್ತೆ ಅನ್ನೋದು ಅವರಿಗೆ ಅರಿವಾಗಿಲ್ಲ ಅನ್ನೋದನ್ನ ಸ್ತ್ರೀವಾದ ಹೇಳ್ತಾ ಇದೆ. ನೀವು ಆ ಒತ್ತಡವನ್ನು ನಿರ್ವಹಿಸ್ಕೊಳ್ಬೇಕಾಗಿದೆ. ಈಗ ನೀವು ನಮ್ಮ ಜೊತೆ ಮಾತಾಡಿ, ನಾವು ನಿಮ್ಮ ಜೊತೆ ಮಾತಾಡ್ತಾ ಇದ್ದೀವಿ ನೋಡಿ, ನಾವು ಹೇಗೆ ಒಬ್ಬ ಪುರುಷನನ್ನು ಪ್ರತಿನಿಧಿಸ್ತಿದ್ದೀವಿ ಅನ್ನೋದನ್ನು ನೀವು ಸ್ವಲ್ಪ ನೋಡಿದ್ರೆ, ನಾನು ಅದಕ್ಕೆ ಸವಿತಾ ನಾಗಭೂಷಣ್ ಅವರ ಜಾತ್ರೆಯಲ್ಲಿ ಶಿವವನ್ನು ಉದಾಹರಣೆಯಾಗಿ ತಗೊಳಕ್ಕೆ ಇಷ್ಟಪಡ್ತೀನಿ. ಯಾಕಂದರೆ ಒಬ್ಬ ಬಡತನದಲ್ಲಿರುವ ಮಾಸಿ ಹೋದ ಪ್ಲಾಸ್ಟಿಕ್ ಹಾವು ಹಾಕೊಂಡಿರುವ ತನ್ನ ಹೊಟ್ಟೆಪಾಡಿಗೆ ವೇಷ ಹಾಕೊಂಡಿರೋನೊಬ್ಬ, ಅವನ ರೀತಿ ನೀತಿ ಹವಾಯಿ ಚಪ್ಪಲಿ ಹಾಕೊಂಡಿರೋ ರೀತಿ ನೀತಿಯನ್ನು ಅವನು ಇವರು ಹಿಂಬಾಲಿಸ್ಕೊಂಡು ಬಂದಾಗ ಆಕೆ ಅವನನ್ನು ಹೇಗೆ ನೋಡ್ತಾ ಇದ್ದಾಳೆ? ಒಬ್ಬ ಶಿವನಾಗಿ ವೇಷಧಾರಿಯಾಗಿ ನೋಡಿದವಳು ಅವನ ಹತ್ರ ಬಂದು ಪಾರ್ವತಿಗೆ ಏನು ಆರೋಗ್ಯ ಚೆನ್ನಾಗಿಲ್ಲ, ಗಣಪ ಹಸಿದಿದ್ದಾನೆ ಅಂದಾಗ ತನ್ನ ಹತ್ರ ಇರೋ 5 ರೂಪಾಯಿನ ತೆಗೆದುಕೊಟ್ಟ ತಕ್ಷಣನೇ ಅವನು ಅದಕ್ಕೆ ಪ್ರತಿಕ್ರಿಯೆಯಾಗಿ ಶಿವನಂತೆ ತಳಾಂಗುತದಿದಿನ ಧೋಮ್ ಅಂತ ಅವಳು ಮುಂದೆ ನಿಂತಾಗ ಆಕೆಗೆ ಸಾಕ್ಷಾತ್ ಶಿವ ಅಂತ ಅನ್ಸೋದಿದೆಯಲ್ಲ. ಇಲ್ಲಿ ಒಬ್ಬ ಪುರುಷ ಅಂದರೆ ಹೇಗಿರಬೇಕು ಅನ್ನೋ ವಿವರಣೆ ಕೂಡ ಇದೆ. ಮಗ ಹಸಿದಿದ್ದಾನೆ ಅನ್ನೋದಕ್ಕೆ ಮಿಡಿಯುವ ಒಬ್ಬ ವ್ಯಕ್ತಿ, ಹೆಂಡತಿ ಅವಳಿಗೆ ಹುಷಾರಿಲ್ಲ ಅಂದಾಗ ಅವಳನ್ನು ನೋಡ್ಕೋಬೇಕು ಅನ್ನುವ ಜವಾಬ್ದಾರಿಯುಳ್ಳ ಒಬ್ಬ ವ್ಯಕ್ತಿ, ತನ್ನತ್ರ

0: ಚೂರು ಪಾರು ಹಣದಲ್ಲಿ ಹೆಂಡತಿಗೆ ಒಂದು ರವಿಕೆ ಬಟ್ಟೆ ತಗೋಬಹುದು, ಸೀರೆ ತಗೊಳಕಾಗಲ್ಲ ಅಂದ್ರೆ ಒಂದು ರವಿಕೆ ಬಟ್ಟೆ ತಗೋಬಹುದಲ್ಲ ನಾನು ಅಂತ ಸ್ಪಂದಿಸುವ ವ್ಯಕ್ತಿ, ಅವಳಿಗೆ ಅದನ್ನು ಕೊಡಬೇಕು ಅಂತ ಆಶಿಸುವ ವ್ಯಕ್ತಿ, ಕೊನೆಗೆ ಒಂದು ಸಣ್ಣ ಮೂಗುಬಟ್ಟಾದರೂ ಅವಳಿಗೆ ನಾನು ಕೊಡಬೇಕಲ್ಲ ಅಂತ ಹಂಬಲಿಸುವ ವ್ಯಕ್ತಿ, ಆ ವ್ಯಕ್ತಿ ನಿಜವಾಗಿ ಒಬ್ಬ ನಾನು ಬಯಸುವ ಒಬ್ಬ ಪುರುಷನ ಎಲ್ಲ ಲಕ್ಷಣಗಳಿರುವ ಒಬ್ಬ ಬಡವನೂ ಕೂಡ ಅವನಲ್ಲೂ ಶಿವನಲ್ಲಿ ನಾವು ನೋಡ್ತೀವಿ ಅನ್ನುವ ಒಂದು ನಿರೂಪಣೆಯನ್ನೇ ಮಾಡಿಬಿಡುತ್ತೆ. ಹಾಗಾಗಿ ಮಹಿಳೆಯರ ನಿರೂಪಣೆ ಇಂತಹದನ್ನು ದಾಟಿಸ್ತಿದೆ ಅನ್ನೋದನ್ನು ಸ್ವಲ್ಪ ಗ್ರಹಿಸಿದರೆ ನೀವು, ಆಗ ಗೊತ್ತಾಗುತ್ತೆ ಸ್ತ್ರೀವಾದ ಏನು ಹೇಳ್ತಿದೆ ಅಂತ. ಹಾಗಾಗಿ ಸ್ತ್ರೀವಾದ ಮೂಲಕ ಮಹಿಳಾ ಕಾವ್ಯವ ಕೂಡ ಪ್ರತಿನಿಧಿಸ್ತಾ ಇದೆ ಪುರುಷನನ್ನು. ಮಹಿಳೆಯನ್ನ ಮಾತನ್ನು ಮಹಿಳೆಯೇ ಆಡಬೇಕಾದಂತಹ ಸನ್ನಿವೇಶದಲ್ಲೂ ಕೂಡ, ನಿರಂತರ ನಿರ್ಬಂಧಗಳಲ್ಲೂ ಕೂಡ, ನಿರಂತರ ನಿರ್ಲಕ್ಷ್ಯಗಳಲ್ಲೂ ಕೂಡ, ನಿರಂತರ ಅವಕಾಶಹೀನತೆಯಲ್ಲೂ ಕೂಡ, ಒಂದು ಗರಿಕೆಯ ಚಿಗುರಿನಂತೆ ಅವಳು ಮತ್ತೆ ಮತ್ತೆ ತಲೆ ಎತ್ತುತ್ತಾ ಸ್ವಲ್ಪ ಕಣ್ಣು ತೆರೆದು ನೋಡಿ, ನಿಮ್ಮ ಬದುಕು ನರಕ ಮಾಡ್ಕೊಂಡಿದ್ದೀರಾ, ನಮ್ಮ ಬದುಕು ನರಕ ಮಾಡ್ತಾ ಇದ್ದೀರಾ, ಎಂತಹ ಭವಿಷ್ಯವನ್ನು ನಾವು ಕಟ್ತಾ ಇದ್ದೀವಿ, ಯುದ್ಧ ಭೂಮಿಯ ವಿನಾಶದ ಬದುಕು ನಮಗೆ ಬೇಡ, ಪ್ರೀತಿಯೇ ತುಂಬಿರುವ ಕುಟುಂಬಗಳು ಎಲ್ಲರದಾಗಲಿ ಅನ್ನುವುದನ್ನು ಹೇಳ್ತಾ ಇರುವ ಸ್ತ್ರೀವಾದವನ್ನು ಎಲ್ಲ ವಾದಗಳಿಗೆ ಒಂದು ಸಂಪನ್ಮೂಲವಾಗಿ ತಗೋಬೇಕಾಗಿದೆ ನಾವು ಇವತ್ತು.
1: ಇದೊಂದು ಒಳಗೊಳ್ಳುವಿಕೆಯ ಪ್ರಕ್ರಿಯೆ.
0: ಹೌದು, ಖಂಡಿತ ನಿರಂತರ ಒಳಗೊಳ್ಳುವಿಕೆಯ ಪ್ರಕ್ರಿಯೆ. ನೀವು ಏನು ಹೇಳ್ತಾರೆ ಅಂದಾಗ ಏನೋ ಪುರುಷ ಅಂದ ಕೂಡಲೇ ನಮ್ಮನ್ನು ಟೀಕಿಸ್ತಿದ್ದಾರೆ ಅಂತ ಕಿವಿ ಮುಚ್ಚಿಕೊಳ್ಳುವ ಆ ಒಂದು ರೀತಿ ನೀತಿಯನ್ನು ಕೈ ಬಿಡಬೇಕಾಗಿದೆ. ಕೈ ಬಿಡುವವರು ಬೇಕಾದಷ್ಟು ಸಂಖ್ಯೆಯಲ್ಲಿದ್ದಾರೆ. ಅವರೆಲ್ಲರೂ ಅಂದರೆ ಹೆಣ್ಣು ನೋಟ ಅನ್ನೋದು ಬರೀ ಹೆಣ್ಣಿನ ನೋಟ ಅಲ್ಲ, ಹೆಣ್ಣು ಒಂದು ಲೋಕದೃಷ್ಟಿ ಹೇಳ್ತಾ ಇದ್ದಾಳೆ, ಅದನ್ನು ಒಳಗೊಳ್ಳಿ. ಹಾಗೆ ಒಳಗೊಳ್ಳುವ ಒಂದು ಲೋಕವನ್ನು ನಾವು ತೆರೆದಿಡ್ತಿದ್ದೀವಿ, ಮಹಿಳಾ ಕಾವ್ಯ ಕೂಡ ತೆರೆದಿಡ್ತಾ ಇದೆ.
1: ಆ ಲೋಕದೃಷ್ಟಿಯಲ್ಲಿ ಎಲ್ಲರ ಹಿತವೂ ಇದೆ.
0: ಹೌದು, ನಾವು ತಾಯಿ ತಾಯಿ ಅಂತ ವೈಭವೀಕರಿಸೋದಲ್ಲ. ತಾಯಿಯ ಆಡಳಿತ ರೀತಿ ಯಾವುದು? ತಾಯಿ ತೋರಿಸಿಕೊಟ್ಟ ಒಂದು ಆಡಳಿತ ರೀತಿ ಇದೆಯಲ್ಲ, ಆ ಮನೆಯ ಎಲ್ಲ ಆ ಹಿಂದಿನ ಕಾಲದಿಂದಲೂ 10 ಮಕ್ಕಳಿದ್ರೆ 10 ಮಕ್ಕಳ ಬಗೆಗೆ ಯೋಚನೆ ಮಾಡ್ತಾಳೆ, ಪೊರಿತಾಳೆ, ಇರೋದನ್ನ ಹಂಚಿಕೊಡ್ತಾಳೆ, ಎಲ್ಲರನ್ನ ಪ್ರೀತಿಸ್ತಾಳೆ. ನೋಡಿ, ಈ ಹಂಚಿಕೊಳ್ಳುವ, ಪ್ರೀತಿಸುವ, ಒಳಗೊಳ್ಳುವ ಅಥವಾ ಕಾಳಜಿ ವಹಿಸುವ ಈ ನಾಯಕತ್ವವು ತಾನು ಹಿನ್ನೆಲೆಯಲ್ಲಿರುತ್ತಂದ್ರೆ ಅಲ್ಲಿ ಎಲ್ಲರೂ ಜೊತೆಗೆ ಹೋಗೋಣ ಅನ್ನೋದಿದೆಯಲ್ಲ, ಇದನ್ನ ಹೇಳ್ತಾ ಇರೋದು ಸ್ತ್ರೀವಾದ. ಇದನ್ನ ಇವತ್ತು ಭಾರತ ಮೂಲದ ವಂದನಾ ಶಿವನಿಂದ ಹಿಡಿದು ಸಬಾಲ್ಟರ್ನ್ ಚಿಂತನೆಯಲ್ಲಿ ಬಹಳ ಮುಂಚೂಣಿಯಲ್ಲಿರುವ ಭಾರತೀಯ ಮೂಲದ ಗಾಯತ್ರಿ ಚಕ್ರವರ್ತಿ ಸ್ಪಿವಾಕ್ ಇರಲಿ, ಕಮಲಾ ಬಾಸಿನ್ ಇರಲಿ, ಹೀಗೆ ಭಾರತ ಮೂಲದಿಂದಲೂ ಎಷ್ಟೊಂದು ಚಿಂತನೆಗಳು ಬಂದಿದೆಯೋ, ಹಾಗೆಯೇ ಜಗತ್ತಿನಾದ್ಯಂತ ಯಾವ ಮೂಲೆಯಿಂದಲೇ ಇಂತಹ ಚಿಂತನೆಗಳು ಬಂದರೂ ಕೂಡ, ಯಾಕೆ ಅಂತಂದರೆ ಹೆಣ್ಣಿನ ಮೂಲ ಧ್ವನಿ ಏನಿರುತ್ತೆ ಅವು ಇಡೀ ಜಗತ್ತಿಗೆ ಒಂದೇ ಆಗಿರುತ್ತೆ. ನಾವು ಇವತ್ತು ನೋಡಿದಾಗ ಅದು ನಮಗೆ ಅರಿವಿಗೆ ಬರುತ್ತೆ. ಹಾಗಾಗಿ ಈ ಎಲ್ಲ ಚಿಂತನೆಗಳು ಏನಿದೆ ಅದು ಬೇರೆ ಬೇರೆ ರೂಪದಲ್ಲಿ ಪ್ರತಿನಿಧೀಕರಣಕ್ಕೆ ಒಳಗಾಗತ್ತೆ. ಈಗ ಪುರುಷನನ್ನು ನೋಡೋ ಕ್ರಮ ಅಂತಂದರೆ, ಈಗ ಉದಾಹರಣೆಗೆ ಪುರುಷನೇ ಮಹಿಳೆ ಆದ ಚಾಂದಿನಿಯ ಪದ್ಯವನ್ನೇ ತಗೊಳ್ಳೋಣ.
1: ಹೌದು, ಅವರು ಬರೀತಾರಲ್ಲ ಮೇಡಮ್, ನನಗೆ ಬೇಡವಾದ ಲಿಂಗ ಅಂತ ಅನ್ಕೊಂಡು ಬರೀತಾರೆ, ಅಂದ್ರೆ ತುಂಬಾ ಪ್ರತಿರೋಧ ಇದೆ.
0: ಹೌದು, ಅಂದ್ರೆ ಅವರವರ ಸ್ಥಿತಿಗಳಿರ್ತಾವಲ್ಲ, ಆ ಮೂಲ ಸ್ಥಿತಿಗಳನ್ನ ಅವರವರು ಅಭಿವ್ಯಕ್ತಿ ಮಾಡಿದಾಗ ನಾವು ಅದನ್ನ ನಮ್ಮ ಅನುಭವವಾಗಿ ಮಾರ್ಪಡಿಸ್ಕೋಬೇಕಾಗತ್ತೆ. ಅದೇ ಸಹೃದಯತೆ ಅಲ್ವಾ? ಹಾಗಾಗಿ ಏನ್ ಹೇಳ್ತಿದ್ದಾರೆ ಇದು ಅನ್ನೋದನ್ನ ಕೇಳಿಸ್ಕೊಳ್ಳದೆ ಯಾವ ಬದಲಾವಣೆಯೂ ಸಾಧ್ಯ ಇಲ್ಲ, ಯಾವುದೇ ಕುಟುಂಬವು ನೆಮ್ಮದಿಯಾಗಿರೋದಕ್ಕೂ ಸಾಧ್ಯ ಇಲ್ಲ. ನಾವು ಇದನ್ನ ಮರೀತಾ ಇದ್ದೀವಿ.
1: ನಾವು ಗಮನಿಸಬೇಕಾಗಿರೋದು ಏನು ಅಂತಂದ್ರೆ, ಹೀಗೆಲ್ಲ ಬರೀತಿದ್ದಾರೆ ಅಂತಂದ್ರೆ ಅಲ್ಲಿ ಏನೋ ಇದೆ, ಅದ್ರ ಕಡೆ ಈ ಸಮಾಜ ಗಮನ ಹರಿಸಿಲ್ಲ. ಚಾಂದಿನಿ ಅವರು ತಮ್ಮ ನೋವನ್ನ ಹಂಗೆ ವ್ಯಕ್ತಪಡಿಸ್ತಾ ಇದ್ದಾರೆ ಅಂತಂದ್ರೆ ಅದು ಅವರ ನೋವು, ಅದ್ ಯಾರಿಂದಾಗಿದೆ? ಇಡೀ ಸಮಾಜ ಅವರನ್ನ ಹಾಗೆ ನೋಡ್ತಾ ಇದೆ. ಒಬ್ಬ ಮಹಿಳೆ ತನ್ನ ಇದನ್ನ ಅಭಿವ್ಯಕ್ತಗೊಳಿಸ್ತಾ ಇದ್ದಾಳೆ ಅಂತಂದ್ರೆ ಅದಕ್ಕೆ ನೇರ ಕಾರಣ ಇಡೀ ವ್ಯವಸ್ಥೆ ಆಗಿರುತ್ತೆ ಅನ್ನೋದನ್ನ ನಾವು ಗಮನಿಸಬೇಕು.
0: ಇದು ಮಹಿಳಾ ಸಾಹಿತ್ಯವೂ ಕೂಡ ಮಹಿಳೆಯರ ಚರಿತ್ರೆನೆ ಬಂದಿರ್ಲಿಲ್ವಲ್ಲ, ಅದರ ಚರಿತ್ರೆಯಾಗಿಯೂ
1: ಕಾಣಿಸ್ಕೊಳ್ತಾರೆ.
0: ಹಾಗಾಗಿ ಯಾವುದು ಕೂಡ ಪರ್ಸನಲ್ ಅಲ್ಲ ಅನ್ನೋದನ್ನ ಸ್ತ್ರೀವಾದ ಹೇಳೋದು ಇವತ್ತು ನಮ್ಮ ಕನ್ನಡದಲ್ಲೂ ನಾವು ನೋಡ್ತೀವಿ. ಇಲ್ಲಿ ಒಬ್ಬಳ ಅತ್ಯಾಚಾರದ ಬಗ್ಗೆ ಬರೆದಿದ್ದಾರೆ ಅಂತಂದ್ರೆ ಅದು ಅವಳ ಒಬ್ಬಳ ಸಮಸ್ಯೆ ಅಲ್ಲ, ಅದು ಸಮಾಜದ ಸಮಸ್ಯೆ, ಅದನ್ನ ಸ್ತ್ರೀವಾದ ಹೇಳುತ್ತೆ. ಹಾಗಾಗಿ ಇದು ಆತ್ಮಚರಿತ್ರೆಗಳಂದ್ರೆ ಮಹಿಳೆ ಚರಿತ್ರೆಯನ್ನು ಹೇಳುತ್ತೆ. ಈ ಎಲ್ಲದನ್ನ ಗಮನಿಸಿದಾಗ ಇಲ್ಲಿ ಯಾವ ರೀತಿ ರೆಪ್ರೆಸೆಂಟೇಷನ್ ಬೇಕು ಅಂತ ನೋಡಿ, ಪುರುಷರಿಗೇ ಗೊತ್ತಿಲ್ಲದ ಪುರುಷನೊಬ್ಬ ಹೆಣ್ಣಿನ ಎಂಥ ದೊಡ್ಡ ಸಂಗಾತಿ ಅನ್ನೋದನ್ನ ಬರೆದವರು ಮಹಿಳೆಯರೇ. ನಮ್ಮ ಹಿರಿಯ ಕವಿ ಸ ಉಷಾ ಅವರು ರುರುಪ್ರಮದ ಪ್ರೀತಿ ಬಗ್ಗೆ ಹೇಳ್ತಾರಲ್ಲ, ಅಲ್ಲಿ ಸತೀ ಸಾವಿತ್ರಿ ಹೇಗೆ ಗಂಡನನ್ನು ಉಳಿಸ್ಕೊಂಡ್ಲು ಆಯಸ್ಸು ಕೊಟ್ಟು, ಹಾಗೆ ರುರು ತನ್ನ ಹೆಂಡತಿಗೆ ಅರ್ಧ ಆಯಸ್ಸು ಕೊಟ್ಟು ಅವಳನ್ನು ಉಳಿಸಿಕೊಂಡ ಅನ್ನೋದನ್ನ ಬರೀತಾರೆ. ಆದರೆ ನಾವು ಇದನ್ನೆಲ್ಲ ಗಮನಿಸೋದೇ ಇಲ್ಲ. ನಾವು ಸ್ತ್ರೀವಾದ ಅಂತಂದ್ರೆ ಕುಟುಂಬವನ್ನ ಎಲ್ಲಿ ಒಡೆಯುತ್ತೋ ಅನ್ನೋ ಅನುಮಾನದಿಂದ ನೋಡ್ತಾ ಇದ್ದೀವಿ. ಆ ಅನುಮಾನಕ್ಕೆ ಯಾವುದೇ ಆಧಾರ ಇಲ್ಲ. ಕುಟುಂಬವನ್ನ ಜೋಡಿಸುವ ಕೆಲಸವನ್ನೇ ಮಾಡ್ತಾ ಇರೋದು. ನಾವು ಹೇಳ್ತಿದ್ದೀವಿ ರುರುನು ಇದ್ದಾನೆ ಪ್ರಚಾರ ಮಾಡಿ, ಅಂತಹ ರುರುವನ್ನ ನಮ್ಮ ಮನೆಯ ಮಗುವಿಗೆ ಗಂಡು ಮಗುವಿಗೆ ಹೇಳೋಣ.
1: ಹಂಗಿದ್ರೆ ಕಾವ್ಯವನ್ನ ಮತ್ತೊಬ್ರು ಅದನ್ನ ಹೇಗೆ ಗ್ರಹಿಸಬೇಕು ಅಂತ ಹೇಳ್ತೀರಾ ಮೇಡಮ್? ಅದನ್ನ ಪಾಸಿಟಿವ್ ನೆಲೆಯಲ್ಲಿ ತಗೊಂಡ್ಕೊಂಡು ಹೋಗ್ಬೇಕು.
0: ಹೌದು, ಅಂದ್ರೆ ಪಾಸಿಟಿವ್ ನೆಲೆಯಲ್ಲೂ ತಗೊಳ್ಬೇಕು. ಮತ್ತೆ ಇದುವರೆಗೂ ಅವಳಿಗೆ ಒಂದು ಚರಿತ್ರೆನ ಬರೆಯೋದಕ್ಕೆ ಅವಕಾಶ ಸಿಕ್ಕಿರ್ಲಿಲ್ಲ ಅಲ್ವಾ. ಹಾಗಾಗಿ ಕೇಳಿ ಕೇಳಿ ಕೇಳಿ ನಮಗೆ ತುಂಬಾ ಸವಕಲ ಅನ್ನಿಸ್ಬಹುದು, ಹಿಸ್ ಸ್ಟೋರಿ ಅಲ್ಲ ಹರ್ ಸ್ಟೋರಿ ಅಲ್ಲಿ ಇಲ್ಲ ಅಂತ ಹೇಳಿದ್ದಿದೆಯಲ್ಲ, ಅವಳ ಸ್ಟೋರಿ ನಾವು ಹೇಳಕ್ ಅವಳಿಗೆ ಅವಕಾಶ ಸಿಕ್ಕಲಿಲ್ಲ. ಹಾಗಾಗಿ ಅವಳು ನಿಮ್ಮ ಕಥೆ ಇದೆಯಲ್ಲ ಅದ್ರ ಇನ್ನೊಂದು ಮಗ್ಗಲು ನೋಡಿ ಅಂತ. ಈಗ ನಾವು ಕೆಲವು ಇನ್ಸಿಡೆಂಟ್ಗಳನ್ನು ನೋಡ್ಕೊಂಡು ನಿರ್ಧಾರಕ್ಕೆ ಬರೋಕ್ಕಾಗೋದಿಲ್ಲ. ನೋಡಿ ಹೆಣ್ಮಕ್ಳು ಇವತ್ತು ಹಂಗೆ ಮಾಡ್ತಿದ್ದಾರೆ ಹಿಂಗೆ ಮಾಡ್ತಿದ್ದಾರೆ ಅಂತ ಯಾವುದೋ ಒಂದು ಇನ್ಸಿಡೆಂಟ್ ತಗೊಂಡು, ಅಂತಹ ಇನ್ಸಿಡೆಂಟ್ಗಳು ಘಟನೆಗಳು ನೂರಾರು ಆಗೋಗಿದೆ ಹೆಣ್ಣಿನ ಮೇಲೆ.
1: ಹೌದು,
0: ಅವಳನ್ನು ಸುಡಲಾಗಿದೆ, ಅವಳನ್ನು ಮನೆಯಿಂದ ಹೊರಗೆ ಹಾಕಲಾಗಿದೆ ಕಾನೂನಿಗೆ ವಿರುದ್ಧವಾಗಿ, ಅವಳ ಬಾಯಿ ಮುಚ್ಚಿಸಲಾಗಿದೆ, ಏನೇನೋ ಆಗೋಗಿದೆ ಅಲ್ವಾ, ಅವಳ ಜೀವಂತ ದಹನ ಆಗೋಗಿದೆ ಅಲ್ವಾ. ಈ ಹಿಸ್ಟ್ರಿ ಒಂದು ಇದೆಯಲ್ಲ, ಆ ಹಿಸ್ಟ್ರಿ ಮುಂದುವರಿಬಾರದಲ್ವಾ. ಹಾಗಾದರೆ ಈಗ ಅದನ್ನು ಹೆಣ್ಣು ಮಾಡಿದ್ರೆ ಸರಿನಾ ಅಂದರೆ ಖಂಡಿತ ಸರಿಯಲ್ಲ. ಆದರೆ ಹೆಣ್ಣು ಹಾಗೆ ಅಕಸ್ಮಾತ್ ಮಾಡಿದಾಗ ಹೇಗೆ ನಾವು ಇಡೀ ಲೋಕ ಆತಂಕಕ್ಕೊಳಗಾಗತ್ತಲ್ವಾ, ಆತಂಕ ಹೆಣ್ಣಿನ ವಿಷಯದಲ್ಲೂ ಬಂದಿದ್ರೆ ಆಗ ಅದು ಒಂದು ಪಾಠವಾಗಿ ಇದನ್ನು ಹೆಣ್ಣು ಮಾಡಬಾರ್ದು ಇದನ್ನು ಗಂಡು ಮಾಡಬಾರ್ದು ಅನ್ನುವ ಒಂದು ಮೆಸೇಜು ಬೆಳೆಯುವ ಮಕ್ಕಳಿಗೆ ಸಿಗಬೇಕದು. ಸಿಕ್ತಿತ್ತು, ನೀವು ಅಲ್ಲಿಗೊಂದು ಇಲ್ಲಿಗೊಂದು ಯಾವ ವಿಷಯದಲ್ಲೂ ಮಾಡೋಕೆ ಆಗೋದಿಲ್ಲ, ಮಾಡಬಾರ್ದು, ಮಾಡಿದರೆ ಅದರ ಫಲ ಅಂತಿಮವಾಗಿ ಏನಂದ್ರೆ ವಿನಾಶವೇ. ಹಾಗಾಗಿ ಇವತ್ತು ಕೂತು ಮಾತಾಡೋಣ,
1: ಬೆಲ್ರುಕ್ಸ್ ಹೇಳ್ತಾರಲ್ಲ ನಾವು ಪರಸ್ಪರ ಮಾತಾಡ್ಕೊಳ್ಬೇಕು,
0: ಎದುರು ಬದ್ರು ಮಾತಾಡೋಣ. ನಿಮ್ಮ ಸಮಸ್ಯೆ ಏನು ನಾವು ಕಿವಿಗೊಡ್ಬೇಕು, ನಮ್ಮ ಸಮಸ್ಯೆ ಏನು ನೀವು ಕಿವಿಗೊಡ್ಬೇಕು. ನಮ್ಮ ಸೃಜನಶೀಲ ಬರಹಗಳೆಲ್ಲವೂ ಅದನ್ನೇ ಹೇಳ್ತಾ ಇರುತ್ತೆ. ಹಾಗೇನೆ ಸೃಜನಶೀಲ ಬರವಣಿಗೆ ಒಂದು ಭಾಗವಾದ ನಾವಿವತ್ತು ಮಾತಾಡ್ತಿರುವ ಮಹಿಳಾ ಕಾವ್ಯವೂ ಅದನ್ನ ಹೇಳ್ತಾ ಇದೆ. ಹಾಗಾಗಿ ಮಹಿಳಾ ಕಾವ್ಯ ಅಂತಂದ್ರೆ ಇಲ್ಲಿ ಯಾರು ಬರೆದ್ರು ಅನ್ನೋದಕ್ಕಿಂತಲೂ ಹೇಗೆ ಬರೆದ್ರು
1: ಅನ್ನೋದಕ್ಕಿಂತ
0: ಏನು ಬರೆದ್ರು ಅನ್ನೋದ್ರ ಕಡೆ ಮೊದಲು ಗಮನ ಕೊಡಿ. ನಮ್ಮ ಜಾನಪದ ಕವಿಗಳು ಹೆಣ್ಮಕ್ಳಿದಾರಲ್ಲ, ಅವರು ಬಹಳ ಬರೆದಿದ್ದಾರೆ. ಆದ್ರೆ ನಾವು ಬರೀ ಗರತಿ ಹಾಡನ್ನ ಮುನ್ನೆಲೆಗೆ ತಂದಿದ್ದೀವಿ, ಅವಳ ದುಃಖವನ್ನ ಮುನ್ನೆಲೆಗೆ ತಂದಿದ್ದೀವಿ, ಅವಳ ಶಕ್ತಿಯನ್ನು ನಾವು ಮುನ್ನೆಲೆಗೆ ತರಬೇಕಲ್ವಾ.
1: ಬರೀ ಏಳು ತಲೆ ಎದ್ದು ಯಾರ್ಯಾರ
0: ಅದನ್ನ ಮಾತ್ರ
1: ಬೆಳೆದವಳ ಭೂಮಿ ತಾಯಿ,
0: ಭೂಮಿ ತಾಯಿ ನೆನಪೋದು ಸರಿ ಇದೆ, ಭೂಮಿ ತಾಯಿ ಅದು ಓಕೆ. ಆದ್ರೆ ಹೆಣ್ಣಾಗಿ ಹುಟ್ಟಕ್ಕಿಂತ ಮಣ್ಣಾಗಿ ಹುಟ್ಟಿದ್ರೆ ಯಾವುದೋ ಒಂದು ತೀವ್ರವಾದ ದುಃಖದ ಸನ್ನಿವೇಶದಲ್ಲಿ ಹೇಳಿರಬಹುದು. ಆದ್ರೆ ಅಷ್ಟು ಮಾತ್ರ ಅಲ್ಲ, ಅಲ್ಲಿ ಏನು ಗಿಡ್ಡರು ನಡೆದ್ರೆ ಗಿಣಿ ಹೆಂಗು ನಡೆದಾಗ ಅಲ್ವಾ, ಉದ್ದಾಕಿ ತೇರೆ ಎಳೆದಂಗ ಅನ್ನೋ ಪದ್ಯದಲ್ಲಿ ಆ ಸಂಭ್ರಮ ನೋಡಿ, ನೀನ್ ಹೇಗಿದ್ರೇನು ನೀನು ಚೆನ್ನಾಗಿ, ಅಲ್ಲೂ ಒಂದು ಮೌಲ್ಯ ಇದೆ. ಇಲ್ಲೂ ಅದು ಮಾತ್ರ ಅಲ್ಲ, ಅಂಗಿ ಮೇಲೊಂದ ಅಂಗಿ ಚಂದನರಾಯ ಅಂತ ಹೇಳೋದ್ರಲ್ಲಿ ಇನ್ನೊಂದಿದೆ, ಅಯ್ಯೋ ನೀನು ನನ್ನನ್ನು ಬಿಟ್ಟು ಕೂಡ್ಲೆ ನಾನೇನು ಅಳತಾ ಕುತ್ಕೊಳ್ತೀನ, ನಾನು ಕೂಡ ಹೊಸ ಹೂ ತಗೊಂಡು ಮುಡಿಯಬಲ್ಲೆ ಅನ್ನೋಪ ಜಾನಪದ ಬರಹ ಇದೆ. ನಮ್ಮ ಹೆಣ್ಣು ಮಕ್ಕಳು ಧಿಕ್ಕರಿಸ್ ನನಗೆ ಗಂಡ ಬಿಟ್ಟ ಹೆಣ್ಣು ಹೆತ್ತಿದ್ದಕ್ಕೆ ಅಂದಾಗ, ಅಯ್ಯೋ ನೀನು ಬಿಟ್ಟರೆ ನಾನೇನು ಬದುಕೋದಿಲ್ವಾ, ಬದುಕಿ ತೋರಿಸ್ತೀನಿ, ನನ್ನ ಮಕ್ಕಳನ್ನ ಸಾಕಿ ತೋರಿಸ್ತೀನಿ, ಬೆಳೆಸಿ ತೋರಿಸ್ತೀನಿ ಅಂತ ಹೇಳಿದ. ಎಷ್ಟೊಂದು ಜೀವಂತ ಉದಾಹರಣೆಗಳಿದ್ದಾವೆ. ಇವೆಲ್ಲ ನಮಗೆ ಪಾಠ ಅಲ್ವಾ? ಇವೆಲ್ಲ ನಮ್ಮ ನೀತಿಯಲ್ಲಿ ಬರಬೇಕಲ್ವಾ? ಇವೆಲ್ಲ ನಮ್ಮ ಕಾನೂನುಗಳಲ್ಲಿ ಮಾತ್ರ ಅಲ್ಲ, ನಮ್ಮ ಸರ್ಕಾರದ ನೀತಿ ನಿರೂಪಣೆಗಳಲ್ಲಿ ಬರಬೇಕಲ್ವಾ? ಇವೆಲ್ಲವನ್ನು ಹೆಣ್ಣು ಹೇಳ್ತಾ ಇದೆ ಅಂದರೆ ಎಲ್ಲರೂ ಕಿವಿಗೊಟ್ಟು ಕೇಳಬೇಕಲ್ವಾ? ಜಗತ್ತಿನಾದ್ಯಂತ ಇದನ್ನು ಸಾಧಿಸಿದರೆ, ಸಾಧಿಸಿ ತೋರಿಸಿಯೂ ಆಗಾಗಿದೆ. ಇವೆಲ್ಲರ ಪ್ರತಿನಿಧಿತ್ವ ನಮ್ಮ ಕವಿತೆಗಳಲ್ಲೂ ಇದೆ. ಹಾಗಾಗಿ ನಾನು ಹೇಳ್ತಿರೋದು ಕಾವ್ಯ ಅಂತಂದರೆ ಏನು ಛಂದಸ್ ಚೆನ್ನಾಗಿತ್ತ, ಪದಗಳನ್ನು ಹೆಂಗಿದ್ದು ಮಾಡಿದ್ವಿ, ರೂಪಕ ಹೆಂಗಿದೆ, ದೀಪಕ ಹೆಂಗಿದೆ ಅಂತ ಹೇಳಿ ವರ್ಣನೆ ಮಾತ್ರ ಮಾಡ್ಕೊಳ್ಳೋದಲ್ವಾ, ಅಲ್ಲ. ಮತ್ತು ಸಾವಿರಾರು ಪುಟದ ಮಹಾಕಾವ್ಯಗಳನ್ನು ಬರೆದಿದ್ದಾರೆ ಅಂತಂದರೆ ನಾನು ಹೇಳ್ತೀನಿ, ಮಹಿಳಾ ಕಾವ್ಯವೇ ಒಂದು ಮಹಾಕಾವ್ಯ, ಒಟ್ಟಾರೆ ಮಹಿಳಾ ಕಾವ್ಯ.
1: ಧರಣಿದೇವಿ ಮಾಲಗತ್ತಿ ಅವರು ಬ್ರೆಡ್ ಜಾಮ್ ಬರೆದಿದ್ದಾರೆ, ಅಲ್ಲೂ ಕೂಡ ತುಂಬಾ ಪ್ರತಿರೋಧವನ್ನ.
0: ಇಳಾಭಾರತ
1: ಹೌದು ಮಹಾಕಾವ್ಯ,
0: ತುಂಬಾ ಇದ್ದಾರೆ. ಅಂದ್ರೆ ನಾವು ಈಗ ಕೆಲವು ಹೆಸರು ಖಂಡಿತ ನಾವು ಈಗ ಸಣ್ಣ ಅವಧಿಯಲ್ಲಿ ಮುನ್ನೆಲೆಗೆ ಬರದೇ ಇರಬಹುದು. ಅದಕ್ಕೆ ನಾನು ಹೇಳ್ತೀನಿ, ನಾವೇನಂದ್ರೆ ನಮ್ದೊಂದು ತತ್ವ ಇದೆ. ಏನ್ ತತ್ವ ಅದು? ಕೈಗೆ ಕೈ ಜೋಡಿಸೋಣ ಅಂತ.
1: ಹೊಸ ಜಗತ್ತು ನಮ್ಮದು
0: ಅಂತ ನಾವು ಕೈಗೆ ಕೈ ಜೋಡಿಸ್ತಾ ಇರ್ತೀವಲ್ವಾ, ನಾವು ಮೆರವಣಿಗೆ ಹೋಗ್ತೀವಿ ಅಂತ ವಿನಯ ಮಕ್ಕುಂದನು ಹೇಳಿದ್ರಲ್ವಾ. ಹಾಗೆ ಕೈಗೆ ಕೈ ಜೋಡಿಸೋದು ಅಂತಂದ್ರೆ ಒಬ್ರಿಗೊಬ್ರು ಆಗಿ ಬರೋದು ಅಂತ. ಇದರ ಕಡೆಗೆ ಎಲ್ಲರೂ ಹೆಣ್ಣು ಮಕ್ಕಳು ಖಂಡಿತವಾಗಿ ಈ ಒಂದು ನೆಲೆಯಿಂದ ಹೋದ್ರೆ ನಾವೆಲ್ಲ ಸಹೋದರಿತ್ವದ ನೆಲೆಯನ್ನು ಮುನ್ನೆಲೆಗೆ ತರ್ತಾ ನಮ್ಮನ್ನು ನಾವು ಪ್ರೀತಿಸ್ಕೊಳ್ತಾ, ಅಂದರೆ ನಮ್ಮ ಬಗ್ಗೆ ನಾವು ಕಾಳಜಿಯನ್ನೂ ವಹಿಸ್ಕೊಳ್ತಾ, ನಮ್ಮ ಜವಾಬ್ದಾರಿ ನಮಗೆ ಗೊತ್ತಿದೆ, ಹಾಗೇ ನಾವು ಮಾಡುವ ಯಾವುದೇ ಕೆಲಸದ ಬಗೆಗೆ ನಾವು ಹೆಣ್ಮಕ್ಳೇನಂದರೆ ಅಯ್ಯೋ ನಾನು ಅದನ್ನು ಬಿಟ್ನ, ಇದನ್ನು ಬಿಟ್ನ, ಸರಿ ಮಾಡಿದ್ನ, ತಪ್ಪು ಮಾಡಿದ್ನ ಅನ್ನುವ ಗಿಲ್ಟ್ ಫೀಲಿಂಗಿಂದ ಹೊರಗೆ ಬಂದು ನನ್ನನ್ನು ಪ್ರೀತಿಸ್ಕೊಳ್ತಾ, ಜೊತೆಗೆ ನಾನು ಹೆಣ್ಣಾಗಲಿ ಗಂಡಾಗಲಿ ಪ್ರತಿಯೊಬ್ಬರು ಅವ್ರನ್ನ ಪ್ರೀತಿಸ್ಕೋಬೇಕು, ಅವ್ರನ್ನ ಮೋಹಿಸ್ಕೋಬಾರ್ದು.
1: ಹೌದು.
0: ಆಗ ಏನಾಗುತ್ತಂದ್ರೆ ಎದುರಿರುವ ನಿಮ್ಮನ್ನೂ ನಿನ್ನನ್ನೂ ಪ್ರೀತಿಸುವ ಒಂದು ಲೋಕ ನಿರ್ಮಾಣ ಆಗಬೇಕು ಅಂತ ಸ್ತ್ರೀವಾದ ಹೇಳುತ್ತಲ್ವಾ. ಹಾಗೆಯೇ ಆ ಅರ್ಥದಲ್ಲಿ ನಾನೇನು ಹೇಳ್ತಿದ್ದೀನಿ ಗೊತ್ತಾ, ಆ ಕಾಲದಿಂದ ಅದು ಯಾರು
1: ಕಂತಿ
0: ಇರ್ಬೋದು, ಅಕ್ಕ ಇರ್ಬೋದು, ಮತ್ತೆ ನಮ್ಮ ಪೆಣ್ಣು ಪೆಣ್ಣೆಂದಿದ್ದಕ್ಕೆ ಇರ್ಬೋದು, ಅಲ್ಲಿಂದ ಹಿಡಿದು ಇಲ್ಲಿ ತನಕ ಇವತ್ತು ಬರೀತಿರೋ ಒಬ್ಬಳು, ಒಂದು ಸಾಲು ಬರೆಯುವ ಒಬ್ಬಳು, ಯಾವರೇ ಹೆಣ್ಣು ಮಗಳಿರಲಿ, ಇಷ್ಟೂ ಜನರ ಕಾವ್ಯವನ್ನ ಒಟ್ಟಿಗೆ ಸೇರಿಸಿ ಇದು ಮಹಾಕಾವ್ಯ ಅಂತ ನಾನು ಹೇಳ್ತೀನಿ.
1: ಖಂಡಿತವಾಗಿ
0: ಅವಳು ಮಾತಾಡ್ತಿರೋದೇ ಸಾಹಿತ್ಯ. ಸಾಹಿತ್ಯ ಅಂದ್ರೆ ಹೀಗೆ ಇರಬೇಕು ಅಂತ ನೀವೊಂದು ಹೇಳಿರ್ಬೋದು, ನಾವೊಂದು ಹೇಳ್ತಿದ್ದೀವಿ ಈಗ, ಸಾಹಿತ್ಯ ಹಾಗೆ ಇರಬೇಕು.
1: ಹೌದು.
0: ಸಾಹಿತ್ಯ ಬೇರೆ ಬೇರೆ ರೀತಿಯಲ್ಲಿರ್ಬೋದು, ಅದು ಸಂಭಾಷಣೆ ರೂಪದಲ್ಲೂ ಇರಬಹುದು, ಅದು ಸ್ವಾಗತದ ರೂಪದಲ್ಲೂ ಇರಬಹುದು, ಅದೊಂದು ಕ್ರಿಯೆಯ ರೂಪದಲ್ಲೂ
1: ಇರಬಹುದು.
0: ಹಾಗಾಗಿ ಆ ರೀತಿ ನಾವು ನೋಡಬೇಕು, ಮನಸ್ಸು ತೆರೀಬೇಕು, ಕಣ್ಣು ತೆರೀಬೇಕು, ಮತ್ತು ಹೆಣ್ಣುಮಕ್ಕಳು ನಾವು ಭರವಸೆಯಿಂದ ಹೊರಡಬೇಕು. ಏನೇ ಆದರೂ ನಾವು ಭರವಸೆಯನ್ನು ಬಿಡಬಾರದು.
1: ಇಲ್ಲಿ ಬರೀ
0: ನೋವಿಲ್ಲ, ಬರೀ ದುಃಖ ಇಲ್ಲ, ನೋವೂ ಇದೆ, ದುಃಖವೂ ಇದೆ, ಶಕ್ತಿಯೂ ಇದೆ, ಮತ್ತು ಲೋಕವನ್ನು ನೋಡ್ಬೇಕಂತ ಹೇಗೆ ನೋಡಬೇಕು ಅಂತ ನಾವು ನಿಮಗೆ ಹೇಳ್ಕೊಡ್ತಾ ಇದ್ದೀವಿ, ಹೇಳ್ತಾ ಇದ್ದೀವಿ. ನಾವು ಎಲ್ಲರೂ ಜೊತೆಯಾಗಿ ಒಟ್ಟಿಗೆ ಹೋಗ್ತೀವಿ, ನಾಯಕತ್ವದ ಮಾದರಿಯಲ್ಲಿ, ಒಕ್ಕೂಟದ ಮಾದರಿಯಲ್ಲಿ ನಾವು ಒಟ್ಟಿಗೆ ಹೋಗ್ತಾ ಇರ್ತೀವಿ. ಇಲ್ಲಿ ಯಾರೋ ಒಬ್ಬರು ಮುಖ್ಯ ಅಲ್ಲ, ಯಾರೋ ಕೆಲವದು ಮುಖ್ಯ ಅಲ್ಲ, ಯಾರೋ ಕೆಲವರು ಮುಖ್ಯವಲ್ಲ. ಕುವೆಂಪು ಹೇಳಿದ್ದನ್ನ ಇಲ್ಲಿಗೆ ತಂದರೆ ಹೌದು, ಇಲ್ಲಿ ಯಾವುದು
1: ಅಮುಖ್ಯವಲ್ಲ
0: ಅಂತ. ಹಾಗಾಗಿ ಇದು ಎಲ್ಲವೂ ಅಭಿವ್ಯಕ್ತಿಯ ವಿವಿಧ ರೀತಿಗಳು. ನೀವು ಹೇಗೆ ಕನ್ನಡದ ಬಹು ಆಡು ಮಾತುಗಳನ್ನೆಲ್ಲ ಸೇರಿಸ್ಕೊಂಡು ಹೋದ್ರೆ ಸಮೃದ್ಧ ಕನ್ನಡ ನಮಗೆ ಒಂದು ಸಿಗುತ್ತೋ, ಹಾಗೆ ನೀನು ಆರಂಭದಲ್ಲಿ ಹೇಳಿದ್ದಿತ್ತಲ್ಲ ಏನು, ಕನ್ನಡ ಸಾಹಿತ್ಯ ಅಥವಾ ಕನ್ನಡಕ್ಕೆ ಒಂದು ಕೊನೆ ಅನ್ನೋದಿಲ್ಲ ಅಂದರೆ ಯಾವಾಗ ಆಗತ್ತಂದ್ರೆ ನಾವು ಹಿಂಗೆ ಎಲ್ಲವನ್ನ ಒಳಗೊಳ್ತೀವಿ. ಮಕ್ಕಳ ಮಾತುಗಳಿಂದ ಹಿಡಿದು ಮಹಿಳೆಯರ ಮಾತುಗಳಿಂದ ಹಿಡಿದು ಎಲ್ಲ ಪುರುಷರು, ಮಹಿಳೆಯರು, ಮಕ್ಕಳು ಮತ್ತೆ ಪ್ರಜೆಗಳು ಎಲ್ಲರ ಮಾತುಗಳಿಂದ ಹಿಡಿದು ಎಲ್ಲ ವಲಯದವರ ಮಾತುಗಳನ್ನು ಹಿಡಿದು ಜೊತೆಗೆ ಹೋಗುವಾಗ ನಮ್ಮೆಲ್ಲರ ಅನುಭವ ವಿಸ್ತಾರ ಆಗ್ತಾ ಹೋಗುತ್ತೆ. ನಾವು ಒಂದು ಸೀಮಿತ ದೃಷ್ಟಿಕೋನದಿಂದ ನೋಡ್ತಾ ಹೋದ್ರೆ ತುಂಬ ಚಿಕ್ಕ ಜಗತ್ತಿನಲ್ಲಿ ನಾವು ಕೂಪ ಮಂಡುಕಗಳಾಗಿರ್ತೀವಿ. ಆ ಅರ್ಥದಲ್ಲಿ ನನಗೆ ನಾವು ಮಹಿಳಾ ಕವ್ಯವನ್ನು ಹೀಗೆ ನೋಡಬೇಕು ಅಂತ ನಾನು ಹೇಳ್ತೀನಿ.
1: ಮೇಡಮ್, ನೀವು ಹೇಳಿದ್ರಿ ಈಗ ವಚನಕಾರ್ತಿಯರಿಂದ ಹಿಡಿದು ಇತ್ತೀಚಿನ ಬರಹದವರೆಗೂ ಕೂಡ ಮಹಿಳಾ ಅಭಿವ್ಯಕ್ತಿ ಅನ್ನುವಂತಹದ್ದು ಭಿನ್ನ ನೆಲೆಯಲ್ಲಿ ದಾಖಲಾಗಿದೆ ಅಂತ ಅನ್ಕೊಂಡು ಹೇಳಿದ್ರಿ. ಹಾಗಿದ್ರೆ ಈ ಒಂದು ದಾಖಲೀಕರಣದಲ್ಲಿ ಅಥವಾ ಅಭಿವ್ಯಕ್ತಿಯ ಮಾದರಿಯಲ್ಲಿ ಯುವ ತಲೆಮಾರು ಹೇಗೆ ಸಾಗಿದೆ, ಅದರಲ್ಲಿ ಏನಾದರೂ ಬದಲಾವಣೆ ಕಾಣಿಸ್ಕೊಳ್ಳುತ್ತಾ ಅಥವಾ ಅದೇ
0: ಹೊಸ
1: ರೀತಿ?
0: ತಲೆಮಾರಿನ ತನಕ
1: ಹಾ
0: ಅದು ಬಂದಿದ್ಯಾ,
1: ಹಾ ಬಂದ್
0: ಜೊತೆಗೆ ಬಂದಿದ್ಯಾ ಅಂತ
1: ಹೌದು,
0: ಅಲ್ವಾ?
1: ಮುಂದುವರಿಸ್ಕೊಂಡು
0: ಹೌದು
1: ಬಂದಿದ್ದಾರಾ?
0: ಹೌದು, ಮುಂದುವರಿಸ್ಕೊಂಡು ಬಂದಿದ್ದಾರೆ, ಜೊತೆಗೆ ಅದಕ್ಕೆ ಇನ್ನಷ್ಟು ಸೇರಿಸ್ಕೊಳ್ತಾ ಬಂದಿದ್ದಾರೆ. ಇನ್ನು ಭಿನ್ನ ಭಿನ್ನ ನೆಲೆಯಲ್ಲಿ ನೋಡೋದನ್ನ ಹೇಳ್ಕೊಡ್ತಾ ಇದ್ದಾರೆ, ಹೇಳ್ತಾ ಇದ್ದಾರೆ. ಆಮೇಲೆ ಈಗ ಹೆಣ್ಮಕ್ಳು ಬೇರೆ ಬೇರೆ ವಲಯದಲ್ಲಿ
1: ಕೆಲಸ
0: ವೃತ್ತಿ ಮಾಡ್ತಾ
1: ಮಾಡ್ತಿದ್ದಾರೆ.
0: ಇದ್ದಾರೆ,
1: ಹೌದು,
0: ಹೌದು. ಅವರು ಈಗ ಎದುರಿಸ್ತಾ ಇರುವಂತಹ ಪರಿಸ್ಥಿತಿಗಳು, ಒತ್ತಡಗಳು, ಸಾಧ್ಯತೆಗಳು, ಅವಕಾಶಗಳು ಬೇರೆ ಬೇರೆ ಇದೆ. ಅವೆಲ್ಲವನ್ನು ನಾವು ಅವರ ಬರಹಗಳಲ್ಲಿ, ಅವರ ಕವಿತೆಗಳಲ್ಲಿ ನೋಡ್ಬೋದು. ಮತ್ತು ನನಗೆ ಬಹಳ ಖುಷಿ ಅನಿಸೋದು ಏನು ಅಂತಂದರೆ, ಬಹಳಷ್ಟು ಜನ ಬರಿತಾ ಇದ್ದಾರೆ ಅಂತ, ಯುವತಿಯರು ಕವಿತೆಯನ್ನು ಒಂದು ತಮ್ಮ ಮಾಧ್ಯಮವಾಗಿಸ್ಕೊಂಡು ಇವತ್ತಿನ ತಂತ್ರಜ್ಞಾನದ ಸಾಧ್ಯತೆಗಳನ್ನೆಲ್ಲ ಬಳಸ್ಕೊಂಡು ಬರೀತಾನೆ ಇದ್ದಾರೆ ಅವರು. ಹಾಗೆ ಅದು ಮುಂದುವರಿತಾನೆ ಇದೆ. ಮತ್ತೆಷ್ಟೋ ಸಲ ಅವರಿಗೂ ಅಚ್ಚರಿ ಆಗಬಹುದು, ಈಗ ಯಾವುದೋ ಒಂದು ಕ್ಷೇತ್ರದಿಂದ ಬಂದಿರ್ತಾರೆ, ಇಂಜಿನಿಯರಿಂಗಿಂದನೋ ಮೆಡಿಕಲ್ ಫೀಲ್ಡಿಂದನೋ, ಅವ್ರು ಸಾಹಿತ್ಯವನ್ನು ಅಧ್ಯಯನ ಮಾಡದೇ ಇದ್ದಿರಬಹುದು, ಅವರಿಗೆ ಎಷ್ಟೋ ಸಾಹಿತ್ಯದ ಪರಿಚಯನೂ ಇಲ್ಲದೆ ಇರಬಹುದು. ಅವರಿಗೆ ಇವತ್ತು ಆಶ್ಚರ್ಯ ಆಗತ್ತೆ, ಅರೆ ಶರಣ್ಯರು ಹಿಂಗೆ ಬರೆದಿದ್ರಾ, ನಮ್ಮ 40ರ ದಶಕದ ಹೆಣ್ಣು ಮಕ್ಕಳು ಹಿಂಗೆ ಬರೆದ್ರಾ, 70ರ ದಶಕದಲ್ಲೇ ಇದನ್ನೆಲ್ಲ ಬರೆದ್ರಾ ಅಂತ. ಅಂದರೆ ಇದು ಹೀಗೇನೆ, ನಮ್ಮ ದೇಶ ಅನ್ನೋದು ಒಂದು ವಿಸ್ತಾರವಾದ ದೇಶದಲ್ಲಿ ಎಲ್ಲವೂ ಕೂಡ ಒಂದೇ ಸಲ ಎಲ್ಲರಿಗೂ ಸಿಗೋದಿಲ್ಲ. ಹಾಗಾಗಿ ಇದು ಒಂದೊಂದೇ ಮೆಟ್ಟಲು, ಒಂದೊಂದೇ ಮೆಟ್ಟಲು. ಈಗಾಗಲೇ ಮೆಟ್ಟಲು ಹತ್ತಿ ತುದಿಯಲ್ಲಿರೋರು ಇದ್ದಾರೆ, ಮೊದಲ ಮೆಟ್ಟಲಲ್ಲಿರೋರು ಇದ್ದಾರೆ. ಆ ಮೆಟ್ಟಲು ಹತ್ತುತ್ತಾ ಇರುವವರಿಗೆ ಈ ಹಿರಿಯಕ್ಕಂದಿರ ದಾರಿ ಇದೆಯಲ್ಲ. ಅಂದರೆ ನನಗೆ ಕಲ್ಯಾಣಮ್ಮ ಯಾವಾಗಲೂ ನೆನಪಾಗ್ತಿರ್ತಾರೆ, ಅಥವಾ ತಿರುಮಲಾಂಬ ಇದ್ದಾರಲ್ಲ, ಇವರು ಒಂದು ಮಿತಿಯೊಳಗೆ ಬರೆದಿದ್ದಾರೆ. ಪಿತೃಪ್ರಧಾನತೆ ಹೇಳುವ ಮೌಲ್ಯಗಳನ್ನೇ ತಮ್ಮ ಕಾದಂಬರಿಗಳಲ್ಲಿ ಸ್ವಲ್ಪ ದಾಟಿಸಿದರೆ ಇರಬಹುದು, ಆದರೆ ಅವರು ಅದ್ರ ಜೊತೆ ಜೊತೆಗೆ ಕೇಳಿದ ಪ್ರಶ್ನೆಗಳಿದೆಯಲ್ಲ, ನನಗೆ ಅದರಲ್ಲಿ ಭಾಳ ಮುಖ್ಯವಾದ ಅನಿಸೋದು, ಇವರು ಪತ್ರಿಕೆಗಳನ್ನು ಆರಂಭಿಸಿ ಅದನ್ನು ಪ್ರಕಟ ಮಾಡಿಕೊಂಡು ತಮ್ಮ ಚಿಂತನೆಗಳನ್ನು ಬರೀತಾ ಹೋಗ್ತಾರೆ. ಕಲ್ಯಾಣಮ್ಮ ಸಂಪಾದಕೀಯ ಬರೀತಾರೆ. ಎಲ್ಲೂ ಕೂಡ ಅವರು ನಮ್ಮ ಸಾಹಿತ್ಯದ ಬಗ್ಗೆ ಪುರುಷರು ಏನು ಹೇಳ್ತಾರೆ ಅಂತ ತಲೆನೇ ಕೆಡಿಸ್ಕೊಂಡಿಲ್ಲ. ಅವ್ರೇನು ಹೇಳ್ತಾರೆ

0: ಹೌದು, ಅವರು ಕೆಲವು ತಮ್ಮ ಕ್ಯಾರೆಕ್ಟರ್ಗಳಲ್ಲೆಲ್ಲ ಈಗ ವಿಧವೆ ವಿವಾಹ ಸರಿನಾ ಶಾಸ್ತ್ರಬದ್ಧನಾ ಅಂದರೆ ಶಾಸ್ತ್ರದಿಂದ ತೆಗೆದು ಹೇಳ್ತಾರೆ, ಇಂಥ ಶಾಸ್ತ್ರದಲ್ಲಿ ಹಿಂಗಿದೆ ಹಿಂಗಿದೆ, ಅಷ್ಟು ಅವರು ಕೆಲಸ ಮಾಡಿದ್ದಾರೆ. ಇದನ್ನು ಯಾವುದನ್ನು ಗುರುತಿಸದೆ ಸಂಪೂರ್ಣ ನಿರ್ಲಕ್ಷ್ಯ ಮಾಡೋದಿದೆಯಲ್ಲ, ಅದು ಒಂದು ರೀತಿಯಲ್ಲಿ ತುಂಬ ರೂಕ್ಷವಾದ ಒಂದು ರೀತಿ ಅದು. ಹಾಗೇನೆ ಗಿರಿಬಾಲೆ ಅನ್ನೋ ಕಾವ್ಯ ನಮ್ಮದಲ್ಲಿ ಬರ್ತಾರಲ್ಲ, ಅವರು ಅಷ್ಟೇ, ಅವ್ರದ್ದೆಲ್ಲ ದಿಟ್ಟತನ ಇದೆಯಲ್ಲ, ಅವರು ಎಂತೆಂಥ ವಸ್ತುಗಳನ್ನು ತಗೊಂಡು ಬರೆದಿದ್ದಾರೆ ಅಂತಂದರೆ ನಾವು ಇವತ್ತು ಊಹೆ ಮಾಡೋಕ್ಕಾಗೋದಿಲ್ಲ. ಇದು ನಮ್ಮ ಇಂದಿನ ತಲೆಮಾರಿನ, ಹೊಸ ತಲೆಮಾರಿನ ನಮ್ಮ ಹೆಣ್ಣುಮಕ್ಕಳಿಗೆ, ಲೇಖಕಿಯರು ಅದನ್ನು ತಿರುಗಿ ನೋಡಬೇಕು ಅಂದರೆ ಆಗ ಅವ್ರಿಗೆ ಅನಿಸುತ್ತೆ ನಮಗೆ ಈಗಲೂ ಹೇಳಕ್ಕೆ ಆಗದೇ ಇರುವಂಥ. ನಾವು ಇವತ್ತು ಎಲ್ಲದರ ಬಗ್ಗೆಗೆ ಮಾತಾಡ್ತಿದ್ದೀವಿ, ದೇಹದ ಬಗ್ಗೆ ಮಾತಾಡ್ತಿದ್ದೀವಿ, ಗರ್ಭಕೋಶದ ಬಗ್ಗೆ ಮಾತಾಡ್ತಿದ್ದೀವಿ, ಹುಟ್ಟಿನ ಬಗೆಗೂ ಮುಟ್ಟಿನ ಬಗೆಗೂ ಮಾತಾಡ್ತಾ ಇದ್ದೀವಿ. ಅದೆಲ್ಲವೂ ಅಲ್ಲೆಲ್ಲೋ ಒಂದು ಬೀಜ ರೂಪದಲ್ಲಿತ್ತು, ಇಲ್ಲಿ ಇವತ್ತದು ಚಿಗುರುತ್ತಿದೆ, ಬೆಳೀತಾ ಇದೆ, ಫಲ ಬಿಡ್ತಾ ಇದೆ, ಹೂ ಬಿಡ್ತಾ ಇದೆ. ಇದೊಂದು ಪ್ರಾಸೆಸ್, ಪ್ರಕ್ರಿಯೆ. ಈ ಪ್ರಕ್ರಿಯೆ ಚಲಾವಣೆಯಲ್ಲಿದೆ, ಇಂದಿನ ತನಕವೂ ಚಲಾವಣೆಯಲ್ಲಿದೆ. ಇದನ್ನು ಕಾಪಿಟ್ಕೋಬೇಕಾಗಿದೆ, ಯಾಕಂದರೆ ನಮಗೆ ಅಷ್ಟೇ ಇವತ್ತು ದಾರಿ ತಪ್ಪಿಸುವ ಸಂಗತಿಗಳು ಖಂಡಿತ ಇದೆ. ನೀನು ಏನನ್ನು ಮೌಲ್ಯವಾಗಿಸ್ಕೋಬೇಕು ಅನ್ನೋದಕ್ಕೆ ನಮ್ಮನ್ನು ದಾರಿ ತಪ್ಪಿಸುವ ಹಲವು ತಿರುವುಗಳು ಕೂಡ ಇರಬಹುದು. ಇಲ್ಲಿ ಹೆಣ್ಣು ಮಕ್ಕಳು ಹೇಗೆ ತಮ್ಮ ಚಿಂತನೆಗಳನ್ನು ಬೆಳೆಸ್ಕೋಬೇಕು ಅಂತಂದರೆ, ಯಾವ ಪಿತೃಪ್ರಧಾನತೆಯು ನಮ್ಮನ್ನು ನಿರ್ಬಂಧಿಸಿಡೋದಕ್ಕೆ ಕೆಲವನ್ನು ವೈಭವೀಕರಿಸಿದೆಯೋ ಅದರ ಹಿಂದೆ ಇರುವಂತಹ ತಂತ್ರ ಏನು ಅನ್ನೋದನ್ನು ಅರಿತುಕೋಬೇಕಂದ್ರೆ ಅವರು ನಿಜವಾದ ನೆಲೆಯಲ್ಲಿ ಸ್ತ್ರೀವಾದವನ್ನು ಎದುರುಗೊಳ್ಬೇಕು. ಅದೇನು ನಿಜವಾದ ಸ್ತ್ರೀವಾದ ಅಂತಂದರೆ, ಸ್ತ್ರೀವಾದ ಅನ್ನೋ ಪದವನ್ನು ಸುಳ್ಳಾಗಿ ಕೂಡ ಬಿಂಬಿಸಲಾಗ್ತಾ ಇದೆ. ಅಂದರೆ ಯಾವುದು ಸ್ತ್ರೀವಾದ ಅಲ್ಲವೋ ಅಂತಹ ಹೆಜ್ಜೆಯನ್ನು ಕೂಡ ತಪ್ಪಾಗಿ ಇದು ಸ್ತ್ರೀವಾದ ಅಂತ ಹೇಳಿದೆ. ಅದು ಸ್ತ್ರೀವಾದ ಎಲ್ಲೂ ಹೇಳಿಲ್ಲ ನಿಮಗೆ, ಸ್ತ್ರೀವಾದದಲ್ಲಿ ಎಲ್ಲೂ ಕೂಡ ಅವುಗಳಿಗೆ ದಾಖಲೆ ಇಲ್ಲ. ಯಾಕಂದರೆ ಯಾವ ಕಾಲದಲ್ಲಿ ಅಂತಂದರೆ, ಬಹುಶಃ 17ನೇ ಶತಮಾನದಲ್ಲಿ ಪಾಶ್ಚಾತ್ಯ ಸ್ತ್ರೀವಾದಿಗಳು ಹೇಳಿದರೆ, ನಾವು ಸ್ತ್ರೀವಾದಿಗಳಾಗುವುದೆಂದರೆ ಸ್ಕರ್ಟ್ ತೊಟ್ಟ ಪುರುಷನಾಗುವುದಲ್ಲ ಅಂತ ಸಿಮಂದ ಭವನು ಹೇಳಿದರೆ, ಅದಕ್ಕಿಂತ ಹಿಂದೆನೂ ಹೇಳಿದ್ದಾರೆ ಅಲ್ವಾ, ಕುರ್ಚಿಯಲ್ಲಿ ನಾವು ಹೋಗಿ ಕೂತ ತಕ್ಷಣ ಅದು ನಾವು ಸ್ತ್ರೀವಾದಿಗಳಾಗೋದಿಲ್ಲ.
1: ಮದ್ಯಪಾನ ಮಾಡೋದ್ರಿಂದ ಅಲ್ಲ,
0: ಅಂದರೆ ನಾವೇನು ಹೇಳ್ತಿದ್ದೀವಿ ಅಂದರೆ, ನೀವು ಇದುವರೆಗೂ ಸೃಷ್ಟಿಸಿಕೊಟ್ಟ ಮೌಲ್ಯಗಳು ಸರಿ ಇಲ್ಲಪ್ಪ, ಬದಲಿಸ್ಕೊಳ್ಳಿ ಅಂತ ನಾವು ಹೇಳ್ತಿರೋತ್ತಿಗೆ ಭಾಳ ಸುಲಭ ಏನಂದರೆ ನಮ್ಮನ್ನು ದಾರಿ ತಪ್ಪಿಸೋದಕ್ಕೆ, ನೀವು ನಮ್ಮಂತಾಗಿ ಅಂತ, ನೀವು ನಮ್ಮಂತಾಗಿ ಅಂತ ಅವರ ಕೊಡುವ ಆಮಿಷಗಳಿಗೆ ನಾವು ಅವರಂತಾಗುವುದು ಏನಾಗುತ್ತೆ ಅಂತಂದರೆ ಸ್ತ್ರೀವಾದಕ್ಕೆ ವಿರುದ್ಧ ಆಗುತ್ತೆ.
1: ಹೌದು,
0: ಅದು ಮತ್ತೆ ನಾವು ಅವರಂತ ಆಗೋದಾದರೆ ಇನ್ನೊಂದು ವಿನಾಶದ ಕೊಂಡಿ ನಮಗೆ ತಗ್ಲು ಹಾಕ್ಕೊಂಡಾಗೆ, ಹಾಗೆ ಮಾಡಬಾರ್ದು ಅಂತ ಹೇಳೋದನ್ನು ಸ್ತ್ರೀವಾದ ಹೇಳ್ತಿದೆಯಲ್ಲ. ಇದನ್ನು ಪ್ರತಿ ಹೆಣ್ಣು ಮಕ್ಕಳು, ಪ್ರತಿ ಗಂಡು ಮಕ್ಕಳು ಅರಿತುಕೊಂಡ್ರು ಅಂತಂದರೆ ಎಷ್ಟೋ ದುರಂತಗಳನ್ನು ನಾವು ಇವತ್ತು ನಿಲ್ಲಿಸೋದಕ್ಕಾಗುತ್ತೆ. ಹಾಗಾಗಿ ಈ ಮಾನಸಿಕ ಪಿತೃಪ್ರಧಾನತೆಯನ್ನು ಬಿಡಬೇಕಾಗತ್ತೆ. ಸ್ತ್ರೀವಾದಿ ಪುರುಷತ್ವವನ್ನು ಗಂಡು ಮಕ್ಕಳು ಅಳವಡಿಸ್ಕೋಬೇಕಾಗತ್ತೆ ಅಂತ ಮನಃಶಾಸ್ತ್ರಜ್ಞ ಟೆರೆನ್ಸ್ ರಿಯಲ್ ಅನ್ನೋನು ಹೇಳೋದನ್ನ ಬೆಲ್ಲುಕ್ಸ್ ಹೇಳ್ತಾಳೆ. ಇದು ತುಂಬ ತುಂಬ ಮುಖ್ಯವಾದ್ದು ಅಂತ. ನೀವು ಯಾವುದನ್ನು ಕೈಬೆರಳು ತೋರಿಸಿ ನೋಡಿ ಹೆಣ್ಮಕ್ಳು ಜಾಸ್ತಿ ಓದಿದ್ರೆ ಹೀಗಾಗತ್ತೆ ಅಂತ ತಪ್ಪು ಸಂಕೇತಗಳನ್ನು ನೀಡಬೇಡಿ.
1: ಮೌಲ್ಯಗಳೇ ಬದಲಾಗಬೇಕು.
0: ಆ ತಪ್ಪು ಸಂಕೇತಗಳನ್ನು ಹೆಣ್ಮಕ್ಳು ಕೂಡ ಅದನ್ನು ನಂಬಬೇಡಿ ಅನ್ನೋದನ್ನು ಎಚ್ಚರದಲ್ಲಿ ಇಟ್ಕೋಬೇಕು. ಆದರೆ ನನಗೆ ನಮ್ಮ ಮಹಿಳಾ ಸಾಹಿತ್ಯದಲ್ಲಿ ಈ ಎಲ್ಲ ಎಚ್ಚರಗಳು ಕಾಣಿಸ್ತಾ ಇದೆ. ಮಹಿಳಾ ಕಾವ್ಯಗಳು ಕೂಡ ಇದನ್ನು ತನ್ನೊಳಗೆ ಅಳವಡಿಸ್ಕೊಂಡಿದೆ. ಹಾಗಾಗಿ ಇದು ತುಂಬ ಭರವಸೆ ಹುಟ್ಟಿಸುವಂತಹ ಒಂದು ಪ್ರಕ್ರಿಯೆ, ಆ ಪ್ರಕ್ರಿಯೆ ಮುಂದುವರಿಬೇಕು.
1: ಮೇಡಮ್ ಧನ್ಯವಾದಗಳು ನಿಮಗೆ. ಇಷ್ಟೊತ್ತು ನೀವು ಮಹಿಳಾ ಕಾವ್ಯ, ಅದರ ಆಶಯ, ಅದು ಹೇಗೆ ಬೆಳೆದು ಬರ್ತಾ ಇದೆ, ಯುವ ತಲೆಮಾರಿನ ಸ್ಪಂದನೆ ಹೇಗಿದೆ, ಫೆಮಿನಿಸಮ್, ಈ ಎಲ್ಲವನ್ನ ಕುರಿತು ಸಾಕಷ್ಟು ವಿಷಯಗಳನ್ನ ನೀವು ನಮ್ಮೊಟ್ಟಿಗೆ ಹಂಚಿಕೊಂಡಿದ್ದೀರಾ. ನಿಮಗೆ ತುಂಬು ಹೃದಯದ ಧನ್ಯವಾದಗಳನ್ನು ಸಲ್ಲಿಸ್ತೇವೆ. ನಮಸ್ಕಾರ.
2: ಕನ್ನಡ ಭಾರತಿ ಇಂದಿನ ಕಾರ್ಯಕ್ರಮದಲ್ಲಿ ಮಹಿಳಾ ಕಾವ್ಯಾನುಸಂಧಾನ ಕುರಿತು ಲೇಖಕಿ ಡಾಕ್ಟರ್ ಸಬಿತಾ ಬನ್ನಾಡಿ ಅವರೊಂದಿಗಿನ ಎರಡನೇ ಭಾಗದ ಸಂದರ್ಶನ ಕೇಳಿದಿರಿ. ಇವರೊಂದಿಗೆ ಭಾಗವಹಿಸಿದವರು ಡಾಕ್ಟರ್ ಶಭಾನಾ.

0: ಸ್ವಯು ಮುಕ್ತವಾಣಿ
1: ಇದು ಕರ್ನಾಟಕ ರಾಜ್ಯ ಮುಕ್ತ ವಿಶ್ವವಿದ್ಯಾನಿಲಯದ ವಾಣಿ.
2: ಕರ್ನಾಟಕ ರಾಜ್ಯ ಮುಕ್ತ ವಿಶ್ವವಿದ್ಯಾನಿಲಯದ ಅಧ್ಯಯನ ಅವಕಾಶಗಳನ್ನು ಕುರಿತ ಪ್ರಾಯೋಜಿತ ಬಾನುಲಿ ಸರಣಿ
0: ಪ್ರತಿ ಮಂಗಳವಾರ ಬೆಳಿಗ್ಗೆ 7:15 ಹಾಗೂ ಸಂಜೆ 5:40
2: ಕೆಎಸ್ಒಯು ಮುಕ್ತವಾಣಿ.
1: ಮುಕ್ತವಾಣಿ ಎಲ್ಲರ ಮನೆಗೂ ಎಲ್ಲರ ಮನಕ್ಕೂ ವಿಶ್ವಜ್ಞಾನವನ್ನು ನೀಡುವ ವಾಣಿ.
0: ಅಧ್ಯಯನಶೀಲ ಮನಸ್ಸುಗಳ ನಿರಂತರ ಸಂಗಾತಿ ಮೈಸೂರು ಆಕಾಶವಾಣಿಯ ಕೆಎಸ್ಒಯು ಮುಕ್ತವಾಣಿ.
1: ಯಾವುದೇ ಪದವಿ ಕಲಿಯಲು ಇರುವುದು ಮುಕ್ತ ವಿಶ್ವವಿದ್ಯಾನಿಲಯದ ವಾಣಿ.
0: ಮರೆಯದೆ ಆಲಿಸಿ ಪ್ರತಿ ಮಂಗಳವಾರ ಬೆಳಿಗ್ಗೆ 7:15 ಹಾಗೂ ಸಂಜೆ 5:40 ಕರ್ನಾಟಕ ರಾಜ್ಯ ಮುಕ್ತ ವಿಶ್ವವಿದ್ಯಾನಿಲಯದ ಪ್ರಾಯೋಜಿತ ಬಾನುಲಿ ಸರಣಿ
2: ಕೆಎಸ್ಒಯು ಮುಕ್ತವಾಣಿ.
1: ಕಲಿಯಲು ಇಲ್ಲ ವಯಸ್ಸಿನ ಮಿತಿಯು, ಜೀವನಕ್ಕಿಲ್ಲ ಯಾವುದೇ ತಡೆಯು.
0: ಕೆಎಸ್ಒಯು ಮುಕ್ತವಾಣಿ.
3: ದೈಹಿಕ ದೀಕ್ಷೆ ಪ್ರೀತಿಯ ಕೆಳುಗರೆ, ಸದೃಢ ಆರೋಗ್ಯಕ್ಕಾಗಿ ಸಲಹೆಗಳನ್ನು ಹೊತ್ತ ಬಾನುಲಿ ಸರಣಿ ಪ್ರತಿ ಗುರುವಾರ ಬೆಳಿಗ್ಗೆ 6:35 ಹಾಗೂ ಮರುಪ್ರಸಾರ ಅಂದೇ ಸಂಜೆ 6:10. ಜನಸಾಮಾನ್ಯರನ್ನು ಕಾಡುವ ಆರೋಗ್ಯ ಸಮಸ್ಯೆಗಳು, ಚಿಕಿತ್ಸೆ

0: ಜಗತ್ತು
1: ಸಸ್ಯ ವೈದ್ಯರ ಕಿವಿ ಮಾತು
0: ಪ್ರಾಯೋಜಿತ ಬಾನುಲಿ ಸರಣಿ
2: ಮರವಾಗೆಲೆವೋ ಜೀವವೇ ಮರವಾಗು
1: ಪ್ರತಿ ಶನಿವಾರ ಬೆಳಗ್ಗೆ 6:35 ಹಾಗೂ ಸಂಜೆ 6:10
3: ಆ ಗಿಡ ಈ ಗಿಡ ಒಂದೊಂದು ಜೇಂಗೊಡ ಬಾಂದೇವಿಗೆ ನೆಲದಾಯಿಯ ಹೂಗೊಂಡೆಯ ಹೊಂಗೊಡ
0: ಪ್ರಾಯೋಜಕರು ಗ್ರೀನ್ ಲೈಫ್ ಕ್ರಾಪ್ ಟೆಕ್ ಮೈಸೂರು
3: ಪ್ರೀತಿಸುವೆ ನಾನು
1: ತಪ್ಪದೆ ಆಲಿಸಿ
0: ಸಸ್ಯ ವೈದ್ಯರ ಕಿವಿ ಮಾತು
1: ಹರಿತೆ

0: ಆಕಾಶವಾಣಿ ಮೈಸೂರು ಎಫ್ಎಂ 100.6 ವೇಳೆ ಸರಿಯಾಗಿ 5:45.
1: ಮಗುವಿನ ಉಜ್ವಲ ಭವಿಷ್ಯದ ಚಿಂತನೆಯಲ್ಲಿದ್ದೀರಾ? ಹಾಗಾದರೆ ನಿಮ್ಮ ಸರಿಯಾದ ಆಯ್ಕೆ ಮೈಸೂರು ಕುವೆಂಪು ನಗರದಲ್ಲಿರುವ ಹೆಸರಾಂತ ಬಿಜಿಎಸ್ ಶಾಲೆ. ಸ್ಟೇಟ್ ಮತ್ತು ಸಿಬಿಎಸ್ಇ ಪಠ್ಯಕ್ರಮಗಳು, ಅನುಭವಿ ಶಿಕ್ಷಕರು, ಎಐ ಮತ್ತು ಸ್ಮಾರ್ಟ್ ಬೋರ್ಡ್ ವ್ಯವಸ್ಥೆ, ಪ್ರಾಯೋಗಿಕ ಬೋಧನಾ ವಿಧಾನ, ವಿಶಾಲವಾದ ಆಟದ ಮೈದಾನ, ಕ್ರೀಡೆ ಸಾಂಸ್ಕೃತಿಕ ಚಟುವಟಿಕೆಗಳಿಗೆ ಹೆಚ್ಚಿನ ಪ್ರೋತ್ಸಾಹ, ಜೊತೆಗೆ ಸಂಗೀತ, ನೃತ್ಯ, ಕರಾಟೆ ಹಾಗೂ ಸಂಸ್ಕೃತ ತರಗತಿಗಳು ಉಂಟು. ಶಾಲಾ ಬಸ್ ವ್ಯವಸ್ಥೆ ಹಾಗೂ ಪ್ರತ್ಯೇಕ ಹಾಸ್ಟೆಲ್ ಸೌಲಭ್ಯವೂ ಇದೆ. ಇಂದೇ ಸಂಪರ್ಕಿಸಿ 08121 2463 89.
2: Build a career that balances mind, body and future.
3: At JSS AHER, deemed to be university accredited A++ by NAC, admissions open for BSc in Yoga, MSc in Yoga and Yoga Teacher Training Course. Visit JSS deemed to be university, SS Nagara, Banni Mantapa, Mysuru. Call 9980841859.
4: ಲಿಡ್ಕರ್ ವತಿಯಿಂದ ರಾಜ್ಯ ಮಟ್ಟದ ಚರ್ಮ ಪಾದರಕ್ಷೆ ತಯಾರಿಕಾ ಸ್ಪರ್ಧೆಯು 6 June ಬೆಂಗಳೂರಿನ ಕರ್ನಾಟಕ ಇನ್ಸ್ಟಿಟ್ಯೂಟ್ ಆಫ್ ಲೆದರ್ ಅಂಡ್ ಫ್ಯಾಷನ್ ಟೆಕ್ನಾಲಜಿಯಲ್ಲಿ ನಡೆಯಲಿದೆ.
5: 18-55 ವರ್ಷದೊಳಗಿನ ಆಸಕ್ತರು ಸ್ಪರ್ಧೆಯಲ್ಲಿ ಭಾಗವಹಿಸಿ ಬಹುಮಾನ ಗೆಲ್ಲಲು ಸುವರ್ಣಾವಕಾಶ.
4: ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ ಇದೇ ತಿಂಗಳ 30th.
5: ಹೆಚ್ಚಿನ ಮಾಹಿತಿಗಾಗಿ lidkar.com ಅವಲೋಕಿಸಿ ಅಥವಾ 9482300400 ಕರೆ ಮಾಡಿ.
4: ಲಿಡ್ಕರ್, ನಂಬಿಕೆ ನಿರಂತರ.
6: ರೀ, ಸ್ಕೂಲ್ ಎಲ್ಲ ಇನ್ನೇನ್ ರೀಓಪನ್ ಆಗ್ತದೆ?
7: ಹಳೆ ಸ್ಕೂಲ್ ಬ್ಯಾಗೇ ಸಾಕಲ್ವಾ? ಯೂನಿಫಾರ್ಮ್ ಮತ್ತೆ ಶೂಸ್ ಹೋದ ವರ್ಷದ ಯೂಸ್ ಮಾಡಿದ್ರೆ ಹೇಗೆ?
6: ಯಾಕ್ರಿ, ಅವ್ನು ನೋಡಿದ್ರೆ ಎಲ್ಲ ಹೊಸದೇ ಬೇಕು ಅಂತಿದ್ದಾನೆ.
7: ಓ, ಹಾಗಾದ್ರೆ ಆ ಫೀಸು, ಆ ಬುಕ್ಸ್?
8: ನಿಮ್ಮ ಮಕ್ಕಳ ಎಜುಕೇಶನ್ ಅಂತ ಬಂದಾಗ ಈ ತರ ಯಾವುದೇ ಕಾಂಪ್ರಮೈಸ್ ಬೇಡ. ಮಣಪ್ಪುರಂ ಫಿನಾನ್ಸ್ ನೀಡ್ಸ್ ಇದೆ ಎಜುಕೇಷನ್ ನೀಡ್ಸ್ ಗಾಗಿ ಸ್ಪೆಷಲ್ ಗೋಲ್ಡ್ ಲೋನ್. ಕರೆ ಮಾಡಿ 1800-420-2233.
9: ನನ್ನ ಹಕ್ಕು, ನನ್ನ ಜವಾಬ್ದಾರಿ.
10: ಮಹಿಳಾ ರಂಗದಲ್ಲಿ ಕೇಳಿ, ಮಹಿಳೆಯರಿಗಾಗಿ ಇರುವ ಕಾನೂನಿನ ಕುರಿತು ಸಲಹೆಯನ್ನು ನೀಡುವ ವಿಶೇಷ ಕಾರ್ಯಕ್ರಮ. ಪ್ರತಿ ತಿಂಗಳ ಮೊದಲ ಹಾಗೂ 3rd ಸಂಜೆ 4 PM. ತಪ್ಪದೇ ಆಲಿಸಿ ಮಹಿಳಾ ರಂಗದ ನನ್ನ ಹಕ್ಕು ನನ್ನ ಜವಾಬ್ದಾರಿ ಮಹಿಳಾ ಕಾನೂನು ಜಾಗೃತಿ ಕಾರ್ಯಕ್ರಮ.
11: ಹಣ್ಣು ಹೊನ್ನು
12: ತೋಟಗಾರಿಕೆ ಬೆಳೆಗಳಲ್ಲಿ ಸಮಗ್ರ ಬೇಸಾಯ ಕ್ರಮಗಳು ಮತ್ತು ಸುಸ್ಥಿರ ಕೃಷಿಯ ಬಾನುಲಿ ಸರಣಿ.

0: ಪ್ರತಿ ಗುರುವಾರ ಸಂಜೆ 6:50 ಕೃಷಿ ರಂಗ ಕಿಸಾನ್ ವಾಣಿಯಲ್ಲಿ
1: ತೋಟಗಾರಿಕೆ ಬೆಳೆಗಳಲ್ಲಿ ಅತ್ಯಾಧುನಿಕ ತಾಂತ್ರಿಕತೆಗಳ ಅಳವಡಿಕೆ,
0: ಇಲಾಖೆ ಯೋಜನೆಗಳ ಸದ್ಬಳಕೆ,
1: ಕೊಯ್ಲೋತ್ತರ ತಂತ್ರಜ್ಞಾನಗಳು ಹಾಗೂ ಮೌಲ್ಯವರ್ಧನೆಯ ಮಾಹಿತಿ,
0: ತಂತ್ರಜ್ಞರು ಹಾಗೂ ಅಧಿಕಾರಿಗಳೊಂದಿಗೆ ನೇರ ಫೋನ್ ಇನ್ ಕಾರ್ಯಕ್ರಮ,
1: ಉತ್ತಮ ಕೇಳುಗರ ಆಯ್ಕೆಗೆ ಮುಕ್ತ ಪರೀಕ್ಷೆ ಸರಣಿಯ ವಿಶೇಷ.

0: ಮರೆಯದೇ ಕೇಳಿ.
1: ಪ್ರತಿ ಗುರುವಾರ ಸಂಜೆ 6:50 ಕೃಷಿರಂಗ ಕಿಸಾನ್ ವಾಣಿಯಲ್ಲಿ
0: ತೋಟಗಾರಿಕೆ ಬೆಳೆಗಳಲ್ಲಿ ಸಮಗ್ರ ಬೇಸಾಯ ಕ್ರಮಗಳು ಹಾಗೂ ಸುಸ್ಥಿರ ಕೃಷಿಯ ಬಾನುಲಿ ಸರಣಿ
1: ಹಣ್ಣು ಹೊನ್ನು.

ಕೇಳುಗರೆ ಬನ್ನಿ ಇದೀಗ ಕೇಳೋಣ ವಾಟ್ಸ್ಆ್ಯಪ್ ಸಂದೇಶಗಳನ್ನಾಧರಿಸಿದ ಕೇಳುಗರ ಮೆಚ್ಚಿನ ಚಿತ್ರಗೀತೆಗಳ ಕಾರ್ಯಕ್ರಮ. ಕಾರ್ಯಕ್ರಮಕ್ಕೆ ನಿಮ್ಮ ಮೆಚ್ಚಿನ ಗೀತೆ ಯಾವುದು ಅಂತ ತಿಳಿಸೋದಕ್ಕೆ ನಮ್ಮ ವಾಟ್ಸ್ಆ್ಯಪ್ ಸಂಖ್ಯೆಯನ್ನು ನೋಟ್ ಮಾಡ್ಕೊಳ್ಳಿ, 9484885853. ಮತ್ತೊಮ್ಮೆ 9480858523.

ಇಂದಿನ ಕಾರ್ಯಕ್ರಮದ ಮೊದಲಿಗೆ ಆಪ್ತ ಮಿತ್ರ ಚಿತ್ರದ ಗೀತೆಯನ್ನ ಕೇಳೋಣ. ಗೀತೆಯ ಸಾಹಿತ್ಯ ಚಿ ಉದಯಶಂಕರ್, ಸಂಗೀತ ಸಂಯೋಜನೆ ಹಾಗೂ ಗಾಯನ ಗುರುಕಿರಣ್.

0: ರೀ ಸ್ಕೂಲ್ ಎಲ್ಲ ಇನ್ನೇನ್ ರೀ ಓಪನ್ ಆಗ್ತದೆ.
1: ಹಳೆ ಸ್ಕೂಲ್ ಬ್ಯಾಗ್ ಸಾಕಲ್ವಾ? ಯೂನಿಫಾರ್ಮ್ ಮತ್ತೆ ಶೂಸ್ ಹೋದ ವರ್ಷದ ಯೂಸ್ ಮಾಡಿದ್ರೆ ಹೇಗೆ?
0: ಯಾಕ್ರಿ, ಅವ್ನು ನೋಡಿದ್ರೆ ಎಲ್ಲ ಹೊಸದೇ ಬೇಕು ಅಂತಿದ್ದಾನೆ.
1: ಓಹ್, ಹಾಗಾದ್ರೆ ಆ ಫೀಸು, ಆ ಬುಕ್ಸು?
2: ನಿಮ್ಮ ಮಕ್ಕಳ ಎಜುಕೇಶನ್ ಅಂತ ಬಂದಾಗ ಈ ತರ ಯಾವುದೇ ಕಾಂಪ್ರಮೈಸ್ ಬೇಡ. ಮಣಪ್ಪುರಂ ಫಿನಾನ್ಸ್ ನೀಡ್ತಿದೆ ಇದೆ ಎಜುಕೇಶನ್ ನೀಡ್ಸ್ ಗಾಗಿ ಸ್ಪೆಷಲ್ ಗೋಲ್ಡ್ ಲೋನ್. ಕರೆ ಮಾಡಿ 1800-420-2233.
3: ಕೇಳುಗರೆಲ್ಲರಿಗೂ ಮತ್ತೊಮ್ಮೆ ವಾಟ್ಸ್ಆ್ಯಪ್ ಸಂದೇಶಗಳನ್ನು ಆಧರಿಸಿದ ಕೇಳುಗರ ಮೆಚ್ಚಿನ ಚಿತ್ರಗೀತೆಗಳ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ಇಂದಿನ ಕಾರ್ಯಕ್ರಮದಲ್ಲಿ 5:05 ನಂತರ ಬಂದ ಸಂದೇಶಗಳಿಗೆ ಮೊದಲ ಆದ್ಯತೆ ನೀಡಿ ಸಂದೇಶಗಳನ್ನು ಪರಿಗಣಿಸಲಾಗ್ತಾ ಇದೆ. ನೋಡೋಣ ಮೊದಲ ಸಂದೇಶ, ಯಾರು ಯಾವ ಗೀತೆಯನ್ನು ಮೆಚ್ಚಿ ಕಳಿಸಿದ್ದಾರೆ ಅಂತ. ಬೆಂಗಳೂರಿನಿಂದ ಬಿಂದು ಪ್ರಕಾಶ್ ಅವರು ಶ್ರೇಯಾ ಘೋಷಾಲ್ ಹಾಗೂ ರಘುದೀಕ್ಷಿತ್ ಅವರು ಹಾಡಿರುವ ಜಸ್ಟ್ ಮಾತ್ ಮಾತಲ್ಲೆ ಚಿತ್ರದ ಗೀತೆಯನ್ನು ಮೆಚ್ಚಿ ಸಂದೇಶ ಕಳಿಸಿದ್ದಾರೆ. ಗೀತೆಯ ಸಾಹಿತ್ಯ ಸುಧೀರ್ ಅತ್ತಾವರ್ ಹಾಗೂ ರಾಘವೇಂದ್ರ ಕಾಮತ್, ಸಂಗೀತ ಸಂಯೋಜನೆ ರಘು ದೀಕ್ಷಿತ್.

0: ರೀ ಸ್ಕೂಲ್ ಎಲ್ಲ ಇನ್ನೇನ್ ರೀ ಓಪನ್ ಆಗ್ತದೆ.
1: ಹಳೆ ಸ್ಕೂಲ್ ಬ್ಯಾಗೇ ಸಾಕಲ್ವಾ? ಯೂನಿಫಾರ್ಮ್ ಮತ್ತೆ ಶೂಸ್ ಹೋದ ವರ್ಷದ ಯೂಸ್ ಮಾಡಿದ್ರೆ ಹೇಗೆ?
0: ಯಾಕ್ರಿ, ಅವ್ನು ನೋಡಿದ್ರೆ ಎಲ್ಲ ಹೊಸದೇ ಬೇಕು ಅಂತಿದ್ದಾನೆ.
1: ಓ, ಹಾಗಾದ್ರೆ ಆ ಫೀಸು, ಆ ಬುಕ್ಸ್?
2: ನಿಮ್ಮ ಮಕ್ಕಳ ಎಜುಕೇಶನ್ ಅಂತ ಬಂದಾಗ ಈ ತರ ಯಾವುದೇ ಕಾಂಪ್ರಮೈಸ್ ಬೇಡ. ಮಣಪ್ಪುರಂ ಫಿನಾನ್ಸ್ ನೀಡ್ತಿದೆ ಎಜುಕೇಶನ್ ನೀಡ್ಸ್ಗಾಗಿ ಸ್ಪೆಷಲ್ ಗೋಲ್ಡ್ ಲೋನ್. ಕರೆ ಮಾಡಿ 1800-420-2233.

ಎಸ್ಪಿ ಬಾಲಸುಬ್ರಹ್ಮಣ್ಯಂ ಹಾಗೂ ಎಸ್ ಜಾನಕಿ ಅವರು ಹಾಡಿರುವ ಅವಳ ಹೆಜ್ಜೆ ಚಿತ್ರದ ಗೀತೆಯನ್ನ ಕೇಳ್ತಾ ಇದ್ದೀರಾ. ಈ ಗೀತೆಯನ್ನ ಮೆಚ್ಚಿ ಸಂದೇಶ ಕಳಿಸಿದ್ದಾರೆ ಮೈಸೂರಿನ ರಾಜೇಂದ್ರ ನಗರದಿಂದ ಪಂಕಜ, ಸತೀಶ್ ಹಾಗೂ ಕುಟುಂಬದವರು. ಚಿ ಉದಯಶಂಕರ್ ಅವರ ಸಾಹಿತ್ಯಕ್ಕೆ ಸಂಗೀತ ಸಂಯೋಜಿಸಿದ್ದಾರೆ ರಾಜನ್ ಹಾಗೂ ನಾಗೇಂದ್ರ.

ಕಾರ್ಯಕ್ರಮದಲ್ಲಿ ಇನ್ನು ಮುಂದೆ ಆಲಿಸೋಣ ಭಲೆ ಭಾಸ್ಕರ ಚಿತ್ರದ ಗೀತೆ. ಸಾಹಿತ್ಯ ಚಿ ಉದಯಶಂಕರ್, ಸಂಗೀತ ಸಂಯೋಜನೆ ಸತ್ಯಂ. ಈ ಗೀತೆಯನ್ನು ಮೆಚ್ಚಿ ಸಂದೇಶ ಕಳಿಸಿದ್ದಾರೆ ಮೈಸೂರಿನ ಅಗ್ರಹಾರದಿಂದ ಎಂ ಆರ್ ಶ್ರೀಕಂಠನ್. ಗೀತೆಯ ಗಾಯಕರು ಪಿ ಬಿ ಶ್ರೀನಿವಾಸ್ ಹಾಗೂ ಪಿ ಸುಶೀಲಾ.

ಸರ್ಕಾರಿ ಮಹಾರಾಣಿ ಮಹಿಳಾ ಪ್ರಶಿಕ್ಷಣ ಸಂಸ್ಥೆಯ ಪ್ರಕಟಣೆ ಇದೆ, ಗಮನಿಸಿ. ಮೈಸೂರಿನ ನಾರಾಯಣ ಶಾಸ್ತ್ರಿ ರಸ್ತೆಯಲ್ಲಿರುವ ಸರ್ಕಾರಿ ಮಹಾರಾಣಿ ಮಹಿಳಾ ಪ್ರಶಿಕ್ಷಣ ಸಂಸ್ಥೆಯ ವತಿಯಿಂದ 2026-27 ಸಾಲಿನ GELED ಪದವಿಗೆ ದಾಖಲಾತಿ ಪ್ರಕ್ರಿಯೆಯು ಪ್ರಾರಂಭವಾಗಿದೆ. ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ ಜೂನ್ ತಿಂಗಳ 1 ತಾರೀಕು. ಕನ್ನಡ ಮತ್ತು ಇಂಗ್ಲಿಷ್ ಎರಡೂ ಮಾಧ್ಯಮದಲ್ಲಿಯೂ ವ್ಯಾಸಂಗವನ್ನು ಮಾಡಬಹುದಾಗಿರುತ್ತದೆ. ದ್ವಿತೀಯ PUCಯಲ್ಲಿ 50% ಅಂಕವನ್ನು ಗಳಿಸಿರುವ ಸಾಮಾನ್ಯ ವರ್ಗದ ವಿದ್ಯಾರ್ಥಿಗಳು 45% ಅಂಕಗಳನ್ನು ಪಡೆದಿರುವ ಪರಿಶಿಷ್ಟ ಜಾತಿ ಹಾಗೂ ಪರಿಶಿಷ್ಟದ ವರ್ಗದ ವಿದ್ಯಾರ್ಥಿಗಳು ಅರ್ಜಿಗಳನ್ನು ಸಲ್ಲಿಸಬಹುದಾಗಿದೆ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಸಂಸ್ಥೆಯ ಪ್ರಾಂಶುಪಾಲರಾದ ಶ್ರೀಮತಿ ಲತಾ TR ಅವರ ದೂರವಾಣಿ ಸಂಖ್ಯೆ 8884300503. ಮತ್ತೊಮ್ಮೆ 8884300503. ಸಾಮಾನ್ಯ ಅಭ್ಯರ್ಥಿಗಳಿಗೆ ಅರ್ಜಿ ಶುಲ್ಕ 150 ರೂಪಾಯಿ, ಪರಿಶಿಷ್ಟ ಜಾತಿ ಹಾಗೂ ಪರಿಶಿಷ್ಟ ವರ್ಗದ ಅಭ್ಯರ್ಥಿಗಳಿಗೆ ಅರ್ಜಿ ಶುಲ್ಕ 50 ರೂಪಾಯಿ. ಗಮನಿಸಿ, ಅರ್ಜಿಯನ್ನು ಸಲ್ಲಿಸಲು ಕೊನೆಯ ದಿನಾಂಕ ಜೂನ್ ತಿಂಗಳ 1 ತಾರೀಕು. ಮಹಾರಾಣಿ ಮಹಿಳಾ ಪ್ರಶಿಕ್ಷಣ ಸಂಸ್ಥೆಯ ಪ್ರಕಟಣೆ ಕೇಳಿದಿರಿ. ಸಂದೇಶಗಳನ್ನಾಧರಿಸಿದ ಕೇಳುಗರ ಮೆಚ್ಚಿನ ಚಿತ್ರಗೀತೆಗಳ ಕಾರ್ಯಕ್ರಮದ ಮುಂದಿನ ಗೀತೆ ಪ್ರಸಾರವಾಗ್ತಾ ಇದೆ, ಪೆದ್ದ ಗೆದ್ದ ಚಿತ್ರದಿಂದ. ಈ ಗೀತೆಯನ್ನು ಹಾಡಿದ್ದಾರೆ SP ಬಾಲಸುಬ್ರಹ್ಮಣ್ಯಂ ಹಾಗೂ SJ. ಗೀತೆಯನ್ನು ಮೆಚ್ಚಿ ಸಂದೇಶ ಕಳಿಸಿದ್ದಾರೆ ಗುಂಡ್ಲುಪೇಟೆಯಿಂದ ಟೈಲರ್ ಸತೀಶ್, ಪುಷ್ಪ, ನಿಮಿಷಾಂಬ, ಲಿಖಿತ್ ಹಾಗೂ ಕುಟುಂಬದವರು. ಸಾಹಿತ್ಯ ಚಿ ಉದಯಶಂಕರ್, ಸಂಗೀತ ಸಂಯೋಜನೆ KV ಮಹದೇವನ್.

0: ಮೇರಿ.
1: ಪ್ರತಿ ಗುರುವಾರ ಸಂಜೆ 6:50 ಕೃಷಿರಂಗ ಕಿಸಾನ್ ವಾಣಿಯಲ್ಲಿ
2: ತೋಟಗಾರಿಕೆ ಬೆಳೆಗಳಲ್ಲಿ ಅತ್ಯಾಧುನಿಕ ತಾಂತ್ರಿಕತೆಗಳ ಅಳವಡಿಕೆ,
1: ಇಲಾಖೆ ಯೋಜನೆಗಳ ಸದ್ಬಳಕೆ,
2: ಕೊಯ್ಲೋತ್ತರ ತಂತ್ರಜ್ಞಾನಗಳು ಹಾಗೂ ಮೌಲ್ಯವರ್ಧನೆಯ ಮಾಹಿತಿ,
1: ತಂತ್ರಜ್ಞರು ಹಾಗೂ ಅಧಿಕಾರಿಗಳೊಂದಿಗೆ ನೇರ ಫೋನ್ ಇನ್ ಕಾರ್ಯಕ್ರಮ,
2: ಉತ್ತಮ ಕೇಳುಗರ ಆಯ್ಕೆಗೆ ಮುಕ್ತ ಪರೀಕ್ಷೆ ಸರಣಿಯ ವಿಶೇಷ.

0: ಮರೆಯದೇ ಕೇಳಿ.
1: ಪ್ರತಿ ಗುರುವಾರ ಸಂಜೆ 6:50 ಕೃಷಿರಂಗ ಕಿಸಾನ್ ವಾಣಿಯಲ್ಲಿ
0: ತೋಟಗಾರಿಕೆ ಬೆಳೆಗಳಲ್ಲಿ ಸಮಗ್ರ ಬೇಸಾಯ ಕ್ರಮಗಳು ಹಾಗೂ ಸುಸ್ಥಿರ ಕೃಷಿಯ ಬಾನುಲಿ ಸರಣಿ
1: ಹಣ್ಣು ಹೊನ್ನು
2: ಹಣ್ಣು ಕೊಂಬುವ ಬನ್ನಿರಿ.
3: ಕೇಳುಗರೆ ಗಮನಿಸಿ, ಈ ಸಂಜೆ 6:50 ಪ್ರಸಾರವಾಗುವ ಹಣ್ಣು ಹೊನ್ನು ತೋಟಗಾರಿಕಾ ಬೆಳೆಗಳ ಸುಸ್ಥಿರ ಬೇಸಾಯ ಕುರಿತ ಬಾನುಲಿ ಸರಣಿಯಲ್ಲಿ ಹುಣಸೂರು ತಾಲೂಕಿನಲ್ಲಿ ತೋಟಗಾರಿಕಾ ಬೆಳೆಗಳ ಅಭಿವೃದ್ಧಿಗೆ ಇರುವ ವಿಪುಲ ಅವಕಾಶಗಳು ಕುರಿತು ಹುಣಸೂರು ತಾಲೂಕು ಹಿರಿಯ ಸಹಾಯಕ ತೋಟಗಾರಿಕಾ ನಿರ್ದೇಶಕರಾದ ಡಾ. ಎಚ್. ನಾಗರಾಜ್ ಅವರೊಂದಿಗಿನ ಸಂದರ್ಶನವನ್ನು ಆಲಿಸಬಹುದು. ಸಂದರ್ಶಕರು ಎನ್. ಕೇಶವಮೂರ್ತಿ.

ಕಾರ್ಯಕ್ರಮದಲ್ಲಿ ಇನ್ನು ಮುಂದೆ ಎಸ್ಪಿ ಬಾಲಸುಬ್ರಹ್ಮಣ್ಯಂ ಹಾಗೂ ಚಿತ್ರ ಅವರು ಹಾಡಿರುವ ಪುಕ್ಸಟ್ಟೆ ಗಂಡ ಹೊಟ್ಟೆ ತುಂಬ ಉಂಡ ಚಿತ್ರದ ಗೀತೆಯನ್ನು ಕೇಳೋಣ. ಗೀತೆಯ ಸಾಹಿತ್ಯ ಹಾಗೂ ಸಂಗೀತ ಸಂಯೋಜನೆ ಹಂಸಲೇಖ. ಈ ಗೀತೆಗಾಗಿ ಸಂದೇಶ ಕಳಿಸಿದ್ದಾರೆ ಶ್ರೀರಂಗಪಟ್ಟಣ ತಾಲೂಕು ಗೊಬ್ಬರಗಾಲ ಗ್ರಾಮದಿಂದ ಶ್ರೀನಿವಾಸ್ ಜಿಪಿ.

0: ರೀ, ಸ್ಕೂಲ್ ಎಲ್ಲ ಇನ್ನೇನ್ ರೀಓಪನ್ ಆಗ್ತದೆ.
1: ಹಳೆ ಸ್ಕೂಲ್ ಬ್ಯಾಗೇ ಸಾಕಲ್ವಾ? ಯೂನಿಫಾರ್ಮ್ ಮತ್ತೆ ಶೂಸ್ ಹೋದ ವರ್ಷದ ಯೂಸ್ ಮಾಡಿದ್ರೆ ಹೇಗೆ?
0: ಯಾಕ್ರಿ, ಅವ್ನ್ ನೋಡಿದ್ರೆ ಎಲ್ಲ ಹೊಸದೇ ಬೇಕು ಅಂತಿದ್ದಾನೆ.
1: ಓ, ಹಾಗಾದ್ರೆ ಆ ಫೀಸು, ಆ ಬುಕ್ಸ್?
2: ನಿಮ್ಮ ಮಕ್ಕಳ ಎಜುಕೇಶನ್ ಅಂತ ಬಂದಾಗ ಈ ತರ ಯಾವುದೇ ಕಾಂಪ್ರಮೈಸ್ ಬೇಡ. ಮಣಪ್ಪುರಂ ಫಿನಾನ್ಸ್ ನೀಡ್ತಿದೆ ಎಜುಕೇಶನ್ ನೀಡ್ಸ್ ಗಾಗಿ ಸ್ಪೆಷಲ್ ಗೋಲ್ಡ್ ಲೋನ್. ಕರೆ ಮಾಡಿ 1800-420-2233.
3: ಕೇಳುವರೆ, ಇದೊಂದು ಪ್ರಕಟಣೆ ಇದೆ, ಗಮನಿಸಿ. ಭಾರತ ಸರ್ಕಾರದ ಸಾಮಾಜಿಕ ನ್ಯಾಯ ಮತ್ತು ಸಬಲೀಕರಣ ಮಂತ್ರಾಲಯದ ವತಿಯಿಂದ 2026-27 ಸಾಲಿನಲ್ಲಿ ವಿವಿಧ ಕ್ಷೇತ್ರಗಳಲ್ಲಿ ಅತ್ಯುತ್ತಮ ಸಾಧನೆಯನ್ನು ಮಾಡಿರುವ ವಿಕಲಚೇತನರ ವ್ಯಕ್ತಿ ಹಾಗೂ ಸಂಸ್ಥೆಗಳಿಗೆ ರಾಷ್ಟ್ರ ಪ್ರಶಸ್ತಿಯನ್ನು ನೀಡಲು ಅರ್ಜಿಗಳನ್ನು ಆಹ್ವಾನಿಸಲಾಗಿದೆ. ಅರ್ಜಿಯನ್ನು ಸಲ್ಲಿಸಲು ಇಚ್ಛಿಸುವ ವ್ಯಕ್ತಿ ಹಾಗೂ ಸಂಸ್ಥೆಗಳು, ಜಿಲ್ಲಾ ಅಂಗವಿಕಲರ ಕಲ್ಯಾಣಾಧಿಕಾರಿಗಳು, ವಿಕಲಚೇತನರ ಮತ್ತು ಹಿರಿಯ ನಾಗರಿಕರ ಸಬಲೀಕರಣ ಇಲಾಖೆ, ಜಿಲ್ಲಾ ಕಚೇರಿ, ಪುಲಿಕೇಶಿ ರಸ್ತೆ, ತಿಲಕ್ ನಗರ, ಮೈಸೂರು 570001, ಇಲ್ಲಿನ ಕಚೇರಿಗೆ ನೇರವಾಗಿ ಬಂದು ಅರ್ಜಿಗಳನ್ನು ಪಡೆದು ಆಂಗ್ಲ ಭಾಷೆಯಲ್ಲಿ ಭರ್ತಿ ಮಾಡಬೇಕು ಎಂದು ಪ್ರಕಟಣೆಯಲ್ಲಿ ತಿಳಿಸಿದ್ದಾರೆ. ಭರ್ತಿ ಮಾಡಿರುವ ಅರ್ಜಿಗಳನ್ನು ಸಲ್ಲಿಸಲು ಕೊನೆಯ ದಿನಾಂಕ ಜುಲೈ ತಿಂಗಳ 31 ತಾರೀಕು, ಗಮನಿಸಿ, ಕೊನೆಯ ದಿನಾಂಕ ಜುಲೈ ತಿಂಗಳ 31 ತಾರೀಕು. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಜಿಲ್ಲಾ ಅಂಗವಿಕಲರ ಕಲ್ಯಾಣಾಧಿಕಾರಿಗಳ ಕಚೇರಿಯ ದೂರವಾಣಿ ಸಂಖ್ಯೆ 0821-249-0111, 0821-249-0111. ಜಿಲ್ಲಾ ಅಂಗವಿಕಲರ ಕಲ್ಯಾಣಾಧಿಕಾರಿಗಳ ಕಚೇರಿಯ ಪ್ರಕಟಣೆ ಕೇಳಿದಿರಿ. ನೋಡೋಣ ಕಾರ್ಯಕ್ರಮಕ್ಕೆ ಮುಂದಿನ ಸಂದೇಶ. ಯಾರು ಎಲ್ಲಿಂದ ಕಳಿಸಿದ್ದಾರೆ ಅಂತ, ಟಿ ನರಸೀಪುರ ತಾಲೂಕಿನ ವಾಟಾಳು ಗ್ರಾಮದಿಂದ ಎಂ ರಾಘು ಸಂದೇಶ ಕಳಿಸಿದ್ದಾರೆ. ಚಿತ್ರ ಸಾಮ್ರಾಟ್. ಗೀತೆಯ ಸಾಹಿತ್ಯ ಹಾಗೂ ಸಂಗೀತ ಸಂಯೋಜನೆ ಹಂಸಲೇಖ ಅವರದು. ಗೀತೆಗೆ ಧ್ವನಿಯಾಗಿದ್ದಾರೆ ಎಸ್ ಪಿ ಬಾಲಸುಬ್ರಹ್ಮಣ್ಯಂ.

ಕೇಳುಗರೇ ಗಮನಿಸಿ, ಮೇ 29ನೇ ತಾರೀಕು ಶುಕ್ರವಾರ ಬೆಳಗ್ಗೆ 9 ಗಂಟೆಗೆ ನಮ್ಮ ನಿಲಯದಿಂದ ವಿಶ್ವ ಜೀರ್ಣಾಂಗ ಆರೋಗ್ಯ ದಿನದ ಸಂದರ್ಭದಲ್ಲಿ ಆರೋಗ್ಯ ದಿನದ ಮಹತ್ವ, ಧ್ಯೇಯವಾಕ್ಯ ಹಾಗೂ ಜೀರ್ಣಾಂಗ ಆರೋಗ್ಯದ ಕುರಿತು ಮೈಸೂರಿನ ಮಣಿಪಾಲ್ ಆಸ್ಪತ್ರೆಯ ಜೀರ್ಣಾಂಗ ವ್ಯೂಹ ತಜ್ಞರಾದ ಡಾಕ್ಟರ್ ಸತೀಶ್ ರಾವ್ ಅವರೊಂದಿಗಿನ ಮಾತುಕತೆಯನ್ನು ಆಲಿಸಬಹುದು. ಇವರೊಂದಿಗೆ ಭಾಗವಹಿಸುತ್ತಾರೆ ಬೇದ್ರೆ ಮಂಜುನಾಥ್. ಮೇ 31ನೇ ತಾರೀಕು ಭಾನುವಾರ ಬೆಳಗ್ಗೆ 9:40ಕ್ಕೆ ನಮ್ಮ ಆರೋಗ್ಯ ಕಾರ್ಯಕ್ರಮದಲ್ಲಿ ವಿಶ್ವ ತಂಬಾಕು ರಹಿತ ದಿನದ ಸಂದರ್ಭದಲ್ಲಿ ಈ ದಿನದ ಮಹತ್ವ, ಧ್ಯೇಯವಾಕ್ಯ ಹಾಗೂ ಬಾಯಿಯ ಆರೋಗ್ಯ ಕುರಿತು JSS ದಂತ ವೈದ್ಯಕೀಯ ಮಹಾವಿದ್ಯಾಲಯದ ವಸಡುಶಾಸ್ತ್ರ ವಿಭಾಗದ ಸಹ ಪ್ರಾಧ್ಯಾಪಕರಾದ ಡಾಕ್ಟರ್ ಅರವಿಂದ್ BS ಅವರೊಂದಿಗಿನ ಮಾತುಕತೆಯನ್ನು ಆಲಿಸಬಹುದು. ಇವರೊಂದಿಗೆ ಭಾಗವಹಿಸಲಿದ್ದಾರೆ ತೇಜಸ್ವಿನಿ ಗಿರೀಶ್. ಕಾರ್ಯಕ್ರಮದಲ್ಲಿ ಇನ್ನು ಮುಂದೆ ರಾಘವೇಂದ್ರ ರಾಜ್ಕುಮಾರ್ ಹಾಗೂ ಸಂಗಡಿಗರು ಹಾಡಿರುವ ಚಿರಂಜೀವಿ ಸುಧಾಕರ್ ಚಿತ್ರದ ಗೀತೆಯನ್ನು ಕೇಳೋಣ. ಸಾಹಿತ್ಯ ಚಿ ಉದಯಶಂಕರ್, ಸಂಗೀತ ಸಂಯೋಜನೆ ಉಪೇಂದ್ರ ಕುಮಾರ್. ಈ ಗೀತೆಗಾಗಿ ಸಂದೇಶ ಕಳಿಸಿದ್ದಾರೆ ಬೆಂಗಳೂರಿನ ಪೆತ್ತನಹಳ್ಳಿಯಿಂದ ಸುಬ್ರಹ್ಮಣಿ ಹಾಗೂ ಕುಟುಂಬದವರು.

ಕಾರ್ಯಕ್ರಮದ ಕೊನೆಗೆ ಎಸ್ಪಿ ಬಾಲಸುಬ್ರಹ್ಮಣ್ಯಂ ಹಾಗೂ ಎಸ್ ಜಾನಕಿ ಅವರು ಹಾಡಿರುವ ಯುದ್ಧಕಾಂಡ ಚಿತ್ರದ ಗೀತೆಯನ್ನು ಕೇಳೋಣ. ಗೀತೆಯ ಸಾಹಿತ್ಯ ಹಾಗೂ ಸಂಗೀತ ಸಂಯೋಜನೆ ಹಂಸಲೇಖ ಅವರದು. ಗೀತೆಗಾಗಿ ಸಂದೇಶ ಕಳಿಸಿದ್ದಾರೆ ಹೊಸಕೋಟೆಯಿಂದ ಲತಾ ಸುಹಾಸ್.

ಕೇಳುಗರೇ, ನಿಮ್ಮನೆಚ್ಚಿನ ಮೈಸೂರು ಆಕಾಶವಾಣಿ ಕೇಂದ್ರದಿಂದ ಸಂದೇಶಗಳನ್ನಾಧರಿಸಿದ ಕೇಳುಗರ ಮೆಚ್ಚಿನ ಚಿತ್ರಗೀತೆಗಳ ಕಾರ್ಯಕ್ರಮವನ್ನು ಇದುವರೆಗೂ ಕೇಳಿದಿರಿ. ಇಂದಿನ ಕಾರ್ಯಕ್ರಮಕ್ಕೆ ಸಾಕಷ್ಟು ಸಂದೇಶಗಳು ಬಂದಿತ್ತು, ಆದರೆ ಸಮಯದ ಅಭಾವದಿಂದ ಕೆಲವರ ಗೀತೆಗಳನ್ನು ಮಾತ್ರ ಪ್ರಸಾರ ಮಾಡಲಾಯಿತು. ಯಾರೆಲ್ಲ ಕಳಿಸಿದ್ರು ಅಂತ ನೋಡೋದಾದರೆ, ರಾಯಭಾಗದಿಂದ ಅಭಿಷೇಕಯ್ಯ, ಪಂಕಜ ಸತೀಶ್, ಬಾಲಕೃಷ್ಣ ಹೊಸಹಳ್ಳಿಯಿಂದ ಸುರೇಶ್ ಭಟ್, ಗೌರಿಬಿದನೂರಿನಿಂದ SVP ನಗರದಿಂದ ಸುಜಾತ, ಜಯಲಕ್ಷ್ಮಿ ಮಹೇಶ್, ನಂಜನಗೂಡಿನಿಂದ ವೆಂಕಟೇಶ್, ರಾಂಪುರೆ ಲಕ್ಷ್ಮೀ, ಕಲಾವತಿ, ವಾಣಿಶ್ರೀ ಧಾರವಾಡದಿಂದ, ನಾಗಮಧು ದಟ್ಟಗಳ್ಳಿಯಿಂದ, ಶಶಿಪ್ರಕಾಶ್ ಮಂಡ್ಯದಿಂದ, ಸೋನಲ್ ರಾಜೇಶ್, ರಾಮು ಬಂಬುಬಜಾರಿಂದ, ಸುಕನ್ಯಾ ವಿದ್ಯಾರಣ್ಯಪುರಂನಿಂದ, ನಂದೀಶ್ ಸುಪ್ರೀತ್ ಗುಂಡ್ಲುಪೇಟೆಯಿಂದ, ಹರ್ಷ ಗೀತಾಂಜಲಿ ವಿಜಯನಗರ ಎರಡನೇ ಹಂತದಿಂದ, ಶಕ್ತಿನಗರದಿಂದ ಹರ್ಷಿತಾ, ಸುಬ್ರಹ್ಮಣ್ಯ ನಂಜನಗೂಡಿನಿಂದ, ಗುಂಡ್ಲುಪೇಟೆಯಿಂದ ರವಿರಾಜು. ಹಾಗೆ ಇನ್ನೂ ಸಾಕಷ್ಟು ಸಂದೇಶಗಳು ಬಂದಿತ್ತು, ಆದರೆ ತಾಂತ್ರಿಕ ಕಾರಣಗಳಿಂದ ಎಲ್ಲರ ಹೆಸರನ್ನು ಓದಲಿಕ್ಕೆ ಆಗ್ತಾಯಿಲ್ಲ. ನಾಳೆ ಮಧ್ಯಾಹ್ನ 1:30 ಪ್ರಸಾರವಾಗುವ ಸಂದೇಶಾಧಾರಿತ ಕಾರ್ಯಕ್ರಮದಲ್ಲಿ ಮತ್ತಷ್ಟು ಗೀತೆಗಾಗಿ ನೀವು ಸಂದೇಶಗಳನ್ನು ಕಳುಹಿಸಬಹುದು. ಇಲ್ಲಿಗೆ ಈ ಕಾರ್ಯಕ್ರಮವನ್ನು ಮುಕ್ತಾಯ ಮಾಡ್ತಾ ಇದ್ದೇವೆ.

0: भारत अभियान।
1: निक्षय मित्र तो हम सबका साथ निभाते, टीबी रोगी व परिजन को पोषण, जांच, इलाज और आजीविका संबंधी सहायता पहुंचाते। जब मिल जाएगा सबको अपना निक्षय मित्र तैयार, तब पक्की हो जाएगी हमारी जी और टीबी की हार।
2: निक्षय मित्र, इस अभियान ने एक बड़े चैलेंज से निपटने में टीबी के मरीजों की बहुत मदद की है। आपको जानकर हैरानी होगी, हमारे देश में 10-12 साल के बच्चे भी निक्षय मित्र बनकर टीबी के खिलाफ लड़ाई को आगे बढ़ा रहे हैं।
0: जन जन का रखे ध्यान, टीबी मुक्त भारत अभियान।
1: अधिक जानकारी के लिए नजदीकी आयुष्मान आरोग्य मंदिर जाएं। स्वास्थ्य एवं परिवार कल्याण मंत्रालय द्वारा जनहित में जारी।
3: Empower your ambitions with quality education.
4: At JSS AHER, deemed to be university accredited A++ by NAC, admissions are open for BSc in Psychology, Biochemistry, Statistics and Data Analytics, Computational Biology and Bioinformatics. Visit JSS deemed to be university, SS Nagara, Banni Mantapa, Mysuru. Call 9980841859.
5: ಬದುಕು ಎನ್ನುವುದು ನೀರಿನ ಮೇಲಿನ ಗುಳ್ಳೆಯಂತೆ, ಅದರಲ್ಲೂ ಹೃದಯಾಘಾತ ಸಂಭವಿಸಿದಾಗ ಆ ಗೋಲ್ಡನ್ ಅವರ್ನ ಪ್ರತಿ ಕ್ಷಣವೂ ಅತ್ಯಮೂಲ್ಯ. ನಮ್ಮೆಲ್ಲರ ಪ್ರೀತಿಯ ಅಪ್ಪು ಅವರ ನೆನಪಿನಲ್ಲಿ ಕರ್ನಾಟಕ ಸರ್ಕಾರವು ಪ್ರತಿಯೊಬ್ಬ ಕನ್ನಡಿಗನ ಜೀವ ಉಳಿಸಲು ಸಂಕಲ್ಪ ಮಾಡಿದೆ. ಕರ್ನಾಟಕ ಸರ್ಕಾರದ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಸಚಿವರಾದ ಶ್ರೀ ದಿನೇಶ್ ಗುಂಡೂರಾವ್ ಅವರು ಹೇಳುತ್ತಾರೆ,
6: ಪ್ರತಿಯೊಬ್ಬರ ಜೀವವು ಅಮೂಲ್ಯ. ಈ ಇಂಜೆಕ್ಷನ್ ನಿಂದ ಇದುವರೆಗೆ 13,000 ಜೀವಗಳನ್ನು ಹೃದಯಘಾತದಿಂದ ಉಳಿಸಿದ್ದೇವೆ. ನಮ್ಮ ಜನರ ರಕ್ಷಣೆ ನಮ್ಮ ಹೊಣೆ.
5: ಕೇಳುಗರೆ, ಆಗಾಗ್ಗೆ ಎದೆ ನೋವು ಕಾಣಿಸಿಕೊಳ್ಳುತ್ತಿದೆಯಾ? ನಿರ್ಲಕ್ಷ್ಯ ಮಾಡಬೇಡಿ. ಕೂಡಲೇ ಹತ್ತಿರದ ಸರ್ಕಾರಿ ಆಸ್ಪತ್ರೆಗೆ ಧಾವಿಸಿ ತಪಾಸಣೆಗೆ ಒಳಪಡಿ. ನಿಮಗೆ ಹೃದಯಾಘಾತ ಸಂಭವಿಸಿದೆ ಎಂದು ವೈದ್ಯರು ಸೂಚಿಸಿದ್ದಲ್ಲಿ ಟೆನೆಕ್ಟ ಪ್ಲಸ್ ಇಂಜೆಕ್ಷನ್ ಅನ್ನು ಉಚಿತವಾಗಿ ನೀಡಲಾಗುವುದು. ನಂತರ ಅಗತ್ಯವಿರುವ ಹೆಚ್ಚಿನ ಚಿಕಿತ್ಸೆಗೆ ಜಿಲ್ಲಾಸ್ಪತ್ರೆಗೆ ಕಳುಹಿಸಲಾಗುವುದು. ನೆನಪಿಡಿ, ಸಮಯ ಪ್ರಜ್ಞೆ ಮತ್ತು ಉಚಿತ ಚಿಕಿತ್ಸೆ ನಿಮ್ಮ ಬದುಕನ್ನು ಮತ್ತೆ ಬೆಳಗಬಲ್ಲದು. ಪ್ರಕಟಣೆ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ, ಕರ್ನಾಟಕ ಸರ್ಕಾರ.
7: ರೀ, ಸ್ಕೂಲ್ ಎಲ್ಲ ಇನ್ನೇನ್ ರೀಓಪನ್ ಆಗ್ತದೆ?
8: ಹಳೆ ಸ್ಕೂಲ್ ಬ್ಯಾಗ್ ಸಾಕಲ್ವಾ? ಯೂನಿಫಾರ್ಮ್ ಮತ್ತೆ ಶೂಸ್ ಹೋದ ವರ್ಷದ ಯೂಸ್ ಮಾಡಿದ್ರೆ ಹೇಗೆ?
7: ಯಾಕ್ರಿ, ಅವ್ನು ನೋಡಿದ್ರೆ ಎಲ್ಲ ಹೊಸದೇ ಬೇಕು ಅಂತಿದ್ದಾನೆ.
8: ಓಹ್, ಹಾಗಾದ್ರೆ ಆ ಫೀಸು, ಆ ಬುಕ್ಸ್?
9: ನಿಮ್ಮ ಮಕ್ಕಳ ಎಜುಕೇಶನ್ ಅಂತ ಬಂದಾಗ ಈ ತರ ಯಾವುದೇ ಕಾಂಪ್ರಮೈಸ್ ಬೇಡ. ಮಣಪ್ಪುರಂ ಫಿನಾನ್ಸ್ ನೀಡ್ತಾ ಇದೆ ಎಜುಕೇಶನ್ ನೀಡ್ಸ್ಗಾಗಿ ಸ್ಪೆಷಲ್ ಗೋಲ್ಡ್ ಲೋನ್. ಕರೆ ಮಾಡಿ 1800-420-2233.

ಆಕಾಶವಾಣಿ ಮೈಸೂರು ಎಫ್ಎಂ 100.6 ಸಮಯ 6 ಗಂಟೆ ಆಗ್ತಾ ಇದೆ. ಈ ಸಂಜೆ ಹಾಗೂ ನಾಳೆ ನಮ್ಮ ನಿಲಯದಿಂದ ಪ್ರಸಾರವಾಗಲಿರುವ ಕಾರ್ಯಕ್ರಮಗಳ ಪರಿಚಯ. ಸಂಜೆ 6:10 ದೈಹಿಕ ದೀಕ್ಷೆ, ಅರಿವಿನಿಂದ ಆರೋಗ್ಯದೆಡೆಗೆ ಬಾನುಲಿ ಸರಣಿ, ಪ್ರಸ್ತುತಿ ಡಾಕ್ಟರ್ ಕುಲದೀಪ್ ಎನ್. 6:30 ಬೆಂಗಳೂರು ಕೇಂದ್ರದಿಂದ ಜಿಲ್ಲಾ ವಾರ್ತಾಪತ್ರ. 6:50 ಕೃಷಿರಂಗದಲ್ಲಿ ಭಾರತ ಸರ್ಕಾರದ ಕೃಷಿ ಹಾಗೂ ರೈತ ಕಲ್ಯಾಣ

0: ನಿಮಿಷಕ್ಕೆ ಕರ್ನಾಟಕ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ವಾದ್ಯವೃಂದ, ನಿರ್ದೇಶನ ತಿರುವಾರೂರು ಭಕ್ತವತ್ಸಲಂ. 10 ಗಂಟೆಗೆ ಕೇಳಿ ನಾಟಕ ಗಡಿ ದಾಟಿದಾಗ. ರಚನೆ ಡಾಕ್ಟರ್ ಎಚ್ ರಾಚಪ್ಪ, ನಿರ್ಮಾಣ ಪ್ರಭುಸ್ವಾಮಿ ಮಳಿಮಠ. 10:30ಕ್ಕೆ ಸವಿನೆನಪು, ಹಳೆಯ ಕನ್ನಡ ಚಿತ್ರಗೀತೆಗಳ ಕಾರ್ಯಕ್ರಮ. ನಾಳೆ ಬೆಳಗ್ಗೆ 6:10ಕ್ಕೆ ಗೀತಾರಾಧನ. 6:30ಕ್ಕೆ ರಾಜ್ಯವ್ಯಾಪಿ ಜಾಲದಲ್ಲಿ ಚಿಂತನ, ಡಾಕ್ಟರ್ ಲೋಕೇಶ್ ಅಗಸನಕಟ್ಟೆಯವರಿಂದ ಕಾರ್ಯಕ್ರಮ, ಚಿತ್ರದುರ್ಗ ಆಕಾಶವಾಣಿ ಕೇಂದ್ರದ ಕೊಡುಗೆ. 6:35ಕ್ಕೆ ಜ್ಞಾನಜ್ಯೋತಿ, ಜೀವನ ಪಾಠ ಕಲಿಸಿದ ಸಾಧಕಿಯರ ಪರಿಚಯ ಮಾಲಿಕೆ, ಪ್ರಸ್ತುತಿ ಬಿಕೆ ಮೀನಾಕ್ಷಿ. ಕಾರ್ಯಕ್ರಮದ ಮರುಪ್ರಸಾರ ಅಂದೇ ಸಂಜೆ 6:10ಕ್ಕೆ. 6:40ಕ್ಕೆ ಪದ ಸಂಸ್ಕೃತಿ, ಕನ್ನಡ ಪದಗಳ ಬಳಕೆ ಕಲಿಕೆಯ ವಿಶಿಷ್ಟ ಬಾನುಲಿ ಸರಣಿ. 6:50ಕ್ಕೆ ರೈತರಿಗೆ ಸಲಹೆ, 7:15ಕ್ಕೆ ವೃಂದಗಾನದಲ್ಲಿ ಕೆಲವು ಭಾವಗೀತೆಗಳನ್ನು ಕೇಳಲಿದ್ದೀರಿ. ಸೇವಾವಾಹಿನಿ 7:30ಕ್ಕೆ, ಬೆಳಿಗ್ಗೆ 7:45ಕ್ಕೆ, 8:35ಕ್ಕೆ ಹಾಗೂ 9:35ಕ್ಕೆ ಕನ್ನಡ ಚಿತ್ರಗೀತೆಗಳು. 8:30ಕ್ಕೆ ನಾಗಕಸ್ತೂರಿ ಅವರ ಪಾತಾಳದಲ್ಲಿ ಪಾಪಚ್ಚಿ, ಮಕ್ಕಳ ಸಾಹಿತ್ಯ ಕೃತಿಯ ಬಾನುಲಿ ಓದು, ಪ್ರಸ್ತುತಿ ಎಸ್ಎಸ್ ಉಮೇಶ್. 9:00ಕ್ಕೆ ನಮ್ಮ ಆರೋಗ್ಯ ಕಾರ್ಯಕ್ರಮದಲ್ಲಿ ವಿಶ್ವ ಜೀರ್ಣಾಂಗ ಆರೋಗ್ಯ ದಿನದ ಮಹತ್ವ, ಘೋಷವಾಕ್ಯ ಹಾಗೂ ಜೀರ್ಣಾಂಗ ಆರೈಕೆ ಮತ್ತು ಆರೋಗ್ಯ ಕುರಿತು ಮೈಸೂರಿನ ಮಣಿಪಾಲ್ ಆಸ್ಪತ್ರೆಯ ಜೀರ್ಣಾಂಗ ರೋಗ ತಜ್ಞರಾದ ಡಾಕ್ಟರ್ ಎಕೆ ಸತೀಶ್ ರಾವ್ ಅವರೊಂದಿಗೆ ಮಾತುಕತೆ. ಇವರೊಂದಿಗೆ ಭಾಗವಹಿಸುತ್ತಾರೆ ಬೇದ್ರೆ ಮಂಜುನಾಥ್. 9:30ಕ್ಕೆ ಗಾಂಧಿ ಸ್ಮೃತಿ. 10:00ಕ್ಕೆ ಕರ್ನಾಟಕ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ಕೆಎಸ್ ಹೇರಂಭ ಮತ್ತು ಕೆಎಸ್ ಹೇಮಂತ ಅವರ ಯುಗಳ ವೇಣುವಾದನ. 10:30ಕ್ಕೆ ಹಿಂದಿ ಚಿತ್ರಗೀತೆಗಳು. 11:00ಕ್ಕೆ ಸೇವಾ ನಿವೃತ್ತಿ ಹೊಂದುತ್ತಿರುವ ಮೈಸೂರು ಆಕಾಶವಾಣಿಯ ಹಿರಿಯ ಟೆಕ್ನಿಷಿಯನ್ ಎಎನ್ ಶಿವಲಿಂಗೇಗೌಡ ಅವರೊಂದಿಗಿನ ಸಂದರ್ಶನ. ಇವರೊಂದಿಗೆ ಭಾಗವಹಿಸುತ್ತಾರೆ ಡಾಕ್ಟರ್ ಮೈಸೂರು ಉಮೇಶ್. 11:30ಕ್ಕೆ ಸೇವಾ ನಿವೃತ್ತಿ ಹೊಂದುತ್ತಿರುವ ಮೈಸೂರು ಆಕಾಶವಾಣಿಯ ಸಹಾಯಕ ಇಂಜಿನಿಯರ್ ಪಿ ಆನಂದನ್ ಅವರೊಂದಿಗೆ ಸಂವಾದ, ಭಾಗವಹಿಸುತ್ತಾರೆ ಡಾಕ್ಟರ್ ಮೈಸೂರು ಉಮೇಶ್. 12:05ಕ್ಕೆ ರಾಜ್ಯವ್ಯಾಪಿ ಜಾಲದಲ್ಲಿ ವನಿತಾ ವಿಹಾರ. 12:35ಕ್ಕೆ ನಮ್ಮ ನಿಲಯದಿಂದ ಭಕ್ತಿ ಗೀತೆಗಳ ಕಾರ್ಯಕ್ರಮ. 12:45ಕ್ಕೆ ಕಾದಂಬರಿ ವಿಹಾರ, ಕೃಪಾಕರ ಸೇನಾನಿ ಅವರ ಕೆನ್ನಾಯಿಯ ಜಾಡಿನಲ್ಲಿ ಕೃತಿಯ ಬಾನುಲಿ ಓದು, ಪ್ರಸ್ತುತಿ ಜಿ ಶಾಂತಕುಮಾರ್. 1:00ಕ್ಕೆ ರಾಜ್ಯವ್ಯಾಪಿ ಜಾಲದಲ್ಲಿ ಪ್ರಗತಿ ಪಥ. 1:20ಕ್ಕೆ ಮಧುಲಿಕಾ ಶ್ರೀನಿವಾಸ್ ಅವರು ಹಾಡಿರುವ ಭಾವಗೀತೆಗಳನ್ನು ಆಲಿಸಲಿದ್ದೀರಿ. 11:30ಕ್ಕೆ ಹಾಗೂ ಸಂಜೆ 5:05ಕ್ಕೆ ಸಂದೇಶಗಳನ್ನು ಆಧರಿಸಿದ ಶ್ರೋತೃಗಳ ಮೆಚ್ಚಿನ ಚಿತ್ರಗೀತೆಗಳ ಕಾರ್ಯಕ್ರಮ. 2:40ಕ್ಕೆ ದಾರಿದೀಪ ಪ್ರಾಯೋಜಿತ ಕಾರ್ಯಕ್ರಮ. ಕಾರ್ಯಕ್ರಮದ ಪ್ರಾಯೋಜಕರು ಫೀಬಾ ಇಂಡಿಯಾ. 2:55ಕ್ಕೆ ಸಿರಿಗನ್ನಡಂ ಗೆಲ್ಗೆ, ಪ್ರಸ್ತುತಿ ಜಿಕೆ ರವೀಂದ್ರ ಕುಮಾರ್. 3:00ಕ್ಕೆ ಕರ್ನಾಟಕ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ಶ್ವೇತಾ ವೆಂಕಟೇಶ್ ಅವರ ಹಾಡುಗಾರಿಕೆ. 3:30ಕ್ಕೆ ರಾಷ್ಟ್ರೀಯ ಶೈಕ್ಷಣಿಕ ಕಾರ್ಯಕ್ರಮ ಸರಣಿ ಉಮಂಗ್. ಕಾರ್ಯಕ್ರಮದ ಪ್ರಾಯೋಜಕರು ಸಿಐಇಟಿ ಹಾಗೂ ಎನ್ಸಿಇಆರ್ಟಿ ನವದೆಹಲಿ. 4:00ಕ್ಕೆ ಮಹಿಳಾ ರಂಗದಲ್ಲಿ ಮಹಿಳಾ ಸಾಹಿತ್ಯ ರಂಗ, ಮಹಿಳೆಯರ ಪತ್ರಗಳನ್ನಾಧರಿಸಿದ ಕಾರ್ಯಕ್ರಮ, ಪ್ರಸ್ತುತಿ ಕೀರ್ತನ ಸಹನ ಹಾಗೂ ನೇತ್ರ. 4:30ಕ್ಕೆ ವೃತ್ತಿ ಮಾರ್ಗದರ್ಶನ, ಸೌಂಡ್ ಇಂಜಿನಿಯರ್ ಕ್ಷೇತ್ರದಲ್ಲಿ ಸಂಶೋಧನೆ ಮತ್ತು ವೃತ್ತಿಪರ ಅವಕಾಶಗಳು ಕುರಿತು ಮೈಸೂರಿನ ಡಿಆರ್ಸಿ ಸಿನಿಮಾಸ್ ಮಾಲೀಕರಾದ ಹನುಮಂತು ಸಿಆರ್ ಅವರೊಂದಿಗಿನ ಮಾತುಕತೆ. ಇವರೊಂದಿಗೆ ಭಾಗವಹಿಸುತ್ತಾರೆ ಬೇದ್ರೆ ಮಂಜುನಾಥ್. 6:30ಕ್ಕೆ ಬೆಂಗಳೂರು ಕೇಂದ್ರದಿಂದ ಅವಲೋಕನ. 6:50ಕ್ಕೆ ಕೃಷಿ ರಂಗ, ಕೃಷಿ ಮಾರಾಟ ರಂಗ ಪ್ರಾಯೋಜಿತ ಕಾರ್ಯಕ್ರಮ. ಕೃಷಿ ಮಾರಾಟ ಮಂಡಳಿಯ ಕಾರ್ಯಚಟುವಟಿಕೆ ಕುರಿತು ಮಂಡಳಿಯ ಪ್ರಧಾನ ವ್ಯವಸ್ಥಾಪಕರಾದ ಎಸ್ ವಿ ಭಾಗ್ಯಲಕ್ಷ್ಮಿ ಅವರೊಂದಿಗೆ ಸಂದರ್ಶನ. ಸಂದರ್ಶಕರು ಎನ್ ಕೇಶವಮೂರ್ತಿ. 7:45ಕ್ಕೆ ಕನ್ನಡದಲ್ಲಿ ಭಾಷಣ. ಆಕಾಶವಾಣಿಗೆ 90 ವರ್ಷ ತುಂಬಿದ ಹೊತ್ತಿನಲ್ಲಿ ಮೈಸೂರು ಆಕಾಶವಾಣಿ ಮಂಡ್ಯದಲ್ಲಿ ಏರ್ಪಡಿಸಿದ್ದ ಮುಂಗಾರು ಮಳೆ ಇಳೆ ಕಾವ್ಯಧಾರೆ ಕಾರ್ಯಕ್ರಮದಲ್ಲಿ ಕನ್ನಡ ಕಾವ್ಯ ಜಗತ್ತು ಕುರಿತು ಪ್ರೊಫೆಸರ್ ಲೀಲಾ ಅಪ್ಪಾಜಿ ಅವರು ಮಾಡಿದ್ದ ಭಾಷಣದ ಧ್ವನಿ ಮುದ್ರಣ ಪ್ರಸಾರ. 8:00ಕ್ಕೆ ರಷ್ಯನ್ ಭಾಷೆಗೆ ತರ್ಜುಮೆಗೊಂಡ ಕನ್ನಡ ವಚನಗಳು ಕುರಿತು ಮಾತುಕತೆ ನಡೆಸಿಕೊಡುತ್ತಾರೆ ಡಾಕ್ಟರ್ ಶಭಾನಾ. 8:30ಕ್ಕೆ ಭಾರತದ ಸನ್ಮಾನ್ಯ ಉಪರಾಷ್ಟ್ರಪತಿಗಳಾದ ಶ್ರೀ ಸಿ ಪಿ ರಾಧಾಕೃಷ್ಣನ್ ಅವರು ಭಾಗವಹಿಸಲಿರುವ ದಾವಣಗೆರೆಯ ಬಿಡಿಟಿ ಕಾಲೇಜಿನ ಅಮೃತ ಮಹೋತ್ಸವ ಸಮಾರಂಭದ ಬಾನುಲಿ ವರದಿ. 9:15ಕ್ಕೆ ದೆಹಲಿ ಕೇಂದ್ರದಿಂದ ಸ್ಪಾಟ್ಲೈಟ್ ಕಾರ್ಯಕ್ರಮ. 9:30ಕ್ಕೆ ಕರ್ನಾಟಕ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ಎನ್ ರಂಜಿನಿಯವರ ಹಾಡುಗಾರಿಕೆ. 10:00ಕ್ಕೆ ತತ್ವ ಸಂಚಾರ, ಜನಪದ ಗಾಯಕರ ತತ್ವಗಾಯನ. 10:30ಕ್ಕೆ ಸವಿನೆನಪು ಕಾರ್ಯಕ್ರಮದಲ್ಲಿ ಹಳೆಯ ಕನ್ನಡ ಚಿತ್ರಗೀತೆಗಳನ್ನು ಕೇಳಲಿದ್ದೀರಿ. ಇದುವರೆಗೂ ಈ ಸಂಜೆ ಹಾಗೂ ನಾಳೆ ನಮ್ಮ ನಿಲಯದಿಂದ ಪ್ರಸಾರವಾಗುವ ಕಾರ್ಯಕ್ರಮಗಳ ಪರಿಚಯ ಮಾಡಿಕೊಂಡಿದ್ದ. ಸಮಯ 6:05 ಆಗ್ತಾ ಇದೆ. ಈಗ ಇಂಗ್ಲಿಷ್ನಲ್ಲಿ ವಾರ್ತೆಗಳು ದೆಹಲಿ ಕೇಂದ್ರದಿಂದ.
1: ದಿಸ್ ಇಸ್ ಆಕಾಶವಾಣಿ, ದ ನ್ಯೂಸ್ ರೆಡ್ ಬೈ ನಿಶಿತ್ ಕುಮಾರ್. Karnataka Chief Minister Siddaramaiah has formally submitted his resignation as the Governor's Secretary at Lok Bhavan today.

0: ಸಮಯ 6:12.
1: ಆಕಾಶವಾಣಿ ಮೈಸೂರು. ದೈಹಿಕ ದೀಕ್ಷೆ, ಅರಿವಿನಿಂದ ಆರೋಗ್ಯದತ್ತ, ಬಾನುಲಿ ಸರಣಿ. ಲೇಖನ ಹಾಗೂ ಪ್ರಸ್ತುತಿ ಡಾಕ್ಟರ್ ಕುಲದೀಪ್ ಎನ್.
2: ವೈದ್ಯಕೀಯ ನಿರ್ವಹಣೆಯಲ್ಲಿ ಶಸ್ತ್ರಚಿಕಿತ್ಸಾ ನಂತರದ ನಿರ್ವಹಣೆ ಅತ್ಯಂತ ಮಹತ್ವ ಹೊಂದಿರುವ ವಿಷಯ. ಶಸ್ತ್ರಚಿಕಿತ್ಸೆ ಒಂದು ದೊಡ್ಡ ಹಂತ, ಅದರ ನಂತರ ಬರುವ ಪೋಸ್ಟ್ ಆಪರೇಟಿವ್ ಮ್ಯಾನೇಜ್ಮೆಂಟ್ ಕೂಡ ತುಂಬಾ ಪ್ರಮುಖವಾದ ಸಮಯ. ರೋಗಿಯ ಚೇತರಿಕೆ, ಮತ್ತೊಮ್ಮೆ ನಿತ್ಯ ಜೀವನಕ್ಕೆ ಹಿಂದಿರುಗುವಿಕೆ ಹಾಗೂ ಕಾಯಿಲೆಯ ನಿವಾರಣೆ, ಈ ಮೂರು ವಿಷಯಗಳು ಜರುಗುವಂಥ ಒಂದು ಸಮಯ ಇದು. ಪೋಸ್ಟ್ ಆಪರೇಟಿವ್ ಅವಧಿ ಎಂದರೆ ಏನು? ಸರ್ಜರಿ ಪೂರ್ಣಗೊಂಡ ನಂತರದಿಂದ ಹಿಡಿದು ರೋಗಿ ಸಂಪೂರ್ಣ ಚೇತರಿಕೆಯಾಗುವವರೆಗಿನ ಸಮಯವನ್ನು ಪೋಸ್ಟ್ ಆಪರೇಟಿವ್ ಪೀರಿಯಡ್ ಎಂದು ಹೆಸರಿಸಬಹುದು. ಇದನ್ನು ಮೂರು ಹಂತಗಳಾಗಿ ವಿಂಗಡಿಸಬಹುದು. ತಕ್ಷಣದ ಹಂತ ಅಂದರೆ ಇಮ್ಮಿಡಿಯೇಟ್ ಪೋಸ್ಟ್ ಆಪರೇಟಿವ್ ಪೀರಿಯಡ್, ಇಂಟರ್ಮೀಡಿಯೇಟ್ ಪೋಸ್ಟ್ ಆಪರೇಟಿವ್ ಪೀರಿಯಡ್ ಅಂದರೆ ಮಧ್ಯಂತರ ಹಂತ, ಹಾಗೂ ಲೇಟ್ ಪೋಸ್ಟ್ ಆಪರೇಟಿವ್ ಪೀರಿಯಡ್ ಅಥವಾ ತಡವಾದ ಹಂತ. ತಕ್ಷಣದ ಹಂತದಲ್ಲಿ ರೋಗಿಯನ್ನು ರಿಕವರಿ ರೂಮ್ ಅಥವಾ ಪೋಸ್ಟ್ ಆಪರೇಟಿವ್ ವಾರ್ಡ್ನಲ್ಲಿ ಇರಿಸಲಾಗುತ್ತೆ. ವೈಟಲ್ ಸೈನ್ಸ್ ಅಥವಾ ಜೀವಚಿಹ್ನೆಗಳ ಪರಿಶೀಲನೆ, ರಕ್ತದೊತ್ತಡ, ಹೃದಯ ಬಡಿತ, ಉಸಿರಾಟ, ತಾಪಮಾನ, ಇವುಗಳ ನಿರಂತರ ನಿಗಾ ವಹಿಸಬೇಕಾಗುತ್ತೆ. ಏರ್ವೇ ಮ್ಯಾನೇಜ್ಮೆಂಟ್, ಉಸಿರಾಟ ಸರಾಗವಾಗಿದೆಯೇ ಎಂದು ಖಚಿತಪಡಿಸಿಕೊಳ್ಳುವುದು, ರಕ್ತಸ್ರಾವ ನಿಯಂತ್ರಣ, ಲೆವೆಲ್ ಆಫ್ ಕಾನ್ಷಿಯಸ್ನೆಸ್ ಅಥವಾ ಅರಿವಿನ ಮಟ್ಟದ ಮಾಪನ ಹಾಗೂ ನಿಗಾ, ನೋವು ನಿವಾರಣೆ ಹಾಗೂ ಅದರ ಸಮರ್ಪಕ ನಿರ್ವಹಣೆ, ಐವಿ ಫ್ಲೂಯಿಡ್ಸ್ ಅಥವಾ ದ್ರವಗಳ ಸಮರ್ಪಕ ನಿರ್ವಹಣೆ, ಅವಶ್ಯಕತೆಗೆ ಅನುಸಾರವಾಗಿ ಆಂಟಿಬಯೋಟಿಕ್ಗಳ ಬಳಕೆ, ಮುಖ್ಯವಾದ ರಕ್ತ ಪರೀಕ್ಷೆಗಳು ಹಾಗೂ ಮೌಲ್ಯಗಳ ಪರಿಶೀಲನೆ, ತದನಂತರ ಅಗತ್ಯವಿರುವ ಸಂದರ್ಭಗಳಲ್ಲಿ ಅವುಗಳ ಕರೆಕ್ಷನ್. ಇನ್ನು ಮಧ್ಯಂತರ ಹಂತದಲ್ಲಿ ರೋಗಿಯ ಸ್ಥಿತಿ ಬಹುಪಾಲು ಸುಧಾರಿಸಿರುತ್ತೆ, ನೋವು ಕಡಿಮೆಯಾಗಿರುತ್ತೆ. ಈ ಹಂತದಲ್ಲಿನ ಮುಖ್ಯ ಕ್ರಮಗಳು ಗಾಯಗಳ ಪರಿಶೀಲನೆ ಹಾಗೂ ಡ್ರೆಸ್ಸಿಂಗ್, ಸೋಂಕು ತಡೆ ಕ್ರಮಗಳು, ದ್ರವ ಮತ್ತು ಎಲೆಕ್ಟ್ರೋಲೈಟ್ಸ್ಗಳ ಸಮರ್ಪಕ ನಿರ್ವಹಣೆ, ಪೋಷಣೆಯ ಆರಂಭ, ನಿಧಾನವಾಗಿ ಮೊದಲಿಗೆ ನೀರು, ಇತರ ದ್ರವಗಳು, ನಂತರ ಅರ್ಧ ಘನ, ನಂತರ ಪೂರ್ಣ ಘನ ಆಹಾರದ ಸೇವನೆಗೆ ರೋಗಿಯನ್ನು ಉತ್ತೇಜಿಸಲಾಗುತ್ತೆ. ಆದಷ್ಟು ಶೀಘ್ರದಲ್ಲಿ ಆಹಾರ ಸೇವನೆ ಹಾಗೂ ಪೋಷಕಾಂಶವು ರೋಗಿಯು ಬೇಗನೆ ಚೇತರಿಸಿಕೊಳ್ಳಲು ಸಹಾಯ ಮಾಡುತ್ತೆ. ಶ್ವಾಸಕೋಶದ ಆರೈಕೆ, ಸ್ಪೈರೋಮೀಟರ್ ಅನ್ನೋ ಉಪಕರಣದ ಮೂಲಕ ದೀರ್ಘ ಶ್ವಾಸದ ವ್ಯಾಯಾಮಗಳನ್ನು ಮಾಡಿಸಲಾಗುತ್ತೆ. ಚಲನೆ, ಆದಷ್ಟು ಬೇಗ ರೋಗಿಯು ಚಲಿಸುವಂತೆ ಮಾಡಬೇಕು. ಇದರಿಂದ ರಕ್ತ ಹೆಪ್ಪುಗಟ್ಟುವಿಕೆಯಂಥ ತೊಂದರೆಯು ಬರದಂತೆ ತಡೆಯಲು ಸಾಧ್ಯವಾಗುತ್ತೆ. ಇನ್ನು ತಡವಾದ ಹಂತ ಅಥವಾ ಲೇಟ್ ಫೇಸ್, ಈ ಹಂತದಲ್ಲಿ ರೋಗಿಯ ಪುನರ್ವಸತಿ ಅಥವಾ ನಿತ್ಯ ಜೀವನಕ್ಕೆ ಮರಳಿಸುವುದು ವೈದ್ಯರ ಗುರಿಯಾಗಿರುತ್ತೆ. ಇಲ್ಲಿ ಫಿಸಿಯೋಥೆರಪಿ, ನಿಯಮಿತ ವ್ಯಾಯಾಮ, ಮನೆಯಲ್ಲಿ ಆರೈಕೆ ಮಾಡುವ ಬಗೆಗಿನ ಸಲಹೆಗಳು, ಫಾಲೋ ಅಪ್ ತಪಾಸಣೆಗಳು, ಪೌಷ್ಟಿಕ ಆಹಾರಗಳ ಸೇವನೆ ಬಗೆಗಿನ ಸಲಹೆಗಳು ಇವೆಲ್ಲ ಸೇರಿರುತ್ತೆ. ಇದರೊಟ್ಟಿಗೆ ಗಮನಿಸಬೇಕಿರುವ ಅಪಾಯದ ಮುನ್ಸೂಚನೆಗಳು ಕೂಡ. ಶಸ್ತ್ರಚಿಕಿತ್ಸೆ ನಂತರದ ಕಾಂಪ್ಲಿಕೇಶನ್ಗಳು ಏನೆಲ್ಲ ಆಗಬಹುದು? ಸರ್ಜಿಕಲ್ ಸೈಟ್ ಅಥವಾ ಗಾಯದ ಸೋಂಕು ಉಂಟಾಗಬಹುದು, ಉಸಿರಾಟದ ತೊಂದರೆ ಅಥವಾ ನಿಮೋನಿಯಾ ಆಗಬಹುದು, DVT ಅಂದರೆ ಡೀಪ್ ವೇನ್ ಥ್ರಾಂಬೋಸಿಸ್, ಕಾಲಿನ ರಕ್ತನಾಳಗಳಲ್ಲಿ ರಕ್ತ ಹೆಪ್ಪುಗಟ್ಟಬಹುದು, ಇದರಿಂದಾಗಿ ಬರುವ ಪಲ್ಮನರಿ ಎಂಬೋಲಿಸಂ, ಮೂತ್ರನಾಳದ ಸೋಂಕುಗಳು, ಜೀರ್ಣಕ್ರಿಯೆಯ ತೊಂದರೆಗಳು. ಈ ತೊಂದರೆಗಳ ನಿವಾರಣೆಗೆ ತೀವ್ರತರವಾದ ಗಮನಿಸುವಿಕೆ ಹಾಗೂ ತಕ್ಷಣದ ಆಕ್ಷನ್ ಬಹುಮುಖ್ಯವಾದ ಪಾತ್ರವನ್ನು ನಿರ್ವಹಿಸುತ್ತೆ. ಪೇನ್ ಮ್ಯಾನೇಜ್ಮೆಂಟ್ ಅಥವಾ ನೋವು ನಿರ್ವಹಣೆ, ಇದು ಪೋಸ್ಟ್ ಆಪರೇಟಿವ್ ಪೇಷೆಂಟ್ಗಳಲ್ಲಿ ತುಂಬ ಮುಖ್ಯವಾದದ್ದು. ಅನಾಲ್ಜೆಸಿಕ್ಸ್ ಅಂದರೆ ನೋವು ನಿವಾರಕಗಳು, ಎಪಿಡ್ಯೂರಲ್ ಅನಾಲ್ಜಿಸಿಯಾ, ನಾನ್ ಫಾರ್ಮಕೊಲಾಜಿಕಲ್ ಟೆಕ್ನಿಕ್ಸ್ ಮುಂತಾದ ವಿಧಾನಗಳಿಂದ ನೋವು ನಿವಾರಣೆಯನ್ನು ಮಾಡಲಾಗುತ್ತೆ. ನೋವು ಕಡಿಮೆಯಾದೊಡನೆ ರೋಗಿಯು ಚಲನೆಯನ್ನು ಪ್ರಾರಂಭಿಸಲು ಅದು ಸಹಾಯ ಮಾಡುತ್ತೆ. ಇನ್ಫೆಕ್ಷನ್ ಕಂಟ್ರೋಲ್, ಕೈಗಳ ಶುಚಿತ್ವ, ಗಾಯದ ಸ್ವಚ್ಛತೆ ಹಾಗೂ ಆರೈಕೆ, ಆಂಟಿಬಯೋಟಿಕ್ಸ್ನ ಬಳಕೆ, ಇವು ಸೋಂಕನ್ನು ನಿವಾರಿಸಲು ಸಹಾಯಕವಾಗಿವೆ. ಉತ್ತಮ ಆಹಾರ, ಪೌಷ್ಟಿಕ ಆಹಾರ ಈ ಸಮಯದಲ್ಲಿ ತುಂಬ ಮುಖ್ಯ. ಹೆಚ್ಚಿನ ಪ್ರೋಟೀನ್ ಅಂಶಗಳು, ಮಾಂಸಖಂಡಗಳು ಶಕ್ತಿಯುತವಾಗಿರಲು ಹಾಗೂ ಗಾಯಗಳು ಮಾಗಲು ಸಹಾಯ ಮಾಡುತ್ತವೆ. ಜೀರ್ಣಾಂಗದ ಶಸ್ತ್ರಚಿಕಿತ್ಸೆಯನ್ನು ಹೊರತುಪಡಿಸಿ ಬೇರಾವುದೇ ಶಸ್ತ್ರಚಿಕಿತ್ಸೆಯಲ್ಲಿ ಆಹಾರದ ಬಗ್ಗೆ ಹೆಚ್ಚಿನ ಪಥ್ಯವನ್ನು ವೈದ್ಯರು ಸಲಹೆ ಮಾಡುವುದಿಲ್ಲ. ಶಸ್ತ್ರಚಿಕಿತ್ಸಾ ನಂತರದ ಆರೈಕೆ ರೋಗಿಯ ನಿರ್ವಹಣೆಯ ಒಂದು ಬಹುಶಾಖೀಯ ಪ್ರಕ್ರಿಯೆ. ಸರಿಯಾದ ಆರೈಕೆ, ಸಮಯೋಚಿತ ಕ್ರಮಗಳು ಮತ್ತು ವೈದ್ಯರ ಸಹಕಾರದಿಂದ ರೋಗಿಯ ಚೇತರಿಕೆ ವೇಗವಾಗಿ ಮತ್ತು ಸುರಕ್ಷಿತವಾಗಿ ನಡೆಯಲು ಸಹಾಯ ಮಾಡುತ್ತದೆ.
1: ದೈಹಿಕ ದೀಕ್ಷೆ ಬಾನುಲಿ ಸರಣಿ ಕೇಳಿದಿರಿ. ಲೇಖನ ಹಾಗೂ ಪ್ರಸ್ತುತಿ ಡಾಕ್ಟರ್ ಕುಲದೀಪ್ ಎನ್. ಈ ಕಾರ್ಯಕ್ರಮ ಆಕಾಶವಾಣಿ ಮೈಸೂರು ಕೇಂದ್ರದಿಂದ ಮೂಡಿಬಂತು.
0: ಎಫ್ಎಂ 100.6 ನೀವು ಕೇಳ್ತಾ ಇದ್ದೀರಾ ಮೈಸೂರು ಆಕಾಶವಾಣಿ ಕೇಂದ್ರದ ಕಾರ್ಯಕ್ರಮಗಳನ್ನ. ಸಮಯ 6:17.
3: ಮಗುವಿನ ಉಜ್ವಲ ಭವಿಷ್ಯದ ಚಿಂತನೆಯಲ್ಲಿ ಇದ್ದೀರಾ? ಹಾಗಾದರೆ ನಿಮ್ಮ ಸರಿಯಾದ ಆಯ್ಕೆ ಮೈಸೂರು ಕುವೆಂಪು ನಗರದಲ್ಲಿರುವ ಹೆಸರಾಂತ ಬಿಜಿಎಸ್ ಶಾಲೆ. ಸ್ಟೇಟ್ ಮತ್ತು ಸಿಬಿಎಸ್ಇ ಪಠ್ಯಕ್ರಮಗಳು, ಅನುಭವಿ ಶಿಕ್ಷಕರು, ಎಐ ಮತ್ತು ಸ್ಮಾರ್ಟ್ ಬೋರ್ಡ್ ವ್ಯವಸ್ಥೆ, ಪ್ರಾಯೋಗಿಕ ಬೋಧನಾ ವಿಧಾನ, ವಿಶಾಲವಾದ ಆಟದ ಮೈದಾನ, ಕ್ರೀಡೆ ಸಾಂಸ್ಕೃತಿಕ ಚಟುವಟಿಕೆಗಳಿಗೆ ಹೆಚ್ಚಿನ ಪ್ರೋತ್ಸಾಹ, ಜೊತೆಗೆ ಸಂಗೀತ, ನೃತ್ಯ, ಕರಾಟೆ ಹಾಗೂ ಸಂಸ್ಕೃತ ತರಗತಿಗಳು ಉಂಟು. ಶಾಲಾ ಬಸ್ ವ್ಯವಸ್ಥೆ ಹಾಗೂ ಪ್ರತ್ಯೇಕ ಹಾಸ್ಟೆಲ್ ಸೌಲಭ್ಯವೂ ಇದೆ. ಇಂದೇ ಸಂಪರ್ಕಿಸಿ 08112246389.
4: Learn, grow and succeed with innovative programs.
5: At JSS AHER, deemed to be university accredited A++ by NAC, admissions are open for MSc in Cognitive Neuroscience, Environmental Science, Geoinformatics, Nanoscience and Technology, Nutrition and Dietetics and Biotechnology. Visit JSS deemed to be university, SS Nagara, Banni Mantapa, Mysuru. Call 9980841859.
6: ತೂಕ ಕಡಿಮೆ ಇರುವ ನವಜಾತ ಶಿಶುವಿನ ತೂಕ ಹೆಚ್ಚಿಸುವ ಸುಲಭ ಮಾರ್ಗ ಕಾಂಗರೂ ಮದರ್ ಕೇರ್. ತಾಯಿ ಅಥವಾ ಆರೋಗ್ಯವಂತ ವ್ಯಕ್ತಿಗಳು ನವಜಾತ ಶಿಶುವನ್ನು ಚರ್ಮಕ್ಕೆ ಅಂಟಿಕೊಂಡಂತೆ ಎದೆಗವಚಿಕೊಂಡು ಆರೈಕೆ ಮಾಡುವುದೇ ಕಾಂಗರೂ ಮದರ್ ಕೇರ್. ಇದರಿಂದ ನವಜಾತ ಶಿಶುವಿನ ತೂಕ ಹೆಚ್ಚಿ ಮಗು ಚಟುವಟಿಕೆಯಿಂದ ಇರುತ್ತದೆ, ಸೋಂಕು ಕಡಿಮೆಯಾಗುತ್ತದೆ, ತಾಯಿಯ ಎದೆಹಾಲು ಹೆಚ್ಚಿ ತಾಯಿ ಮಗುವಿನ ಬಾಂಧವ್ಯ ಗಟ್ಟಿಯಾಗುತ್ತದೆ. ಕಾಂಗರೂ ಮದರ್ ಕೇರ್, ವೆಚ್ಚವಿಲ್ಲದ ಬೆಚ್ಚನೆಯ ಆರೈಕೆ. ಇದು ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಪ್ರಕಟಣೆ.
7: ಹೋದ ವರ್ಷದ ಯೂಸ್ ಮಾಡಿದ್ರೆ ಹೇಗೆ?
8: ಯಾಕ್ರಿ, ಅವ್ನು ನೋಡಿದ್ರೆ ಎಲ್ಲ ಹೊಸದೇ ಬೇಕು ಅಂತಿದ್ದಾನೆ.
7: ಓ, ಹಾಗಾದ್ರೆ ಫೀಸು, ಆ ಬುಕ್ಸ್?
9: ನಿಮ್ಮ ಮಕ್ಕಳ ಎಜುಕೇಶನ್ ಅಂತ ಬಂದಾಗ ಈ ತರ ಯಾವುದೇ ಕಾಂಪ್ರಮೈಸ್ ಬೇಡ. ಮಣಪ್ಪುರಂ ಫಿನಾನ್ಸ್ ನೀಡ್ತಿದೆ ಎಜುಕೇಶನ್ ನೀಡ್ಸ್ ಗಾಗಿ ಸ್ಪೆಷಲ್ ಗೋಲ್ಡ್ ಲೋನ್. ಕರೆ ಮಾಡಿ 1800-420-2233.
0: ಕೇಳುಗರೆ ಗಮನಿಸಿ, ಈ ಸಂಜೆ 6:50 ಹಣ್ಣು ಹೊನ್ನು ಕಾರ್ಯಕ್ರಮದಲ್ಲಿ ಕೇಳಿ, ಹುಣಸೂರು ತಾಲೂಕಿನಲ್ಲಿ ತೋಟಗಾರಿಕಾ ಬೆಳೆಗಳ ಅಭಿವೃದ್ಧಿಗೆ ಇರುವ ವಿಪುಲ ಅವಕಾಶಗಳು ಕುರಿತು ಸಂದರ್ಶನ. ಭಾಗವಹಿಸಲಿದ್ದಾರೆ ಹುಣಸೂರು ತಾಲೂಕಿನ ಹಿರಿಯ ಸಹಾಯಕ ತೋಟಗಾರಿಕಾ ನಿರ್ದೇಶಕರಾದ ಡಾಕ್ಟರ್ ಎಚ್ ನಾಗರಾಜ್, ಸಂದರ್ಶಕರು ಎನ್ ಕೇಶವಮೂರ್ತಿ. 8:00 ನಾಟಕ ಗಡಿ ದಾಟಿದಾಗ, ರಚನೆ ಡಾಕ್ಟರ್ ಎಚ್ ರಾಚಪ್ಪ, ನಿರ್ದೇಶನ ಹಾಗೂ ನಿರ್ಮಾಣ ಪ್ರಭುಸ್ವಾಮಿ ಮಳಿಮಠ. ಆಕಾಶವಾಣಿ ಮೈಸೂರು ಎಫ್ಎಂ 100.6, ಸಮಯ 6:20. ಇನ್ನು ಮುಂದೆ ಸಂಸ್ಕೃತ ವಾರ್ತೆಗಳು ದೆಹಲಿ ಕೇಂದ್ರದಿಂದ.
10: ಇಯಂ ಆಕಾಶವಾಣಿ, ಸಂಪ್ರತಿ ವಾರ್ತಾ ಶ್ರೂಯಂತಾಂ. ಪ್ರವಾಚಿಕಾ ವಂದನಾ ಕಶ್ಯಪ.
11: ಆದೌ ಮುಖ್ಯ ವಾರ್ತಾ. ಕರ್ನಾಟಕಸ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಸ್ವಪದಾತ್ ಔಪಚಾರಿಕ ರೂಪೇಣ ತ್ಯಾಗಪತ್ರ.

ಕೇಳುಗರೆ ಗಮನಿಸಿ, ನಾಳೆ ಬೆಳಿಗ್ಗೆ 11 ಗಂಟೆಗೆ ಸೇವಾನಿವೃತ್ತಿ ಹೊಂದುತ್ತಿರುವ ಮೈಸೂರು ಆಕಾಶವಾಣಿಯ ಹಿರಿಯ ಟೆಕ್ನಿಷಿಯನ್ ಎಎನ್ ಶಿವಲಿಂಗೇಗೌಡ ಅವರೊಂದಿಗಿನ ಸಂದರ್ಶನವನ್ನು ಆಲಿಸಬಹುದು. ನಂತರ 11:30 ಸೇವಾನಿವೃತ್ತಿ ಹೊಂದುತ್ತಿರುವ ಮೈಸೂರು ಆಕಾಶವಾಣಿಯ ಸಹಾಯಕ ಇಂಜಿನಿಯರ್ ಪಿ ಆನಂದನ್ ಅವರೊಂದಿಗಿನ ಸಂದರ್ಶನ ಪ್ರಸಾರವಾಗಲಿದೆ. ಇವರೊಂದಿಗೆ ಭಾಗವಹಿಸುತ್ತಾರೆ ಡಾಕ್ಟರ್ ಮೈಸೂರು ಉಮೇಶ್.

0: ಎಫ್ಎಂ 100.6 ಇದು ನಿಮ್ಮ ನೆಚ್ಚಿನ ಆಕಾಶವಾಣಿ ಮೈಸೂರು. ಸಮಯ 6:37 ಆಗ್ತಾ ಇದೆ. ಇನ್ನು ಮುಂದೆ ಬೆಂಗಳೂರು ಕೇಂದ್ರದಿಂದ ಮೊದಲಿಗೆ ಕೆಲವು ವಾಣಿಜ್ಯ ಪ್ರಕಟಣೆ, ನಂತರ 6:40 ಸರಿಯಾಗಿ ಪ್ರದೇಶ ಸಮಾಚಾರ.
1: ಆಕಾಶವಾಣಿ ಈಗ ಕೆಲವು ಪ್ರಕಟಣೆಗಳು. 6:40 ಸರಿಯಾಗಿ ಪ್ರದೇಶ ಸಮಾಚಾರ, ಆಕಾಶವಾಣಿ ಬೆಂಗಳೂರು ಕೇಂದ್ರದಿಂದ.
2: ಮೋದಿ ಹರ್ ಪರಿವಾರ ಕೋ ಘರ್ ಮೇ ಬಿಜಲಿ ಬನಾಕರ್ ವಹಿ ಬಿಜಲಿ ಬೇಚಕರ್ ಕಮಾಯಿ ಕಾ ಏಕ್ ಔರ್ ಸಾಧನ್ ದೇನಾ ಚಾಹತಾ.
3: ಭಾರತದ ಪ್ರಧಾನಮಂತ್ರಿಯವರು ಪ್ರಾರಂಭಿಸಿದ ಸೌರ ಕ್ರಾಂತಿಯು ಈಗ ಫಲಿತಾಂಶಗಳನ್ನು ನೀಡುತ್ತಿದೆ. ಭಾರತದಾದ್ಯಂತ 30 ಲಕ್ಷಕ್ಕಿಂತಲೂ ಹೆಚ್ಚು ಕುಟುಂಬಗಳು ತಮ್ಮ ಚಾವಣಿಗಳ ಮೇಲೆ ಸೋಲಾರ್ ಪ್ಯಾನಲ್ ಅನ್ನು ಅಳವಡಿಸಿದ್ದಾರೆ. ನೀವು ಸಹ ಈ ಇಂಧನ ಕ್ರಾಂತಿಯ ಭಾಗವಾಗಿ ಪಿಎಂ ಸೂರ್ಯಘರ್ ಉಚಿತ ವಿದ್ಯುತ್ ಯೋಜನೆ ಇಂದೇ ನೋಂದಾಯಿಸಿಕೊಳ್ಳಿ pmsuryaghar.gov.in.
4: ನಿಮ್ಮ ಪ್ರೀತಿ ಪಾತ್ರರ ಹುಟ್ಟುಹಬ್ಬಕ್ಕೆ ಶುಭ ಹಾರೈಸಬೇಕೇ? ವಿಶೇಷ ದಿನಗಳಲ್ಲಿ ಜನರಿಗೆ ಶುಭ ಕೋರಬೇಕೇ? ಬನ್ನಿ, ಆಕಾಶವಾಣಿ ನಿಮ್ಮ ದನಿಯಾಗಲಿದೆ. ಆಕಾಶವಾಣಿ ಮೂಲಕ ಹಾರೈಸಿ, ನಿಮ್ಮ ಹಾರೈಕೆಗೊಂದು ಹೊಸ ಮಾಧ್ಯಮ ರೂಪಿಸಿ. ಹೆಚ್ಚಿನ ಮಾಹಿತಿಗೆ ಸಂಪರ್ಕಿಸಿ ಸಿಬಿಎಸ್.

ಶತ್ರುಗಳ ಆಯುಧಗಳಿಗೆ ಎದೆಯೊಡ್ಡಿ ಹಸಿವು ನಿದ್ದೆ ಬಾಯಾರಿಕೆಗಳನ್ನು ಲೆಕ್ಕಿಸದೆ ಹಗಲಿರುಳೆನ್ನದೆ ದೇಶ ಕಾಯುವ ಯೋಧರೇ ನಮ್ಮ ನೆಮ್ಮದಿಯ ನಿದ್ದೆಗೆ ಕಾರಣೀಭೂತರು. ದೇಶಕ್ಕಾಗಿ ಬದುಕುವುದು ಹೆಮ್ಮೆಯ ವಿಷಯವಾದರೆ ದೇಶಕ್ಕಾಗಿ ಮಡಿಯುವುದು ಅಮರತೆ. ಪ್ರತಿದಿನ ನಿದ್ರೆಗೆ ಜಾರುವ ಮುನ್ನ ವೀರ ಯೋಧರನ್ನು ಒಮ್ಮೆ ಸ್ಮರಿಸೋಣ ಅಲ್ಲವೇ? ಯೋಧರ ಯೋಗಕ್ಷೇಮಕ್ಕಾಗಿ ಪ್ರತಿಕ್ಷಣವೂ ಪ್ರಾರ್ಥಿಸೋಣ.

0: ಕನ್ನಡ ಬಳಕೆಗೆ ಮನೆಯೇ ಮೊದಲ ಪಾಠ ಶಾಲೆ.
1: ನಮ್ಮ ನಮ್ಮ ಮನೆಯಲ್ಲಿ ನಾವಷ್ಟೇ ಕನ್ನಡ ಮಾತನಾಡದೆ ಮಕ್ಕಳ ಜೊತೆಲೂ ಕೂಡ ಕನ್ನಡ ಮಾತಾಡೋಣ.
0: ಆಗ ತಾನಾಗಿ ಮಕ್ಕಳಲ್ಲೂ ಕೂಡ ಕನ್ನಡದ ಬಗ್ಗೆ ಪ್ರೀತಿ ಹುಟ್ಟುತ್ತೆ, ನಾವು ನಮ್ಮ ಭಾಷೆ ನಮ್ಮ ನಾಡು ಅನ್ನುವಂತಹ ಅಭಿಮಾನ ಕೂಡ ಹುಟ್ಟುತ್ತೆ.
1: ಕನ್ನಡದಲ್ಲೇ ಕಲ್ಪನೆಯನ್ನ ಮಾಡೋಣ, ಕನ್ನಡದಲ್ಲೇ ಕನಸನ್ನ ಕಾಣೋಣ,
0: ಕನ್ನಡದಲ್ಲೇ ವ್ಯವಹಾರವನ್ನು ಕೂಡ ಮಾಡೋಣ.

0: ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ಹರ್ಷಿತಾ ಟಿಎಲ್. ಮುಖ್ಯಾಂಶಗಳು. ಮುಖ್ಯಮಂತ್ರಿ ಸ್ಥಾನಕ್ಕೆ ಸಿದ್ದರಾಮಯ್ಯ ರಾಜೀನಾಮೆ, ರಾಜ್ಯಪಾಲರ ವಿಶೇಷ ಕಾರ್ಯದರ್ಶಿಗೆ ರಾಜೀನಾಮೆ ಪತ್ರ ಸಲ್ಲಿಕೆ. ರಾಷ್ಟ ರಾಜಕಾರಣದಲ್ಲಿ ಆಸಕ್ತಿ ಇಲ್ಲ, ರಾಜ್ಯ ರಾಜಕಾರಣದಲ್ಲೇ ಮುಂದುವರಿಯುವುದಾಗಿ ಮುಖ್ಯಮಂತ್ರಿ ಸ್ಪಷ್ಟನೆ. ಯಾರು ನೂತನ ಮುಖ್ಯಮಂತ್ರಿಯಾದರೂ ರಾಜ್ಯದ ಜನತೆಗೆ ಪ್ರಯೋಜನವಿಲ್ಲ, ಬಿಜೆಪಿ ಅಭಿಮತ. ಉಪರಾಷ್ಟಪತಿ ಸಿಪಿ ರಾಧಾಕೃಷ್ಣನ್ ನಾಳೆ ರಾಜ್ಯ ಪ್ರವಾಸ, ವಿವಿಧ ಕಾರ್ಯಕ್ರಮಗಳಲ್ಲಿ ಭಾಗಿ. ಮಂಗಳೂರು ತಣ್ಣೀರುಬಾವಿ ಇಕೋ ಬೀಚ್ನಲ್ಲಿ ನಾಳೆ ಇಂಡಿಯನ್ ಓಪನ್ ಆಫ್ ಸರ್ಫಿಂಗ್ ಪಂದ್ಯಾವಳಿಗಳಿಗೆ ಚಾಲನೆ. ಮುಖ್ಯಮಂತ್ರಿ ಸ್ಥಾನಕ್ಕೆ ಸಿದ್ದರಾಮಯ್ಯ ಅವರು ರಾಜೀನಾಮೆ ಸಲ್ಲಿಸಿದ್ದಾರೆ. ಲೋಕಭವನಕ್ಕೆ ಸಂಪುಟ ಸಹೋದ್ಯೋಗಿಗಳೊಂದಿಗೆ ತೆರಳಿದ ಅವರು ರಾಜ್ಯಪಾಲ ಥಾವರ್ಚಂದ್ ಗೆಹ್ಲೋಟ್ ಅನುಪಸ್ಥಿತಿಯಲ್ಲಿ ರಾಜ್ಯಪಾಲರ ವಿಶೇಷ ಕಾರ್ಯದರ್ಶಿ ಪ್ರಭುಶಂಕರ್ ಅವರಿಗೆ ರಾಜೀನಾಮೆ ಪತ್ರ ಸಲ್ಲಿಸಿದ್ದಾರೆ. ರಾಜೀನಾಮೆ ಪತ್ರವನ್ನು ಸ್ವೀಕರಿಸಿದ ಪ್ರಭುಶಂಕರ್ ಶಿಷ್ಟಾಚಾರದ ಬಗ್ಗೆ ಸಿದ್ದರಾಮಯ್ಯ ಅವರಿಗೆ ಮನವರಿಕೆ ಮಾಡಿದ್ದಾರೆ. ಈ ಹಿನ್ನೆಲೆಯಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ನಾಳೆ ರಾಜ್ಯಪಾಲರನ್ನು ಮತ್ತೊಮ್ಮೆ ಭೇಟಿಯಾಗಲಿದ್ದಾರೆ. ವರಿಷ್ಠರ ಸೂಚನೆಯಂತೆ ಮುಖ್ಯಮಂತ್ರಿ ಸ್ಥಾನಕ್ಕೆ ರಾಜೀನಾಮೆ ನೀಡಿರುವುದಾಗಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಸ್ಪಷ್ಟಪಡಿಸಿದ್ದಾರೆ. ಬೆಂಗಳೂರಿನಲ್ಲಿ ಇಂದು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ರಾಜ್ಯಪಾಲರು ತಮ್ಮ ರಾಜೀನಾಮೆಯನ್ನು ಅಂಗೀಕರಿಸುವ ವಿಶ್ವಾಸವಿದೆ ಎಂದು ತಿಳಿಸಿದ್ದಾರೆ. ಇದೇ ವೇಳೆ ಎರಡು ಬಾರಿ ಮುಖ್ಯಮಂತ್ರಿ, ಎರಡು ಬಾರಿ ವಿರೋಧ ಪಕ್ಷದ ನಾಯಕನಾಗಲು ಅವಕಾಶ ನೀಡಿದ ಕಾಂಗ್ರೆಸ್ನ ಹಿರಿಯ ನಾಯಕರಾದ ಸೋನಿಯಾ ಗಾಂಧಿ, ರಾಹುಲ್ ಗಾಂಧಿ, ಮಲ್ಲಿಕಾರ್ಜುನ ಖರ್ಗೆ ಅವರಿಗೆ ಧನ್ಯವಾದ ಸಲ್ಲಿಸಿದ್ದಾರೆ.
1: ಮುಖ್ಯಮಂತ್ರಿ ಸ್ಥಾನಕ್ಕೆ ರಾಜೀನಾಮೆಯನ್ನ ಸಲ್ಲಿಸಿದ್ದೇನೆ. ಹೈಕಮಾಂಡ್ನವರು ಯಾವಾಗ ಸೂಚಿಸ್ತಾರೆ ಅವಾಗ ರಾಜೀನಾಮೆಯನ್ನ ಕೊಡ್ತೇನೆ ಅಂತ ಹೇಳಿದ್ದೆ. ಕರ್ನಾಟಕದ ಮೇರು ನಟ ರಾಜ್ಕುಮಾರ್ ಅವರು ಅಭಿಮಾನಿ ದೇವರು ಅಂತ ಕರಿತಾ ಇದ್ರು. ನಾನು ರಾಜಕಾರಣಿ, ನಾನು ಸಂವಿಧಾನನೇ ನಮ್ಮ ಧರ್ಮ ಅಂತ ತಿಳ್ಕೊಂಡಿರ್ತಕ್ಕಂಥವನು. ಮತದಾರರೇ ನಮ್ಮ ಅಭಿಮಾನಿ ದೇವರು. 2023 ಇಲ್ಲಿವರೆಗೆ ಇರತಕ್ಕಂಥ ಸರ್ಕಾರ ಸಮಾನ ಅವಕಾಶಗಳು, ಸಮಾನತೆ ಬರಲಿಕ್ಕೆ ಪ್ರಯತ್ನಗಳನ್ನು ಮಾಡಿದ್ದೇವೆ. ಈ 5 ಗ್ಯಾರಂಟಿ ಯೋಜನೆಗಳನ್ನು ಕೂಡ ಮೊದಲನೇ ವರ್ಷವೇ ಈಡೇರಿಸಿದ್ದೀವಿ. ನಾವು ಜನತೆಗೆ ಕೊಟ್ಟಂತ ಭರವಸೆಗಳನ್ನು ಈಡೇರಿಸತಕ್ಕಂತ ಪ್ರಾಮಾಣಿಕ ಪ್ರಯತ್ನವನ್ನು ಮಾಡಿದ್ದೇವೆ. ಇದು ನನಗೆ ಮತ್ತು ನಮ್ಮ ಪಕ್ಷಕ್ಕೆ ಸಂತೃಪ್ತಿಯನ್ನು ಕೊಟ್ಟಿರತಕ್ಕಂಥ ವಿಚಾರ.
0: ರಾಷ್ಟ ರಾಜಕಾರಣದಲ್ಲಿ ಆಸಕ್ತಿ ಇಲ್ಲ, ಹೀಗಾಗಿ ರಾಜ್ಯ ರಾಜಕಾರಣದಲ್ಲೇ ಮುಂದುವರಿಯುವುದಾಗಿ ಸಿದ್ದರಾಮಯ್ಯ ತಿಳಿಸಿದ್ದಾರೆ. ರಾಜ್ಯದ ಜನತೆ 5 ವರ್ಷಗಳ ಕಾಲ ಶಾಸಕನಾಗಿ ಆಯ್ಕೆ ಮಾಡಿದ್ದಾರೆ. ಇನ್ನು 2 ವರ್ಷ ಅವಧಿ ಇದ್ದು ಅಲ್ಲಿಯವರೆಗೆ ಕರ್ನಾಟಕ ಹಾಗೂ ಕ್ಷೇತ್ರದ ಜನತೆ ಪರವಾಗಿ ಸೇವೆ ಸಲ್ಲಿಸುವುದಾಗಿ ಹೇಳಿದ್ದಾರೆ. ಇದೇ ವೇಳೆ ಮುಂದಿನ ಮುಖ್ಯಮಂತ್ರಿ ಯಾರು ಎಂಬ ಪ್ರಶ್ನೆಗೆ ಉತ್ತರಿಸಿದ ಸಿದ್ದರಾಮಯ್ಯ ಅವರು ಈ ಬಗ್ಗೆ ಶಾಸಕಾಂಗ ಪಕ್ಷದ ಸಭೆ ಮತ್ತು ವರಿಷ್ಠರು ತೀರ್ಮಾನ ಕೈಗೊಳ್ಳಲಿದ್ದಾರೆ ಎಂದರು. ತಮ್ಮ ರಾಜಕೀಯ ಜೀವನ ಹಾಗೂ ನಡೆದು ಬಂದ ಹಾದಿಯನ್ನ ಸ್ಮರಿಸಿದರು. ನಟ ರಾಜ್ಕುಮಾರ್ ಅಭಿಮಾನಿಗಳನ್ನು ದೇವರು ಎಂದು ಕರೆದಿದ್ದರು. ಅದೇ ರೀತಿ ಮತದಾರರೇ ತಮಗೆ ಅಭಿಮಾನಿ ದೇವರಾಗಿದ್ದಾರೆ. ಸಂವಿಧಾನವೇ ನಮ್ಮ ಧರ್ಮ ಎಂದು ತಿಳಿದಿದ್ದೇನೆ ಎಂದರು. 2006 ಕಾಂಗ್ರೆಸ್ ಪಕ್ಷಕ್ಕೆ ಸೇರಿದ ಬಳಿಕ ಎಲ್ಲಾ ಕಾರ್ಯಕರ್ತರು, ಶಾಸಕರು, ಸಂಸದರು ಪ್ರೀತಿ ತೋರಿದ್ದಾರೆ. ಈ ಹಿನ್ನೆಲೆಯಲ್ಲಿ ಅವರೆಲ್ಲರಿಗೂ ಧನ್ಯವಾದ ಸಲ್ಲಿಸುವುದಾಗಿ ಹೇಳಿದರು. ಗ್ಯಾರಂಟಿ ಯೋಜನೆ ಜಾರಿಯಾದ ಬಳಿಕ ಕರ್ನಾಟಕದ ಆದಾಯ ಮೊದಲ ಸ್ಥಾನದಲ್ಲಿದೆ ಎಂದು ಹೆಮ್ಮೆ ವ್ಯಕ್ತಪಡಿಸಿದರು. ಸುದ್ದಿಗೋಷ್ಠಿ ಬಳಿಕ ಎಲ್ಲಾ ನಾಯಕರು ಒಗ್ಗಟ್ಟು ಪ್ರದರ್ಶನ ಮಾಡಿದರು. ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ರಾಜ್ಯದ ದೀರ್ಘಾವಧಿ ಮುಖ್ಯಮಂತ್ರಿ ಎಂಬ ಹೆಗ್ಗಳಿಕೆಗೆ ಪಾತ್ರವಾಗಿದ್ದು 17 ಬಾರಿ ಆಯವ್ಯಯ ಮಂಡಿಸಿದ ಕೀರ್ತಿಯು ಅವರಿಗೆ ಸಲ್ಲುತ್ತದೆ. ಮುಖ್ಯಮಂತ್ರಿ ಸಿದ್ದರಾಮಯ್ಯ ಏರ್ಪಡಿಸಿದ್ದ ಉಪಹಾರ ಕೂಟದಲ್ಲಿ ರಾಜೀನಾಮೆ ಘೋಷಿಸುವ ನಿರ್ಧಾರ ಪ್ರಕಟಿಸುತ್ತಿದ್ದಂತೆಯೇ ಇಡೀ ಸಚಿವ ಸಂಪುಟ ಭಾವುಕವಾಯಿತು ಎಂದು ಅಬಕಾರಿ ಸಚಿವ ಆರ್ಬಿ ತಿಮ್ಮಾಪುರ ತಿಳಿಸಿದ್ದಾರೆ. ಬೆಂಗಳೂರಿನಲ್ಲಿಂದು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಸಚಿವರು ಭಾವುಕರಾಗಿರುವುದನ್ನು ಕಂಡು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಭಾವುಕರಾಗಿದ್ದರು. ಡಿಕೆ ಶಿವಕುಮಾರ್ ಮುಂದಿನ ಮುಖ್ಯಮಂತ್ರಿ ಆಗಲಿದ್ದಾರೆ ಎಂದು ವರಿಷ್ಠರು ತಮಗೆ ತಿಳಿಸಿದ್ದಾರೆ ಎಂದು ಮುಖ್ಯಮಂತ್ರಿ ಉಪಹಾರ ಕೂಟದಲ್ಲಿ ಹೇಳಿದರು. ತಮ್ಮ ರಾಜಕೀಯ ಜೀವನ ಕೊನೆಗೊಂಡಿದೆ ಎಂದು ಭಾವಿಸಿದ ಸಂದರ್ಭದಲ್ಲಿ ಸಿದ್ದರಾಮಯ್ಯ ಅವರು ತಮ್ಮನ್ನು ಪರಿಷತ್ ಸದಸ್ಯರನ್ನಾಗಿ ಮಾಡಿ ಸಂಪುಟಕ್ಕೆ ಸೇರ್ಪಡೆಗೊಳಿಸಿದರು ಎಂದು ಸ್ಮರಿಸಿದ್ದಾರೆ. ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ.
2: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
3: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
4: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
3: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಸಿದ್ದರಾಮಯ್ಯ ಅವರು ಮುಖ್ಯಮಂತ್ರಿ ಸ್ಥಾನಕ್ಕೆ ರಾಜೀನಾಮೆ ಕೊಟ್ಟಿರುವುದು ಕಾಂಗ್ರೆಸ್ ಪಕ್ಷದ ಮೇಲೋ ಹಾಗೂ ಕರ್ನಾಟಕದ ಚುನಾವಣಾ ರಾಜಕಾರಣದ ಮೇಲೆ ಪರಿಣಾಮ ಬೀರಲಿದೆ ಎಂದು ಮಾಜಿ ಮುಖ್ಯಮಂತ್ರಿ ಹಾಗೂ ಸಂಸದ ಬಸವರಾಜ ಬೊಮ್ಮಾಯಿ ಅಭಿಪ್ರಾಯಪಟ್ಟಿದ್ದಾರೆ. ಕಾಂಗ್ರೆಸ್ನಿಂದ ಹಿಂದುಳಿದವರಿಗೆ ನಂಬಿಕೆ ದ್ರೋಹವಾಗಿದೆ ಎಂದು ತಿಳಿಸಿದ್ದಾರೆ. ಹೊಸದಾಗಿ ಯಾರು ಮುಖ್ಯಮಂತ್ರಿಯಾಗಿ ಬಂದರೂ ಅದು ಕನ್ನಡಿಗರಿಗೆ ಅಥವಾ ಕರ್ನಾಟಕಕ್ಕೆ ಪ್ರಯೋಜನವಿಲ್ಲ ಎಂದು ಬಿಜೆಪಿ ರಾಜ್ಯ ಘಟಕ ಸಾಮಾಜಿಕ ಮಾಧ್ಯಮ ಎಕ್ಸ್ನಲ್ಲಿ ಪೋಸ್ಟ್ ಮಾಡಿದೆ. ಬಡವರು, ಕಾರ್ಮಿಕರು, ರೈತರು, ಯುವಕರು, ಮಹಿಳೆಯರು, ದೀನ ದಲಿತರು ಮತ್ತು ಹಿಂದುಳಿದವರನ್ನು ಘೋಷಿಸುವ ಮೂಲಕ ಸರ್ಕಾರವನ್ನು ನಡೆಸುವ ಈ ಜನರ ಪ್ರವೃತ್ತಿ ನಿರಂತರವಾಗಿ ಮುಂದುವರಿಯಲಿದೆ ಎಂದು ತಿಳಿಸಿದೆ. ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ತಮ್ಮ ಸ್ಥಾನಕ್ಕೆ ರಾಜೀನಾಮೆ ನೀಡಬೇಕಾದ ಪರಿಸ್ಥಿತಿ ಎದುರಾದ ಕ್ಷಣದಲ್ಲಿ ಅಧಿಕಾರದ ಕೊನೆಯ ದಿನಗಳಲ್ಲಿ ತರಾತುರಿಯಲ್ಲಿ ಜಾತಿ ಜನಗಣತಿ ವರದಿ ಸ್ವೀಕರಿಸುವುದು, ಅದರ ಮಾಹಿತಿಯನ್ನು ಮಾಧ್ಯಮಗಳಿಗೆ ಸೋರಿಕೆ ಮಾಡುವುದು ಎಷ್ಟು ಸರಿ ಎಂದು ಪ್ರತಿಪಕ್ಷ ನಾಯಕ ಆರ್ ಅಶೋಕ ಪ್ರಶ್ನಿಸಿದ್ದಾರೆ. ರಾಜ್ಯದಲ್ಲಿ ಕಾಂಗ್ರೆಸ್ ಆಡಳಿತ ವಿಫಲವಾಗಿದೆ, ಕರ್ನಾಟಕದಲ್ಲಿ ಕಾಂಗ್ರೆಸ್ ಪರವಾದ ವಾತಾವರಣ ಇಲ್ಲ ಎಂದು ತಿಳಿಸಿದ್ದಾರೆ. ಉಪರಾಷ್ಟಪತಿ ಸಿಪಿ ರಾಧಾಕೃಷ್ಣನ್ ನಾಳೆ ರಾಜ್ಯ ಪ್ರವಾಸ ಕೈಗೊಳ್ಳಲಿದ್ದಾರೆ. ಬೆಂಗಳೂರಿನ ಆರ್ಟ್ ಆಫ್ ಲಿವಿಂಗ್ ಫೌಂಡೇಶನ್ನ ಕಾರ್ಯಕ್ರಮದಲ್ಲಿ ಭಾಗಿಯಾಗಲಿರುವ ಅವರು ಬಳಿಕ ದಾವಣಗೆರೆಯಲ್ಲಿರುವ ಯುಬಿಡಿಟಿ ಇಂಜಿನಿಯರಿಂಗ್ ಕಾಲೇಜಿನ ಅಮೃತ ಮಹೋತ್ಸವದ ಸಂಭ್ರಮಾಚರಣೆಯಲ್ಲಿ ಭಾಗವಹಿಸಲಿದ್ದಾರೆ. ರಾಜ್ಯಪಾಲ ತಾವರ್ಚಂದ್ ಗೆಹ್ಲೋಟ್ ಮುಖ್ಯ ಅತಿಥಿಗಳಾಗಿ ಭಾಗವಹಿಸಲಿದ್ದಾರೆ. ಕಾರ್ಯಕ್ರಮದಲ್ಲಿ ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್, ಜಿಲ್ಲಾ ಉಸ್ತುವಾರಿ ಸಚಿವ ಎಸ್ಎಸ್ ಮಲ್ಲಿಕಾರ್ಜುನ್, ಉನ್ನತ ಶಿಕ್ಷಣ ಸಚಿವ ಡಾ ಎಂಸಿ ಸುಧಾಕರ್ ಭಾಗಿಯಾಗಲಿದ್ದಾರೆ. ಕಾಲೇಜಿನಲ್ಲಿ ಓದಿದ 1,500ಕ್ಕೂ ಹೆಚ್ಚು ಹಳೆಯ ವಿದ್ಯಾರ್ಥಿಗಳು ಕಾರ್ಯಕ್ರಮಕ್ಕೆ ಸಾಕ್ಷಿಯಾಗಲಿದ್ದಾರೆ. ಭಾನುವಾರ ಉಪರಾಷ್ಟಪತಿಗಳು ದಕ್ಷಿಣ ಕನ್ನಡ ಜಿಲ್ಲೆಯ ಬೆಳ್ತಂಗಡಿಯಲ್ಲಿ ಸಿರಿ ಕೈಗಾರಿಕಾ ವನ ಉದ್ಘಾಟಿಸಲಿದ್ದಾರೆ. ಅಂದು ಶ್ರೀ ಕ್ಷೇತ್ರ ಧರ್ಮಸ್ಥಳದ ಮಂಜುನಾಥ ಸ್ವಾಮಿ ದೇವಾಲಯಕ್ಕೂ ಭೇಟಿ ನೀಡಲಿದ್ದಾರೆ. ಬನ್ನೇರುಘಟ್ಟ ಮೃಗಾಲಯದಲ್ಲಿ ಕಳೆದ ರಾತ್ರಿ ಜನಿಸಿರುವ ನವಜಾತ ನೀರಾನೆ ಮರಿ ಹೆಣ್ಣಾಗಿದ್ದಲ್ಲಿ ತ್ಯಾವರೆಕೊಪ್ಪ ಮೃಗಾಲಯದಲ್ಲಿ ವೈದ್ಯರಾಗಿದ್ದ ದಿವಂಗತ ಡಾ ಸಮೀಕ್ಷಾ ರೆಡ್ಡಿ ಗೌರವಾರ್ಥ ಸಮೀಕ್ಷಾ ಎಂದು ಹೆಸರಿಡಲು ಅರಣ್ಯ ಜೀವಿಶಾಸ್ತ್ರ ಮತ್ತು ಪರಿಸರ ಸಚಿವ ಈಶ್ವರ್ ಬಿ ಖಂಡ್ರೆ ಸೂಚಿಸಿದ್ದಾರೆ. ಕಳೆದ ಬಾರಿ ಇದೇ ನೀರಾನೆ ಜನ್ಮ ನೀಡಿದ್ದ ಮರಿ ಸೋಂಕಿನಿಂದ ಮೃತಪಟ್ಟಿತ್ತು. ಈ ನಿಟ್ಟನಲ್ಲಿ ಮರಿಯ ಆರೋಗ್ಯದ ಬಗ್ಗೆ ಸತತ ನಿಗಾ ಇಟ್ಟು ಯಾವುದೇ ಸೋಂಕು ತಗುಲದಂತೆ ಕಟ್ಟುನಿಟ್ಟಾಗಿ ಕಾರ್ಯಾಚರಣೆ ಮಾನದಂಡಗಳನ್ನು ಅನುಸರಿಸಲು ಸಚಿವರು ನಿರ್ದೇಶನ ನೀಡಿದ್ದಾರೆ. ನಾಳೆಯಿಂದ ಇದೇ 31ರವರೆಗೆ ಮಂಗಳೂರಿನ ಬ್ಲೂ ಬೇ ತಣ್ಣೀರು ಬಾವಿ ಎಕೋ ಬೀಚ್ನಲ್ಲಿ ಇಂಡಿಯನ್ ಓಪನ್ ಆಫ್ ಸರ್ಫಿಂಗ್ 2026 ನಡೆಯಲಿದೆ. ವಿವಿಧ ರಾಜ್ಯಗಳ ಸುಮಾರು 80ಕ್ಕೂ ಹೆಚ್ಚು ಸರ್ಫರ್ಗಳು ಭಾಗವಹಿಸಲಿದ್ದಾರೆ. ಈ ವರ್ಷದ ಕೊನೆಯ ವೇಳೆಗೆ ಐಚಿ ನೊಗೋಯೋ ಏಷ್ಯನ್ ಕ್ರೀಡಾಕೂಟದಲ್ಲಿ ಸರ್ಫಿಂಗ್ ಚೊಚ್ಚಲ ಪ್ರವೇಶಕ್ಕೆ ಸಿದ್ದತೆ ನಡೆಸುತ್ತಿರುವ ಹಿನ್ನೆಲೆಯಲ್ಲಿ ಈ ಕ್ರೀಡಾಕೂಟ ಪ್ರಾಮುಖ್ಯತೆ ಪಡೆದುಕೊಂಡಿದೆ. ಪುರುಷರ ಓಪನ್, ಮಹಿಳಾ ಓಪನ್, 18 ವರ್ಷದೊಳಗಿನ ಬಾಲಕರು ಹಾಗೂ ಬಾಲಕಿಯರು, 14 ವರ್ಷದೊಳಗಿನ ಬಾಲಕರು ಹಾಗೂ ಬಾಲಕಿಯರ ವಿಭಾಗಗಳಲ್ಲಿ ಸ್ಪರ್ಧೆ ಆಯೋಜಿಸಲಾಗಿದೆ. ಕರ್ನಾಟಕ, ಕೇರಳ, ತಮಿಳುನಾಡು, ತೆಲಂಗಾಣ, ಆಂಧ್ರಪ್ರದೇಶ ಮತ್ತು ಗೋವಾದ ಸರ್ಫರ್ಗಳು ಈ ಕ್ರೀಡಾಕೂಟದಲ್ಲಿ ಭಾಗಿಯಾಗಲಿದ್ದಾರೆ. ಉತ್ತರ ಕನ್ನಡ ಜಿಲ್ಲೆಯ ಭಟ್ಕಳಕ್ಕೆ ವಿಧಾನಸಭೆ ವಿರೋಧ ಪಕ್ಷದ ನಾಯಕ ಆರ್ ಅಶೋಕ ಹಾಗೂ ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ ನಾಳೆ ಭೇಟಿ ನೀಡಲಿದ್ದಾರೆ. ಭಾನುವಾರ ಭಟ್ಕಳದ ಶಿರಾಲಿ ಬಳಿ ಚಿಪ್ಪಿಕಲ್ಲು ತೆಗೆಯುವ ಉಂಟಾದ ದುರಂತದಲ್ಲಿ ಮೃತರಾದ ಸಂತ್ರಸ್ತ ಕುಟುಂಬವನ್ನು ಭೇಟಿಯಾಗಿ ಉಭಯ ನಾಯಕರು ಸಾಂತ್ವನ ಹೇಳಲಿದ್ದಾರೆ. ನಂತರ ಮುರಿನಕಟ್ಟೆ ಧ್ವಂಸವನ್ನು ವಿರೋಧಿಸಿ ಭಾರತೀಯ ಜನತಾ ಪಕ್ಷದಿಂದ ನಡೆಯುವ ಪ್ರತಿಭಟನೆಯಲ್ಲಿ ಪಾಲ್ಗೊಳ್ಳಲಿದ್ದಾರೆ. ಈ ನಡುವೆ ಕಾನೂನು ಮತ್ತು ಸುವ್ಯವಸ್ಥೆ ಕಾಪಾಡುವ ಉದ್ದೇಶದಿಂದ ಉತ್ತರ ಕನ್ನಡ ಜಿಲ್ಲೆಯ ಭಟ್ಕಳ ತಾಲೂಕಿನಾದ್ಯಂತ ತಾತ್ಕಾಲಿಕವಾಗಿ ಮದ್ಯ ನಿಷೇಧ ಜಾರಿಗೊಳಿಸಿ ಜಿಲ್ಲಾಧಿಕಾರಿ ಕೆ ಲಕ್ಷ್ಮೀಪ್ರಿಯ ಆದೇಶ ಹೊರಡಿಸಿದ್ದಾರೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಮುಖ್ಯಮಂತ್ರಿ ಸ್ಥಾನಕ್ಕೆ ಸಿದ್ದರಾಮಯ್ಯ ರಾಜೀನಾಮೆ, ರಾಜ್ಯಪಾಲರ ವಿಶೇಷ ಕಾರ್ಯದರ್ಶಿಗಳಿಗೆ ರಾಜೀನಾಮೆ ಪತ್ರ ಸಲ್ಲಿಕೆ. ರಾಷ್ಟ ರಾಜಕಾರಣದಲ್ಲಿ ಆಸಕ್ತಿ ಇಲ್ಲ, ರಾಜ್ಯ ರಾಜಕಾರಣದಲ್ಲೇ ಮುಂದುವರಿಯುವುದಾಗಿ ಮುಖ್ಯಮಂತ್ರಿ ಸ್ಪಷ್ಟನೆ. ಯಾರೂ ನೂತನ ಮುಖ್ಯಮಂತ್ರಿಯಾದರೂ ರಾಜ್ಯದ ಜನತೆಗೆ ಪ್ರಯೋಜನವಿಲ್ಲ, ಬಿಜೆಪಿ ಅಭಿಮತ. ಉಪರಾಷ್ಟಪತಿ ಸಿಪಿ ರಾಧಾಕೃಷ್ಣನ್ ನಾಳೆ ರಾಜ್ಯ ಪ್ರವಾಸ, ವಿವಿಧ ಕಾರ್ಯಕ್ರಮಗಳಲ್ಲಿ ಭಾಗಿ. ಮಂಗಳೂರು ತಣ್ಣೀರು ಬಾವಿ ಇಕೋ ಬೀಚ್ನಲ್ಲಿ ನಾಳೆ ಇಂಡಿಯನ್ ಓಪನ್ ಆಫ್ ಸರ್ಫಿಂಗ್ ಪಂದ್ಯಾವಳಿಗಳಿಗೆ ಚಾಲನೆ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಗಿಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಸಂಜೆ 7:35ಕ್ಕೆ.
5: ಎಫ್ಎಂ 100.6 ಆಕಾಶವಾಣಿ ಮೈಸೂರು. ವೇಳೆ ಸರಿಯಾಗಿ 6:50. ಕೃಷಿರಂಗ ಕಿಸಾನ್ ವಾಣಿ ಭಾರತ ಸರ್ಕಾರದ ಕೃಷಿ ಹಾಗೂ ರೈತ ಕಲ್ಯಾಣ ಸಚಿವಾಲಯದ ಪ್ರಾಯೋಜಿತ ಕಾರ್ಯಕ್ರಮ ಹಣ್ಣು ಹೊನ್ನು ತೋಟಗಾರಿಕಾ ಬೆಳೆಗಳ ಸುಸ್ಥಿರ ಬೇಸಾಯ ಕುರಿತ ಬಾನುಲಿ ಸರಣಿ.

0: ಮೈಸೂರು ಆಕಾಶವಾಣಿ ಕೇಂದ್ರದ ರೈತ ಕೇಳುಗರಿಗೆಲ್ಲ ನಮಸ್ಕಾರ. ಇಂದಿನ ಕೃಷಿ ರಂಗ ಕಿಸಾನ್ ವಾಣಿ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ಇಂದಿನ ಕಾರ್ಯಕ್ರಮದಲ್ಲಿ ಹಣ್ಣು ಹೊನ್ನು ತೋಟಗಾರಿಕಾ ಬೆಳೆಗಳ ಸುಸ್ಥಿರ ಬೇಸಾಯ ಕುರಿತ ಬಾನುಲಿ ಸರಣಿ ಕೇಳಲಿದ್ದೀರಿ. ಮೊದಲಿಗೆ ಕೆಲವು ವಾಣಿಜ್ಯ ಪ್ರಕಟಣೆಗಳು.
1: ಆತ್ಮ ನಿರ್ಭರ್ ಕಿಸಾನ್ ಭಾರತ್ ಕಿಶಾನ್ ಉತ್ಪಾದನ್ ಮೇ ಆತ್ಮ ನಿರ್ಭರ್ ಹೋನೆ ಕೆ ಸಾಥ್ ಸಾಥ್ ಫಸಲ್ ಕಿ ಕಟಾಯಿ ಕೆ ಉಪರಾಂತ್ ಉಪಜ್ ಕಿ ಹಾನಿ ಕೋ ರೋಕ್ನೆ, ಗ್ರಾಮೀಣ ಕ್ಷೇತ್ರೋ ಮೇ ರೋಜ್ಗಾರ್ ಸೃಜನ್ ಕರ್ನೆ ಔರ್ ಬೀಜ್ ಸೆ ಬಾಜಾರ್ ತಕ್ ಕೆ ವಿಷನ್ ಕೋ ಮಜಬೂತಿ ದೇನೆ ಕೆ ಉದ್ದೇಶ್ಯ ಸೆ ಏಕ್ ವರ್ಷ ಪೂರ್ವ ಮಾನನೀಯ ಪ್ರಧಾನ ಮಂತ್ರಿ ಶ್ರೀ ನರೇಂದ್ರ ಮೋದಿ ಜಿ ನೆ ಏಕ್ ಮಹತ್ವಾಕಾಂಕ್ಷಿ ಕೇಂದ್ರೀಯ ಯೋಜನಾ ಅಗ್ರಿಕಲ್ಚರ್ ಇನ್ಫ್ರಾಸ್ಟ್ರಕ್ಚರ್ ಫಂಡ್ ಕಿ ಶುರುವಾತ್ ಕಿ.
2: ಇಸ್ ಆಧುನಿಕ ಇನ್ಫ್ರಾಸ್ಟ್ರಕ್ಚರ್ ಸೆ ಕೃಷಿ ಆಧಾರಿತ ಉದ್ಯೋಗ ಲಗಾನೆ ಮೇ ಏಕ್ ಬಹುತ್ ಬಡ ಬದಲಾವ್ ಆಯೇಗಾ ಔರ್ ಬಹುತ್ ಬಡಿ ಗತಿ ಆಯೇಗಿ. ಸಾಥಿಯೋ, ಅಬ್ ಹಮ್ ಉಸ್ ಸ್ಥಿತಿ ಕಿ ತರಫ್ ಬಡ್ ರಹೆ ಹೈನ್ ಜಹಾಂ ಗಾಂವ್ ಕೆ ಕೃಷಿ ಉದ್ಯೋಗೋ ಸೆ ಫೂಡ್ ಆಧಾರಿತ ಉತ್ಪಾದ ಶಹರ್ ಜಾಯೆಂಗೆ ಔರ್ ಯಹಿ ತೋ ಆತ್ಮ ನಿರ್ಭರ ಭಾರತ್ ಅಭಿಯಾನ ಕಾ ಸಂಕಲ್ಪ ಹೈ.
1: ಅಗ್ರಿಕಲ್ಚರ್ ಇನ್ಫ್ರಾಸ್ಟ್ರಕ್ಚರ್ ಫಂಡ್ ಸೆ ಪಾತ್ರ ಲಾಭಾರ್ಥಿ ಗೋದಾಮೋ ಕಾ ನಿರ್ಮಾಣ ಕರ್ ಸಕ್ತೆ ಹೈನ್. ರಾಜಸ್ಥಾನ್ ಕೆ ಲಾಭಾರ್ಥಿ ಶ್ರೀ ಯಶವರ್ಧನ್ ಮುಂಧ್ರಾ ನೆ ಸಾರ್ಟಿಂಗ್ ಅಂಡ್ ಗ್ರೇಡಿಂಗ್ ಯೂನಿಟ್ ಲಗಾಕರ್ ರೋಜ್ಗಾರ್ ಕೆ ಅವಸರ ಪೈದಾ ಕಿಯೇ ಹೈನ್. ಕರ್ನಾಟಕ ಕಿ ಮಹಿಳಾ ಉದ್ಯಮಿ ಶ್ರೀಮತಿ ಮಮತಾ ವಿ ನೆ ಪ್ರೈಮರಿ ಪ್ರೊಸೆಸಿಂಗ್ ಸೆಂಟರ್ ಲಗಾಕರ್ ಪ್ರಗತಿ ಕಿ ನೈ ರಾಹ ಚುನಿ ಹೈ.
3: ಸಣ್ಣ ಪುಟ್ಟ ಉದ್ಯಮಿಗಳನ್ನ ಅಗ್ರಿಕಲ್ಚರಲ್ ಇನ್ನಷ್ಟು ಸಾಧನೆ ಮಾಡಲಿಕ್ಕೆ ಕಾರಣಕಾರ್ತವಾದಂತಹ ಈ ಅಗ್ರಿಕಲ್ಚರಲ್ ಇನ್ಫ್ರಾಸ್ಟ್ರಕ್ಚರ್ ಫಂಡ್ ಇಂದ ನಮ್ಮ ಇನ್ನಷ್ಟು ಯೋಜನೆಗಳು ಉತ್ತಮಗೊಂಡಿದೆ.
1: ರಾಜಸ್ಥಾನ್ ಕೆ ಲಾಭಾರ್ಥಿ ಶ್ರೀ ದಿನೇಶ್ ಭಟ್ಟರ್ ನೆ ಜೀರೆ ಕಿ ಪ್ರೊಸೆಸಿಂಗ್ ಯೂನಿಟ್ ಲಗಾಕರ್ ಆಸ್ ಪಾಸ್ ಕೆ ಗ್ರಾಮೀಣೋ ಕೋ ಆತ್ಮ ನಿರ್ಭರ್ತಾ ಪ್ರದಾನ್ ಕಿ ಹೈ. ಮಹಾರಾಷ್ಟ್ರ ಕೆ ಲಾಭಾರ್ಥಿ ಶ್ರೀ ಅನೂಪ್ ಕುಮಾರ್ ಮೊಹತಾ ನೆ ವೇರ್ ಹೌಸ್ ಬನಾಕರ್ ಅನ್ನ ಭಂಡಾರಣ ಕೋ ಸುನಿಶ್ಚಿತ್ ಕಿಯಾ ಹೈ. ಆಜ್ ದೇಶ್ ಕೆ ಕೋನೆ ಕೋನೆ ಸೆ ಕಿಸಾನ್ ಕೃಷಿ ಉದ್ಯಮಿ ಕಿಸಾನ್ ಉತ್ಪಾದಕ ಸಂಘ ಪ್ರಾಥಮಿಕ ಕೃಷಿ ಸಹಕಾರಿ ಸಮಿತಿಯಾ ಸ್ವಯಂ ಸಹಾಯತಾ ಸಮೂಹ ಔರ್ ಕೃಷಿ ಉಪಜ್ ಮಂಡಿಯಾ ಇಸ್ ಯೋಜನಾ ಕಾ ಲಾಭ ಉಠಾ ರಹೆ ಹೈ.
4: Healthcare needs leaders, not just professionals.
5: At JSS AHER, deemed to be university accredited A++ by NAC, offering BBA in hospital and health system management, MBA in HR, finance, marketing management and hospital administration. Visit JSS deemed to be university, SS Nagara, Banni Mantapa, Mysuru. Call 9980841859.
6: ಲಿಡ್ಕರ್ ವತಿಯಿಂದ ರಾಜ್ಯಮಟ್ಟದ ಚರ್ಮ ಪಾದರಕ್ಷೆ ತಯಾರಿಕಾ ಸ್ಪರ್ಧೆಯು ಜೂನ್ 6ರಂದು ಬೆಂಗಳೂರಿನ ಕರ್ನಾಟಕ ಇನ್ಸ್ಟಿಟ್ಯೂಟ್ ಆಫ್ ಲೆದರ್ ಅಂಡ್ ಫ್ಯಾಷನ್ ಟೆಕ್ನಾಲಜಿಯಲ್ಲಿ ನಡೆಯಲಿದೆ.
7: 18-55 ವರ್ಷದೊಳಗಿನ ಆಸಕ್ತರು ಸ್ಪರ್ಧೆಯಲ್ಲಿ ಭಾಗವಹಿಸಿ ಬಹುಮಾನ ಗೆಲ್ಲಲು ಸುವರ್ಣಾವಕಾಶ.
6: ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ ಇದೇ ತಿಂಗಳ 30ನೇ ತಾರೀಕು.
7: ಹೆಚ್ಚಿನ ಮಾಹಿತಿಗಾಗಿ lidkar.com ಅವಲೋಕಿಸಿ ಅಥವಾ 9482300400 ಕರೆ ಮಾಡಿ.
6: ಲಿಡ್ಕರ್, ನಂಬಿಕೆ ನಿರಂತರ.
8: ರೀ, ಸ್ಕೂಲ್ ಎಲ್ಲ ಇನ್ನೇನ್ ರಿಓಪನ್ ಆಗ್ತದೆ.
9: ಹಳೆ ಸ್ಕೂಲ್ ಬ್ಯಾಗ್ ಸಾಕಲ್ವಾ? ಯೂನಿಫಾರ್ಮ್ ಮತ್ತೆ ಶೂಸ್ ಹೋದ ವರ್ಷದ ಯೂಸ್ ಮಾಡಿದ್ರೆ ಹೇಗೆ?
8: ಯಾಕ್ರಿ, ಅವ್ನು ನೋಡಿದ್ರೆ ಎಲ್ಲ ಹೊಸದೇ ಬೇಕು ಅಂತಿದ್ದಾನೆ.
9: ಓ, ಹಾಗಾದ್ರೆ ಆ ಫೀಸು, ಆ ಬುಕ್ಸು.
10: ನಿಮ್ಮ ಮಕ್ಕಳ ಎಜುಕೇಶನ್ ಅಂತ ಬಂದಾಗ ಈ ತರ ಯಾವುದೇ ಕಾಂಪ್ರಮೈಸ್ ಬೇಡ. ಮಣಪುರಂ ಫಿನಾನ್ಸ್ ನೀಡ್ತಾ ಇದೆ ಎಜುಕೇಶನ್ ನೀಡ್ಸ್ ಗಾಗಿ ಸ್ಪೆಷಲ್ ಗೋಲ್ಡ್ ಲೋನ್. ಕರೆ ಮಾಡಿ 1800420223.
11: ಹಣ್ಣು ತಿನ್ನೋಣ ಬನ್ನಿರೋ, ನಾವೆಲ್ಲರೂ ಹಣ್ಣು ತಿನ್ನೋಣ ಬನ್ನಿರೋ.
12: ಹಣ್ಣು ಹೊನ್ನು ತೋಟಗಾರಿಕಾ ಬೆಳೆಗಳ ಸಮಗ್ರ ಬೇಸಾಯ ವಿಧಾನ ಕುರಿತ ಬಾನುಲಿ ಸರಣಿ.
11: ಹಣ್ಣುಗಳ ಗಿಡ ನೆಟ್ಟು ತೋಟ ಬೆಳೆಸೋಣ ಬನ್ನಿರೋ, ನಾವೆಲ್ಲರೂ ಹಣ್ಣು.
12: ಕೇಳಿ ಕಾರ್ಯಕ್ರಮ ಹಣ್ಣು ಹೊನ್ನು.

0: ಹಣ್ಣು.
1: ಆಹಾ, ಹಣ್ಣು ತಿನ್ನೋಣ ಬಂದಿರೋ, ನಾವೆಲ್ಲರೂ ಹಣ್ಣು ತಿನ್ನೋಣ ಬಂದಿರೋ.
2: ನಮ್ಮ ಆತ್ಮೀಯ ರೈತ ಬಾಂಧವರಿಗೆಲ್ಲ ನಮಸ್ಕಾರ. ಇವತ್ತಿನ ಹಣ್ಣು ಹೊನ್ನು ಬಾನುಲಿ ಸರಣಿಯಲ್ಲಿ ಹುಣಸೂರು ತಾಲೂಕಿನಲ್ಲಿ ತೋಟಗಾರಿಕಾ ಬೆಳೆಗಳ ಅಭಿವೃದ್ಧಿಗೆ ಇರುವ ವಿಪುಲ ಅವಕಾಶಗಳನ್ನು ಕುರಿತು ತಾಲೂಕಿನ ಹಿರಿಯ ತೋಟಗಾರಿಕಾ ಸಹಾಯಕ ನಿರ್ದೇಶಕರಾದ ಡಾ ಎಚ್ ನಾಗರಾಜ್ ಅವರೊಂದಿಗೆ ಸಂದರ್ಶನ ಕೇಳೋಣ. ಸಂದರ್ಶಕರು ಎನ್ಕೆ ಶಿವಮೂರ್ತಿ.
3: ಹಣ್ಣು ತಿನ್ನೋಣ ಬಂದಿರೋ, ನಾವೆಲ್ಲರೂ ಹಣ್ಣು ತಿನ್ನೋಣ ಬಂದಿರೋ.
4: ಡಾಕ್ಟರ್ ನಾಗರಾಜ್ ಅವರೇ ನಮಸ್ಕಾರ.
5: ನಮಸ್ಕಾರ ಕೇಶವಮೂರ್ತಿ ಸಾಹೇಬರಿಗೆ.
4: ಇವತ್ತು ತಾವು ಹುಣಸೂರು ತಾಲೂಕಿನಲ್ಲಿ ತೋಟಗಾರಿಕಾ ಬೆಳೆಗಳನ್ನು ಬೆಳೆಯೋದಕ್ಕೆ ಇರುವಂತಹ ಅವಕಾಶಗಳಿಗೆ ಸಂಬಂಧಪಟ್ಟಂತೆ ವಿವರವಾಗಿ ತಾವು ಮಾತನಾಡಬೇಕು. ಈಗ ಪ್ರಸ್ತುತ ಏನೆಲ್ಲ ತೋಟಗಾರಿಕಾ ಬೆಳೆಗಳನ್ನು ಹುಣಸೂರು ತಾಲೂಕಿನಲ್ಲಿ ಬೆಳೆಯಲಾಗ್ತಾ ಇದೆ, ಹೇಗಿದೆ ಸರ್ ತೋಟಗಾರಿಕಾ ಬೆಳೆಗಳ ಒಂದು ವಿಸ್ತೀರ್ಣ?
5: ಕೇಳುಗರಿಗೆ ನಮಸ್ಕಾರಗಳು. ಈಗ ನಮ್ಮ ಹುಣಸೂರು ತಾಲೂಕಿನಲ್ಲಿ ಹೆಚ್ಚಾಗಿ ತೆಂಗು, ಬಾಳೆ, ಶುಂಠಿ, ಅರಿಶಿಣ ಹಾಗೂ ಅಡಿಕೆ ಬೆಳೆಗಳಿಗೆ ಹೆಚ್ಚಾಗಿ ಜನಗಳು ಒಲವನ್ನು ತೋರಿಸ್ತಾ ಇದ್ದಾರೆ. ಜೊತೆ ಜೊತೆಯಾಗಿ ನಮ್ಮ ಹುಣಸೂರು ತಾಲೂಕಿನಲ್ಲಿ ತರಕಾರಿ ಬೆಳೆಗಳಿಗೆ ಹೆಚ್ಚಿನ ಆಸಕ್ತಿ ಕೊಡ್ತಾ ಇದ್ದಾರೆ. ಸ್ವಲ್ಪ ಹೂವಿನ ಬೆಳೆಗಳಿಗೂ ಸಹಿತ ನಮ್ಮಲ್ಲಿ ಬೇಡಿಕೆ ಈಗ ಬರ್ತಾ ಇದೆ. ಸೊ ಮೊದಲನೇದಾಗಿ ನಮ್ಮಲ್ಲಿ ಈಗ ಹೆಚ್ಚಿನ ಬೇಡಿಕೆ ಇರತಕ್ಕಂಥದ್ದು ತೆಂಗು. ತೆಂಗು ಯಾಕೆ ಬೇಡಿಕೆ ಬಂತು ಅಂದರೆ, ಈಗ ನಮ್ಮಲ್ಲಿ ತುಂಬ ರೇಟ್ ಜಾಸ್ತಿ ಆಗ್ತಾ ಇರೋ ಕಾರಣ, ಮತ್ತು ಬೇಸಿಗೆಯಲ್ಲಿ ಈಗ ಎಳ್ನೀರನ್ನು ಬೇಕಾಗಿರೋದ್ರಿಂದ ಎಲ್ಲರೂ ಈಗ ತೆಂಗಿನ ಬೆಳೆಗೆ ಬರ್ತಾ ಇದ್ದಾರೆ. ಕಾರಣ, ತೆಂಗಿನ ಬೆಳೆಯಲ್ಲಿ ಉಪ ಬೆಳೆಗಳನ್ನಾಗಿ ಅಥವಾ ಮಿಕ್ಸ್ಡ್ ಫಾರ್ಮಿಂಗ್ ಅಂತೇಳಿ ನಾವು ಬೆಳೆಯಲಿಕ್ಕಿರೋ ನಮ್ಮ ರೈತ ಬಾಂಧವರು ಮುಂದೆ ಬಂದಿದ್ದಾರೆ. ಸೊ ಅದರಲ್ಲಿ ತರಕಾರಿ ಬೆಳೆ ಇರ್ಬೋದು, ಬಾಳೆ ಇರ್ಬೋದು, ಪಪ್ಪಾಯ ಇರ್ಬೋದು, ಅಥವಾ ಈ ಕರಿಬೇವು ಇರ್ಬೋದು, ಈ ಥರ ಎಲ್ಲ ಮಿಕ್ಸ್ಡ್ ಕ್ರಾಪಿಂಗ್ ಸಿಸ್ಟಮಲ್ಲಿ ಈಗ ಮುಂದಕ್ಕೆ ಬರ್ತಾ ಇದ್ದಾರೆ. ಸೊ ಮೈನ್ ಕ್ರಾಪಾಗಿ ತೆಂಗನ್ನು ಬೆಳ್ಕೊಳ್ಳೋದ್ರಿಂದ ಎಲ್ಲರಿಗೂ ಒಳ್ಳೆ ಆದಾಯ ಇದೆ. ಅದೊಂದನ್ನೇ ಬೆಳೆ ಬೆಳೆಯುವ ಬದಲು ಜೊತೆ ಜೊತೆಯಾಗಿ ಈ ಎಲ್ಲ ಬೆಳೆಗಳನ್ನು ಬೆಳೀತಾ ಇದ್ದಾರೆ. ಸೊ ಇದಕ್ಕೆ ಸರ್ಕಾರದಿಂದ ನಮ್ಮ ರಾಷ್ಟ್ರೀಯ ಉದ್ಯೋಗ ಖಾತ್ರಿ ಯೋಜನೆಯಡಿ ನಾವು ಸಹಾಯಧನ ಕೊಡ್ತಾ ಇದ್ದೀವಿ. ತೆಂಗು ಅಭಿವೃದ್ಧಿ ಮಂಡಳಿ ಇದರಿಂದ ನಾವು ಸಹಾಯಧನ ಕೊಡ್ತಾ ಇದ್ದೀವಿ. ರೈತ ಬಾಂಧವರು ಇದನ್ನು ಉಪಯೋಗಿಸ್ಕೊಳ್ಳೋಕ್ಕೆ ತಾವು ಇಲಾಖೆಯನ್ನು ಕಾಂಟ್ಯಾಕ್ಟ್ ಮಾಡಿ ತಾವು ಅರ್ಜಿಗಳನ್ನು ಸಲ್ಲಿಸಿದಲ್ಲಿ ನಾವು ಸಹಾಯಧನ ಕೊಡಲಿಕ್ಕೆ ನಮ್ಮಲ್ಲಿ ಪ್ರಯೋಜನ ಇದೆ.
4: ಈಗ ತೆಂಗನ್ನು ಬೆಳಿಬೇಕು ಅಂದರೆ ಬಹಳ ಪ್ರಧಾನವಾಗಿ ಸಸಿಗಳಿಗಾಗಿ ರೈತರು ಇಲಾಖೆನೇ ನೋಡ್ತಾರೆ ಸಾಮಾನ್ಯವಾಗಿ, ಯಾಕೆಂದರೆ ಉತ್ತಮ ಗುಣಮಟ್ಟದ ಸಸಿಗಳನ್ನು ತಾವು ಇಲಾಖೆಯ ನರ್ಸರಿಗಳ ಮೂಲಕ ವಿತರಣೆ ಮಾಡ್ತೀರಿ, ಅದರ ಬಗ್ಗೆ ಒಂದು ಸ್ವಲ್ಪ ಹೇಳ್ಬೋದು.
5: ಒಂದು 3 ವರ್ಷದ ಹಿಂದೆ ನಮ್ಮಲ್ಲಿ ಹೆಚ್ಚಿಗೆ ಕೋಕೋನೆಟ್ ನರ್ಸರಿ ಮಾಡಿ ತುಂಬ ಗಿಡಗಳು ಉಳ್ಕೊಂಡು ಅವು ಇನ್ನೂ ಸಹಿತ ಆಗಿನೇ ಇದ್ದಾವೆ. ಸೊ ಸೇಲ್ ಆಗಿರಲಿಲ್ಲ. ಸೊ ಅದಾದ ತಕ್ಷಣ ನಮ್ಮಲ್ಲಿ ತೆಂಗಿನ ಬೆಲೆ ಕೆಜಿಗೆ 60 ರೂಪಾಯಿ ತನಕನೂ ಹೋಯಿತು. ಹೀಗಾಗಿ ಎಲ್ಲರೂ ನಮ್ಮ ಇಲಾಖೆಗೆ ಬರ್ತಾ ಇದ್ದಾರೆ. ಈ ವರ್ಷ ನಮ್ಮ ಹುಣಸೂರು ತಾಲೂಕಿನಲ್ಲಿ ಕೇವಲ ಒಂದು 8,000 ಕಾಯಿಗಳನ್ನು ಹಾಕಿದ್ದೀವಿ. ಸೊ ಆ 8,000ದಲ್ಲಿ ನಮಗೆ ಎಲ್ಲ ಹೋಗಿ ಒಂದು 5,000 ಗಿಡ ಬರ್ಬೋದು. ನಮಗೆ ಬೇಡಿಕೆ ನೋಡಿದ್ರೆ ಈಗ ಈ ವರ್ಷಕ್ಕೆ ಒಂದು ಸುಮಾರು 15,000-20,000 ಇದೆ. ಹೀಗಾಗಿ ನಾವು ನಮ್ಮಲ್ಲಿ ಇರತಕ್ಕಂಥವನ್ನು ಎಷ್ಟು ಸಾಧ್ಯನೋ ಅಷ್ಟು ರೈತ ಬಾಂಧವರಿಗೆ ಕೊಡಲಿಕ್ಕೆ ನಮ್ಮಲ್ಲಿ ಆಗುತ್ತೆ. ಮತ್ತು ಅದ್ರ ಜೊತೆಗೆ ರೈತರು ಸ್ವಂತವಾಗಿ ಹೆಸರನ್ನು ಬೆಳ್ಕೊಂಡಿದ್ದಾರೆ. ಚೆನ್ನಾಗಿರೋ ಕಡೆ ರೈತ ಬಾಂಧವರು ಅದನ್ನು ಸೆಲೆಕ್ಟ್ ಮಾಡಿ ನಾಟಕ ಮಾಡ್ಕೊಂಡ್ರೆ ತಪ್ಪೇನಾಗೋದಿಲ್ಲ. ಇಲಾಖೆಯಿಂದ ಎಷ್ಟು ಸಾಧ್ಯನೋ ಅಷ್ಟು ನಾವು ಕೊಡಲಿಕ್ಕೆ ಪ್ರಯತ್ನ ಪಡ್ತೀವಿ ಸರ್.
4: ದರ ನಿಗದಿ ಏನಾಗಿಲ್ವಾ ಸಸಿಗೆ?
5: ದರ ಈಗ ನಮ್ಮಲ್ಲಿ ಈಗ ಇರೋ ದರ ಒಂದು ಸಸಿಗೆ 18 ತಿಂಗಳು ಅಂದರೆ 1.5 ವರ್ಷ ಗಿಡಕ್ಕೆ 75 ರೂಪಾಯಿ ಇದೆ. ಇನ್ನು ಮುಂದಿನ ದಿನಗಳಲ್ಲಿ ಏನು ರೇಟ್ ಬರುತ್ತೋ ಆ ರೇಟನ್ನು ನಾವು ಕೊಡ್ತೀವಿ. ಈಗ ಪ್ರಸ್ತುತ ನಮಗೆ 75 ರೂಪಾಯಿನ ಇದೆ.
4: ಡಾಕ್ಟ್ರೆ, ಈಗ ತೆಂಗು ಹಾಕೋರಿಗೆ ಬಹಳಷ್ಟು ಗೊಂದಲಗಳೇನು ಅಂದರೆ, ಹೈಬ್ರಿಡ್ ತೆಂಗು ಹಾಕಬೇಕು ಅಥವಾ ಸ್ಥಳೀಯವಾಗಿ ಅವರ ಅಕ್ಕಪಕ್ಕದಲ್ಲೇ ಸಿಗೋ ತೆಂಗನ್ನು ಹಾಕಬೇಕು, ಇಲ್ಲ ಅರಸೀಕೆರೆ ತಿಪ್ಟೂರು ಕಡೆಯಿಂದ ಹೋಗಿ ತಗೊಂಬರ್ಬೇಕು, ಇಲ್ಲ ಲೋಕ್ಸರ ಫಾರಂ ಇದೆ ನೋಡಿ.
5: ಹೈಬ್ರಿಡ್ ಅಲ್ಲನ್ನು ಹೆಚ್ಚಾಗಿ ನಮಗೆ ಎಳ್ನೀರಿಗೆ ಪರ್ಪಸ್ಗೆ ಮಾತ್ರ ಉಪಯೋಗ ಆಗ್ತಾ ಇದೆ. ಸೊ ನಮಗೆ ಬೇಕಾಗಿ ತಿಪ್ಟೂಟ ಹಾಲು, ಅರಸಿಕೆರೆ ಹಾಲು ಇವೆಲ್ಲ ಏನಿದೆ ನಮ್ಮ ಲೋಕಲ್ ತಳಿಗಳು, ಕೊಬ್ಬರಿಗೂ ಆಗುತ್ತೆ, ಎಳ್ನೀರಿಗೂ ಆಗುತ್ತೆ. ಸೊ ಇವನ್ನ ನಾವು ಉಪಯೋಗಿಸೋದ್ರಿಂದ ತುಂಬ ಒಳ್ಳೇದು. ಎಳ್ನೀರೇ ಬೇಕು ಸರ್ ನಮ್ಗೆ, ತುಂಬ ದಿವಸ ಆಗಿರೋ ಕಾಯಕ್ಕಾಗೋದಿಲ್ಲ. ಎಳ್ನೀರು ಹೈಬ್ರಿಡ್ಸ್ ಹಾಕಿದರೆ, T2D ಅಥವಾ T2T ಹಾಕಿದರೆ 3 ವರ್ಷಕ್ಕೆ ನಮಗೆ ಕಾಯಿ ಬರುತ್ತೆ. ಅದು ಎಳ್ನೀರಿಗೆ ಚೆನ್ನಾಗಿರುತ್ತೆ, ಕೊಬ್ಬರಿಗೆ ಅಷ್ಟು ಸೂಕ್ತವಾಗಿರೋದಿಲ್ಲ. ಸೊ ನಮಗೆ ಲೋಕಸರದ ಇರ್ಬೋದು, ಈಗ ನಮ್ಮ CPCRI ಕಾಸರಗೋಡು ಇದೆ, ಅಲ್ಲಿನೂ ನಮಗೆ ಈ ಥರ ಗಂಗಾಮುಂಡಮ್ ಇದೆ, ಎಲ್ಲೋ ಚೌಗಾಟ್ ಡಾರ್ಫ್ ಇದೆ. ಸೊ ಇವೆಲ್ಲನೂ ಅವೈಲಬಿಲಿಟಿ ಇದೆ. ಈಗ ರೈತರು ನಮ್ಮನ್ನು ಕೇಳೋ ಸರ್, ನಮ್ಗೆ ಎಳ್ನೀರಿಗೂ ಬೇಕು ಕಾಯಿಗೂ ಬೇಕು. 25 ವರ್ಷ ಆದರೆ ನಮ್ಮ ಹೈಬ್ರಿಡ್ ಹೊರಟೋಗ್ಬಿಡುತ್ತೆ. ಸೊ ನಮ್ಗೆ 60-70 ವರ್ಷ ಇರೋದು ಬೇಕಾಗಿರೋದ್ರಿಂದ ನಮಗೆ ಲೋಕಲ್ ತಳಿಗಳನ್ನೇ ಕೊಡಿಸ್ಕೊಡಿ ಅಂತ ಕೇಳೋದು ಬೇಡಿಕೆ ತುಂಬ ಇದೆ ಸರ್.
4: ಈಗ ತೆಂಗಿನ ಸಸಿಗಳನ್ನು ಸಾಮಾನ್ಯವಾಗಿ ಆಯ್ಕೆ ಮಾಡುವಾಗಲೂ ಒಂದಷ್ಟು ಗೊಂದಲ ಆಗುತ್ತೆ. ಯಾವ ರೀತಿಯ ಸಸಿಗಳನ್ನು ಆಯ್ಕೆ ಮಾಡ್ಕೋಬೇಕು ಅಂತೀರಿ?
5: ಈಗ ನಮ್ಮ ಇಲಾಖೆ ಮಟ್ಟದಲ್ಲಿ ನಾವು ಹೇಳೋದಾದರೆ, ಈಗ ನಮ್ಮ ಜಿಲ್ಲೆಗೆ ಬೇರೆ ಜಿಲ್ಲೆಯಿಂದ ಅಧಿಕಾರಿಗಳನ್ನು ನೇಮಕ ಮಾಡ್ತಾರೆ. ಆ ಅಧಿಕಾರಿಗಳು ಬಂದು ಆ ಒಂದು ಗರ್ತ್ ಏನು ನಮ್ಮ ಸ್ಟೆಮ್ ಗರ್ತ್ 6-7 ಎಲೆ ಇರಬೇಕು, 18

0: ಮಿನಿಮಮ್ ಅಥವಾ 15 ತಿಂಗಳಿಂದ 18 ತಿಂಗಳು ಅಂತ ಗಿಡಗಳನ್ನು ಮಾತ್ರ ಆಯ್ಕೆ ಮಾಡ್ಕೋಬೇಕು. ಈಗ ನಾವು ಕೆಲವು ಕಡೆ ನೋಡ್ತಾ ಇದ್ದೀವಿ 5 ತಿಂಗಳಿಗೆ 6 ತಿಂಗಳಿಗೆ ಕೊಡಿ ಸರ್ ಬರಲಿ, ನಮ್ಗೆ ಚೆಕ್ಗಳನ್ನ ಬೇಕು ನಮ್ಮಲ್ಲಿ ಬಂದು ಆ ಥರ ಡಿಮ್ಯಾಂಡ್ ಮಾಡ್ತಾರೆ. ಸೊ ಆ ಥರ ದಯಮಾಡಿ ಯಾರೂ ನೆಡಬಾರ್ದು. ನೆಟ್ಟರೆ ಮುಂದಕ್ಕೆ ಬರ್ತಕ್ಕಂಥ ಇಳುವರಿ ಮತ್ತು ಅದ್ರ ಬರ್ತಕ್ಕಂಥ ಕೊಬ್ಬರಿ ಕಂಟೆಂಟ್ ಕಡಿಮೆ ಆಗುತ್ತೆ ಸರ್.
1: ಉದ್ಯೋಗ ಖಾತರಿ ಯೋಜನೆ ಬಗ್ಗೆ ತಾವು ಮಾತಾಡಿದ್ರೆ, ಅದೀಗ ಜಿರಾಮ್ಜಿ ಯೋಜನೆ ಅಂತ ಆಗಿದೆ, ಅದರಿಂದಲೂ ಕೂಡ ತೆಂಗನ್ನ ನಾಟಿ ಮಾಡ್ಕೊಳ್ಳೋದಕ್ಕೆ.
0: ಹೌದು ಸರ್, ಉದ್ಯೋಗ ಖಾತರಿಯಲ್ಲಿ ಬಹುವಾರ್ಷಿಕ ಬೆಳೆಗಳಿಗೆ ಮಾತ್ರ ಇದೆ ಸರ್. ಹಿಂದೆ ನಮಗೆ ಬಾಳೆ ಪಪ್ಪಾಯ ಇದಕ್ಕೆಲ್ಲ ನಾವು ಕೊಡ್ತಾ ಇದ್ವಿ, ಈಗೆಲ್ಲ ಜಿರಾಮ್ಜಿ ಯೋಜನೆ ಎಲ್ಲ ಲಾಸ್ಟ್ ನರೇಗಾದಲ್ಲೇ ಇದನ್ನು ನಿಲ್ಲಿಸಿಬಿಟ್ಟಿದ್ದಾರೆ. ಸೊ ಉದ್ಯೋಗ ಖಾತರಿಯಲ್ಲೂ ಸಹಿತ ನಾವು ಇದನ್ನು ಕೊಡ್ತೀವಿ. ಹಾಗೆಯೇ ನಮ್ಮ ತೆಂಗು ಅಭಿವೃದ್ಧಿ ಮಂಡಳಿ ಯೋಜನೆ ಇದೆ, ಆ ಯೋಜನೆಯಲ್ಲಿ ಸಹಿತ ನಾವು ಅವರಿಗೆ ಸಹಾಯಧನ ಕೊಡಲಿಕ್ಕೆ ಪ್ರಯೋಜನ ಇದೆ, ಅದನ್ನು ನಾವು ಮಾಡಿಕೊಡ್ತೀವಿ ಸರ್.
1: ಓಕೆ, ಅಂದರೆ ಹುಣಸೂರು ತಾಲೂಕಿನಲ್ಲಿ ತೆಂಗು ಬೆಳೆಯೋದಕ್ಕೆ ಈಗ
0: ತುಂಬ ಅವಕಾಶಗಳಿದೆ, ಎಲ್ಲ ರೈತರು ಈಗ ಬಹಳ ಮುಂದೆ ಬರ್ತಿದ್ದಾರೆ ಸರ್.
1: ನಂತರದ ಪ್ರಧಾನವಾದ ಬೆಳೆ ಅಡಿಕೆ.
0: ನಂತರ ಈಗ ಪ್ರಧಾನ ಅಡಿಕೆ ಬರ್ತಾ ಇದೆ, ಅಡಿಕೆಗೆ ನಾವು ಯಾವುದನ್ನೇ ಪ್ರೋತ್ಸಾಹ ಕೊಡ್ತಾ ಇಲ್ಲ, ಆದರೂ ಅಡಿಕೆನ ತುಂಬ ಜಾಸ್ತಿಯಾಗಿ ಮಾಡ್ತಾ ಇದ್ದಾರೆ ಸರ್. ಇದರಲ್ಲಿ ಎಕ್ಸ್ಪೋರ್ಟು ಅಥವಾ ಈ ಗುಟ್ಕಾ ಏನಾದರೂ ಸಮಸ್ಯೆ ಆಯಿತು ಅಂದರೆ ಆಗ ತುಂಬ ಸಮಸ್ಯೆ ಆಗುತ್ತೆ. ಇಲಾಖೆ ವತಿಯಿಂದ ನಾವು ಅದಕ್ಕೆ ಹೆಚ್ಚಿಗೆ ನಾವು ಕೊಡ್ತಾ ಇಲ್ಲ, ಪ್ರಾಧಾನ್ಯತೆ ಕೊಡ್ತಾ ಇಲ್ಲ.
1: ಆದರೂ ಜನ
0: ತುಂಬ ತೆಂಗಲ್ಲಿ ಅಡಿಕೆನ ಜಾಸ್ತಿ ಬೆಳೀತಾರೆ. ಆಕ್ಚುಲಿ ತೆಂಗಲ್ಲಿ ಅಡಿಕೆನ ಹಾಕಬಾರ್ದು ಟೆಕ್ನಿಕಲ್ ಆಗಿ, ಆದರೂ ರೈತ ಬಾಂಧವರು ಏನು ಮಾಡ್ತಾರೆ ಅಂತ 40 ಅಡಿಗೆ ಹಾಕಿದ್ವಿ ಸರ್, 2 ಹಾಕೋತೀವಿ ಸರ್ ಅಂತ ಇದು ಮಾಡ್ತಾರೆ. ಸೊ ಅದಕ್ಕೆ ನಾವು ಏನು ಮಾಡೋಕೆ ಆಗ್ತಾ ಇಲ್ಲ, ನಮ್ಮ ಹೇಳಿದ್ರು ಕೇಳ್ತಾ ಇಲ್ಲ. ಸೊ ಇದನ್ನ ಮಾಡ್ತಾ ಇದ್ದಾರೆ ಸರ್.
1: ಮತ್ತೆ ಬೇರೆ ಬೇರೆ
0: ಬೇರೆ ಈಗ ಸರ್ ಹೆಚ್ಚಾಗಿ ನಮ್ಮ ಹುಣಸೂರು ತಾಲೂಕಿನಲ್ಲಿ ತಂಬಾಕು ಬೆಳೆ ಬಿಟ್ಟರೆ ನಮ್ಮಲ್ಲಿ ರಾಗಿ ನೆಕ್ಸ್ಟ್ ನಮ್ಮವೆಲ್ಲ ಇದೆ. ಸೊ ಈ ತಂಬಾಕು ಬೆಳೆ ತುಂಬ ಈ ಸಾರಿ ರೇಟ್ ಕಡಿಮೆ ಆಗಿದೆ, ಮತ್ತೆ ಬೆಳೆಯೋರು ಜಾಸ್ತಿ ಆಗ್ತಿದ್ದಾರೆ. ರೇಟ್ ಕಡಿಮೆ ಆದರೂ ಸಹಿತ ಬೆಳೆಯೋರು ಜಾಸ್ತಿ ಆಗ್ತಿದ್ದಾರೆ. ಕಾರಣ ಇಷ್ಟೇ, ಅದರಲ್ಲಿ ಲೋನ್ ಫೆಸಿಲಿಟೀಸ್ ಚೆನ್ನಾಗಿದೆ ಅಂತೇಳಿ ಎಲ್ಲರೂ ಅದಕ್ಕೆ ಹೋಗ್ತಿದ್ದಾರೆ. ಸೊ ತಂಬಾಕು ಧೂಮಪಾನ ಅಂತ ಎಲ್ಲರೂ ಗೊತ್ತಿದೆ, ಆದರೂ ಸಹಿತ ಯಾರೂ ಅದನ್ನು ಬಿಡ್ತಾ ಇಲ್ಲ. ನಮ್ಮ ಇಲಾಖೆಯಿಂದ ಸುಮಾರು ಕಾರ್ಯಕ್ರಮಗಳನ್ನು ನಾವು ಕೊಡ್ತಾ ಇದ್ದೀವಿ, ಈ ಥರ ಮಾಡಬಾರ್ದು, ಹೆಲ್ತ್ ಎಸಾರ್ಡ್ಸ್ ಆಗುತ್ತೆ, ಕ್ಯಾನ್ಸರ್ ಬರುತ್ತೆ, ಎಲ್ಲ ಸೌದೆ ಏನೇನಿದೆ ನ್ಯಾಚುರಲ್ಲಾಗಿ ಅವೈಲಬಿಲಿಟಿ ಇರೋವೆಲ್ಲನೂ ಹಾಳಾಗ್ತಾ ಇದ್ದಾವೆ. ಸೊ ಹಾಗಾಗಿ ನಮ್ಮ ಇಲಾಖೆ ವತಿಯಿಂದ ನಾವು ತಂಬಾಕು ಬಿಟ್ಟು ತೋಟಗಾರಿಕೆಗೆ ಶಿಫ್ಟ್ ಆಗ್ತೀವಿ ಅನ್ನೋರಿಗೆಲ್ಲ ನಾವು ಬಾಳೆ, ಪಪ್ಪಾಯ, ತೆಂಗು, ಮಾವು ಈ ಥರ ಏನೇ ಬೆಳೆಗಳಿಗೂ ಬಂದರೂ ಸಹಿತ ನಾವು ಕೊಡಲಿಕ್ಕೆ ರೆಡಿ ಇದ್ದೀವಿ, ಮಾಡ್ತಾ ಇದ್ದೀವಿ. ಇನ್ನೊಂದು ದುರಾದೃಷ್ಟ ನಮ್ಮಲ್ಲಿ ಏನು ಅಂತಂದರೆ, ಈಗ ತರಕಾರಿನ ಬೆಳ್ಕೊಬಿಡ್ತಾರೆ, ಅದಕ್ಕೆ ನಾವು ಸಹಾಯಧನ ಕೊಡ್ತೀವಿ. ನೆಕ್ಸ್ಟ್ ಸೀಸನ್ಗೆ ಅದೇ ಜಾಗಕ್ಕೆ ಮತ್ತೆ ಅವರು ತಂಬಾಕನ್ನು ಮಾಡ್ತಾ ಇದ್ದಾರೆ. ನಾವು ಅದನ್ನು ತುಂಬ ಸೀರಿಯಸ್ ಆಗಿ ಹೇಳ್ತಾ ಇದ್ದೀವಿ, ಸರ್ ಏನು ಮಾಡೋ ಸರ್, ನಾವು ಬೇಕಾಗುತ್ತೆ ಸರ್ ನಮಗೆ ಅಂತೇಳಿ. ಲೈಸೆನ್ಸ್ ಇರೋವರೆಗೆ ಕೊಡ್ತೀವಿ ಸರ್, ಲೈಸೆನ್ಸ್ ಇಲ್ದಿರೋ ಅವ್ರಿಗೆ ಯಾರಿಗೂ ನಾವು ಸಹಾಯಧನ ಕೊಡ್ತಾ ಇಲ್ಲ. ಲೈಸೆನ್ಸ್ ಯಾರಿದೆ ಅವ್ರನ್ನೇ ಹುಡುಕಿ ನಾವು ಅದನ್ನು ಕನ್ವರ್ಟ್ ಮಾಡಲಿಕ್ಕೆ ತರಬೇತಿಗಳನ್ನು ಸಹಿತ ನಾವು ಅಂದ್ಕೊಳ್ತಾ ಇದ್ದೀವಿ. ಆದರೂ ನಮ್ಮಲ್ಲಿ ಕಡಿಮೆ ಆಗ್ತಾ ಇಲ್ಲ, ಜಾಸ್ತಿ ಆಗ್ತಾ ಇದೆ. ನಮ್ಮ ಒಂದು ಶ್ರಮನ ಈ ಸಾರಿಯಿಂದ ಜಾಸ್ತಿ ಮಾಡಿ ನಾವು ತಂಬಾಕುನ ಕಡಿಮೆ ಮಾಡಲಿಕ್ಕೆ ಪ್ರಯತ್ನ ಪಡ್ತಾ ಇದ್ದೀವಿ ಸರ್.
1: ಅಂದರೆ ತಂಬಾಕಿನ ಒಂದು ವಿಶೇಷತೆ ಅದು ಮಳೆ ಆಶ್ರಯದ ಬೆಳೆ ಅಂತ ಹೇಳಿ, ಅಂದರೆ ಮಳೆ ಆಶ್ರಯದಲ್ಲೇ ಬಂದ್ಬಿಡುತ್ತೆ ಮತ್ತೆ ಬಹಳ ವೇಗವಾಗಿ ಬರುತ್ತೆ,
0: ಅವರಿಗೆ ವೇಗವಾಗಿ ದುಡ್ಡು ಸಿಗ್ಬಿಡುತ್ತೆ ಅನ್ನೋದೇ ಎಲ್ಲರಿಗೂ ರೈತರಿಗೆ ಇರ್ತಕ್ಕಂಥದ್ದು ಒಂದು ಕಾಮನ್ ಜನರಲ್ ಟೆಂಡೆನ್ಸಿ ಈಗ. ಸೊ ಹಾಗಾಗಿ ರೈತರು ನಮಗೆ ಬೇಗ ದುಡ್ಡು ಸಿಗುತ್ತೆ, ಬೇಗ ಇದಾಗ್ಬಿಡುತ್ತೆ ಅನ್ನೋದೊಂದು ಇದು. ಮತ್ತೆ ಅದಕ್ಕೆ ಆಗತಕ್ಕಂಥ ಏನು ಈ ಕೆಮಿಕಲ್ಸ್ ಇದೆ, ಆ ಕೆಮಿಕಲ್ನಿಂದ ಭೂಮಿನೂ ಬರಡಾಗ್ತಾ ಇದೆ ಈಗ. ಅಲ್ಲಿ ಆಗಿರತಕ್ಕಂಥ ಅಲ್ಲಿ CAN ಅಂತ ಹಾಕ್ತಾರೆ, ಬಟ್ ಅದು ತುಂಬ ಮಣ್ಣನ್ನು ಫಲವತ್ತತೆಯನ್ನು ಕಡಿಮೆ ಮಾಡುತ್ತೆ, ಬೇಗ ಇಳುವರಿ ಬರ್ಬೋದು. 4 ತಿಂಗಳಿಗೆ ಒಂದು ಕ್ರಾಪ್ ಮುಗಿದೋಗುತ್ತೆ, ಮಳೆಯ ಆಶ್ರಿತ. ಹಾಗೆ ಲೇಬರ್ ಓರಿಯೆಂಟೆಡ್ ಆಗಿ ನೋಡಿದಾಗ ಸರ್ ನಮಗೆ ಬೇಡವೇ ಬೇಡ ಅಂತ ನಮ್ಮ ಹತ್ರ ಬಂದು ಸುಮಾರು ಜನ ನಮ್ಮ ಹತ್ರ ಬಂದು ಸರ್ ಬೇಡವೇ ಬೇಡ ಸರ್ ಅಂತಾರೆ, ಮತ್ತೆ ನೋಡಿದ್ರೆ ಅದನ್ನೇ ಮಾಡ್ತಾ ಇರ್ತಾರೆ. ಸೊ ಹಂಗಾಗಿ ಅದು ಒಂದು ಸಮಸ್ಯೆ ಇದೆ. ಸೊ ಅದನ್ನು ರೈತರು ನಮ್ಮ ತೋಟಗಾರಿಕೆ ಬೆಳೆಗಳಿಗೆ ಅಥವಾ ಕೃಷಿ ಬೆಳೆಗಳಿಗೆ ಪ್ರವರ್ತನೆ ಆದರೆ ತುಂಬ ಒಳ್ಳೆಯದಂತ ನಮ್ಮ ಅಭಿಪ್ರಾಯ ಸರ್.
1: ಈಗ ತಂಬಾಕನ್ನು ಬಿಡ್ತೀನಿ ಅನ್ನೋರಿಗೆ ಆಲ್ಟರ್ನೇಟ್ ಕ್ರಾಪಿಂಗ್ ಪ್ಯಾಟರ್ನ್ ಏನು ಹೇಳಿ, ಪರ್ಯಾಯ ಬೆಳೆ ಪದ್ಧತಿ ಏನು ಹೇಳಿ?
0: ಪರ್ಯಾಯ ಬೆಳೆ ಪದ್ಧತಿಯಲ್ಲಿ ಸರ್ ನಾವು ಅಂದರೆ ತರಕಾರಿ ಮಾಡ್ಕೋಬೋದು. ಈಗ ಏನು ನಮಗೆ ಟೊಬ್ಯಾಕೋದಲ್ಲಿ 3-4 ತಿಂಗಳಿಗೆ ಬರುತ್ತೆ, ಸೊ ಅದೇ ಥರ ನಮ್ಮಲ್ಲಿ ತರಕಾರಿಗೆ ನಾವು ಪ್ರೋತ್ಸಾಹ ಮಾಡ್ತಾ ಇದ್ದೀವಿ. ಮೆಣಸಿ ಬೆಳೀಬೋದು, ಟೊಮೆಟೊ ಬೆಳೀಬೋದು, ಬದನೆ ಬೆಳೀಬೋದು. ಇನ್ನು ನಮ್ಮ ತರಕಾರಿಗಳಾದಂಥ ಕೋಸು, ಹೂಕೋಸು, ಎಲೆಕೋಸು, ನವಿಲುಕೋಸು ಎಲ್ಲನೂ ಬೆಳೀಬೋದು. ಬೆಳೀಲಿಕ್ಕೆ ನಾವು ಅವರಿಗೆ ಸಹಾಯಧನ ಕೊಡ್ತಾ ಇದ್ದೀವಿ. ಹಾಗೆಯೇ ಬಾಳೆ, ಪಪ್ಪಾಯ, ಮಾವು, ತೆಂಗು ಇದನ್ನೆಲ್ಲನೂ ಮಾಡಲಿಕ್ಕೆ ನಮ್ಮ ಇಲಾಖೆ ವತಿಯಿಂದ ನಾವು ಪ್ರೋತ್ಸಾಹ ಮಾಡ್ತಾ ಇದ್ದೀವಿ. ಮತ್ತು ತರಬೇತಿಗಳನ್ನು ಸಹಿತ ಹಮ್ಮಿಕೊಂಡು ಅವರಿಗೆ ನಾವು ಹೇಳ್ತಾ ಇದ್ದೀವಿ. ಅದ್ರ ಜೊತೆಗೇ ತಾಲೂಕಿನಲ್ಲಿ ಪರ್ಯಾಯ ಬೆಳೆಯಾಗಿ ಅನಗೋಡು ಭಾಗದಲ್ಲಿ ತುಂಬಾ ಇದ್ರದ್ದು ಪ್ರಭಾವ ಜಾಸ್ತಿ ಇದೆ ತಂಬಾಕಿಂದು. ಸೊ ಅದನ್ನು ಕಡಿಮೆ ಮಾಡೋಕ್ಕೋಸ್ಕರ ಈಗ ಎಲ್ಲರೂ ಸ್ವಲ್ಪ ಟರ್ನ್ ಆಗ್ತಾ ಇದ್ದಾರೆ ಸರ್. ಶುಂಠಿ ಬೆಳೆಗೆ ಭಾಳ ಆಗ್ತಾ ಇದ್ದಾರೆ ಈಗ ನಮ್ಮ ತಾಲೂಕಿನಲ್ಲಿ. ಅನಗೋಡು ಭಾಗದಲ್ಲೇ ಸುಮಾರು ಒಂದು 4-5 ಸಾವಿರ ಎಕರೆಯಷ್ಟು ಶುಂಠಿ ಬಿತ್ತನೆ ಆಗಿದೆ ಸರ್ ಈಗ ಅದನ್ನು. ಸೊ ಅದು ಸ್ವಲ್ಪ ಟರ್ನ್ ಆಗ್ತಾ ಇದ್ದಾರೆ. ಇನ್ನೂ ಜಾಸ್ತಿ ನಮ್ಮ ತಂಬಾಕು ಬೆಳೆ ಬಿಟ್ಟು ಪರ್ಯಾಯ ಬೆಳೆಗೆ ನಮ್ಮ ಆರ್ಟಿಕಲ್ಚರ್ ಕಪ್ ಬರಬೇಕು ಅಂತೇಳಿ ನಮ್ಮ ರೈತ ಬಾಂಧವರಲ್ಲಿ ಕೇಳ್ಕೊಳ್ತೀನಿ ಸರ್.
1: ಈಗ ಶುಂಠಿ ಮತ್ತು ಅರಿಶಿನದ ಬಗ್ಗೆ ಹೇಳಿ.
0: ಶುಂಠಿ ತುಂಬಾ ಚೆನ್ನಾಗಿ 9 ತಿಂಗಳ ಕ್ರಾಪ್ಸ್ ಇರೋದು. ಈಗ ನಮ್ಮ ರೈತರು ಏನು ಮಾಡ್ತಾ ಇದ್ದಾರೆ ಅಂದರೆ ಎಲ್ಲಾನು

0: ಲೀಸಿಗೆ ಅಂತೇಳಿ ಮಾಡ್ತಾ ಇದ್ದಾರೆ ಸರ್. ಅದೊಂದು ಬಿಡಬೇಕು. ಲೀಸಿಂಗ್ ಮಾಡಿದಾಗ ಎಲ್ಲ ಕೇರಳಿಯನ್ಸ್ ಅವ್ರು ಕೊಡ್ತಾ ಇದ್ದಾರೆ ಸರ್. ಅವ್ರು ಯಥೇಚ್ಛವಾದ ಗೊಬ್ಬರಗಳನ್ನು ಹಾಕ್ಬಿಟ್ಟು ಸಾಯಿಲನ್ನು ಫಲವತ್ತತೆ ಕಡಿಮೆ ಮಾಡ್ತಾ ಇದ್ದಾರೆ. ನಾವು ಮುಖ್ಯವಾಗಿ ಹೇಳಬೇಕಂದ್ರೆ ಎಲ್ಲ ಈ ತೆಂಗಿನ ತೋಟಗಳಲ್ಲಿ ಬೇರೆ ಬೇರೆ ತೋಟಗಳಲ್ಲಿ ಅಡಿಕೆ ತೋಟಗಳನ್ನು ಹಾಕ್ತಾ ಇದ್ದಾರೆ. ಸೊ ಅಲ್ಲಿ ಯಥೇಚ್ಛವಾದ ಗೊಬ್ಬರ ಹಾಕೋದ್ರಿಂದ ಮತ್ತು ಹೆಚ್ಚಿನ ವೀಡಿಸೈಡ್ಸ್ ಕಳೆನಾಶಕಗಳನ್ನು ಸಿಂಪಡಿಸೋದ್ರಿಂದ ಏನು ತೆಂಗಿದೆ ಅಥವಾ ಅಡಿಕೆ ಇದೆ ಅಥವಾ ಬಾಳೆ ಇದೆ ಅವೆಲ್ಲಾನು ಬೇರೆಲ್ಲ ಕೊಳತೋಗಿ ಈ ಮಳೆಗಾಲ ಮತ್ತು ಗಾಳಿ ಬಂದಾಗ ಮರಗಳು ಬೀಳ್ತಾ ಇದ್ದಾವೆ ಸರ್. ಸೊ ದಯಮಾಡಿ ಅವನ್ನ ನೀವು ಸಪ್ರೇಟಾಗಿ ಮಾಡಿ ಏನು ನಮ್ಮ ಇಲಾಖೆಯ ಅಥವಾ ಏನು ಪ್ಯಾಕೇಜ್ ಆಫ್ ಪ್ರಾಕ್ಟೀಸ್ ಇದೆ ಅದ್ರ ಪ್ರಕಾರ ಗೊಬ್ಬರಗಳನ್ನು ನಾವು ನೀಡೋದಾದರೆ ಯಾವುದೇ ಸಮಸ್ಯೆ ಆಗಲ್ಲ. ಸೊ ಯಥೇಚ್ಛವಾದ ಗೊಬ್ಬರ ಕೊಡೋದ್ರಿಂದ ಭೂಮಿ ಫಲವತ್ತತೆ ಹಾಳಾಗಿ ಇರುವ ಮರಗಳು ಸಹಿತ ಹಾಳಾಗ್ತಾ ಇದ್ದಾವೆ ಸರ್ ಅಲ್ಲಿ. ಸೊ ಹಾಗಾಗಿ ಏನು ನಮ್ಮ ಇಲಾಖೆ ಅಥವಾ ರೆಕಮೆಂಡೇಷನ್ಸ್ ಅಷ್ಟು ಕೊಟ್ಟರೆ ಸಾಕಾಗುತ್ತೆ. ಇವರು ಬೇಗ ಜಾಸ್ತಿ ಇಳುವರಿ ಬರಬೇಕು ಅಂತೇಳಿ ಹೆಚ್ಚಿಗೆ ಗೊಬ್ಬರ ಕೊಡೋದ್ರಿಂದ ಸೊ ಭೂಮಿ ಫಲವತ್ತತೆ ಹಾಳಾಗಿ ಇದು ಮಾಡ್ತಾ ಇದ್ದಾರೆ ಸರ್.
1: ಈಗ ಅರಿಶಿನ ಶುಂಠಿ ಎರಡೂ ಕೂಡ ಬೆಳೆಯೋದಕ್ಕೆ ಉತ್ಸಾಹ ತೋರಿಸ್ತಾ ಇದ್ದಾರೆ.
0: ಅಂದರೆ ಅನಗೋಡ್ ಭಾಗದಲ್ಲೆಲ್ಲಾನು ನಾವು ಇದು ಮಾಡ್ತಾ ಇದ್ದಾರೆ ಸರ್, ಶುಂಠಿ ಹಾಕ್ತಾ ಇದ್ದಾರೆ. ಬಿಳಿಕೆರೆ ಭಾಗ ಮತ್ತು ಗದ್ದಿಗೆ ಭಾಗದಲ್ಲಿ ಅರಿಶಿನಕ್ಕೆ ತುಂಬಾನೇ ಪ್ರಾಮುಖ್ಯತೆ ಕೊಡ್ತಾರೆ. ಅರಿಶಿನ ಒಳ್ಳೆ ರೇಟ್ ಇದೆ. ಶುಂಠಿಯಲ್ಲಿ ಬಂದು ರೇಟ್ ಸರ್ ಭಾಳ ಕಡಿಮೆ ಆಗಿದೆ. 1,500 2,500 ರೂಪಾಯಿ ಅಷ್ಟೇ ನಿಂತಿದೆ. ಈಗ ಒಂದು ಸ್ವಲ್ಪ 2,500 3,000 ರೂಪಾಯಿಗೆ ಬಂದಿದೆ ಅಂತ ಹೇಳ್ತಿದ್ದಾರೆ. ಬಟ್ ರೇಟ್ ವೈಸ್ ಕಂಪೇರ್ ಮಾಡಿದಾಗ ಅರಿಶಿನ ಚೆನ್ನಾಗಿದೆ. ಜಾಸ್ತಿ ಕಲ್ಟಿವೇಷನ್ ಆಗ್ತಾ ಇದೆ ಪಿರಿಯಾಪಟ್ಟಣ ಭಾಗ, ನಮ್ಮ ತಾಲೂಕು, ಮತ್ತು ಈವನ್ ಮಡಿಕೇರಿ ಕೂಡ ನಮ್ಮಲ್ಲಿ ಈಗ ಶುಂಠಿ ಜಾಸ್ತಿ ಆಗಿಬಿಟ್ಟಿದೆ ಸರ್. ಎಲ್ಲೆಲ್ಲಿ ಈಗ ಭತ್ತ ಬೆಳೀತಿದ್ರೆ ಆ ಭಾಗಕ್ಕೆಲ್ಲನೂ ಶುಂಠಿ ಆಗ್ತಾ ಇದ್ದಾರೆ. ಶುಂಠಿನೇ ಹಾಕೋದ್ರಿಂದ ಒಳ್ಳೆಯದು. ನಮ್ಮ ರೆಕಮೆಂಡೇಷನ್ಸ್ ಫರ್ಟಿಲೈಸರ್ಸ್ ಇದೆ, ಅದು ಕೊಟ್ಟರೆ ಒಳ್ಳೆಯದು. ಹೆಚ್ಚಿಗೆ ಅವರು ಲಾಭ ಬೆಳೀಬೇಕು, ಹೆಚ್ಚಿಗೆ ತೂಕ ಬರಬೇಕಾದ್ರಿಂದ ಈ ಬೇರೆ ಬೇರೆ ಗೊಬ್ಬರಗಳೆಲ್ಲ ಕೊಡೋದ್ರಿಂದ ನಮ್ಮ ಭೂಮಿಯ ಫಲವತ್ತತೆ ಒಂದು ಹಾಳಾಗ್ತಾ ಇದೆ ಸರ್.
1: ಹುಣಸೂರು ತಾಲೂಕಲ್ಲಿ ನೀರಿನ ಒಂದು ಆಶ್ರಯ ಹೇಗೆ?
0: ನೀರಿನ ಆಶ್ರಯ ಇದೆ ಸರ್, ಒಂದು ಲಕ್ಷ್ಮಣ ತೀರ್ಥದ ಒಂದಿದೆ. ಸೊ ಆರಂಗಿದು ಒಂದು ಸ್ವಲ್ಪ ಬರ್ತಾ ಇದೆ. ಮೇಜರ್ ಆಗಿ ಎಲ್ಲ ಬೋರ್ವೆಲ್ ಮೇಲೆ ಡಿಪೆಂಡ್ ಆಗಿರೋದು ಸರ್. ಮೇಜರ್ ಆಗಿ ಬೋರ್ವೆಲ್ ಡಿಪೆಂಡ್ ಆಗಿದ್ದಾರೆ. ಜೊತೆಗೆ ನಾವು ಹನಿ ನೀರಾವರಿ ಸಹಾಯ ನಾವು ಕೊಡ್ತಾ ಇದೀವಿ. ಬಟ್ ಶುಂಠಿ ಮತ್ತು ಅರಿಶಿನಕ್ಕೆ ನಾವು ಕೊಡ್ತಾ ಇಲ್ಲ ಸರ್, ಅದು ಕಮರ್ಷಿಯಲ್ ಕ್ರಾಪ್ ಅಂತೇಳಿ. ಬಟ್ ಅದರ ಮೈಕ್ರೋ ಸ್ಪ್ರಿಂಕ್ಲರ್ ಅಂತೇಳಿ ರೈತರು ಬಂದವರನ್ನು ಹಾಕೊಳ್ತಾ ಇದ್ದಾರೆ, ಅದು ಒಳ್ಳೆ ಚೆನ್ನಾಗಿದೆ. ಅದು ಬಿಟ್ಟು ನಾವು ಹನಿ ನೀರಾವರಿ ಸಹಿತ ನಾವು ಕೊಡ್ತಾ ಇದೀವಿ ಸರ್ ಅವರಿಗೆ.
1: ಅಂತರ್ಜಲದ ಒಂದು ಪ್ರಮಾಣ ಹೇಗಿದೆ?
0: ಅಂತರ್ಜಲ ಪ್ರಮಾಣ ಚೆನ್ನಾಗಿದೆ ಸರ್, ಯಾಕೆಂದ್ರೆ ಸುತ್ತು ಚಾನಲ್ಸ್ ಇದೆ, ಲಕ್ಷ್ಮಣ ತೀರ್ಥ ನದಿ ಏರಿತಾ ಇರೋದ್ರಿಂದ 450 ಅಡಿ ಒಳಗಡೆ ಒಳ್ಳೆ ನೀರು ಸಿಗ್ತಾ ಇದೆ. ಹಿಂದೆ ಎಲ್ಲೋ 100-200 ಅಡಿಯಲ್ಲೇ ಸಿಗ್ತಾ ಇತ್ತು. ಸೊ ಈಗ ನೀರಿನ ಅಭಾವ ಆಗ್ತಾ ಇರೋದ್ರಿಂದ ಒಂದು 500-600 ಅಡಿಗೆ ಹೋಗ್ತಾ ಇದೆ ಸರ್. ಈಗ ಹಿಂದಿನ ದಿನಗಳಲ್ಲಿ ಇದು ನಮ್ಗೆ ಗೊತ್ತಾಗ್ತಿರಲ್ಲ, ಇತ್ತೀಚಿನ ದಿನಗಳಲ್ಲಿ ನೀರಿನ ಅಭಾವ ಸ್ವಲ್ಪ ಜಾಸ್ತಿ ಆಗ್ತಾ ಇದೆ. ಮತ್ತೆ ತುಂಬಾ ಟೆಂಪರೇಚರ್ ಜಾಸ್ತಿ ಇರೋದ್ರಿಂದ ಬೆಳೆಗಳ ಮೇಲೇನೂ ವೈಪರೀತ್ಯ ಬೀಳ್ತಾ ಇದೆ ಸರ್. ಇದು
1: ಈ ಬಾರಿ ವಿಪರೀತವಾಗಿ ಬಿಸಿಲಿರೋದ್ರಿಂದ ತೋಟಗಾರಿಕಾ ಬೆಳೆಗಳಿಗೂ ಕೂಡ ಒಂದಷ್ಟು ಸಮಸ್ಯೆಗಳಾಗಿದ್ದಾವೆ ಅಲ್ವೇ?
0: ಹೌದು ಸರ್. ಅದಕ್ಕೋಸ್ಕರ ನಾವು ಈಗ ನಮ್ಮ ಒಂದು ಗ್ರಾಮ ಪಂಚಾಯತಿ ಮಟ್ಟದಲ್ಲಿ ಎಲ್ಲ ಹೋಗಿ ನಮ್ಮ ಸ್ಟಾಫ್ ಎಲ್ಲಾನು ಏನು ಮಲ್ಚಿಂಗ್ ಇದೆ, ಮಲ್ಚಿಂಗ್ನ ಮಾಡ್ಕೋಬೇಕು, ಬೆಳಗಿನ ಜಾವ ಅಥವಾ ಸಂಜೆ ಟೈಮಲ್ಲಿ ನೀರಾವರಿನ ಕೊಡಬೇಕು, ಮಧ್ಯಾಹ್ನ ಟೈಮ್ ನೀರೆಲ್ಲ ಕೊಡಬಾರ್ದು ಅಂತ ಹೇಳ್ತಾ ಇದ್ದೀವಿ. ಅದನ್ನ ಒಂದು ಮಾಡ್ತಾ ಇದ್ದಾರೆ. ಮತ್ತೆ ಮಲ್ಚಿಂಗ್ನ ಸಿಸ್ಟಮ್ನ ಉಪಯೋಗಿಸಿ ಅಂತ ಹೇಳ್ತಾ ಇದ್ದೀವಿ. ಮಲ್ಚಿಂಗ್ ಸಿಸ್ಟಮಲ್ಲಿ ನಾವು ಅದಕ್ಕೆ ಸಹಾಯಧನ ಕೊಡ್ತೀವಿ. ಸೊ ಸಹಾಯಧನನ ಎಷ್ಟು ಜನಕ್ಕೆ ಬರುತ್ತೆ ಅಷ್ಟು ಜನಕ್ಕೆ ತಲುಪಿಸ್ಲಿಕ್ಕೆ ನಾವು ಪ್ರಯತ್ನ ಪಡ್ತಾ ಇದೀವಿ ಸರ್. ಹಾಗೇನೆ ಮಲ್ಚಿಂಗಲ್ಲಿ ಅವರು ಎರಡು ಥರನೂ ಮಾಡ್ಕೋಬೋದು. ನ್ಯಾಚುರಲ್ ಮಲ್ಚಿಂಗು, ಈಗ ತೆಂಗಿನ ಮೊಟ್ಟೆ ತೆಂಗಿನ ಗರಿ ಬಿದ್ದಿರುತ್ತೆ, ಕಟ್ ಮಾಡಿ ಅಲ್ಲೇ ಹಾಕ್ಬೋದು. ಇಲ್ಲ ಪಾಲಿಥಿನ್ ಶೀಟ್ ಬರುತ್ತೆ, ಮಲ್ಚಿಂಗ್ ಶೀಟ್ ಬರುತ್ತೆ, ಮಲ್ಚಿಂಗ್ ಶೀಟ್ನ ಹಾಕ್ಬಿಟ್ಟು ಮಾಯಿಸರ್ ಕನ್ಸರ್ವೇಷನ್ ಮಾಡ್ಬೋದು, ನೀರಾವರಿನ ಕಡಿಮೆ ಮಾಡಲಿಕ್ಕೆ ಮಾಡ್ಬೋದು ಸರ್ ಇದರಲ್ಲಿ.
1: ಅಂದರೆ ತಾವು ಹೇಳೋದು ಈಗ ತರಕಾರಿ ಬೆಳೆಗಳನ್ನು ಬೆಳೆಯುವಂಥವ್ರು, ಸ್ವಲ್ಪ ವಾರ್ಷಿಕ ಬೆಳೆಗಳನ್ನು ಬೆಳೆಯುವಂಥವ್ರು ಮಲ್ಚಿಂಗ್ ಅನ್ನು ಬಳಕೆ ಮಾಡೋದು ಒಳ್ಳೆಯದು.
0: ವಾರ್ಷಿಕ ಬೆಳೆಗಳಂದ್ರೆ ಈಗ ಕಲ್ಲಂಗಡಿ ಹಾಕೋರವರು, ಈವನ್ ನಮ್ಮ ಮೆಣಸಿ ಟೊಮೊಟೊ ಹಾಕಿರೋರೆಲ್ಲನೂ ಈಗ ಮಲ್ಚಿಂಗ್ ಮಾಡ್ತಾ ಇದ್ದಾರೆ ಸರ್. ಈಗ ಅದೇ ಥರ ಈಗ ನಾವು ತೆಂಗು ಅಡಿಕೆಗೆಲ್ಲ ಹೋದಾಗ ಅಲ್ಲಿ ಬಿದ್ದಿರತಕ್ಕಂಥ ಗರಿ ಅಂತ ಏನಂತೀವಿ ಅಥವಾ ಮೊಟ್ಟೆ ಅಂತ ಏನು ಹೇಳ್ತೀವಿ, ಅದನ್ನು ಕಟ್ ಮಾಡಿ ನಾವು ಸುತ್ತನೂ ಅಲ್ಲೇ ಹಾಕಿ ಅದರದ ಗೊಬ್ಬರನೂ ಆಗುತ್ತೆ, ಅದರ ಹೆಚ್ಚಿನ ಪೊಟ್ಯಾಷಿಯಂ ಕಂಟೆಂಟ್ ಇರುತ್ತೆ. ಸೊ ಅದ್ರ ಬರ್ತಕ್ಕಂಥ ರೋಗ ರುಜಿನಗಳು ಕಡಿಮೆ ಆಗ್ತವೆ, ಇಳುವರಿನೂ ಜಾಸ್ತಿ ಬರುತ್ತೆ. ಈ ಉದುರೋದು ಅಂತ ಏನಿತೀವಿ ನೆಟ್ ಡ್ರಾಪಿಂಗ್ ಅಂತೇಳಿ, ಅದನ್ನು ಸಮಸ್ಯೆನೂ ಕಡಿಮೆ ಆಗುತ್ತೆ ಸರ್.
1: ಈಗ ಮಾವು, ಹಲಸು, ಸೀಬೆ, ಸಪೋಟ ಈ ತರಹದ ಹಣ್ಣಿನ ಬೆಳೆಗಳ ಬೇಸಾಯ ಯಾವ ರೀತಿ ಇದೆ?
0: ಹಣ್ಣಿನ ಬೆಳೆಗಳು ನಮ್ಮಲ್ಲಿ ಈಗ ಬಾಳೆ ತುಂಬ ಚೆನ್ನಾಗಿದೆ ಸರ್, ಫಾಲೋಡ್ ಬೈ ಪಪ್ಪಾಯ ಇದೆ. ಮಾವು ಸ್ವಲ್ಪ ನಮ್ಮ ಬಿಳಿಕೆರೆಯ ಡ್ರೈಲ್ಯಾಂಡಲ್ಲಿ ಬೆಳೀತಿದ್ದಾರೆ. ಈಗ ನಾವು ಅದ್ರ ಬಗ್ಗೆ ಡ್ರೈಲ್ಯಾಂಡ್ ಆರ್ಟಿಕಲ್ಚರ್ ಬಗ್ಗೆನೇ ಮಾತಾಡೋದು ತುಂಬ ಸೂಕ್ತ ಅನಿಸುತ್ತೆ ಸರ್. ಈಗ ಈಗ ಹುಣಸೆ ಇರ್ಬೋದು, ಹುಣಸೆಗೆ ಮುಂದಿನ ದಿನಗಳಲ್ಲಿ ಒಳ್ಳೆ ಒಂದು ಪ್ರಾಧಾನ್ಯತೆ ಬರುತ್ತೆ. ನೇರಳೆ ಹಣ್ಣು, ಜಮ್ಮು ನೇರಳೆ ಇದೆ, ಅದನ್ನು ಮಾಡಲಿಕ್ಕೆ ಒಳ್ಳೆ ಅವಕಾಶಗಳಿದ್ದಾವೆ. ಅದು ಬಿಟ್ಟರೆ ಈಗ ಡ್ರ್ಯಾಗನ್ ಫ್ರೂಟ್ ಅಂತ ಬರ್ತಾ ಇದೆ, ಡ್ರ್ಯಾಗನ್ ಫ್ರೂಟಲ್ಲಿ ನಮ್ಮಲ್ಲಿ ಒಂದು 4-5 ಜನ ಬೆಳೆದಿದ್ದಾರೆ ಸರ್ ಈಗ. ಸೊ ಅದು ಚೆನ್ನಾಗಿ ಮಾಡ್ತಾ ಇದ್ದಾರೆ. ಸೀತಾಫಲ ಮಾಡ್ಬೋದು, ಸೀಬೆ ಮಾಡ್ಬೋದು, ಸಪೋಟ ಮಾಡ್ಬೋದು, ಮಾವು ಮಾಡ್ಬೋದು, ಇದೆಲ್ಲಕ್ಕೂ ಒಳ್ಳೆ ಅವಕಾಶಗಳಿದೆ. ಇದಕ್ಕೆಲ್ಲನೂ ನಮ್ಮ ಉದ್ಯೋಗ ಖಾತ್ರಿಯಲ್ಲಿ ಕೊಡಲಿಕ್ಕೆ ಅವಕಾಶ ಇದೆ. ಅದರಲ್ಲಿ ನಾವು ಮಾಡ್ಕೊಳ್ಳೋಕು ನಮ್ಮ ಇಲಾಖೆ ಮುಂದೆ ಬರ್ತಾ ಇದೆ ಸರ್. ಅದನ್ನು ಜಿರಾಮ್ಜಿ ಬಂದ ಮೇಲೆ ಅದರಲ್ಲಿ ಮಾಡ್ಕೊಡ್ತೀವಿ ಸರ್ ನಾವು. ಅದನ್ನು
1: ಬೇರೆ ಬೆಳೆಗಳು, ಹೊಸ ಬೆಳೆಗಳನ್ನೇನಾದರೂ,

0: ಬೆಳೆಗಳಂತಂದ್ರೆ ಸರ್, ನಾವೀಗ ಹೂವಿನ ಬೆಳೆಗಳು ಮಾಡ್ತಾ ಇದಾರೆ. ಸೈಲಸ್ ಕಲ್ಚರ್ ಅಂತೇಳಿ ಒಬ್ರು ಪಾಲಿ ಹೌಸ್ ಅಲ್ಲಿ ಮಾಡ್ತಿದ್ದಾರೆ, ಅವರು ಮಾಡಿ ಹೊರಗಡೆ ದೇಶಗಳಿಗೆ ಕಳಿಸ್ತಿದ್ದಾರೆ ಸರ್. ಅವರು ಸ್ವಂತದನ್ನೆಲ್ಲ ಮಾಡ್ಬೋದು, ತುಂಬಾ ಕಾಸ್ಟ್ಲಿ ಬರುತ್ತೆ, ತುಂಬಾ ಬಂಡವಾಳ ಇರತಕ್ಕಂಥ ರೈತರಿಗೆ ಆಗುತ್ತೆ, ಅದು ನಾರ್ಮಲ್ ರೈತರಿಗೆ ತುಂಬಾ ಕಷ್ಟ ಆಗುತ್ತೆ. ಸೊ ಸೈಲಸ್ ಕಲ್ಚರ್ ಈಗ ನಮ್ಮಲ್ಲಿ ಒಬ್ರು ಮಾಡಿದ್ದಾರೆ ಸರ್, ಅವರೂ ಚೆನ್ನಾಗಿ ಮಾಡ್ತಿದ್ದಾರೆ.
1: ಏನ್ ಮಾಡಿದ್ದಾರೆ ಸರ್ ಅವರು?
0: ಅವರು ಇದು ಚಿಯಾ ಅಂತ ಬರುತ್ತೆ ಸರ್ ಒಂದು, ಅದನ್ನ ಮಾಡ್ತಾ ಇದ್ದಾರೆ. ಮತ್ತೆ ಇನ್ನೊಂದು ಆರ್ಕಿಡ್ಸ್ ಟೈಪ್ ಮಾಡಿದ್ದಾರೆ ಸರ್, ಅದೊಂದು ಫ್ಲವರ್ಸ್ ಮಾಡಿದ್ದಾರೆ. ಜಸ್ಟ್ ಒಂದು ಹಾಫ್ ಎಕರ್ ಅಲ್ಲಿ ಮಾಡಿದ್ದಾರೆ ಸರ್, ಅವರು ಗ್ರೀನ್ ಹೌಸ್ ಅಲ್ಲಿ ಮಾಡಿದ್ದಾರೆ. ಜಸ್ಟ್ ಲೈಕ್ ಜಮ್ಮು ಕಾಶ್ಮೀರದಲ್ಲಿ ಮಣ್ಣೆ ಇಲ್ದಂಗೆ ಬೆಳೀತಾರ ಕ್ರಾಪ್ಗಳಲ್ಲಿ, ಇವರೊಬ್ಬರು ಮಾಡ್ತಾ ಇದ್ದಾರೆ, ಟ್ರೈ ಮಾಡಿದ್ದಾರೆ. ಈಗ ಮುಂದಿನ ದಿನಗಳಲ್ಲಿ ಆಗ್ಬೋದು, ಒಂದೆಕರೆಲ್ಲೇ ಬೆಳೆಯೋದ್ರನ್ನ ಅವರು 5 ಗುಂಟೆಯಲ್ಲೇ ಬೆಳೀತಾರೆ. ಸೊ ಆ ಥರ ಎಲ್ಲ ಮಾಡ್ತಿದ್ದಾರೆ, ಅದ್ರ ಮಾಡಲಿಕ್ಕೆ ಉಪಯೋಗ ಅವಕಾಶಗಳಿದ್ದಾವೆ ಸರ್. ಸುಮಾರು ಪಾಲಿ ಹೌಸ್ನ ಒಂದು 15-20 ಪಾಲಿ ಹೌಸ್ ಇದ್ದಾವೆ. ಸೊ ವರ್ಷವಿಡೀನೂ ಅವರು ಬೆಳ್ಕೋಬೋದು, ಇಂಥ ಟೈಮಲ್ಲೇ ಬೆಳಿಬೇಕಂತ ಏನೂ ಇಲ್ಲ. ಸೊ ನಾವು ಹೊರಗಡೆ ಬೆಳೆಯೋದ್ರೆ ಮಳೆಗಾಲದಲ್ಲಿ ಮಳೆಗಾಲ ಬೆಳೆಗಳು ಬೆಳಿಬೇಕು, ಬೇಸಿಗೆ ಕಾಲದಲ್ಲಿ ಬೇಸಿಗೆ ಕಾಲಗಳ ಬೆಳೆಗಳನ್ನು ಬೆಳಿಬೇಕು, ಚಳಿಗಾಲದಲ್ಲಿ ಚಳಿಗಾಲದ ಬೆಳೆಗಳನ್ನು ಬೆಳಿಬೇಕಾಗುತ್ತೆ. ಈಗ ಗ್ರೀನ್ ಹೌಸ್ ಅಲ್ಲಿ ಆದರೆ ಪ್ರತಿ ಅವ್ರು ಯಾವಾಗ ಬೇಕೋ ಯಾವಾಗ ರೇಟ್ ಬರುತ್ತೋ ಎಲ್ಲನೂ ಕಮರ್ಷಿಯಲ್ ಆಗೇ ಮಾಡೋದ್ರಿಂದ, ಮತ್ತೆ ಎಲ್ಲರೂ ದುಡ್ಡುಗೋಸ್ಕರನೇ ನಾವು ಬೆಳೆಯೋ ಬೆಳೆಗಳಿಂದ. ಸೊ ಗ್ರೀನ್ ಹೌಸ್ ಅಲ್ಲಿ ಯಾವಾಗ ಬೇಕಾದ್ರೂ ಅವಾಗೆ ಮಾಡ್ಕೊಳ್ಳಕ್ಕೆ ವಿಫಲ ಅವಕಾಶಗಳಿದಾವೆ ಸರ್ ಅದರಲ್ಲಿ.
1: ಈಗ ನ್ಯಾಷನಲ್ ಹಾರ್ಟಿಕಲ್ಚರ್ ಬೋರ್ಡ್ ಅಲ್ಲಿಂದಲೂ ಕೂಡ ಈ ಹಸಿರು ಮನೆಗಳನ್ನ ಗ್ರೀನ್ ಹೌಸ್ಗಳನ್ನು ಕಟ್ಟಿಸ್ಕೊಳ್ಳೋದಕ್ಕೆ ನೆರವು ಸಿಗುತ್ತಲ್ಲ?
0: ಹೌದು, ಅದರಲ್ಲಿ ಎಲ್ಲ ಪ್ರಾಜೆಕ್ಟ್ ಕಾಸ್ಟ್ ಅಲ್ಲಿ ಸರ್, ಪ್ರಾಜೆಕ್ಟ್ ಕಾಸ್ಟ್ಗೆ 20% ಕೊಡ್ತಾರೆ ಸರ್, ಇನ್ಕ್ಲೂಡಿಂಗ್ ಲ್ಯಾಂಡ್, ಬೋರ್ವೆಲ್, ಫೆನ್ಸಿಂಗ್, ಫಾರ್ಮ್ ಹೌಸ್ ಇದೆಲ್ಲ ಸೇರಿ ನ್ಯಾಷನಲ್ ಹಾರ್ಟಿಕಲ್ಚರ್ ಬೋರ್ಡ್ ಅಲ್ಲಿ 25% ಸಬ್ಸಿಡಿ ಸಿಗುತ್ತೆ. ಸೊ ಅದರಲ್ಲಿ ಮಾಡ್ಕೋಬಹುದು. ನಮ್ಮಲ್ಲಿ ಬೆಳೆಗಳಿಗೆ ನಮ್ಮ ಇಲಾಖೆ ವತಿಯಿಂದ ಎಷ್ಟು ಸಾಧ್ಯನೋ ಅಷ್ಟು ಕೊಡ್ಲಿಕ್ಕೆ ನಾವು ಪ್ರಯತ್ನ ಪಡ್ತಾ ಇದೀವಿ ಸರ್.
1: ಅಂದ್ರೆ ತಾವ್ ಹೇಳೋದು ಪ್ರೊಟೆಕ್ಟಿವ್ ಇರಿಗೇಷನ್,
0: ಪ್ರೊಟೆಕ್ಟಿವ್ ಕಲ್ಟಿವೇಷನ್
1: ಅಲ್ವಾ?
0: ಹೌದು ಸರ್.
1: ಸೊ ಆ ತರಹದ ಮನೆಗಳನ್ನ ನಿರ್ಮಾಣ
0: ಮಾಡ್ಕೊಂಡ್ರೆ ಒಳ್ಳೇದು.
1: ಈಗ ನರ್ಸರಿಗಳು ಕೂಡ ಜಾಸ್ತಿ ಆಗ್ತಾ ಇದ್ದಾವಲ್ವಾ ಎಲ್ಲಾ ತಾಲೂಕಲ್ಲೂ?
0: ಹೌದು ಸರ್. ನರ್ಸರಿಗಳದ್ದು ಏನು ಅಂತಂದ್ರೆ ಒಂದು ಉತ್ತಮವಾದ ಬೆಳವಣಿಗೆ. ಅಂದ್ರೆ ಹಿಂದೆ ನಮ್ಮಲ್ಲಿ ಎಲ್ಲಾನು ನ್ಯಾಚುರಲ್ ಆಗಿ ಹಾಕ್ತಿದ್ರು, ಅಂದ್ರೆ ಮೊಳಕೆಯಲ್ಲೇನೆ ಬಂದ್ಬಿಡ್ತಿತ್ತು ಕಾಯಿಲೆ. ಹೊರಗಡೆ ಬಂದ ತಕ್ಷಣನೇ ಕಾಯಿಲೆ, ಅಲ್ಲಿ ಏಪಿಡ್ಸು, ಮೈಟ್ಸು ಇವೆಲ್ಲ ಬಂದು ಅಲ್ಲಿ ಅಟ್ಯಾಕ್ ಆಗ್ಬಿಡವು. ಏನು ಹೂವು ಬರೋ ಟೈಮ್ಗೆ ಫುಲ್ಲು ಗಿಡನೇ ಹಾಳಾಗ್ಬಿಡ್ತಿತ್ತು. ಈಗ ಈ ಪ್ರೊಟೆಕ್ಟೆಡ್ ಅಥವಾ ಹಸಿರು ಮನೆಗಳು ಅಥವಾ ಏನು ಇದು ನೆರಳು ಮನೆಗಳು ಅಥವಾ ಶೇಡ್ ನೆಟ್ಸ್ ಅಂತ ಏನಿದೆ, ಆ ಶೇಡ್ ನೆಟ್ಟಲ್ಲಿ ಬೆಳೆಯೋದ್ರಿಂದ ಏನು ನರ್ಸರಿಯಲ್ಲಿ ಬರತಕ್ಕಂಥ ರೋಗ ಮತ್ತು ಕೀಟಗಳನ್ನ ತಡೆಯೋದ್ರಿಂದ ನಮಗೆ ಮುಂದೆ ಬೇಗ ಇಳುವರಿ ಬರುತ್ತೆ, ಮತ್ತೆ ಬರತಕ್ಕಂಥ ರೋಗ ರುಜಿನಗಳು ಅಲ್ಲೇ ಕಡಿಮೆ ಆಗಿರುತ್ತೆ. ನಾವು ತಂದು ಹಾಕೊಂಡ ಮೇಲೆ ಒಂದು ಸ್ವಲ್ಪ ಸ್ಪ್ರೇಗಿ ಮಾಡಿದ್ಮೇಲೆ ಒಳ್ಳೆ ಇಳುವರಿನೂ ಬರುತ್ತೆ, ಒಳ್ಳೆ ಗುಡ್ ಕ್ವಾಲಿಟಿನೂ ಬರುತ್ತೆ ಸರ್ ಅಲ್ಲಿ. ಸೊ ಹಂಗಾಗಿ ಈಗ ನರ್ಸರಿಯಲ್ಲೇ ನಾವು ರೋಗ ಮತ್ತು ಕೀಟಗಳನ್ನ ತಡೆಯೋದ್ರಿಂದ ಉತ್ತಮವಾದ ಫಸಲನ್ನು ನಾವು ಪಡಿಬಹುದು.
1: ದೈಹಿಕ ತರಕಾರಿ ಸಸಿಗಳನ್ನು ಮುಂಚೆ ಅವರೇ ಒಟ್ಲಾಕೊಂಡು
0: ಓಪನ್ ಕಂಡೀಷನ್ ಅಲ್ಲಿ ಮಾಡ್ತಿದ್ರು ಸರ್. ಓಪನ್ ಕಂಡೀಷನ್ ಮಾಡೋದ್ರಿಂದ ತಂಬಾಕು ಸಹಿತ ಈಗ ನರ್ಸರಿಗಳಲ್ಲೇ ಮಾಡ್ತಿದ್ದಾರೆ ಸರ್, ಟ್ರೈ ಅಲ್ಲೇ ಮಾಡ್ತಿದ್ದಾರೆ.
1: ಆ ತರಹ ನಾನು ನರ್ಸರಿ ಮಾಡ್ಕೋತೀನಿ ಅಂದ್ರೂ ಕೂಡ ನಿಮ್ಮ?
0: ಹೌದು ಸರ್, ಹೌದು ಸರ್. ಮೊದಲು ನಾವು ಪ್ರತಿ ಇದಕ್ಕೂ ಕೊಡ್ತಿದ್ವಿ, 90% ಸಬ್ಸಿಡಿ ಇತ್ತು. ಈಗ ಅದು 40% ಜನರಲ್ಗೆ, 50% SC/ST ಅವರಿಗೆ ಆಗಿದೆ ಸರ್. ಅದು ಅದರಲ್ಲಿ ಮಾಡಿದ್ರೆ ಮಾಡ್ಕೊಳ್ಳಿಕ್ಕೆ ಪ್ರಯೋಜನ ಇದೆ ಸರ್.
1: ಅಂದ್ರೆ ತರಕಾರಿ ಬೆಳೆಗಾರರಿಗೆ ಬೇರೆ ಬೆಳೆಗಾರರಿಗೆ
0: ಇಲ್ಲ, ಎಲ್ಲರಿಗೂ
1: ಅನುಕೂಲ
0: ಅನುಕೂಲ ತುಂಬಾ ಇದೆ ಸರ್ ಅನುಕೂಲ. ಈಗ ಹಿಂದೆ ಬೆಳೆ ಬೆಳೀತಾ ಇದ್ದವರು ಕ್ಯಾಪ್ಸಿಕಮ್ಮು, ಟೊಮೆಟೊ ಎಲ್ಲ ಬೆಳೀತಿದ್ದವರು ಈಗ ಅದನ್ನ ಕನ್ವರ್ಟ್ ಮಾಡಿಕೊಂಡು ನರ್ಸರೀಸ್ ಮಾಡ್ತಿದ್ದಾರೆ. ಈಗ ನರ್ಸರೀಸ್ ಮಾಡ್ತಿದ್ರು, ಅದರಲ್ಲಿ ಒಳ್ಳೆ ಪ್ರಾಫಿಟ್ ತಗೊಳ್ತಾ ಇದ್ದಾರೆ ಸರ್ ಅವರನ್ನು.
1: ಡಾಕ್ಟರ್ ನಾಗರಾಜ್ ಅವರೇ, ಮುಂಗಾರು ಹಂಗಾಮಿನಲ್ಲಿ ಬಹಳಷ್ಟು ಜನ ಈ ಹಣ್ಣಿನ ಬೆಳೆಗಳನ್ನ ಬೆಳೆಯೋದಕ್ಕೆ ಆಲೋಚನೆ ಮಾಡ್ತಾರೆ. ಈಗ ಹಲಸು ಇರ್ಬೋದು, ನೇರಳೆ ಇರ್ಬೋದು, ಮತ್ತೆ ಬೆಣ್ಣೆ ಹಣ್ಣು ಇರ್ಬೋದು, ಮಾವಿರ್ಬೋದು, ಸೀಬೆ, ಸಪೋಟ ಇರ್ಬೋದು, ಅವ್ರಿಗೆ ಸಮಸ್ಯೆ ಇರೋದು ಒಳ್ಳೆ ಗುಣಮಟ್ಟದ ಸಸಿಗಳನ್ನ ಎಲ್ಲಿಂದ ತಗೋಬೇಕು ಅಂತ. ನಾವು ಹೇಳ್ತೀವಿ ಸಾಧ್ಯವಾದಷ್ಟು ಕಸಿ ಗಿಡಗಳನ್ನೇ ಬಳಕೆ ಮಾಡ್ಕೊಳ್ಳಿ ಅಂತ ಹೇಳಿ ಅಲ್ವಾ?
0: ಹೌದು ಸರ್.
1: ಈಗ ನಿಮ್ಮ ನರ್ಸರಿಗಳಲ್ಲೂ ಕೂಡ ನೀವು ಸಸಿಗಳನ್ನ ಅಭಿವೃದ್ಧಿ ಮಾಡ್ತೀರಿ?
0: ತಾವ್ ಏನ್ ಹೇಳಿದ್ರಿ, ಬಹುವಾರ್ಷಿಕ ಹಣ್ಣಿನ ಬೆಳೆಗಳನ್ನ ಮೈಸೂರು ಜಿಲ್ಲೆಯಲ್ಲಿ ಲಕ್ಷ್ಮಿಹಳ್ಳಿಯಲ್ಲಿದೆ, ಅಲ್ಲಿ ಕಸಿ ಮಾಡ್ತಾರೆ. ಮತ್ತೆ ಆರ್ಟಿಕಲ್ಚರ್ ಕಾಲೇಜ್ ಇದೆ, ಅಲ್ಲಿ ಕಸಿ ಮಾಡಿ ಗಿಡಗಳು ಸಿಗ್ತವೆ. ಮತ್ತೆ ನಮ್ಮ ರಂಗಸಮುದ್ರದಲ್ಲಿ ನಮ್ದು ಒಂದು ನರ್ಸರಿ ಇದೆ, ಮತ್ತೆ ಕುಕ್ಕರಳ್ಳಿ ಕೆರೆಯಲ್ಲಿ ಇದೆ, ಎಲ್ಲ ತಾಲೂಕುಗಳಲ್ಲಿ ಇದಾವೆ. ಇಲ್ಲಿ ಹೆಚ್ಚಾಗಿ ನಮ್ಮ ಗಿಡಗಳನ್ನ ಮಾಡ್ತಾರೆ. ಅದಕ್ಕಿಂತ ಮುಖ್ಯವಾಗಿ ಇದು ಆರ್ಗೇಟ್ ಅಲ್ಲಿ ನರ್ಸರಿ ಮೆನ್ ಕೋಆಪರೇಟಿವ್ ಸೊಸೈಟಿ ಅಂತ ಒಂದು ನಮ್ಮ ಇಲಾಖೆಗೆ ಸಂಬಂಧಪಟ್ಟಿದೆ. ಸೊ ಅಲ್ಲಿನೂ ಒಳ್ಳೆ ಗಿಡಗಳು ಸಿಗ್ತವೆ. ಅಲ್ಲಿ ನಾವು ಮುಂಚೆನೆ ಅವರಿಗೆ ಇಂಡೆಂಟ್ ಕೊಟ್ಟು ಮಾಡಿದ್ರೆ ತರಿಸಿ ಕೊಡ್ತಾರೆ. ಮತ್ತೆ ಇಲ್ಲಿ ನಮ್ಮಲ್ಲಿ ಮಾಡ್ತಾ ಇದಾರೆ, ಇಲ್ಲಿ ಮಾಡ್ತಾ ಇರೋವ್ರಿಗೆ ಮುಂಚೆನೆ ಹೇಳಿದ್ರೆ ಅವರು ರೈತ ಬಂದರು ಕೊಡ್ಲಿಕ್ಕೆ ಆಗುತ್ತೆ ಸರ್ ಅದು. ಬಟ್ ಒಳ್ಳೆ ಸಿಗ್ಬೇಕಂದ್ರೆ ಈಗ ಒಳ್ಳೆ ನರ್ಸರಿಗಳು ಇದಾವೆ. ಅದಕ್ಕಿಂತ ಮುಖ್ಯವಾಗಿ ನಮ್ಮಲ್ಲಿರೋ ಏನು ಸರ್ಕಾರದ ನರ್ಸರಿಗಳಿದೆ, ಆ ನರ್ಸರಿಗಳಲ್ಲಿ ತಗೊಂಡ್ರೆ ಸಮಸ್ಯೆ ಏನಿಲ್ಲ ಸರ್, ಮಾಡಬಹುದು, ಕೊಡ್ತಾರೆ ಸರ್. ಈಗ
1: ಅಂದ್ರೆ ಈ ನರ್ಸರಿಗಳು ಎಲ್ಲೆಲ್ಲಿದ್ದಾವೆ, ಯಾವ್ಯಾವ ನರ್ಸರಿಗಳಲ್ಲಿ ಏನೇನು ಸಸಿಗಳು ಸಿಗ್ತಾ ಇದಾವೆ ಅನ್ನೋದ್ರ ಮಾಹಿತಿನ ಯಾವ ರೀತಿ ಪಡ್ಕೋಬಹುದು ಅಂತ ಅನ್ಸುತ್ತೆ?
0: ರೈತ ಬಾಂಧವರು ನಮ್ಮ ಯಲಚನಹಳ್ಳಿ ತೋಟಗಾರಿಕೆ ಕ್ಷೇತ್ರ ಇದೆ, ಅಲ್ಲಿ ಪಡ್ಕೋಬಹುದು. ಇಲ್ಲಿ ಕುಕ್ಕರಳ್ಳಿ ತೋಟಗಾರಿಕೆ ಕ್ಷೇತ್ರ ಇದೆ, ಅಲ್ಲಿ ಪಡ್ಕೋಬಹುದು. ಅಥವಾ ರಂಗಸಮುದ್ರ ನಮ್ಮ ಸೆಂಟರ್ ಆಫ್ ಎಕ್ಸಲೆನ್ಸ್ ಅಂತಿದೆ, ಅಲ್ಲಿ ಪಡ್ಕೋಬಹುದು. ಇನ್ನು ನಮಗೆ ಎಲ್ಲಾ ಮಾಹಿತಿ ಒಂದೇ ಕಡೆ ಬೇಕಂದ್ರೆ ನಮ್ಮ ಹಿರಿಯ ಸಹಾಯಕ ತೋಟಗಾರಿಕೆ ನಿರ್ದೇಶಕರು ರಾಜ್ಯ ವಲಯ ಮೈಸೂರು ಅಂತಿದೆ, ಅಲ್ಲಿಗೆ ಹೋದ್ರೆ ಯಾವ್ಯಾವ ಫಾರಂ ಅಲ್ಲಿ ಯಾವ್ಯಾವ ಗಿಡಗಳ ಅವೈಲಬಿಲಿಟಿ ಇದೆ ಅಂತೇಳಿ ಅಲ್ಲಿ ಪೂರ್ತಿ ಲಿಸ್ಟೇ ಕೊಡ್ತಾರೆ ಸರ್. ಅಲ್ಲಿ ರೈತ ಬಾಂಧವರು ಪಡ್ಕೋಬಹುದು ಸರ್. ಅಲ್ಲಿ ನಮ್ಮಲ್ಲಿ ಸುಮಾರು 40 ನರ್ಸರಿಗಳಿದಾವೆ. 40 ನರ್ಸರಿಗಳಲ್ಲಿ ಯಾವ್ಯಾವ ನರ್ಸರಿಗಳಲ್ಲಿ ಯಾವ್ಯಾವ ಗಿಡಗಳ ಲಭ್ಯವಿದೆ ಅಂತೇಳಿ ಅಲ್ಲಿ ಸಿಗುತ್ತೆ ಸರ್ ಅವರಿಗೆ.
1: ಹೂವಿನ ಬೆಳೆಗಳ ಬೇಸಾಯದ ಬಗ್ಗೆ ಈಗ ತಾವು ಹೇಳಿದ್ರಿ, ನೆರಳು ಮನೆ ಅಥವಾ ಗ್ರೀನ್ ಹೌಸ್ಗಳಲ್ಲಿ ಬೆಳೀತಾ ಇದ್ದಾರೆ ಅಂತ. ಓಪನ್ ಆಗಿ ಬೆಳೆಯುವಂತಹ ಹೂವುಗಳು ಯಾವುದು ಇಲ್ವಾ ಹುಣಸೂರು ತಾಲೂಕು?
0: ಓಪನ್ ಆಗಿ ಬೆಳೀತಕ್ಕಂಥದ್ದು ನಮ್ಮಲ್ಲಿ ಚೆಂಡು ಹೂವು ಬೆಳೀತಾರೆ ಸರ್. ಅದು ಸೀಸನ್ ಓರಿಯೆಂಟೆಡ್. ಈ ನಮ್ಮ ದಸರಾ ಬರೋ ಸೀಸನ್ನಲ್ಲಿ ಚೆಂಡು ಹೂವು ಮತ್ತು ಸೇವಂತಿಗೆ. ಸೊ ಸೇವಂತಿಗೆಯಲ್ಲಿ ಎರಡು ಥರ, ಆಫ್ರಿಕನ್ ಇದೆ ಮತ್ತು ವೈಲೆಟ್ ಇದೆ. ಸೊ ಅದನ್ನ ಥ್ರೂಔಟ್ ಇಯರ್ ಬೆಳೀತಾ ಇದ್ದಾರೆ. ಬಟ್ ಹೆಚ್ಚಿಗೆ ನಮಗೆ ಏನು ದಸರಾ ಶ್ರಾವಣ ಆಗಸ್ಟ್ ಸೆಪ್ಟೆಂಬರ್ ಅಕ್ಟೋಬರ್ ತಿಂಗಳಲ್ಲಿ ಬರೋಂಗೆ ರೈತ ಬಾಂಧವರು ಬೆಳೀತಾ ಇದ್ದಾರೆ. ಅದು ನಮ್ಮ ಬಿಳಿಕೇರಿ ಏರಿಯಾದಲ್ಲಿ ಮತ್ತು ಹನಗೋಡಿ ಏರಿಯಾದಲ್ಲಿ ಚೆನ್ನಾಗಿ ಬೆಳೀತಾ ಇದ್ದಾರೆ ಸರ್. ಅದನ್ನು ಹಸಿರು ಮನೆಯಲ್ಲಿ ಬೆಳೆಯೋದಾದ್ರೆ ಅವ್ರು ಯಾವಾಗ ಬೇಕಾದರೂ ಯಾವ ಕ್ರಾಪ್ ಬೇಕಾದರೂ ಬೆಳಿಬೋದು. ಈಗ ಒಂದು ಸ್ವಲ್ಪ ಗುಲಾಬಿನೂ ಈಗ ಸ್ಟಾರ್ಟ್ ಮಾಡಿದ್ದಾರೆ ಸರ್. ಈಗ ಓಪನಲ್ಲಿ ಯಾರೋ ಇದರಲ್ಲಿ ಗ್ರೀನ್ ಹೌಸಲ್ಲಿ ಮಾಡ್ತಾ ಇಲ್ಲ, ಓಪನಲ್ಲಿ ಗುಲಾಬಿನೂ ಬೆಳೀಲಿಕ್ಕೆ ಈಗ ಪ್ರಾರಂಭ ಮಾಡಿದ್ದಾರೆ ಸರ್. ಅದನ್ನು ಚೆನ್ನಾಗಿ ಬರ್ತಾರೆ, ಓಪನ್ ಕಂಡೀಷನ್ ಚೆನ್ನಾಗಿ ಬರ್ತಾ ಇದೆ ಸರ್, ಮಾಡ್ಬೋದು. ಈಗ ಅದು ಬಿಟ್ಟರೆ ನಮಗೆ ಈ ನಮ್ಮ ಒಂದು ಬಿಳಿಕೆರೆ ಭಾಗದಲ್ಲಿ ಈ ಕನಕಾಂಬ್ರ 2 ಗುಂಟೆ 5 ಗುಂಟೆ ಮ್ಯಾಕ್ಸಿಮಮ್ ಜಾಸ್ತಿ ಹಾಕಿದ್ರಿಂದ 10 ಗುಂಟೆ, ಬಿಕಾಸ್ ಅದು ತುಂಬ ಲೇಬರ್ ಬೇಕಾಗುತ್ತೆ ಹಾರ್ವೆಸ್ಟ್ ಮಾಡಲಿಕ್ಕೆ. ಸೊ ಹಂಗಾಗಿ ಇದೊಂದು ನಮ್ಮ ಬಿಳಿಕೆರೆ ಹೋಬಳಿಯ ಭಾಗದಲ್ಲಿ ಕನಕಾಂಬ್ರ ಚೆನ್ನಾಗಿ ಬೆಳೀತಾರೆ ಸರ್. ಥ್ರೂಔಟ್ ಇಯರ್ ಸಪ್ಲೈ ಮಾಡ್ತಾ ಇದ್ದಾರೆ ಸರ್ ಅವರು.
1: ನಿಮ್ಮಲ್ಲಿ ತಂಬಾಕು ಬೆಳೆದ ಮೇಲೆ ಆ ಜಾಗದಲ್ಲಿ ಅವರೆಕಾಯಿ ಬೆಳೀತಾರೆ, ಅದು ಬಹಳ ಅದ್ಭುತವಾದ ಮಾರುಕಟ್ಟೆ.
0: ಹೌದು ಸರ್, ನಮ್ಮ ಈಗ ಮೈಸೂರು ಹುಣಸೂರು ರೋಡಲ್ಲಿ ಮನ್ನಿಕೊಪ್ಪೆ ಅಂತ ಬರುತ್ತೆ ಸರ್, ಅದರಲ್ಲಿ 30-40 ದಿವಸ ಆ ರೋಡಲ್ಲಿ ಓಡಾಡಕ್ಕೆ ತುಂಬಾ ಕಷ್ಟನೇ ಆಗುತ್ತೆ. ಬೆಳಿಗ್ಗೆ 1-11 ಗಂಟೆ ತನಕ ಬಹಳನೇ ಸಮಸ್ಯೆ ಆಗುತ್ತೆ. ಸೊ ಏನು ಈ ತಂಬಾಕು ಹಾಕಿರ್ತಾರೆ ಆ ಭಾಗದಲ್ಲಿ ಹೆಚ್ಚಿಗೆ ಫರ್ಟಿಲೈಸರ್ಸ್ ಹಾಕಿರ್ತಾರೆ. ಸೊ ಅದನ್ನ ಅವರು ತಂಬಾಕು ಹಾರ್ವೆಸ್ಟ್ ಮಾಡಿದ ತಕ್ಷಣನೇ ಅವರೇ ಹಾಕ್ಬಿಡ್ತಾರೆ ಸರ್. ಅವರೇ ಹಾಕ್ಬಿಟ್ಟಾಗ ಏನಾಗುತ್ತೆ, ಆ ಒಂದು ಇದರಲ್ಲೇ ಮಳೆಗಾಲ, ಅದಕ್ಕೆ ನೀರಿರೋದಿಲ್ಲ, ಮಳೆ ಆಶ್ರಿತದಲ್ಲೇ ಅದು ಬಂದ್ಬಿಡುತ್ತೆ ಸರ್. ತುಂಬಾ ಥ್ರೋಔಟ್ ಇಂಡಿಯಾನೇ ಹೋಗುತ್ತೆ ಅಂತ ನಾವು ಹೇಳ್ಬೋದು ಸರ್. ಅದಷ್ಟು ನನಗೆ ಐಡಿಯಾ ಇಲ್ಲ ಅದರದ್ದು, ಬಟ್ ಅಲ್ಲಿ ಮಾತಾಡೋದು ನಾನು ನೋಡಿರೋ ಜಾಗ ಇದರಿಂದ ಥ್ರೋಔಟ್ ಇಂಡಿಯಾಗೆ ಅಲ್ಲಿಂದ ಸಪ್ಲೈ ಆಗುತ್ತೆ ಸರ್. ಅದು ಅವರೇಕಾಯಿಗೆ ತುಂಬಾ ಫೇಮಸ್ ಹುಣಸೂರು ಸರ್. ಅದು
1: ನಿಮ್ಮ ಇಲಾಖೆ ವ್ಯಾಪ್ತಿಗೆ ಏನು ಬರುತ್ತೆ?
0: ನಮ್ಮ ಇಲಾಖೆ ವ್ಯಾಪ್ತಿಗೆ ಬರಲ್ಲ ಸರ್, ಅದು ಕೃಷಿ ಇಲಾಖೆ ವ್ಯಾಪ್ತಿಗೆ ಬರುತ್ತೆ ಸರ್. ಕೃಷಿಗೆ ಬರುತ್ತೆ ಅದು ಸರ್.
1: ಈಗ ಹಿಂಗಾರಲ್ಲೂ ಮುಂಗಾರಲ್ಲೂ ಬೇಸಿಗೆಯಲ್ಲೂ ಎಲ್ಲಾ ಹಂತಗಳಲ್ಲೂ ತರಕಾರಿಯನ್ನ ಬೆಳೆಯೋದಕ್ಕಂತೂ ಅವಕಾಶ ಇದ್ದೇ ಇದೆ.
0: ಮೈಸೂರು ಜಿಲ್ಲೆಯಲ್ಲಿ ಟೋಟಲ್ ಆಗಿ ಹೇಳಬೇಕಂದ್ರೆ ಎಲ್ಲಾ ಸೀಸನ್ನಲ್ಲೂ ತರಕಾರಿ ಹೂವನ್ನ ಬೆಳೀಲಿಕ್ಕೆ ಯೋಗ್ಯವಾಗಿದೆ, ಬೆಳೆತನೂ ಇದ್ದಾರೆ, ಅವಕಾಶಗಳು ತುಂಬಾನೇ ಇದಾವೆ. ಅದರಲ್ಲಿ ಏನಂದ್ರೆ ನಮ್ಮ ರೈತ ಬಾಂಧವರು ತಳಿಗಳನ್ನು ಆಯ್ಕೆ ಮಾಡುವಾಗ ಆ ಕಾಲಕ್ಕೆ ತಕ್ಕಂಥ ತಳಿಗಳನ್ನು ಆಯ್ಕೆ ಮಾಡ್ಕೋಬೇಕು. ಅಂಗಡಿಗೆ ಹೋಗ್ಬಿಟ್ಟು ನಮಗೆ ಟೊಮೆಟೊ ಕೊಡಿ ಅಂದರೆ ಅವ್ರು ಯಾವುದೋ ತೆಗೆದು ಕೊಡ್ತಾರೆ, ಅದನ್ನು ಹಾಕಿದ್ರೆ ಆಗೋದಿಲ್ಲ. ಬೇಸಿಗೆಗೆ ಬೇಕಾಗಿರ್ತಕ್ಕಂಥ ಬೇಸಿಗೆ ತಳಿಗಳು ಹಾಕಬೇಕು, ಮಳೆಗಾಲಕ್ಕೆ ಬೇಕಾಗಿರ್ತಕ್ಕಂಥ ತಳಿಗಳನ್ನ ಮಳೆಗಾಲಕ್ಕೆ ಹಾಕಿದರೆ ಮಾತ್ರ ರೈತರು ಉತ್ತಮವಾದ ಒಂದು ಫಸಲನ್ನು ಪಡೆಯಬಹುದು ಸರ್. ಅದರ
1: ಜನರಲ್ಲಿ ಹೊಸ ಬೆಳೆಗಳನ್ನೇ ಬೆಳಿಬೇಕು ಅಂತ ಆಸೆ ಇದೆ. ಮೆಕಾಡೆಮಿಯಾ ಬೆಳಿತೀನಿ ಅಂತಾರೆ ಕೆಲವರು,
0: ಮೆಕಾಡೆಮಿಯಾ
1: ಬೆಣ್ಣೆ ಹಣ್ಣನ್ನು ಯಾಕೆ ಬೆಳಿಬಾರದು ಅಂತಾರೆ
0: ಸರ್. ಈಗ ನಾನು ಅವಾಗಲೇ ಹೇಳ್ಬೇಕಂತ ಮಾಡಿದೆ, ಈ ಫ್ರೂಟ್ಸ್ ಅಲ್ಲಿ ಈಗ ಎಲ್ಲರೂ ಬೆಣ್ಣೆ ಹಣ್ಣು ಬೆಳಿಲಿಕ್ಕೆ ಪ್ರಾರಂಭ ಮಾಡಿದ್ರೆ ಸರ್. ನಮ್ಮಲ್ಲಿ ಈಗ ನಮ್ಮಲ್ಲಿ ಆಲ್ಮೋಸ್ಟ್ ಈಗ ಒಂದು 15-20 ಹೆಕ್ಟರ್ ಹಾಕಿರ್ಬೋದು ಅಂತ ನನಗೆ ಗಮನಕ್ಕೆ ಬಂದಿದೆ ಸರ್. ಈಗ ಅದು ಈಗ ಬೆಣ್ಣೆ ಹಣ್ಣು ಎಲ್ಲ ಶುಗರ್ ಪೇಷಂಟ್ಸ್ಗೆ ಎಲ್ಲ ಚೆನ್ನಾಗಿದೆ ಅಂತ ಒಂದು ಇದಿರೋದ್ರಿಂದ ಬೆಳೀತಾ ಇದ್ದಾರೆ ಸರ್. ನಾವು ಅದರಲ್ಲಿ ಸಹಾಯಧನ ಕೊಡ್ತಾ ಇದ್ದೀವಿ, ತುಂಬಾ ಚೆನ್ನಾಗಿದೆ. ಹಾಗೆಯೇ ಈಗ ಡ್ರ್ಯಾಗನ್ ಫ್ರೂಟ್ ನಮ್ಮಲ್ಲಿ ಬೆಳೆದ್ರೆ ಸರ್, ಈಗ ಸುಮಾರು ಜನ ತಗೊಳ್ಳೋರ ಎಲ್ಲ ಮಟ್ಟಕ್ಕೆ ಬಂದು ನಿಂತಿದ್ದಾರೆ ಸರ್. ಈಗ ಸೊ ಹಾಗಾಗಬಾರದು ಅಂತೇಳಿ ಎಷ್ಟು ಸಾಧ್ಯ ಎಷ್ಟು ಜನ ಮಾಡ್ಬೇಕು ಅಷ್ಟು ಜನ ಮಾತ್ರ ಮಾಡಲಿಕ್ಕೆ ನಾವು ಪ್ರಯೋಜನ ಮಾಡಿಕೊಡ್ತಾ ಇದ್ದೀವಿ ಸರ್. ಅದನ್ನು ಮೈನರ್ ಫ್ರೂಟ್ಸ್ ಅಂದಾಗ ಎಲ್ಲರೂ ತಿನ್ನೋದಿಲ್ಲ, ಸ್ವಲ್ಪ ನೋಡ್ಕೊಂಡು ತಿಂತಾರೆ ಸರ್ ಅದನ್ನು ನಾವು. ಹಂಗಾಗಿ ಆ ಒಂದು ಜನಕ್ಕೆ ಮಾತ್ರ ಅದು ಸೀಮಿತವಾಗಿರುತ್ತೆ, ಎಲ್ಲರೂ ತಗೊಳಕ್ ರೆಡಿ ಇರಲ್ಲ. ಯಾಕಂದ್ರೆ 100-250 ರೂಪಾಯಿ ತನಕನೇ ಇರುತ್ತೆ, ಎಲ್ಲರೂ ಜನ ತಗೊಳ್ಳೋದಿಲ್ಲ ಅದನ್ನ.
1: ಒಂದ್ ಸ್ವಲ್ಪ ದಿನ ಗೋಡಂಬಿ ಬಹಳ ಹವಾನಲ್ಲಿ ಓಡ್ತಾ ಇತ್ತು, ತುಂಬಾ ಜನ ಗೋಡಂಬಿ ಬೇಸಾಯದತ್ತ ಗಮನ ಹರಿಸಿದ್ರು.
0: ಹೌದು ಸರ್.
1: ಈಗ ಏನು ಅದ್ರ
0: ಇಲ್ಲ ಸರ್. ಈಗ ನಮ್ಮ ತಾಲೂಕಿಗೆ ಸಂಬಂಧಪಟ್ಟಂಗೆ ಅಥವಾ ಮೈಸೂರು ಜಿಲ್ಲೆಗೆ ಸಂಬಂಧಪಟ್ಟಂಗೆ ಬಹಳ ಕಡಿಮೆನೆ ಇದೆ, ಯಾರು ಮಾಡ್ತಾ ಇಲ್ಲ. ಅದು ಡ್ರೈಲ್ಯಾಂಡ್ ಕ್ರಾಪು, ತುಂಬಾ ಒಳ್ಳೆಯದು ಮಾಡಿದರೆ, ಬಟ್ ಅಷ್ಟು ಲ್ಯಾಂಡ್ಸ್ ಇಲ್ಲ ಸರ್. ಈಗ 1 ಎಕರೆ 1/2 ಎಕರೆ ಎಲ್ಲ ಹಾಕಿದರೆ ಅದು ಆಗೋದಿಲ್ಲ. ಮಿನಿಮಮ್ 5 ಎಕರೆ 10 ಎಕರೆ ಇದ್ರೇ ಅದಕ್ಕೆ ಒಳ್ಳೆ ಮಾರ್ಕೆಟಿಂಗ್ ಬರುತ್ತೆ. ನಮ್ಮಲ್ಲಿ ಲ್ಯಾಂಡ್ ಹೋಲ್ಡಿಂಗ್ಸ್ ಭಾಳ ಕಡಿಮೆ ಇದೆ ಸರ್. ಯಾರಿಗೂ 10 ಎಕರೆ 15 ಎಕರೆ ಇರೋರು ಭಾಳ ಕಡಿಮೆ ಇದ್ದಾರೆ, ಬೆಳೆಣಿಕೆಯಲ್ಲಿ ಸಿಗ್ತಾರೆ. ಅದು ಬಿಟ್ಟರೆ ಎಲ್ಲ 1 ಎಕರೆ 2 ಎಕರೆ 5 ಎಕರೆ ಒಳಗಡೆ ಇರೋರು ತುಂಬ ಜನ ಇದ್ದಾರೆ. ಸೊ ಇದಕ್ಕೆಲ್ಲ ಜಮೀನು ಸ್ವಲ್ಪ ಹೆಚ್ಚಿಗೆ ಇದ್ದರೆ ಅಂಥವ್ರು ಮಾಡಿದ್ರೆ ತುಂಬ ಚೆನ್ನಾಗಿರುತ್ತೆ ಸರ್. ಅದು ಅದಕ್ಕೆ ಮೇಂಟೆನೆನ್ಸ್ ಇಲ್ಲ, ನೀರಿಲ್ಲ, ಏನೊಂದು ಸರಿ ನಾವು ಒಂದು ಎರಡು ವರ್ಷ ನೋಡ್ಕೋಬಿಟ್ರೆ ಅದನ್ನು ನಮ್ಮನ್ನು ಲೈಫ್ ತಂಗ ನೋಡ್ಕೊಳುತ್ತೆ. ಅದು ಅದು ಅಷ್ಟೇ, ಹುಣಸೆ, ಜಮ್ನೀರಳೆ, ನೀರೇ ಇಲ್ಲದೇ ಇರತಕ್ಕಂಥವು ಸರ್ ಇವು. ಈವನ್ ಮ್ಯಾಂಗೋ, ಅದಕ್ಕೂ ಒಂದು ಎರಡು ವರ್ಷ ನೋಡ್ಕೊಂಡ್ರೆ ಆಮೇಲೆ ಏನು ಬೇಕಾಗಿಲ್ಲ ಸರ್ ಅದನ್ನು. ನಮ್ಮ ಇದ್ರ ಪ್ರಕಾರ ಈಗ ಇಂಥ ಬೇಸಿಗೆ ಕಾಲದಲ್ಲಿ ಬೇಕಾಗುತ್ತೆ. ಸೊ ಒಂದು ಎರಡು ವರ್ಷ ಮೇಂಟೈನ್ ಮಾಡ್ಬೋದು, ಟ್ಯಾಂಕರಲ್ಲಿ ನೀರು ಗೀರು ಕೊಟ್ಟು ಏನನ್ನು ಮಾಡ್ಬೋದು. ಬಟ್ ಇವೆಲ್ಲ ನೀರನ್ನು ಭಾಳ ಭಾಳ ಕಡಿಮೆ ತಗೊಳ್ತಕ್ಕಂಥ ಬೆಳೆಗಳು.
1: ಡಾಕ್ಟರ್ ನಾಗರಾಜ್ ಅವರೇ, ನೀವು ಬರೀ ಉತ್ಪಾದನೆ ಬಗ್ಗೆ ಅಷ್ಟೇ ಹೆಚ್ಚಿನ ಗಮನವನ್ನು ಕೇಂದ್ರೀಕರಿಸ್ತಾ ಇಲ್ಲ, ಉತ್ಪಾದನೆಯ ನಂತರ ಪೋಸ್ಟ್ ಹಾರ್ವೆಸ್ಟ್ ವಿಚಾರಗಳಿಗೂ ಕೂಡ ತಾವು ಗಮನವನ್ನು ಕೊಟ್ಟಿದ್ದೀರಿ. ಇಲಾಖೆ ಮೂಲಕ ಪ್ಯಾಕ್ ಹೌಸ್ಗಳನ್ನು ನಿರ್ಮಾಣ ಮಾಡಿಕೊಳ್ಳೋದಕ್ಕೆ ಮತ್ತು ಅದನ್ನು ಸಣ್ಣ ಮಟ್ಟದಲ್ಲಿ ಪ್ರೋಸೆಸ್ ಮಾಡೋದಕ್ಕೆ ಇದಕ್ಕೂ ಕೂಡ ತಾವು ಗಮನ ಹರಿಸ್ತಾ ಇದ್ದೀರಿ, ಅದರ ಬಗ್ಗೆ ಸ್ವಲ್ಪ ಹೇಳಿ
0: ಸರ್. ಪ್ಯಾಕ್ ಹೌಸ್ ಹಿಂದೆ ನಮ್ಮ ಇಲಾಖೆ ವತಿಯಿಂದ ಕೊಡ್ತಿದ್ದೀವಿ ಸರ್, ಈಗಲೂ ಕೊಡ್ತಿದ್ದೀವಿ. ಹಿಂದೆ ನಾವು 2 ಲಕ್ಷ ರೂಪಾಯಿ ಸಹಾಯಧನ ಕೊಡ್ತಾ ಇದ್ವಿ, ಈಗ ಅದೊಂದು ಸ್ಕೀಮ್ನ ನಿಲ್ಲಿಸಿದ್ದಾರೆ ಸರ್. ಈಗ 12.5 ಲಕ್ಷ ರೂಪಾಯಿ ರೈತ ಖರ್ಚು ಮಾಡಿದ್ರೆ ನಾವು 2.5 ಲಕ್ಷ ರೂಪಾಯಿ ಕೊಡ್ತೀವಿ ಸರ್. ಸೊ ಹಿಂದೆ ಒಂದು 20-30 ಮಾಡಿ ಅದಕ್ಕೆ ಮೇಲ್ಗಡೆ ಒಂದು ಸಿಂಟೆಕ್ಸು, ಕ್ರೇಟ್ಸು ಮತ್ತು ವೇಯಿಂಗ್ ಮಿಷಿನು ತಗೋಬೇಕಾಗಿತ್ತು. ಆಗ ನಾವು 2 ಲಕ್ಷ ಕೊಡ್ತಾ ಇದ್ವಿ, ಅದು 4 ಲಕ್ಷ ರೂಪಾಯಿಗೆ ಎಸ್ಟಿಮೇಟ್ ಇತ್ತು. ಈಗ 12.5 ಲಕ್ಷ, ಅದಕ್ಕೆ ಒಂದು ಮೂವಿಂಗ್ ವೆಹಿಕಲ್ ತೊಗೋಬೇಕು, ಮತ್ತು ಒಳಗಡೆ ಹಾರ್ವೆಸ್ಟ್ ಮಾಡಿರೋ ತೊಗೊಂಬಂದಾಗಲಿಕ್ಕೆ ಇದು ಮಾಡಬೇಕು. ಮತ್ತು ಏನು ಹಿಂದೆ ನಾನು ಹೇಳಿದೆ, ಸಿಂಟೆಕ್ಸು, ಕ್ರೇಟ್ಸು ಮತ್ತು ಮನೆ ಇಷ್ಟನ್ನು ಮಾಡ್ಕೋಬೇಕು ಈಗ. ಸೊ ಆಲ್ಮೋಸ್ಟ್ ಅದು ಅರೌಂಡ್ 14-15 ಲಕ್ಷ ರೂಪಾಯಿ ಕಾಸ್ಟ್ ಆಗುತ್ತೆ. ನಾವು 2.5 ಲಕ್ಷ ಸಬ್ಸಿಡಿ ಕೊಡ್ತಾ ಇದ್ದೀವಿ. ಏನು ಡಿಪಾರ್ಟ್ಮೆಂಟ್ ಗೈಡ್ಲೈನ್ಸ್ ಇದೆ ಅದ್ರ ಪ್ರಕಾರ ಮಾಡ್ಕೋಬೇಕು ಅಂತ ಹೇಳ್ತಾ ಇದ್ದೀವಿ ಸರ್. ಅಷ್ಟಾದರೆ ನಮ್ಗೆ ಆಗಲ್ಲ ಸರ್ ಅಂತ ಹೇಳೋಕೆ ತುಂಬ ಸಮಸ್ಯೆ ಆಗಿದೆ. ಮುಂದೆ ಸರ್ಕಾರ ಯಾವ್ದಾರ ಗೈಡ್ಲೈನ್ಸ್ ಕೊಡ್ತಾ ಅದ್ರ ಪ್ರಕಾರ ಮಾಡ್ತೀವಿ. ಈಗ ಏನು ನಾವು ಪೋಸ್ಟ್ ಹಾರ್ವೆಸ್ಟ್ ಅಂತೇಳಿ ತಾವೇನು ಹೇಳಿದ್ರಿ, ಹಿಂದೆ ಎಲ್ಲನೂ ನಮ್ಮ ಮಾರ್ಕೆಟಿಗೆ ಬರಬೇಕಾದ್ರೆ ಚೀಲದಲ್ಲಿ ಅಥವಾ ಬುಟ್ಟಿಯಲ್ಲಿ ತುಂಬಿಕೊಂಡ್ಬರ್ತಿದ್ರು, ಇಲ್ಲಿ ಬರೋಷ್ಟೊತ್ತಿಗೆ ಅರ್ಧ ಅವು ಹಾಳಾಗ್ತಿತ್ತು. ಹೀಗಾಗಿ ಅದನ್ನು ಒಂದು ನಾವು ಕಡಿಮೆ ಮಾಡೋಕ್ಕೆ ಕ್ರೇಟ್ಸ್ ಅಂತ ಕೊಡ್ತಾ ಇದ್ದೀವಿ ಸರ್. ಆ ಕ್ರೇಟ್ಸಲ್ಲಿ ಹಾಕೊಂಬಂದ್ರೆ ಏನು ಹಾಳಾಗೋದಿಲ್ಲ. ಸೊ ಕ್ರೇಟ್ಸ್ಗೆ ನಾವು ಸಹಾಯಧನ ಕೊಡ್ತಾ ಇದ್ದೀವಿ. ರೈತರು ಹಾರ್ವೆಸ್ಟ್ ಮಾಡಿದ್ದನ್ನು ಆ ಕ್ರೇಟ್ಸಲ್ಲಿ ಹಾಕೊಂಬಂದ್ರೆ ಒಳ್ಳೆ ಅವರಿಗೆ ಬೆಲೆ ಸಿಗುತ್ತೆ. ಸೊ ಹಾಗಾಗಿ ಕ್ರೇಟ್ಸ್ನ ರೈತರು ಉಪಯೋಗಿಸ್ಕೊಳ್ಳೋದು ತುಂಬಾ ಚೆನ್ನಾಗಿರುತ್ತೆ ಸರ್.
1: ಈ ಪ್ರಿಸಿಷನ್ ಫಾರ್ಮಿಂಗ್ ಬಗ್ಗೆ ಇವತ್ತು ನಾವು ಮಾತಾಡ್ತಾ ಇದ್ದೀವಿ, ನಿಖರ ಬೇಸಾಯ ತಾಂತ್ರಿಕತೆಗಳು. ಈಗ ತೋಟಗಾರಿಕಾ ಬೆಳೆಗಳಲ್ಲಿ ಇದನ್ನು ಅಳವಡಿಸ್ಕೋಬಹುದು ಅಂತ ಹೇಳಿ ಬಹಳಷ್ಟು ಜನ ಹೇಳ್ತಾರೆ.
0: ಹೌದು ಸರ್, ಈ ಪ್ರಿಸಿಷನ್ ಫಾರ್ಮಿಂಗ್ ಅಲ್ಲಿ ಏನು ಕ್ರಾಪ್ ರೊಟೇಷನ್ ಅಥವಾ ಕ್ರಾಪ್ ಚೇಂಜ್ ಸಿಸ್ಟಮ್ ಅಂತ ನಾವು ಹೇಳ್ತೀವಿ ಸರ್. ಸೊ ಅದನ್ನ ಮಾಡ್ಕೋಬೋದು ಸರ್. ಅದನ್ನ ಕ್ರಿಶ್ಚಿಯನ್ ಫಾರ್ಮಿಂಗ್, ಉದಾಹರಣೆಗೆ ಟೊಮೆಟೊ ಬೆಳೆದ್ಮೇಲೆ ಬೇಬಿ ಕಾರ್ನ್ ಹಾಕಿ ಅಂತ ಹೇಳ್ತೀವಿ, ಬೇಬಿ ಕಾರ್ನ್ ಹಾಕಿದ್ಮೇಲೆ ಚಿಲ್ಲಿ ಹಾಕಿ ಅಂತ ಹೇಳ್ತೀವಿ, ಚಿಲ್ಲಿ ಹಾಕಿದ್ಮೇಲೆ ಬೀನ್ಸ್ ಹಾಕಿ ಅಂತ ಹೇಳ್ತೀವಿ. ಸೊ ಆ ಸೀಸನ್ಗೆ ಮಾಡ್ಕೊಂಡ್ರೆ ತುಂಬಾ ಚೆನ್ನಾಗಿದೆ. ಕ್ರಿಶ್ಚಿಯನ್ ಫಾರ್ಮಿಂಗ್ ಮಾಡ್ಕೊಂಡ್ರೆ ರೈತ ಥ್ರೋಔಟ್ ಇಯರ್ ದೇ ಗೆಟ್ ದ ಮನಿ, ಇಲ್ಲಾಂದ್ರೆ ಬೆಳೆ ಬರೋದಿಲ್ಲ, ಆ ಸೀಸನ್ಗೆ ಬರೋದಿಲ್ಲ. ಸೊ ರೇಟ್ ಇದ್ದಾಗೆ ಬೆಳೆ ಇರಲ್ಲ, ಬೆಳೆ ಇದ್ದಾಗೆ ರೇಟ್ ಇರಲ್ಲ, ಅನ್ನಂಗೆ ಆಗ್ಬಿಡುತ್ತೆ ಸರ್. ಅದು
1: ಜೈವಿಕ ಕೃಷಿಯನ್ನು ಉತ್ತೇಜಿಸೋ ಸಲುವಾಗಿ ರಂಗ ಸಮುದ್ರದಲ್ಲಿ ಒಂದು ಜೈವಿಕ ಕೇಂದ್ರವನ್ನೇ ತಾವು ತೆಗೆದುಬಿಟ್ಟಿದ್ದೀರಿ ಇಲಾಖೆ
0: ವತಿಯಿಂದ ತೆಗೆದಿದ್ದಾರೆ ಸರ್.
1: ಈಗ ನಿಮ್ಮ ಹುಣಸೂರು ತಾಲೂಕಲ್ಲಿ ಇದರ ಬಗ್ಗೆ ಹೆಚ್ಚು ಆಸಕ್ತಿ ಇದೆಯಾ, ಮತ್ತೆ ಜೀವಾಣು ಗೊಬ್ಬರಗಳ ಬಳಕೆಯನ್ನು ಮಾಡ್ತಾರಾ ಜನ ಹೇಗೆ
0: ಸರ್? ನಮ್ಮಲ್ಲಿ ಟ್ರೈಕೋಡರ್ಮಾ, ಸೂಡೋಮೋನಸ್ಸು, PBS ಇವೆಲ್ಲನೂ ನಾವು ಇಲಾಖೆಯಿಂದ ಒಂದೊಂದು ಸರಿ ಕೊಡ್ತೀವಿ ಸರ್. ಇಲ್ಲಾಂದರೆ ನಮಗೆ ವೆರಿ ನಿಯರೆಸ್ಟ್ ಅಂದರೆ ಇಲ್ಲವಲ್ಲ ಅಟಿಕಾಜರ್ ಕಾಲೇಜ್ ಇದೆ, ಅಲ್ಲಿಗೆ ಕಳಿಸ್ಕೊಡ್ತೀವಿ. ಮತ್ತು ಇನ್ನೂ ಹೆಚ್ಚಿಗೆ ಬೇಕು ಅಂತಂದರೆ ನಾವು ರಂಗ ಸಮುದ್ರಕ್ಕೆ ಕಳಿಸ್ತೀವಿ. ಸೊ ಅಲ್ಲಿ ನಮ್ಮ ಇದನ್ನು ಉಪಯೋಗಿಸ್ತಾ ಇದ್ದಾರೆ ಸರ್. ಈಗ ಉಪಯೋಗಿಸೋದ್ರಿಂದ ರೋಗ ರುಜಿನಗಳು ಕಡಿಮೆ ಆಗ್ತಾ ಇದ್ದಾವೆ ಸರ್. ಟ್ರೈಕೋಡರ್ಮಾ ವ್ಯಾಸ್ಕ್ಯುಲರ್ AMC ಅಂತ ಕರಿತೀವಿ. ಸೊ ಅವೆಲ್ಲನೂ ಉಪಯೋಗ ಆಗ್ತಾ ಇದ್ದಾವೆ ಸರ್. ಈಗ ಎಲ್ಲ ಚೆನ್ನಾಗಿದೆ, ಈಗ ಮಾಡ್ಕೋಬೋದು. ರೈತ ಬಂದವರಿಗೆ ನಾವು ಬೇಕು ಅಂತ ಬಂದವರಿಗೆ ನಾವು ಅಲ್ಲಿ ನಂಬರ್ ಕೊಟ್ಟು ಕಳಿಸ್ಕೊಡ್ತೀವಿ ಸರ್. ಅಲ್ಲಿಗೆ ಯಾರನ್ನು ಕಾಂಟ್ಯಾಕ್ಟ್ ಮಾಡಬೇಕು ಏನಿದೆ ಅಂತೇಳಿ ಅವ್ರಿಗೆ ಕಳಿಸ್ಕೊಡ್ತೀವಿ ಸರ್ ಅಲ್ಲಿಗೆ.
1: ಈಗ ತರಬೇತಿ ಕಾರ್ಯಕ್ರಮಗಳು ಕೂಡ ನಡೀತಾ ಇದ್ದಾವೆ ಸರ್?
0: ತರಬೇತಿ ಕಾರ್ಯಕ್ರಮ ನಡೀತಾ ಇದ್ದೇವೆ ಸರ್. ನಾವು ಹೋದ ವರ್ಷ ನಾವು ಜೇನು ಕೃಷಿದು ಒಂದು ಕೊಟ್ಟಿದ್ವಿ, ಹಾಗೇನೆ ತಂಬಾಕು ಪರ್ಯಾಯ ಬೆಳೆಗೆ ಕೊಟ್ಟಿದ್ವಿ, ಅದನ್ನ ಹೆಂಗೆ ಚೇಂಜ್ ಮಾಡ್ಕೋಬೇಕು ಅಂತೇಳಿ. ಹಾಗೇನೆ ಶುಂಠಿ ಬೆಳೆಗಳಿಗೆ ಏನು ಒಂದು ಪರ್ಕ್ಯುಲರಿ ಅಂತೇಳಿ ಒಂದು ಡಿಸೀಸ್ ಬಂದಿತ್ತು, ಆ ಡಿಸೀಸನ್ನ ಕಡಿಮೆ ಮಾಡ್ಕೊಳ್ಳಿಕ್ಕೆ ತುಂಬಾ ನಮ್ಮಲ್ಲಿ ಒಂದು ಸುಮಾರು ಒಂದು 6-7 ಸಾವಿರ ಎಕರೆ ಹಾಳಾಗಿದೆ ಸರ್ ಅದರಿಂದ. ಸೊ ಅದಕ್ಕೆಲ್ಲ ನಾವು ಸೈಂಟಿಸ್ಟ್ಗಳೆಲ್ಲ ಕರೆಸಿ ಅವ್ರಿಗೆ ತರಬೇತಿನ ಮಾಡಿದ್ದೀವಿ ಸರ್. ಅದು
1: ಒಳ್ಳೆ ವಿಚಾರ ತಾವು ಪ್ರಸ್ತಾಪ ಮಾಡಿದ್ರಿ, ಜೇನು ಕೃಷಿ ಅಂತ ಅಂದ್ರೆ ಅದು ಕೂಡ ನಿಮ್ಮ ಇಲಾಖೆ ಅಧೀನದಲ್ಲೇ ಬರುತ್ತೆ, ಅದ್ರ ಬಗ್ಗೆ ಹೇಳಿ ಸರ್.
0: ಜೇನು ಕೃಷಿಗೆ ನಮ್ಮಲ್ಲಿ ನಾವು 75% to 50% ಎರಡು ತರ ಸಬ್ಸಿಡಿ ಕೊಡ್ತೀವಿ ಸರ್. ಯೋಜನೆಗಳಲ್ಲಿ ಬೇಕಾದಕ್ಕಂಥ ರೈತರು ನಮಗೆ ಕೊಟ್ಟರೆ ನಮಗೆ ಅವರನ್ನ ಸೀನಿಯರಿಟಿಯ ಮೇಲೆ ನಾವು ಅವರಿಗೆ ಜೇನು ಪೆಟ್ಟಿಗೆ, ಜೇನು ಗೂಡು ಮತ್ತೆ ಒಂದು ಸ್ಟ್ಯಾಂಡ್ ಅನ್ನ ಸೇರಿ 4.5 ಸಾವಿರ ರೂಪಾಯಿ ಆಗುತ್ತೆ. ಅದರಲ್ಲಿ 3,500 ರೂಪಾಯಿ ಒಂದು ಸಬ್ಸಿಡಿ ಅಥವಾ 2,500 ರೂಪಾಯಿ ಸಬ್ಸಿಡಿ ಇದೆ, ಅದನ್ನ ಮಾಡ್ಕೊಡ್ತೀವಿ ಸರ್. ಏನು ಇಲಾಖೆಯಿಂದ ಬರುತ್ತೋ ಆ ಇಲಾಖೆಯಲ್ಲಿ ಬಂದಾಗ ನಾವು ಮಾಡ್ಕೊಡ್ತೀವಿ, ಸಬ್ಸಿಡಿನ ಮಾಡ್ಕೊಡ್ತೀವಿ.
1: ನಿಮ್ಮದೇ ಬ್ರ್ಯಾಂಡ್ ಕೂಡ ಅದಕ್ಕೆ
0: ಈಗ ಮಾಡಿದ್ದಾರೆ ಸರ್. ನಮ್ಮದೇ ಇಲಾಖೆ ಬ್ರ್ಯಾಂಡ್ ಮಾಡಿದ್ದಾರೆ ಸರ್, ಅದನ್ನ ಜೈಂಕಾರ ಅಂತೇಳಿ ಮಾಡಿದ್ದಾರೆ, ಅದನ್ನ ಮಾಡ್ತಾ ಇದೀವಿ ಸರ್. ಈಗ
1: ಅದೇ ಅಂದ್ರೆ ಆ ಬ್ರ್ಯಾಂಡ್ ಅಡಿನಲ್ಲಿ ಕೂಡ ರೈತರು
0: ಮಾಡ್ತಾ ಇದಾರೆ.
1: ನಿಮ್ಮ ಪರ್ಮಿಷನ್ ತಗೊಂಡು ಬಹುಶಃ ಅನುಮತಿಯನ್ನು ತಗೋ?
0: ಇಲ್ಲ ಸರ್, ಆಯ್ದಿಗೆ ಬಂದಿಲ್ಲ ನಾವು. ಈ ಸದ್ಯ ಅವರು ಮಲ್ಟಿಪ್ಲಿಕೇಶನ್ ಜಾಸ್ತಿ ಆಗಲಿ ಅಂತ ಮಾಡ್ತಾ ಇದ್ವಿ. ನಾವು ಜೇನು ಕೊಡೋದು ಅವ್ರಿಗೆ 5 ಬಾಕ್ಸ್, 3 ಬಾಕ್ಸ್, 2 ಬಾಕ್ಸ್ ಕೊಡ್ತಾ ಇದ್ವಿ. ಅದರಲ್ಲಿ ನಾವು ಇದನ್ನ ತಗೊಳಕಾಗೋದಿಲ್ಲ. ಮೇಜರ್ ಆಗಿ ಅವ್ರ ಪಾಲಿನೇಷನ್ ಜಾಸ್ತಿ ಆಗಲಿ, ಇಳುವರಿ ಜಾಸ್ತಿ ಬರಲಿ ಅನ್ನೋ ದೃಷ್ಟಿಯಿಂದ ನಾವು ಕೊಡ್ತಾ ಇದ್ವಿ. ಸೊ ಮುಂದಕ್ಕೆ ಜಾಸ್ತಿ 50 ಬಾಕ್ಸ್, 60 ಬಾಕ್ಸ್ ಆ ಥರ ಇಟ್ಟಾಗ ನಾವು ಜೈನ್ಕಾರಕ್ಕೆ ನಾವು ತಗೊಂಡು ನಾವೇ ಅವ್ರಿಗೆ ಪ್ರೋತ್ಸಾಹ ಮಾಡ್ತೀವಿ ಸರ್. ಅದರ
1: ಅಂದ್ರೆ ಸದ್ಯಕ್ಕೆ ಅವರು ಸಮಗ್ರ ಕೃಷಿ ಪದ್ಧತಿ ಅಡಿನಲ್ಲಿ ಒಂದು 4-5 ಜೇನು ಹುಳು ಪೆಟ್ಟಿಗೆಗಳನ್ನ ಇಟ್ಕೊಂಡು ಜಮೀನಿನಲ್ಲಿ ಪರಾಗಸ್ಪರ್ಶ ಕ್ರಿಯೆಯನ್ನು ಹೆಚ್ಚು ಮಾಡೋದ್ರು
0: ಅವ್ರ ಮನೆಗೆ ಮತ್ತೆ ಜೇನು ಇದಕ್ಕೆ ಮಾಡ್ತಾ ಇದಾರೆ ಸರ್. ಈಗ
1: ಓಕೆ, ಇನ್ನೇನಾದ್ರೂ ಹೇಳೋ ವಿಚಾರ ಇದೆಯಾ ಸರ್?
0: ಏನಿಲ್ಲ ಸರ್, ಬೇಸಿಗೆಯಲ್ಲಿ ರೈತ ಬಾಂಧವರು ತೋಟಗಾರಿಕೆ ಬೆಳೆಗಳನ್ನ ಸಂರಕ್ಷಿಸಿಕೊಳ್ಳಬೇಕು, ನೀರಿನ ಅಗತ್ಯಕ್ಕೆ ತಕ್ಕಂತೆ ಕೊಡಬೇಕು, ನೀರನ್ನು ವೇಸ್ಟ್ ಮಾಡಬಾರ್ದು. ಈ ಏನು ಮಲ್ಚಿಂಗ್ ಸಿಸ್ಟಮ್ ಇದೆ ಆ ಮಲ್ಚಿಂಗ್ ಸಿಸ್ಟಮ್ ಅನ್ನು ಉಪಯೋಗಿಸ್ಕೋಬೇಕು, ಮತ್ತೆ ಅಲ್ಲೇ ಬಿದ್ದಿರತಕ್ಕಂಥ ನೈಸರ್ಗಿಕವಾಗಿ ದೊರೆಯತಕ್ಕಂಥ ಮಲ್ಚಿಂಗ್ ಅನ್ನ ಹಾಕೊಂಡು ಅವರು ಬೆಳೆಗಳನ್ನು ಬೆಳಕೋಬೇಕಾಗುತ್ತೆ ಸರ್.
1: ಹೆಚ್ಚಿನ ಮಾಹಿತಿಗೆ ಡಾಕ್ಟರ್ ನಾಗರಾಜ್ ಅವರೇ ತಮ್ಮನ್ನೇ ನೇರವಾಗಿ ಸಂಪರ್ಕ ಮಾಡಬೇಕು ನಮ್ಮ ಕೇಳುಗರು ಅಂತ ಆದ್ರೆ ಸಂಪರ್ಕಕ್ಕಾಗಿ ತಮ್ಮ ಮೊಬೈಲ್ ಸಂಖ್ಯೆಯನ್ನು ಹೇಳ್ಬೋದಾ ಕನ್ನಡದಲ್ಲಿ?
0: 9-4-4-8-2-5-3-2-7-7.
1: ಇನ್ನೊಮ್ಮೆ ಹೇಳ್ತೀರಾ?
0: 9-4-4-8-2-5-3-2-7-7.
1: ಇನ್ನೂ ಒಂದ್ಸರಿ ಹೇಳ್ಬಿಡಿ ಸರ್ ಮೊಬೈಲ್ ನಂಬರ್.
0: 9-4-4-8-2-5-3-2-7-7. ದಯಮಾಡಿ ಏನೇನಿದ್ರೆ ಸಂಪರ್ಕ ಮಾಡಿದ್ರೆ ನನ್ನ ಕೈಲಾಗಿರತಕ್ಕಂಥ ಸಲಹೆ ಸೂಚನೆಗಳನ್ನು ಕೊಡಲಿಕ್ಕೆ ನಾವು ರೆಡಿ ಇರ್ತೀವಿ.
1: ಒಳ್ಳೇದು ಡಾಕ್ಟರ್ ನಾಗರಾಜ್ ಅವರೇ. ಹುಣಸೂರು ತಾಲೂಕಿನಲ್ಲಿ ತೋಟಗಾರಿಕಾ ಕ್ಷೇತ್ರದ ಅಭಿವೃದ್ಧಿಗೆ ಇರುವಂತಹ ಅವಕಾಶಗಳಿಗೆ ಸಂಬಂಧಪಟ್ಟಂತೆ ಬಹಳ ವಿವರವಾಗಿ ಮಾಹಿತಿಯನ್ನು ನೀಡಿದ್ರಿ. ವಂದನೆಗಳು, ನಮಸ್ಕಾರ.
0: ಎಲ್ಲರಿಗೂ ನಮಸ್ಕಾರ.
2: ಹಣ್ಣು ತಿನ್ನೋಣ ಬಂದಿರೋ ನಾವೆಲ್ಲರೂ, ಹಣ್ಣು ತಿನ್ನೋಣ ಬಂದಿರೋ.
3: ಹುಣಸೂರು ತಾಲೂಕಿನಲ್ಲಿ ತೋಟಗಾರಿಕಾ ಬೆಳೆಗಳ ಅಭಿವೃದ್ಧಿಗೆ ಇರುವ ವಿಪುಲ ಅವಕಾಶಗಳನ್ನು ಕುರಿತು ತಾಲೂಕಿನ ಹಿರಿಯ ತೋಟಗಾರಿಕಾ ಸಹಾಯಕ ನಿರ್ದೇಶಕರಾದ ಡಾ ಎಚ್ ನಾಗರಾಜ್ ಅವರೊಂದಿಗೆ ಸಂದರ್ಶನ ಕೇಳಿದಿರಿ. ಸಂದರ್ಶಕರು ಎನ್ಕೆ ಶಿವಮೂರ್ತಿ. ಮುಂದಿನ ಗುರುವಾರ 4ನೇ ತಾರೀಕು ಇದೇ ಸರಣಿಯಲ್ಲಿ ಮಾವಿನ ಬೆಳೆಯಲ್ಲಿ ಚಾಟಣಿ ಬೇಸಾಯ ಕ್ರಮಗಳು ಹಾಗೂ ಪೋಷಕಾಂಶ ನಿರ್ವಹಣೆ ಕುರಿತು ಮೈಸೂರು ತಾಲೂಕು ಯಲಚನಹಳ್ಳಿಯ ತೋಟಗಾರಿಕಾ ಮಹಾವಿದ್ಯಾಲಯದ ಸಹಾಯಕ ಪ್ರಾಧ್ಯಾಪಕರಾದ ಡಾ ಎಚ್ ಆರ್ ಮನುಕುಮಾರ್ ಅವರೊಂದಿಗೆ ಸಂದರ್ಶನ ಪ್ರಸಾರವಾಗುತ್ತದೆ.
2: ಹಣ್ಣು ತಿನ್ನೋಣ ಬಂದಿರೋ ನಾವೆಲ್ಲರೂ, ಹಣ್ಣು ತಿನ್ನೋಣ ಬಂದಿರೋ.
4: ಹಣ್ಣು ಹೊನ್ನು ತೋಟಗಾರಿಕಾ ಬೆಳೆಗಳ ಸಮಗ್ರ ಬೇಸಾಯ ವಿಧಾನ ಕುರಿತ ಬಾನುಲಿ ಸರಣಿ ಆಲಿಸಿದಿರಿ.
5: ಶ್ರಮವಿಲ್ಲದ ದುಡಿಮೆ, ಹಣದ ಖರ್ಚಂತೂ ಬಲು ಕಡಿಮೆ. ಇಳೆಗೆ ಹಸುರಿನ ಹೊದಿಕೆ, ಜಲವಂತೂ ಮಿತ ಬಳಕೆ. ಹಣ್ಣು
4: ಸಹಯೋಗ ಮೈಸೂರು ಜಿಲ್ಲಾ ತೋಟಗಾರಿಕಾ ಇಲಾಖೆ ಹಾಗೂ ತೋಟಗಾರಿಕಾ ಮಹಾವಿದ್ಯಾಲಯ.
2: ತಿನ್ನೋಣ ಬಂದಿರೋ.
4: ಶೀರ್ಷಿಕೆ ಗೀತ ರಚನೆ ರಮೇಶ್ ಪಿ ರಂಗಸಮುದ್ರ.
5: ದೇವರಿಗೂ ಬಲು ಇಷ್ಟ ಫಲ ಪಂಚಾಮೃತವು ಜೀವಿಗಳ ಆರೋಗ್ಯಕ್ಕೂ.
4: ಸಂಗೀತ ಸಂಯೋಜನೆ ಹಾಗೂ ಗಾಯನ ನಿತಿನ್ ರಾಜಾರಾಮ್ ಶಾಸ್ತ್ರಿ.
2: ಆಹಾ, ಹಣ್ಣು ತಿನ್ನೋಣ ಬಂದಿರೋ ನಾವೆಲ್ಲರೂ, ಹಣ್ಣು ತಿನ್ನೋಣ ಬಂದಿರೋ.
4: ಸಂಕಲನ ಹಾಗೂ ನೆರವು ಜಿಎನ್ ಮಂಜುನಾಥ್.
2: ಹಣ್ಣುಗಳ ಗಿಡ ನೆಟ್ಟು ತೋಟ ಬೆಳೆಸೋಣ ಬಂದಿರೋ ನಾವೆಲ್ಲರೂ.
4: ಪರಿಕಲ್ಪನೆ ಹಾಗೂ ನಿರ್ಮಾಣ ಎನ್ ಕೇಶವಮೂರ್ತಿ.
2: ಆಹಾ, ಹಣ್ಣು

0: ಆತ್ಮೀಯರೇ, ಕೃಷಿ ಸಂಶೋಧನಾ ಸಂಸ್ಥೆಯೊಂದಿಗೆ ಬೇಸಾಯ ಕಲಿಯುವ ಆಸಕ್ತಿ ನಿಮಗಿದೆಯೇ?
1: ನವೀನ ತಾಂತ್ರಿಕತೆಗಳನ್ನು ಜಮೀನಿನಲ್ಲಿ ಅಳವಡಿಸುವ ಆಸೆಯೂ ಇದೆಯೇ?
0: ಹಾಗಿದ್ದರೆ ತಪ್ಪದೇ ಆಲಿಸಿ
1: ಕೃಷಿ ದೀವಿಗೆ.
2: ಕೃಷಿ ದೀವಿಗೆ ಹೊಸ ಬೆಳಕಿಗೆ ಬೇಕು ಕೃಷಿ ದೀವಿಗೆ.
0: ಮೈಸೂರು ಬಾನುಲಿಯಲ್ಲಿ ಪ್ರತಿ ಸೋಮವಾರ ಸಂಜೆ 6:50 ಕೃಷಿ ರಂಗದಲ್ಲಿ
1: ಸಂಶೋಧನಾ ಸಂಸ್ಥೆಯೊಂದಿಗೆ ಕೃಷಿ ಕಲಿಕೆ ಕುರಿತ ಬಾನುಲಿ ಸರಣಿ
0: ಕೃಷಿ ದೀವಿಗೆ.
2: ಕೃಷಿ ದೀವಿಗೆ ಹೊಸ ಬೆಳಕಿಗೆ ಬೇಕು ಕೃಷಿ ದೀವಿಗೆ.
1: ರೇಷ್ಮೆ ರಂಗ,
3: ರೇಷ್ಮೆ ರಂಗ,
0: ರೇಷ್ಮೆ ರಂಗ, ರೇಷ್ಮೆ ಕೃಷಿ ತಾಂತ್ರಿಕತೆಗಳನ್ನು ಕುರಿತ ಬಾನುಲಿ ಸರಣಿ.

0: ಪ್ರತಿ ಬುಧವಾರ ಸಂಜೆ 6:50 ಕೃಷಿ ರಂಗದಲ್ಲಿ
1: ಬರಲಿದೆ ಬಾನುಲಿಯಲ್ಲಿ ರೇಷ್ಮೆ ಐಸಿರಿ.
2: ನುರಿತ ವಿಜ್ಞಾನಿಗಳಿಂದ ತಾಂತ್ರಿಕ ಮಾಹಿತಿ,
0: ರೈತರ ಅನುಭವದ ಮಾತು,
2: ನೇರ ಫೋನಿನ ಕಾರ್ಯಕ್ರಮಗಳು,
0: ರೇಷ್ಮೆ ಕೃಷಿ ತರಬೇತಿ ಕಾರ್ಯಕ್ರಮಗಳು
2: ಹಾಗೂ ಸರಣಿಯ ಉತ್ತಮ ಕೇಳುಗರಿಗೆ ಆಕರ್ಷಕ ಬಹುಮಾನ ರೇಷ್ಮೆ ರಂಗ ಬಾನುಲಿ ಸರಣಿಯ ವಿಶೇಷ.
1: ರೇಷ್ಮೆ ಕೃಷಿ ಬೆಳೆಯಲು ಹರುಷದಲ್ಲಿ ರೇಷ್ಮೆಯಲ್ಲಿ ಕಾಣಿರಿ ಐಸಿರಿ.
0: ಆಲಿಸಿ
2: ಅನುಸರಿಸಿ
1: ಭಾಗ್ಯಲಕ್ಷ್ಮಿ ನೆಲೆಸಲು ಮನೆಯಲ್ಲಿ ಸಿರಿ ತರಲು ರೇಷ್ಮೆ ಕೃಷಿ ಬೆಳೆಯಿರಿ.
0: ಪ್ರತಿ ಬುಧವಾರ ಸಂಜೆ 6:50 ಕೃಷಿ ರಂಗದಲ್ಲಿ ಮೂಡಿ ಬರುತ್ತಿದೆ
2: ರೇಷ್ಮೆ ಕೃಷಿ ತಾಂತ್ರಿಕತೆಗಳನ್ನು ಕುರಿತ ಬಾನುಲಿ ಸರಣಿ
0: ರೇಷ್ಮೆ ರಂಗ.
3: ರೈತ ಸ್ನೇಹಿತರೇ, ಗಮನಿಸಿ, ನಮ್ಮ ನಾಳಿನ ಕೃಷಿರಂಗ ಕಾರ್ಯಕ್ರಮದಲ್ಲಿ ಕೃಷಿ ಮಾರಾಟ ರಂಗ ಕರ್ನಾಟಕ ರಾಜ್ಯ ಕೃಷಿ ಮಾರಾಟ ಮಂಡಳಿ ಮೈಸೂರು ಸಂಸ್ಥೆಯ ಪ್ರಾಯೋಜಿತ ಕಾರ್ಯಕ್ರಮ ಪ್ರಸಾರವಾಗಲಿದೆ. ಈ ಕಾರ್ಯಕ್ರಮದಲ್ಲಿ ಕೃಷಿ ಮಾರಾಟ ಮಂಡಳಿಯ ಕಾರ್ಯಚಟುವಟಿಕೆ ಕುರಿತು ಮಂಡಳಿಯ ಪ್ರಧಾನ ವ್ಯವಸ್ಥಾಪಕರಾದ ಎಸ್ ವಿ ಭಾಗ್ಯಲಕ್ಷ್ಮಿ ಅವರೊಂದಿಗಿನ ಸಂದರ್ಶನವನ್ನು ಆಲಿಸಬಹುದು. ಸಂದರ್ಶಕರು ಎನ್ ಕೇಶವಮೂರ್ತಿ. ಇಲ್ಲಿಗೆ ಇಂದಿನ ಕೃಷಿರಂಗ ಕಾರ್ಯಕ್ರಮ ಮುಕ್ತಾಯವಾಯಿತು. ರೈತ ಬಾಂಧವರಿಗೆಲ್ಲ ಮತ್ತೊಮ್ಮೆ ನಮಸ್ಕಾರ. ಮತ್ತೆ ನಮ್ಮ ನಿಮ್ಮ ಭೇಟಿ ನಾಳಿನ ಕೃಷಿರಂಗ ಕಾರ್ಯಕ್ರಮದಲ್ಲಿ.

ಕೃಷಿರಂಗ ಕಿಸಾನ್ ವಾಣಿ ಭಾರತ ಸರ್ಕಾರದ ಕೃಷಿ ಹಾಗೂ ರೈತ ಕಲ್ಯಾಣ ಸಚಿವಾಲಯದ ಪ್ರಾಯೋಜಿತ ಕಾರ್ಯಕ್ರಮ ಹಣ್ಣು ಹೊನ್ನು ತೋಟಗಾರಿಕಾ ಬೆಳೆಗಳ ಸುಸ್ಥಿರ ಬೇಸಾಯ ಕುರಿತ ಬಾನುಲಿ ಸರಣಿ ಪ್ರಸಾರವಾಯಿತು.

0: ಗಮನಿಸಿ, ಈ ರಾತ್ರಿ 10 ಗಂಟೆಗೆ ಪ್ರಸಾರವಾಗಲಿದೆ ನಾಟಕ ಗಡಿ ದಾಟಿದಾಗ. ರಚನೆ ಡಾಕ್ಟರ್ ಎಚ್ ರಾಚಪ್ಪ, ನಿರ್ದೇಶನ ಹಾಗೂ ನಿರ್ಮಾಣ ಪ್ರಭುಸ್ವಾಮಿ ಮಳಿಮಠ್. ನಾಳೆ ರಾತ್ರಿ 8:30 ರಾಜ್ಯವ್ಯಾಪಿ ಜಾಲದಲ್ಲಿ ಕೇಳಿ, ಭಾರತದ ಸನ್ಮಾನ್ಯ ಉಪರಾಷ್ಟ್ರಪತಿಗಳಾದ ಶ್ರೀ ಸಿಪಿ ರಾಧಾಕೃಷ್ಣನ್ ಅವರು ಭಾಗವಹಿಸಲಿರುವ ದಾವಣಗೆರೆಯ ಬಿಡಿಟಿ ಕಾಲೇಜಿನ ಅಮೃತ ಮಹೋತ್ಸವ ಸಮಾರಂಭದ ಬಾನುಲಿ ವರದಿ. ಎಫ್ಎಂ 100.6 ಇದು ನಿಮ್ಮ ನೆಚ್ಚಿನ ಆಕಾಶವಾಣಿ ಮೈಸೂರು ಕೇಂದ್ರ. ಸಮಯ 7:34 ಆಗ್ತಾ ಇದೆ. ಇನ್ನು ಮುಂದೆ ಬೆಂಗಳೂರು ಕೇಂದ್ರದಿಂದ ವಾಣಿಜ್ಯ ಪ್ರಕಟಣೆ, ನಂತರ ಕನ್ನಡದಲ್ಲಿ ರಾಷ್ಟ್ರೀಯ ವಾರ್ತೆಗಳು.
1: ಈಗ ಪ್ರಕಟಣೆ, ನಂತರ ಕನ್ನಡದಲ್ಲಿ ರಾಷ್ಟ್ರೀಯ ವಾರ್ತೆಗಳು. ಆಕಾಶವಾಣಿ ಬೆಂಗಳೂರು ಕೇಂದ್ರದಿಂದ.
2: ಬೆಟ್ಟ ಗುಡ್ಡ
3: ಕೆರೆ ಕುಂಟೆ
2: ಗಿಡ ಮರಗಳಿಲ್ಲದ ಊರು
3: ಮರುಭೂಮಿ ಇದ್ದಂತೆ.
2: ಮನುಷ್ಯ ಪ್ರಕೃತಿಯೊಳಗೆ ಒಬ್ಬನಾಗಿರಬೇಕೇ ಹೊರತು
3: ಪ್ರಕೃತಿಯನ್ನೇ ನುಂಗುವಂತಾಗಬಾರದು.
2: ಅಭಿವೃದ್ಧಿ ಹೆಸರಿನಲ್ಲಿ ತನ್ನ ಸುತ್ತಲಿನ ಪರಿಸರವನ್ನ ನಾಶ ಮಾಡ್ತಾ ಇರುವಂತಹ ನಾವುಗಳು
3: ಇನ್ನಾದ್ರೂ ಎಚ್ಚೆತ್ತುಕೊಳ್ಳೋಣ.
2: ಪ್ರತಿ ಮನೆಯಲ್ಲೂ ಒಂದೊಂದು ಮರ ಬೆಳೆಸೋಣ,
3: ಪ್ರಕೃತಿಯನ್ನು ಸಮೃದ್ಧಗೊಳಿಸೋಣ.

0: ಆಕಾಶವಾಣಿ ವಾರ್ತೆಗಳು, ಓದುತ್ತಿರುವವರು ಹರ್ಷಿತಾ ಟಿಎಲ್. ಮುಖ್ಯಾಂಶಗಳು. ಮುಖ್ಯಮಂತ್ರಿ ಸ್ಥಾನಕ್ಕೆ ರಾಜೀನಾಮೆ ಸಲ್ಲಿಸಿದ ಕರ್ನಾಟಕ ಮುಖ್ಯಮಂತ್ರಿ ಸಿದ್ದರಾಮಯ್ಯ. ಅಕ್ರಮ ಒಳನುಸುಳುವಿಕೆ ತಡೆಗಟ್ಟಲು ಕೇಂದ್ರ ಸರ್ಕಾರ ಬದ್ಧ, ಗೃಹ ಸಚಿವ ಅಮಿತ್ ಶಾ. ಪ್ರಧಾನಮಂತ್ರಿ ಆವಾಸ್ ಯೋಜನೆ ಗ್ರಾಮೀಣ್ ಕರ್ನಾಟಕ ಸೇರಿದಂತೆ 12 ರಾಜ್ಯಗಳಿಗೆ 10,021 ಕೋಟಿ ರೂಪಾಯಿ ಅನುದಾನ ಬಿಡುಗಡೆ. ಸಿಂಗಾಪುರ ಅಧ್ಯಕ್ಷರೊಂದಿಗೆ ವಿದೇಶಾಂಗ ಸಚಿವ ಡಾ ಎಸ್ ಜೈಶಂಕರ್ ಮಾತುಕತೆ. ಸಿಂಗಾಪುರ ಓಪನ್ ಬ್ಯಾಡ್ಮಿಂಟನ್ 4 ವಿಭಾಗಗಳಲ್ಲಿ ಕ್ವಾರ್ಟರ್ ಫೈನಲ್ಸ್ ಪ್ರವೇಶಿಸಿದ ಭಾರತದ ಆಟಗಾರರು. ವಾರ್ತೆಗಳ ವಿವರ. ಕರ್ನಾಟಕ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಇಂದು ತಮ್ಮ ಸ್ಥಾನಕ್ಕೆ ರಾಜೀನಾಮೆ ಸಲ್ಲಿಸಿದ್ದಾರೆ. ಲೋಕಭವನ ಸಂಪುಟ ಸಹೋದ್ಯೋಗಿಗಳೊಂದಿಗೆ ತೆರಳಿದ ಅವರು ರಾಜ್ಯಪಾಲ ತಾವರ್ಚಂದ್ ಗೆಹ್ಲೋಟ್ ಅನುಪಸ್ಥಿತಿಯಲ್ಲಿ ರಾಜ್ಯಪಾಲರ ವಿಶೇಷ ಕಾರ್ಯದರ್ಶಿ ಪ್ರಭುಶಂಕರ್ ಅವರಿಗೆ ರಾಜೀನಾಮೆ ಪತ್ರ ಸಲ್ಲಿಸಿದ್ದಾರೆ. ರಾಜೀನಾಮೆ ಪತ್ರವನ್ನು ಸ್ವೀಕರಿಸಿದ ಪ್ರಭುಶಂಕರ್ ಶಿಷ್ಟಾಚಾರದ ಬಗ್ಗೆ ಸಿದ್ದರಾಮಯ್ಯ ಅವರಿಗೆ ಮನವರಿಕೆ ಮಾಡಿದ್ದಾರೆ. ಈ ಹಿನ್ನೆಲೆಯಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ನಾಳೆ ರಾಜ್ಯಪಾಲರನ್ನು ಮತ್ತೊಮ್ಮೆ ಭೇಟಿಯಾಗಲಿದ್ದಾರೆ. ವರಿಷ್ಠರ ಸೂಚನೆಯಂತೆ ಮುಖ್ಯಮಂತ್ರಿ ಸ್ಥಾನಕ್ಕೆ ರಾಜೀನಾಮೆ ನೀಡಿರುವುದಾಗಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಸ್ಪಷ್ಟಪಡಿಸಿದ್ದಾರೆ. ಬೆಂಗಳೂರಿನಲ್ಲಿ ಇಂದು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ರಾಜ್ಯಪಾಲರು ತಮ್ಮ ರಾಜೀನಾಮೆಯನ್ನು ಅಂಗೀಕರಿಸುವ ವಿಶ್ವಾಸವಿದೆ ಎಂದು ತಿಳಿಸಿದ್ದಾರೆ. ಇದೇ ವೇಳೆ ಎರಡು ಬಾರಿ ಮುಖ್ಯಮಂತ್ರಿ, ಎರಡು ಬಾರಿ ವಿರೋಧ ಪಕ್ಷದ ನಾಯಕನಾಗಲು ಅವಕಾಶ ನೀಡಿದ ಕಾಂಗ್ರೆಸ್ ಹಿರಿಯ ನಾಯಕರಾದ ಸೋನಿಯಾ ಗಾಂಧಿ, ರಾಹುಲ್ ಗಾಂಧಿ, ಮಲ್ಲಿಕಾರ್ಜುನ ಖರ್ಗೆ ಅವರಿಗೆ ಧನ್ಯವಾದ ಸಲ್ಲಿಸಿದ್ದಾರೆ. ರಾಷ್ಟ ರಾಜಕಾರಣದಲ್ಲಿ ಆಸಕ್ತಿ ಇಲ್ಲ, ಹೀಗಾಗಿ ರಾಜ್ಯ ರಾಜಕಾರಣದಲ್ಲೇ ಮುಂದುವರಿಯುವುದಾಗಿ ಸಿದ್ದರಾಮಯ್ಯ ತಿಳಿಸಿದ್ದಾರೆ. ರಾಜ್ಯದ ಜನತೆ 5 ವರ್ಷಗಳ ಕಾಲ ಶಾಸಕನಾಗಿ ಆಯ್ಕೆ ಮಾಡಿದ್ದಾರೆ. ಇನ್ನು 2 ವರ್ಷ ಅವಧಿ ಇದ್ದು ಇಲ್ಲಿಯವರೆಗೆ ಕರ್ನಾಟಕ ಹಾಗೂ ಕ್ಷೇತ್ರದ ಜನತೆ ಪರವಾಗಿ ಸೇವೆ ಸಲ್ಲಿಸುವುದಾಗಿ ಹೇಳಿದ್ದಾರೆ. ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ರಾಜ್ಯದ ದೀರ್ಘಾವಧಿ ಮುಖ್ಯಮಂತ್ರಿ ಎಂಬ ಹೆಗ್ಗಳಿಕೆಗೆ ಪಾತ್ರವಾಗಿದ್ದು 17 ಬಾರಿ ಆಯವ್ಯಯ ಮಂಡಿಸಿದ ಕೀರ್ತಿಯು ಅವರಿಗೆ ಸಲ್ಲುತ್ತದೆ. ಉಪರಾಷ್ಟಪತಿ ಸಿಪಿ ರಾಧಾಕೃಷ್ಣನ್ ನಾಳೆಯಿಂದ ಇದೇ 31ರವರೆಗೆ ಕರ್ನಾಟಕ, ಗೋವಾ ಮತ್ತು ಕೇರಳ ರಾಜ್ಯಗಳ ಪ್ರವಾಸ ಕೈಗೊಳ್ಳಲಿದ್ದಾರೆ. ನಾಳೆ ಬೆಂಗಳೂರಿಗೆ ಆಗಮಿಸಲಿರುವ ಅವರು ಆರ್ಟ್ ಆಫ್ ಲಿವಿಂಗ್ ಫೌಂಡೇಷನ್ನ 45ನೇ ವಾರ್ಷಿಕೋತ್ಸವ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳಲಿದ್ದಾರೆ. ನಂತರ ಅವರು ದಾವಣಗೆರೆಯಲ್ಲಿ ಬಿಟಿಟಿ ಇಂಜಿನಿಯರಿಂಗ್ ಕಾಲೇಜು ವಿಶ್ವವಿದ್ಯಾಲಯ ಅಮೃತ ಮಹೋತ್ಸವದಲ್ಲಿ ಪಾಲ್ಗೊಳ್ಳಲಿದ್ದಾರೆ. ಇದೇ 30ರಂದು ಅವರು ಗೋವಾಗೆ ತೆರಳಿ ಪಣಜಿಯಲ್ಲಿ ಗೋವಾ ರಾಜ್ಯೋತ್ಸವ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳಲಿದ್ದು ಸಿಎಸ್ಐಆರ್ ರಾಷ್ಟೀಯ ಸಾಗರಶಾಸ್ತ್ರ ಸಂಸ್ಥೆಗೆ ಭೇಟಿ ನೀಡಲಿದ್ದಾರೆ. ಇದೇ 31ರಂದು ಉಪರಾಷ್ಟಪತಿಗಳು ಕರ್ನಾಟಕದ ಬೆಳ್ತಂಗಡಿಯಲ್ಲಿ ಸಿರಿ ಕೈಗಾರಿಕಾ ಪಾರ್ಕ್ ಉದ್ಘಾಟಿಸಲಿದ್ದು ಬಳಿಕ ಶ್ರೀ ಕ್ಷೇತ್ರ ಧರ್ಮಸ್ಥಳ ಮಂಜುನಾಥ ಸ್ವಾಮಿ ದೇವಸ್ಥಾನಕ್ಕೆ ಭೇಟಿ ನೀಡಲಿದ್ದಾರೆ. ಅದೇ ದಿನ ಸಂಜೆ ಅವರು ಕೇರಳಕ್ಕೆ ತೆರಳಿ ಕೊಟ್ಟಾಯಂನಲ್ಲಿ ಮಲಯಾಳಂ ದಿನಪತ್ರಿಕೆ ದೀಪಿಕಾದ 140ನೇ ವಾರ್ಷಿಕೋತ್ಸವವನ್ನು ಉದ್ಘಾಟಿಸಲಿದ್ದಾರೆ. ದೇಶದಲ್ಲಿರುವ ಪ್ರತಿಯೊಬ್ಬ ಅಕ್ರಮ ನುಸುಳುಕೋರರನ್ನು ಗುರುತಿಸಿ ಹೊರಹಾಕಲು ಪ್ರಧಾನಿ ನರೇಂದ್ರ ಮೋದಿ ನೇತೃತ್ವದ ಕೇಂದ್ರ ಸರ್ಕಾರ ಬದ್ದವಾಗಿದೆ ಎಂದು ಕೇಂದ್ರ ಗೃಹ ಸಚಿವ ಅಮಿತ್ ಶಾ ತಿಳಿಸಿದ್ದಾರೆ. ಗುಜರಾತ್ನ ಗಾಂಧಿನಗರ ಜಿಲ್ಲೆಯ ಸೋನಿಪುರ ಗ್ರಾಮದಲ್ಲಿ ಇಂದು ಆಯೋಜಿಸಲಾಗಿದ್ದ ಸಾರ್ವಜನಿಕ ಸಮಾರಂಭದಲ್ಲಿ ಮಾತನಾಡಿದ ಅವರು, ಪಶ್ಚಿಮ ಬಂಗಾಳದಲ್ಲಿ ಬಾಂಗ್ಲಾದೇಶ ಗಡಿಯಿಂದ ಆಗುತ್ತಿದ್ದ ನುಸುಳುವಿಕೆ ಈಗಾಗಲೇ ಇಳಿಮುಖವಾಗಲು ಪ್ರಾರಂಭಿಸಿದೆ ಎಂದು ತಿಳಿಸಿದರು. ಇದಕ್ಕೂ ಮುನ್ನ ಸಚಿವರು ಗಾಂಧಿನಗರ ಜಿಲ್ಲೆಯಲ್ಲಿ 340 ಕೋಟಿ ರೂಪಾಯಿ ವೆಚ್ಚದ ವಿವಿಧ ಅಭಿವೃದ್ದಿ ಯೋಜನೆಗಳ ಉದ್ಘಾಟನೆ ಮತ್ತು ಶಂಕುಸ್ಥಾಪನೆ ನೆರವೇರಿಸಿದರು. 2029ರ ಮಾರ್ಚ್ ವೇಳೆಗೆ ಎಲ್ಲರೂ ವಸತಿ ಕಲ್ಪಿಸುವ ಗುರಿಯೊಂದಿಗೆ ಕೇಂದ್ರ ಸರ್ಕಾರವು ಪ್ರಧಾನಮಂತ್ರಿ ಆವಾಸ್ ಯೋಜನೆ ಗ್ರಾಮೀಣ ಅಡಿಯಲ್ಲಿ ಕರ್ನಾಟಕ ಸೇರಿದಂತೆ 12 ರಾಜ್ಯಗಳಿಗೆ 10,021 ಕೋಟಿ ರೂಪಾಯಿಗಳ ಬೃಹತ್ ಅನುದಾನವನ್ನು ಬಿಡುಗಡೆ ಮಾಡಿದೆ. ವಿಡಿಯೋ ಕಾನ್ಫರೆನ್ಸಿಂಗ್ ಮೂಲಕ ನಡೆದ ಕಾರ್ಯಕ್ರಮದಲ್ಲಿ ಕರ್ನಾಟಕ, ಅಸ್ಸಾಂ, ಛತ್ತೀಸ್ಗಢ, ಗುಜರಾತ್, ಹರಿಯಾಣ, ಹಿಮಾಚಲ ಪ್ರದೇಶ, ಜಾರ್ಖಂಡ್, ಕೇರಳ, ಪಂಜಾಬ್, ರಾಜಸ್ಥಾನ, ತಮಿಳುನಾಡು ಮತ್ತು ಉತ್ತರ ಪ್ರದೇಶ ರಾಜ್ಯಗಳಿಗಾಗಿ ಈ ಅನುದಾನಕ್ಕೆ ಕೇಂದ್ರ ಸಚಿವ ಶಿವರಾಜ್ ಸಿಂಗ್ ಚೌಹಾಣ್ ಅನುಮೋದನೆ ನೀಡಿದರು. ಯೋಜನೆಯಡಿ ನಿಗದಿಪಡಿಸಲಾಗಿರುವ 4.95 ಕೋಟಿ ಮನೆಗಳ ಒಟ್ಟು ಗುರಿಯಲ್ಲಿ ಈಗಾಗಲೇ 3.91 ಕೋಟಿ ಮನೆಗಳಿಗೆ ಮಂಜೂರಾತಿ ಸಿಕ್ಕಿದ್ದು 3.05 ಕೋಟಿಗೂ ಹೆಚ್ಚು ಮನೆಗಳ ನಿರ್ಮಾಣ ಪೂರ್ಣಗೊಂಡಿದೆ ಎಂದು ಸಚಿವರು ಮಾಹಿತಿ ನೀಡಿದರು. ಈ ಮನೆಗಳೊಂದಿಗೆ ರಸ್ತೆ, ವಿದ್ಯುತ್, ಕುಡಿಯುವ ನೀರು ಹಾಗೂ ಶೌಚಾಲಯಗಳಂತಹ ಮೂಲಸೌಕರ್ಯಗಳನ್ನು ಒದಗಿಸಲಾಗುತ್ತಿದೆ ಎಂದ ಅವರು, ಮಂಜೂರಾದ ಮನೆಗಳಲ್ಲಿ ಶೇಕಡ 75% ಮಹಿಳೆಯರ ಹೆಸರಿನಲ್ಲಿ ಅಥವಾ ಜಂಟಿ ಮಾಲೀಕತ್ವದಲ್ಲಿ, ಇದು ಮಹಿಳಾ ಸಬಲೀಕರಣಕ್ಕೆ ಸಾಕ್ಷಿಯಾಗಿದೆ ಎಂದರು. ಬಾಕಿ ಇರುವ ಮನೆಗಳ ಅನುಮೋದನೆ ಅನುಮೋದನೆಯನ್ನು ಜೂನ್ 30ರ ಒಳಗಾಗಿ ಪೂರ್ಣಗೊಳಿಸುವಂತೆ ರಾಜ್ಯಗಳಿಗೆ ಸೂಚಿಸಿದ ಸಚಿವರು ಜೂನ್ 5ರ ವಿಶ್ವ ಪರಿಸರ ದಿನದಂದು ಏಕ್ ಪೇಡ್ ಮಾ ಕೆ ನಾಮ್ ಅಭಿಯಾನದಡಿ ಪ್ರತಿಯೊಬ್ಬ ಫಲಾನುಭವಿಯು ಕನಿಷ್ಠ ಒಂದು ಸಸಿ ನೆಡುವಂತೆ ಕರೆ ನೀಡಿದರು. ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಕೇಂದ್ರ ವಿದೇಶಾಂಗ ವ್ಯವಹಾರಗಳ ಸಚಿವ ಡಾ ಎಸ್ ಜೈಶಂಕರ್ ಇಂದು ಸರ್ಪ್ರೈಸ್ ಅಧ್ಯಕ್ಷ ನಿಕೋಸ್ ಕ್ರಿಸ್ಟೋ ಡೌಲಿಟಸ್ ಅವರನ್ನು ಭೇಟಿ ಮಾಡಿ ಮಾತುಕತೆ ನಡೆಸಿದರು. ಸಾಮಾಜಿಕ ಮಾಧ್ಯಮದಲ್ಲಿ ಈ ಕುರಿತು ಮಾಹಿತಿ ಹಂಚಿಕೊಂಡಿರುವ ಅವರು, ಸಭೆಯ ವೇಳೆ ಪಶ್ಚಿಮ ಏಷ್ಯಾದಲ್ಲಿನ ಪರಿಸ್ಥಿತಿ ಹಾಗೂ ಮೆಡಿಟೇರಿಯನ್ ಪ್ರದೇಶದಲ್ಲಿ ಭಾರತದ ಹಿತಾಸಕ್ತಿಗಳ ಕುರಿತು ಚರ್ಚಿಸಲಾಗಿದೆ ಎಂದು ತಿಳಿಸಿದ್ದಾರೆ. ಇದಕ್ಕೂ ಮುನ್ನ ಸರ್ಪ್ರೈಸ್ ಲಿಮೋಸೋಲ್ನಲ್ಲಿ ಇಂದು ನಡೆದ ಐರೋಪ್ಯ ಒಕ್ಕೂಟ ವಿದೇಶಾಂಗ ಸಚಿವರ ಅನೌಪಚಾರಿಕ ಜಿಮ್ನಿಚ್ ಸಭೆಯಲ್ಲಿ ವಿದೇಶಾಂಗ ವ್ಯವಹಾರಗಳ ಸಚಿವ ಡಾ ಎಸ್ ಜೈಶಂಕರ್ ಭಾಗವಹಿಸಿದ್ದು, ಈ ಉನ್ನತ ಮಟ್ಟದ ಸಭೆಯಲ್ಲಿ ಜಾಗತಿಕವಾಗಿ ಉದಯೋನ್ಮುಖ ಬಹುಮುಖಿ ವ್ಯವಸ್ಥೆಯಲ್ಲಿನ ಹಿತಾಸಕ್ತಿಗಳು, ಪ್ರಾಯೋಗಿಕ ಸಹಯೋಗಗಳು ಮತ್ತು ಪರಸ್ಪರ ಅಭಿವೃದ್ಧಿಯ ಅವಕಾಶಗಳ ಕುರಿತು ಸುದೀರ್ಘವಾಗಿ ಚರ್ಚಿಸಲಾಯಿತು. ಸಭೆಯ ಹಿನ್ನೆಲೆಯಲ್ಲಿ ವಿದೇಶಾಂಗ ಸಚಿವರು ಸ್ಪೇನ್, ಉಕ್ರೇನ್, ಸೌದಿ ಅರೇಬಿಯಾ ಸೇರಿದಂತೆ ಹಲವು ದೇಶಗಳ ವಿದೇಶಾಂಗ ಸಚಿವರೊಂದಿಗೆ ದ್ವಿಪಕ್ಷೀಯ ಮಾತುಕತೆ ನಡೆಸಿದರು. ಭಾರತದ ರಕ್ಷಣಾ ಕಾರ್ಯದರ್ಶಿ ರಾಜೇಶ್ ಕುಮಾರ್ ಸಿಂಗ್ ಮತ್ತು ಸಿಂಗಾಪುರ ರಕ್ಷಣಾ ಕಾರ್ಯದರ್ಶಿ ಜೋಸೆಫ್ ಲಿಯಾಂಗ್ ಅವರ ಜಂಟಿ ಅಧ್ಯಕ್ಷತೆಯಲ್ಲಿ ಸಿಂಗಾಪುರದಲ್ಲಿಂದು 16ನೇ ರಕ್ಷಣಾ ನೀತಿ ಸಂವಾದ ನಡೆಯಿತು. ಭಾರತ ದಕ್ಷಿಣ ಕೊರಿಯಾ ದೇಶಗಳ ನಡುವಿನ ಸಮಗ್ರ ಆರ್ಥಿಕ ಪಾಲುದಾರಿಕೆ ಒಪ್ಪಂದವನ್ನು ಮೇಲ್ದರ್ಜೆಗೇರಿಸುವ ಭಾಗವಾಗಿ ಡಿಜಿಟಲ್ ವ್ಯಾಪಾರ ಪೂರೈಕೆ ಸರಪಳಿ ಹಾಗೂ ಕೈಗಾರಿಕಾ ಸಹಭಾಗಿತ್ವದ ಕುರಿತು ಚರ್ಚಿಸಲು ಪ್ರತ್ಯೇಕ ಉಪಗುಂಪುಗಳನ್ನು ರಚಿಸಲು ನಿರ್ಧರಿಸಲಾಗಿದೆ. ಕೇಂದ್ರ ವಾಣಿಜ್ಯ ಸಚಿವ ಪಿಯೂಷ್ ಗೋಯಲ್ ಮತ್ತು ಕೊರಿಯಾದ ವಾಣಿಜ್ಯ ಸಚಿವ ಯೋಯೋ ಹನ್ಕು ಅವರು ಏಪ್ರಿಲ್ 20ರಂದು ಸಹಿ ಮಾಡಿದ ಜಂಟಿ ಪ್ರಕಟಣೆಗೆ ಅನುಗುಣವಾಗಿ ನವದೆಹಲಿಯಲ್ಲಿ ಈ ಮಾತುಕತೆಗಳು ಜರುಗಲಿವೆ. ಸಂವಾದ, ಚರ್ಚೆ, ಒಮ್ಮತ ಮತ್ತು ಭಿನ್ನಾಭಿಪ್ರಾಯಗಳಿಂದ ಪ್ರಜಾಪ್ರಭುತ್ವವು ಸದೃಢವಾಗಿ ಬೆಳೆಯುತ್ತದೆ ಎಂದು ಲೋಕಸಭೆಯ ಸಭಾಧ್ಯಕ್ಷ ಓಂ ಬಿರ್ಲಾ ತಿಳಿಸಿದ್ದಾರೆ. ದೆಹಲಿ ವಿಧಾನಸಭೆಯಲ್ಲಿ 1924ರಿಂದ 1930ರವರೆಗಿನ ಕೇಂದ್ರ ಶಾಸನ ಸಭೆಯ 407 ಕಲಾಪಗಳ ನಡಾವಳಿಕೆಗಳನ್ನೊಳಗೊಂಡ 89 ಸಂಪುಟಗಳ ಬೃಹತ್ ಸಂಕಲನವನ್ನು ಬಿಡುಗಡೆ ಮಾಡಿ ಮಾತನಾಡಿದ ಅವರು, ಈ ಸಂಗ್ರಹವು ಮುಂದಿನ ಪೀಳಿಗೆಗೆ ಅಮೂಲ್ಯ ಮಾರ್ಗದರ್ಶಿಯಾಗಲಿದೆ ಎಂದರು. ದೇಶದ ಕಠಿಣವಾಗಿ ಶ್ರಮಿಸುವ ರೈತರ ನಿರಂತರ ಶ್ರಮದಾನದಿಂದಾಗಿ ಭಾರತದಲ್ಲಿಂದು ಸಾಕಷ್ಟು ಪ್ರಮಾಣದಲ್ಲಿ ಆಹಾರ ಧಾನ್ಯಗಳ ದಾಸ್ತಾನು ಲಭ್ಯವಿದೆ ಎಂದು ಕೇಂದ್ರ ಕೃಷಿ ಮತ್ತು ರೈತರ ಕಲ್ಯಾಣ

5.3% ಹೆಚ್ಚಳವಾಗಿದ್ದು 376 ದಶಲಕ್ಷ ಟನ್ ದಾಟುವ ಅಂದಾಜಿದೆ ಎಂದರು. ಸಿಂಗಾಪುರ ಮುಕ್ತ ಬ್ಯಾಡ್ಮಿಂಟನ್ ಪಂದ್ಯಾವಳಿಯಲ್ಲಿ ಇಂದು ಭಾರತದ ಆಟಗಾರರು 4 ವಿಭಾಗಗಳಲ್ಲಿ ಉತ್ತಮ ಪ್ರದರ್ಶನ ನೀಡಿ ಕ್ವಾರ್ಟರ್ ಫೈನಲ್ಸ್ ಪ್ರವೇಶಿಸಿದ್ದಾರೆ. ಮಹಿಳಾ ಸಿಂಗಲ್ಸ್ನಲ್ಲಿ ಪಿವಿ ಸಿಂಧು, ಪುರುಷರ ಸಿಂಗಲ್ಸ್ನಲ್ಲಿ ಲಕ್ಷ್ಯ ಸೇನ್ ಪುರುಷರ ಡಬಲ್ಸ್ ಜೋಡಿ ಸಾತ್ವಿಕ್ ಸಾಯಿರಾಜ್ ರಾಂಕಿರೆಡ್ಡಿ ಮತ್ತು ಚಿರಾಗ್ ಶೆಟ್ಟಿ ಹಾಗೂ ಮಿಶ್ರ ಡಬಲ್ಸ್ನ ಧ್ರುವ ಕಪಿಲಾ ಮತ್ತು ತನಿಷಾ ಕ್ರಾಸ್ಟೋ ಜೋಡಿ ಕ್ವಾರ್ಟರ್ ಫೈನಲ್ಸ್ ಪ್ರವೇಶಿಸಿದ್ದಾರೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಮುಖ್ಯಮಂತ್ರಿ ಸ್ಥಾನಕ್ಕೆ ರಾಜೀನಾಮೆ ಸಲ್ಲಿಸಿದ ಕರ್ನಾಟಕ ಮುಖ್ಯಮಂತ್ರಿ ಸಿದ್ದರಾಮಯ್ಯ. ಅಕ್ರಮ ಒಳನುಸುಳುವಿಕೆ ತಡೆಗಟ್ಟಲು ಕೇಂದ್ರ ಸರ್ಕಾರ ಬದ್ಧ, ಗೃಹ ಸಚಿವ ಅಮಿತ್ ಶಾ. ಪ್ರಧಾನಮಂತ್ರಿ ಆವಾಸ್ ಯೋಜನೆ ಗ್ರಾಮೀಣ್ ಕರ್ನಾಟಕ ಸೇರಿದಂತೆ 12 ರಾಜ್ಯಗಳಿಗೆ 10,021 ಕೋಟಿ ರೂಪಾಯಿ ಅನುದಾನ ಬಿಡುಗಡೆ. ಸಿಂಗಾಪುರ ಅಧ್ಯಕ್ಷರೊಂದಿಗೆ ವಿದೇಶಾಂಗ ಸಚಿವ ಡಾ ಎಸ್ ಜೈಶಂಕರ್ ಮಾತುಕತೆ. ಸಿಂಗಾಪುರ ಓಪನ್ ಬ್ಯಾಡ್ಮಿಂಟನ್ 4 ವಿಭಾಗಗಳಲ್ಲಿ ಕ್ವಾರ್ಟರ್ ಫೈನಲ್ಸ್ ಪ್ರವೇಶಿಸಿದ ಭಾರತದ ಆಟಗಾರರು. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ನಾಳೆ ಬೆಳಿಗ್ಗೆ 7:05 ಕ್ಕೆ.

ಎಫ್ಎಂ 100.6 ಆಕಾಶವಾಣಿ ಮೈಸೂರು. ವೇಳೆ ಸರಿಯಾಗಿ 7:45:30. ಕನ್ನಡ ಚಿತ್ರಗೀತೆಗಳ ಕಾರ್ಯಕ್ರಮ. ಕಾರ್ಯಕ್ರಮದ ಆರಂಭಕ್ಕೆ ಡಾಕ್ಟರ್ ರಾಜ್ಕುಮಾರ್ ಹಾಗೂ ಸಂಗಡಿಗರು ಹಾಡಿರುವ ಗುರಿ ಚಿತ್ರದ ಗೀತೆ, ಸಾಹಿತ್ಯ ಚಿ ಉದಯಶಂಕರ್, ಸಂಗೀತ ಸಂಯೋಜನೆ ರಾಜನ್ ಹಾಗೂ ನಾಗೇಂದ್ರ.

ಎಸ್ಪಿ ಬಾಲಸುಬ್ರಹ್ಮಣ್ಯಂ, ಪಿ ಸುಶೀಲ, ಎಸ್ಪಿ ಶೈಲಜಾ ಹಾಗೂ ಸಂಗಡಿಗರು ಹಾಡಿರುವ ಸ್ನೇಹಿತರ ಸವಾಲ್ ಚಿತ್ರದ ಗೀತೆ. ಆರ್ ಎನ್ ಜಯಗೋಪಾಲ್ ಅವರ ಈ ಗೀತೆಗೆ ಸಂಗೀತ ಸಂಯೋಜಿಸಿದ್ದಾರೆ ಸತ್ಯಂ.

ಕನ್ನಡ ಚಿತ್ರಗೀತೆಗಳ ಕಾರ್ಯಕ್ರಮದ ಕೊನೆಗೆ ಆಲಿಸೋಣ. ಚಿ ಉದಯಶಂಕರ್ ಅವರ ಸಾಹಿತ್ಯ ರಾಜನ್ ನಾಗೇಂದ್ರ ಜೋಡಿಯ ಸ್ವರ ಸಂಯೋಜನೆ ಇರುವ ಗಿರಿಕನ್ಯೆ ಚಿತ್ರದ ಗೀತೆ. ಈ ಗೀತೆಗೆ ಧ್ವನಿಯಾಗಿದ್ದಾರೆ ಡಾಕ್ಟರ್ ರಾಜ್ಕುಮಾರ್, ಎಸ್ ಪಿ ಬಾಲಸುಬ್ರಹ್ಮಣ್ಯಂ, ಎಸ್ ಜಾನಕಿ ಹಾಗೂ ಸಂಗಡಿಗರು.

0: ವೇಳೆ ಸರಿಯಾಗಿ 8 ಗಂಟೆ.
1: ಆಕಾಶವಾಣಿ ಮೈಸೂರು. ಯುವವಾಣಿ.

0: ಕವನದ ಶೀರ್ಷಿಕೆ ರೈತನ ಸ್ವಗತ. ಎನ್ನ ಬೆನ್ನಿಗೀಗ ಬ್ಯಾನೆ ಶುರುವಾಗಿದೆ, ಬ್ಯಾನೆ ಸಹಿಸಲಾಗದೆ ಇರುಳು ಹಗಲೆಲ್ಲ ಎಣಗುತ್ತೇನೆ. ಎನ್ನ ಕಾಲಾಗಿದ್ದ ನೇಗಿಲ ಮೇಟಿಗೀಗ ಕಾಲು ಮುರಿದಿದೆ, ಉಳುವ ಭೂಮಿ ಆಯ ತಪ್ಪಿದೆ. ಎತ್ತುಗಳಿಗೂ ಕಾಲುಬಾಯಿ ಜ್ವರವಿಡಿದು ಜರ್ಜರಿತವಾಗಿವೆ. ಕೊಟ್ಟಿಗೆ ಮೂಲೆಯೊಳಗೆ ಮರಗುತ್ತಿವೆ. ಭೂಮಿ ತಾಯಿಯ ಸೇವೆಗೈಯಲಾಗದೆ ಚಾವಟಿ ಮೂಲೆ ಸೇರಿದೆ. ಬುದ್ಧಿ ಹೇಳಲಾಗದೆ ಮೌನವಾಗಿದೆ. ಕಣ್ಣುಗಳಿಗೀಗ ಪೊರೆ ಬಂದು ಧೂಳು ಹಿಡಿದಿದೆ. ಭೂಮಿ ತಾಯಿಗೀಗ ವರುಣನ ಕೃಪೆಯಿಲ್ಲ. ಕೃತಜ್ಞತೆಗೆಂದು ನಾ ತೋಡಿದ ಬಾವಿಯ ಬಾಯಿ ಮುಚ್ಚಿದೆ. ಹಸಿರು ಕಾಣದೆ ನೆಲ ನಿಗಿನಿಗಿ ಕೆಂಡವಾಗಿದೆ. ಅಷ್ಟೋ ಇಷ್ಟೋ ಇದ್ದ ಬೆಳಸು ಕೆಂಡದ ತಾಪಕ್ಕೆ ಅಡುಗೆಯಾಗಿದೆ. ವರುಣ ಜೂಜಾಡುತ್ತಾ ತಮಾಷೆ ನೋಡುತ್ತಿದ್ದಾನೆ. ಆರಂಭ ಆರಂಭವಾಗುವ ಮೊದಲೇ ಊಟಿ ತಪ್ಪಿದೆ. ಬೆಳಸು ಕಾಣದ ಕಣ್ಗಳಲ್ಲಿ ಧೂಳು ತುಂಬಿದೆ. ಸುಮ್ಮನೆ ಕುಳಿತಿದ್ದೇನೆ, ಮೇಳಿ ಹಿಡಿಯಲಾಗದೆ ಕೈಚೆಲ್ಲಿ ಕತ್ತಲಲ್ಲಿ ತೈಲ ತೀರಿ ಹೋದ ಸೊಡರಿನ ಮುಂದ. ಬಾಯಿ ಕಾಲದ ಹೊಡೆತಕ್ಕೆ ಮುಚ್ಚಿದೆ. ಸಾಲದ ಶೂಲ ಕೊರಳ ಬಳಿಯೇ ಇದೆ. ಕರುಳ ಬಳ್ಳಿಗೀಗ ಚಹರ ಕಣ್ಣ ಮುಂದೆಯೇ ಸುಳಿಯುತ್ತದೆ. ಶೂಲದ ಸಂಕೋಲೆಗೆ ಸಿಲುಕುವ ಮೊದಲೇ ಹೆಚ್ಚರಿಸುತ್ತದೆ ಚಹರೆ ಪದೇ ಪದೇ. ಬ್ಯಾನೆ ಶುರುವಾಗಿದೆ, ಬುದ್ಧಿಗೆ ಬ್ಯಾನೆ ಶುರುವಾಗಿದೆ. ನಿದ್ದೆ ಕೆಡಿಸಿದೆ ಹಲವು ಬ್ಯಾನೆಗಳು ಒಮ್ಮೆಲೆ ಪ್ರಹಾರ ಮಾಡುತ್ತಿವೆ. ಕಾಲ ಬರುವುದೆಂದು ಕಾಲನ ವಶಕ್ಕೆ ಸಿಲುಕದೆ ನಾನು ಸುಮ್ಮನಿದ್ದೇನೆ. ಈ ಕವನದಲ್ಲಿ ನಾನು ಹೇಳ ಹೊರಟಿರುವುದೇನು ಅಂದರೆ, ಪ್ರಸ್ತುತ ಅನೇಕ ರೈತರು ಇವತ್ತು ಸಂಕಷ್ಟದ ಸ್ಥಿತಿಯಲ್ಲಿ ಇದ್ದಾರೆ. ಆಧುನೀಕರಣದ ಭರಾಟೆಯಲ್ಲಿ ಪ್ರಸ್ತುತ ರೈತರ ಸ್ಥಿತಿ ಬಹಳ ಶೋಚನೀಯವಾಗಿದೆ. ರಾಷ್ಟ್ರದ ಬೆನ್ನೆಲುಬು ಅಂತೆಲ್ಲ ನಾವು ಹೇಳ್ತೀವಿ, ಆ ಹೇಳುವಂತಹ ರೈತನ ಬೆನ್ನ ಎಲುಬನ್ನೇ ಮುರಿಯೋದಕ್ಕೆ ಹೊರಟಿದ್ದೀವಿ. ಅವರ ಪಾಡುಗಳನ್ನು ಅವರ ಕಷ್ಟಗಳನ್ನು ಯಾರೂ ಕೂಡ ಕೇಳಿಸ್ಕೊತಾ ಇಲ್ಲ. ಅವನಿಗೆ ಅವನೇ ಗುಣುಕೋತಾ ಇದ್ದಾನೆ. ಸ್ವಗತ, ಮೊದಲೇ ಹೇಳಿದೆ, ರೈತನ ಸ್ವಗತ ಅಂದರೆ ತನಗೆ ತಾನೇ ಗುಣುಕೋತಾ ಇದ್ದಾನೆ. ಬಡವನ ಕೋಪ ದವಡೆಗೆ ಮೂಲ ಅನ್ನಂತೆ ಸುಮ್ಮನೆ ಇದ್ದಾನೆ. ವ್ಯವಸಾಯಕ್ಕೆ ಮಾಡಿದ ಖರ್ಚೂ ಸಹ ಭರಿಸಲಾಗದೆ ರೈತ ಆತ್ಮಹತ್ಯೆಗೆ ಗುರಿಯಾಗ್ತಿದ್ದಾನೆ. ಸರಿಯಾದ ಬೆಲೆ ಸಿಗದೆ, ಸಕಾಲಕ್ಕೆ ಮಳೆಯಾಗದೆ ಅಥವಾ ಅತಿ ಹೆಚ್ಚಿನ ಮಳೆ, ಹೀಗೆ ಒಂದಲ್ಲ ಒಂದು ಸಮಸ್ಯೆಯಿಂದ ಬಳಲುತ್ತಾ ಸುಮ್ಮನೆ ಮೌನವಾಗಿ ಚಿಂತೆಯಲ್ಲಿ ಮುಳುಗಿ ಮಗ್ನನಾಗಿ ನಿದ್ದೆ ಇಲ್ಲದೆ ಎಷ್ಟೋ ರಾತ್ರಿಗಳ ಕಳೆದು ಭರವಸೆಯೊಂದಿಗೆ ಬದುಕು ನಡೆಸುತ್ತಿರುವ ಎಷ್ಟೋ ರೈತರ ಬವಣೆಯನ್ನು ಈ ಕವನದಲ್ಲಿ ನಾನು ಹೇಳಲು ಪ್ರಯತ್ನ ಮಾಡಿದ್ದೇನೆ.
1: ಈ ಹೊತ್ತಿನ ಕವಿತೆ. ಕವಿತೆಯನ್ನು ಹುಡುಕುತ್ತಾ ಹೊರಟ ಅವನು ಕೇಳಿದ, ಕವಿತೆಯೆಂದರೆ ಏನು? ಕವಿತೆ ಎಲ್ಲಿದೆ? ಅದೀಗ ಏನು ಮಾಡುತ್ತಿದೆ? ತನ್ನೆಲ್ಲ ಆಸೆ ಕನಸುಗಳ ಮೂಲೆಗಿರಿಸಿ ಮನೆಯ ಒಳಗು ಹೊರಗು ಬಿಡುವಿಲ್ಲದೆ ದುಡಿವ ಅಮ್ಮನ ಸೆರಗಿನಲ್ಲಿ, ನಾಳೆಗಳಿಗಾಗಿ ಜವಾಬ್ದಾರಿಯ ನೊಗ ಹೊತ್ತು ಉಳುವ ಅಪ್ಪನ ಒಡೆದ ಹಿಮ್ಮಡಿಗಳಲ್ಲಿ ಕವಿತೆಯಿದೆ. ರಸ್ತೆ ಬದಿಯಲ್ಲಿ ಹೂ ಮಾರುವ ಹೆಣ್ಣು ಮಗಳ ಕಣ್ಣುಗಳಲ್ಲಿ, ತುತ್ತು ಅನ್ನಕ್ಕಾಗಿ ಸಾಲುಗಟ್ಟಿ ನಿಂತ ಮಕ್ಕಳ ಹಸಿವಿನಲ್ಲಿ, ಮಕ್ಕಳು ಮೊಮ್ಮಕ್ಕಳ ಬರುವಿಕೆಗಾಗಿ ಕಾಯುವ ಸುಕ್ಕುಗಟ್ಟಿದ ವೃದ್ಧಾಪ್ಯರ ಹೃದಯದಲ್ಲಿ ಕವಿತೆಯಿದೆ. ಬಂಡೆಗಳ ನಡುವೆ ಚಿಗಿಯುವ ಅಂತಃಕರಣದಲ್ಲಿ, ಬಾನು ಭುವಿಯ ನಿಸ್ವಾರ್ಥ ಪ್ರೀತಿಯಲ್ಲಿ, ಬಯಲಿನ ಅಗಾಧ ಪ್ರಶಾಂತತೆಯಲ್ಲಿ, ಮಾತುಗಳಾಚೆಗಿನ ಮೌನದಲ್ಲಿ ಕವಿತೆಯಿದೆ. ಕವಿತೆಯೆಂಬುದು ನೋಟಕ್ಕೆ ಕಾಣುವಂಥದ್ದಲ್ಲ, ನಮ್ಮ ನೋಟದೊಳಗಿನ ಕಾಣ್ಕೆಗೆ ದಕ್ಕುವಂಥದ್ದು. ಮತ್ತೇನಿಲ್ಲ, ಜಗತ್ತು ರೊಟ್ಟಿಗಿಂತ ಪ್ರೀತಿಗಾಗಿ ಹಸಿದಿರುವಾಗ, ಈ ಹೊತ್ತಿಗೆ ಕವಿತೆಯೆಂದರೆ ಅಂತಃಕರಣ ತುಂಬಿದ ಹೃದಯ, ಆರ್ದ್ರತೆಯ ಕಣ್ಣು. ಪ್ರಸ್ತುತ ಈ ಹೊತ್ತಿನ ಕವಿತೆ ಎಂಬ ಕವಿತೆ ಪರಂಪರೆಯಿಂದಲೂ ಕವಿತೆ ಅಥವಾ ಕಾವ್ಯಕ್ಕೆ ಹೇಳಿಕೊಂಡು ಬಂದ ವ್ಯಾಖ್ಯಾನವನ್ನು ಬದಿಗೆ ಸರಿಸಿ ಕವಿತೆಯೊಂದು ಹೊಸ ವ್ಯಾಖ್ಯಾನ ಕೊಡುವ ಪ್ರಯತ್ನ ಮಾಡಲಾಗಿದೆ. ಕವಿತೆಯ ಹುಡುಕಾಡುವ ಇವತ್ತಿನವರಿಗೆ ಕವಿತೆ ನಮ್ಮ ಸುತ್ತಲೂ ಬದುಕುವ ಬದುಕುಗಳಲ್ಲಿದೆ ಮತ್ತು ಪ್ರಕೃತಿಯಲ್ಲಿದೆ ಎಂದು ಹೇಳುತ್ತಾ, ಇವುಗಳು ಬರಿಯ ನೋಟಕ್ಕೆ ದಕ್ಕುವಂಥವುಗಳಲ್ಲ, ಕಾಣುವ ಕಾಣ್ಕೆಯಿರಬೇಕು ಎಂದು ಹೇಳುತ್ತಾ, ಕ್ರೌರ್ಯಗಳೇ ತುಂಬಿರುವ ಜಗತ್ತಿನಲ್ಲಿ ಪ್ರೀತಿ, ಅಂತಃಕರಣ ಹೃದಯ, ಆರ್ದ್ರತೆಯ ಕಣ್ಣು, ಈ ಮೂರು ಇವತ್ತಿನ ಕವಿತೆಗಳು ಎಂಬುದು ಈ ಕವಿತೆಯ ಆಶಯವಾಗಿದೆ.

0: ಕವಿತೆಯ ಶೀರ್ಷಿಕೆ ಬೆಲ್ಲದಚ್ಚಾಗುವ ಬಾ ಅಂತ ಹೇಳಿ. ಬಾ, ನಾನು ನೀನು ಬೆಲ್ಲದಚ್ಚಾಗುವ ಬಾ, ಅದಕ್ಕೆ ಪ್ರೀತಿ ಎಂದು ಹೆಸರಿಡೋಣ ಬಾ. ಬಾ, ನಾನು ನೀನು ಬೆಲ್ಲದಚ್ಚಾಗುವ ಬಾ, ಅದಕ್ಕೆ ಪ್ರೀತಿ ಎಂದು ಹೆಸರಿಡೋಣ ಬಾ. ಬೆಲ್ಲದಚ್ಚನು ಯಾವ ಕಡೆಯಿಂದ ಸವಿದರೂ ನೀನು ನನಗೆ, ನಾನು ನಿನಗೆ ಅಚ್ಚುಮೆಚ್ಚು. ಬೆಲ್ಲದಚ್ಚನು ಯಾವ ಕಡೆಯಿಂದ ಸವಿದರೂ ನೀನು ನನಗೆ, ನಾನು ನಿನಗೆ ಅಚ್ಚುಮೆಚ್ಚು. ಬಾ ನನ್ನ ಹೃನ್ನಲ್ಲೇ ಬೆಲ್ಲದಚ್ಚಾಗುವ ಬಾ. ಬಾ ನನ್ನ ಹೃನ್ನಲ್ಲೇ ಬೆಲ್ಲದಚ್ಚಾಗುವ ಬಾ. ಸಂಸಾರದ ಅಕ್ಷಯ ಪಾತ್ರೆಯೊಳಿಟ್ಟು ಒಂದಾಗಿ ಸೇರಿ ವಿರಹದ ಕಾವು ಕೊಟ್ಟು. ಸಂಸಾರದ ಅಕ್ಷಯ ಪಾತ್ರೆಯೊಳಿಟ್ಟು ಒಂದಾಗಿ ಸೇರಿ ವಿರಹದ ಕಾವು ಕೊಟ್ಟು. ಮೆಲ್ಲ ಮೆಲ್ಲಗೆ ತಾಳಿ ಬೆಲ್ಲದಚ್ಚನು ಕರಗಿಸುವವಾಳಿ. ಮೆಲ್ಲ ಮೆಲ್ಲಗೆ ತಾಳಿ ಬೆಲ್ಲದಚ್ಚನು ಕರಗಿಸುವವಾಳಿ. ಸುಸವಿ ಪಾಕವಿರಸಿ ಹೀರುವ ಬಾ, ಸುಸವಿ ಪಾಕವಿರಸಿ ಹೀರುವ ಬಾ. ಪ್ರೇಮ ಪಾಕವ ಯುಗ ಯುಗಗಳಿಗೂ ಹಂಚುವ ಬಾ. ಪ್ರೇಮ ಪಾಕವ ಯುಗ ಯುಗಗಳಿಗೂ ಹಂಚುವ ಬಾ. ಬೆರೆತು ಬೆರೆತು ನಾಕ ಸೃಷ್ಟಿಸುವ ಬಾ, ಸೋತು ಸೋತು ನರಕವ ನಶಿಸುವ ಬಾ. ಬೆರೆತು ಬೆರೆತು ನಾಕ ಸೃಷ್ಟಿಸುವ ಬಾ, ಸೋತು ಸೋತು ನರಕ ನಶಿಸುವ ಬಾ. ಒಲವ ಯೋಗದಲ್ಲಿ ಜಗವ ಬೆರಗಾಗಿಸುವ ಬಾ, ಒಲವ ಯೋಗದಲ್ಲಿ ಜಗವ ಬೆರಗಾಗಿಸುವ ಬಾ. ಅಮೃತ ಪಾಕದಲ್ಲಿ ಘನವಾಗಿ ಮರಳಿ ಹರಳಿ ನಾನು ನೀನು ಪ್ರೀತಿ ಎಂಬ ಬೆಲ್ಲದಚ್ಚಾಗುವ ಬಾ. ಅಮೃತ ಪಾಕದಲ್ಲಿ ಘನವಾಗಿ ಮರಳಿ ಹರಳಿ ನಾನು ನೀನು ಪ್ರೀತಿ ಎಂಬ ಬೆಲ್ಲದಚ್ಚಾಗುವ ಬಾ. ಮಧುಕರ ಮಧುಕರಿ ನಾವಾಗಿ ಮಧುದೂತಿಯಲ್ಲಿ ಮಧುಮನೆ ಮಾಡಿ. ಮಧುಕರ ಮಧುಕರಿ ನಾವಾಗಿ ಮಧುದೂತಿಯಲ್ಲಿ ಮಧುಮನೆ ಮಾಡಿ. ಮಧುಮಾಸದಲ್ಲಿ ಮಧುರಾತ್ರಿಗೆ ಬಾಗಿ ಬೆಲ್ಲದಚ್ಚಿನ ಮಧುರ ರಸದಲ್ಲಿ ಮಿಂದಾಡಿ. ಮನುಜ ನಾನು ಮನುಜ ನೀನು ಬಾಳೋಣ ಬಾ. ಬೆಲ್ಲದಚ್ಚಿನ ಮಧುರಸದಲ್ಲಿ ಮಿಂದಾಡಿ. ಮನುಜ ನಾನು ಮನುಜ ನೀನು ಬಾಳೋಣ ಬಾ. ಈ ಕವಿತೆಯ ಆಶಯ ಏನು ಅಂತಂದರೆ, ಪ್ರೇಮ ಅಂತಕ್ಕಂಥದ್ದು ಸಕಲ ಜೀವಿಗಳಿಗೂ ಬೇಕಾದಂತಹ ಒಂದು ಭಾವ ಮತ್ತು ಒಂದು ಉಸಿರು, ಜೀವನಕ್ಕೆ ಬೇಕಾದಂತಹ ಒಂದು ಉಸಿರು ಅಂತಕ್ಕಂಥದ್ದು ನನ್ನ ಅಭಿಪ್ರಾಯ. ಪ್ರೇಮ ಅಂತಕ್ಕಂಥದ್ದು ಎರಡು ಮನಸ್ಸುಗಳನ್ನು ದೈವತ್ವಕ್ಕೆ ಏರಿಸುವಂಥದ್ದು. ಪ್ರೇಮ ಅಂತಕ್ಕಂಥದ್ದು ಬದುಕಿನಲ್ಲಿ ಇದ್ದಾಗ ಬಾಳು ಒಂದು ರೀತಿ, ಆ ಬೆಲ್ಲದ ಹಚ್ಚಿನ ರೀತಿಯಲ್ಲಿ ಸವಿಯಾಗಿ ಸಕಲ ಜೀವಕ್ಕೂ ಅಥವಾ ಜೀವನಕ್ಕೂ ಒಂದು ಆಸರೆಯಾಗಿ ಪ್ರೇಮ ಅಂತಕ್ಕಂಥದ್ದು ಇರ್ತದೆ ಅಂತಕ್ಕಂಥದ್ದು. ಅದರಲ್ಲೂ ದಾಂಪತ್ಯ ಜೀವಗಳಿಗೆ ಅಥವಾ ಪ್ರೇಮಿಗಳಿಗೆ ಪ್ರೇಮ ಅಂತಕ್ಕಂಥದ್ದು ಒಂದು ರೀತಿ ಸವಿ ಔತಣವೇ ಆಗಿರ್ತಕ್ಕಂಥದ್ದು. ಹಾಗಾಗಿ ಇಲ್ಲಿ ನಾನು ಸಾಂಕೇತಿಕವಾಗಿ ಒಂದು ಪ್ರೇಮವನ್ನು ಬೆಲ್ಲದ ಹಚ್ಚಿಗೆ ಹೋಲಿಕೆ ಮಾಡ್ತಾ, ಆ ಬೆಲ್ಲದಚ್ಚನನ್ನು ಯಾವುದೇ ಒಂದು ಗಂಡು ಹೆಣ್ಣು ಸವಿದಾಗ, ಆ ಪ್ರೀತಿಯನ್ನು ಸವಿದಾಗ ಒಂದು ರೀತಿ ಸಿಹಿಯನ್ನು ಮನಸ್ಸಿಗೆ ಮತ್ತು ಬದುಕಿಗೆ ಕೊಡುವಂಥದ್ದು. ಹಾಗಾಗಿ ನಾನು ಈ ಬೆಲ್ಲದಚ್ಚಾಗುವ ಬಾ ಕವಿತೆಯನ್ನು ಒಂದು ರೀತಿ ಪ್ರೀತಿಯನ್ನು ಸಾಂಕೇತಿಕವಾಗಿ ಬೆಲ್ಲಕ್ಕೆ ಹೋಲಿಕೆ ಮಾಡ್ತಾ ಈ ರೀತಿ ಒಂದು ಕವಿತೆಯನ್ನು ಇಂದಿನ ಪ್ರೇಮಿಗಳಿಗಾಗಿರ್ಬೋದು ಅಥವಾ ದಾಂಪತ್ಯ ಜೀವಿಗಳಿಗಾಗಿರ್ಬೋದು ಈ ರೀತಿಯನ್ನು ನೋಡಿದಾಗ ಒಂದು ರೀತಿ ಕಾಲ್ಪನಿಕವಾಗಿ ಒಂದು ರೀತಿ ರಮ್ಯ ಮನೋಭಾವದಲ್ಲಿ ಈ ಒಂದು ಕವಿತೆಯನ್ನು ಬರೆದಿದ್ದೀನಿ ಅಂತ ಹೇಳಿ ನಾನು ಈ ಒಂದು ಕವಿತೆ ಆಶಯವನ್ನು ತಿಳಿಸ್ತೇನೆ.
1: ಕವಿತೆಯ ಶೀರ್ಷಿಕೆ ಅವಳು. ಯಾವಾಗ್ಲೂ ಕಾಡ್ತಿದ್ದ ದ್ವಂದ್ವನೆಲ್ಲ ಎತ್ತಿಟ್ಟು ಮೊದಲ ಸಲ ಬ್ಯೂಟಿ ಪಾರ್ಲರ್ ಒಳಗೆ ಕಾಲಿಟ್ಟಿದ್ಲು ಅವಳು. ಯಾವಾಗ್ಲೂ ಕಾಡ್ತಿದ್ದ ದ್ವಂದ್ವನೆಲ್ಲ ಎತ್ತಿಟ್ಟು ಮೊದಲ ಸಲ ಬ್ಯೂಟಿ ಪಾರ್ಲರ್ ಒಳಗೆ ಕಾಲಿಟ್ಟಿದ್ಲು ಅವಳು. ಸಣ್ಣದೊಂದು ಫೇರ್ ಅಂಡ್ ಲವ್ಲಿಗೂ ಹಣ ಕೊಡಿ ಎಂದು ಕೇಳ್ತಿದ್ದವಳು ಹಠ ಹಿಡಿದು ವಿರೋಧವನ್ನು ಲೆಕ್ಕಿಸದೆ ಕೆಲ್ಸಕ್ಕೆಂದು ಹೊರಟ ದಿನ ಗಂಡ ಕೇಳಿದ್ದ, ಮಗುನ ಯಾರು ನೋಡ್ಕೊಳ್ತಾರೆ? ಸಣ್ಣದೊಂದು ಫೇರ್ ಅಂಡ್ ಲವ್ಲಿಗೂ ಹಣ ಕೊಡಿ ಎಂದು ಕೇಳ್ತಿದ್ದವಳು ಹಠ ಹಿಡಿದು ವಿರೋಧವನ್ನ ಲೆಕ್ಕಿಸದೆ ಕೆಲ್ಸಕ್ಕೆಂದು ಹೊರಟ ದಿನ ಗಂಡ ಕೇಳಿದ್ದ, ಮಗುನ ಯಾರು ನೋಡ್ಕೋತಾರೆ? ಜವಾಬ್ದಾರಿ ಕೇವಲ ಹೆಣ್ಣೊಬ್ಳದೇನಾ ಅನ್ಸತ್ತು? ಜವಾಬ್ದಾರಿ ಕೇವಲ ಹೆಣ್ಣೊಬ್ಳದೇನಾ ಅನ್ಸತ್ತು? ಎತ್ತರದ ನಿಲುವುಗನ್ನಡಿಯಲ್ಲಿ ತನ್ನದೇ ಬಿಂಬವನ್ನ ನೋಡಿಕೊಂಡವಳಿಗೆ ದೇಹದ ತುಂಬಾ ಬದಲಾವಣೆಗಳು ಕಂಡವು. ಥೈರಾಯ್ಡ್ನ ಗುರುತುಗಳು, ಸ್ಟ್ರೆಚ್ ಮಾರ್ಕ್ಸ್ ನೋಡಿ ವಿಷಾದದ ಎಳೆ ಹಾದು ಹೋದ್ರೂ ತನ್ನೊಳಗಿಂದ ತನ್ನನ್ನು ಯಾರೂ ಬದಲಿಸಲಾರರು ಅಂದುಕೊಂಡ್ಲು. ಎತ್ತರದ ನಿಲುವುಗನ್ನಡಿಯಲ್ಲಿ ತನ್ನದೇ ಬಿಂಬವನ್ನು ನೋಡಿಕೊಂಡವಳಿಗೆ ದೇಹದ ತುಂಬ ಬದಲಾವಣೆಗಳು ಕಂಡವು. ಥೈರಾಯ್ಡ್ನ ಗುರುತುಗಳು, ಸ್ಟ್ರೆಚ್ ಮಾರ್ಕ್ ನೋಡಿ ವಿಷಾದದ ಎಳೆ ಹಾದು ಹೋದ್ರೂ ನನ್ನೊಳಗಿಂದ ನನ್ನನ್ನು ಯಾರೂ ಬದಲಿಸಲಾರರು ಅಂದುಕೊಂಡ್ಲು. ಮೇ ಐ ಹೆಲ್ಪ್ ಯು ಅಂತ ಬಂದ ಹುಡುಗಿಯ ಬಳಿ ಐ ವಾಂಟ್ ಟು ಬಿ ಬ್ಯಾಕ್ ಅಂದವಳನ್ನ ನೋಡಿ ಆ ಹುಡುಗಿ ಕಣ್ಣಲ್ಲೊಂದು ಸಣ್ಣ ಗರ್ವದ ನಗುವಿತ್ತು. ಶೂರ್ ಮ್ಯಾಮ್, ಪ್ಲೀಸ್ ಬಿ ಸೀಟೆಡ್ ಅಂದ ಹುಡುಗಿ ತನ್ನ ಕೆಲಸವನ್ನ ಶುರು ಹಚ್ಕೊಂಡಿದ್ಲು. ಮುಖದ ಮೇಲೆ ಕ್ಲೀನಿಂಗ್, ಡೀಟಾನಿಂಗ್ ಅಂತ ಒಂದೊಂದೇ ಫೇಶಿಯಲ್ನ ಗುರುತುಗಳು ಝರಕ್ತಿದ್ರೆ ಮನಸ್ಸು ಕಾಲೇಜಿನ ದಿನಗಳ ಕಡೆಗೆ ಹೋಗಿತ್ತು. ಅದೆಷ್ಟು ಚಂದದ ಮುಕ್ತ ನಗುವೊಂದನ್ನು ಕಳ್ಕೊಂಡ್ಲು ಅಂದ್ಕೊಂಡ್ಬಿಟ್ಲು. ಮ್ಯಾಮ್ ಇಟ್ಸ್ ಡನ್ ಅಂತ ಒಂದು ತಾಸಿನ ಬಳಿಕ ಹೇಳಿದವಳನ್ನ ನೋಡಿ ಮುಗುಳ್ನಕ್ಕೂ ಕನ್ನಡಿಯನ್ನೊಮ್ಮೆ ನೋಡ್ಕೊಂಡ್ಲು. ದೇಹದ ಹಿಗ್ಗುವಿಕೆ ಕುಗ್ಗುವಿಕೆಯ ನಡುವೆಯೂ ತಾನೆಷ್ಟು ಚಂದ ಅನ್ಸಿತ್ತು ಅವಳಿಗೆ. ಹೌದು, ಮುಖದಲ್ಲಿ ಮೊದಲಷ್ಟು ಬಣ್ಣ ಇಲ್ಲ, ಕಣ್ಣು ಒಳಗೆ ಹೋಗಿದೆ, ತುಟಿ ವಿಪರೀತ ಡ್ರೈ ಆಗಿದೆ, ಮುಖದಲ್ಲೊಂದು ಮಾಸದ ಸುಸ್ತಿದೆ. ಆದರೂ ಆಕೆ ಸುಂದರಿಯೇ, ಶಿ ಇಸ್ ಮೋರ್ ಬ್ಯೂಟಿಫುಲ್ ದ್ಯಾನ್ ಎವರ್. ಹೌದು, ಮುಖದಲ್ಲಿ ಮೊದಲಷ್ಟು ಬಣ್ಣ ಇಲ್ಲ, ಕಣ್ಣು ಒಳಗೆ ಹೋಗಿದೆ, ತುಟಿ ವಿಪರೀತ ಡ್ರೈ ಆಗಿದೆ, ಮುಖದಲ್ಲಿ ಮಾಸದ ಸುಸ್ತಿದೆ. ಆದರೂ ಅವಳು ಸುಂದರಿಯೇ, ಶಿ ಇಸ್ ಮೋರ್ ಬ್ಯೂಟಿಫುಲ್ ದ್ಯಾನ್ ಎವರ್. ಈ ಕವಿತೆಯ ಆಶಯ, ನಾವು ಬಹಳಷ್ಟು ಸಲ ಬೇರೆಯವ್ರಿಗೋಸ್ಕರ ಬದುಕ್ತೀವಿ, ಅಥವಾ ತುಂಬ ಸಲ ಬೇರೆಯವ್ರಿಗೋಸ್ಕರ ಬದುಕ್ತೀವಿ, ಕಮಿಟ್ಮೆಂಟ್ಸಿಗೆ ಬದುಕ್ತೀವಿ, ಅಥವಾ ನಾವು ಯಾವುದೋ ಕಮಿಟ್ಮೆಂಟನ್ನು ನಾವು ಮಾಡಿಕೊಂಡಿದ್ದಕ್ಕೆ ಬದುಕ್ತೀವಿ, ಬೇರೆ ಯಾರಿಗೋ ನಮ್ಮ ಬದುಕುಗಳನ್ನು ಒಂದಷ್ಟು ವರ್ಷಗಳು ಅಡ ಇಟ್ಟು ಬದುಕ್ತೀವಿ. ಬಟ್ ವಾಪಸ್ ನಮ್ಮನ್ನು ನಾವು ನೋಡಿಕೊಂಡಾಗ ನಮಗೆ ಸಿಕ್ಕಿದ್ದೇನು? ತುಂಬ ಸಲ ನನಗೆ ಅನಿಸುತ್ತೆ ನನ್ನ ಕಣ್ಣು ಕೆಳಗಡೆ ಕಪ್ಪು ಬಿಟ್ಟರೆ ಬೇರೇನೂ ಕಾಣಿಸಿಲ್ಲ ಇದುವರೆಗೂ ಅಂತ ಹೇಳಿ. ಸೊ ಹಾಗಾಗಿ ಎಷ್ಟೋ ಸಲ ನಮ್ಮನ್ನು ನಾವು ಕಮ್ಬ್ಯಾಕ್ ಮಾಡ್ಕೋಬೇಕು ಅಂತ ಅಂದ್ಕೊಂಡಾಗ ಸಣ್ಣ ಸಣ್ಣ ಸ್ಟೆಪ್ ಕೂಡ ಇಂಪಾರ್ಟೆಂಟ್ ಅಂತ ಅನಿಸುತ್ತೆ. ಸೊ ನಮ್ಮೊಳಗಿನ ನಮ್ಮನ್ನು ಹುಡುಕಿಕೊಳ್ಳುವ ಎಲ್ಲರಿಗೂ ಈ ಕವಿತೆ ಸ್ಫೂರ್ತಿಯಾಗಲಿ ಅಂತ ಹೇಳಿ ಇದನ್ನು ಬರೆದಿದ್ದೀನಿ.
2: ಕವನದ ಶೀರ್ಷಿಕೆ ರೈತ. ದೇಶದ ಬೆನ್ನೆಲುಬು ರೈತ, ಅವನ ಕಾಯಕದಿ ದೇಶಕ್ಕೆ ಹಿತ. ಉರಿವ ಬಿಸಿಲು ಬರಲಿ, ಸುರಿವ ಮಳೆಯೇ ಬರಲಿ, ಬಿಡಲಾರನು ಬಿತ್ತಿ ಉಳುವುದನ್ನು. ಅವನಲ್ಲವೇ ಭುವಿಗೆ ಒಡೆಯನು, ದೇಶಕ್ಕೆ ನೀಡುವ ತುತ್ತು ಅನ್ನವ, ಕಾಯಕದೊಳಗೆ ದೇವರ ಕಾಣುವ. ನಿರ್ಮಲವಾದ ಮನ ರೈತನದು, ಅನ್ಯಾಯ ಕಂಡರೆ ಅವನಿಗಾಗದು. ಭೂಮಿ ತಾಯಿಗೆ ನಮಸ್ಕರಿಸುವ, ಶ್ರಮವಹಿಸಿ ಬೆಳೆ ಬೆಳೆಯುವ ರೈತನಿಗೆ ದೇಶದ ಜನರು ಧನ್ಯ. ರೈತನೇ ಈ ದೇಶದ ಗಣ್ಯ. ಮದ್ದು ಸಿಡಿಯಲಿ, ರಾಜರೇ ಸಾಯಲಿ, ಆತಂಕವಿಲ್ಲ ಇವಗೆ ಹೂಳುವ ಎತ್ತಿಗೆ. ಎಡವು ಬಡಿದರೆ ಮನದಲ್ಲಿ ನೋವು ಇವಗೆ, ಮಳೆಗಾಗಿ ಕೊರಗುವ, ಬೆಳೆಗಾಗಿ ತಾನಿತ್ಯ ಬೇಯುವ. ರೈತನೇ ಜಗದ ಚಿಂತಕ, ರೈತನೇ ಜಗದ ಸುಧಾರಕ. ಕವಿತೆಯ ಆಶಯ: ಈ ದೇಶದ ಪ್ರಮುಖ ಶಕ್ತಿ ರೈತ. ರೈತನ ಪರಿಶ್ರಮ ದೇಶಕ್ಕೆ ಹಿತವಾಗುತ್ತದೆ. ರೈತನು ಮಳೆ ಬಿಸಿಲು ಎನ್ನದೆ ಬೆಳೆ ಬೆಳೆದು ದೇಶಕ್ಕೆ ಅನ್ನ ನೀಡುವನು. ಫಸಲು ಬರಲಿ ಬಾರದಿರಲಿ, ಎದಗುಂದದೆ ಉತ್ತಿ ಉಳುವುದನ್ನು ಎಂದಿಗೂ ಬಿಡನು. ರೈತನು ದೈವ ಸ್ವರೂಪಿಯಾಗಿರುತ್ತಾನೆ.
3: ಕವನದ ಶೀರ್ಷಿಕೆ ಕರುಣೆಯ ಕೊಳ. ಪ್ರಭುತ್ವದ ಕಾಲದಲ್ಲಿತ್ತು ನನಗೆ ವೈಭವ, ಪ್ರಭುತ್ವದ ಕಾಲದಲ್ಲಿತ್ತು ನನಗೆ ವೈಭವ, ಮಳೆ ಸಿರಿದು ಉಕ್ಕುತ್ತಿತ್ತು ನನ್ನ ಒಡಲು. ಶುದ್ಧವಾಗಿ ನಾನು ಎಲ್ಲರ ಮನೆ ಸೇರುತ್ತಿದ್ದೆ, ಊರಿನ ಆರೋಗ್ಯದ ಮೂಲವಾಗಿದ್ದೆ. ದೇವಳದ ಮುಂದೆ ನಾನು ನಳನಳಿಸುತ್ತಿದ್ದೆ, ದಿನವೂ ಲಿಂಗಾಭಿಷೇಕ ನನ್ನೊಡಲ ಜಲದಿಂದ. ಅಡಿಯಿಂದ ಮುಡಿ ಸೇರಿ ಪಾವನವಾಗುತ್ತಿದ್ದೆ, ಮಂದಿರ ಪ್ರಾಂಗಣ ಶುಚಿಗೊಳಿಸುತ್ತಿದ್ದೆ. ನನ್ನಿಂದಲೇ ನಡೆಯುತ್ತಿತ್ತು ಊರ ಹಬ್ಬ, ಪೂಜೆ ಪಡೆಯುತ್ತಿದ್ದೆ ಹೂಮಳೆ ಒದಿಕೆಯಿಂದ. ರಾಜಮಹಾರಾಜರು ನನ್ನಲ್ಲಿಳಿದು ಮಿಂದು ತಲೆಗೊತ್ತಿಕೊಂಡು ಪಾವನವೆಂದು ಕರಜೋಡಿಸುತ್ತಿದ್ದರು. ನನ್ನ ಬದುಕಾಯಿ ತಿಂದು ರೋಗಗ್ರಸ್ತ, ಪ್ರಜಾಪ್ರಭುತ್ವದಲ್ಲಿ ನಾ ಯಾರಿಗೂ ಮುಖ್ಯವಲ್ಲ. ನಾನಾಗಿದ್ದೇನೆ ಊರ ಕಲ್ಮಶಗಳ ತೊಟ್ಟಿ, ಮಡಿಯ ಗರತಿ ನಾನಿಂದು ಬರಿಮೈಲಿಗೆ, ಮಡಿಯ ಗರತಿ ನಾನಿಂದು ಬರಿಮೈಲಿಗೆ. ನನ್ನತ್ತ ಸುಳಿಯರು ಯಾರು ಇಂದು? ಕ್ರಿಮಿಕೀಟ ವಿಷ ಜಂತುಗಳ ಒಡಲಿಗಿರಿಸಿದರು, ವೈಭವವ ಮುರಿದು ನನ್ನ ವಿಧವೆ ಮಾಡಿದರು. ಈ ಆಧುನಿಕ ಮಾನವರು ನನ್ನಲ್ಲಿ ಕೊಳಚೆ ತುಂಬಿದರು. ಇಂದು ನಾನಾಗುತ್ತಿಯೇ ಊರ ರೋಗದ ಮೂಲ, ವಾಸನೆಯಿಂದ ಬಳಲುತ್ತಿಯೇ ಕೇಳಿರೆನ್ನ ನೋವ. ಈಜುವ ಮಕ್ಕಳ ಕಿತ್ತುಕೊಂಡಿರಿ ನೀವು, ನನ್ನ ವೈಭವವ ಕಳಚಿದಿರಿ ನೀವು. ಇಂದು ನನ್ನಿಂದ ಓಡುತ್ತಿರುವಿರಿ ದೂರ, ನೀವು ಮಾಡಿದ್ದೇ ಅಲ್ಲವೇ ಈ ಘನಘೋರ. ನಿಮ್ಮ ಸಾಕಿದ ನನಗೇಕಿ ಶಿಕ್ಷೆ? ಓ ಮಾನವರೇ, ನಾನಿಂದು ನಿಮಗೆ ಬೇಡವಾದಿನಿ. ಓ ಮಾನವರೇ, ನಾನಿಂದು ನಿಮಗೆ ಬೇಡವಾದಿನಿ. ಕವನದ ಆಶಯ: ಆಧುನಿಕತೆಗೆ ಒಗ್ಗುತ್ತಿರುವ ಸಮಾಜವು ನಮ್ಮ ನೆಲಮೂಲ ಜಲಮೂಲಗಳ ಇತಿಹಾಸವನ್ನು ಮರೆತು ಅವುಗಳ ನಾಶಕ್ಕೆ ಕಾರಣವಾಗುತ್ತಿವೆ.
4: ಕವನದ ಶೀರ್ಷಿಕೆ ಅವಳು. ಅವಳ ಕೈಯಲ್ಲಿರುವ ಲೇಖನಿ ಅವಳೆಲ್ಲ ಭಾವನೆಗಳ ವಾರಸುಧಾರಿಣಿ. ಅವಳು ಸಿಟ್ಟಿನಲ್ಲಿರುವಾಗ ಜ್ವಾಲಾಮುಖಿಯಂತೆ ಕಾಗದದ ಮೇಲೆ ಹರಿಯುವುದು, ಅವಳು ಸಂತೋಷದಲ್ಲಿದ್ದಾಗ ಅದು ಸಂಭ್ರಮದಿಂದ ನರ್ತಿಸುವುದು, ಅವಳು ನೋವಿನಲ್ಲಿದ್ದಾಗ ಅದು ಅಳುವಿನ ಪ್ರತೀಕವಾಗುವುದು. ಅವಳು ಕವನ ಬರೆಯಲು ಶುರು ಮಾಡಿದ್ದು ತನ್ನ ಆತ್ಮವನ್ನು ತಾನು ಸಂತೈಸಿಕೊಳ್ಳಲು. ಅವಳ ಕವನ ಹರಿಯುವುದು ಅವಳ ಹೃದಯದಿಂದಲೇ. ಕತ್ತಿಗಿಂತ ಲೇಖನಿಯು ಅತ್ಯಂತ ಶಕ್ತಿಯುತವಾದ ಆಯುಧ ಅಂತ ಹೇಳ್ತಾರೆ. ಲೇಖನಿಯನ್ನು ಹಿಡಿದ ಲೇಖಕಿಯು ತನ್ನೆಲ್ಲ ಭಾವನೆಗಳನ್ನು ಕಾಗದದ ಮೇಲೆ ಸುಲಲಿತವಾಗಿ ಹರಿಬಿಡ್ತಾಳೆ. ಹೇಳಿಕೊಳ್ಳಲು ಸಾಕಷ್ಟು ಇರುತ್ತದೆ. ಕೇಳುವ ಮನ ಜೊತೆಯಲ್ಲಿ ಇಲ್ಲದೇ ಇದ್ದಾಗ ಅವಳ ಲೇಖನಿ ಪುಸ್ತಕಗಳೇ ಆಕೆಯ ಸ್ನೇಹಿತರಾಗುತ್ತಾರೆ. ಬರೆಯುತ್ತಲೇ ಆಕೆಗೆ ತಿಳಿಯದೆ ಕವಯತ್ರಿ ಆಗಿಬಿಡುತ್ತಾಳೆ.
5: ಕವಿತೆಯ ಶೀರ್ಷಿಕೆ ದಿಂಬಿನ ಮಡಿಲು. ನನ್ನಯ್ಯ ದಿಂಬಿದು ಅಮ್ಮನ ಮಡಿಲು, ನನ್ನಯ್ಯ ದಿಂಬಿದು ಅಮ್ಮನ ಮಡಿಲು, ಅಮ್ಮನಿರದ ವೇಳೆಯಲ್ಲಿ ನಾನು ಮಲಗುವ ಜೋಕಾಲಿ. ಅಮ್ಮನಿಗೂ ಹೇಳದ ಗುಟ್ಟನು ದಿಂಬಿನೊಡನೆ ಹೇಳುವೆ, ಯಾರಿಗೂ ಹೇಳದಿರಲು ಭಾಷೆಯನ್ನು ಕೊಳ್ಳುವೆ. ಯಾರೂ ಕೇಳದ ನನ್ನ ಮಾತುಗಳ ಕಿವಿಕೊಟ್ಟು ಕೇಳುತ್ತ, ನನ್ನ ಹೃದಯದ ಮಿಡಿತವ ಹೇಳದಿದ್ದರೂ ತಿಳಿಯುತ್ತ, ಆನಂದ ಜಲಕ್ಕೂ ಅಶ್ರುಜಲಕ್ಕೂ ಪಾಲುದಾರನ ಮಾಡುವ ನನ್ನಯ ದಿಂಬಿದು ಅಮ್ಮನ ಮಡಿಲು. ಅಮ್ಮನ ದನಿಯಲ್ಲಿ ಜೋಗುಳ ಹಾಡಿ, ಮೆತ್ತನೆ ಸ್ಪರ್ಶಿಸಿ ತಲೆಯನ್ನು ತೀಡಿ, ಗುಮ್ಮನ ಕರೆಯದೆ ಪ್ರೀತಿಸುತ್ತ, ನಿದಿರೆಯ ಲೋಕಕ್ಕೆ ಒಯ್ಯುವುದು ಅಮ್ಮನ ಮಡಿಲಿದು ನನ್ನಯ ದಿಂಬು. ಅಪ್ಪನ ತೋಳೆಂದು ತಬ್ಬಿಕೊಂಡಾಗ, ಅಕ್ಕನ ಬೆನ್ನೆಂದು ಒರಗಿಕೊಂಡಾಗ, ನಾನೇ ಅವರೆಂದು ಸಂತೈಸುವ ಬಂಧು ಅಮ್ಮನ ಮಡಿಲಿದು ನಲ್ಮೆಯ ದಿಂಬು, ನನ್ನಯ ದಿಂಬಿದು ಅಮ್ಮನ ಮಡಿಲು. ಪ್ರಸ್ತುತ ಸಂದರ್ಭದಲ್ಲಿ ಹಾಸ್ಟೆಲ್ಗಳಲ್ಲಿ ಓದುವಂತಹ ವಿದ್ಯಾರ್ಥಿಗಳಿಗೆ ಅಥವಾ ಮನೆಯಿಂದ ದೂರವಿದ್ದು ಒಂಟಿಯಾಗಿ ಕೆಲಸಕ್ಕೆ ಹೋಗುವಂತಹ ಅನೇಕರಿಗೆ ದಿಂಬು ಯಾವ ರೀತಿಯಲ್ಲಿ ಅದು ಪಾತ್ರವನ್ನು ವಹಿಸುತ್ತೆ ಅನ್ನೋದನ್ನು ನಾವಿಲ್ಲಿ ಕಾಣ್ತೀವಿ. ಈ ಒಂಟಿ ಜೀವಗಳು ತಮ್ಮ ನೋವು ನಲಿವು ಮುಂತಾದ ಖಾಸಗಿ ಮಾತುಗಳನ್ನು ದಿಂಬಿನೊಂದಿಗೆ ಹೇಳಿಕೊಂಡು ಹೊಗರಾಗ್ತಾರೆ. ಅಪ್ಪ ಅಮ್ಮನೊಂದಿಗೆ ಹೇಳಲಾಗದ ವಿಷಯಗಳನ್ನು ಹೇಳಿಕೊಂಡು ಆತ್ಮಾವಲೋಕನ ಮಾಡಿಕೊಳ್ಳೋದಕ್ಕೂ ಸಹ ದಿಂಬು ಸಹಕಾರಿಯಾಗಿದೆ. ಒಂಟಿ ಜೀವಿಗಳು ದಿಂಬನ್ನು ತಬ್ಕೊಂಡು ತಮ್ಮ ತಂದೆಯ ತೋಳನ್ನು ತಬ್ಬಿಕೊಂಡಿರೋ ಹಾಗೆ ಭಾವಿಸಿ ಸುಖಪಡ್ತಾರೆ. ಅಕ್ಕನ ಬೆನ್ನಿಗೊರಗಿ ಆಟವಾಡುವ ಹಾಗೆ, ಅಮ್ಮನ ಮಡಿಲಿನಲ್ಲಿ ಮಲಗಿ ನಿದ್ರಿಸುವ ಹಾಗೆ ತನ್ನ ದಿಂಬು ಸಹಕಾರಿಯಾಗಿರೋದನ್ನು ನಾವಿಲ್ಲಿ ಕಾಣ್ತೀವಿ. ಒಂಟಿತನದ ಜೀವನದಲ್ಲಿ ದಿಂಬಿನ ಪಾತ್ರವನ್ನು ಕವಿತೆ ಹೇಳುತ್ತೆ.
6: ಶೀರ್ಷಿಕೆ ಪಾರಿಯ ಸೀರೆ. ಕವಿತೆಯ ಆಶಯ ಹೀಗಿದೆ. ಸೀರೆ ಭಾರತೀಯ ಸಂಸ್ಕೃತಿಯ ಪ್ರತೀಕ. ಹೆಣ್ಣು ಮಕ್ಕಳಿಗೆ ಸೀರೆ ಎಂದರೆ ಯಾವಾಗಲೂ ಅಚ್ಚುಮೆಚ್ಚು. ಮುಖ್ಯವಾಗಿ ರೇಷ್ಮೆ ಸೀರೆ ದುಬಾರಿ ಹಾಗೂ ಎಲ್ಲರೂ ಬಯಸುವ ಒಂದು ಸೀರೆ ಆಗಿರುತ್ತದೆ. ಆದರೆ ಈ ಕವಿತೆಯಲ್ಲಿ ರೇಷ್ಮೆ ಹುಳು ಹಾಗೂ ಸೀರೆಯ ತಯಾರಿಕೆಯನ್ನು ವಿವಿಧ ರೀತಿಯಲ್ಲಿ ತೆರೆದಿಡುತ್ತಾ, ಕೊನೆಗೆ ಕವಿತೆಯಲ್ಲಿ ಬರುವ ನಾಯಕಿ ಸೀರೆ ಖರೀದಿಸುವ ನಿರ್ಧಾರದ ಬಗ್ಗೆ ಸಾಲುಗಳು ಗಮನ ಸೆಳೆಯುತ್ತದೆ. ಬಂಗಾರದ ನೂಲ ನರಸಿ ಹೊರಟಳು ಪಾರಿ, ಲಂಗಾದಾವಣಿ ತೊಟ್ಟು. ಬಂಗಾರದಂತಹ ನೂಲ ನರಸಿ ಹೊರಟಳು, ಆಜುಬಾಜಿನಲ್ಲಿವೆ ಹಿಪ್ಪುನೇರಳೆಯ ಗಿಡಗಳು. ಬಂಗಾರದ ನೂಲ ನರಸಿ ಹೊರಟಳು ಪಾರಿ, ಲಂಗಾದಾವಣಿ ತೊಟ್ಟು. ಬಂಗಾರದಂತಹ ನೂಲ ನರಸಿ ಹೊರಟಳು ಪಾರಿ, ಆಜುಬಾಜಿನಲ್ಲಿವೆ ಹಿಪ್ಪುನೇರಳೆಯ ಗಿಡಗಳು. ಮಿಂಚುತ್ತಿವೆ ಮೊಟ್ಟೆಗಳು, ಪಾರಿಯ ರವಿಕೆಯ ಮೇಲಿರುವ ಬಿಳಿ ಹರಳುಗಳಂತೆ ಮಿಂಚುತ್ತಿವೆ ರೇಷ್ಮೆ ಮೊಟ್ಟೆಗಳು. ಇನ್ನೂ ಕಾಯಬೇಕು, ಹುಳು ಮಾಗಬೇಕು, ಪಿಸುಗುಟ್ಟಿತಾಕೆಯ ಬಣ್ಣದ ಜುಮುಕಿ. ಇನ್ನೂ ಕಾಯಬೇಕು, ಹುಳು ಮಾಗಬೇಕು, ಪಿಸುಗುಟ್ಟಿತಾಕೆಯ ಬಣ್ಣದ ಜುಮುಕಿ. ಕಾದಳು ಪಾರಿ ಚಿನ್ನದಂತಹ ನೂಲನ್ನು ಸ್ಪರ್ಶಿಸಲು ನವವಧು ಹಸೆಮಣೆ ಏರಲು ಕಾಯುವಂತೆ ಕಾದಳಾಕೆ. ಕಾದಳು ಪಾರಿ ಚಿನ್ನದಂತಹ ನೂಲನ್ನು ಸ್ಪರ್ಶಿಸಲು ನವವಧು ಹಸೆಮಣೆ ಏರಲು ಕಾಯುವಂತೆ ಕಾದಳಾಕೆ. ಜಾಕಿ ಕಟ್ಟುವುದೀಗ ನೋಡು ಚಂದ್ರಿಕೆಯ ಬಳಿ ಓಡು. ಜಾಕಿ ಕಟ್ಟುವುದೀಗ ನೋಡು ಚಂದ್ರಿಕೆಯ ಬಳಿ ಓಡು, ಕೂಗಿತಾಕೆಯ ಬೆಳ್ಳಿ ಗೆಜ್ಜೆ. ಚಂದ್ರಿಕೆಯ ತುಂಬ ಗೋಲಾಕಾರದ ಜಗವಿರಲು ತಿರುಗುತ್ತಿದೆ ಬಂಗಾರದ ನೂಲು. ಪಾರಿಯ ಮುಂದೆ ಪುಟ್ಟ ಜೀವ ಕೊತ ಕೊತ ಕುದಿಯುತ್ತಾ ಆಗಸ ಸೇರುವ ಸಮಯವೀಗ. ಪಾರಿಯ ಮುಂದೆ ಪುಟ್ಟ ಜೀವ ಕೊತ ಕೊತ ಕುದಿಯುತ್ತಾ ಆಗಸ ಸೇರುವ ಸಮಯವೀಗ. ಪಾರಿ ನೋಡು ಇದೇ ದಾರ, ಇರುವುದಿದಕ್ಕೆ ಚಿನ್ನದ ಮೌಲ್ಯ. ಉಟ್ಟರೆ ರೇಷ್ಮೆ ಸೀರೆ, ಬಂದ ಹಾಗೆ ರಾಣಿ ಕಳೆ ಎಂದು ಬೀಗಿತಾಕೆಯ ಗಾಜಿನ ಬಳೆ. ಪಾರಿಯ ಅಂಗೈಲೀಗ ರೇಷ್ಮೆ ನೂಲು, ಎದುರಿಗಿವೆ ಮಳಿಗೆಯೊಳಗೆ ಅಂದದ ಸೀರೆಗಳ ಸಾಲು. ಎದುರಿಗಿವೆ ಮಳಿಗೆಯೊಳಗೆ ಅಂದದ ಸೀರೆಗಳ ಸಾಲು. ಕೂಡಿಸಿಟ್ಟ ನಾಣ್ಯದ ಕೈಚೀಲ ಹಿಡಿದ ಪಾರಿಯ ಸುತ್ತ ಆವಿಯಾದ ಜೀವಗಳ ಮೌನವ್ರತ. ವಾಸ್ತವ ದರ್ಪಣದೆದುರೀಗ ದ್ವಿತ್ವಮನ. ಕೂಡಿಸಿಟ್ಟ ನಾಣ್ಯದ ಕೈಚೀಲ ಹಿಡಿದ ಪಾರಿಯ ಸುತ್ತ ಆವಿಯಾದ ಜೀವಗಳ ಮೌನವ್ರತ. ವಾಸ್ತವ ದರ್ಪಣದೆದುರೀಗ ದ್ವಿತ್ವಮನ. ಪಾರಿಯ ಅಂಗೈಲೀಗ ರೇಷ್ಮೆ ನೂಲು, ಎದುರುಗಿರುವ ಮಳಿಗೆಯೊಳಗಿವೆ ಅಂದದ ಸೀರೆಗಳ ಸಾಲು. ಕೂಡಿಸಿಟ್ಟ ನಾಣ್ಯದ ಕೈಚೀಲ ಹಿಡಿದ ಪಾರಿಯ ಸುತ್ತ ಆವಿಯಾದ ಜೀವಗಳ ಮೌನವ್ರತ. ವಾಸ್ತವ ದರ್ಪಣದೆದುರೀಗ ದ್ವಿತ್ವಮನ.
7: ಕವಿತೆಯ ಶೀರ್ಷಿಕೆ ಅಮರ ಪ್ರೇಮ, ಕೊನೆಯಿಲ್ಲದ ಪ್ರೇಮ. ನಾನು ನಿನ್ನನ್ನು ಅಸಂಖ್ಯಾತ ರೂಪಗಳಲ್ಲಿ ಅಸಂಖ್ಯಾತ ಬಾರಿ ಪ್ರೀತಿಸಿದ್ದೇನೆ ಎಂದು ತೋರುತ್ತದೆ. ಜೀವನದ ನಂತರದ ಜೀವನದಲ್ಲಿ, ಆಯಸ್ಸಿನ ನಂತರದ ಆಯಸ್ಸಿನಲ್ಲಿ ಎಂದೆಂದಿಗೂ. ನನ್ನ ಮಂತ್ರಮುಗ್ಧ ಹೃದಯವು ಗೀತೆಗಳ ಮಾಲೆಯನ್ನು ಕಟ್ಟುತ್ತದೆ ಮತ್ತು ಪುನಃ ತಯಾರಿಸುತ್ತದೆ. ನೀನು ಉಡುಗೊರೆಯಾಗಿ ತೆಗೆದುಕೊಂಡು ನಿನ್ನ ಕುತ್ತಿಗೆಯಲ್ಲಿ ಸುತ್ತಲೂ ಹಲವಾರು ವಿಧಾನಗಳಲ್ಲಿ ಧರಿಸಲೆಂದು ಜೀವನದ ನಂತರದ ಜೀವನದಲ್ಲಿ, ಆಯಸ್ಸಿನ ನಂತರದ ವಯಸ್ಸಿನಲ್ಲಿ ಎಂದೆಂದಿಗೂ. ನಾನು ಪ್ರೀತಿಯ ಬಗೆಗಿನ ಹಳೆಯ ವೃತ್ತಾಂತಗಳನ್ನು ಕೇಳಿದಾಗಲೆಲ್ಲ ಅದರ ಹಿಂದಿನ ನೋವು, ಅದರ ಹಳೆಯ ಕಥೆಯು ಬೇರೆಯಾಗಿರುವುದು ಅಥವಾ ಒಂದಾಗಿರುವುದು. ನಾನು ಮೇಲೆ ಮೇಲೆಂಬಂತೆ ಗತಕಾಲವನ್ನು ದಿಟ್ಟಿಸಿದಾಗ ಕೊನೆಯಲ್ಲಿ ನೀನು ಹೊರಬರುವೆ. ಧ್ರುವ ನಕ್ಷತ್ರದ ಬೆಳಕನ್ನು ಧರಿಸಿ ಕಾಲದ ಕಗ್ಗತ್ತಲನ್ನು ಸೀಳುತ್ತಾ ಹೊರಹೊಮ್ಮುವಂತೆ ನೀನು ಒಂದು ಪ್ರತೀಕವಾಗಿ, ಶಾಶ್ವತವಾಗಿ ನೆನಪಿನಲ್ಲುಳಿಯುತ್ತೀಯ. ನೀನು ಒಂದು ಪ್ರತೀಕವಾಗಿ, ಶಾಶ್ವತವಾಗಿ ನೆನಪಿನಲ್ಲುಳಿಯುತ್ತೀಯ. ನಾನು ಹಾಗೂ ನೀನು ಜಲಧಾರೆ ಕರೆತರುವ ಹೊಳೆಯ ಮೇಲೆ ತೇಲಾಡಿದ್ದೇವೆ. ಸಮಯದ ಹೃದಯ ಭಾಗದಲ್ಲಿ ಒಬ್ಬರಿಗೊಬ್ಬರು ಪ್ರೀತಿಯಾಗಿದ್ದೇವೆ. ನಾವು ಲಕ್ಷಾಂತರ ಪ್ರೇಮಿಗಳೊಂದಿಗೆ ಆಡಿದ್ದೇವೆ, ಇರುವುದನ್ನು ಹಂಚಿಕೊಂಡಿದ್ದೇವೆ. ನಮ್ಮ ಭೇಟಿಯ ಸಿಹಿಯಾದ ನಾಚಿಕೆಯನ್ನು, ಅದೇ ಮಾಧುರ್ಯವಾದ ಕೊನೆಯ ವಿದಾಯದ ಕಣ್ಣೀರಿನ ಕ್ಷಣಗಳನ್ನು ಹಳೆಯದಾದ ಪ್ರೇಮವಾದರೂ ಅದು ಮತ್ತೆ ಮತ್ತೆ ಹೊಸತನದೊಂದಿಗೆ ನವೀಕರಣಗೊಳ್ಳುತ್ತಲೇ ಶಾಶ್ವತವಾಗಿ ರೂಪುಗೊಳ್ಳುತ್ತದೆ. ಇಂದು ಅದು ನಿನ್ನ ಪಾದಗಳಲ್ಲಿ ರಾಶಿಯಾಗಿದೆ, ಅದು ನಿನ್ನಲ್ಲಿಯೇ ತನ್ನ ಅಂತ್ಯವನ್ನು ಕಂಡುಕೊಂಡಿದೆ. ಹಿಂದಿನ ಮತ್ತು ಎಂದೆಂದಿನ ಎಲ್ಲಾ ಮನುಷ್ಯರ ದಿನಗಳ ಪ್ರೀತಿ, ವಿಶ್ವವ್ಯಾಪಿ ಸಂತಸ, ವಿಶ್ವವ್ಯಾಪಿ ದುಃಖ, ವಿಶ್ವವ್ಯಾಪಿ ಬದುಕು, ಎಲ್ಲಾ ಪ್ರೇಮಿಗಳ ನೆನಪುಗಳು ನಮ್ಮ ಈ ಒಂದು ಪ್ರೇಮದೊಂದಿಗೆ ಸಮ್ಮಿಲನವಾಗಿದೆ. ಹಾಗೂ ಪ್ರತಿ ಕವಿಯ ಪುರಾತನ ಮತ್ತು ಶಾಶ್ವತ ಹಾಡುಗಳು ಸಹ. ಇಲ್ಲಿ ಪ್ರೇಮ ಅನ್ನುವಂತಹದ್ದು, ಪ್ರೀತಿ ಅನ್ನುವಂತಹದ್ದು ಎಷ್ಟು ಅಮರವಾಗಿದೆ, ಎಷ್ಟು ಶಾಶ್ವತವಾಗಿದೆ. ಯಾಕಂತಂದರೆ ನಾವು ಒಂದು ಜೀವಿಯನ್ನು ನೋಡಲಿ ಅಥವಾ ಒಂದು ಸಸ್ಯವನ್ನು ನೋಡಲಿ, ಎಲ್ಲದಕ್ಕೂ ಕೂಡ ಮೂಲ ಕಾರಣ. ಪ್ರೀತಿ ಇಲ್ಲ ಅಂತಂದರೆ ಅಲ್ಲಿ ಗೌರವ ಇರೋದಿಲ್ಲ, ಗೌರವ ಇಲ್ಲ ಅಂತಂದರೆ ಅಲ್ಲಿ ನಾವು ಏನೋ ಒಂದು ಅಚೀವ್ ಮಾಡೋದಿಕ್ಕಾಗಲ್ಲ ಅಂತ ನನಗನ್ಸುತ್ತೆ. ಏನಪ್ಪ ಅಂತಂದರೆ ಇಲ್ಲಿ ಪ್ರೇಮ ಅನ್ನುವಂತಹದ್ದು ಎಷ್ಟು ಶಾಶ್ವತವಾಗಿದೆ, ಎಲ್ಲ ಪುರಾತನವಾದಂತಹ ಹಳೆಯದಾದಂತಹ ಪ್ರೀತಿಯನ್ನು ಹೊಸತನದೊಂದಿಗೆ, ಇಡೀ ಜಗತ್ತಿನ ಪ್ರೀತಿಯನ್ನು ನಾನು ನಿನ್ನಲ್ಲಿ ಹಂಚ್ಕೋತಾ ಇದ್ದೀನಿ. ನಾವಿಬ್ರು ಇಡೀ ಜಗತ್ತಿನ ಪ್ರೀತಿಯನ್ನು ಅದರ ಪ್ರತೀಕವಾಗಿ ನಾವು ಬದುಕ್ತಾ ಇದ್ದೀವಿ, ಜೀವಿಸ್ತಾ ಇದ್ದೀವಿ ಅನ್ನುವಂತಹದ್ದನ್ನು ನಾನು ಹೇಳಲಿಕ್ಕೆ ಹೊರಟಿದ್ದೀನಿ. ಆಮೇಲೆ ಪ್ರೀತಿ ಅಂತಂದರೆ ನಾವು ಹಾಗೆ ಹೀಗೆ ಇರಬೇಕು ಅನ್ನುವಂತಹದ್ದಾಗಿರ್ಬೋದು ಅಥವಾ ಒಂದು ದೈಹಿಕ ಸಂಬಂಧವೇ ಆಗಿರ್ಬೋದು ಅನ್ನುವಂತಹದ್ದನ್ನು ನಾವು ನೋಡಬೇಕಾಗಿರೋದಿಲ್ಲ. ಇಲ್ಲಿ ಏನಪ್ಪ ಅಂತಂದರೆ ಮಾನಸಿಕವಾಗಿರುವಂತಹ ಒಂದು ಒಲವಾಗಿರ್ಬೋದು, ಅದು ಮೆಂಟಲಿ ಎಷ್ಟು ಸ್ಟ್ರಾಂಗ್ ಆಗಿರುತ್ತೆ, ಮಾನಸಿಕವಾಗಿ ಎಷ್ಟು ಬಲವನ್ನು ಪಡ್ಕೊಳ್ಳುತ್ತೋ ಅಷ್ಟು ಸ್ಟ್ರೆಂತ್ ಅಥವಾ ಅಷ್ಟು ಒಂದು ಸೊಬಗನ್ನು ನೀಡ್ತಾ ಬರುತ್ತೆ ನಮ್ಮ ಪ್ರೀತಿ ಅನ್ನುವಂತಹದ್ದು. ಹಾಗಾಗಿ ಪ್ರೀತಿ ಯಾವತ್ತಿದ್ರು ಕೂಡ ಅಮರ. ನಾನು ಕಡಿಮೆ ಪ್ರೀತಿಸ್ತೀನಿ, ನಾನು ಜಾಸ್ತಿ ಪ್ರೀತಿಸ್ತೀನಿ, ಸುಳ್ಳು ಪ್ರೀತಿಸ್ತೀನಿ, ನಿಜ ಪ್ರೀತಿಸ್ತೀನಿ, ಯಾವುದು ಕೂಡ ಇಲ್ಲಿ ಇಲ್ಲ ಅಂತ ಅನ್ಸುತ್ತೆ. ಪ್ರೀತಿಗೆ ಯಾವುದೇ ಒಂದು ಗಡಿ, ಭಾಷೆ ಯಾವುದು ಕೂಡ ಇಲ್ಲ ಅಂತ ನನಗೆ ಅನ್ಸುತ್ತೆ. ಪ್ರೀತಿ ಅನ್ನುವಂತಹದ್ದು ತನ್ನ ಪ್ರೇಮಿಯ ಎದುರಿಗೆ ಇಡೀ ಜಗತ್ತಿನ ಎಲ್ಲ ಪ್ರೇಮವನ್ನು ತಂದು ನಿನ್ನ ಪಾದಕ್ಕೆ ಸುರಿತೀನಿ, ನಿನ್ನ ಪಾದಕ್ಕೆ ಅರ್ಪಿಸ್ತೀನಿ ಅನ್ನುವಂತಹ ಒಂದು ಆ ಒಂದು ದೈವಿಕ ಸ್ಥಿತಿಯನ್ನು ತಲುಪಿರುವಂತಹ ಪ್ರೇಮ ಇದು. ಪ್ರೀತಿ ಅಂತಂದರೆ ಹಾಗೆ ಅಂತ ನನಗೆ ಅನಿಸುತ್ತೆ.
8: ಇದುವರೆಗೆ ಕವನಮಾಲೆ ಯುವ ಕವಿಗಳಿಂದ ಸ್ವರಚಿತ ಕವನ ವಾಚನ ಕೇಳಿದಿರಿ. ಕವನಗಳನ್ನ ವಾಚಿಸಿದವರು ಗಣೇಶ್ ಡಿಎಸ್, ಭಾವನಾ, ದರ್ಶನ್, ಗೌರಿ ಅದಮ್ಯ, ಗುರುದತ್ ಹಳೇಪುರ, ಲಕ್ಷ್ಮೀ ಕಿಶೋರ್ ಅರಸ್, ಲಾವಣ್ಯ, ಸುಷ್ಮಿತಾ ಸುಖಿಭವ್, ವಿಜಯ್ ಹಾಗೂ ಯಶಸ್ವಿನಿ. ನಿರ್ಮಾಣ ದಿಗ್ವಿಜಯ್ ಬಿ, ಸಂಕಲನ ತೇಜಸ್ವಿನಿ ಗಿರೀಶ್. ಇದು ಇಂದಿನ ಯುವವಾಣಿ.

ಕಾರ್ಯಕ್ರಮದಲ್ಲಿ ಇನ್ನು ಮುಂದೆ ಆನಂದ್ ಮಿಲಿನ್ ಜೋಡಿಯ ಸಂಗೀತ ಸಂಯೋಜನೆಯಲ್ಲಿ ಎಸ್ಪಿ ಬಾಲಸುಬ್ರಹ್ಮಣ್ಯಂ ಅವರು ಹಾಡಿರುವ ಮತ್ತೊಂದು ಗೀತೆಯನ್ನು ಆಲಿಸೋಣ. ಸಮೀರ್ ಅವರು ರಚಿಸಿರುವ ಈ ಗೀತೆ ಪ್ರಸಾರವಾಗ್ತಾ ಇದೆ ವಂಶ್ ಚಿತ್ರದಿಂದ.

राजा, राज करें हम है राजा, राज करें राजा, राज करें हम है राजा।

ಎಫ್ಎಂ 100.6 ಆಕಾಶವಾಣಿ ಮೈಸೂರು. ವೇಳೆ ಸರಿಯಾಗಿ 9:30. ಕರ್ನಾಟಕ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮ. ಇಂದಿನ ಕರ್ನಾಟಕ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ವಾದ್ಯವೃಂದ ಕೇಳಲಿದ್ದೀರಿ. ನಿರ್ದೇಶನ ತಿರುವಾರೂರು ಭಕ್ತವತ್ಸಲಂ. ಮೊದಲಿಗೆ ಶ್ರೀರಂಜನಿ ರಾಗ ಆದಿತಾಳದಲ್ಲಿ ಪಾಪನಾಶಂ ಶಿವನ್ ಅವರ ರಚನೆ ಗಜವದನ.

ಇಂದಿನ ಕರ್ನಾಟಕ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದ ಕೊನೆಗೆ ತ್ಯಾಗರಾಜರ ಕೃತಿ ಎಂದರೋ ಮಹಾನುಭಾವುಲು ಶ್ರೀರಾಗ ಆದಿತಾಳದಲ್ಲಿ

ಇದುವರೆಗೂ ಕರ್ನಾಟಕ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ವಾದ್ಯವೃಂದ ಆಲಿಸಿದಿರಿ. ನಿರ್ದೇಶನ ತಿರುವಾರೂರು ಭಕ್ತವತ್ಸಲಂ.

0: ವೇಳೆ ಸರಿಯಾಗಿ 10 ಗಂಟೆ.
1: ಆಕಾಶವಾಣಿ ಮೈಸೂರು. ಕೇಳಿ ನಾಟಕ ಗಡಿ ದಾಟಿದಾಗ. ರಚನೆ ಡಾಕ್ಟರ್ ಎಚ್ ರಾಚಪ್ಪ. ನಿರ್ದೇಶನ ಹಾಗೂ ನಿರ್ಮಾಣ ಪ್ರಭುಸ್ವಾಮಿ ಮಳಿಮಠ್. ಕೇಳಿ ನಾಟಕ ಗಡಿ ದಾಟಿದಾಗ.
2: ನಮ್ಮೂರು ಸೀಮೆ ದಾಟ್ದಂಗ ನೋಡು.
3: ಏ ಮೆಲ್ಲಿಗೆ ಹೇಳಲೇಪ್ಪ, ಆಸ್ಪಾಸ್ ಯಾರಾದರೂ ಇದ್ರ ನಮ್ಮ ತಿಥಿ ಇಲ್ಲೇ ಆದಂಗ.
2: ಅಲ್ಲಿಂದ ಇಲ್ಲಿವರೆಗೂ ಪುಟ್ಟಿನ ನಾನು ಹೊತ್ತೀನಿ, ಸ್ವಲ್ಪ ತಲೆ ಬದಲು ಮಾಡ್ರಿ.
3: ಹಾಂ ಆಯ್ತು ತಾ. ಹಾಂ ಇದ ಒಂದು ದೊಡ್ಡ ಶಕ್ತಿ, ಇದಕ್ಕೆ ಎದುರಾಗಿ ಯಾ ಭೂತ ಬರ್ತದ. ಆದರೆ ನಾವು ವಾಪಸ್ ಹಾಗೆ ಹೊತ್ತಿನಾಗ ಹುಷಾರಿ ಇರಬೇಕಾ ಮತ್ತೆ.
4: ಈ ಬದುವ ಹತ್ತಿ ಅತ್ತಾಗ ಇಳಿದು ಬಿಟ್ರ ಆತ. ನಿಧಾನಕ ಹತ್ತಿ ಇಳೀರಿ, ತಲೆ ಮ್ಯಾಲನ್ ಪುಟ್ಟಿ ಜ್ವಾಕಿಲೇ ಯಪ್ಪ.
3: ಇದು ಬೇವಿನ ಗಿಡ ಐತಿ, ಇಲ್ಲ ಇಳ್ಸಾನ. ಇಬ್ರು ಕೈ ಹಚ್ಚಿರಿ ಪುಟ್ಟಿಗೆ, ನಾನು ನಿಧಾನ ಕೇಳಿಸ್ತೀನಿ. ನಿಧಾನ ಮೆತ್ತ ಮೆತ್ತ.
4: ಕತ್ತಲ ನೆತ್ತಿ ದಾಟಿ ಹೋಗೈತಿ.
3: ಯಾಕೋ ನಾ ಪೂಜಾ ಮುಗಿಸಿಬಿಟ್ರಿ.
4: ಓ
3: ನಾನು
4: ಎಲ್ಲ ಪದ್ಧತಿ ಪ್ರಕಾರ ಆಯ್ತು. ಹೇಳ್ರಿ ಆ ಕಟ್ಟಿ ಮ್ಯಾಲೆ ಇಟ್ಟ ತಂಬಿಗೆಗಳನ್ನ ಒಬ್ಬೊಬ್ಬರ ಒಂದೊಂದು ತಗೋರಿ.

0: ಇದು ನೋಡು ಬ್ಯಾಟ್ರಿ ಮತ್ತೆ ಹಿಂದಕ್ಕೆ ನೋಡಲಾರ್ದಂಗೆ ಒಂದೇ ಪಟೀಲಿ ನಮ್ಮೂರು ಸೀಮೆಯಾಗ ದಾಟಿ ಊರು ಸೇರ್ಬೇಕು.
1: ಓಟ್ರಿ ಓಟ್ರಿ ಯಪ್ಪ, ನಮ್ಮೂರು ಹತ್ರ ಬಂತ ಮರೆ ಊರು ಬರೋ ಮಟ್ಟ ನನಗೆ ಜೀವದಾಗ ಜೀವ ಇದ್ದಿಲ್ಲ. ಏ ಮತ್ತೆ ಹುಟ್ಟು ಬಂದಂಗೆ ಆಯ್ತು ಬಿಡು. ಹೌದು ಎಲ್ಲ ಒಳ್ಳೇದೇ ಆಯ್ತು ಬಿಡು. ಹಾಂ ಏ ಅಲ್ಲಿ ನೋಡ, ನಮ್ಮೂರು ಆಗಸ್ಯಾಗ ಆ ಪಾಟಿ ಮಂದಿ ನಾವು ಬರೋದ ಕಾಯ್ಕೊಂಡು ನಿಂತಾರ. ಏ ಬೇಗ ಬೇಗ ಬರ್ರಿ, ಗಡಿ ದಾಟ್ಸಿದ್ದನ್ನ ಅವ್ರಿಗೂ ಹೇಳ್ಬಿಡೋನು.
2: ಎಲ್ಲ ಒಳ್ಳೇದಾಯ್ತು ನೋಡ,
3: ಹುಡುಗ್ರು ಬಹಳ ಧೈರ್ಯವಂತರಪ್ಪ.
4: ಆ ಹುಡುಗರಿಗೆ ಕುಡಿಯಕ ಗಟ್ಟಿ ಹಾಲ ಇದ್ರೆ ಕೊಡ್ರಿ.
2: ಬೇಡ, ನಮ್ಮ ಊರು ಬಿಟ್ಟಂಗಾಯ್ತು.

0: ಮಹಾದೇವ್ರೆ, ರಾತ್ರಿ ಮಲಗೋ ಹೊತ್ನಾಗ ಚಲೋ ಇತ್ತಲ್ಲು, ಬೆಳಗ್ಗೆ ಅದ್ರಾಗ ಹಿಂಗ್ ಸತ್ ಬಿದ್ದೋಯ್ತೋ ನನ್ ಗೌರಿ. ನಾ ಹ್ಯಾಂಗ್ ಮಾಡ್ಲಿ, ಮುಂದ ಬದುಕಾರ ಹ್ಯಾಂಗ್ ಸಾಗಿಸ್ಲಿ? ಅಯ್ಯೋ ದೇವ್ರ,
1: ಒಮ್ಮಿಂದೊಮ್ಮಗ ಹೆಂಗಾಯ್ತು? ನನಗೂ ಸುದ್ದಿ ಗೊತ್ತಾಗಿ ಎದೆ ಬಡ್ಕಂಡಂಗೆ ಆಯ್ತು ನೋಡವ. ಏನ್ ಚಲೋ ಇತ್ತವಯ್ಯ ನಿನ್ನ ಗೌರಿ.
0: ಏನ್ ಹೇಳಿ ರಾಮಪ್ಪ, ರಾತ್ರಿ ಹಾಲಿಟ್ಟಿನಿ, ಮೇವು ಹಾಕಿನಿ, ನೀರು ಕುಡ್ಸಿನಿ, ಚೆನ್ನಾಗಿತ್ತು, ಚೆನ್ನಾಗ್ ತಿಂತು. ಆದ್ರ ಬೆಳಗಾದ್ರಾಗ ಯಾವ ಶಾಪ ನನ್ ಮೇಲೆ ಬಿತ್ತೋ ಏನೋ, ನಾನು ಹೊಟ್ಟೆ ಸುಟ್ಟಂಗಾಯ್ತಲ್ಲೋ ಅಣ್ಣ.
1: ಬಿಡು, ಯಾಕೆ ಹೇಳ್ತಿ? ಅದರ್ದ ಇಲ್ಲೇ ಮುಗಿದು ಬಂತೋ ಏನು? ಎಲ್ಲ ಶಿವನಿಚ್ಚ, ಪಾಪ ಹಿಂಗೆ ಆಗಬಾರ್ದಿತ್ತು.
0: ಇಲ್ಲಪ್ಪ ಅಣ್ಣ, ನನಗ ಗೌರಿ ಇಲ್ದ ಬದುಕಕ್ಕ ಆಗಲ್ಲ, ಅದನ್ನ ಬಿಟ್ಟು ನಾನು ಹೊಯ್ಬಾರ್ದಿತ್ತ. ಹಾಲು ಕುಡಿಯೋ ಸಣ್ಣ ಕರ ಆಯ್ತು, ಅದಕ್ಕೆ ಏನ್ ತಿನ್ನಿಸ್ಲಿ, ಏನ್ ಕುಡಿಸ್ಲಿ ಶಿವನ? ಅಯ್ಯೋ,
2: ಯಾಕವ್ವ ಲಚವ್ವ ಅಣಕತ್ತಿ? ಓ ರಾಮಪ್ಪ, ನೀ ಇಲ್ಲೇ ಅದೇನು? ಲಚ್ಚವ್ವ ಅಳಕ ಹತ್ತಿದ್ ಕೇಳಿ ಹಿಂಗ್ ಗಾಬರಿಯಾಗಿ ಓಡ್ ಬಂದ್ಬಿಟ್ಟೆ. ಯೋ ಯಾಕ ರಾಮಪ್ಪ, ಲಚ್ಚವ್ವಗ ಏನಾಯ್ತೋ?
1: ಎಲ್ಲ ಕೆಟ್ಟವೇ ಅಳಿಸಿದ್ದಪ್ಪ. ಪಾಪ ಬಡ ಹೆಂಗ್ಸು, ಹಾಲು ಮಾರಿ ಹೆಂಗ ಜೀವನ ಸಾಕ್ತಿದ್ದ. ಬೆಳಕಾ ಮೂಡುದ್ರಾಗ ಆಕೆ ಆಕಳ ಗೌರಿ ಸತ್ ಬಿದ್ದೈತಿ ನೋಡ.
2: ಛೇ, ಎಂತ ಅನಾಹುತ ಆಗಿ ಹೋತ ಅಂತೀನಿ. ಒಳ್ಳೆ ಮಂದಿಗ ಕಾಡಾಟ ಇರ್ತ ಅನ್ನಾಕ ಇದ ನೋಡ, ಕೆಟ್ಟ ಕಳಿಗಿ ಬಿಡ ಇದ.
0: ಅಯ್ಯೋ ಶಿವನ, ಅಯ್ಯೋ
1: ಸಿದ್ದಪ್ಪ, ಈಗ ಆಕೆಗ ಏನ್ ಹೇಳಿದ್ರು ಸಮಾಧಾನ ಆಗಂಗಿಲ್ಲ ಬಿಡು. ನಾವು ಮಾಡೋ ಕೆಲಸ ಮಾಡೋಣ ಅಂತೀವಿ. ನಿನ್ನ ಅತ್ತಾಗ ಕಡೆ ಓಣಿಯಾಗ ಹೋಗಿ ಆ ಬೂದಿಯಾಗ ಬರಕ್ಕೆ, ಆ ಬಂದ ಅದನ್ನ ಎತ್ಕೊಂಡವ್ರು ಹೋಗಿ. ಎಷ್ಟೊತ್ತಂತ ಇದನ್ನ ಮನೆ ಮುಂದೆ ಇಟ್ಕೊಳ್ಳೋದು?
2: ಹಂಗ ಆಗ್ಲಿ ಬಿಡ್ರಿ ರಾಮಪ್ಪ, ನಾನು ಹೋಗಿ ಬರ್ಲಾ. ಏ ತಡಿ ತಡಿ, ಆ ಹನುಮಪ್ಪ ಇತ್ತಾಗ ಬರಕತ್ತಾನ, ಅವನಿಗೆ ಹೇಳಿಬಿಟ್ರ ಎಲ್ಲ ಶುದ್ಧ ಆಗತ್ತ.
3: ಲೇ ಹನುಮ, ಸ್ವಲ್ಪ ದೊಡ್ಡ ದೊಡ್ಡ ಹೆಜ್ಜೆ ಹಾಕಿ ಲಗುನ ಬಾರ್ಲೆ.
4: ಏ ಸಿದ್ದಪ್ಪಣ, ನಾನು ನಿನ್ನ ಹುಡುಕಾಕತ್ತೀನಿ, ನೀ ಇಲ್ಲದೇನ? ಇದೇನ ಲಕ್ಷವನ್ನ ಆಕಳ ಸತ್ತಂಗ್ ಬಿದ್ದಲ್ಲ?
1: ಸತ್ತಂಗ್ ಬಿದ್ದಿಲ್ಲ ಲೇ, ಸತ್ತೈತಿ ಅದ.
4: ಓ ಹೌದಾ, ಸತ್ತೈತ ನನಗೇನು ಗೊತ್ತಿತ್ತು. ಏನು ಬರಬಾರ್ದು ಬಂತೋ ಈ ಊರಾಗ.
2: ಏಯ್ ಯಾಕ್ಲ, ಏನೇನು ಹೇಳಕತ್ತೀಯಲ್ಲ? ನೀ ಮಾತಾಡ್ದು ನೋಡಿದ್ರೆ ದೊಡ್ಡ ದುರಂತನ ಆಗ್ಯದ ಅಂತ ಅನ್ಕೋಬೇಕು ನೋಡ.
1: ಪಾಪ ಲಚ್ಚವನ ಪಾಡ ಲಚ್ಚವಗ ಗೊತ್ತು.
4: ಏ ಇಲ್ಲಣ, ನಾ ಏನ್ ನಗಿ ಆಡಿಲ್ಲ. ಈಗ ಎರಡು ದಿನದ ಕೆಳಗ ಕುಂಬಾರ ಓಣ್ಯಾಗ ಹಿಂಗ ನಾಲ್ಕು ದನ ಒಮ್ಮಿಗೆ ಸತ್ತು ಹೋದ್ವು. ಆನಿ ಆನಿದ್ದ

0: ಇದ್ವಪ್ಪ ಅದನ್ನ ಇಲ್ಲಿ ಇವತ್ ನೋಡಿದ್ರೆ ಲಚ್ಚವನ್ನ ಆಕಳ ಸತ್ ಹೋಗೈತಿ. ನಂಗೆ ಯಾಕೋ ಎದೆ ಜಮ್ಮನ ಆಗತೈತಿ.
1: ಹೌದಿಲ್ಲ ಯಾಕ ಏನಾಯ್ತಂತ
0: ಗೊತ್ತಿಲ್ಲಣ್ಣ. ನಾ ಬ್ಯಾರೆ ಕೆಲಸದ ಮೇಲೆ ಆ ಓಣಿಗೆ ಹೋದಾಗ ದನ ಸತ್ತ ಒಂದು ಗೊತ್ತಾತು. ಇನ್ನ ಮೂರು ದಿನ ಆಗಿಲ್ಲ ಮತ್ತೊಂದು ಆಕಳ.
2: ಅಯ್ಯೋ ಹನುಮಂತಪ್ಪ, ಮೊದ್ಲ ಹಿಂಗಂದ್ ಗೊತ್ತಾಗಿದ್ರೆ ನಾ ದೇವ್ರಿಗಾರು ಕಾಯ್ ಹೊಡಿಸ್ತಿದ್ನೋ ಯಪ್ಪ. ನನ್ ಗೌರಿನೂ ಹಿಂಗ ಹೋತೋ ಏನು ಶಿವನ.
0: ಲಚ್ಚವಕ್ಕ ಮನಸ್ಸು ಗಟ್ಟಿ ಮಾಡ್ಕೋ. ಇದು ಯಾಕೆ ಆಗಕತ್ತೆ ಅಂತ ನನಗೆ ಹೆದರಿ ಕುಟ್ಟಾಗತೈತಿ.
1: ನೋಣ ಸತ್ರು ಹೆದ್ರ ಮನುಷ್ಯ ನೀನು.
0: ಸಿದ್ದಪ್ಪಣ ನೋಡ, ನೀ ಹಿಂಗೆ ನಗಬಾಡ ನೋಡು. ಮತ್ತೆ ಈ ನಾ ಯಾಕೆ ನೀನು ಹುಡ್ಕೊಂಡು ಬಂದೇನೆ ಅಂತ ಗೊತ್ತೇನು?
1: ಯಾಕೆ
0: ನಿನ್ನ ಯಜಮಾಂತಿ ಅದ ನಮ್ಮ ಅಕ್ಕ, ನೀನು ಹುಡುಕೊಂಡು ನಮ್ಮ ಮನೆ ಕಡೆ ಬಂದಿದ್ಲ. ಯಾಕವ್ವಾ ಅಂದ್ರ ಏ ಹೋಗೋ ಹನುಮ್ಯ, ಲಗುನ ನಿಮ್ಮ ಮಣ್ಣನ್ನು ಕರ್ಕೊಂಡು ಬಾ, ಯಾಕೆ ಕರಿ ಎತ್ತು ಕಕ್ಕೂಸಲು ಬಿಡಾಕತ್ತೈತಿ ಅಂತ ಹೇಳಿದ್ಲು. ಆ ಮಾತು ಕೇಳಿದ್ದ ತಡ ನನಗೂ ಕೈಕಾಲು ನಡೆದಂಗಾತು. ಹಂಗ ಮಜ್ಜಿಗೆ ಗುಂಡಪ್ಪಗೆ ಹೇಳಿ ನಿನ್ನ ಹುಡುಕಿ ಅಂತ ಓಡಿ ಬಂದಿನಿ. ಎಲ್ಲಿ ನೋಡಿದ್ರೆ ಲಚ್ಚವನ್ನ ಆಕಳ.
1: ಕರೆ ಹೇಳ್ತೀಯಲ್ಲಿ ಹನುಮ.
0: ಹೂನೋ
1: ನನ್ನ ಎದೆ ದಸಕ್ಕಂತ. ಏ ರಾಮಪ್ಪ, ನನಗೆ ಯಾಕೆ ಧೈರ್ಯ ಸಾಲವಲ್ದು, ನಾ ಮನೆ ಕಡೆ ಹೋಗ್ತೀನಿ ಮಾರಾಯ. ಹನುಮ ಬಾ ಬರ್ಲೆ.
0: ನಡಿ ನಡಿ.
3: ಲೇ ಹನುಮ, ದಾರ್ಯಾಗ ಹೋಗುವಾಗ ಪೂಜಾಗ ಹೇಳಲಿ ಲಚ್ಚವನ್ನ ಆಕಳ ಹೊಯ್ಲಿ ಅಂತ.
0: ಹ್ಮ್.

0: ಏನಾಯ್ತು ಎತ್ತಿಗೆ? ಗುಂಡಪ್ಪ ನೀ ಬಂದ್ಬಿಟ್ಟಿಯಲ್ಲೋ, ಚಲೋ ಆತು, ತಂದು ವರ್ಷ ಆಗಿಲ್ಲ ಇನ್ನು, ಏನ್ ಕಾಡಕ್ ಹತ್ತೈತಿ ಅಂತೀನಿ.
1: ಸಿದ್ದಪ್ಪ ಸ್ವಲ್ಪ ಸುಧಾರಿಸ್ಕ, ನನಗೂ ಬಹಳ ಚಿಂತೆ ಹಿಡ್ದೈತೆ. ಹನುಮ ಬಂದು ಹೇಳಿದ ಕೂಡಲೇ ಹಂಗ ಓಡ್ ಬಂದೀನಿ, ಮಾಡಾದೆಲ್ಲ ಮಾಡೀನಿ, ಇದೊಂದು ತಪ್ಪಲ ಕುಡಿಸ್ಬಿಟ್ರ ಆತ.
0: ಗುಂಡಪ್ಪ ಯಾಕ ಎತ್ತು ಬಹಳ ಬಹಳ ತೇಕಾಕ ಹತ್ತೈತಿ, ಹೊಟ್ಟಿನಿ ಹುಬ್ಬೈತಿ, ಕಣ್ಣ ಕೆಂಡದಂಗೆ ಕೆಂಪ ಆಗ್ಯಾವ, ಈ ಪಾಟಿ ಇರುವಾಗ ನಾನು ಎಂದೂ ನೋಡಿಲ್ಲ ಬಿಡು.
2: ಗುಂಡಪ್ಪಣ್ಣ ಇದು ಯಾಕೋ ವಿಚಿತ್ರ ಅನ್ಸಾಕತ್ತೈತಿ, ಮುಂಜಾನೆ ಲಚ್ಚವನ್ನ ಆಕಳ ಸತ್ತು ಹೋತು, ಮೊನ್ನೆ ಕುಂಬಾರ ಓಣಿಯಾಗೂ ದನ ಸತ್ತುವಂತ, ಈಗ ಇಲ್ಲೇ ರೋಗ ಹಿಡಿದು ಕಾಡಾಗತ್ತೈತಿ. ಇದು ಇದು ಭಾಳ ದೊಡ್ಡ ಆಗಿರ್ಬೇಕು. ನಿನ್ನಿಂದ ಮಾಡೋಕ್ಕಾಗ್ತಿಲ್ಲ ಬಿಡು, ಪ್ಯಾಟಿಗೆ ಹೋಗಿ ದನ ಡಾಕ್ಟ್ರನ್ನ ಕರ್ಕೊಂಬರ್ತೀನಿ.
1: ಲೇ ಹನುಮಯ್ಯ, ಡಾಕ್ಟ್ರ ಬಂದು ಏನು ಮಾಡಂಗದಾರಲ್ಲೇ, ಅವರು ಬರ್ತಾರ ಎಳ್ದು ಸೂಜಿ ಹೊಡಿತಾರ ಹೋಗ್ತಾರ, ಎಷ್ಟೋ ಕಡೆ ಸೂಜಿ ಮಾಡ್ದಕ್ಕ ದನ ಜೀವ ಬಿಟ್ಟವ, ಗೊತ್ತಾಯ್ತೇನು ನಿನ್ಗೆ?
0: ಭರಮಪ್ಪನಿಗೆ ಎತ್ತು ಸತ್ತೋಯ್ತಾ, ನನಗೆ ದಿಕ್ಕ ತಿಳಿವಲ್ದು, ಹೆಂಗಾರ ಮಾಡಿ ನನ್ನ ಎತ್ತ ಉಳಿಸ್ರೋ ಶಿವ.
1: ಲೇ ಹನುಮಯ್ಯ ಬಾ, ಬಾಳ ಶಾನೆ ಅದೇ, ತಾ ಆ ಬಾಟ್ಲಿ ತಾ ಇಲ್ಲಿ ಹಿಡ್ಕ ಬಾ, ಸ್ವಲ್ಪ ಮುಂದ ತಪ್ಪಲ ನೀರು ಕುಡಿಸ್ತೀನಿ.
2: ಹಿಡ್ಕೊಂಡೇನು, ಕುಡಿದು ಕುಡಿದು.
1: ಸಿದ್ದಪ್ಪ ಎಲ್ಲ ಸರಿ ಹೋಗತ್ತ ಬಿಡು, ನಾ ಇನ್ನ ಬರ್ಲ ಹಂಗಾರ.
0: ಆತು ಗುಂಡಪ್ಪ ಹೋಗ್ಬಾ.
2: ಸಿದ್ದಪ್ಪಣ್ಣ ಈ ಗುಂಡಪ್ಪ ಪಾಪ ಏನೋ ತನಕ್ ತಿಳಿದ್ ಮಾಡ್ತಾನ, ಏನ ಆದ್ರೂ ಆತ್ಮ ನಮ್ಮೂರಿಗೆ ಡಾಕ್ಟರ್ ಇದ್ದಂಗ, ಆದರೂ ಪ್ಯಾಟ್ಯಾಗಿನ ಡಾಕ್ಟ್ರನ್ನ ಕರೆಸೋದು ಭಾಳ ಒಳ್ಳೇದು. ಯಾವುದಕ್ಕೂ ನಾನು ಸ್ವಲ್ಪ ಗೌಡ್ರ ಮನೆ ಹತ್ರ ಹೋಗಿ ಬರ್ತೇನೆ, ನೀ ಇಲ್ಲೇ ಇದ್ದು ಎತ್ತು ಒಂಚೂರು ಜಾಕಿ ಮಾಡು.
0: ಆಗಲಿ, ಗೌಡ್ರನ್ನ ಕಂಡು ನೀ ಲಘುನ ವಾಪಸ್ ಬಾ.
2: ಆತ ಆತ.

0: ಗೌಡ್ರ ಗೌಡ್ರ
1: ತಡಿಲಿ ಹೆಣ್ಮ ಬಂದಿ.
2: ನೀ ಈ ಕಡೆ ಬಂದಿ ಅಂದ್ರ ಏನಾರ ಸುದ್ದಿ ತಗೊಂಡ ಬಂದಿರ್ತೈತಿ ಅಂತ ನನಗ ಗೊತ್ತು. ಮತ್ತೇನ ಊರಾಗಿನ ಸುದ್ದಿ?
0: ಗೌಡ್ರ, ಸಿದ್ದಪ್ಪಣ್ಣನ ಎತ್ತು ಕೊಂಡಾಪಟ್ಟಿ ತ್ರಾಸ್ ಪಡಾಕತ್ತೈತಿ. ಆ ಗುಂಡಪ್ಪ ಬಂದು ಔಷಧಿ ಕೊಟ್ಟು ಹೋಯಾನ. ಮೊನ್ನೆ ಭರಮಣ್ಣನ ಎತ್ತು ಹಿಂಗಾಗಿ ಸತ್ತು ಹೋತು ಅಂತ ಆತ್ಮ ಹೇಳ್ದ. ಪ್ಯಾಟಿಯಿಂದ ದೊಡ್ಡ ಡಾಕ್ಟರ್ನ ಕರೆಸ್ಬೇಕು ಅಂತ ನಾನಂದ್ರೆ ಗುಂಡಪ್ಪಗ ನನ್ನ ಮೇಲೆ ಸಿಟ್ಟು ಕ್ಯಾಕರಿಸಿ ಉಗಿದ್ಬಿಟ್ಟ. ಅದಕ್ಕೆ ನಿಮ್ಮ ಹತ್ತಿರ ಬಂದೇನ್ರಿ. ಹೇಳ್ರಿ ಗೌಡ್ರ, ಏನು ಮಾಡೋದಂತೀರಿ?
2: ಲೇ ಹನ್ಮ್ಯ, ಆ ವಿಷಯ ನೆನಪು ಮಾಡಿದ್ರೆ ನನಗೂ ಮನಸ್ಸಿಗೆ ಸೂಜಿಲಿ ಚುಚ್ಚದಂಗೆ ಆಗ್ತತ್ಲೇ ತಮ್ಮ. ನಮ್ಮ ಬೆಳ್ಳನ್ ದೊಡ್ಡ ಎತ್ತಿತ್ತಲ್ಲ, ನೀನು ನೋಡಿದೆಯಲ್ಲಲ್ಲಿ?
0: ನೋಡಿದಲ್ರಿ.
2: ಅದನ್ನ ಗಂಡು ಮಗನ ಸಾಕನ್ನ ಸಾಕಿದ್ದೆ. ಅದೇನಾತೋ ಏನೋ, ಸ್ವಲ್ಪ ಸುಂದ ಕಾಣ್ತಿತ್ತು. ತೋಟದಾಗಿಂದ ಮನೆಗೆ ಬರೋದ್ರಾಗ ಬಿದ್ದು ಒದ್ದಾಡಿ ಹಿಂಗೆ ಸತ್ತೋಯ್ತಲೇ ಅಪ್ಪ. ಆ ಎತ್ ಸತ್ತಾಗಿಂದ ನನ್ನ ಬಲಗೈ ಬಿದ್ದು ಹೋದಂಗಾಗತ್ಲಿ.
0: ಗೌಡ್ರ, ಸತ್ತಿದ್ದು ನಿಮ್ದೊಂದ ಅಲ್ರಿ ಎತ್ತು. ಆ ಕುಂಬಾರು ಓಣ್ಯಾಗ, ಆ ಲಚ್ಚವನ ಮನ್ಯಾಗ, ಅಲ್ದ ಆ ಕೇರ್ಯಾಗ, ಮತ್ ಈಗ ಸಿದ್ದಪ್ಪಣ್ಣನ ಎತ್ತು ಸಹಿತ ಸುಸ್ತಾಗೈತಂದ್ರ ಗೌಡ್ರ, ಇದು ಯಾಕೆ ಬಲೇಟ ನಮ್ಮೂರಾಗ ದನ ಸಾಯಕತ್ಯಾವ? ಯಾಕೆ ಹಿಂಗಾಗತ್ತಂತ
2: ಸಿದ್ದಪ್ಪ? ಸಿದ್ದಪ್ಪ ನಿಧಾನ ನಿಧಾನ, ಯಾಕೆ ಅಷ್ಟೇ ಖವ ಹರಿದಿ? ಏನಾಯ್ತ
3: ಗೌಡ್ರೆ? ನಾನೇನು ಮಾಡ್ಲಿ ಗೌಡ್ರೆ?
0: ಸಿದ್ದಪ್ಪಣ್ಣ ಸಮಾಧಾನ ಮಾಡ್ಕೋಯಣ. ಯಾಕ ಎತ್ತು ಏನಾದರೂ?
3: ಹೌದ್ಲಿ ಹನುಮ, ಹೋತು ನನ್ನ ಎತ್ತು ಹೋತು. ಹಿಂಗ ಒತ್ತಾಡಿ ಒತ್ತಾಡಿ ಸತ್ತೋತು.
0: ಅಯ್ಯೋ ಅಯ್ಯೋ,
2: ಎತ್ತು ಸತ್ತೋತ? ಅಲಿಯೋನ, ಇದು ಯಾ ಪಾಟಿ ದನ ಸಹಾಯಕ್ಕೆ ಹತ್ಯಾವ ಅಂತಿನ್ನ? ಸಿದ್ದಪ್ಪ ಇರ್ಲಿ, ನೀ ಸಮಾಧಾನ ಮಾಡ್ಕೊ.
0: ಗೌಡ್ರ, ಇದು ಬಹಳ ವಿಚಿತ್ರ ಐತಿ, ಯಾರಿಗೂ ಏನೂ ತಿಳಿದಂಗೆ ಆಗೈತಿ. ನಾನು ಸುಮ್ಮನೆ ಪ್ಯಾಟಿಗೆ ಹೋಗಿ ದೊಡ್ಡ ಡಾಕ್ಟರ್ನ ಕಂಡು ಬರ್ತೀನಿ ಬಿಡ್ರಿ. ಅವರಾದ್ರೂ ಬಂದು ಏನಾದರೂ ಮಾಡಲಿ. ಹಿಂಗ ಬಿಟ್ರ ಊರ ದನ ಸಾಯ್ಕೊಂತ ಹೋದಾವ ಗೌಡ್ರ.
2: ಹೌದೌದು, ಇದು ಬಹಳ ವಿಚಿತ್ರ ಅನ್ನಿಸ್ತೈತಿ. ನೀ ಅಷ್ಟು ಮಾಡಲಿ ತಮ್ಮ.
0: ಹ್ಞೂ,
2: ನಾವು ಊರಾಗ ಏನು ಮಾಡಬೇಕಂತ ವಿಚಾರ ಮಾಡ್ತೀವಿ. ನೀ ತಡ ಮಾಡ್ದಂಗೆ ಹೋಗು.
0: ಆಗಲ್ರಿ ಗೌಡ್ರ.
2: ಹಾಂ ಸಿದ್ದಪ್ಪ ಬಾ, ನಾವಿಬ್ರು ಆ ಊರ ಮುಂದಿನ ಕಟ್ಟಿಗೆ ಹೋಗೋಣ. ಮುಂದೆ ಏನು ಮಾಡೋದು ವಿಚಾರ ಮಾಡೋಣ ಬಾ.

0: ಸಹಾಯಕ ಅಥವಾ ಅಂದ್ರೆ ಏನ್ ಮಾಡಿದ್ರೆ ಈಗ ನಮಗೆಲ್ಲ ಸಹಾಯ
1: ನೋಡ್ರಪ್ಪ, ನಮ್ಮೂರಾಗ ದನ ಬಹಳ ಸಾಯಕತ್ತಾವ. ಹಿಂಗ ದನ ಸತ್ತದ್ದು ನಾವು ಎಂದೂ ನೋಡಿಲ್ಲ ಬಿಡ. ಒಂದ್ ಎತ್ ಸತ್ರೆ ಇನ್ನೊಂದು ಎತ್ತು ತಗೊಳ್ಳೋದು ಎಷ್ಟು ಕಷ್ಟ ಐತಿ. ಇದಕ್ಕೇನ್ ಮಾಡ್ಬೇಕಂತ ಊರ್ ಜನ ನೇಮ ಹೇಳಿ.
2: ಆಗ್ಬಾರ್ದಾಗೋಗೈತಿ.
1: ಲೇ ಕರಿಯ, ಅದೇನು ಬೊಗಳಾಕತ್ತಿ, ಸರಿಗೆ ಹೇಳಲಿ. ಹಂಗೆ ಯಾಕೆ ತೋದಲ್ತಿ, ಏನ ಎಲ್ಲರೂ ಬೆಂಕಿ ಬಿದ್ದೈತೇನ?
2: ಗೌಡ್ರೆ, ನಾ ಇವತ್ತು ಹೊಲಕ್ಕೆ ಹೋದಾಗ ಆಡಿಗೆ ತೊಪ್ಪಲ ತಿನಿಸ್ಯಾನ ಅಂತ ಬ್ಯಾವನ್ ಗಿಡದ ಕೆಳಗೆ ಹೋಗಿದ್ದೆ. ಅಲ್ಲಿ ಗಾಳಿ ದುರ್ಗವನ್ ಬಿಟ್ಟು ಹೋಗಿದ್ದ, ಕಣಕಟ್ಟು ಮಾಡಿದ್ದ, ಪೂಜೆ ಮಾಡಿದ್ದ, ಕಣ್ಣು ಕಂಡಾಗ ಚಕ್ರ ಬಂದು ಬಿದ್ದಂಗಾಯ್ತು. ಸತ್ಕಂತ ಬಿದ್ಕಂತ ಹಾಂಗ ಅಲ್ಲಿಂದ ಓಡ್ ಬಂದೀನಿ ನೋಡ್ರಿ. ಏನೇನ್ ಕಾದಾಯ್ತು,
3: ನಮ್ಮೂರ್ ಸೀಮಿಯಾಗಿ ಬಿಟ್ಟು ಹೋದ್ರು ಯಾರೋ ಏನೋ. ಕಾಟಾಟ ಬಂತಪ್ಪ, ಏನ್ ಮಾಡೋದು
4: ನೋಡ್ರೆ. ದನ ಸಾಯೋದ್ ಯಾಕಂತ ಈಗ ಗೊತ್ತಾತ್ ನೋಡ್ರಿ. ರೋಗ ರುಜಿನ ಆಗಿದ್ರೆ ನಾ ಕೂಡ ಔಷಧಿಗೆ ಆರಾಮಾಗಿ ಹೋಗ್ತಿತ್ತು. ಇದ ಗಾಳಿ ಕಾಟ ಐತೆ. ಗಾಳಿ ಕಾಟಕ್ಕೆ ಯಾವ ಔಷಧಿನೂ ಇಲ್ಲ, ಮದ್ದು ಇಲ್ಲ. ಅದಕ್ಕೆ ದನ ದಿನ ದಿನ ಸಾಯಕತ್ತವ.
5: ನಾ ಬಡ್ಕೊಂಡಯ್ಯಪ್ಪ, ಯಾರು ನನ್ನ ಮಾತು ಕೇಳಲೇ ಇಲ್ಲ.
1: ಎಲ್ಲಾರು ಬಾಯಿ ಮುಚ್ತಿರೋ ಇಲ್ಲೋ. ಲೇ ಕರೆಯ, ಅದು ಗಾಳಿ ದುರ್ಗವಂತ ಗ್ಯಾರಂಟಿ ಐತೇನ್ಲಿ?
2: ನಾ ಸುಳ್ಳ ಕೇಳಲಿ ಗೌಡ್ರ, ಅದು ಖರೇನ ಗಾಳಿ ಐತಿ. ಯಾರೋ ಮಗ್ಳು ಊರವ್ರು ಬಂದು ನಮ್ಮ ಸೀಮಿಯಾಗ ಬಿಟ್ಟು ಹೋಗ್ಯಾರ. ಅವ್ರು ಬಿಟ್ಟು ಹೋಗಿದ್ದಕ್ಕ ಎಲ್ಲ ಸಾಕ್ಷಿನೂ ಅಲ್ಲಿ ಅದಾವ.
6: ಗೌಡ್ರ, ಇದು ನಿಜಾನ ಐತಿ ಬಿಡಿ. ಯಾಕಂದ್ರೆ ಈ ಪಾಟಿ ದನ ಸಾಯಕತ್ತವ ಅಂದ್ರೆ ಅದೇನು ಸಾಮಾನ್ಯ ಅಲ್ಲ. ಲಘುನ ನಾವು ಜಾಗೃತಿ ಮಾಡಬೇಕು.
1: ಹೌದು, ಇದು ಗಾಳಿ ಕಾಟ ಅನ್ನೋದ್ರಲ್ಲಿ ಸಂಶಯನೇ ಇಲ್ಲ. ಹೆಂಗು ಊರಿನ ಜನ ಇಲ್ಲೇ ಅದಿರಿ, ಮತ್ತೆ ಮುಂದಿನ ತಯಾರಿ ಏನು ಮಾಡ್ಬೇಕಂತ ಲಘುನ ಇತ್ಯರ್ಥ ಮಾಡಿಬಿಡೋಣ. ಏನಪ್ಪ ಏ ಸಿದ್ದಪ್ಪ, ಏನ್ ಲಚ್ಚವ, ಏ ಗುಂಡಪ್ಪ, ಏನಂತೀರಿ?
2: ಗೌಡ್ರೆ, ಬೇರೆ ಏನೂ ವಿಚಾರ ಇಲ್ಲ. ಮೊದ್ಲ ಆ ಗಾಳಿನ ನಮ್ಮ ಗಡಿ ದಾಟಿಸಿ ಮುಂದೆ ಕಳಿಸ್ಬೇಕು. ನಮ್ಮ ಸೀಮಿಯಾಗ ಇದ್ದಷ್ಟು ದಿನ ಕಾಟ ತಪ್ಪಿದ್ದಲ್ಲ.
1: ಹಂಗಾದ್ರೆ ಎಲ್ಲರಿಗೂ ಒಪ್ಪಿಗೆ ಐತಂದ್ರೆ ನಾಳಿನ ಹೆಂಗೂ ದೇವಿ ವಾರ ಐತಿ. ಎಲ್ಲರೂ ಒಟ್ಟಾಗಿ ರೆಡಿ ಮಾಡ್ರಿ. ಅದಕ್ಕೇನಾದರೂ ಖರ್ಚು ವೆಚ್ಚ ಇದ್ರೆ ನಂತಾವ ರೊಕ್ಕಕ್ಕೆ ಬರ್ರಿ.
7: ಎಲ್ಲ ಊರಿನ ಮಂದಿ ಇಲ್ಲೇ ಸೇರಾರ. ಗೌಡ್ರ ಅದಾರ ಬಿಡ, ಚಲೋನಾತ್ ಗೌಡ್ರ. ಮತ್ತೆ ನಾ ಪ್ಯಾಟಿಗೆ ಹೋಗಿ ದೊಡ್ಡ ಡಾಕ್ಟರ್ನ ಕಂಡು ಎಲ್ಲ ವಿಷಯ ತಿಳಿಸಿ ಮುಂದೇನು ಮಾಡ್ಬೇಕಂತ ಕೇಳಿದ್ರ. ಅದಕ್ಕೆ ಅವರು, ಏ ಹನುಮಪ್ಪ, ನಿಮ್ಮ ಊರಾಗ ದನ ಸಹಾಯ ನಿಲ್ಲಬೇಕಂದ್ರೆ ಊರಾಗಿನ ದನಕ್ಕೆಲ್ಲ ಅರ್ಜೆಂಟಾಗಿ ಸೂಜಿ ಮಾಡಿಸ್ಬೇಕು ಅಂತ ಹೇಳಿದ್ರ. ನಾನು ನಿಮ್ಮನ್ನೆಲ್ಲ ಕೇಳ್ಕೊಂಡು ತಿಳಿಸ್ತೀನಿ ಅಂತ ಹೇಳಿ ಬಂದೇನೆ ರೀ. ಮತ್ತೆ ಎಲ್ಲ ಇಲ್ಲೇ ಅದಿರಿ, ಮತ್ತೆ ನಾಳೆ ಬರಕ್ಕೆ ಹೇಳಿಬಿಟ್ರೆ.
1: ಲೇ ತಮ್ಮ, ಈಗ ನಮ್ಮೂರಿಗೆ ನಿಮ್ಮ ಡಾಕ್ಟರ್ ಗಿಕ್ಟರ್ ಯಾರು ಬೇಡ. ನೀ ಸುಮ್ಮನೆ ಗುಂಡಪ್ಪ ಸಿದ್ದಪ್ಪ ಹೇಳೋದನ್ನ ಕೇಳಿ ಹೋಗು, ಅವ್ರು ಹೇಳ್ದಂಗೆ ಮಾಡ. ಸಿದ್ದಪ್ಪ, ರಾಮಣ್ಣ, ಲಚ್ಚವ್ವ, ಎಲ್ಲ ಸರಿ ಏನ್ರಿಪ್ಪ?
8: ಪೂಜೆ ಪುನಸ್ಕಾರ ಎಲ್ಲ ಮಾಡೋ ಹೊತ್ನಾಗ ಡಾಕ್ಟ್ರು ಸೂಜಿ ಅಂತ ಹೋದ್ರ ಎಲ್ಲ ಎಡವಟ್ಟಾಗತ್ತ ಗೌಡ್ರ. ಅದ್ಕ ಈಗ ಯಾವ ಡಾಕ್ಟ್ರು ಬೇಡ, ಏನು ಬೇಡ.
7: ಆತು ಬಿಡ್ರಿ, ನೀವೆಲ್ಲ ಹೌದು ಅಂದ್ಮೇಲೆ ಮತ್ ನಂದೇನು ಕೆಲ್ಸ? ನೀವು ಅಂದ್ಕೊಂಡಂಗೆ ನಡಿಲಿ, ನಡಿ ನಡಿ.

0: ಊರಿನ ಜನರೆಲ್ಲರು ಪೂಜೆ ಭಾರಿ ಮಾಡಿದ್ರು ಸಿದ್ದಪ್ಪಣ್ಣ. ಏ ಬಿಡು, ಈ ಶನಿಯೊಂದು ನಮ್ಮ ಗಡಿ ದಾಟಿಬಿಟ್ರೆ ಎಲ್ಲ ಕಂಟಕದಿಂದ ಪಾರಾದಂಗ.
1: ಏಯ್ ಮೆಲ್ಲಿಗೆ ಮಾತಾಡಲಿ, ಯಾರಾದರೂ ಆ ಕಡೆ ಗಡಿಯಾಗಿದ್ರೆ ನಮ್ಮ ಚರ್ಗನ ಚೆಲ್ಲತ್ತ ನೋಡ.
0: ಏ ನಿಲ್ಲು, ಈ ಪದು ದಾಟಿದ್ರೆ ನಮ್ಮ ಗಡಿ ದಾಟ್ತಂಗ, ನಿಧಾನಕ್ಕೆ ನಡೀರಿ. ಪುಟ್ಟಿ ದ್ವಾಕೆ,
2: ಏ ಅಣ್ಣ ನಿಂತ್ಕೊಳ್ರಿ, ಅಲ್ಲಿ ನೋಡು ಆ ಕಡೆ ಸೀಮಿಯಾಗ ಯಾರ ನಿಂತಂಗೆ ಕಾಣ್ತದೆ ಅಲ್ವಾ? ಇಲ್ಲೇ ನಿಲ್ರಿ, ಇಲ್ಲೇ ನಿಲ್ರಿ.
1: ಹೌದೌದು, ಅಲ್ಲಿ ಜನಾಧಾರ ಅನಿಸ್ತೈತಿ.
3: ಗೌಡ್ರೆ, ಗಾಳಿನ ಗಡಿ ದಾಟ್ಸಕ ನಾವು ಬಹಳ ಹೆಣಗಾಡಿದ್ವಿ, ಆದ್ರ ಆ ಕಡೆ ಮಂದಿ ಭಾರಿ ಕಲ್ಲು ಕಟ್ಟಿಗೆ ಕುಡುಗೋಲು ಇಟ್ಕೊಂಡು ಹೊಡಿಯಾಕ್ ಶುರು ಮಾಡಿದ್ರಲ್ಲ, ನಾವು ಸೋತ್ ಬಿಟ್ವಿ.
4: ಆ ಗದ್ದಲದಾಗ ಒಂದಿಬ್ರು ಕೈ ಕಾಲು ಮುರಿದಂಗಾತು. ಅಷ್ಟಾದ್ರೂ ಅವರು ಗಾಳಿನ ಮಾತ್ರ ಆ ಕಡೆ ದಾಟಕ್ಕೆ ಬಿಡ್ದಾ ಇಲ್ರಿ.
5: ಗದ್ದಲ ಮಾಡ್ದಂಗ ಗಡಿ ದಾಡಿಸ್ಬರ್ರಿ ಅಂದ್ರ ಇಲ್ಲದ ಉಸಾ ಬರಿ ಮಾಡ್ಕೊಂಡು ಬಂದಿರಿ. ಇನ್ನ ನಮ್ಮೂರ ಮುಣಗ್ದಂಗ ದನ ಸಾಯದ ನಿಲ್ಲಲ್ಲ.
6: ಎಲ್ಲ ನಮ್ಮ ಹಣೆ ಬರ ಬಿಡ್ರಿ ಗೌಡ್ರೆ, ಅದೇನಾರ ಆಗಲಿ ನಾ ಪ್ಯಾಟಿ ಹೋಗಿ ಡಾಕ್ಟ್ರನ್ ಕಂಡು ಬರ್ತೇನೆ. ಹಾ ಅಲ್ಲ ಇವನ ಇದೇನು ಗೌಡ್ರೆ, ಯಾಕ ನಮ್ಮೂರಾಕ ಪೊಲೀಸ್ ಜಿಪ್ ಬರಕತ್ತದಲ್ಲ. ಏ ಅಲ್ಲಿ ನೋಡು, ಜೀಪ್ ಬಂತನ್ನದ್ರಾಗ ಪೊಲೀಸರು ಇಳ್ದು ಇತ್ತಾಗ ಬರಕತ್ತಾರ.
7: ಏರಿ ಗೌಡ್ರೆ, ನಿಮ್ಮ ಊರಿನ ಜನ ನಿನ್ನೆ ರಾತ್ರಿ ಆ ಕಡೆ ಊರಿನ ಮಂದಿಗೆ ಹೊಡೆದು ಬಡದು ಭಾಳ ಹಿಂಸೆ ಮಾಡ್ಯಾರಂತಲ್ಲ, ಆ ಊರಿನವರು ನಿಮ್ಮ ಮೇಲೆ ಕೇಸ್ ಬುಕ್ ಮಾಡ್ಯಾರ.
6: ಸರ ಸರ ಕ್ಷಮೆ ಮಾಡಿಬಿಡ್ರಿ, ನೀವೇನು ಮಾಡಬೇಡ್ರಿ, ನಾವೇ ಎಲ್ಲರೂ ಸ್ಟೇಷನ್ ಬರ್ತೀವಿ. ನರಿ ನರಿ, ಇದು ಒಬ್ಬರ ವಿಷಯ ಅಲ್ರಿ, ಊರಿನ ಮಂದಿ ವಿಷಯ ಐತಿ. ನರಿ ಅಲ್ರಿ ಗೌಡ್ರೆ.
8: ಛೇ, ಏನು ಮಾಡಕ್ಕೆ ಹೋಗಿ, ಏನು ಆತು ನೋಡ್ರಿ, ಎಲ್ಲ ನಮ್ಮ ಕಾಡಾಟ. ನಡ್ರಿ ಹೋಗೋಣ.
4: ಏನು ಇನ್ಸ್ಪೆಕ್ಟರ್, ಮೊನ್ನೆ ರಾತ್ರಿ ಆ ಎರಡು ಊರುಗಳ ನಡುವೆ ನಡೆದ ಗದ್ದಲ ಏನು ಅಂತ ಕಾರಣ ಗೊತ್ತಾಯ್ತಾ?
3: ಸರ್, ಎಲ್ಲ ಗೊತ್ತಾಯ್ತು. ಈ ಕಡೆ ಊರಿನಲ್ಲಿ ಹೆಚ್ಚಿನ ಪ್ರಮಾಣದಲ್ಲಿ ದನಗಳು ಸಾಯತೊಡಗಿದ್ವು. ಊರಿನವ್ರ ಪ್ರಕಾರ ಅದಕ್ಕೆ ಕಾರಣ ಗಾಳಿ ದುರ್ಗವನ್ನು ಕಾಟುವಂತೆ. ಆ ಗಾಳಿ ಊರಿನಲ್ಲಿ ಇರೋವರೆಗೂ ದನಗಳು ಸಾಯೋದು ನಿಲ್ಲೋದಿಲ್ಲ ಅನ್ನೋ ನಂಬಿಕೆಯಿಂದ ತಮ್ಮ ಊರಿನಲ್ಲಿದ್ದ ಗಾಳಿಯನ್ನು ಆ ಕಡೆ ಊರಿಗೆ ಸಾಗಿಸೋದಕ್ಕೆ ರಾತ್ರಿ ಹೊತ್ತು ಗಡಿ ದಾಟೋಕೆ ಹೋಗಿದ್ರು. ಇವ್ರ ಮೇಲೆ ಅವರು ಆಕ್ರಮಣ ಮಾಡಿದ್ರು. ಈ ಕಾರಣಕ್ಕೆ

0: ಆಗಿ ಎರಡು ಗುಂಪಿನವ್ರ ಮಧ್ಯ ಹೊಡೆದಾಟ ಬಡದಾಟ ಉಂಟಾಗಿತ್ತು ಸರ್.
1: ಇಲ್ಲಿ ಪಶುವೈದ್ಯಕೀಯ ಸೇವಾ ಇಲಾಖೆಯವರು ಬಂದಿರಬಹುದಲ್ಲ?
2: ಬಂದಿದ್ದೀನಿ ಸರ್.
1: ಓ, ಡಾಕ್ಟ್ರು ಬಂದಿದ್ದಾರಲ್ಲ, ಯಾಕೆ ಡಾಕ್ಟ್ರೆ ಆ ಊರಿನಲ್ಲಿ ಅಷ್ಟೊಂದು ದನಗಳು ಸತ್ತದ್ದು ಯಾಕೆ? ನೀವು ಗಾಳಿ ಕಾಟ ಅಂತ ಹೆದರ್ಬಿಟ್ರ?
2: ಎಲ್ಲಿ ಗಾಳಿ ಸರ್, ದನಗಳಿಗೆ ಬಂದ ರೋಗಕ್ಕೆ ಗಾಳಿ ಖಂಡಿತ ಕಾರಣ ಅಲ್ಲ, ಅದೊಂದು ಮೂಢನಂಬಿಕೆ. ದಯವಿಟ್ಟು ಅದನ್ನು ಯಾರು ನಂಬೇಡಿ ಅಂತ ಹೇಳಿದ್ರು ಆ ಊರಿನಿಗೆ ಯಾರೊಬ್ಬರೂ ಸಹ ನನ್ನ ಮಾತನ್ನು ಕೇಳಲಿಲ್ಲ ಸರ್. ನಾನು ನಮ್ಮ ಸಿಬ್ಬಂದಿಯೊಡನೆ ಸುಮಾರು ಸಾರಿ ಆ ಊರಿಗೆ ಹೋಗಿ ಬಂದೆ. ಅಲ್ಲಿದ್ದ ಎಲ್ಲರೂ ನಮಗೆ ಅಪಹಾಸ್ಯ ಮಾಡಿದ್ರು. ದೇವರ ಕಾಟದ ಮುಂದೆ ನಿಮ್ಮ ಔಷಧಿ ಯಾವ ಲೆಕ್ಕ? ಹೋಗಿ ಡಾಕ್ಟ್ರೆ, ನಾವೆಲ್ಲ ಶಾಂತಿ ಪೂಜೆ ಪುನಸ್ಕಾರ ನಮ್ಮ ನಮ್ಮ ಪದ್ಧತಿ ಪ್ರಕಾರ ಮಾಡ್ಕೋತೀವಿ. ನೀವು ಬರೋದು ಬೇಡ, ಹೆಚ್ಚಿನ ತ್ರಾಸ ತಗೊಳ್ಳೋದು ಬೇಡ, ಹೋಗಿ ಅಂತ ಬಹಳ ಜೋರಾಗಿ ಹೇಳ್ತಿದ್ರು ಸರ್ ಅವರೆಲ್ಲ.
1: ಎಷ್ಟು ದನಗಳು ಸತ್ತಿವೆ ಅಂತ ಮಾಹಿತಿ ನಿಮ್ಮಲ್ಲಿದೆಯಾ?
2: ಅಲ್ಲಿ ರೋಗೋದ್ರೇಕ ಪರಿಸ್ಥಿತಿ ಉಂಟಾಗಿ 20 ದಿನಗಳ ಮೇಲಾಗಿದೆ. ರೋಗ ಕಂಡ ತಕ್ಷಣ ಮೇಲಾಧಿಕಾರಿಗಳಿಗೆ ತಿಳಿಸಿದ್ದೀನಿ. ಈ ಅವಧಿಯಲ್ಲಿ ಒಟ್ಟು 26 ದನಗಳು ಸತ್ತಿರುವುದು ತುಂಬ ವಿಷಾದದ ಸಂಗತಿ ಸರ್.
1: ಓ,
2: ರೋಗ ಬಂದಾಗಲೂ ಅವರು ಸರಿಯಾಗಿ ಚಿಕಿತ್ಸೆ ಕೊಡಿಸದೆ ಸ್ಥಳೀಯವಾಗಿ ನಾಟಿ ವೈದ್ಯರಿಂದ ಔಷಧಿ ಕೊಡಿಸ್ತಾ ಇರೋದು ರೋಗ ಹೆಚ್ಚಾಗಕ್ಕೆ ಮತ್ತೊಂದು ಕಾರಣ ಸರ್.
1: ಈಗ ಪರಿಸ್ಥಿತಿ ಹೇಗಿದೆ ಡಾಕ್ಟ್ರೆ?
2: ಮೊನ್ನೆ ಗದ್ದಲವಾದ ಮರುದಿನದಿಂದ ಎರಡೂ ಗ್ರಾಮಗಳಲ್ಲಿ ನಮ್ಮ ಸಿಬ್ಬಂದಿಗಳು ಚಿಕಿತ್ಸೆಗೆ ತೊಡಗಿದ್ದಾರೆ. ಆರಂಭದಲ್ಲಿ ಅಲ್ಲಿನ ಜನ ತಮ್ಮ ದನಕರುಗಳಿಗೆ ಇಂಜೆಕ್ಷನ್ ಮಾಡಿಸ್ಕೊಳ್ಳಲು ಮುಂದೆ ಬರಲಿಲ್ಲ. ಆದರೆ ಆ ಸಂದರ್ಭದಲ್ಲಿ ಇನ್ಸ್ಪೆಕ್ಟ್ರು ನಮ್ಮ ಜೊತೆ ಇದ್ದಿದ್ದರಿಂದ ಅವರು ಸಹ ಜನರನ್ನು ಮನವೊಲಿಸುವಲ್ಲಿ ನಮಗೆ ಸಾಕಷ್ಟು ರೀತಿಯಲ್ಲಿ ಸಹಾಯ ತೋರಿದರು. ರೋಗ ನಿಯಂತ್ರಣಕ್ಕೆ ಬರ್ತಿದೆ ಸರ್. ಈ 2 ದಿನಗಳಲ್ಲಿ ಯಾವುದೇ ರೀತಿಯ ಸಾವು ನೋವುಗಳು ಸಂಭವಿಸಿರುವುದಿಲ್ಲ.
1: ಆದ ಇಂತಹ ವೈಜ್ಞಾನಿಕ ಯುಗದಲ್ಲೂ ಸಹ ಜನ ಇನ್ನೂ ಮೂಢನಂಬಿಕೆಗಳಿಗೆ ಬಲಿಯಾಗ್ತಾ ಇದ್ದಾರೆ. ಹಾ, ಇದೊಂದು ದುರಂತನೇ ಸರಿ. ನಾಳೆ ಮುಂಜಾನೆ ನಾನು ಆ ಗ್ರಾಮಗಳಿಗೆ ಬರ್ತೀನಿ. ದಯವಿಟ್ಟು ಎಲ್ಲ ಅಧಿಕಾರಿಗಳು ನನ್ನ ಜೊತೆಗೆ ಬನ್ನಿ.
2: ಆಗಲಿ ಸರ್.

0: ಹೇ ಪ್ರಕಾಶ ಸರ್, ಆ ಎಲ್ಲ ಗ್ರಾಮಗಳಿಗೆ ಲಸಿಕೆ ಹಾಕಿ ಒಂದ್ ತಿಂಗಳ ಮೇಲಾಯ್ತು.
1: ಹೌದು ಸರ್.
0: ಆ ಊರ್ನವ್ರು ಯಾರು ಈ ಕಡೆ ಬಂದಂಗ್ ಕಾಣ್ಲಿಲ್ಲ. ಅಲ್ಲಿದೇನಾದ್ರೂ ವಿಷಯ ಗೊತ್ತಾಯ್ತಾ
1: ಸರ್? ನಾನು ನಿನ್ನೆ ಮಧ್ಯಾಹ್ನ ಹಳ್ಳಿ ಹೋಗಿದ್ದೆ. ಅಲ್ಲಿ ಈಗ ಯಾವ ಸಮಸ್ಯೆನೂ ಇಲ್ಲ, ರೋಗ ಸಂಪೂರ್ಣವಾಗಿ ನಿಯಂತ್ರಣಕ್ಕೆ ಬಂದಿದೆ. ಆ ಊರಿನ ಜನ ನಿಮ್ಮನ್ನ ಬಹಳ ನೆನೆಸ್ಕೊಳ್ತಾ ಇದ್ರು, ಮತ್ತೆ ನಿಮ್ಮನ್ನ ಕಾಣಕ್ ಬರಬೇಕು ಅಂತನೂ ಹೇಳ್ತಾ ಇದ್ರು.
0: ಏ, ಬಹಳ ಖುಷಿ ಆಯ್ತು ನೋಡು ಪ್ರಕಾಶ. ಅಂತೂ ನಮ್ಮ ಶ್ರಮ ಸಾರ್ಥಕ ಆಯ್ತಪ್ಪ.
1: ಡಾಕ್ಟರ್ ಡಾಕ್ಟರ್ ಅಲ್ಲಿ ಉಡಿ, ಜನ ಎಲ್ಲ ಇತ್ತಾಗೆ ಬತ್ತವ್ರೆ.
2: ನಮಸ್ಕಾರ ಡಾಕ್ಟರ್ ಸಾಹೇಬ್ರೆ.
3: ನಮಸ್ಕಾರ.
0: ನಮಸ್ಕಾರ, ಬನ್ನಿ ಬನ್ನಿ. ಈಗ ತಾನೇ ನಾನು ನಿಮ್ಮನ್ನೇ ನೆನಪು ಮಾಡ್ಕೊಳ್ತಾ ಇದ್ದೆ.
2: ನಾವು ನಿಮ್ಮ ಮಾತು ಕೇಳಿಬಿಟ್ಟಿದ್ರೆ ಎಲ್ಲ ಸರಿ ಹೋಗ್ಬಿಡ್ತಿತ್ತು. ಆದರೆ ಅದೇನು ಅಂತಾರಲ್ಲ, ಎಲ್ಲ ಸುಟ್ಟ ಮೇಲೆ ಬುದ್ಧಿ ಬಂತು ಅಂತಾರಲ್ಲ, ಹಂಗಾತ್ ನಮ್ಮ ಬಾಳೆವು. ಡಾಕ್ಟ್ರೆ, ನಿಮ್ಮ ದಯಾದಿಂದ ನಮ್ಮೂರಿಗೆಲ್ಲ ಒಳ್ಳೇದಾತ್ ನೋಡ್ರಿ. ಊರಾಗ ದನ ಆರಾಮಾದವು, ಸಾಯೋದ್ ನಿಂತದ. ನೀವು ಬಂದು ದೊಡ್ಡ ಆಪತ್ತಿನಿಂದ ನಮ್ಮನ್ನು ಪಾರು ಮಾಡ್ದಂಗಾತ.
0: ಏನು ಗೌಡ್ರೆ, ನಮ್ಮ ಕೆಲಸ ನಾವು ಮಾಡೀವಿ. ಆದರೆ ನೀವೆಲ್ಲ ಅಡ್ವಾನ್ಸ್ ಆಗಿ ಇಂಜೆಕ್ಷನ್ ಮಾಡಿಸ್ಕೊಂಡು ಬಿಟ್ಟಿದ್ರೆ ನಿಮ್ಮ ಊರಾಗ ಇಂತಹ ಸ್ಥಿತಿನೇ ಬರ್ತಿರಲಿಲ್ಲ.
4: ಅಡ್ವಾನ್ಸ್ ಅಂದ್ರೆ ಯಾವಾಗ ರೀ ಸಾಹೇಬ್ರೆ?
0: ಇಲ್ಲಿ ಕೇಳ್ರಿ, ಎಲ್ಲ ದನಕರುಗಳಿಗೆ ಬಹಳವಾಗಿ ಕಾಡುವ ರೋಗಗಳು ಅಂದರೆ ಚಪ್ಪೆ ರೋಗ, ಗಂಟಲು ಬೇನೆ, ಕಾಲುಬಾಯಿ ರೋಗ ಮುಂತಾದವು. ಈ ರೋಗಗಳು ಒಂದು ದನಕ್ಕೆ ಬಂದರೆ ಸಾಮಾನ್ಯವಾಗಿ ಊರಿನಲ್ಲಿರೋ ಎಲ್ಲ ದನಗಳಿಗೂ ಬರ್ತಕ್ಕಂಥ ಸಾಧ್ಯತೆ ಐತಿ. ಅದಕ್ಕೆ ನಾವು ರೋಗೋದ್ರೇಕ ಪರಿಸ್ಥಿತಿ ಅಂತ ಹೇಳ್ತೀವಿ. ಈ ರೋಗೋದ್ರೇಕ ಪರಿಸ್ಥಿತಿ ನಿಯಂತ್ರಣಕ್ಕೆ ಬರಬೇಕಂದ್ರೆ ಅಥವಾ ಒಟ್ಟಿನಲ್ಲಿ ಇಂತಹ ಪರಿಸ್ಥಿತಿ ಊರಿನಲ್ಲಿ ಬರಬಾರ್ದು ಅಂದ್ರೆ ಊರಿನಾಗ ಇರತಕ್ಕಂಥ ಎಲ್ಲ ದನಕರುಗಳಿಗೆ ಅಡ್ವಾನ್ಸ್ ಇಂಜೆಕ್ಷನ್ ಮಾಡಿಸ್ಬೇಕು. ಇದಕ್ಕೆ ನಾವೇನಂತೀವಿ ಅಂದ್ರೆ ರೋಗ ನಿರೋಧಕ ಲಸಿಕೆ ಹಾಕಿಸೋದು ಅಂತ. ಪ್ರತಿ ವರ್ಷ ಮುಂಗಾರು ಮಳೆ ಬರೋದಕ್ಕಿಂತ ಮುಂಚಿತವಾಗಿ ಈ ರೀತಿ ನೀವೆಲ್ಲ ದನಕ

0: ಗಳಿಗೆ ಇಂಜೆಕ್ಷನ್ ಮಾಡಿಸ್ಕೊಂಡು ಬಿಟ್ರೆ ನಿಮ್ಮೂರಾಗಿ ಯಾವ ರೋಗನೂ ಬರೋಲ್ಲ, ಯಾವ ದನಾನೂ ಸಾಯಲ್ಲ.
1: ಕೌಡ್ರೆ, ಇನ್ನು ಮುಂದೆ ಪ್ರತಿ ವರ್ಷ ನಾವೆಲ್ಲ ನಮ್ಮ ನಮ್ಮ ದನಕರುಗಳಿಗೆ ಅಡ್ವಾನ್ಸ್ ಇಂಜೆಕ್ಷನ್ ಹಾಕೋ ವ್ಯವಸ್ಥೆ ಮಾಡಿಬಿಡಬೇಕು.
0: ನೀವೆಲ್ಲ ಏನು ಮಾಡಬೇಡಿ, ದನಗಳಿಗೆ ಸುಸ್ತಾದ್ರೆ ರೋಗ ಬಂದ ತಕ್ಷಣ ನಮ್ಮನ್ನು ಕಂಡ್ರೆ ಸಾಕು, ನಾವು ಮುಂದಿನ ವ್ಯವಸ್ಥೆ ಮಾಡ್ತೀವಿ. ಗೌಡ್ರೆ, ಮತ್ತೇನಾದರೂ ನಿಮ್ಮೂರಿಂದ ಗಡಿ ದಾಟಿಸೋ ಪ್ರಯತ್ನ?
2: ಏ ಸುಮ್ಮನೇರಿ ಸಾಹೇಬ್ರ, ಇನ್ನು ಮುಂದೆ ಆ ಗಾಳಿನ ಗಡಿ ದಾಟಿಸೋದಿಲ್ಲ, ಹಂಗೆ ಮಾತನಾಡಿದವ್ರನ್ನ ಗಡಿ ದಾಟಿಸ್ಬಿಡ್ತೀವಿ.
3: ಗಡಿ ದಾಟಿದಾಗ ನಾಟಕ ಕೇಳಿದಿರಿ. ರಚನೆ ಡಾಕ್ಟರ್ ಎಚ್ ರಾಚಪ್ಪ. ಭಾಗವಹಿಸಿದ್ದವರು ಗೀತಾ ಎಂಎಸ್, ಎಎನ್ ಶೀಲಾ, ಅಮೃತ ನಿತಿನ್ ಶಾಸ್ತ್ರಿ, ಓಹಿಲಾ ಎಂಪಿ, ಸಿಎಸ್ ಪೂರ್ಣಿಮಾ, ರಕ್ಷಿತಾ ಎ ಕೌಂಡಿನ್ಯ, ಕೃಷ್ಣಕುಮಾರ್ ನಾರಾಯಣಕಜೆ, ಡಾಕ್ಟರ್ ಗುರುರಾಜ್ ಬಿಡಿಕರ್, ವಿ ಉದಯಕುಮಾರ್, ಬಿವಿ ನಂದೀಶ್ವರ, ಮತಿ ಮೋಹನ್ ರಾಜ್ ಹಾಗೂ ಮನೋಜ್ ವಿ ಭರಣಿ. ನಿರ್ಮಾಣ ಸಹಕಾರ ಕೆಬಿ ಮೀನಾ. ನಿರ್ಮಾಣ ಪ್ರಭುಸ್ವಾಮಿ ಮಳಿಮಾಠ್. ಇದು ಆಕಾಶವಾಣಿ ಮೈಸೂರು ಕೇಂದ್ರದ ಕೊಡುಗೆ.

FM 100.6 ಆಕಾಶವಾಣಿ ಮೈಸೂರು. ವೇಳೆ ಸರಿಯಾಗಿ 10:30. ಸವಿನೆನಪು, ಹಳೆಯ ಕನ್ನಡ ಚಿತ್ರಗೀತೆಗಳ ಕಾರ್ಯಕ್ರಮ. ಸವಿನೆನಪು ಕಾರ್ಯಕ್ರಮದ ಮೊದಲಿಗೆ ಕೇಳೋಣ ನಾಗಕನ್ಯೆ ಚಿತ್ರದ ಗೀತೆ. ಗೀತೆಯನ್ನು ಹಾಡಿದ್ದಾರೆ SP ಬಾಲಸುಬ್ರಹ್ಮಣ್ಯಂ. ಸಾಹಿತ್ಯ ಹುಣಸೂರು ಕೃಷ್ಣಮೂರ್ತಿ. ಸಂಗೀತ ಸಂಯೋಜನೆ ಸತ್ಯಂ.

0: ಸವಿನೆನಪು ಕಾರ್ಯಕ್ರಮದಲ್ಲಿ ಇನ್ನು ಮುಂದೆ ಆಲಿಸೋಣ ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಅವರ ಧ್ವನಿಯಲ್ಲಿ ಮಹಾತ್ಯಾಗ ಚಿತ್ರದ ಗೀತೆ. ಸಂಗೀತ ಸಂಯೋಜನೆ ರಾಜನ್ ನಾಗೇಂದ್ರ, ಸಾಹಿತ್ಯ ವಿಜಯ ನಾರಸಿಂಹ ಅವರದು.
1: ಸುವಿ ಸುವಿ ಸುವಿ ಸುವಿ ಸುವಿ ಸುವಿ ಸುವಿ ಸುವಿ ಸುವಿ ಸುವಿ

ಅಮರಭಾರತಿ ಚಿತ್ರದ ಗೀತೆ, ಸಾಹಿತ್ಯ ವಿಜಯ ನಾರಸಿಂಹ, ಸಂಗೀತ ಸಂಯೋಜನೆ ಪೂರ್ಣಚಂದ್ರ ರಾವ್. ಗೀತೆಗೆ ಧ್ವನಿಯಾಗಿದ್ದಾರೆ ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಹಾಗೂ ಪಿ ಸುಶೀಲಾ.

ಶುಭಾಶಯ ಚಿತ್ರದ ಗೀತೆಯನ್ನು ಕೇಳಿದ್ರಿ. ಹಾಡಿದವರು ಎಸ್ ಪಿ ಬಾಲಸುಬ್ರಹ್ಮಣ್ಯಂ, ಸಾಹಿತ್ಯ ವಿಜಯ ನಾರಸಿಂಹ, ಸಂಗೀತ ಸಂಯೋಜನೆ ಎಂ ರಂಗರಾವ್. ಕಾರ್ಯಕ್ರಮದಲ್ಲಿ ನೀವೀಗ ಆಲಿಸ್ತಾ ಇದ್ದೀರಾ ಭಲೆ ಭಾಸ್ಕರ ಚಿತ್ರದ ಗೀತೆ. ಗೀತೆಯನ್ನು ಹಾಡಿದ್ದಾರೆ ಎಸ್ ಪಿ ಬಾಲಸುಬ್ರಹ್ಮಣ್ಯಂ, ಸಾಹಿತ್ಯ ಚಿ ಉದಯಶಂಕರ್, ಸಂಗೀತ ಸಂಯೋಜನೆ

ಆರ್ ಎನ್ ಜಯಗೋಪಾಲ್ ಅವರು ರಚಿಸಿರುವ ತಂದೆ ಮಕ್ಕಳು ಚಿತ್ರದ ಗೀತೆಯನ್ನು ಹಾಡಿದ್ದಾರೆ ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಹಾಗೂ ಎಸ್ ಜಾನಕಿ. ಸಂಗೀತ ಸಂಯೋಜಿಸಿದ್ದಾರೆ ಜಿ ಕೆ ವೆಂಕಟೇಶ್.

ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಅವರು ಹಾಡಿರುವ ಮುಗ್ಧ ಮಾನವ ಚಿತ್ರದ ಗೀತೆ. ಗೀತೆಯ ಸಾಹಿತ್ಯ ಚಿ ಉದಯಶಂಕರ್, ಸಂಗೀತ ಸಮ್ಮೇಳಿಸುತ್ತಾರೆ ವಿಜಯ.

ಇಂದಿನ ಸವಿ ನೆನಪು ಹಳೆಯ ಕನ್ನಡ ಚಿತ್ರಗೀತೆಗಳ ಕಾರ್ಯಕ್ರಮದ ಕೊನೆಗೆ ಆಲಿಸಿ ಭಾಗ್ಯದ ಬೆಳಕು ಚಿತ್ರದ ಗೀತೆ ಹಾಡಿದ್ದಾರೆ SP ಬಾಲಸುಬ್ರಹ್ಮಣ್ಯಂ, ಸಾಹಿತ್ಯ ಶ್ರೀಕೃಪ, ಸಂಗೀತ ಸಂಯೋಜನೆ ಜಯಪ್ರಕಾಶ್.

ತೆಲುಗರ ಇದುವರೆಗೂ ಮೈಸೂರು ಆಕಾಶವಾಣಿ ಕೇಂದ್ರದಿಂದ ಸವಿನೆನಪು ಕಾರ್ಯಕ್ರಮದಲ್ಲಿ ಕೆಲವು ಹಳೆಯ ಕನ್ನಡ ಚಿತ್ರಗೀತೆಗಳನ್ನು ಕೇಳಿದಿರಿ.

FM 100.6, ಇದು ಆಕಾಶವಾಣಿ ಮೈಸೂರು. ವೇಳೆ ಸರಿಯಾಗಿ 11 ಗಂಟೆ. ನಾಳೆ ನಮ್ಮ ನಿಲಯದಿಂದ ಪ್ರಸಾರವಾಗಲಿರುವ ಕಾರ್ಯಕ್ರಮಗಳ ಪರಿಚಯ. ಬೆಳಿಗ್ಗೆ 6:10 ಗೀತಾರಾಧನೆ, 6:30 ರಾಜ್ಯವ್ಯಾಪಿ ಜಾಲದಲ್ಲಿ ಚಿಂತನ, ಡಾಕ್ಟರ್ ಲೋಕೇಶ ಅಗಸನಕಟ್ಟೆ ಅವರಿಂದ ಕಾರ್ಯಕ್ರಮ, ಚಿತ್ರದುರ್ಗ ಆಕಾಶವಾಣಿ ಕೇಂದ್ರದ ಕೊಡುಗೆ. 6:35 ಜ್ಞಾನಜ್ಯೋತಿ, ಜೀವನ ಪಾಠ ಕಲಿಸಿದ ಸಾಧಕಿಯರ ಪರಿಚಯ ಮಾಲಿಕೆ, ಪ್ರಸ್ತುತಿ ಬಿಕೆ ಮೀನಾಕ್ಷಿ. ಮರುಪ್ರಸಾರ ಅಂದೇ ಸಂಜೆ 6:10. 6:40 ಪದ ಸಂಸ್ಕೃತಿ, ಕನ್ನಡ ಪದಗಳ ಬಳಕೆ ಕಲಿಕೆಯ ವಿಶಿಷ್ಟ ಬಾನುಲಿ ಸರಣಿ. 6:50 ರೈತರಿಗೆ ಸಲಹೆ, 7:15 ವೃಂದಗಾನದಲ್ಲಿ ಭಾವಗೀತೆಗಳು. ಸೇವಾವಾಹಿನಿ 7:30, ಬೆಳಿಗ್ಗೆ 7:45, 8:30 ಹಾಗೂ 9:35 ಚಿತ್ರಗೀತೆಗಳು. 8:30 ನಾಕಸ್ತೂರಿ ಅವರ ಪಾತಾಳದಲ್ಲಿ ಪಾಪಚ್ಚಿ, ಮಕ್ಕಳ ಸಾಹಿತ್ಯ ಕೃತಿಯ ಬಾನುಲಿ ಓದು. ಪ್ರಸ್ತುತಪಡಿಸುತ್ತಾರೆ SS ಉಮೇಶ್. 9:00 ನಮ್ಮ ಆರೋಗ್ಯ, ವಿಶ್ವ ಜೀರ್ಣಾಂಗ ಆರೋಗ್ಯ ದಿನದ ಮಹತ್ವ, ಘೋಷವಾಕ್ಯ ಹಾಗೂ ಜೀರ್ಣಾಂಗದ ಆರೈಕೆ ಮತ್ತು ಆರೋಗ್ಯ ಕುರಿತು ಮೈಸೂರಿನ ಮಣಿಪಾಲ್ ಆಸ್ಪತ್ರೆಯ ಜೀರ್ಣಾಂಗ ರೋಗ ತಜ್ಞರಾದ ಡಾಕ್ಟರ್ ಎಕೆ ಸತೀಶ್ ರಾವ್ ಅವರೊಂದಿಗಿನ ಮಾತುಕತೆ. ಇವರೊಂದಿಗೆ ಭಾಗವಹಿಸುತ್ತಾರೆ ಬೇದ್ರೆ ಮಂಜುನಾಥ್. 9:30 ಗಾಂಧಿ ಸ್ಮೃತಿ, 10:00 ಕರ್ನಾಟಕ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ KS ಹೇರಂಭ ಹಾಗೂ KS ಹೇಮಂತ ಅವರ ಯುಗಳ ವೇಣುವಾದನ. 10:30 ಹಿಂದಿ ಚಿತ್ರಗೀತೆಗಳು. 11:00 ಸೇವಾ ನಿವೃತ್ತಿ ಹೊಂದುತ್ತಿರುವ ಮೈಸೂರು ಆಕಾಶವಾಣಿಯ ಹಿರಿಯ ಟೆಕ್ನಿಷಿಯನ್ AN ಶಿವಲಿಂಗೇಗೌಡ ಅವರೊಂದಿಗೆ ಸಂವಾದ. ನಂತರ 11:30 ಸೇವಾನಿವೃತ್ತಿ ಹೊಂದುತ್ತಿರುವ ಮೈಸೂರು ಆಕಾಶವಾಣಿಯ ಸಹಾಯಕ ಇಂಜಿನಿಯರ್ ಪಿ ಆನಂದನ್ ಅವರೊಂದಿಗಿನ ಸಂವಾದ. ಇವರೊಂದಿಗೆ ಭಾಗವಹಿಸುತ್ತಾರೆ ಡಾಕ್ಟರ್ ಮೈಸೂರು ಉಮೇಶ್. 12:05 ರಾಜ್ಯವ್ಯಾಪಿ ಜಾಲದಲ್ಲಿ ವನಿತಾ ವಿಹಾರ. 12:35 ನಮ್ಮ ನಿಲಯದಿಂದ ಭಕ್ತಿಗೀತೆಗಳು. 12:45 ಕಾದಂಬರಿ ವಿಹಾರ, ಕೃಪಾಕರ ಸೇನಾನಿಯವರ ಕೆನ್ನಾಯಿಯ ಜಾಡಿನಲ್ಲಿ ಕೃತಿಯ ಬಾನುಲಿ ಓದು, ಪ್ರಸ್ತುತಿ ಜಿ ಶಾಂತಕುಮಾರ್. 1:00 ರಾಜ್ಯವ್ಯಾಪಿ ಜಾಲದಲ್ಲಿ ಪ್ರಗತಿ ಪಥ, ಪ್ರಧಾನಮಂತ್ರಿ ಕೃಷಿ ಸಿಂಚಾಯಿ ಯೋಜನೆ ಕುರಿತು ಮಾತುಕತೆ ಕಾರ್ಯಕ್ರಮ, ಚಿತ್ರದುರ್ಗ ಆಕಾಶವಾಣಿ ಕೇಂದ್ರದ ಕೊಡುಗೆ. 1:20 ಮಧುಲಿಕಾ ಶ್ರೀನಿವಾಸ್ ಅವರು ಹಾಡಿರುವ ಭಾವಗೀತೆಗಳು. 12:30 ಹಾಗೂ 5:05 ಸಂದೇಶಗಳನ್ನಾಧರಿಸಿದ ಶ್ರೋತೃಗಳ ಮೆಚ್ಚಿನ ಚಿತ್ರಗೀತೆಗಳ ಕಾರ್ಯಕ್ರಮ. 2:40 ದಾರಿದೀಪ ಪ್ರಾಯೋಜಿತ ಕಾರ್ಯಕ್ರಮ, ಕಾರ್ಯಕ್ರಮದ ಪ್ರಾಯೋಜಕರು ಫೀಬಾ ಇಂಡಿಯಾ. 2:55 ಸಿರಿಗನ್ನಡಂ ಗೆಲ್ಗೆ, ಪ್ರಸ್ತುತಿ GK ರವೀಂದ್ರ ಕುಮಾರ್. 3:00 ಕರ್ನಾಟಕ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ಶ್ವೇತಾ ವೆಂಕಟೇಶ್ ಅವರ ಹಾಡುಗಾರಿಕೆ. 3:30 ರಾಷ್ಟ್ರೀಯ ಶೈಕ್ಷಣಿಕ ಕಾರ್ಯಕ್ರಮ.

0: ಕೃಷಿ ಮಾರಾಟ ರಂಗ. ಕಾರ್ಯಕ್ರಮದ ಪ್ರಾಯೋಜಕರು ಕರ್ನಾಟಕ ರಾಜ್ಯ ಕೃಷಿ ಮಾರಾಟ ಮಂಡಳಿ. ಕೃಷಿ ಮಾರಾಟ ಮಂಡಳಿಯ ಕಾರ್ಯಚಟುವಟಿಕೆ ಕುರಿತು ಮಂಡಳಿಯ ಪ್ರಧಾನ ವ್ಯವಸ್ಥಾಪಕರಾದ ಎಸ್ ವಿ ಭಾಗ್ಯಲಕ್ಷ್ಮಿ ಅವರೊಂದಿಗೆ ಸಂದರ್ಶನ. ಸಂದರ್ಶಕರು ಎನ್ ಕೇಶವಮೂರ್ತಿ. 7:45 ಕನ್ನಡದಲ್ಲಿ ಭಾಷಣ. ಆಕಾಶವಾಣಿಗೆ 90 ವರ್ಷ ತುಂಬಿದ ಹೊತ್ತಿನಲ್ಲಿ ಮೈಸೂರು ಆಕಾಶವಾಣಿ ಮಂಡ್ಯದಲ್ಲಿ ಏರ್ಪಡಿಸಿದ್ದ ಮುಂಗಾರು ಮಳೆ ಇಳೆ ಕಾವ್ಯಧಾರೆ ಕಾರ್ಯಕ್ರಮದಲ್ಲಿ ಕನ್ನಡ ಕಾವ್ಯ ಜಗತ್ತು ಕುರಿತು ಪ್ರೊಫೆಸರ್ ಲೀಲಾ ಅಪ್ಪಾಜಿ ಅವರು ಮಾಡಿದ್ದ ಭಾಷಣದ ಧ್ವನಿ ಮುದ್ರಣದ ಪ್ರಸಾರ. 8:00 ರಷ್ಯನ್ ಭಾಷೆಗೆ ತರ್ಜುಮೆಗೊಂಡ ಕನ್ನಡ ವಚನಗಳು ಕುರಿತು ಅನುವಾದಕರಾದ ಡಾಕ್ಟರ್ ಎಚ್ ಎಸ್ ಹರಿಶಂಕರ್ ಹಾಗೂ ರಷ್ಯನ್ ಲೇಖಕಿ ಡಾಕ್ಟರ್ ಗಲೀನಾ ಅವರೊಂದಿಗೆ ಚರ್ಚೆ ನಡೆಸಿಕೊಡ್ತಾರೆ ಡಾಕ್ಟರ್ ಶಭಾನಾ. 8:30 ಭಾರತದ ಸನ್ಮಾನ್ಯ ಉಪರಾಷ್ಟ್ರಪತಿಗಳಾದ ಶ್ರೀ ಸಿ ಪಿ ರಾಧಾಕೃಷ್ಣನ್ ಅವರು ಭಾಗವಹಿಸಲಿರುವ ದಾವಣಗೆರೆಯ ಬಿಡಿಟಿ ಕಾಲೇಜಿನ ಅಮೃತ ಮಹೋತ್ಸವ ಸಮಾರಂಭದ ಬಾನುಲಿ ವರದಿ. ಕಾರ್ಯಕ್ರಮ ಭದ್ರಾವತಿ ಆಕಾಶವಾಣಿ ಕೇಂದ್ರದ ಕೊಡುಗೆ. 9:15 ದೆಹಲಿ ಕೇಂದ್ರದಿಂದ ಸ್ಪಾಟ್ಲೈಟ್ ಕಾರ್ಯಕ್ರಮ. 9:30 ಕರ್ನಾಟಕ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ಎನ್ ರಂಜಿನಿ ಅವರ ಹಾಡುಗಾರಿಕೆ. 10:00 ತತ್ವಸಂಚಾರ ಜನಪದ ಗಾಯಕರ ತತ್ವಗಾಯನ. ಭಾಗವಹಿಸುತ್ತಾರೆ ನಂಜನಗೂಡು ತಾಲೂಕು ಹಲ್ಲೆರೆ ಗ್ರಾಮದ ಶಿವಬುದ್ಧಿ ಮತ್ತು ಸಂಗಡಿಗರು. ಇನ್ನು 10:30 ಸವಿನೆನಪು ಕಾರ್ಯಕ್ರಮದಲ್ಲಿ ಕನ್ನಡದ ಹಳೆಯ ಚಿತ್ರಗೀತೆಗಳನ್ನು ಆಲಿಸಲಿದ್ದೀರಿ. ಇದುವರೆಗೂ ನಾಳೆ ನಮ್ಮ ನಿಲಯದಿಂದ ಪ್ರಸಾರವಾಗಲಿರುವ ಕಾರ್ಯಕ್ರಮಗಳ ಪರಿಚಯ ಮಾಡಿಕೊಂಡಿರಿ. ಸಮಯ 11:05 ಆಗ್ತಾ ಇದೆ. ಇನ್ನು ಮುಂದೆ ಇಂಗ್ಲಿಷ್ನಲ್ಲಿ ವಾರ್ತೆಗಳು ದೆಹಲಿ ಕೇಂದ್ರದಿಂದ.
1: This is Akashvani, the news read by Navanita Adhikari Shrivastav. Prime Minister Narendra Modi today met the representatives of the Tribal Security Forum in New Delhi. In a social media post, Mr. Modi said their dedication to the tribal community is truly commendable. He stated that during the meeting, meaningful discussions were held on various topics related to the development of tribal communities and their empowerment. Union Home and Cooperation Minister Amit Shah has reiterated the government's firm commitment to identify and deport every illegal immigrant from the country. He was addressing a public rally after inaugurating and laying the foundation stone for various developmental projects worth 340 crore rupees in the Gandhinagar Lok Sabha constituency today. Mr. Shah emphasized that the government is committed to securing the borders and eradicating illegal immigration in the country. During his address, the Home Minister also congratulated the West Bengal government for swiftly providing 600 hectares of land to the Border Security Force within a week.
2: Our government's resolve is to identify and deport every single infiltrator from across the country. For this purpose, Prime Minister Narendra Modi ji has decided to constitute a demographic change committee. This high-powered committee will examine the causes behind the artificial demographic changes taking place across the country, suggest measures to address them, and also consider whether any new laws are required for this purpose. The demographic change committee will submit its report within 1 year, and we will work towards preventing artificial demographic changes.
3: Demographic change jo hai usko rokne ka hum kaam karenge.
1: Mr. Shah recalled the contributions of Veer Savarkar on the occasion of his birth anniversary. He highlighted his supreme sacrifice and lifelong dedication to the motherland. Rural Development Minister Shivraj Singh Chauhan today released over 10,000 crore rupees to 12 states under the Pradhan Mantri Awas Yojana Grameen through video conferencing. These states include Assam, Chhattisgarh, Gujarat, Haryana, Himachal Pradesh, Jharkhand, Karnataka, Kerala, Punjab, Rajasthan, Tamil Nadu and Uttar Pradesh. Speaking on the occasion, Mr. Chauhan said that Prime Minister Narendra Modi is committed to ensuring that no poor person in the country lives in a kaccha house. He stated that 3 crore 91 lakh houses have already been accorded approval under Pradhan Mantri Awas Yojana Grameen against the target of 4.95 crore houses. Highlighting women's empowerment, the union minister stated that nearly 75% of the houses sanctioned under Pradhan Mantri Awas Yojana Grameen are either in the name of women or under joint ownership. Railway Minister Ashwini Vaishnav said that Kazipet Rail Manufacturing Unit in Telangana will manufacture 200 intercity trains in the next 5 years. These trains will be deployed throughout the country for short distance travel. Mr. Vaishnav, along with Minister of State for Railways, Ravneet Singh Bittu and senior officials today reviewed the plans to operationalize the

ಮುಂಜಾನೆ 5:53ಕ್ಕೆ ಎಫ್ಎಂ ಕಂಪನಾಂಕ 100.6ರಲ್ಲಿ ಪ್ರಾರಂಭವಾಗಲಿದೆ. ನಿಲಯದ ಸಮಸ್ತ ಕೇಳುಗ ಸ್ನೇಹಿತರಿಗೆ ಕಾರ್ತಿಕ್ ಎಂಎಸ್ ಮಾಡುವ ನಮಸ್ಕಾರಗಳು. ಶುಭರಾತ್ರಿ. ಜೈ ಹಿಂದ್.